ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026ನೇ ಇಸವಿಯ ಮೇ ತಿಂಗಳ 19ನೇ ತಾರೀಕಿನ ಮಂಗಳವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ.

0: ಇಂದು ಬೆಳಿಗ್ಗೆ 6:54 ಕರುನಾಡು ಬಾಬೆಳಕೆ ಕಾರ್ಯಕ್ರಮ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸುಧ,
1: 7:35 ವಾರ್ತೆಗಳು,
0: 7:45 ಶುದ್ಧ ಜಲ ನಮ್ಮನೆಲ್ಲ ಆರೋಗ್ಯವಾಗಿರಲಿ ಜೀವಸಂಕುಲ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:23 ಬೆಳೆ ಬೆಲೆ, 8:25 ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ, 8:35 ಗೀತಾ ಸುನಾದ, 8:45 ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ, 9:20 ಹರಿಕತೆ, 10:20 ಸಾಮಾಜಿಕ ಸವಲತ್ತು ಕಾರ್ಯಕ್ರಮ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡು ಹಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆತ್ಮೀಯರೇ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಬಿತ್ತರಗೊಳ್ಳಲಿವೆ.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸುವಂತಹ ಕರುನಾಳು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಎಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ದಾಸ್ ಗಾಂಧಿ ಬಾಲ್ಯದಿಂದಲೇ ತಮ್ಮ ತಂದೆ ತಾಯಿಗಳಿಂದ ಪರಂಪರೆಯಿಂದ ಸಂಸ್ಕಾರ ಪಡ್ಕೊಂಡವರು. ಎಲ್ಲವನ್ನೂ ತರ್ಕದಿಂದ ಬುದ್ಧಿಶಕ್ತಿಯಿಂದ ನೋಡುವಂತ ಮನಸ್ಸು ಅವ್ರಿಗೆ ಬಂದಿತ್ತು. ಹಿರಿಯರ ಬಗ್ಗೆ ಅಪಾರವಾದ ಗೌರವ, ಇದು ಸಾಮಾನ್ಯವಾಗಿ ಗುಜರಾತಿಗಳ ಮನೆಯಲ್ಲಿ ಇರುವಂತಹದ್ದು, ಇವ್ರ ಮನೆಯಲ್ಲಿ ಸ್ವಲ್ಪ ಹೆಚ್ಚೇ ಇತ್ತು. ಒಂದು ತಾಯಿ ಮೇಲಂತೂ ಅಸಾಧ್ಯವಾದಂತ ಗೌರವ ಪ್ರೀತಿ. ಎಲ್ಲರೂ ಗಾಂಧೀಜಿನ ಸಣ್ಣವರಿದ್ದಾಗ ಮನೆಯಲ್ಲಿ ಮೋಹನ ಅಂತ ಕರೀತಿರ್ಲಿಲ್ಲ, ಗುಜರಾತಿಯಲ್ಲಿ ಮೋನಿಯಾ ಅಂತ ಕರೆಯೋರು. ಮೋನಿಯಾ ಅಂತ ಮೋಹನ ಅನ್ನೋದನ್ನು ಮೋನಿಯಾ ಅಂತ ಕರಿತಿದ್ರು ಎಲ್ಲರೂ ಪ್ರೀತಿಯಿಂದ, ಮೋನಿಯಾ ಮೋನಿಯಾ ಅಂತ ಕರಿತಿದ್ರು. ಒಂದು ಸಲ ಅಣ್ಣ ತಮ್ಮ ಈ ಮರಕೋತಿ ಆಟ ಆಡ್ತಿದ್ರು. ಒಬ್ಬನ ಮರ ಹತ್ತಬೇಕು, ಇನ್ನೊಬ್ಬನವನ್ನ ಹತ್ತಬೇನ ಹತ್ತಬೇಕು, ತೆಳಗಡೆ ಹಾರ್ಕೋಬೇಕು, ಮತ್ತೆ ಏರ್ಬೇಕು, ಈ ಥರ ಆಟ ಆಡಬೇಕು. ಗಾಂಧೀಜಿ ಮರ ಹತ್ತಿ ಮೇಲೆ ಕೊಂಬೆ ಮೇಲೆ ಕೂತ್ಕೊಂಡಿದ್ರು. ಅಣ್ಣ ಅವನೇನು ಮಾಡ್ದ, ಕಾಲು ಹಿಡಿದು ಕೆಳಗೆ ಜಗ್ಗಿದ. ಇವ್ರನ್ನ ಜಗ್ಬೇಡ ಜಗ್ಬೇಡ ಜಾರ್ತಾ ಇದೆ ಅಂತ ಇವ್ರು ಕೂಕೊಳ್ಳೋ ಹೊತ್ತಿಗೆ ಅವನು ಜೋರಾಗಿ ಎಳೆದು ಬಿಟ್ಟಿದ್ದ. ಮೋನಿಯಾ ಅಂದರೆ ಮೋಹನ್ ದಾಸ್ ಗಾಂಧಿ ಟಪ್ ಅಂತ ಮೇಲಿಂದ ಕೆಳಗೆ ಬಿದ್ದರು. ಪೆಟ್ಟಾಯ್ತು, ಪೆಟ್ಟಾದ್ಮೇಲೆ ಜೋರಾಗೈತಲ್ಲ, ಹತ್ಕೊಂಡು ಹತ್ಕೊಂಡು ತಾಯಿ ಕಡೆ ಬಂದರು. ಎಲ್ಲ ಕತೆ ಮಾಡಿ ಹೇಳಿದರು. ಅಣ್ಣ ನೋಡು ಬೇಡ ಅಂದರು, ಬಿಡಲಿಲ್ಲ, ಕಾಲು ಹಿಡಿದು ಎಳೆದ, ಪೆಟ್ಟಾಯ್ತು ನನಗೆ ಅಂತ ಕಾಯ್ಕೆ ತೋರಿಸಿದ್ರು. ಅವಳಗೆ ಶುರು ಮಾಡಿದರು. ತಾಯಿಗೆ ಗೊತ್ತು ದಿನ ಅಣ್ಣ ತಮ್ಮ ಜಗಳಾಡು ಸಣ್ಣ ಸಣ್ಣ ವಿಷಯ ಅಂಥೇಳಿ. ಏಹ್ ಜಗಳಾಡ್ಕೊಂಡು ದೂರ ತರ್ತೀಯಲ್ಲ ನೀನು ಸಣ್ಣ ಮಕ್ಕಳಿಗೆ, ನಿಮ್ಮ ಅಣ್ಣ ತಾನೇ ಮಾಡಿದ್ದು, ಒಂದು ನಾಲ್ಕು ಕೊಡಬೇಕಾಗಿತ್ತು ಅವನಿಗೆ, ಒಂದೆರಡು ಪೆಟ್ಟು ಕೊಟ್ಟರೆ ಸರಿ ಆಗ್ತಿತ್ತು ಅವನಿಗೆ, ದೂರ ತೊಗೊಂಡು ಬರಬಾರ್ದು ಹಿಂಗೆಲ್ಲ ಹತ್ಕೊಂಡು ಅಂದರು. ಅಮ್ಮ ಹಿಂಗೆ ಹೇಳಿದ ತಕ್ಷಣ ಭಾರಿ ಶಾಕ್ ಆಗಿಬಿಡ್ತು ಮೋಹನ್ ದಾಸನಿಗೆ. ಅಮ್ಮ ಅಣ್ಣನ ಹೊಡಿಬೇಕಾ ನಾನು, ಅಣ್ಣ ದೊಡ್ಡವನಲ್ವಾ, ಅವನು ಹೊಡಿ ಅಂತ ಹೇಳ್ತೀಯ ನೀನು, ದೊಡ್ಡವ್ರು ಹೊಡಿಯೋದು ಹೆಂಗೆ ಸಾಧ್ಯ ಅಂತ ಕೇಳಿದರು. ಅದಕ್ಕೇನೋ ಹುಡುಗರು ತಾನೇ ನೀವು ಮಾಡ್ಕೊಂಡಿದ್ದೀರಿ, ತಮ್ಮ ತಮ್ಮಲ್ಲಿ ಜಗಳ ಆಡ್ತೀರಪ್ಪ, ನೀವು ಒಂದೆರಡು ಹೊಡೆದ ಅವನು ಒಂದೆರಡು ಹೊಡೆದ ಸಮಾನ ದೋಸ್ತಿ ಆಯಿತು, ಆಮೇಲೆ ಸರಿ ಆಗ್ತಾರೆ, ಅದೇನು ತೊಂದರೆ ಇಲ್ಲ ಅಂತ ತಾಯಿ ಹೇಳಿದರು. ಅದು ಎಷ್ಟು ಕೊರೆದು ಬಿಡ್ತು ಮನುಷ್ಯ ಮೋಹನ್ ದಾಸನ್ನ ಅಂದರೆ ಇಡೀ ದಿವಸ ಚಿಂತೆ ಹಚ್ಚಿಬಿಡ್ತು. ಅಮ್ಮ ಹೇಳಿದ್ಲು ಅವನು ಹೊಡೆದ ತಿರುಗಿ ಹೊಡೆದು ಬಿಡಬೇಕು, ದೋಸ್ತಿ ಆಗಿಬಿಡುತ್ತದೆ ಅಂದರು. ದೋಸ್ತಿ ಹೊಡೆದಾಟದ್ದಾನೆ ಆಗಬೇಕಾ, ಪ್ರೀತಿಯಿಂದ ಆಗೋಕ್ಕಾಗಲ್ವಾ, ನೋಡಿ ಆ ಸಣ್ಣ ಮನಸ್ಸು ಪ್ರೀತಿಯಿಂದ ಆಗಲ್ಲ, ಹೊಡೆದಾಟದಿಂದ ಆಗಬೇಕಾ, ಅದನ್ನು ಅದಾಗಬಾರ್ದಲ್ಲ ಅಂತ ಹೇಳಿ ಮತ್ತೆ ಅಮ್ಮನ ಹತ್ರ ಕೂತ್ಕೊಂಡ್ರು. ಅಮ್ಮ ನೀನು ಅಣ್ಣನಿಗೆ ಹೊಡಿ ಅಂತ ಹೇಳಿದ್ದು ತಪ್ಪದು, ಹೇಳಬಾರ್ದಾಗಿತ್ತು, ಅವನು ದೊಡ್ಡವನು, ನೀನು ಬುದ್ಧಿ ಮಾತು ನನಗೆ ಹೇಳಬೇಕಾಗಿತ್ತು, ಅವನ ವಿರುದ್ಧ ಮಾತಾಡಬೇಡ ಅಂತ ಹೇಳಬೇಕು. ಅದ್ರ ಬದಲು ನೀ ಹೊಡಿ ಅಂತೀಯಲ್ಲ, ನೀ ಹೇಳಿ ತಪ್ಪು ಮಾಡಿದೆ, ನೀನು ಹಂಗೆ ಮಾಡೋದು ಸರಿಯಲ್ಲ, ನಾನು ಹಂಗೆ ಮಾಡೋದಿಲ್ಲ ಅಂತ ಗಟ್ಟಿಯಾಗಿ ಒಳಗೆ ಶುರು ಮಾಡಿಬಿಟ್ಟ. ತಾಯಿ ಅಂದ್ರೆ ತಮಾಷೆ ಹೇಳಿದ್ನೋ ಮರಾಯ, ನಿನಗೆ ಹೊಡಿ ಅಂದ್ರೆ ಹೊಡೆದೇ ಬಿಡಬೇಕು ಅಂತೆಲ್ಲ ಸಣ್ಣ ಸಣ್ಣ ಮಕ್ಕಳು ಹೊಡೆದಾಡ್ತಿರ್ತಾರೆ ಅಂತ ಹೇಳಿದೆ. ಇಷ್ಟು ಸೀರಿಯಸ್ ಆಗಿ ತೊಗೊಂಡಿಯಲ್ಲಪ್ಪ ನೀನು. ಮೋಹನ್ ದಾಸ್ ತಾಯಿಗೆ ಹೇಳ್ತಾರೆ, ಅಮ್ಮ ನೀ ತಪ್ಪಿ ಕೂಡ ನನಗೆ ತಪ್ಪು ನಿರ್ಧಾರ ಕೊಡಬೇಡ, ನಾನು ಇವತ್ತಲ್ಲ ಯಾವತ್ತಾದರೂ ಕೂಡ ತಪ್ಪು ಮಾಡಿದ್ದೀನಿ ಅಂದರೆ ನನಗೆ ಖಚಿತವಾಗಿ ತಪ್ಪು ಅಂತ ಹೇಳಬೇಕು ನನಗೆ, ಅಣ್ಣನಿಗೆ ಹೊಡಿ ಅಂತ ಹೇಳಿ ತಪ್ಪಾಯಿತು. ಅಮ್ಮ ಅಂದ್ಲು ಆಯ್ತು ಬಿಡೋ ಮಾರಾಯ, ಅಣ್ಣನಿಗೆ ಹೊಡಿಬೇಡ, ನಮಸ್ಕಾರ ಮಾಡಬೇಕಾರೆ ಅವನಿಗೆ, ಆಯ್ತಾ, ದೊಡ್ಡವ್ರಿಗೆ ಗೌರವ ಕೊಡು. ಈ ಮಾತು ನನಗೆ ಯಾಕೆ ಮುಖ್ಯ ಅನಿಸುತ್ತೆ ಅಂದರೆ, ಸಣ್ಣ ಇದ್ದಾಗ ಚಿಕ್ಕವರಿದ್ದಾಗ ಯಾವ ಮೌಲ್ಯಗಳು ಮನಸ್ಸಲ್ಲಿ ಗಟ್ಟಿಯಾಗಿ ಕೂತಿರ್ತಾವೋ ಮುಂದೆ ಅವೇ ಮರವಾಗಿ ಬೆಳೀತಾವೆ. ಸಣ್ಣಂದಿರ್ತಾ ನಾವು ಸರಿಯಾಗಿ ಹಾಕದೆ ಹೋದರೆ ಮುಂದೆ ದೊಡ್ಡದು ಕಷ್ಟ. ನೋಡಿ ಒಂದು ಸಣ್ಣ ಮಾತದು, ನೀನು ಒಂದೆರಡು ಹೊಡೆದು ಬಿಡು ಅವನಿಗೆ ಅಂತ ಅನ್ನೋದನ್ನು ಎಷ್ಟು ದೀರ್ಘವಾಗಿ ತೊಗೊಂಡು ಹೋಗಿ ಅಣ್ಣನ ಹೊಡೆಯೋದು ತಪ್ಪಲ್ವಾ, ನಾನು ಅಣ್ಣ ಹಿರಿಯ ಮಾಡಬಾರ್ದು ಅನ್ನೋದು ಗೌರವ ಕೂತದ್ದು ಎಷ್ಟರ ಮಟ್ಟಿಗೆ ಇತ್ತು ಅಂದರೆ, ಕೊನೆಗೆ ಅವ್ರು ದೊಡ್ಡವರಾದ್ಮೇಲೆ ಗೋಪಾಲಕೃಷ್ಣ ಗೋಖಲೆ ಅವ್ರು ಸಿಕ್ಕಾಗ ಹೇಳ್ತಾರೆ, ನಾನು ಗುರುಗಳು ನೀವು ನೀವು ಹೇಳ್ದಾಗ ಕೇಳ್ತೀನಿ, ಗುರುಗಳನ್ನು ಮಾತು ಹೇಳಿದ್ರು, ನೀನು ಭಾರತ ಅರ್ಥ ಆಗಿಲ್ಲ, ಭಾರತ ಅರ್ಥ ಮಾಡ್ಕೊ, ಅಡ್ಡಾಡು ಮೊದಲು, ಒಂದು ವರ್ಷ ಚಪ್ಪಲಿ ಕೂಡ ಹಾಕ್ಕೊಳ್ಳಾರದೆ ಇಡೀ ದೇಶದ ಅಡ್ಡಾಡಿ ಕೌದು ಗುರುಗಳು ಹೇಳಿದ್ದಾರೆ ಮಾಡಬೇಕು. ಹಿರಿಯರ ಬಗ್ಗೆ ಗೌರವ, ಆ ಮಾತಿನಲ್ಲಿ ಪ್ರೀತಿ, ಜಗಳದಲ್ಲಿ ಪರ್ಯಾವಸಾನ ಆಗದೇನೆ ಶಾಂತಿಯಲ್ಲಿ ಪರ್ಯಾವಸಾನ ಆಗಬೇಕು ಅಂತ ನಂಬಿದ್ದು ಮೋಹನ್ ದಾಸ್ ಬಾಲ್ಯದಲ್ಲೇನೆ. ಅದಕ್ಕೆ ತಾಯಿ ದಂಗಾಗಿ ತಲೆ ನೇವರ್ಸಿ ಹೇಳಿದ್ರಂತೆ, ಇಂಥ ದೊಡ್ಡ ಮನಸ್ಸು ನಿನಗೆ ಹೇಗೆ ಬಂತೋ ದೇವರು, ನನಗೆ ಗೊತ್ತಿಲ್ಲಪ್ಪ, ನೀನು ಭಾಗ್ಯದಲ್ಲಿ ದೇವರು ಏನು ಬರೆದಿದ್ದಾನೋ ಗೊತ್ತಿಲ್ಲಪ್ಪ, ನೀ ನೋಡಿದರೆ ದೊಡ್ಡ ಮನುಷ್ಯ ಆಗುವಂಗೆ ಕಾಣಿಸ್ತೀಯಾ ಅಂತ ಹೇಳಿದರು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡಬೇಕಂತೆ, ಹಾಗೆ ಮೊಳಕೆಯಲ್ಲೇ ನಾವು ತಂದೆ ತಾಯಿ ಆದವರು ಸ್ವಲ್ಪ ಆದರ್ಶದ ಮಾತುಗಳನ್ನು, ಸ್ವಲ್ಪ ವಿಶ್ವಾಸದ ಮಾತುಗಳನ್ನು, ಪ್ರೀತಿಯ ಮಾತುಗಳನ್ನು ಮಕ್ಕಳ ಕಿವಿಯಲ್ಲಿ ಹಾಕಿದಾಗ ಅವರು ದೊಡ್ಡವರಾಗುವಂಥ ಸಾಧ್ಯತೆ ನಮ್ಮ ಮುಂದೆ ಇದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಕೇಂದ್ರ ಪುರಸ್ಕೃತ ದ್ವಿದಳ ಧಾನ್ಯಗಳ ಆತ್ಮನಿರ್ಭರತೆ ಯೋಜನೆ ರಾಜ್ಯದಲ್ಲಿ ಯಶಸ್ವಿ ಅನುಷ್ಠಾನ. ಶಿವಮೊಗ್ಗ ಜಿಲ್ಲೆಯಲ್ಲಿ 25ನೇ ತಾರೀಖಿನವರೆಗೆ ಜನ್ ಭಾಗಿದಾರಿ, ಸಬ್ಸೆ ದೂರ್ ಸಬ್ಸೆ ಪೆಹಲೆ ಮಾಹಿತಿ ಶಿಕ್ಷಾ ಸಂವಹನ ಅಭಿಯಾನ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಲಬುರಗಿ ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ಸರ್ಕಾರಿ ಉಪಕರಣಾಗಾರ ಹಾಗೂ ತರಬೇತಿ ಕೇಂದ್ರ ಸ್ಥಾಪನೆ. ತುಮಕೂರಿನಲ್ಲಿ ಇಂದು ಪ್ರಗತಿಯತ್ತ ಕರ್ನಾಟಕ ಸಾರ್ಥಕ ಸೇವೆಗಳ ಸಮರ್ಪಣೆ ಕಾರ್ಯಕ್ರಮ. ಈಗ ವಾರ್ತೆಗಳ ವಿವರ. ಕೇಂದ್ರದ ದ್ವಿದಳ ಧಾನ್ಯಗಳ ಆತ್ಮನಿರ್ಭರತಾ ಅಭಿಯಾನವನ್ನು ಯಶಸ್ವಿಗೊಳಿಸಿ ಉತ್ಪಾದಕತೆ ಹೆಚ್ಚಿಸಿ ರೈತ ಕುಟುಂಬಗಳ ಸುಸ್ಥಿರ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಆದ್ಯತೆ ನೀಡಿದೆ ಎಂದು ಕೃಷಿ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಮುಂಗಾರು ಹಂಗಾಮು ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಕೃಷಿ ಭಾಗ್ಯ, ಹೈಟೆಕ್ ಹಾರ್ವೆಸ್ಟರ್ ಹಬ್ ಹಾಗೂ ಬೆಳೆ ವಿಮೆ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕೆ ಆದ್ಯತೆ ನೀಡಲಾಗಿದೆ. ಮಳೆ ಅನಿಶ್ಚಿತತೆ, ಹವಾಮಾನ ವೈಪರೀತ್ಯ ಹಾಗೂ ಬದಲಾಗುತ್ತಿರುವ ಬೆಳೆ ಮಾದರಿಗಳನ್ನು ಗಮನದಲ್ಲಿರಿಸಿ ಜಿಲ್ಲಾ ಮಟ್ಟದಲ್ಲಿ ಮುಂಗಾರು ಹಂಗಾಮಿಗೆ ಮುಂಚಿತವಾಗಿ ಬೆಳೆ ಯೋಜನೆ ಮತ್ತು ಪರ್ಯಾಯ ಯೋಜನೆಗಳನ್ನು ರೂಪಿಸುವುದು ಅಗತ್ಯ ಎಂದು ಅಭಿಪ್ರಾಯಪಟ್ಟರು. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಮಾಹಿತಿ ಶಿಕ್ಷಾ ಸಂವಹನ ಅಭಿಯಾನವನ್ನು ಈ ತಿಂಗಳ 25ನೇ ತಾರೀಖಿನವರೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಯೋಜಿಸಿದೆ. ಜಿಲ್ಲಾಧಿಕಾರಿ ಪ್ರಭುಲಿಂಗ್ ಕವಳಿಕಟ್ಟಿ ಮಾಹಿತಿ ನೀಡಿ ಬುಡಕಟ್ಟು ಸಮುದಾಯಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ಪ್ರಯೋಜನ ತಲುಪಿಸುವುದು ಹಾಗೂ ಸೂಕ್ತ ದಾಖಲಾತಿಗಳನ್ನು ಒದಗಿಸಲು 17 ಇಲಾಖೆಗಳ ಸಮನ್ವಯದೊಂದಿಗೆ ಈ ಅಭಿಯಾನ ನಡೆಯುತ್ತಿದೆ ಎಂದರು. ಮುತ್ತಿನಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿರೂಪಿನಕೊಪ್ಪ, ಬೀರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸದಾಶಿವಪುರ ಗ್ರಾಮಗಳಲ್ಲಿ ಧರ್ತಿ ಆಬ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದ ಅಂಗವಾಗಿ ಜನಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗುವುದು ಎಂದರು. ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಜನಮನ ಹಾಗೂ ಧರ್ತಿ ಆಬ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನಕ್ಕೆ ಶಾಸಕ ಎಆರ್ ಕೃಷ್ಣಮೂರ್ತಿ ಚಾಲನೆ ನೀಡಿದರು. ತುಮಕೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಗ್ಯಾರಂಟಿ ಹಬ್ಬ ಪ್ರಗತಿಯತ್ತ ಕರ್ನಾಟಕ ಸಾರ್ಥಕ ಸೇವೆಗಳ ಸಮರ್ಪಣೆ ಕಾರ್ಯಕ್ರಮ ಆಯೋಜಿತವಾಗಿದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ 3 ವರ್ಷಗಳ ಅಧಿಕಾರಾವಧಿ ಪೂರೈಸುತ್ತಿರುವ ಹಿನ್ನೆಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ 682 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಪೂರ್ವ ಸಿದ್ಧತೆಗಳನ್ನು ಪರಿಶೀಲಿಸಿ ಮಾತನಾಡಿದ ಅವರು, ಕಂದಾಯ ಇಲಾಖೆಯಡಿ ಇ ಪೋತಿ ಖಾತೆ, ದರಖಾಸ್ತು ಪೋಡಿ, ಕಂದಾಯ ಗ್ರಾಮ ಹಕ್ಕುಪತ್ರಗಳು, ಪಿಂಚಣಿ ಸೇರಿದಂತೆ 1,52,492 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಲಾಗುತ್ತಿದೆ ಎಂದರು. ಬಿಜೆಪಿ ಆಡಳಿತ ಅವಧಿಯಲ್ಲಿ ರಾಜ್ಯದ ಕೃಷಿ ವೃದ್ಧಿ ದರ ಶೇಕಡ 17ರಷ್ಟಿತ್ತು. ಕಾಂಗ್ರೆಸ್ ಸರ್ಕಾರದ 3 ವರ್ಷಗಳ ಈ ಕಾಲಾವಧಿಯಲ್ಲಿ ಶೇಕಡ 10.4ಕ್ಕೆ ಕುಸಿದಿದೆ ಎಂದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ದಾರೆ. ಬೆಂಗಳೂರಿನಲ್ಲಿ ಈ ವಿಷಯ ತಿಳಿಸಿದ ಅವರು, ಹೈನುಗಾರರಿಗೆ ಹಾಲು ಪ್ರೋತ್ಸಾಹಧನದ 700 ಕೋಟಿ ರೂಪಾಯಿ ಬಾಕಿ ಇದೆ. ಬಿತ್ತನೆ ಬೀಜಗಳ ಬೆಲೆ ಶೇಕಡ 60ರಷ್ಟು

0: ಆಗಿದೆ. ರೈತರು ಬೆಳೆ ಹಾನಿಯಿಂದ ಸಂಕಷ್ಟಕ್ಕೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮಟ್ಟಕ್ಕೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ದೇಶದ ಜ್ಞಾನ ಪರಂಪರೆಯನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಜ್ಞಾನ ಭಾರತಂ ಮಿಷನ್ ಯೋಜನೆಯಡಿ ವಿಜಯನಗರ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಸಮಗ್ರ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯಕ್ಕೆ ಚಾಲನೆ ನೀಡಿದೆ. ಅಪರೂಪದ ಪ್ರಾಚೀನ ಹಸ್ತಪ್ರತಿಗಳನ್ನು ಈಗಾಗಲೇ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕಮಲಾಪುರದ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಮೂಲಕ ಸಂಗ್ರಹಿಸಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಈ ಕುರಿತು ಮಾಹಿತಿ ನೀಡಿದ್ದಾರೆ.
1: ಭಾರತ ಸರ್ಕಾರ ಜ್ಞಾನ ಭಾರತ ಮಿಷನ್ ಅಡಿಯಲ್ಲಿ ಡಿಜಿಟಲೀಕರಣ ಮಾಡಬೇಕು ಅಂತ, ಬಟ್ ಇಲ್ಲಾಗಲೇ 90% ಕೆಲಸ ಆಗೋಗಿದೆ. ಏನಂದ್ರೆ ನಮಗೆ ಅದನ್ನ ನಾವು ಅಪ್ಲೋಡ್ ಮಾಡಿ ಡಿಜಿಟಲೈಸ್ ಮಾಡಬೇಕು ಅಷ್ಟು ಮಾತ್ರ ಇದೆ. ಕ್ರೆಡಿಟ್ ಎಲ್ಲ ನಮ್ಮ ಹಂಪಿ ಯೂನಿವರ್ಸಿಟಿಗೆ ಹೋಗ್ಬೇಕು, ಮತ್ತೆ ಇದಕ್ಕೆ ಪರಿಶ್ರಮ ಪಟ್ಟಂತ ಎಲ್ಲ ಏನ ಸಿಬ್ಬಂದಿ ಅಧಿಕಾರಿಗಳಿದ್ದಾರೆ ಅವ್ರು ಹೋಗುತ್ತೆ, ಏನ್ ಶೇಖರಣೆ ಮಾಡಿದ್ದಾರೆ ಅದನ್ನೆಲ್ಲ ನಾನು ನೋಡಿದೆ. ಇವರು ಫಸ್ಟ್ ಸರ್ವೆ ಮಾಡಿ ಐಡೆಂಟಿಫೈ ಮಾಡಿ ನಂತರ ಹಸ್ತಪ್ರತಿ ಇರೋಂತ ಮನೆಗಳಲ್ಲಿ ಹೋಗಿ ಅವ್ರಿಗೆ ಮನ ಒಲಿಸಿ ಅದನ್ನೆಲ್ಲ ತಗೊಂಡ್ಬಂದು ಶೇಖರಣೆ ಮಾಡಿರೋದು ಇಟ್ಸ್ ನಾಟ್ ಅ ಸ್ಮಾಲ್ ಜಾಬ್, ಸಣ್ಣ ವಿಷಯ ಅಲ್ಲ, ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಲಬುರಗಿ ಜಿಲ್ಲೆ ಸೇಡಂ, ಜೇವರ್ಗಿ, ರಾಯಚೂರು ಜಿಲ್ಲೆ ಸಿಂಧನೂರು ಹಾಗೂ ರಾಯಚೂರಿನಲ್ಲಿ ಸರ್ಕಾರಿ ಉಪಕರಣಾಗಾರ ಹಾಗೂ ತರಬೇತಿ ಕೇಂದ್ರ GTTC ಆರಂಭಿಸಲು 73 ಕೋಟಿ ರೂಪಾಯಿ ಅನುದಾನ ಒದಗಿಸುವುದಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅಧ್ಯಕ್ಷ ಡಾ ಅಜಯ್ ಸಿಂಗ್ ತಿಳಿಸಿದ್ದಾರೆ. ಕಲಬುರಗಿಯ I1A ಶಾಹಿ ಅತಿಥಿಗೃಹದಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದ ತಲಾ ಆದಾಯ ತುಂಬಾ ಕಡಿಮೆ ಇದೆ. ಕಲ್ಯಾಣ ಕರ್ನಾಟಕ ಎಕಾನಮಿ ಮಿಷನ್ ಅಡಿ ಹೂಡಿಕೆಗೆ ಪ್ರಯತ್ನಿಸಲಾಗುತ್ತಿದೆ. ಬೆಂಗಳೂರಿನಾಚೆ 2ನೇ ಮತ್ತು 3ನೇ ಹಂತದ ನಗರಗಳು ಬೆಳವಣಿಗೆ ಹೊಂದಿದಲ್ಲಿ ಮಾತ್ರ ಪ್ರಾದೇಶಿಕ ಅಸಮಾನತೆ ನೀಗಲಿದೆ ಎಂದರು. ನಿನ್ನೆ May 18 ವಿಶ್ವ ಏಡ್ಸ್, ಆಕ್ವಾರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಲಸಿಕೆ ದಿನ ಹಾಗೂ HIV ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಲಸಿಕೆ ಜಾಗೃತಿ ದಿನವನ್ನು ಆಚರಿಸಲಾಯಿತು. ಸುರಕ್ಷಿತ ಮತ್ತು ಪರಿಣಾಮಕಾರಿ ಏಡ್ಸ್ ಔಷಧವನ್ನು ಕಂಡುಹಿಡಿಯುವ ಪ್ರಕ್ರಿಯೆಗೆ ಕೊಡುಗೆ ನೀಡಿದ ಸಾವಿರಾರು ಸಂಶೋಧಕರು, ವಿಜ್ಞಾನಿಗಳು ಮತ್ತು ಆರೋಗ್ಯ ವೃತ್ತಿಪರರ ಪ್ರಯತ್ನಗಳನ್ನು ಗುರುತಿಸಿ ಗೌರವಿಸಲಾಯಿತು. ಡಾಕ್ಟರ್ ಶಿವಾಜಿ ಜಾಧವ್ ತಮ್ಮ ನವೋದ್ಯಮದ ಮೂಲಕ ಅತ್ಯಂತ ಕಡಿಮೆ ದರದ HIV ಪರೀಕ್ಷಾ ಕಿಟ್ ಅಭಿವೃದ್ಧಿಪಡಿಸಿದ್ದಾರೆ. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ ಧರ್ತಿ ಬಯೋನೆಸ್ಟ್ ಇನ್ಕ್ಯುಬೇಷನ್ ಮೂಲಕ ಮಹತ್ವದ ಸಂಶೋಧನೆ ಕೈಗೊಂಡಿದ್ದು ವೈರಾಣು ರೋಗಗಳ ಪರೀಕ್ಷಾ ಕಿಟ್ ಬಗ್ಗೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
5: ವೈರಾಲಜಿ ಕಿಟ್ ಅನ್ನ ಕಾಸ್ಟ್ ಎಫೆಕ್ಟಿವ್ RT-PCR ಕಿಟ್ ಅನ್ನ ಎಷ್ಟೋ ಜನಕ್ಕೆ ಕಾಸ್ಟ್ಲಿ ಬಿಡುತ್ತಿತ್ತು, 3,000-4,000. ಇವೆಲ್ಲ ನೋಡಿದ ಮೇಲೆ ನಾವೇನ್ ಮಾಡಿದ್ವಿ, ವಿ ಹ್ಯಾವ್ ಡೆವಲಪ್ಡ್ ಅವರ್ ಓನ್ ಮೆಥಡ್ ಮಾಡಿ, ಸೊ ಯು ಕ್ಯಾನ್ ಗೆಟ್ ಟೆಸ್ಟೆಡ್ HIV ಮತ್ತು ಅದರ್ ವೈರಸ್ ಇನ್ ವೆರಿ ಕಾಸ್ಟ್ ಎಫೆಕ್ಟಿವ್, ಅರೌಂಡ್ 500-800 rupees ಅಲ್ಲಿ ನೀವು ಮಾಡಬಹುದು. ಅಂಡ್ ಇಟ್ಸ್ ವೆರಿ ಹೈಲಿ ಸೆನ್ಸಿಟಿವ್ ಅಂಡ್ ಸ್ಪೆಸಿಫಿಕ್ ಕಿಟ್. ಇದನ್ನ ಈಗ ಆಲ್ರೆಡಿ ವ್ಯಾಲಿಡೇಷನ್ ಪೈಪ್ಲೈನ್ ಇದೆ, ಇದನ್ನ ಬೇಗ ನಾವು ತರ್ತೇವೆ, ಯಾಕಂದ್ರೆ ಯುರೋಪಿಯನ್ ಎಲ್ಲ ಮಾರ್ಕೆಟ್ ಗೆ ಇಂಡಿಯಾ ಮತ್ತೆ ಎಲ್ಲಾ ಕಡೆ ಕಳಿಸ್ಬೇಕಂತ ಇದನ್ ಮಾಡ್ತಾ ಇದೀವಿ. ಅದ್ರ ಜೊತೆನೆ HIV ಜೊತೆ ಡ್ರಗ್ ರೆಸಿಸ್ಟೆನ್ಸಿ ಬರ್ತಾ ಇದೆ, ಯಾಕಂದ್ರೆ ಡ್ರಗ್ ರೆಸಿಸ್ಟೆನ್ಸಿ ಬಂದ್ರೆ HIV ಡಯಾಗ್ನೋಸ್ ಆದ ತಕ್ಷಣನೇ ಫಸ್ಟ್ ಲೈನ್ ಆಫ್ ಥೆರಪಿ ಟ್ರೀಟ್ಮೆಂಟ್ ಕೊಡ್ತಾರೆ, ಬಟ್ ಆ ಟ್ರೀಟ್ಮೆಂಟ್ ಇಂದ ಎಷ್ಟೋ ಜನರಿಗೆ ಎಫೆಕ್ಟಿವ್ ಆಗಲ್ಲ. ಸೊ ಅದಕ್ಕೆ ಡ್ರಗ್ ರೆಸಿಸ್ಟೆನ್ಸ್ ಟೆಸ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ಸೊ ಆ ನಿಟ್ಟಿನಿಂದ ಫಸ್ಟ್ ನಾವ್ ಏನ್ ಮಾಡ್ತಿದೀವಿ, HIV ಐಡೆಂಟಿಫಿಕೇಶನ್, ಡಯಾಗ್ನೋಸಿಸ್ ಅಂಡ್ ಡ್ರಗ್ ರೆಸಿಸ್ಟೆನ್ಸ್ ಮೇಲೆ ಮಾಲಿಕ್ಯುಲರ್ ಪಾಯಿಂಟ್ ಆಫ್ ಸಿಟ್ ಅನ್ನ ಡೆವಲಪ್ ಮಾಡ್ತಾ ಇದೀವಿ.
0: ಧಾರವಾಡ ಜಿಲ್ಲೆಯಲ್ಲಿ ಕಳೆದ 3 ವರ್ಷಗಳಲ್ಲಿ 83 ಪೋಸ್ಕೋ ಪ್ರಕರಣಗಳು ದಾಖಲಾಗಿದ್ದು, ಸಖಿ ಒನ್ ಸ್ಟಾಪ್ ಕೇಂದ್ರದ ಮೂಲಕ ಸೂಕ್ತ ದಾಖಲೆಗಳನ್ನು ಪಡೆದಿದ್ದಾಗಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಗೆ ಭೇಟಿ ನೀಡಿ ವಿವಿಧೆಡೆ ಪರಿಶೀಲನೆ ಕೈಗೊಂಡಿರುವ ಅವರು, ಧಾರವಾಡ ಜಿಲ್ಲಾ ಆಸ್ಪತ್ರೆಯಲ್ಲಿ ತಾಯಿ ಮಕ್ಕಳ ವಿಭಾಗ ಪರಿಶೀಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಬೆಳಗಾವಿ.

0: ಮಹಾನಗರ ಪಾಲಿಕೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಆರಂಭಿಸಿದೆ. 40 ಮೇಲ್ವಿಚಾರಕರ ಮಾರ್ಗದರ್ಶನದಲ್ಲಿ ಒಟ್ಟು 514 ಮತಗಟ್ಟೆ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಪಾಲಿಕೆಯ ಕಂದಾಯ ವಿಭಾಗದ ಉಪ ಆಯುಕ್ತ ಡಾಕ್ಟರ್ ಸಿದ್ದು ಹುಲ್ಲೋಳಿ ತಿಳಿಸಿದ್ದಾರೆ. ಈಗಾಗಲೇ 90% ಮತದಾರರ ಮ್ಯಾಪಿಂಗ್ ಹಾಗೂ ಪ್ರೊಜಿನಿ ಕಾರ್ಯ ಪೂರ್ಣಗೊಂಡಿದೆ ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಪುರಸ್ಕೃತ ದ್ವಿದಳ ಧಾನ್ಯಗಳ ಆತ್ಮನಿರ್ಭರತೆ ಯೋಜನೆ ರಾಜ್ಯದಲ್ಲಿ ಯಶಸ್ವಿ ಅನುಷ್ಠಾನ. ಶಿವಮೊಗ್ಗ ಜಿಲ್ಲೆಯಲ್ಲಿ 25ನೇ ತಾರೀಖಿನವರೆಗೆ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹ್ಲೆ ಮಾಹಿತಿ ಶಿಕ್ಷಾ ಸಂವಹನ ಅಭಿಯಾನ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಲಬುರಗಿ ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ಸರ್ಕಾರಿ ಉಪಕರಣಾಗಾರ ಹಾಗೂ ತರಬೇತಿ ಕೇಂದ್ರ ಸ್ಥಾಪನೆ. ತುಮಕೂರಿನಲ್ಲಿ ಇಂದು ಪ್ರಗತಿಯತ್ತ ಕರ್ನಾಟಕ ಸಾರ್ಥಕ ಸೇವೆಗಳ ಸಮರ್ಪಣೆ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 19 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಡಿವಿಜಿಯವರು ದೇವರ ಬಗ್ಗೆ ಪ್ರಶ್ನೆ ಕೇಳಿದ್ರು, ಜೀವನದ ಬಗ್ಗೆ ಪ್ರಶ್ನೆ ಕೇಳಿದ್ರು, ಸೃಷ್ಟಿ ಬಗ್ಗೆ ಪ್ರಶ್ನೆ ಕೇಳಿದ್ರು, ಜೀವನವನ್ನು ಅವಹೇಳನ ಮಾಡೋ ರೀತಿಯಲ್ಲಿ ಮಾತಾಡಿದರು. ಈಗ ಅದನ್ನೇ ಮುಂದುವರಿಸ್ತಾರೆ. ಈಗ ಮುಂದಿಂದು 24ನೆಯ ಮುಕ್ತಕವನ್ನು ನಾವು ನೋಡೋಣ. ನರರ ಭಯ ಬಯಕೆಗಳೇ,
5: ನರರ ಭಯ ಬಯಕೆಗಳೇ,
4: ಸುರರ ತಾಯಿ ತಂದೆಗಳು,
5: ಸುರರ ತಾಯಿ ತಂದೆಗಳು,
4: ಸುರರಟ್ಟಹಾಸದಿನೇ,
5: ಸುರರಟ್ಟಹಾಸದಿನಿ,
4: ನರಭಕ್ತಿಯೊರಲು,
5: ನರಭಕ್ತಿಯೊರಲು,
4: ಪರಿಕಿಸುವರೇನ್ ಅವರ್ಗಳ್,
5: ಪರಿಕಿಸುವರೇನ್ ಅವರ್ಗಳ್,
4: ಅನ್ಯೋನ್ಯ ಶಕ್ತಿಗಳ,
5: ಅನ್ಯೋನ್ಯ ಶಕ್ತಿಗಳ,
4: ಧರ್ಮವೆಲ್ಲಿದರಲ್ಲಿ,
5: ಧರ್ಮವೆಲ್ಲಿದರಲ್ಲಿ,
4: ಮಂಕುತಿಮ್ಮ,
5: ಮಂಕುತಿಮ್ಮ.
4: ಸೊ ದೇವರ ಬಗ್ಗೆ ಪ್ರಶ್ನೆಗಳು. ನಾವು ಅನ್ಕೊಂಡ್ವಿ ದೇವರು ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ ಅಂತ. ನನಗೆ ಮುಂಚೆ ಓದಿದ ಒಂದು ಆರ್ಟಿಕಲ್ ನೆನಪಾಗತ್ತೆ, ಒಂದು ಜೋಕ್ ಥರ ಕಾರ್ಟೂನ್. ಆ ಕಾರ್ಟೂನ್ನಲ್ಲಿ ಹೇಗಿತ್ತೆ ಅಂತಂದರೆ, ಒಬ್ಬ ಮನುಷ್ಯನ ಚಿತ್ರ, ಇನ್ನೊಂದು ದೇವರು ಅಂತ ನಾವು ಅಂದ್ಕೊಳ್ಬಹುದಾದಂಥ ಚಿತ್ರ. ಅಂದರೆ ಈಗ ತಲೆ ಮೇಲೇನೋ ಒಂದು ಬೆಳಕಿನ ಒಂದು ಕಿರೀಟ ಆ ಥರ ಇರುತ್ತೆ ಅಂತ. ಅದನ್ನು ನಾವು ಚಿತ್ರ ಬರೆದಾಗ ಎಲ್ಲ ದೇವರನ್ನು ಬರೀಬೇಕಾದ್ರೆ ಎಲ್ಲ ಪರಂಪರೆಗಳಲ್ಲೂ ಹಾಗೆ ತಲೆ ಮೇಲೇನೋ ಒಂದು ಬೆಳಕಿನ ಒಂದು ಇದನ್ನು ಹಾಕಿರ್ತೀವಿ. ಅಲ್ಲಿ ಗಾಡ್ ಅಂತ, ಇವನು ಮನುಷ್ಯ ಅಂತ. ಸೊ ಒಬ್ರನ್ನೊಬ್ರು ಎಲ್ಲೋ ನಡ್ಕೊಂಡು ಹೋಗ್ತಿದ್ರು ಅಂತ ಅನ್ಕೋಣ, ಎಲ್ಲೋ ಒಂದು ಊಹೆ ಮಾಡ್ಕೊಳ್ಳೋಣ. ಒಬ್ಬ ಮನುಷ್ಯ ಒಂದು ದಾರಿನಲ್ಲಿ ಎಲ್ಲೋ ನಡ್ಕೊಂಡು ಹೋಗ್ತಾ ಇದ್ದಾನೆ. ದೇವರು ಅಂತ ಅನ್ಸ್ಕೊಂಡಂಥ ವ್ಯಕ್ತಿನೂ ಆ ಕಡೆಯಿಂದ ಇನ್ನೊಂದು ಕಡೆಯಿಂದ ಅದೇ ದಾರಿನಲ್ಲಿ ನಡ್ಕೊಂಡು ಬರ್ತಾ ಇದ್ದಾನೆ ಅಂತ ಅಂದ್ಕೊಂಡು, ಅಲ್ಲಿದ್ದಾನೆ ಅಂತ ಇವನು ಗೊತ್ತಿಲ್ಲ, ಇವನು ಇಲ್ಲಿದ್ದಾನೆ ಅಂತ ಅವನಿಗೆ ಗೊತ್ತಿಲ್ಲ. ಸಡನ್ನಾಗಿ ಒಬ್ರನ್ನೊಬ್ಬರು ನೋಡಿದ್ರು. ಮನುಷ್ಯಂಗೆ ಏನನ್ನಿಸ್ತು? ಓಹ್, ನನ್ನ ಸೃಷ್ಟಿಕರ್ತ ಅಂತ. ಯಾಕೆ? ನಾವೆಲ್ಲ ಭಗವಂತನ ಸೃಷ್ಟಿಕರ್ತ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಅಲ್ಲಿರೋ ಜೋಕ್ ಏನಪ್ಪ ಅಂತಂದರೆ, ದೇವರು ಕೂಡ ಮನುಷ್ಯನನ್ನು ನೋಡಿದ ತಕ್ಷಣ ಅದೇ ಮಾತನ್ನು ಉದ್ಘಾರ ಮಾಡ್ತಾನಂತೆ, ಅರೆ ನನ್ನ ಸೃಷ್ಟಿಕರ್ತ ಇಲ್ಲಿ ಬಂದ. ಹಂಗಂದರೆ ಏನಂದರೆ, ದೇವರು ಅನ್ನುವಂಥ ಒಂದು ಕಲ್ಪನೆಯನ್ನು ಮನುಷ್ಯ ತನ್ನ ಅನುಕೂಲಕ್ಕಾಗಿ ಸೃಷ್ಟಿ ಮಾಡಿಕೊಂಡಿದ್ದಾನೆ ಅಂತ ಒಂದು ವಾದ. ನಾಸ್ತಿಕವಾದದಲ್ಲಿ ವಿಶೇಷ

0: ಹಾಗೆ ದೇವರೇ ಇಲ್ಲ ಅಂತ ಅನ್ನುವಂಥವ್ರು ಏನಂತಾರೆ, ನಿಮ್ಮ ಅನುಕೂಲಕ್ಕೆ ನೀವೇನೋ ದೇವರು ಅನ್ಕೋತೀರಾ, ನಾವು ನಿಮ್ಮನ್ನು ನಂಬಲ್ಲ ಬಿಡಿ ಆ ಥರ. ಸೊ ಆ ಪ್ರಶ್ನೆಯನ್ನು ಡಿ ವಿ ಜಿ ಅವರು ಇಲ್ಲಿ ಹಾಕ್ತಾ ಇದ್ದಾರೆ. ನರರ ಭಯ ಬಯಕೆಗಳು, ಈಗ ದೇವರ ಒಂದು ಪರಿಕಲ್ಪನೆ ಹೇಗೆ ಶುರುವಾಯಿತು ಅಂತ ಮೊದಲ ಮೂರು ಮುಕ್ತಕಗಳಲ್ಲಿ ನೋಡುವಾಗ ನಾನು ಸ್ಥೂಲವಾಗಿ ಇದನ್ನು ಹೇಳಿದ್ದೆ. ಎರಡು ಮುಖ್ಯ ಕಾರಣಗಳು, ಒಂದು ನಮಗೆ ಕಣ್ಣಿಗೆ ಕಾಣದೆ ನಮಗೆ ಭಯ ಹುಟ್ಟಿಸೋಂಥ ಯಾವುದೋ ಒಂದು ಘಟನೆ ಆಯಿತು, ಈಗ ಗುಡುಗು, ಸಿಡಿಲು, ಪ್ರವಾಹ, ಭೂಕಂಪ ಈ ಥರದ್ದೆಲ್ಲ ಆದಾಗ ನಮಗೆ ಭಯ ಆಯಿತು. ಯಾಕದಾಗ್ತಿದೆ ಅಂತ ನಮಗೆ ಗೊತ್ತಿಲ್ಲ, ಹಾಗಾಗಿ ನಾವು ಅದನ್ನು ದೇವರು ಮಾಡ್ದ ಅಂತ ಅಂದ್ಕೊಂಡ್ವಿ. ಹಾಗಾಗಿ ದೇವರು ನನಗೆ ಏನೋ ಒಂದು ಚೆನ್ನಾಗಿರೋದು ಆಗಬೇಕಪ್ಪ, ನನ್ನ ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಬರಬೇಕು, ನನ್ನ ದೊಡ್ಡ ಮನೆ ಕಟ್ಸ್ಕೋಬೇಕು, ಮದುವೆ ಆಗಬೇಕು, ನನಗೆ ಏನೋ ಒಂದು ಬಯಕೆ ಇದೆ. ಆ ಬಯಕೆ ನಾನೊಬ್ಬನಿಂದ ಸಾಧ್ಯ ಆಗ್ತಾ ಇಲ್ಲ, ಪ್ರಯತ್ನ ಪಡ್ತಾ ಇದ್ದೀನಿ. ಅದಕ್ಕೆ ನಾನೇನು ಹೇಳ್ತೀನಿ,
1: ಸಂಕಟ ಬಂದಾಗ
0: ವೆಂಕಟರಮಣ, ನನಗದು ಸಿಗ್ತಾ ಇಲ್ವಲ್ಲ ವೆಂಕಟರಮಣ, ನನಗೆ ಕೊಡ್ಸಪ್ಪ ಅಂತ ನಾನು ಕೇಳ್ತೀನಿ. ಸೊ ನನ್ನ ಬಯಕೆಯನ್ನು ಈಡೇರಿಸೋದಕ್ಕೋಸ್ಕರ ನಿನಗೊಂದು 100 ತೆಂಗಿನಕಾಯಿ ಓಡಿಸ್ತೀನಿ,
1: ಹರಕೆ
0: ಅದು ಮಾಡ್ಕೊಳ್ಳೋದು. ಸೊ ಆ ಬಯಕೆ ಒಂದು ಪೂರೈಕೆಗಾಗಿ ನಾನು ದೇವರು ಅನ್ನುವಂಥ ಒಂದು ಕಲ್ಪನೆ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಆ ದೇವರು ನನಗೆ ಇದನ್ನು ಕೊಡಲಿ ಅಂತ. ಸೊ ಸುರರ ತಾಯಿ ತಂದೆಗಳು ಅಂದರೆ ಯಾರು, ಮನುಷ್ಯನ ಭಯ, ಮನುಷ್ಯನ ಬಯಕೆ. ಯಾವ ಮನುಷ್ಯನಿಗೆ ಭಯ ಬಯಕೆ ಇಲ್ವೋ ಅವನಿಗೇನು ದೇವ್ರ ಜೊತೆ ಲೇವಾದೇವಿ ಇಲ್ಲ, ಅವನಿಗೆ ಅವನ ಪಾಡ್ಗೆ ಅವನಿರ್ತಾನೆ ಅಂತ. ಸೊ ಹಾಗೆ ನರರ ಭಯ ಬಯಕೆಗಳೇ ದೇವರ ಸೃಷ್ಟಿಗೆ ಒಂದು ಕಾರಣವಾಗಿದೆಯಾ, ಅದನ್ನು ಬಿಟ್ಟು ದೇವರು ಅನ್ನುವಂಥ ಶಕ್ತಿ ಯಾವುದು ಇಲ್ವೇ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನು ನಮ್ಮ ಮುಂದೆ ಇಡ್ತಿದ್ದಾರೆ. ಹಾಗೆ ಸುರರ ಅಟ್ಟಹಾಸ ದಿನೇ, ಇವಾಗ ನನಗೆ ಯಾವುದೋ ಒಂದು ಕಷ್ಟ ಬಂತಪ್ಪ, ಆ ಕಷ್ಟ ಯಾಕೆ ಬಂತು ಅಂತ ನನಗೆ ಗೊತ್ತಿಲ್ಲ. ಸೊ ನಾನೇನು ಅನ್ಕೋತೀನಿ, ಅಯ್ಯೋ ದೇವರು ನನ್ನ ಮೇಲೆ ಕೋಪ ಮಾಡ್ಕೊಂಬಿಟ್ಟಿದ್ದಾನೆ, ಸೊ ದೇವರು ನನಗೆ ನನ್ನ ಮೇಲೆ ಕರುಣೆ ತೋರಿಸ್ತಾ ಇಲ್ಲ, ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ನನ್ನ ಭಕ್ತಿಯಿಂದ ನಾನು ಕೋರಿಕೆಯನ್ನು ಸಲ್ಲಿಸ್ತೀನಿ. ನರ ಭಕ್ತಿ ಯೋರಲು, ನನ್ನ ಧ್ವನಿಯನ್ನು ನಾನು ಎತ್ತಿ ಭಗವಂತನಲ್ಲಿ ಅರಿಕೆಯನ್ನು ಮಾಡ್ಕೊಳ್ತೀನಿ, ಕೋರಿಕೆಯನ್ನು ಮಾಡ್ಕೊಳ್ತೀನಿ. ನೋಡಪ್ಪ ದೇವರೇ, ನನಗೆ ಹಿಂಗಾಗ್ಬಿಟ್ಟಿದೆ, ನಿನ್ನ ಅಟ್ಟಹಾಸ, ನಿನ್ನ ಕೋಪ, ನಿನ್ನ ತಾಪವನ್ನು ಕಡಿಮೆ ಮಾಡಿಕೊಂಡು ನನ್ನ ಮೇಲೆ ಕರುಣೆ ತೋರಿಸು ಅಂತ. ಸೊ ದೇವರಲ್ಲಿ ನಮಗೆ ಭಕ್ತಿ ಬರೋದಕ್ಕೆ ಕಾರಣ ನಮಗೆ ಈ ಥರ ಬಂದಂಥ ಸಂಕಟವೇ ಇರಬಹುದೇನೋ ಅಂತ. ಆ ಸಂಕಟವನ್ನು ದಾಟೋದಕ್ಕೋಸ್ಕರ ನಾವು ಭಗವಂತನಲ್ಲಿ ಕೆಲವು ಅರಿಕೆಗಳನ್ನು ಮಾಡ್ಕೋತೀವಿ, ಹರಕೆಗಳನ್ನು ಮಾಡ್ಕೊಳ್ತೀವಿ. ಲಂಚ ಕೊಟ್ಟಂಗೆ, ಲಂಚ ಕೊಟ್ಬಿಟ್ಟು ನೀನು ನಾನು ಇದು ಕೊಡ್ತೀನಿ, ನೀನು ಅದು ನನಗೆ ಕೊಡು ಅಂತ. ಸೊ ಹಾಗೆ ಮಾಡ್ತಾ ಇದ್ದೀವೋ ಏನೋ. ಇದರಲ್ಲಿ ನಿಜಕ್ಕೂ ದೇವರಿಗೆ ನನಗೆ ಒಳ್ಳೆಯದನ್ನು ಮಾಡುವ ಶಕ್ತಿ ಇದೆಯಾ, ನಂಗೆ ಗೊತ್ತಿಲ್ಲ. ಯಾರು ಪರೀಕ್ಷೆ ಮಾಡುವಂಥವ್ರವರು, ಪರೀಕ್ಷಿಸುವರು ಯಾರು? 100 ತೆಂಗಿನಕಾಯಿ ಹೊಡೆಸ್ಕೊಡ್ತೀನಪ್ಪ ಅಂತ ನಾನು ಹೇಳಿಬಿಟ್ಟೆ, ಭಗವಂತ ಚೆಕ್ ಮಾಡ್ತಾನ ಇವನ ಹತ್ರ 100 ತೆಂಗಿನಕಾಯಿ ಇದೆಯಾ, ಹೊಡಿತಾನ ಅಂತ? ಆ ಶಕ್ತಿ ನನಗಿದೆಯಾ ಅಂತ ಭಗವಂತ ಪರೀಕ್ಷೆ ಮಾಡ್ತಾನ? ಅಥವಾ 100 ತೆಂಗಿನಕಾಯಿ ಹೊಡೆದ ಮೇಲೆ ನಾನು ಕೇಳಿದ ವರಾನ ಭಗವಂತ ಕೊಡ್ತಾನ, ಆ ಶಕ್ತಿ ಅವನಿಗಿದೆಯಾ ಅನ್ನೋದನ್ನು ಪರೀಕ್ಷೆ ಯಾರು ಮಾಡ್ತಾರೆ? ಯಾರೂ ಮಾಡಲ್ಲ. ಅದು ಬಂದಿರೋಂಥ ಒಂದು ನಡವಳಿಕೆ. ಧರ್ಮವೆಲ್ಲಿದರಲ್ಲಿ, ಇದರಲ್ಲಿ ಯಾರು ಹೇಗೆ ಯಾವಾಗ ನಡ್ಕೊಳ್ಬೇಕು ಅನ್ನೋಂಥ ಒಂದು ರೂಲ್ ಅದೇನಾದರೂ ಇದೆಯಾ? ನಮ್ಮ ಕರ್ತವ್ಯ ಏನಿದರಲ್ಲಿ? ನಮ್ಮ ಸರಿಯಾದ ಮಾರ್ಗ ಅಂತ ನಾವು ಅಂದ್ಕೊಂಡು ಹೋಗೋದಾದರೆ, ನಾನು ಏನು ಬೇಕಾದರೂ ಬಯಕೆ ಇಟ್ಕೊಂಬಿಟ್ಟು ದೇವರಿಗೆ ನೋಡಪ್ಪ ನಾನು ಇದನ್ನು ಕೊಡ್ತೀನಿ, ನೀನು ನನಗೆ ಅದನ್ನು ಕೊಡು ಅಂತ ಹೇಳೋದು ಸರಿಯಾ? ಹಾಂ, ಹೌದಲ್ವಾ? ಸೊ ನಿಜವಾಗ್ಲೂ ನೋಡು, ಈ ಥರ ಮಂತ್ರ ಹೇಳಿದರೆ ಇದು ಸಿಕ್ಬಿಡುತ್ತಂತೆ ಅಂತಂದಾಗ, ಓಕೆ ಫೈನ್, ನನಗದು ಬೇಕು ಅಂದರೆ ನನ್ನ ಮಂತ್ರ ಹೇಳ್ಬಿಡ್ತೀನಿ, ಅರಿತಿ ಮಾಡಬಹುದಾ? ಅಥವಾ ಅದಕ್ಕೆ ಹೊರತಾದಂಥ ಎಲ್ಲರಿಗೂ ಅನ್ವಯವಾಗುವ ಯಾವುದಾದರೂ ಒಂದು ಕರ್ತವ್ಯದ ಪಥ ಇದೆಯಾ? ಸೊ ಅದನ್ನು ಯಾರು ಕಂಡ್ಕೊಳ್ಳೋದು, ಅದನ್ನು ಹೇಗೆ ತಿಳ್ಕೊಳ್ಳೋವಂಥದ್ದು? ಸೊ ದೇವರು ಮತ್ತು ಮನುಷ್ಯ, ಭಕ್ತ ದೈವ ಇವೆರಡರ ಒಂದು ಸಂಬಂಧ ಆ ಥರದ ಕೇವಲ ಕೊಡು ತೆಗೆದುಕೋ ಅನ್ನುವಂಥ ಟ್ರಾನ್ಸಾಕ್ಷನಲ್ ರಿಲೇಷನ್ಶಿಪ್, ವ್ಯಾಪಾರದ ಒಂದು ಸಂಬಂಧವಾಗ್ಬಿಡುತ್ತಾ. ನನ್ನ ಭಯ, ನನ್ನ ಬಯಕೆಗಳು ದೇವರನ್ನು ಸೃಷ್ಟಿ ಮಾಡೋದಕ್ಕೆ ಪ್ರೇರೇಪಣೆ ಕೊಟ್ಟಿದೆಯಾ? ಅಥವಾ ಅದನ್ನು ಹೊರತಾಗಿ

0: ನಿಜಕ್ಕೂ ಯಾವುದಾದ್ರೂ ಒಂದು ಎಲ್ಲವನ್ನ ಕಾಪಾಡ್ತಾ ಇರುವಂತ, ಎಲ್ಲವನ್ನ ನಡೆಸ್ಕೊಂಡು ಹೋಗ್ತಾ ಇರುವಂತ ಒಂದು ಸಿಸ್ಟಮ್, ಒಂದು ವ್ಯವಸ್ಥೆ, ಒಂದು ಧರ್ಮ ಅದು ಇದೆಯಾ ಅಂತ ಡಿ ವಿ ಜಿ ಅವರ ಪ್ರಶ್ನೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಪ್ರಿಯ ಕೇಳುಗರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 19 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಅಂಧಕಾರದ ನಡುವೆ ಜ್ಞಾನದ ಹಸಿವು, ದ್ರೌಪದಿ ಮುರ್ಮು ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ರವರು ನಡೆಸಿಕೊಟ್ಟ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಅಂಧಕಾರದ ನಡುವೆ ಜ್ಞಾನದ ಹಸಿವು, ದ್ರೌಪದಿ ಮುರ್ಮು ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಒಂದು ಪುಟ್ಟ ಮಗುವಿನ ಅತಿದೊಡ್ಡ ಕನಸು ಏನಾಗಿರಬಹುದು? ಆಟಿಕೆಗಳು, ಬಣ್ಣ ಬಣ್ಣದ ಬಟ್ಟೆಗಳು ಅಥವಾ ಐಷಾರಾಮಿ ಜೀವನ? ಆದರೆ ಒಡಿಶಾದ ಮಯೂರ್ಭಂಜ್ ಜಿಲ್ಲೆಯ ಒಂದು ಪುಟ್ಟ ಹಳ್ಳಿಯ ಆ ಹೆಣ್ಣು ಮಗುವಿನ ಕನಸು ಮಾತ್ರ ಅತ್ಯಂತ ಸರಳವಾಗಿತ್ತು, ಆದರೆ ಅಷ್ಟೇ ದುಬಾರಿಯಾಗಿತ್ತು. ಆಕೆಯ ಕನಸು ಕೇವಲ ಒಂದು ತರಗತಿಯ ಒಳಗೆ ಕುಳಿತು ಪಾಠ ಕೇಳುವುದಾಗಿತ್ತು. ಇದು ಭಾರತದ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರ ಅಸಂಖ್ಯಾತ ಅಡೆ ತಡೆಗಳ ನಡುವೆ ಅರಳಿದ ಅದಮ್ಯ ಚೇತನದ ಭಾವನಾತ್ಮಕ ಪಯಣ. ಒಡಿಶಾದ ಸಂತಲ್ ಬುಡಕಟ್ಟು ಸಮುದಾಯದಲ್ಲಿ ಜನಿಸಿದ ದ್ರೌಪದಿಯವರ ಬಾಲ್ಯ ಹೂವಿನ ಹಾಸಿಗೆಯಾಗಿರಲಿಲ್ಲ. ಬಡತನ ಎಂಬುದು ಅಲ್ಲಿ ಕೇವಲ ಶಬ್ದವಾಗಿರಲಿಲ್ಲ, ಪ್ರತಿ ಕ್ಷಣದ ನೋವಾಗಿತ್ತು. ಅಂದಿನ ಕಾಲದಲ್ಲಿ ಒಂದು ಬುಡಕಟ್ಟು ಹೆಣ್ಣು ಮಗು ಶಾಲೆಗೆ ಹೋಗುವುದು ಅಸಾಧ್ಯದ ಮಾತಾಗಿತ್ತು. ಸಂಪನ್ಮೂಲಗಳಿಲ್ಲ, ಸರಿಯಾದ ರಸ್ತೆಗಳಿಲ್ಲ, ಆದರೆ ಆಕೆಯ ಕಣ್ಣುಗಳಲ್ಲಿ ಮಾತ್ರ ಶಿಕ್ಷಣದ ಬಗ್ಗೆ ಅಪಾರ ಹಂಬಲವಿತ್ತು. ನಾನು ಬಂದ ಹಳ್ಳಿಯಲ್ಲಿ ಕನಿಷ್ಠ ಶಿಕ್ಷಣ ಪಡೆಯುವುದು ಕೂಡ ಒಂದು ದೊಡ್ಡ ಕನಸಾಗಿತ್ತು ಎಂದು ಅವರು ನಂತರ ನೆನೆದಿದ್ದಾರೆ. ಆದರೆ ಆ ಹೆಣ್ಣು ಮಗಳು ಸೋಲೊಪ್ಪಲಿಲ್ಲ. ಮೈಲುಗಟ್ಟಲೆಯ ದೂರವನ್ನು ಕಾಲ್ನಡಿಗೆಯಲ್ಲೇ ಕ್ರಮಿಸುತ್ತಾ ಹರಿದ ಪುಸ್ತಕಗಳನ್ನೇ ಆಸ್ತಿಯಾಗಿಸಿಕೊಂಡು ವಿದ್ಯಾಭ್ಯಾಸ ಮುಂದುವರಿಸಿದರು. ಭುವನೇಶ್ವರದ ರಮಾದೇವಿ ಮಹಿಳಾ ಕಾಲೇಜಿಗೆ ಕಾಲಿಟ್ಟಾಗ ಅವರು ತಮ್ಮ ಹಿಡಿ ಹಳ್ಳಿಯಿಂದ ಕಾಲೇಜು ಮೆಟ್ಟಿಲು ಹತ್ತಿದ ಮೊದಲಿಗರಾಗಿದ್ದರು. ಅದು ಕೇವಲ ಒಬ್ಬ ಹೆಣ್ಣು ಮಗಳ ಸಾಧನೆಯಾಗಿರಲಿಲ್ಲ, ಒಂದು ಇಡೀ ಸಮುದಾಯದ ಭವಿಷ್ಯಕ್ಕೆ ಸಿಕ್ಕ ಮೊದಲ ಬೆಳಕಿನ ಕಿರಣವಾಗಿತ್ತು. ಶಿಕ್ಷಣದ ನಂತರ ಅವರು ಜೂನಿಯರ್ ಅಸಿಸ್ಟೆಂಟ್ ಆಗಿ ನಂತರ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದರು. ಯಾವುದೇ ಪ್ರಭಾವವಿಲ್ಲದೆ, ಯಾವುದೇ ಅಡ್ಡದಾರಿ ಹಿಡಿಯದೆ ಕೇವಲ ಪರಿಶ್ರಮವನ್ನೇ ನೆಚ್ಚಿಕೊಂಡರು. ಅವರ ವೈಯಕ್ತಿಕ ಜೀವನವು ಅನೇಕ ಏರಿಳಿತಗಳನ್ನು ಕಂಡಿತು. ಪ್ರೀತಿಯ ಪುತ್ರರು ಮತ್ತು ಪತಿಯನ್ನು ಕಳೆದುಕೊಂಡಾಗ ಆಕೆ ಪಟ್ಟ ನೋವು ಏಳತೀರದು. ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದರೆ ಬಹುಶಃ ಅಲ್ಲಿಗೆ ಬದುಕು ಅಂತ್ಯವಾಯಿತು ಎಂದು ಭಾವಿಸುತ್ತಿದ್ದರು. ಆದರೆ ದ್ರೌಪದಿ ಮುರ್ಮು ಅವರು ಆ ನೋವನ್ನೇ ಶಕ್ತಿಯನ್ನಾಗಿಸಿಕೊಂಡರು. ಮೌನವಾದ ದೃಢ ಸಂಕಲ್ಪ ಅವರ ಜೀವನದ ಮಂತ್ರವಾಯಿತು. ವರ್ಷಗಳು ಉರುಳಿದವು. ಅದೇ ಹಳ್ಳಿ ಹುಡುಗಿ ಇಂದು ಭಾರತದ

ಅತ್ಯುನ್ನತ ಸಾಂವಿಧಾನಿಕ ಹುದ್ದೆಯಾದ ರಾಷ್ಟ್ರಪತಿ ಭವನದೊಳಗೆ ಹೆಜ್ಜೆ ಇಟ್ಟಿದ್ದಾರೆ. ಭಾರತದ ಮೊದಲ ಬುಡಕಟ್ಟು ಮಹಿಳಾ ರಾಷ್ಟ್ರಪತಿಯಾಗಿ ಆಯ್ಕೆಯಾದಾಗ ಅದು ಕೇವಲ ರಾಜಕೀಯ ವಿಜಯವಾಗಿರಲಿಲ್ಲ, ಅದು ಭಾರತದ ಪ್ರಜಾಪ್ರಭುತ್ವದ ಅತಿದೊಡ್ಡ ಗೆಲುವಾಗಿತ್ತು. ಅವರು ದೀರ್ಘಕಾಲ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದರು. ಒಡಿಶಾದ ರಾಯರಂಗ್ಪುರದ ಶ್ರೀ ಅರವಿಂದೋ ಇಂಟೆಗ್ರಲ್ ಎಜುಕೇಷನ್ ಸೆಂಟರ್ನಲ್ಲಿ ಗೌರವ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದರು. ಅದಕ್ಕೂ ಮೊದಲು ಒಡಿಶಾ ಸರಕಾರದ ನೀರಾವರಿ ಇಲಾಖೆಯಲ್ಲಿ ಕಿರಿಯ ಸಹಾಯಕರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದರು. ಒಟ್ಟಾರೆಯಾಗಿ ಒಬ್ಬ ಶಿಕ್ಷಕಿಯಾಗಿ ವೃತ್ತಿ ಜೀವನ ಆರಂಭಿಸಿ ನಂತರ ಕೌನ್ಸಿಲರ್, ಶಾಸಕಿ, ಸಚಿವೆ ಮತ್ತು ರಾಜ್ಯಪಾಲರಾಗಿ ಹಂತ ಹಂತವಾಗಿ ಬೆಳೆದು ದೇಶದ ಅತ್ಯುನ್ನತ ಸಾಂವಿಧಾನಿಕ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಶಿಕ್ಷಣಕ್ಕಾಗಿ ಹಂಬಲಿಸಿದ ಹುಡುಗಿಯಿಂದ ಇಡೀ ದೇಶದ ಸೈನ್ಯದ ಮಹಾದಂಡ ನಾಯಕಿಯಾಗುವವರೆಗೆ ಅವರ ಹಾದಿ ಸ್ಫೂರ್ತಿದಾಯಕ. ನಮ್ಮ ಇನ್ನಲ್ಲೆ ನಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ, ಬದಲಿಗೆ ನಮ್ಮ ನಿರ್ಧಾರಗಳು ನಮ್ಮ ದಾರಿಯನ್ನು ರೂಪಿಸುತ್ತವೆ. ಒಂದು ಪುಟ್ಟ ಹಳ್ಳಿಯ ಶಾಲೆಯ ತರಗತಿಯಲ್ಲಿ ಕುಳಿತುಕೊಳ್ಳಲು ಬಯಸಿದ್ದ ಆ ಮಗು ಇಂದು ದೇಶದ ಮೊದಲ ಪ್ರಜೆಯಾಗಿ ಇಡೀ ಜಗತ್ತಿಗೆ ಮಾದರಿಯಾಗಿದ್ದಾರೆ. ಕೆಲವರು ಅಧಿಕಾರವನ್ನು ಪರಂಪರೆಯಿಂದ ಪಡೆಯುತ್ತಾರೆ, ಆದರೆ ಕೆಲವರು ನೋವಿನ ಹಾದಿಯಲ್ಲಿ ನಡೆದು ಅದನ್ನು ಸಾಧಿಸುತ್ತಾರೆ. ದ್ರೌಪದಿ ಮುರ್ಮು ಅವರ ಈ ಪಯಣ ಎಂದಿಗೂ ಮರೆಯಲಾಗದ ಮತ್ತು ಕೋಟ್ಯಂತರ ಭಾರತೀಯರ ಹೃದಯದಲ್ಲಿ ಭರವಸೆ ಮೂಡಿಸುವ ಒಂದು ಸುಂದರ ಕಾವ್ಯ. ಸಣ್ಣ ಕನಸುಗಳೇ ದೊಡ್ಡ ಇತಿಹಾಸವನ್ನು ನಿರ್ಮಿಸುತ್ತವೆ, ಆದರೆ ಕನಸು ಕಾಣುವ ಮನಸ್ಸನ್ನು ನಾವು ಎಂದು ಜೀವಂತವಾಗಿ ಇರಿಸಿಕೊಳ್ಳಬೇಕು. ಪ್ರಿಯ ಕೇಳುಗರೆ, ಕೇಳುದಲ್ಲಷ್ಟೊತ್ತು ಅಂಧಕಾರದ ನಡುವೆ ಜ್ಞಾನದ ಹಸಿವು, ದ್ರೌಪದಿ ಮುರ್ಮು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಪ್ರಿಯ ಕೇಳುಗರೇ, ಇದುವರೆಗೂ ಅಂಧಕಾರದ ನಡುವೆ ಜ್ಞಾನದ ಹಸಿವು, ದ್ರೌಪದಿ ಮುರ್ಮು ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಬಿತ್ತರಗೊಂಡಿತು. ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 19/5/2026 ಮಂಗಳವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೇಗಿದೆ? ಡಾಕ್ಟರ್ ಸೀತಾರಾಮ್ ಎಂಆರ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗಾರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663138. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663138. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 90 ರೂಪಾಯಿ, ಪೆನ್ಸಿಲ್ ಬೀನಿಸ್ 100 ರೂಪಾಯಿ, ಮೆಣಸಿನಕಾಯಿ 27 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 3 ರೂಪಾಯಿ, ಎಳವನ 3 ರೂಪಾಯಿ.

0: ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 13 ರೂಪಾಯಿ, ಹೀರೆಕಾಯಿ 13 ರೂಪಾಯಿ, ಪಡವಲಕಾಯಿ 32 ರೂಪಾಯಿ, ತೊಂಡೆಕಾಯಿ 20 ರೂಪಾಯಿ, ಹಾಗಲಕಾಯಿ 28 ರೂಪಾಯಿ, ಕಾಲಿಫ್ಲವರ್ 22 ರೂಪಾಯಿ, ಪೈರ್ 22 ರೂಪಾಯಿ, ದಪ್ಪ ಮೆಣಸಿನಕಾಯಿ 27 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 15 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 8 ರೂಪಾಯಿ, ಟೊಮೊಟೊ 35 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಭಾರತ ನಾರ್ವೆ ವ್ಯಾಪಾರ ಸಂಶೋಧನಾ ಶೃಂಗಸಭೆ, ನವೋದ್ಯಮ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಭಾರತದಲ್ಲಿ ಹೂಡಿಕೆಗೆ ವಿಫುಲ ಅವಕಾಶ, ಪ್ರಧಾನಿ ನರೇಂದ್ರ ಮೋದಿ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯು ಭಾರತವನ್ನು ಆತ್ಮವಿಶ್ವಾಸ ಮತ್ತು ಸಮರ್ಥ ರಾಷ್ಟ್ರವಾಗಿ ಪರಿವರ್ತಿಸಿದೆ, ಸಚಿವ ರಾಜನಾಥ್ ಸಿಂಗ್. ಕೊಲ್ಲಿ ರಾಷ್ಟ್ರಗಳ ನಾಯಕರ ಮನವಿ ಮೇರೆಗೆ ಇರಾನ್ ಮೇಲಿನ ನಿಯೋಜಿತ ದಾಳಿ ತಡೆ ಹಿಡಿಯಲಾಗಿದೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್. ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗೆದ್ದ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಪ್ಲೇ ಆಫ್ ಪ್ರವೇಶ. ವಾರ್ತೆಗಳ ವಿವರ. ವಿದೇಶಿ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಓಸ್ಲಾದಲ್ಲಿ ನಿನ್ನೆ ನಡೆದ ಭಾರತ ನಾರ್ವೆ ವ್ಯಾಪಾರ ಮತ್ತು ಸಂಶೋಧನಾ ಶೃಂಗಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈ ವೇಳೆ ರಾಜಕುಮಾರ ಹಾಕಾನ್ ಮತ್ತು ನಾರ್ವೆಯ ಪ್ರಧಾನಿ ಜೋನಾಸ್ ಸ್ಟೋರ್ ಕೂಡ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದರು. ಶೃಂಗವನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ವ್ಯಾಪಾರ ಮತ್ತು ಆರ್ಥಿಕ ಪಾಲುದಾರಿಕೆ ಒಪ್ಪಂದ TEPA ಜಾರಿಗೆ ಬಂದ ತರುವಾಯ ದ್ವಿಪಕ್ಷೀಯ ವಾಣಿಜ್ಯ ಮತ್ತು ಹೂಡಿಕೆಯ ಬೆಳವಣಿಗೆಯನ್ನು ಶ್ಲಾಘಿಸಿದರು. TEPA ಅಡಿಯಲ್ಲಿ 100 ಶತಕೋಟಿ ಅಮೆರಿಕನ್ ಡಾಲರ್ ಹೂಡಿಕೆಯ ಗುರಿಯನ್ನು ಸಾಧಿಸಲು ಮತ್ತು ಅದರ ಪರಿಣಾಮವಾಗಿ ಭಾರತದಲ್ಲಿ 1 ದಶಲಕ್ಷ ಉದ್ಯೋಗಗಳ ಸೃಷ್ಟಿಗೆ ಎರಡೂ ಕಡೆಯ ಪಾಲುದಾರರು ಪ್ರಯತ್ನಗಳನ್ನು ಮಾಡಬೇಕು ಎಂದು ಅವರು ಒತ್ತಿ ಹೇಳಿದರು. ಭಾರತದ ಬಲವಾದ ಬೆಳವಣಿಗೆಯ ಪಥ, ಜನಸಂಖ್ಯಾ ಲಾಭಾಂಶ, ಪ್ರತಿಭಾವಂತ ಮತ್ತು ಮಹತ್ವಾಕಾಂಕ್ಷೆಯ ಯುವಕರು, ದೃಢವಾದ ವ್ಯಾಪಾರ ಅಭ್ಯಾಸಗಳು, ಹೂಡಿಕೆದಾರ ಸ್ನೇಹಿ ನಿಯಂತ್ರಕ ಚೌಕಟ್ಟು ಮತ್ತು ಸ್ಪರ್ಧಾತ್ಮಕ ಒಕ್ಕೂಟ ವ್ಯವಸ್ಥೆಯ ಮನೋಭಾವವನ್ನು ಅವರು ಬಿಂಬಿಸಿದರು. ನೀಲಿ ಆರ್ಥಿಕತೆ, ಹಡಗು ನಿರ್ಮಾಣ, ಹಸಿರು ಪರಿವರ್ತನೆ, ನವೀಕರಿಸಬಹುದಾದ ಇಂಧನ, ಆರೋಗ್ಯ ತಂತ್ರಜ್ಞಾನ, ನಿರ್ಣಾಯಕ ಖನಿಜಗಳು ಮತ್ತು ನವೋದ್ಯಮಗಳಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಲು ಭಾರತದಲ್ಲಿ ವಿಪುಲ ಅವಕಾಶಗಳಿವೆ ಎಂದು ನಾರ್ವೆ ಹೂಡಿಕೆದಾರರಿಗೆ ಮನವರಿಕೆ ಮಾಡಿಕೊಟ್ಟರು. ದೇಶದ ಪ್ರಮಾಣ ಹೆಚ್ಚುತ್ತಿರುವ ಇಂಧನ ಬೇಡಿಕೆಗಳು, ಹವಾಮಾನ ಬದ್ಧತೆಗಳು ಮತ್ತು ನವೀಕರಿಸಬಹುದಾದ ಇಂಧನ, ಗ್ರಿಡ್ ಮೂಲಸೌಕರ್ಯ, ಹಸಿರು ಹೈಡ್ರೋಜನ್ ಮತ್ತು ಶುದ್ಧ ಇಂಧನದಲ್ಲಿ ತ್ವರಿತ ವಿಸ್ತರಣೆಯನ್ನು ಒತ್ತಿ ಹೇಳಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತದ ಮಹತ್ವಾಕಾಂಕ್ಷೆಯ ಹಸಿರು ಪರಿವರ್ತನೆಯ ಕಾರ್ಯಸೂಚಿಯನ್ನು ಒತ್ತಿ ಹೇಳಿದರು. ಶುದ್ಧ ಇಂಧನ ಹೂಡಿಕೆಗಳು ಕಡಲ ವಲಯದ ಡಿಕಾರ್ಬೋನೈಸೇಷನ್, ಸಾಗರ ಸುಸ್ಥಿರತೆ ಮತ್ತು ಹವಾಮಾನ ಹಣಕಾಸು ಕ್ಷೇತ್ರದಲ್ಲಿ ನಾರ್ವೆಯ ಜಾಗತಿಕ ನಾಯಕತ್ವವನ್ನು ಅವರು ಶ್ಲಾಘಿಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು, ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯು ಭಾರತವನ್ನು ಬಲವಾದ, ಆತ್ಮವಿಶ್ವಾಸದ ಮತ್ತು ಸಮರ್ಥ ರಾಷ್ಟ್ರವಾಗಿ ಪರಿವರ್ತಿಸಲು ಸಾಕ್ಷಿಯಾಗಿದೆ ಎಂದು ಬಣ್ಣಿಸಿದ್ದಾರೆ. ಹನೋಯ್ನಲ್ಲಿ ನಿನ್ನೆ ಭಾರತೀಯ ವಲಸಿಗರನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಭಾರತವು ಮೊದಲು ಬಳಸದಿರುವ ನೀತಿಗೆ ಬದ್ಧವಾಗಿದ್ದರೂ ಪರಮಾಣು ಬ್ಲಾಕ್ಮೇಲ್ಗೆ ಮಣಿಯುವುದಿಲ್ಲ ಮತ್ತು ಯಾವುದೇ ಶತ್ರುಗಳ ದುಸ್ಸಾಹಸಕ್ಕೆ ದೃಢವಾಗಿ ಪ್ರತಿಕ್ರಿಯಿಸಲು ಸಿದ್ಧವಾಗಿದೆ ಎಂದು ಪ್ರತಿಪಾದಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಸಾಧಿಸಿದ ಅಭೂತಪೂರ್ವ ಪ್ರಗತಿಯಿಂದಾಗಿ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತದ ಹೆಚ್ಚುತ್ತಿರುವ ಸ್ಥಾನಮಾನವನ್ನು ಅವರು ಬಿಂಬಿಸಿದರು. ಸೆಮಿಕಂಡಕ್ಟರ್ ವಲಯದಲ್ಲಿ ಭಾರತವು ವೇಗವಾಗಿ ಮುನ್ನಡೆಯುತ್ತಿದೆ ಎಂದು ಒತ್ತಿ ಹೇಳಿದ ಸಚಿವರು, ಇದು ಕೇವಲ ತಾಂತ್ರಿಕ ಪ್ರಗತಿಯ ಕಥೆಯಲ್ಲ, ನವಭಾರತದ ಕಥೆಯೂ ಆಗಿದೆ ಎಂದು ಅವರು ಹೇಳಿದರು. ಜಾಗತಿಕ ಶಾಂತಿ ಹಂಚಿಕೆಯ ಬೆಳವಣಿಗೆ ಮತ್ತು ಸಮೃದ್ಧಿಗಾಗಿ ಭಾರತದೊಂದಿಗೆ ಪಾಲುದಾರರಾಗಲು ಸಚಿವರು ಅಂತಾರಾಷ್ಟ್ರೀಯ ಸಮುದಾಯವನ್ನು ಆಹ್ವಾನಿಸಿದರು. ಹಾಗೆಯೇ ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡುವಂತೆ ಭಾರತೀಯ ವಲಸಿಗರನ್ನು ಒತ್ತಾಯಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಛತ್ತೀಸ್ಗಢದ ಬಸ್ತಾರ್ ವಿಭಾಗೀಯ ಕೇಂದ್ರ ಕಚೇರಿ ಜಗದಾಲ್ಪುರದಲ್ಲಿ ಕೇಂದ್ರ ವಲಯ ಮಂಡಳಿಯ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭೆಯಲ್ಲಿ ಛತ್ತೀಸ್ಗಢ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡದ ಮುಖ್ಯಮಂತ್ರಿಗಳು ಮತ್ತು ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ನಿನ್ನೆ ಛತ್ತೀಸ್ಗಢಕ್ಕೆ ಭೇಟಿ ನೀಡಿದ ಅಮಿತ್ ಶಾ ಅವರು ಬಸ್ತಾರ್ ಜಿಲ್ಲೆಯ ನೇತನಾರ್ ಗ್ರಾಮದಲ್ಲಿ ಸಾರ್ವಜನಿಕ ಸೇವಾ ಕೇಂದ್ರವನ್ನು ಉದ್ಘಾಟಿಸಿದರು. ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಮಾಜಿ ಪ್ರಾಂಶುಪಾಲ ಸಂದೀಪ್ ಘೋಷ್ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಪಶ್ಚಿಮ

0: ಬಂಗಾಳ ಸರ್ಕಾರ ಔಪಚಾರಿಕ ಅನುಮತಿ ನೀಡಿದೆ. ಅಖ್ತರ್ ಅಲಿ ವರ್ಸಸ್ ಪಶ್ಚಿಮ ಬಂಗಾಳ ರಾಜ್ಯ ಮತ್ತು ಇತರರ ಪ್ರಕರಣದಲ್ಲಿ 2024 ಆಗಸ್ಟ್ 23 ಕೋಲ್ಕತ್ತಾ ಹೈಕೋರ್ಟ್ ನೀಡಿದ ಆದೇಶದ ನಂತರ ಈ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಸಿಬಿಐನ ಭ್ರಷ್ಟಾಚಾರ ನಿಗ್ರಹ ಘಟಕವು 2024 ಆಗಸ್ಟ್ 24 ನಿಯಮಿತ ಪ್ರಕರಣವನ್ನು ದಾಖಲಿಸಿತ್ತು. ಸಂದೀಪ್ ಘೋಷ್ ಮತ್ತು ಇತರ 3 ಸಂಸ್ಥೆಗಳನ್ನು ಒಳಗೊಂಡ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ವಿವಿಧ ಖರೀದಿ ಮತ್ತು ಸಂಬಂಧಿತ ವಿಷಯಗಳಲ್ಲಿ ಆರ್ಥಿಕ ಅಕ್ರಮಗಳು ನಡೆದಿವೆ ಎಂದು ತನಿಖೆ ನಡೆಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕತಾರ್, ಸೌದಿ ಅರೇಬಿಯಾ ಮತ್ತು UAE ನಾಯಕರ ಮನವಿಯ ಮೇರೆಗೆ ಇರಾನ್ ಮೇಲೆ ಯೋಜಿತ ಮಿಲಿಟರಿ ದಾಳಿಯನ್ನು ತಡೆ ಹಿಡಿದಿರುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಟ್ರೂತ್ ಸೋಷಿಯಲ್ನಲ್ಲಿ ನಿನ್ನೆ ಮಾಹಿತಿ ಹಂಚಿಕೊಂಡಿರುವ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕತಾರ್ನ ಅಮೀರ್ ತಮೀಮ್ ಬಿನ್ ಅಹಮದ್ ಅಲ್ ಥಾನಿ, ಸೌದಿ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಅಲ್ ಸೌದ್ ಮತ್ತು UAE ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯೀದ್ ಅಲ್ ನಹ್ಯಾನಿ ಅವರು ಮಂಗಳವಾರ ನಿಗದಿಯಾಗಿದ್ದ ದಾಳಿಯನ್ನು ಮುಂದೂಡುವಂತೆ ಕೇಳಿಕೊಂಡಿದ್ದಾರೆ ಎಂದು ಹೇಳಿದ್ದಾರೆ. ಅಮೆರಿಕ ಮತ್ತು ಪಶ್ಚಿಮ ಏಷ್ಯಾದ್ಯಂತ ದೇಶಗಳಿಗೆ ಸ್ವೀಕಾರಾರ್ಹವಾದ ಒಪ್ಪಂದವನ್ನು ಶೀಘ್ರದಲ್ಲೇ ತಲುಪಬಹುದು ಎಂದು ಅಮೆರಿಕ ಅಧ್ಯಕ್ಷರು ಹೇಳಿದ್ದಾರೆ. ಪ್ರಸ್ತಾವಿತ ಒಪ್ಪಂದವು ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿಲ್ಲ ಎಂದು ಖಚಿತಪಡಿಸುತ್ತದೆ ಎಂದು ಅವರು ಹೇಳಿದರು. ಆದಾಗ್ಯೂ ಮಾತುಕತೆಗಳು ವಿಫಲವಾದರೆ ಅಲ್ಪಾವಧಿಯಲ್ಲಿ ಇರಾನ್ ಮೇಲೆ ದೊಡ್ಡ ಪ್ರಮಾಣದ ದಾಳಿಯನ್ನು ಪ್ರಾರಂಭಿಸಲು US ಮಿಲಿಟರಿ ಸಿದ್ಧವಾಗಿದೆ ಎಂದು ಅಧ್ಯಕ್ಷ ಟ್ರಂಪ್ ಎಚ್ಚರಿಸಿದ್ದಾರೆ. ಅಗತ್ಯವಿದ್ದರೆ ತಕ್ಷಣದ ಕ್ರಮಕ್ಕೆ ಸಿದ್ಧರಾಗಿರುವಂತೆ ರಕ್ಷಣಾ ಕಾರ್ಯದರ್ಶಿ ಪೀಟ್ ಎಕ್ಸೆತ್, ಜಂಟಿ ಮುಖ್ಯಸ್ಥರ ಅಧ್ಯಕ್ಷ ಜನರಲ್ ಡೇನಿಯಲ್ ಕೇನ್ ಮತ್ತು US ಮಿಲಿಟರಿಗೆ ಸೂಚನೆ ನೀಡಿದ್ದೇನೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ್ ಸೋನೋವಾಲ್ ನವದೆಹಲಿಯಲ್ಲಿ ದೇಶದಲ್ಲಿ ಬಹುನಿರೀಕ್ಷಿತ ವಾಟರ್ ಮೆಟ್ರೋ ಸೇವೆಗಳ ಆರಂಭದ ಕುರಿತು ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. 18 ನಗರಗಳಲ್ಲಿ ವಾಟರ್ ಮೆಟ್ರೋ ಸೇವೆಗಳನ್ನು ಪ್ರಾರಂಭಿಸುವ ಯೋಜನೆಯನ್ನು ಕೇಂದ್ರವು ಮುಂದಿಟ್ಟಿದೆ. ಮೊದಲ ಹಂತಕ್ಕೆ ಗುವಾಹಟಿಯನ್ನು ಗುರುತಿಸಲಾಗಿದೆ ಎಂದು ಕೇಂದ್ರ ಸಚಿವರು ಹೇಳಿದರು. ಶ್ರೀನಗರ, ಪಾಟ್ನಾ, ವಾರಣಾಸಿ, ಅಯೋಧ್ಯೆ ಮತ್ತು ಪ್ರಯಾಗ್ರಾಜ್ ಸೇರಿದಂತೆ ನಗರಗಳ ಮೊದಲ ಹಂತದ ಭಾಗವಾಗಿದ್ದರೆ ಅಸ್ಸಾಂನ ತೇಜ್ಪುರ ಮತ್ತು ದಿಬ್ರುಗಢವನ್ನು ಯೋಜನೆಯ 2ನೇ ಹಂತಕ್ಕೆ ಪ್ರಸ್ತಾಪಿಸಲಾಗಿದೆ. ಸಚಿವಾಲಯವು ಏಕಕಾಲದಲ್ಲಿ ಕರಡು ರಾಷ್ಟ್ರೀಯ ಜಲ ಮೆಟ್ರೋ ನೀತಿ 2026 ಅಂತರ ಸಚಿವಾಲಯ ಸಮಾಲೋಚನೆಗಳಿಗಾಗಿ ವಿತರಿಸಿದೆ. ಇದು ನಗರ ಜಲ ಸಾರಿಗೆಗಾಗಿ ರಾಷ್ಟ್ರೀಯ ಚೌಕಟ್ಟನ್ನು ಔಪಚಾರಿಕಗೊಳಿಸುವ ಪ್ರಯತ್ನವನ್ನು ಸೂಚಿಸುತ್ತದೆ. ಉದ್ದೇಶಿತ ಜಾರಿ ಒಳನಾಡು ಜಲಮಾರ್ಗಗಳನ್ನು ದಕ್ಷ, ಸುಸ್ಥಿರ ಮತ್ತು ಆಧುನಿಕ ಸಾರ್ವಜನಿಕ ಸಾರಿಗೆ ಕಾರಿಡಾರ್ಗಳಾಗಿ ಪರಿವರ್ತಿಸುವ ಗುರಿಯನ್ನು ಹೊಂದಿದೆ. ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ವಿರುದ್ಧದ ಆರೋಪಗಳ ತನಿಖೆ ನಡೆಸುತ್ತಿರುವ ನ್ಯಾಯಾಧೀಶರ ತನಿಖಾ ಸಮಿತಿ ತನ್ನ ವರದಿಯನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಸಂಸತ್ ಭವನದಲ್ಲಿ ಸಲ್ಲಿಸಿದೆ. ನ್ಯಾಯಾಧೀಶರ ವಿಚಾರಣೆ ಕಾಯ್ದೆ 1968 ಅಡಿಯಲ್ಲಿ ಶಾಸನಬದ್ಧ ಅವಶ್ಯಕತೆಗಳಿಗೆ ಅನುಗುಣವಾಗಿ ಇದನ್ನು ಪ್ರಸ್ತುತಪಡಿಸಲಾಯಿತು. ಈ ವರದಿಯನ್ನು ಸಂಸತ್ತಿನ ಉಭಯ ಸದನಗಳಲ್ಲಿ ಸೂಕ್ತ ಸಮಯದಲ್ಲಿ ಮಂಡಿಸಲಾಗುತ್ತದೆ. ಕಳೆದ ವರ್ಷ 12 ಲೋಕಸಭಾ ಸ್ಪೀಕರ್ ಅವರು ಈ ಸಮಿತಿಯನ್ನು ರಚಿಸಿದ್ದರು. ನ್ಯಾಯಾಧೀಶರ ತನಿಖಾ ಸಮಿತಿಯ ಅಧ್ಯಕ್ಷ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್, ಬಾಂಬೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಶ್ರೀ ಚಂದ್ರಶೇಖರ್ ಮತ್ತು ಕರ್ನಾಟಕ ಹೈಕೋರ್ಟ್ನ ಹಿರಿಯ ವಕೀಲ ಬಿವಿ ಆಚಾರ್ಯ ಅವರು ನ್ಯಾಯಾಧೀಶರ ತನಿಖಾ ಸಮಿತಿಯ ವರದಿಯನ್ನು ಓಂ ಬಿರ್ಲಾ ಅವರಿಗೆ ಸಲ್ಲಿಸಿದರು. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ 5 ಜಯ ಸಾಧಿಸಿತು. ಈ ಮೂಲಕ ಪ್ಲೇಆಫ್ಗೆ ಅರ್ಹತೆ ಪಡೆಯಿತು. ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು 20 7 180 ಗಳಿಸಿತು. ಗೆಲುವಿನ ಗುರಿ ಬೆನ್ನತ್ತಿದ ಸನ್ ರೈಸರ್ಸ್ ಹೈದರಾಬಾದ್ ತಂಡವು ಇಶಾನ್ ಕಿಶೋರ್ ಅವರ 70 ಸಹಾಯದಿಂದ 19 5 ಕಳೆದುಕೊಂಡು ಗೆಲುವಿನ ನಗೆ ಬೀರಿತು. ಈ ಮೂಲಕ ಸನ್ ರೈಸರ್ಸ್ ಹೈದರಾಬಾದ್ ತಂಡವು 16 ಅಂಕಗಳನ್ನು ಹೊಂದಿದ್ದು ಪ್ಲೇಆಫ್ಗೆ ಪ್ರವೇಶ ಪಡೆಯಿತು. ಇದಕ್ಕೂ ಮೊದಲು ಗುಜರಾತ್ ಟೈಟನ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಈಗಾಗಲೇ ಪ್ಲೇಆಫ್ನಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡಿವೆ. ಉಳಿದಿರುವ ಒಂದು ಸ್ಥಾನಕ್ಕಾಗಿ 5 ತಂಡಗಳಿಂದ ಪೈಪೋಟಿ ಏರ್ಪಟ್ಟಿದೆ. ಜೈಪುರದಲ್ಲಿ ನಡೆಯಲಿರುವ ಇಂದಿನ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು ಎದುರಿಸಲಿದೆ. ಪಂದ್ಯವು ರಾತ್ರಿ 7:30

0: ಕಾರ್ಯಕ್ರಮಕ್ಕೆ ಆರಂಭವಾಗಲಿದೆ. ಮಹಾರಾಷ್ಟ್ರದ ರಾಜ್ಯಪಾಲರಾದ ಜಿಷ್ಣುದೇವ್ ವರ್ಮಾ ನಿನ್ನೆ ಮುಂಬೈನ ಪಿಎಲ್ ದೇಶಪಾಂಡೆ ಅಕಾಡೆಮಿಯಲ್ಲಿ ಆಯೋಜಿಸಲಾಗಿದ್ದ ಮರಗೆಲಸದ ಪ್ರದರ್ಶನಕ್ಕೆ ಭೇಟಿ ನೀಡಿದರು. ಈ ಪ್ರದರ್ಶನದಲ್ಲಿ ಶಂಕರ್ ಬಾಬಾ ಪಾಪಲ್ಕರ್ ಅವರು ನಡೆಸುತ್ತಿರುವ ಆಶ್ರಯಧಾಮದಲ್ಲಿ ವಾಸಿಸುತ್ತಿರುವ ವಿಶೇಷಚೇತನ ಯುವ ಕಲಾವಿದರು ರಚಿಸಿದ ಅತ್ಯಂತ ಜಿಜ್ಞಾಸೆಯ ಮರದ ಶಿಲ್ಪಗಳು ಮತ್ತು ಕಲಾತ್ಮಕ ಕೃತಿಗಳನ್ನು ಪ್ರದರ್ಶಿಸಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನಾರ್ವೆ ವ್ಯಾಪಾರ ಸಂಶೋಧನಾ ಶೃಂಗಸಭೆ ನವೋದ್ಯಮ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಭಾರತದಲ್ಲಿ ಹೂಡಿಕೆಗೆ ವಿಪುಲ ಅವಕಾಶ, ಪ್ರಧಾನಿ ನರೇಂದ್ರ ಮೋದಿ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯು ಭಾರತವನ್ನು ಆತ್ಮವಿಶ್ವಾಸ ಮತ್ತು ಸಮರ್ಥ ರಾಷ್ಟ್ರವಾಗಿ ಪರಿವರ್ತಿಸಿದೆ, ಸಚಿವ ರಾಜನಾಥ್ ಸಿಂಗ್. ಕೊಲ್ಲಿ ರಾಷ್ಟ್ರಗಳ ನಾಯಕರ ಮನವಿ ಮೇರೆಗೆ ಇರಾನ್ ಮೇಲಿನ ಯೋಜಿತ ದಾಳಿ ತಡೆಹಿಡಿಯಲಾಗಿದೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗೆದ್ದ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಪ್ಲೇಆಫ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಶುದ್ಧ ಜಲ ನಮ್ಮ ನೆಲ ಆರೋಗ್ಯವಾಗಿರಲಿ ಜೀವಸಂಕುಲ ಕಾರ್ಯಕ್ರಮದಲ್ಲಿ ಸ್ವಚ್ಛತಾ ಗೀತೆಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವಿ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಂ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನು ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು.
3: ಒಂದ್ ನಿಮಿಷ ಇರು, ನಿಜವಾದ ಪೊಲೀಸು ಯಾರು ಹಣ ಕೇಳೋದು?

0: ಇಲ್ಲ, ಕರೆ ಕಟ್ ಮಾಡು.
1: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ ಕುಟುಂಬದವರ ಜೊತೆ ಚರ್ಚಿಸಿ. ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ. ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
2: ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 90 ರೂಪಾಯಿ, ಪೆನ್ಸಿಲ್ ಬೀನಿಸ್ 100 ರೂಪಾಯಿ, ಮೆಣಸಿನಕಾಯಿ 27 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 3 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 13 ರೂಪಾಯಿ, ಹೀರೆಕಾಯಿ 13 ರೂಪಾಯಿ, ಪಡವಲಕಾಯಿ 32 ರೂಪಾಯಿ, ತೊಂಡೆಕಾಯಿ 20 ರೂಪಾಯಿ, ಹಾಗಲಕಾಯಿ 28 ರೂಪಾಯಿ, ಕಾಲಿಫ್ಲವರ್ 22 ರೂಪಾಯಿ, ಪೈರ್ 22 ರೂಪಾಯಿ, ದಪ್ಪ ಮೆಣಸಿನಕಾಯಿ 27 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 15 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 8 ರೂಪಾಯಿ, ಟೊಮೊಟೊ 35 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಕೇಳ್ತಾ ಇದ್ದೀನಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 19/5/2026 ಮಂಗಳವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೇಗಿದೆ? ಡಾಕ್ಟರ್ ಸೀತಾರಾಮ್ ಎಂಆರ್ ಅವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗಾರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತಚಿಕಿತ್ಸಾ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663138. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663138.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಕಬ್ಬಿಣದ ಕಾವಲಿ ಉತ್ತಮವೇ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕಬ್ಬಿಣದ ಕಾವಲಿ ಉತ್ತಮವೇ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಮಾರುಕಟ್ಟೆಯಿಂದ ತರುವ ಆಹಾರದಲ್ಲಿ ಸಕ್ಕರೆ ಎಷ್ಟಿದೆ, ರಾಸಾಯನಿಕಗಳು ಇವೆಯಾ ಅಥವಾ ಇಲ್ಲವೇ ಎಂಬುದನ್ನು ಗಮನಿಸುತ್ತಿರುತ್ತೇವೆ. ಆದರೆ ಆಹಾರವನ್ನು ಬೇಯಿಸುವ ಪಾತ್ರೆಗಳ ಬಗ್ಗೆ ಸಹ ಅದೇ ರೀತಿ ಯೋಚಿಸಬೇಕಲ್ಲವೇ? ಹೌದು, ಇಂದಿನ ಆಧುನಿಕ ಅಡುಗೆಯ ಸೌಕರ್ಯವನ್ನು ಅಥವಾ ಮತ್ತು ಸಂಪ್ರದಾಯಗಳ ನಡುವೆ ರಾಜಿಯಾಗಿ ಬಿಟ್ಟಿದ್ದೇವೆ. ಹಲವಾರು ಬಾರಿ ಸಂಪ್ರದಾಯ ಅಥವಾ ಆರೋಗ್ಯದ ಕಾಳಜಿಗಿಂತ ಸೌಕರ್ಯವೇ ಮುಖ್ಯವಾಗಬಹುದು ಎಂಬುದು ಗಮನಿಸಬಹುದು. ನೀವು ಉಪಯೋಗಿಸಿರುವ ಪಾತ್ರೆಗಳು ನಿಮಗೆ ತಿಳಿದಂತೆ ನಿಮ್ಮ ಆಹಾರಕ್ಕೆ ವಿಷಯುಕ್ತ ರಾಸಾಯನಿಕಗಳನ್ನು ಸೇರಿಸುತ್ತಿರಬಹುದು. ಡಾಕ್ಟರ್, ನಾನ್ ಸ್ಟಿಕ್ ಕಾವಲಿ ಸುರಕ್ಷಿತವೇ? ಹಲವಾರು ಕೇಳುವ ಪ್ರಶ್ನೆ ಇದು. ನಾನ್ ಸ್ಟಿಕ್ ಪಾತ್ರೆಗಳಲ್ಲಿ ಟೆಫ್ಲಾನ್ ಎಂಬ ಕೋಟಿಂಗ್ ಇರುತ್ತದೆ. ಇದು ಕಡಿಮೆ ಉಷ್ಣತೆಯಲ್ಲಿ ಸುರಕ್ಷಿತ. ಆದರೆ ನಮ್ಮ ಭಾರತೀಯ ಅಡುಗೆ ಶೈಲಿಯಲ್ಲಿ ಉಷ್ಣತೆ ಯಾವಾಗಲೂ ಹೆಚ್ಚೇ ಇರುತ್ತದೆ. ಗರಿಗರಿಯಾದ ದೋಸೆ ಮಾಡಲು ಕನಿಷ್ಠ 200-230 ಡಿಗ್ರಿಯವರೆಗೆ ಬಿಸಿಯಾಗಿರಬೇಕು. ಈ ಉಷ್ಣತೆಯ ಹಂತದಲ್ಲಿ ಟೆಫ್ಲಾನ್ ಒಡೆದು ಕಣ್ಣಿಗೆ ಕಾಣದ ಅಪಾಯಕಾರಿ ಹೊಗೆಗಳನ್ನು ಬಿಡುಗಡೆ ಮಾಡುತ್ತದೆ. ಅದಲ್ಲದೆ ಕಾವಲಿಯಲ್ಲಿ ಸ್ಟೀಲ್ ನಾರಿನಿಂದ ಉಜ್ಜಿದರೆ ಅಥವಾ ಚೂಪಾಗಿರುವ ಸೆಟ್ಟುಗಳನ್ನು ಬಳಸಿದರೆ ಅದರ ಕೋಟಿಂಗ್ ಕಿತ್ತು ಬರುತ್ತದೆ. ಗೀಚಿದ ನಾನ್ ಸ್ಟಿಕ್ ತವಾದ ಕೋಟಿಂಗ್ ಹೊಟ್ಟೆಗೆ ಸೇರಿದರೆ ಕ್ಯಾನ್ಸರ್ ಬರುತ್ತದೆ. ವಾಸ್ತವ ಹೊಟ್ಟೆ ಸೇರಿದ ಟೆಫ್ಲಾನ್ ಚೂರುಗಳು ನೇರವಾಗಿ ಕ್ಯಾನ್ಸರ್ ತರುವುದಿಲ್ಲ. ಅವು ಮಲದ ಮೂಲಕ ಹಾಗೆ ಹೊರಗೆ ಹೋಗುತ್ತವೆ. ಆದರೆ ನಿಜವಾದ ಅಪಾಯವಿರುವುದು ಗೀರು ಬಿದ್ದ ನಾನ್ ಸ್ಟಿಕ್ ಕಾವಲಿಯಲ್ಲಿ. ಅದು ಕಾಯಿಸಿದಾಗಲೆಲ್ಲ ಲಕ್ಷಾಂತರ ಮೈಕ್ರೋ ಪ್ಲಾಸ್ಟಿಕ್ ಕಣಗಳನ್ನು ನಿಮ್ಮ ಆಹಾರಕ್ಕೆ ಸೇರುತ್ತದೆ. ಇವು ಅಪಾಯಕಾರಿ. ಹೌದು, ಹಾಗಾಗಿ ಗೀರು ಬಿದ್ದ ಕಾವಲಿ ಉಪಯೋಗಿಸುವುದನ್ನು ತಕ್ಷಣ ನಿಲ್ಲಿಸಿ. ದೋಸೆ, ಚಪಾತಿ ಮಾಡಲು ಬೀಡು ಬಿಡದ ಕಬ್ಬಿಣ ಕಾವಲಿಯನ್ನು ಬಳಸಿ. ಹೌದು, ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಅಡುಗೆ ಮಾಡಿದರೆ ಅಲ್ಮರೈಸ್ ಅಂದರೆ ಮರುವಿನ ಕಾಯಿಲೆ ಬರುತ್ತದೆ ಎಂಬ ಭಯ ಅನೇಕರಿಗಿದೆ. ಆದರೆ ನಮ್ಮ ದೇಹ ಆಹಾರದಲ್ಲಿರುವ ಅಲ್ಯೂಮಿನಿಯಂ ಅನ್ನು ಫಿಲ್ಟರ್ ಮಾಡಿ ಹೊರಹಾಕುತ್ತದೆ. ಅಲ್ಯೂಮಿನಿಯಂ ವಿಷವಲ್ಲ, ಆದರೆ ಅದರಲ್ಲಿ ಹುಣಸೆ ಹಣ್ಣು, ಟೊಮೊಟೊ, ನಿಂಬೆ ರಸ ಹಾಕಿ ಸಾರು ಅಥವಾ ಸಾಂಬಾರ್ ಮಾಡಿದರೆ ಅವುಗಳಲ್ಲಿರುವ ಆಮ್ಲಗಳು ಲೋಹವನ್ನು ಕರಗಿಸುತ್ತದೆ. ಹಾಗಾಗಿ ಸಾರು ಸಾಂಬಾರ್ ಮಾಡಲು ಅಗ್ಗವಾದ ಅಲ್ಯೂಮಿನಿಯಂ ಪಾತ್ರೆ ಬಳಸಬೇಡಿ. ಬದಲಿಗೆ ಹಾರ್ಡ್ ಹನ್ಲೋಡ್ಸ್ ಅಲ್ಯೂಮಿನಿಯಂ ಅಥವಾ ಸ್ಟೀಲ್ ಪಾತ್ರೆಯನ್ನು ಬಳಸಿ. ಹಾಗಾದರೆ ಕಬ್ಬಿಣದ ಪಾತ್ರೆ ಉತ್ತಮವೇ? ಹೌದು, ಕಬ್ಬಿಣದ ಪಾತ್ರೆಗಳಲ್ಲಿ ಉಳಿಯಿರುವ ಪದಾರ್ಥಗಳನ್ನು ಅಂದರೆ ಉದಾಹರಣೆಗೆ ಟೊಮೊಟೊ ಸಾರು ಬೇಯಿಸಿದಾಗ ಆಹಾರದಲ್ಲಿ ಕಬ್ಬಿಣಾಂಶ ಗಣನೀಯವಾಗಿ ಹೆಚ್ಚುತ್ತದೆ. ಇದು ಅಧ್ಯಯನಗಳು ಸಾಬೀತುಪಡಿಸಿವೆ. ಇದು ಸಾಮಾನ್ಯವಾಗಿ ನಮ್ಮ ದೇಹಕ್ಕೆ ಒಳ್ಳೆಯದು. ಕಬ್ಬಿಣದ ಪಾತ್ರೆಗೆ ಪದೇ ಪದೇ ಎಣ್ಣೆ ಹಚ್ಚಬೇಕು ಎಂದುಕೊಂಡಿದ್ದೀರಾ? ಆದರೆ ಇದರ ವಿಜ್ಞಾನ ಸರಳ. ಕಬ್ಬಿಣದ ಪಾತ್ರೆಗೆ ಎಣ್ಣೆ ಸವರಿ ಹೊಗೆ ಬರುವಷ್ಟು ಕಾಯಿಸಿದಾಗ ಆ ಎಣ್ಣೆ ಪಾತ್ರೆ ಲೋಹದೊಂದಿಗೆ ಬೆರೆತು ಗಟ್ಟಿಯಾದ ನಾನ್ ಸ್ಟಿಕ್ ಪದರವನ್ನು ತಾನೇ ಸೃಷ್ಟಿಸುತ್ತದೆ. ಒಮ್ಮೆಗೆ ಈ ಪದರ ಸೃಷ್ಟಿಯಾದರೆ ಆ ಎಣ್ಣೆ ನಿಮ್ಮ ಆಹಾರಕ್ಕೆ ಸೇರುವುದಿಲ್ಲ. ಹಾಗಾಗಿ ಇದು ಸಂಪೂರ್ಣ ಸುರಕ್ಷಿತ ನೈಸರ್ಗಿಕ ನಾನ್ ಸ್ಟಿಕ್ ಪಾತ್ರೆಯಾಗಿದೆ. ಒಮ್ಮೆ ತೊಳೆದರೆ ಆ ನಾನ್ ಸ್ಟಿಕ್ ಹೋಗುವುದರಿಂದ ಪ್ರತಿ ಬಾರಿ ಉಪಯೋಗಿಸುವ ಮೊದಲು ಎಣ್ಣೆ ಸವರಿ ಒಂದು ಬಾರಿಗೆ ಹೊಗೆ ಬರುವಷ್ಟು ಕಾಯಿಸಬೇಕು ಅಷ್ಟೇ. ಮೈಕ್ರೋವೇವ್ ಉತ್ತಮವೇ? ರೇಡಿಯೇಷನ್ ಎಂಬ ಪದ ಕೇಳಿಯೇ ಭಯಪಡಬೇಕು.

0: ಇಡಿ. ಮೈಕ್ರೋವೇವ್ ಕೇವಲ ನೀರಿನ ಅಣುಗಳನ್ನು ತೀವ್ರವಾಗಿ ಕಂಪಿಸುವಂತೆ ಮಾಡಿ ಆಹಾರ ಬಿಸಿ ಮಾಡುತ್ತವೆ, ಹೊರತು ಆಹಾರಕ್ಕೆ ಯಾವುದೇ ಕೆಡುಕು ಮಾಡುವ ರೇಡಿಯೇಷನ್ ಅದರಲ್ಲಿಲ್ಲ. ಆದರೆ ನಿಜವಾದ ಅಪಾಯ ಇರುವುದು ಪ್ಲಾಸ್ಟಿಕ್ನಲ್ಲಿ. ಮೈಕ್ರೋವೇವ್ ಸೇಫ್ ಎಂದು ಬರೆದಿದ್ದರೂ ಪ್ಲಾಸ್ಟಿಕ್ ಡಬ್ಬಿಗಳನ್ನು ಮೈಕ್ರೋವೇವ್ನಲ್ಲಿ ಇಡಬೇಡಿ. ಬಿಸಿಯಾದಾಗ ಪ್ಲಾಸ್ಟಿಕ್ನ ರಾಸಾಯನಿಕಗಳು ಆಹಾರಕ್ಕೆ ಸೇರುತ್ತವೆ. ಗಾಜಿನ ಅಥವಾ ಸೆರಾಮಿಕ್ ಪಾತ್ರೆಗಳನ್ನು ಬಳಸಿ ಮೈಕ್ರೋವೇವನ್ನು ಉಪಯೋಗಿಸಿ. ಮೈಕ್ರೋವೇವ್ ಸುರಕ್ಷಿತ ಆದರೆ ಅದರಲ್ಲಿ ಪ್ಲಾಸ್ಟಿಕ್ ಹೊರತುಪಡಿಸಿ. ಇನ್ನು ಏರ್ ಫ್ರೈಯರ್ ಅಡಿಗೆಯಲ್ಲಿ ಎಣ್ಣೆಯ ಉಪಯೋಗ ಕಡಿಮೆ ಮಾಡಲು ಇರುವ ಅತ್ಯುತ್ತಮ ಸಾಧನ. ಅಷ್ಟೇ ಅಲ್ಲದೆ ಅದರಿಂದ ಇನ್ನೊಂದು ಲಾಭವಿದೆ. ಆಲೂಗಡ್ಡೆಯಂತಹ ಪಿಷ್ಟ ಹೆಚ್ಚಿರುವ ಪದಾರ್ಥಗಳನ್ನು ಅತಿಯಾದ ಉಷ್ಣತೆಯಲ್ಲಿ ಎಣ್ಣೆಯಲ್ಲಿ ಕರೆದಾಗ ಅದರಲ್ಲಿ ಅಕ್ರಿಲಾಮೈಂಡ್ ಎಂಬ ಕ್ಯಾನ್ಸರ್ಕಾರಕ ರಾಸಾಯನಿಕ ವಸ್ತು ಉತ್ಪತ್ತಿಯಾಗುತ್ತದೆ. ಆದರೆ ಏರ್ ಫ್ರೈಯರ್ನಲ್ಲಿ ಬಿಸಿ ಎಣ್ಣೆಯ ಬದಲು ಬಿಸಿ ಗಾಳಿಯನ್ನು ಬಳಸಿ ಕರೆಯುವುದರಿಂದ ಈ ಅಪಾಯಕಾರಿ ರಾಸಾಯನಿಕ ಉತ್ಪತ್ತಿಯಾಗುವುದು ನಾವು ತಡೆಯಬಹುದು. ಹಾಗಾಗಿ ಎಣ್ಣೆಯಲ್ಲಿ ಕರೆಯುವುದಕ್ಕಿಂತ ಏರ್ ಫ್ರೈಯರ್ ಖಂಡಿತ ಸುರಕ್ಷಿತವಾಗಿದೆ. ಒಂದು ದಿನದಲ್ಲಿ ಅಡಿಗೆ ಮನೆಯ ಪಾತ್ರೆಗಳನ್ನೆಲ್ಲ ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ಒಂದು ಸಣ್ಣ ಬದಲಾವಣೆ ಮಾಡಿ ದೋಸೆ ಮಾಡಲು ಒಂದು ಒಳ್ಳೆಯ ಹಳೆಯ ಶೈಲಿಯ ಕಬ್ಬಿಣದ ಕಾವಲಿಯನ್ನು ತನ್ನಿ. ಎತ್ತುವಾಗ ಅದು ಸ್ವಲ್ಪ ಭಾರವೆನಿಸಬಹುದು, ಆದರೆ ಅದು ನಿಮ್ಮ ದೇಹದಲ್ಲಿ ಅಪಾಯಕಾರಿ ರಾಸಾಯನಿಕಗಳ ಭಾರವನ್ನು ಖಂಡಿತ ಕಡಿಮೆ ಮಾಡುತ್ತದೆ. ಹಾಗಾದರೆ ಅಡಿಗೆ ಪಾತ್ರೆಗಳ ಚೆಕ್ಲಿಸ್ಟನ್ನು ನೋಡುವುದಾದರೆ ಸ್ಪೇಸ್ ಲೈನ್ ಸ್ಟೀಲ್ ಅಂದರೆ ಸಾಂಬಾರು ಸಾರು ಅನ್ನ ಮಾಡಲು ಇದು ಉತ್ತಮ. ಇದು ತುಕ್ಕು ಹಿಡಿಯುವುದಿಲ್ಲ, ಆಹಾರದೊಂದಿಗೆ ರಿಯಾಕ್ಟ್ ಆಗುವುದಿಲ್ಲ. ಕಬ್ಬಿಣದ ಕಾವಲಿ ಅಥವಾ ಬಾಣಲಿ ದೋಸೆ ಮತ್ತು ಚಪಾತಿಗಳಿಗೆ ಅಥವಾ ಇನ್ನಿತರ ಅಡಿಗೆ ಮಾಡಲು ಮನೆಗಳ ರಾಜುವಾಗಿರುತ್ತದೆ. ಮಣ್ಣಿನ ಪಾತ್ರೆಗಳು ಸಾಂಪ್ರದಾಯಿಕ ಮತ್ತು ಅತ್ಯಂತ ಆರೋಗ್ಯಕರ, ಆದರೆ ಹೊಳಪಿಲ್ಲದೆ ಇರಬಹುದಾಗಿದೆ. ಗೀರು ಬಿದ್ದ ನಾನ್ಸ್ಟಿಕ್ ಪಾತ್ರೆಗಳು ಕೋಟಿಂಗ್ ಕಿತ್ತು ಬರುತ್ತದೆ. ನೀವು ಪ್ರತಿದಿನ ಮೈಕ್ರೋ ಪ್ಲಾಸ್ಟಿಕ್ ತಿಂದಿದ್ದೀರಿ ಎಂದರ್ಥ. ಇದನ್ನು ತಕ್ಷಣ ಎಸೆಯಬೇಕಾಗುತ್ತದೆ. ಅಗ್ಗದ ಸಾಮಾನ್ಯ ಅಲ್ಯೂಮಿನಿಯಂ ಪಾತ್ರೆಗಳು ಹುಣಸೆ ಅಥವಾ ಟೊಮೊಟೊ ಅಥವಾ ನಿಂಬೆ ಇರುವಂತಹ ಉಳಿ ಪದಾರ್ಥಗಳನ್ನು ಇದರಲ್ಲಿ ಬೇಯಿಸಲೇಬಾರದು. ಮೈಕ್ರೋವೇವ್ನಲ್ಲಿ ಪ್ಲಾಸ್ಟಿಕ್ ಡಬ್ಬಿಗಳು ಲೇಬಲ್ ಮೇಲೆ ಮೈಕ್ರೋವೇವ್ ಸೇಫ್ ಎಂದು ಬರೆದಿದ್ದರೂ ಅಡಿಗೆ ಡಬ್ಬಗಳಲ್ಲಿ ಮೈಕ್ರೋವೇವ್ ಒಳಗೆ ಇಟ್ಟು ಬಿಸಿ ಮಾಡಬೇಡಿ. ಕೆಲವೊಮ್ಮೆ ಗಾಜು ಅಥವಾ ಸೆರಾಮಿಕ್ನ ಮಾತ್ರ ಬಳಸುವುದರಿಂದ ಆರೋಗ್ಯ ಉತ್ತಮವಾಗಿರುತ್ತದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕಬ್ಬಿಣದ ಕಾವಲಿ ಉತ್ತಮವಿದೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ಕಬ್ಬಿಣದ ಕಾವಲಿ ಉತ್ತಮವೇ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತಾ ಸುನಾದ. ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
3: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೇ ಅಧ್ಯಾಯವಾಗಿರುವಂಥ ಅಕ್ಷರ ಪರಬ್ರಹ್ಮ ಯೋಗದ 1ನೇ ಮತ್ತು 2

ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕಗಳು ಇಂತಿವೆ. ಅರ್ಜುನ ಉವಾಚ ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಂ ಉಚ್ಯತೆ ಅಧಿ

ಇಂದಿನಿಂದ ನಾವು 8ನೇ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ. ಆ ಅಧ್ಯಾಯದ ಹೆಸರೇ ಅಕ್ಷರ ಪರಬ್ರಹ್ಮ ಯೋಗ ಅಥವಾ ಅಕ್ಷರ ಬ್ರಹ್ಮ ಯೋಗ ಅಂತ ಹೇಳಿ ಕರೀತಾರೆ. ನಾವು ಸಾಮಾನ್ಯವಾಗಿ ಅಕ್ಷರ ಅಂತಂದ್ರೆ ಬರೆಯುವಂತಹ ವರ್ಣಮಾಲೆಗೆ ನಾವು ಹೋಲಿಸ್ಕೊಳ್ತೇವೆ. ಆದರೆ ನಿಜವಾಗಿಯೂ ಅಕ್ಷರ ಅಂತಂದ್ರೆ ಕ್ಷರದ ವಿರುದ್ಧ ಪದ ಅಕ್ಷರ. ಅಂದ್ರೆ ಕ್ಷರ ಅಂದ್ರೆ ಯಾವುದು ನಾಶವಾಗುತ್ತದೋ ಅದು ಕ್ಷರ, ಯಾವುದು ನಾಶವಾಗುವುದೇ ಇಲ್ಲವೋ ಅದು ಅಕ್ಷರ ಅಂತ ಹೇಳಿ. ಹಾಗಾಗಿ ಈ ಒಂದು ಪ್ರಪಂಚದಲ್ಲಿ ಯಾವುದು ನಾಶವೇ ಆಗುವುದಿಲ್ಲವೋ ಅಂಥದರ ಒಂದು ದಿವ್ಯ ಜ್ಞಾನವನ್ನ ಅಕ್ಷರ ಪರಬ್ರಹ್ಮ ಯೋಗವನ್ನ ನಾವು ಈ ಒಂದು ಅಧ್ಯಾಯದಲ್ಲಿ ತಿಳಿದುಕೊಳ್ತೀವಿ ಅನ್ನುವಂಥದ್ದು ಈ ಒಂದು ಅಧ್ಯಾಯದ ಒಂದು ಸೂತ್ರ. ಸಮ್ಯಕ್ ಜ್ಞಾನ ಅಥವಾ ಈ ಪರಮಾತ್ಮನ ಪರ ಮತ್ತು ಅಪರ ಪ್ರಕೃತಿಗಳನ್ನು ಸರಿಯಾಗಿ ತಿಳಿದುಕೊಂಡು ಹೊರಗಿನ ಪ್ರಪಂಚದಲ್ಲಿ ಬದುಕುವವನೇ ಜ್ಞಾನಿ. ಅವನಿಗೆ ಈ ಜ್ಞಾನಿಯು ಪರಮಾತ್ಮನನ್ನು ತಿಳಿದುಕೊಳ್ಳುವಂಥದ್ದು ಮಾತ್ರವಲ್ಲ, ಅವನು ಪ್ರಪಂಚದ ಬಗ್ಗೆಯೂ ತಿಳಿದುಕೊಳ್ತಾನೆ, ಪ್ರಪಂಚದಲ್ಲಿ ಜೀವಿಸುವ ವಿಧಾನದ ಬಗ್ಗೆಯೂ ಕೂಡ ತಿಳಿದಿರ್ತಾನೆ. ಅವನು ಎಲ್ಲೇ ಇರಲಿ, ಯಾವ ಸಂದರ್ಭದಲ್ಲೇ ಇರಲಿ, ಜೀವನದ ಎಲ್ಲ ಏರುಪೇರುಗಳನ್ನು ಯಶಸ್ವಿಯಾಗಿ ಎದುರಿಸಿ ದೇವ ಮಾನವನಾಗಿ ಬಾಳ್ತಾನೆ. ಹಿಂದಿನ ಅಧ್ಯಾಯದಲ್ಲಿ ಪರಮಾತ್ಮನನ್ನು ಪೂರ್ಣ ರೀತಿಯಲ್ಲಿ ತಿಳಿದುಕೊಂಡವನು ಎಲ್ಲವನ್ನು ತಿಳಿದುಕೊಂಡಂತೆ ಅಂಥೇಳಿ ಹೇಳಲಾಗ್ತಿತ್ತು. ಆದರೆ ಅದು ಹೇಗೆ ಅಂತ ಹೇಳಿ ವಿವರಿಸಿರಲಿಲ್ಲ. ಹಿಂದಿನ ಅಧ್ಯಾಯ ಮುಕ್ತಾಯ ಆಗಿದ್ದೇ ಜ್ಞಾನಿಯನ್ನು ಸ್ತುತಿಸುವ ಮೂಲಕ. ಪರಮಾತ್ಮನನ್ನು ತಿಳಿಯೋದು ಅಂತಂದರೆ ಪ್ರಪಂಚವನ್ನೇ ತಿಳಿದ ಹಾಗೆ, ಇಂದ್ರಿಯ ಸಮೂಹಗಳನ್ನೂ ತಿಳಿದುಕೊಂಡ ಹಾಗೆ ಮತ್ತು ಮನಸ್ಸು ಬುದ್ಧಿಗಳನ್ನೂ ಕೂಡ ತಿಳಿದುಕೊಂಡ ಹಾಗೆ ಅಂಥೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಇದೆಲ್ಲ ಮಂದಟ್ಟಾಗಬೇಕು ಅಂತಂದರೆ ಈ ಅಕ್ಷರ ಪರಬ್ರಹ್ಮ ಯೋಗದಲ್ಲಿ ಅರ್ಜುನನಿಗೆ ಇನ್ನೂ ಒಂದಷ್ಟು ಪ್ರಶ್ನೆಗಳು ಹುಟ್ಟಾಕಿದೆ. ಆ ಪ್ರಶ್ನೆಯ ಮೂಲಕವೇ ಈ 8ನೇ ಅಧ್ಯಾಯ ಆರಂಭ ಆಗ್ತಾ ಇದೆ. ಅರ್ಜುನ ಉವಾಚ, ಅರ್ಜುನ ಕೇಳ್ತಾ ಇದ್ದಾನೆ ಶ್ರೀಕೃಷ್ಣನನ್ನ, ಹೇ ಪುರುಷೋತ್ತಮ, ಈ ಪರಬ್ರಹ್ಮದ ಸ್ವರೂಪ ಎಂತಹುದು, ಅಧ್ಯಾತ್ಮ ಎಂದರೇನು, ಕರ್ಮ ಅಂತಂದ್ರೆ ಏನು, ಅಧಿಭೂತ ಯಾವುದು, ಅಧಿದೈವ ಯಾವುದು, ಮಧುಸೂದನ ಈ ದೇಹದಲ್ಲಿ ಅಧಿಯಜ್ಞ ಎಂದರೇನು, ಅದು ಹೇಗಿದೆ, ಮರಣ ಸಮಯದಲ್ಲಿ ಯೋಗಿಗಳು ನಿನ್ನನ್ನು ಹೇಗೆ ಅರಿತುಕೊಳ್ಳುತ್ತಾರೆ ಎಂಬೆಲ್ಲ ಪ್ರಶ್ನೆಗಳನ್ನು, ಪ್ರಶ್ನೆಗಳ ಮಾಲೆಯನ್ನೇ, ಪ್ರಶ್ನೆಗಳ ಸುರಿಮಳೆಯನ್ನೇ ಇದೀಗ ಅರ್ಜುನ ಕೃಷ್ಣನ ಮೇಲೆ ಎರಿತಾ ಇದ್ದಾನೆ ಅಥವಾ ಸುರಿತಾ ಇದ್ದಾನೆ. ಈ ಒಂದು ಅಧ್ಯಾಯದಲ್ಲಿ ಈಶ್ವರನ ತತ್ವವನ್ನು ವಿವರಿಸ್ತಾನೆ ಶ್ರೀಕೃಷ್ಣ. ಅರ್ಜುನ ಶ್ರೀಕೃಷ್ಣನಿಗೆ ಹಲವು ಪ್ರಶ್ನೆಗಳನ್ನು ಹಾಕ್ತಾ ಇದ್ದಾನೆ. ಅವೆಲ್ಲ ಪ್ರಶ್ನೆಗಳು ನಮ್ಮ ಪರವಾಗಿಯೇ ಅರ್ಜುನ ಕೃಷ್ಣನಿಗೆ ಕೇಳಿರುವ ಹಾಗಿದೆ. ಯಾಕಂದರೆ ಅರ್ಜುನ ಒಂದು ದೃಷ್ಟಿಯಿಂದ ನೋಡಬೇಕು ಅಂತಂದರೆ ಅವನು ಮಾನವ ಕೋಟಿಯ ಪ್ರತಿನಿಧಿ. ಅವನು ಹಾಕುವ ಪ್ರಶ್ನೆಗಳಿಂದ ಅದಕ್ಕೆ ಸಂಬಂಧಪಟ್ಟ ವಿಷಯಗಳು ನಮಗೆ ಹೆಚ್ಚು ಅರ್ಥವಾಗ್ತಾ ಹೋಗುತ್ತೆ. ಗುರುಗಳು ಪ್ರಶ್ನೆ ಕೇಳದೇ ಇದ್ದರೆ ಸಾಮಾನ್ಯವಾಗಿ ಹೇಳ್ತಾನೆ, ಆದರೆ ನಮಗೆ ಯಾವುದು ಬೇಕೋ ಅದನ್ನು ಹೇಳಬೇಕಾದ್ರೆ ನಾವು ಆ ಪ್ರಶ್ನೆಯನ್ನು ಕೇಳಬೇಕು. ಆಗ ಮಾತ್ರ ನಮ್ಮ ಮನಸ್ಸಿನ ಸಮಸ್ಯೆಗಳು ಅವನಿಗೆ ಅರ್ಥವಾಗಿ ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾನೆ. ಇಲ್ಲಿ ಬರುವ ತತ್ವಬೋಧನೆ ಶ್ರೀ ಕೃಷ್ಣಾರ್ಜುನರ ಸಂವಾದ ರೂಪದ್ದು. ಯಾವುದೋ ಒಂದು ಸಿದ್ಧಾಂತವನ್ನು ಮೆಟ್ಟಿಲು ಮೆಟ್ಟಿಲಾಗಿ ವಿವರಿಸಿಕೊಂಡು ಹೋಗುವಂಥ ಪ್ರಾಧ್ಯಾಪಕನಂತೆ ಶ್ರೀಕೃಷ್ಣ ಇಲ್ಲಿ ವಿವರಿಸೋದಿಲ್ಲ. ಬದಲಿಗೆ ತನಗೆ ಗೊತ್ತಿರೋದನ್ನೆಲ್ಲ ಹೇಳೋಕ್ಕೂ ಹೋಗಲ್ಲ. ಬದಲಿಗೆ ಅರ್ಜುನನಿಗೆ ಏನು ಬೇಕು, ಅರ್ಜುನನಿಗೆ ಎಷ್ಟು ಬೇಕು, ಅದನ್ನು ಹೇಗೆ ಹೇಳಿದರೆ ಅರ್ಜುನನ ಮನಸ್ಸಿಗೆ ನಾಟುತ್ತದೆ ಎಂಬುದನ್ನು ತಿಳಿದುಕೊಂಡು ಅದೇ ಭಾಷೆಯಲ್ಲಿ ಹೇಳ್ತಾನೆ ಕೃಷ್ಣ. ಮೊದಲನೆಯದಾಗಿ ಆ ಪರಬ್ರಹ್ಮನ ಸ್ವರೂಪ ಎಂತಹದ್ದು ಅಂಥೇಳಿ ಕೇಳ್ತಾ ಇದ್ದಾನೆ. ಈ ಬ್ರಹ್ಮವಾದರೋ ಅನಂತ ಅಖಂಡ ಸಚ್ಚಿದಾನಂದ ಸ್ವರೂಪ. ಈ ಪ್ರಪಂಚ ಮತ್ತು ಜೀವರಾಶಿಗಳೆಲ್ಲ ಅದರಲ್ಲಿ

ಹಸು ಹೊಕ್ಕಾಗಿದೆ. ಇದರ ವಿಷಯವನ್ನು ಇನ್ನೂ ಹೆಚ್ಚು ಕೇಳಬಯಸುವವನು ಈ ಅರ್ಜುನ. ಅಧ್ಯಾತ್ಮ ಎಂದರೆ ಈ ಜೀವಿಯ ಸ್ವರೂಪ ಎಂಥದ್ದು, ಅವನು ಇಲ್ಲಿ ಹೆಂಗಿದ್ದಾನೆ, ಈ ದೇಶ ಕಾಲ ನಿಮಿತ್ತದ ಪ್ರಪಂಚದಲ್ಲಿ ಹಲವು ದೇಹಗಳನ್ನು ಧರಿಸಿರುವ ಜೀವಿ ಯಾವ ರೀತಿಯಲ್ಲಿದ್ದಾನೆ. ಕರ್ಮ ಅದು ನಮ್ಮನ್ನು ಕಟ್ಟಿಹಾಕುವುದು, ಬಿಡಿಸುವುದು, ಈ ಸ್ವಭಾವಗಳೆಲ್ಲ ಇದೆಯಲ್ಲ, ಇದನ್ನು ಸಾಂಗವಾಗಿ ಅರಿಯ ಬಯಸ್ತಾ ಇದ್ದಾನೆ. ಅಧಿಭೂತ, ಈ ಪಂಚಭೂತಗಳಿಂದ ಆದ ಪ್ರಪಂಚ, ಇದರ ಸ್ವರೂಪ ಎಂಥದ್ದು. ಅಧಿದೈವ ಅಂದರೆ ಹಲವಾರು ದೇಹಗಳಲ್ಲೂ ಜೀವಧಾರಿ ಯಾವ ರೀತಿ ಇದ್ದಾನೆ, ಇವನ್ನೆಲ್ಲ ಅರಿಯಲು ಇಚ್ಛಿಸುವವನು. ಇಲ್ಲಿ ಅಧಿಯಜ್ಞನಂತೆ ಇರುವವನು ಯಾರು? ಪ್ರತಿ ಜೀವರಾಶಿಗಳ ಅಂತರಾಳದಲ್ಲಿಯೂ ನಾವು ಮಾಡುವ ಪ್ರತಿಯೊಂದು ಯಜ್ಞವನ್ನು ಸ್ವೀಕರಿಸುತ್ತಿರುವವನೇ ಆ ಪರಮೇಶ್ವರ. ಅವನು ಈ ಪ್ರಪಂಚದಲ್ಲಿ ಹೇಗಿದ್ದಾನೆ? ಅಂತ್ಯಕಾಲದಲ್ಲಿ ಮರಣ ಸಮಯದಲ್ಲಿ ಪರಮೇಶ್ವರನನ್ನ ಚಿಂತೆ ಮಾಡುತ್ತಿರುವವರು ಭಗವಂತನನ್ನ ಹೇಗೆ ತಿಳಿದುಕೊಳ್ಳುತ್ತಾರೆ? ಈ ಪ್ರಶ್ನೆಗಳ ಸುರಿಮಳೆಯನ್ನೇ ಹಾಕ್ತಾ ಇದ್ದಾನೆ ಅರ್ಜುನ. ಶ್ರೀಕೃಷ್ಣ ಆದ್ರೋ ಅವುಗಳಲ್ಲಿ ಒಂದೊಂದಾಗಿಯೇ ಬಿಡಿಸಲು ಯತ್ನಿಸ್ತಾನೆ ಮುಂದಿನ ಶ್ಲೋಕಗಳಲ್ಲಿ. ಇದರ ಪರಿಣಾಮವಾಗಿ ಅತ್ಯಂತ ಜಟಿಲವಾದ ಪ್ರಶ್ನೆಗಳಿಗೆ ಉತ್ತರ ದೊರಕಬಲ್ಲ ಒಂದು ಸುಂದರ ತತ್ವಶಾಸ್ತ್ರವೇ ತಯಾರಾಗತ್ತೆ. ಆ ಉತ್ತರದ ತತ್ವಶಾಸ್ತ್ರವೇ ಇದೀಗ ನಮ್ಮ ಮುಂದೆ ಮುಂದಿನ ದಿನಗಳಲ್ಲಿ ಅಕ್ಷರ ಬ್ರಹ್ಮ ಯೋಗ ಎಂಬ ಹೆಸರಿನೊಂದಿಗೆ 8ನೆಯ ಅಧ್ಯಾಯವಾಗಿ ಆರಂಭವಾಗುತ್ತೆ. ಯಾವುದೇ ಒಂದು ಆರಂಭಕ್ಕೂ ಮುನ್ನ ಒಂದು ಪ್ರಶ್ನೆ ಇರಬೇಕು. ಆ ಪ್ರಶ್ನೆ ಇದ್ದಾಗಲೇ ನಮಗೆ ಉತ್ತರದ ಮೇಲೆ ಒಂದು ಕುತೂಹಲ ಶುರುವಾಗುತ್ತೆ. ಅಂಥದ್ದೊಂದು ಕುತೂಹಲದ ಪ್ರಶ್ನೆಯನ್ನು ಇಲ್ಲಿ ನಮ್ಮೆಲ್ಲರ ಪ್ರತಿನಿಧಿಯಾಗಿ ಅರ್ಜುನ ಕೇಳ್ತಾ ಇದ್ದಾನೆ. ಅದೇ ಅಧಿಯಜ್ಞ, ಅಧ್ಯಾತ್ಮ, ಕರ್ಮ, ಅಧಿಭೂತ, ಅಧಿದೈವ, ಅವೆಲ್ಲ ಯಾವುದಪ್ಪ ಕೃಷ್ಣ, ನನಗಿದು ಏನೂ ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ಬಿಡಿಸಿ ಹೇಳ್ತೀಯಾ ಅಂತ ಹೇಳಿ ಕೃಷ್ಣ ಕೇಳ್ತಾ ಇದ್ದಾನೆ. ಹಾಗಾಗಿ ಪ್ರಶ್ನೆ ಮೂಲಕ ಆರಂಭ ಆಗಿರುವಂಥ ಈ 8ನೆಯ ಅಧ್ಯಾಯವನ್ನು ಕೃಷ್ಣ ಅದು ಹೇಗೆ ಸರಳವಾಗಿ ಗಂಟುಗಳನ್ನೆಲ್ಲ ತೆಗೆಯುತ್ತಾ ಒಪ್ಪ ಓರಣವನ್ನು ಮಾಡಿ ನಮ್ಮ ಮುಂದೆ ಉತ್ತರವನ್ನು ನೀಡ್ತಾನೆ ಅನ್ನುವಂಥದ್ದನ್ನು ಮುಂದಿನ ಶ್ಲೋಕಗಳಲ್ಲಿ ಗಮನಿಸೋಣ. ಈ ಒಂದು ಪ್ರಶ್ನಾರ್ಥಕವಾದ ಅರ್ಜುನನ ಒಂದು ಶ್ಲೋಕಕ್ಕೆ, ಅರ್ಜುನನ ಮೊದಲನೆಯ ಮತ್ತು ಎರಡನೆಯ ಒಟ್ಟುಗಿನ ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ಆಳ ತಿಳಿಯದ ನಾವು ಮುಂದುವರೆಸುತ್ತ ಅಗೆತ, ಆಳ ತಿಳಿಯದ ನಾವು ಮುಂದುವರಿಸುತ್ತ ಅಗೆತ,

ನಾವು ಆಳ ತಿಳಿಯದೆ ಅಗೆತವನ್ನ ಮುಂದುವರಿಸ್ತಾ ಹೋದ್ರೆ ಮೂಲ ಬೇರನ್ನೇ ಕಿತ್ತು ಹಾಕ್ಬಿಡ್ತೇವೆ, ಮರ್ತು ಹೋಗ್ಬಿಡ್ತೇವೆ. ನಾವು ಮರವನ್ನ ಏರ್ಬೇಕಾಗಿರುವಂಥವ್ರು ಬುಡವನ್ನ ಕಡಿಯಬಾರದು. ಅಂದ್ರೆ ನಾವಿಲ್ಲಿ ಆಧ್ಯಾತ್ಮದ ಉತ್ತರಗಳನ್ನ ಬಯಸ್ತೀವಿ ಅಂತಂದ್ರೆ ಭಗವಂತನನ್ನೇ ಹೇಗೆ ಯಾರು ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಬಾರ್ದು. ಅವನ ಅಸ್ತಿತ್ವ, ಅವನ ಅರಿವು, ಅವನ ಜ್ಞಾನಕ್ಕೆ ನಾವು ಮನ ತೆರೆದಿದ್ದೇ ಆದಲ್ಲಿ ಈ ಬದುಕಿನ ಸಾರ್ಥಕತೆಯನ್ನು, ಬದುಕಿನ ಸಾಕ್ಷಾತ್ಕಾರವನ್ನು, ಬದುಕಿನ ನಿಜವಾದ ತತ್ವವನ್ನು ಅರಿಯಬಹುದಾಗಿದೆ. ಹಸಿರಿರದೆ ನೆರಳೆಲ್ಲಿ, ಆ ಭಗವಂತನಿಲ್ಲದೆ ಈ ಜೀವವೆಲ್ಲಿ, ಆ ಪರಮಾತ್ಮನಿಲ್ಲದೆ ಈ ಜೀವಾತ್ಮವೆಲ್ಲಿ ಎಂಬುದರ ಸತ್ಯವನ್ನು ನಾವು ಅರಿತರೆ ಅದೇ ಈ ಬಾಳಿಗೆ ಸಮನ್ವಯದ ಸೂತ್ರ. ಅತ್ತ ಕಡೆ ಸದಾ ನಮ್ಮ ಚಿತ್ತ ಹರಿಯಲಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ.

0: ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ
1: ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಪ್ರಿಯ ಕೇಳುಗರೆ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಟ್ಟ ಗೀತಾ ಸುನಾದ ಕಾರ್ಯಕ್ರಮ ಬಿತ್ತರಗೊಂಡಿತು.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ. ಇಂಗ್ಲಿಷ್ ಸಂಭಾಷಣೆಯ ಉದಾಹರಣೆಗಳ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು, ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು, ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ್ ಆರ್ರವರು ನಡೆಸಿಕೊಡುವ ಕಾರ್ಯಕ್ರಮದ ಮುಂದುವರೆದ ಭಾಗ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಶಿಕ್ಷಣ ನನ್ನ ಹಕ್ಕು.
1: ಭೂಮಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸದಾನಂದ, ನಿಮ್ಮ ಇಂಗ್ಲಿಷ್ ಕಲಿಕೆಗೆ ಜೊತೆಯಾಗಿರುವಂತಹ ಶಿಕ್ಷಕ. ನೀವೆಲ್ಲರೂ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನು ಪ್ರತಿ ವಾರ ಕೇಳ್ತಾ ಇದ್ದೀರಿ, ಆಲಿಸ್ತಾ ಇದ್ದೀರಿ, ಅಭ್ಯಾಸ ಮಾಡ್ತಾ ಇದ್ದೀರಿ. ಮತ್ತೆ ನಿಮಗೆ ಇಂಗ್ಲಿಷ್ ಕಲಿಸಿಕೊಡಬೇಕು. ಎನೇಬಲ್ ಯು ಟು ಲರ್ನ್ ಇಂಗ್ಲಿಷ್ ಸೊ ದಟ್ ಯು ಕ್ಯಾನ್ ಸ್ಪೀಕ್, ರೀಡ್ ಅಂಡ್ ರೈಟ್ ಇಂಗ್ಲಿಷ್ ಬೆಟರ್ ಅನ್ನೋ ಗುರಿಯನ್ನು ಇಟ್ಟುಕೊಂಡಿರುವಂಥ ಜನಧ್ವನಿ ರೇಡಿಯೋ ಕೇಂದ್ರದ ಉದ್ದೇಶವನ್ನು ಸಫಲಗೊಳಿಸ್ತಾ ಇದ್ದೀರಿ, ಅದರ ಕಡೆಗೆ ನೀವು ಹೆಜ್ಜೆ ಹಾಕ್ತಾ ಇದ್ದೀರಿ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಕಳೆದ ತರಗತಿಯಲ್ಲಿ ಕೆಲವು ಇಂಗ್ಲಿಷ್ ಸಂಭಾಷಣೆಗಳನ್ನು ನಿಮಗೆ ಪರಿಚಯ ಮಾಡ್ತಾ ಇದ್ದೆ. ಇಂಗ್ಲಿಷನ್ನು ಕಲಿಬೇಕು ಅಂತ ಹೇಳಿದಾಗ ನಿರಂತರವಾಗಿ ನಾವು ಪ್ರಾಕ್ಟೀಸ್ ಅಭ್ಯಾಸವನ್ನು ಮಾಡಬೇಕು. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಒಂದು ಮಾತಿದೆ. ನಿರಂತರವಾದಂತಹ ಅಭ್ಯಾಸವನ್ನು ನಾವು ಮಾಡ್ತಾ ಇದ್ರೆ ಅದು ನಮ್ಮನ್ನು ಸ್ಪಷ್ಟಗೊಳಿಸುತ್ತದೆ, ಪರ್ಫೆಕ್ಟ್, ನಮ್ಮನ್ನು ಯಾವುದೇ ತಪ್ಪು ಇಲ್ಲದ ಒಂದು ಸ್ಥಿತಿಗೆ ತಲುಪಿಸ್ತದೆ ಅಂತ ಹೇಳಿ ಆ ಮಾತಿನ ಅರ್ಥ. ಇಂಗ್ಲಿಷ್ ಅಂತ ಹೇಳಿದಾಗ ನಾವೆಲ್ಲರೂ ಡಿಫಿಕಲ್ಟ್ ಅಂತ ಅಂದ್ಕೊಳ್ತೇವೆ. ಇಟ್ ಈಸ್ ನಾಟ್ ಡಿಫಿಕಲ್ಟ್. ಮತ್ತೆ ಹೇಳ್ತೇನೆ, ಇಂಗ್ಲಿಷ್ ಈಸ್ ನಾಟ್ ಡಿಫಿಕಲ್ಟ್, ಇಟ್ ಈಸ್ ಡಿಫರೆಂಟ್. ಡಿಫರೆನ್ಸ್ ಏನು ಅನ್ನೋದನ್ನು ನನ್ನ ಎಲ್ಲ ಇಂಗ್ಲಿಷ್ ತರಗತಿಗಳಲ್ಲಿ ನಿಮಗೆ ವಿವರಿಸ್ತಾ ಬಂದಿದ್ದೇನೆ. ನೀವು ಅದನ್ನು ಆಲಿಸ್ತಾ ಇದ್ದೀರಿ, ಅರ್ಥ ಮಾಡಿಕೊಂಡಿದ್ದೀರಿ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಇವತ್ತಿನ ಈ ತರಗತಿನಲ್ಲಿ ಕೆಲವು ಸಂಭಾಷಣೆಗಳನ್ನು ನಿಮ್ಮ ಪ್ರಾಕ್ಟೀಸ್ಗಾಗಿ ಕೊಡ್ತೇನೆ. ನೀವು ಆ ಸಂಭಾಷಣೆಗಳನ್ನು ಬರ್ಕೊಂಡು ಅದನ್ನು ಅಭ್ಯಾಸ ಮಾಡಬೇಕು. ಜೊತೆಗೆ ನಿಮ್ಮ ಸ್ನೇಹಿತರನ್ನೋ ನಿಮ್ಮ ಅಕ್ಕಪಕ್ಕದ ಮನೆಯವರನ್ನೋ ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ನೀವು ಅಭ್ಯಾಸ ಮಾಡಬಹುದು. ಮತ್ತೆ ಅಭ್ಯಾಸ ಮಾಡುವ ಸಂದರ್ಭದಲ್ಲಿ ಸ್ವಲ್ಪ ಮುಜುಗರ ಅನಿಸುತ್ತೆ, ನಾಚಿಕೆ ಅನಿಸುತ್ತೆ, ಆದರೆ ನೀವು ಅಭ್ಯಾಸ ಮಾಡ್ತಾ ಹೋದರೆ ಇಂಗ್ಲೀಷಿನ ಬಗ್ಗೆ ನಿಮ್ಮ ವಿಶ್ವಾಸ ಹೆಚ್ಚಾಗತ್ತೆ ಮತ್ತು ತುಂಬ ಚೆನ್ನಾಗಿ ನೀವು ಮಾತಾಡಲಿಕ್ಕೆ ಶುರು ಮಾಡ್ತೀರಿ. ತುಂಬ ಚೆನ್ನಾಗಿ ನೀವು ಇಂಗ್ಲೀಷನ್ನು ರೀಡ್ ಮಾಡಲಿಕ್ಕೆ, ರೈಟ್ ಮಾಡಲಿಕ್ಕೆ

ಹಾಗೆ ಸ್ಪೀಕ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ನೆನಪಿಟ್ಕೊಳ್ಳಿ, ಒಳ್ಳೆ ರೈಟಿಂಗ್ ಬರಬೇಕು, ನಿಮಗೆ ಲಿಖಿತ ಇಂಗ್ಲಿಷ್ ಬರಬೇಕು ಅಂದರೆ ನೀವು ಒಳ್ಳೆ ಇಂಗ್ಲಿಷನ್ನು ಓದಿರಬೇಕು. ರೀಡಿಂಗ್ ಲೀಡ್ಸ್ ಟು ರೈಟಿಂಗ್. ಹಾಗೆ ಒಳ್ಳೆ ಇಂಗ್ಲಿಷನ್ನು ಮಾತಾಡಬೇಕು ಅಂತ ಹೇಳಿದ್ರೆ ನಿಮಗೆ ಒಳ್ಳೆ ಇಂಗ್ಲಿಷ್ ನಿಮ್ಮ ಕಿವಿ ಮೇಲೆ ಬಿದ್ದಿರಬೇಕು. ಲಿಸನಿಂಗ್ ಲೀಡ್ಸ್ ಟು ಸ್ಪೀಕಿಂಗ್. ಲಿಸನ್ ಲಿಸನ್ ಅಂದರೆ ಆಲಿಸುವುದು. ಆಲಿಸುವುದು ಸ್ಪಷ್ಟ ಆದಷ್ಟು ಮಾತನಾಡುವುದು ಸ್ಪಷ್ಟ ಆಗತ್ತೆ. ಓದುವುದು ಸ್ಪಷ್ಟ ಆದಷ್ಟು ಬರೆಯೋದು ಸ್ಪಷ್ಟ ಆಗತ್ತೆ. ಹಾಗಾಗಿ ನೀವು ಶಾಲೆಯಲ್ಲಿ ನಿಮ್ಮ ಟೀಚರ್ ಇಂಗ್ಲಿಷನ್ನು ಓದಿಸಿ ಬರೆಸಿ ನಿಮ್ಮ ಕೈಲಿ ಮಾತಾಡಿಸೋದಕ್ಕೆ ಪ್ರಯತ್ನ ಮಾಡಿದಾಗ ನೀವೆಲ್ಲರೂ ಅದರಲ್ಲಿ ಉತ್ಸಾಹದಿಂದ ಆಸಕ್ತಿಯಿಂದ ಭಾಗವಹಿಸಬೇಕು. ಬಿಕಾಸ್ ಇಂಗ್ಲಿಷ್ ಪ್ರೊವೈಡ್ಸ್ ಯು ಬೆಟರ್ ಆಪರ್ಚುನಿಟೀಸ್. ಇಂಗ್ಲಿಷ್ ಈಸ್ ಅ ಗ್ಲೋಬಲ್ ಲ್ಯಾಂಗ್ವೇಜ್. ಯು ಫೈಂಡ್ ಇಂಗ್ಲಿಷ್ ವೇರ್ ಎವರ್ ಯು ಗೋ. ಜಗತ್ತಿನ ಯಾವುದೇ ಮೂಲೆಗೆ ಹೋದರೂ ನಿಮಗಲ್ಲಿ ಇಂಗ್ಲಿಷ್ ಸಿಗತ್ತೆ. ಹಾಗಾಗಿ ನಿಮ್ಮ ವ್ಯಾಪ್ತಿ ಹೆಚ್ಚಾಗತ್ತೆ. ಸೊ ಈಗ ಇನ್ನೊಂದು ಎರಡು ವಾರದ ನಂತರ ಜೂನ್ ಮೊದಲ ವಾರದಿಂದ ನಿಮ್ಮ ಶಾಲೆಗಳು ಮತ್ತೆ ರಜಾ ಅವಧಿಯನ್ನು ಮುಗಿಸಿ ತೆರೀತವೆ. ಆಗ ನೀವು ತರಗತಿಗಳಿಗೆ ಹೋಗ್ತೀರಿ, ಮತ್ತೆ ನಿಮ್ಮ ಇಂಗ್ಲಿಷ್ ಶಿಕ್ಷಕರು ನಿಮಗೆ ಇಂಗ್ಲಿಷ್ ಕಲಿಸಲಿಕ್ಕೆ ಮುಂದಾಗ್ತಾರೆ. ನೀವು ಆಸಕ್ತಿಯಿಂದ ಇಂಗ್ಲಿಷನ್ನು ಕಲಿತೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನು ನಿಮ್ಮ ಜೊತೆಗೆ ಇದ್ದೇನೆ. ನನಗೆ ಅನುಕೂಲ ಆದಷ್ಟು ಸಾಧ್ಯ ಆದಷ್ಟು ಇಂಗ್ಲಿಷನ್ನು ನಾನು ಈ ರೇಡಿಯೋ ತರಗತಿ ಮೂಲಕ ನಿಮಗೆ ಕಲಿಸ್ತೇನೆ. ನೀವು ನಿಮ್ಮ ಶಾಲೆಯಲ್ಲಿ ಇಂಗ್ಲಿಷನ್ನು ಕಲಿಯುವ ಕೆಲಸವನ್ನು ಮುಂದುವರಿಸಬೇಕು, ಹೌದಲ್ವಾ? ಸರಿ, ಈಗ ಒಂದು ಸಂಭಾಷಣೆಯನ್ನು ತಗೊಳ್ಳೋಣ. ಮೊದಲು ಆ ಸಂಭಾಷಣೆಯನ್ನು ನಿಧಾನವಾಗಿ ಹೇಳ್ತೇನೆ, ನೀವು ಅದನ್ನು ಬರ್ಕೊಳ್ಬೇಕು. ನಂತರ ಅದನ್ನು ಹೇಳುವ ರೀತಿ ಹೇಗೆ ಅಂತ ಹೇಳಿ ನಾನು ಹೇಳಿ ತೋರಿಸ್ತೇನೆ. ನಂತರ ನೀವು ಅದನ್ನು ಅಭ್ಯಾಸ ಮಾಡಬೇಕು, ಹೌದಲ್ವಾ? ಸರಿ, ಇವತ್ತಿನ ಮೊದಲ ಕಾನ್ವರ್ಸೇಷನ್ ಸಂಭಾಷಣೆ ಹೀಗಿದೆ. ಎ ಬರ್ಕೊಳ್ಬೇಕಾದ್ರೆ ಕ್ಯಾಪಿಟಲ್ ಲೆಟರ್ ಎನ ಬರ್ಕೊಳ್ಳಿ, ಎರಡು ಚುಕ್ಕಿಯನ್ನು ಹಾಕಿ. ಹೀಗೆ ಎರಡು ಚುಕ್ಕಿಯನ್ನು ಹಾಕಿದ್ರೆ ಇಂಗ್ಲಿಷ್ನಲ್ಲಿ ಅದನ್ನು ಕೋಲನ್ ಅಂತ ಕರೀತಾರೆ. ಸೊ ಎ ಅದರ ಮುಂದೆ ಎರಡು ಚುಕ್ಕಿಯನ್ನು ಹಾಕಿ ಹೆಲೋ ಕಾಮ ಹಾಕಿ ಹೌ ಆರ್ ಯು ಕ್ವಶ್ಚನ್ ಮಾರ್ಕ್. ಎ ಹೇಳ್ತಾನೆ ಅಥವಾ ಎ ಹೇಳ್ತಾಳೆ. ಎ ಎರಡು ಚುಕ್ಕಿ ಕೋಲನ್ ಹೆಲೋ ಕಾಮ ಹೌ ಆರ್ ಯು ಕ್ವಶ್ಚನ್ ಮಾರ್ಕ್. ಮುಂದಿನ ಸಾಲಲ್ಲಿ ಬಿ ಚುಕ್ಕಿ, ಕ್ಯಾಪಿಟಲ್ ಲೆಟರ್ ಬಿ ಎರಡು ಚುಕ್ಕಿ ಕೋಲನ್ ಮಾರ್ಕ್ ಐ ಆಮ್ ಫೈನ್ ಐ ಆಮ್ ಫೈನ್ ಫುಲ್ ಸ್ಟಾಪ್. ಥ್ಯಾಂಕ್ ಯು ಫುಲ್ ಸ್ಟಾಪ್. ಹೌ ಅಬೌಟ್ ಯು ಕ್ವಶ್ಚನ್ ಮಾರ್ಕ್. ಮತ್ತೆ ಎ ಎರಡು ಚುಕ್ಕಿ ಮುಂದಿನ ಸಾಲಲ್ಲಿ ಎ ಎರಡು ಚುಕ್ಕಿ ಐ ಎಪಾಸ್ಟ್ರಫೆ ಎಂ ಐಮ್ ಐ ಎಪಾಸ್ಟ್ರಫೆ ಎಂ ಐಮ್ ಅಪಾಸ್ಟ್ರಫೆ ಅಂದರೆ ಈ ಸಿಂಗಲ್ ಯುನಿಟೆಡ್ ಕಾಮದಲ್ಲಿ ಹಾಕ್ತೀವಲ್ಲ ಮೇಲ್ಗಡೆ ಬರುವಂಥ ಕಾಮ ಐ ಎಪಾಸ್ಟ್ರಫೆ ಎಂ ಐಮ್ ಅಂತ ಅದನ್ನು ಉಚ್ಚರಿಸಬೇಕು. ಫೈನ್ ಫುಲ್ ಸ್ಟಾಪ್. ಥ್ಯಾಂಕ್ ಯು. ಈ ಸಂಭಾಷಣೆಯನ್ನು ನೀವು ಪೂರ್ತಿ ಬರ್ಕೊಂಡ್ರಿ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ನೀವು ಅದನ್ನು ಬರ್ಕೊಳ್ಬೇಕು, ಬರ್ಕೊಳ್ಳದೆ ಹೋದರೆ ಕಷ್ಟ ಆಗತ್ತೆ. ಏನಾದರೂ ಮಿಸ್ ಆಗಿದ್ರೆ ಈಗ ನಾನು ಹೇಳ್ತಾ ಇರಬೇಕಾದ್ರೆ ಅದನ್ನು ಸರಿಪಡಿಸ್ಕೊಳ್ಬಹುದು. ನೋಡಿ, ಈಗ ನಾನು ಈ ಸಂಭಾಷಣೆಗಳನ್ನ ಕೊಡಬೇಕಾದ್ರೆ ಎ ಬಿ ಎ ಈ ರೀತಿ ಕೊಡ್ತೇನೆ. ಎ ಅಂದರೆ ಎ ಮಾತಾಡೋದು, ಒಬ್ರು ಮಾತಾಡೋದು. ಅದಕ್ಕುತ್ತರವಾಗಿ ಬಿ ಮಾತಾಡ್ತಾರೆ. ಬಿ ಪ್ರಶ್ನೆಗೋ ಅಥವಾ ಬಿ ಹೇಳಿದ್ದಕ್ಕೋ ಪ್ರತಿಕ್ರಿಯೆಯನ್ನು ಮತ್ತೆ ಎ ಕೊಡ್ತಾರೆ. ಸೊ ಹೀಗೆ ಸಂಭಾಷಣೆಯನ್ನು ನಾವು ಮುಂದುವರಿಸ್ಬೋದು, ಆಗ್ಬೋದಲ್ವಾ? ಸೊ ಈಗ ಕೊಟ್ಟಿರುವಂತ ಈ ಸಂಭಾಷಣೆಯನ್ನ ಅಭ್ಯಾಸ ಮಾಡೋಣ. ಎ ಹಲೋ ಆರ್ ಯು ಬಿ ಐಮ್ ಫೈನ್ ಥ್ಯಾಂಕ್ ಯು ಹೌ ಅಬೌಟ್ ಯು ಎ ಐಮ್ ಫೈನ್ ಥ್ಯಾಂಕ್ ಯು ತೊಡಿಲಿ ಒಂದು ಭೇಟಿಯಾದಾಗ ನಾವು ಮಾತಾಡುವಂಥದ್ದು ಹೌ ಆರ್ ಯು ಅಂತ ಕೇಳ್ತಾರೆ. ಅದಕ್ಕೆ ಐ ಆಮ್ ಫೈನ್.

ನೈನ್ ಬಿ ಹೇಳೋದು, ಮತ್ತೆ ಬಿ ಕೇಳ್ತಾರೆ ಥ್ಯಾಂಕ್ ಯು ಹೌ ಅಬೌಟ್ ಯು, ಅವಾಗ ಎ ಅದಕ್ಕೆ ಉತ್ತರ ಐಮ್ ಫೈನ್ ಥ್ಯಾಂಕ್ ಯು. ಇಲ್ಲಿ ಐ ಆಮ್ ಫೈನ್ ಅಂತ ಬಳಸ್ತೆ, ಇನ್ನೊಮ್ಮೆ ಐಮ್ ಫೈನ್ ಅಂತ ಬಳಸ್ತೆ. ಐ ಆಮ್ ಫೈನ್ ಅನ್ನೋದು ಲಿಖಿತ ಇಂಗ್ಲಿಷ್ನ ಮಾದರಿ, ಐಮ್ ಫೈನ್ ಅನ್ನೋದು

ತುಂಬಾ ಸಮಸ್ಯೆ ಆಗತ್ತೆ ಅಂತ ಹೇಳಿದ್ರೆ ಐ ಆಮ್ ಫೈನ್ ಅಂತ ಹೇಳಿದ್ರು ಆಗ್ತದಲ್ವಾ? ರೈಟ್. ಇನ್ನೊಮ್ಮೆ ಈ ಸಂಭಾಷಣೆಯನ್ನ ನಿಮ್ಮ ಅಭ್ಯಾಸಕ್ಕಾಗಿ ಹೇಳ್ತೇನೆ. ಏ ಹಲೋ, ಹೌ ಆರ್ ಯು? ಬಿ ಐ ಆಮ್ ಫೈನ್, ಥ್ಯಾಂಕ್ ಯು. ಹೌ ಅಬೌಟ್ ಯು? ಏ ಐ ಆಮ್ ಫೈನ್, ಥ್ಯಾಂಕ್ ಯು. ಇಲ್ಲಿ ನೀವು ಥ್ಯಾಂಕ್ ಯು ಪದ ಮತ್ತೆ ಮತ್ತೆ ಬರ್ತಾ ಇದೆ, ಅದನ್ನ ಗಮನಿಸಬೇಕು. ಹೇಗಿದ್ಯಾ, ಹೌ ಆರ್ ಯು ಅಂತ ಕೇಳಿದ್ರು, ಐ ಆಮ್ ಫೈನ್ ಥ್ಯಾಂಕ್ ಯು. ಹೌ ಅಬೌಟ್ ಯು, ನೀನ್ ಹೇಗಿದ್ಯಾ ಅಂತ ಕೇಳಿದ್ರು. ಅದಕ್ಕೆ ಅವರು ಬಿ ಹೇಳ್ತಾರೆ, ಐ ಆಮ್ ಫೈನ್ ಥ್ಯಾಂಕ್ ಯು. ಸಾಮಾನ್ಯ ಹೇಗಿದ್ದೀರಿ, ಓ ನಾನ್ ಚೆನ್ನಾಗಿದ್ದೇನೆ, ನೀವು? ನೀನು ಚೆನ್ನಾಗಿದ್ದೀನಿ ಅಂತ ಹೇಳಿ ನಾವು ಕನ್ನಡದಲ್ಲಿ ಮಾತಾಡ್ತೀವಿ. ಎಲ್ಲೂ ಕೂಡ ಧನ್ಯವಾದಗಳು ಅಂತ ಹೇಳಲ್ಲ ಅಲ್ವಾ? ಆದ್ರೆ ಇಂಗ್ಲಿಷ್ ನಲ್ಲಿ ಥ್ಯಾಂಕ್ ಯು ಅನ್ನೋ ಪದ ಬಳಸೋದು ಆ ಭಾಷೆಗೆ ಅಗತ್ಯವಾದಂತಹ ಬಳಕೆ ಆಗಿರುತ್ತೆ. ನಾವು ಹೇಗೆ ದೊಡ್ಡವರನ್ನ ಕನ್ನಡದಲ್ಲಿ ಮಾತಾಡ್ಬೇಕಾದ್ರೆ ಬಹುವಚನದಲ್ಲಿ ಮಾತಾಡ್ತೇವೆ, ನೀವು. ಈಗ ಉದಾಹರಣೆಗೆ ನಿಮ್ಮ ಶಿಕ್ಷಕಿ, ಇಂಗ್ಲಿಷ್ ಶಿಕ್ಷಕಿ ಏನೋ ಒಂದು ಹೇಳಿರ್ತಾರೆ, ಹೋಮ್ವರ್ಕ್ ಕೊಟ್ಟಿರ್ತಾರೆ, ಅವ್ರು ಹೇಳಿರ್ತಾರೆ ನೀವು ಮಂಗಳವಾರ ತರಬೇಕು ಅಂತ ಹೇಳಿ. ಆದ್ರೆ ಸೋಮವಾರ ಬೆಳಗ್ಗೆನೆ ಕೇಳ್ತಾರೆ, ಇಲ್ರಪ್ಪ ಹೋಮ್ವರ್ಕು ಅಂತ. ಅವಾಗ ನೀವು ಹೇಳ್ತೀರಿ, ಮೇಡಮ್ ನೀವು ಮಂಗಳವಾರ ತರಲಿಕ್ಕೆ ಹೇಳಿದ್ರಿ ಅಂತ ಹೇಳ್ತೀರಿ, ನೀನು ಮಂಗಳವಾರ ತರಕ್ಕೆ ಹೇಳಿದ್ದೆ ಅಂತ ಹೇಳೋದಿಲ್ಲ. ಸೊ ಅವರು ಟೀಚರ್ ಆಗಿದ್ದಾರೆ, ನಮ್ಗಿಂತ ದೊಡ್ಡವರಾಗಿರ್ತಾರೆ. ಹಾಗಾಗಿ ನಾವೇನ್ ಮಾಡ್ತೀವಿ ಕನ್ನಡದಲ್ಲಿ, ನೀವು ಬಹುವಚನವನ್ನ ಗೌರವ ಸೂಚಕವಾಗಿ ಬಳಸ್ತೇವೆ, ಹೌದಲ್ವಾ? ಹಾಗೆ ಇಂಗ್ಲಿಷ್ ನಲ್ಲಿ ಪ್ರತಿ ಹಂತದಲ್ಲೂ ಥ್ಯಾಂಕ್ ಯು ಹೇಳುವಂತದ್ದು ನಿರೀಕ್ಷಿತ ಪ್ರತಿಕ್ರಿಯೆ ಆಗಿರುತ್ತೆ. ಕನ್ನಡದಲ್ಲಿ ಹೇಗೆ ಬಹುವಚನ ಗೌರವ ಸೂಚಕವಾಗಿ ಬಳಕೆ ಆಗುತ್ತೋ ಹಾಗೆ ಥ್ಯಾಂಕ್ ಯು ಅನ್ನೋದು ಔಪಚಾರಿಕವಾಗಿ ಮತ್ತೆ ಒಂದು ಭಾಷೆಯ ಗುಣ ಆಗಿ, ಸ್ವಭಾವ ಆಗಿ ಬಳಕೆ ಆಗತ್ತೆ. ಹಾಗಾಗಿ ಇಂಗ್ಲಿಷ್ ಈಸ್ ಡಿಫರೆಂಟ್ ಅಂತ ನಾನು ನಿಮಗೆ ಪ್ರತಿ ತರಗತಿನಲ್ಲೂ ಹೇಳೋದು. ಕನ್ನಡ ಈಸ್ ಡಿಫರೆಂಟ್, ಇಂಗ್ಲಿಷ್ ಈಸ್ ಡಿಫರೆಂಟ್, ಮಲಯಾಳಂ ಈಸ್ ಡಿಫರೆಂಟ್, ತಮಿಳ್ ಈಸ್ ಡಿಫರೆಂಟ್, ಹಿಂದಿ ಈಸ್ ಆಲ್ಸೋ ಡಿಫರೆಂಟ್. ಆದರೆ ಮಲಯಾಳಂ, ತಮಿಳ್, ಕನ್ನಡ, ತೆಲುಗು ಇದ್ಯಾವುದನ್ನು ನಾವು ಡಿಫಿಕಲ್ಟ್ ಅಂತ ಅನ್ಕೊಳ್ಳಲ್ಲ. ಇಂಗ್ಲಿಷ್ ಬಂದಾಗ ಮಾತ್ರ ಡಿಫಿಕಲ್ಟ್ ಅಂತ ಯೋಚನೆ ಮಾಡಿ ಸಮಸ್ಯೆ ಮಾಡಿಕೊಳ್ತೀವಿ. ನೋ, ಇಟ್ ಈಸ್ ಡಿಫರೆಂಟ್. ಸೊ ಥ್ಯಾಂಕ್ ಯು ಹೇಳೋದ್ರ ಬಗ್ಗೆ ನೀವು ಹೆಚ್ಚು ಸ್ಪಷ್ಟವಾಗಿರಬೇಕು. ಪ್ರತಿ ಬಾರಿಯೂ ಕೂಡ ಒಬ್ರು ನಿಮ್ಗೇನಾದ್ರೂ ವಿವರಣೆಯನ್ನ ಕೊಟ್ರೆ ಅಥವಾ ಏನಾದ್ರೂ ಸಹಾಯವನ್ನ ಮಾಡಿದಾಗ ನಿಮ್ಮ ಕಡೆಯಿಂದ ಥ್ಯಾಂಕ್ ಯು ಅನ್ನೋದು ಹೆಚ್ಚು ಬಾರಿ ಬರಬೇಕಾಗತ್ತೆ. ಕೆಲವು ಸಾರಿ 4 ನಿಮಿಷ ನೀವು ಮಾತಾಡಿದ್ರಿ ಅಂದ್ರೆ 3 ಬಾರಿ ಥ್ಯಾಂಕ್ ಯು ಹೇಳಿರ್ತೀರಿ, ವೆಲ್ಕಮ್ ಹೇಳಿರ್ತೀರಿ. ಅದು ಸಹಜವಾದ ಇಂಗ್ಲಿಷ್ ಭಾಷೆಯ ಅಭಿವ್ಯಕ್ತಿ ಅಂತ ನೀವು ತಿಳ್ಕೊಳ್ಬೇಕು. ಆಗ್ಬೋದಲ್ವಾ? ಸರಿ, ಹಾಗಿದ್ರೆ ಈಗ ಎರಡನೇ ಸಂಭಾಷಣೆ, ಕಾನ್ವರ್ಸೇಷನ್ 2ಗೆ ಹೋಗೋಣ. ನಾನು ಮೊದಲು ನಿಧಾನವಾಗಿ ಹೇಳ್ತೇನೆ, ನೀವು ಅದನ್ನ ಬರ್ಕೊಡಿ. ಎ, ಎಕ್ಸ್ಕ್ಯೂಸ್ ಮೀ, ಕಮ, ಮೇ ಐ ನೋ ಯುವರ್ ನೇಮ್ ಪ್ಲೀಸ್, ಕ್ವಶನ್ ಮಾರ್ಕ್. ಎ ಕೋಲನ್, ಎಕ್ಸ್ಕ್ಯೂಸ್ ಮೀ, ಮೇ ಐ ನೋ ಯುವರ್ ನೇಮ್ ಪ್ಲೀಸ್, ಕ್ವಶನ್ ಮಾರ್ಕ್. ಬಿ, ಎಸ್ ರಾಮು. ಎ ಕೋಲನ್, ಥ್ಯಾಂಕ್ ಯು. ಬಿ ಕೋಲನ್, ವೆಲ್ಕಮ್. ಈಗ ಸಂಭಾಷಣೆಯನ್ನ ಅಭ್ಯಾಸಕ್ಕೆ ತಗೊಳ್ಳೋಣ. ಎ, ಎಕ್ಸ್ಕ್ಯೂಸ್ ಮೀ, ಮೇ ಐ ನೋ ಯುವರ್ ನೇಮ್ ಪ್ಲೀಸ್. ಬಿ, ಎಸ್ ರಾಮು. ಎ, ಥ್ಯಾಂಕ್ ಯು. ಬಿ, ವೆಲ್ಕಮ್. ನೋಡಿ ಇಲ್ಲಿ, ನಿಮ್ಮ ಹೆಸರೇನು ಅಂತ ತಿಳ್ಕೊಳ್ಬಹುದಾ? ಅಷ್ಟೆ ಅಲ್ವಾ? ಸೊ ಅದನ್ನ ನಾವು ಇಂಗ್ಲಿಷ್ ನಲ್ಲಿ ಹೇಗೆ ವ್ಯಕ್ತಪಡಿಸಬೇಕು, ಅಭ್ಯಾಸ ಮಾಡಬೇಕು? ಎಕ್ಸ್ಕ್ಯೂಸ್ ಮೀ, ಮೇ ಐ ನೋ ಯುವರ್ ನೇಮ್ ಪ್ಲೀಸ್. ಎಸ್ ರಾಮು. ನೋಡಿ, ಉತ್ತರ ರಾಮು ಅಂತ ಬಂತಲ್ವಾ, ಅದಕ್ಕೆ ಪ್ರತಿಕ್ರಿಯೆ ಥ್ಯಾಂಕ್ ಯು. ಥ್ಯಾಂಕ್ ಯು ಬರ್ತಿದಂಗೆ ನಾವೇನ್ ಮಾಡಬೇಕು, ವೆಲ್ಕಮ್ ಅಂತ ಹೇಳ್ಬೇಕು. ಸಂಭಾಷಣೆಯನ್ನ ಪೂರ್ತಿ ಬರ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗ ಮತ್ತೆ ಅದನ್ನ ಅಭ್ಯಾಸ ಮಾಡೋ ದೃಷ್ಟಿಯಿಂದ ಹೇಳ್ತೇನೆ, ಕೇಳಿಸ್ಕೊಳ್ಳಿ, ಹಾಗೆ ಬರ್ಕೊಂಬಿಡಿ. ಬರ್ಕೊಂಡು ಅಭ್ಯಾಸ ಮಾಡಬೇಕು, ಇಲ್ಲದೆ ಹೋದ್ರೆ ಬರೋದಿಲ್ಲ. ಓಕೆ, ರೈಟ್. ಎ, ಎಕ್ಸ್ಕ್ಯೂಸ್ ಮೀ, ಮೇ ಐ ನೋ ಯುವರ್ ನೇಮ್ ಪ್ಲೀಸ್. ಬಿ, ಎಸ್ ರಾಮು. ಎ, ಥ್ಯಾಂಕ್ ಯು.

ಬಿ ವೆಲ್ಕಮ್ ಅಭ್ಯಾಸ ಮಾಡ್ತೀರಲ್ಲ. ಓಕೆ, ಈಗ ಇನ್ನೊಂದು ಸಂಭಾಷಣೆಯನ್ನ ಅಭ್ಯಾಸಕ್ಕೆ ತಗೊಳ್ಳೋಣ. ಇವತ್ತಿನ ತರಗತಿಯ ಮೂರನೆಯ ಸಂಭಾಷಣೆ. ಇದನ್ನ ನಿಧಾನವಾಗಿ ಮೊದಲು ಹೇಳ್ತೇನೆ, ಕೊಳ್ಳಿ. ಎ ಕೋಲನ್ ಹಾಯ್. ಹಾಯ್ ಅಂತಂದ್ರೆ ಹೆಚ್ ಹಾಯ್ ಹಾಯ್, ಮತ್ತೊಂದು ಆಶ್ಚರ್ಯ ಸೂಚಕ ಚಿಹ್ನೆ ಎಕ್ಸ್ಕ್ಲಮೇಟರಿ ಮಾರ್ಕ್ ಅನ್ನ ಹಾಕೊಳ್ಬಹುದು. ಹಾಯ್ ಹೆಚ್ ಐ ಹಾಯ್ ಹಾಯ್. ವಾಟ್ಸ್ ಯುವರ್ ನೇಮ್? ವಾಟ್ಸ್ WHAT? ಎಸ್. ವಾಟ್ಸ್ ಯುವರ್ ನೇಮ್ ಕ್ವಶನ್ ಮಾರ್ಕ್. ವಾಟ್ಸ್ ಯುವರ್ ನೇಮ್ ಕ್ವಶನ್ ಮಾರ್ಕ್. ಬಿ ಸರಳ. ಬಿ ಕೋಲನ್ ಸರಳ. ಎ ಕೋಲನ್ ಥ್ಯಾಂಕ್ ಯು. ಬಿ ಕೋಲನ್ ವೆಲ್ಕಮ್. ನೋಡಿ ಇಲ್ಲಿ, ಮೇ ಐ ನೋ ಯುವರ್ ನೇಮ್ ಪ್ಲೀಸ್ ಅಂತ ಹಿಂದಿನ ಸಂಭಾಷಣೆಯಲ್ಲಿ ಬಳಸಿದ್ವಿ ಅಲ್ವಾ. ಇದನ್ನ ಔಪಚಾರಿಕ ಸನ್ನಿವೇಶ, ನಮಗಿಂತ ದೊಡ್ಡವರಿದ್ರೆ ಅಥವಾ ಒಂದು ಫಾರ್ಮಲ್ ಸಿಚುವೇಶನ್ ಇದ್ರೆ ಆ ಸಂದರ್ಭದಲ್ಲಿ ಮೇ ಐ ನೋ ಯುವರ್ ನೇಮ್ ಪ್ಲೀಸ್ ಅಂತ ಹೇಳಿ ಬಳಸ್ತೇವೆ. ಆದರೆ ನಮ್ಮ ಜೊತೆಯವರು, ನಮ್ಮ ವಯಸ್ಸಿನವರೇ ಇದ್ದಾಗ, ಈಗ ನಾಳೆ ನೀವು ಜೂನ್ಗೆ ಶಾಲೆಗೆ ಹೋಗ್ತೀರಿ, ಅಲ್ಲಿ ಯಾರೋ ಹೊಸ ಸ್ಟೂಡೆಂಟ್ ಬಂದಿದ್ದಾರೆ, ಹಾಯ್ ಏನ್ ನಿನ್ನ ಹೆಸರು ಅಂತ ಕೇಳ್ತೀವಲ್ವಾ. ಹಾಗೆ ಇದು ಇನ್ಫಾರ್ಮಲ್ ಅಥವಾ ನಮ್ಮ ವಯಸ್ಸಿನವರ ಜೊತೆ ನಾವು ಮಾತಾಡಬೇಕಾದ್ರೆ ಹೇಗೆ ಮಾತಾಡ್ಬೋದು? ಮೇ ಐ ನೋ ಯುವರ್ ನೇಮ್ ಪ್ಲೀಸ್ ಅಂತ ಕೇಳುವಂತ ಅವಶ್ಯಕತೆ ಇಲ್ಲ. ಸರಳವಾಗಿ ಎ ಹಾಯ್ ವಾಟ್ಸ್ ಯುವರ್ ನೇಮ್. ಬಿ ಸರಳ. ಎ ಥ್ಯಾಂಕ್ ಯು. ಬಿ ವೆಲ್ಕಮ್. ನೋಡಿ ಈ ಥ್ಯಾಂಕ್ ಯು ಮತ್ತೆ ವೆಲ್ಕಮ್ ಬಳಸೋದನ್ನ ನೀವು ಗಮನಿಸಬೇಕು. ಸಾಮಾನ್ಯ ಸನ್ನಿವೇಶದಲ್ಲೂ ಕೂಡ ಇಂಗ್ಲಿಷ್ನಲ್ಲಿ ಥ್ಯಾಂಕ್ ಯು ಮತ್ತೆ ವೆಲ್ಕಮ್ ಬಳಕೆ ಆಗ್ತಾನೇ ಇರುತ್ತೆ. ಅದು ಈ ಭಾಷೆಯ ಸ್ವಭಾವ, ಇದನ್ನ ನೀವು ಮರಿಬಾರ್ದು. ಮತ್ತೆ ಸಂಭಾಷಣೆಯನ್ನ ಅಭ್ಯಾಸಕ್ಕೆ ತಗೊಳ್ಳೋಣವಾ. ಎ ಹಾಯ್ ವಾಟ್ಸ್ ಯುವರ್ ನೇಮ್. ಬಿ ಸರಳ. ಎ ಥ್ಯಾಂಕ್ ಯು. ಬಿ ವೆಲ್ಕಮ್. ಈಗ ನಾಲ್ಕನೇ ಸಂಭಾಷಣೆಗೆ ಹೋಗೋಣವಾ. ನೋಡಿ ನಾನು ನಿಧಾನವಾಗಿ ಡಿಕ್ಟೇಟ್ ಮಾಡ್ತೇನೆ, ನೀವು ಅದನ್ನ ಬರ್ಕೊಳ್ಳಿ. ಎ ಕೋಲನ್ ಹಾಯ್ ಯುವರ್ ನೇಮ್ ಪ್ಲೀಸ್. ಬಿ ಬೀನಾ. ಎ ಥ್ಯಾಂಕ್ಸ್. ಬಿ ನೋ ಮೆನ್ಷನ್. ನೋ ಮೆನ್ಷನ್ MENTION ನೋ ಮೆನ್ಷನ್, ಇದು ಕೂಡ ಒಂದು ಇನ್ಫಾರ್ಮಲ್. ನಮ್ಮ ವಯಸ್ಸಿನವರ ಜೊತೆ ತರಗತಿನಲ್ಲಿ ಕೂತ್ಕೊಂಡೋ, ಇನ್ನೆಲ್ಲೋ ಒಂದ್ ಕಡೆ ಬಸ್ ಸ್ಟ್ಯಾಂಡಲ್ಲೋ, ಇನ್ನೆಲ್ಲೋ ಹೋಟೆಲಲ್ಲೋ, ಎಲ್ಲೋ ಒಂದ್ ಕಡೆ ರಸ್ತೆನಲ್ಲಿ ನಡಿಬೇಕಾದ್ರೆ ನಮ್ಮ ವಯಸ್ಸಿನವರ ಜೊತೆ ನಾವು ಮಾತಾಡುವಂತಹ ಒಂದು ವಿಧಾನ. ನಮ್ಮ ವಯಸ್ಸಿನವ್ರ ಜೊತೆ ನಾವು ಮಾತಾಡೋದಾದ್ರೆ ಹೇಗ್ ಮಾತಾಡಬಹುದು ಅಂತ ಹೇಳಿ ಅಭ್ಯಾಸಕ್ಕೆ ತಗೊಳ್ಳೋಣವಾ. ನೋಡಿ ಎ ಹಾಯ್ ಯುವರ್ ನೇಮ್ ಪ್ಲೀಸ್. ಬಿ ಬೀನಾ. ಎ ಥ್ಯಾಂಕ್ಸ್. ಬಿ ನೋ ಮೆನ್ಷನ್. ನೋಡಿ ಇಲ್ಲಿ ಯುವರ್ ನೇಮ್ ಪ್ಲೀಸ್ ಅಂತ ತಗೊಂಡ್ವಿ. ವಾಟ್ಸ್ ಯುವರ್ ನೇಮ್ ಅಂತ ಹಿಂದಿನ ಸಂಭಾಷಣೆಯಲ್ಲಿ ತಗೊಂಡ್ವಿ. ಇಲ್ಲಿ ಏನ್ ಮಾಡ್ತಾ ಇದೀವಿ? ಯುವರ್ ನೇಮ್ ಪ್ಲೀಸ್. ನೋಡಿ ಇಲ್ಲಿ ಈ ಪ್ರಶ್ನೆಯ ಒಂದು ಧ್ವನಿಯನ್ನ ವಾಕ್ಯದಲ್ಲಿ ತರಕ್ ನಾವೇನ್ ಮಾಡ್ತೀವಿ ಅಂದ್ರೆ ಕೊನೆಯ ಭಾಗವನ್ನ ಸ್ವಲ್ಪ ಏರಿದ ಧ್ವನಿಯಲ್ಲಿ ಹೇಳ್ತೇವೆ. ಯುವರ್ ನೇಮ್ ಪ್ಲೀಸ್. ಯುವರ್ ನೇಮ್ ಪ್ಲೀಸ್. ನಿನ್ನ ಹೆಸರು ಅಲ್ಲಿ, ನಿನ್ನ ಹೆಸರೇನು? ವಾಟ್ಸ್ ಯುವರ್ ನೇಮ್. ವಾಟ್ ಅನ್ನುವಂಥ ಪದವನ್ನ ತಗೊಂಡು ಏನು, ವಾಟ್ಸ್ ಯುವರ್ ನೇಮ್ ಅಂತ ಕೇಳಿದ್ವಿ. ಏನ್ ನಿನ್ನ ಹೆಸರು ಅಂತ ಕೇಳಿದ್ವಿ. ಇಲ್ಲೇನ್ ಮಾಡ್ತಾ ಇದೀವಿ? ನಿನ್ನ ಹೆಸರು, ಯುವರ್ ನೇಮ್ ಪ್ಲೀಸ್. ನೋಡಿ ಇಂಗ್ಲಿಷ್ನಲ್ಲಿ ನಿನ್ನ ಹೆಸರು ಅಂತ ಅಷ್ಟೇ ಹೇಳ್ತಾ ಇಲ್ಲ, ನಿನ್ನ ಹೆಸರು ಪ್ಲೀಸ್, ಆ ಪ್ಲೀಸ್ ಅನ್ನೋ ಪದನ ಬಳಸ್ತಾ ಇದ್ದೇವೆ. ಯುವರ್ ನೇಮ್ ಪ್ಲೀಸ್. ಇಲ್ಲಿ ಇಂಗ್ಲಿಷ್ನಲ್ಲಿ ಈ ರೀತಿಯ ಸೌಜನ್ಯದ ಅಭಿವ್ಯಕ್ತಿಗಳು, ಸೌಜನ್ಯವನ್ನ ಸೂಚಿಸುವಂತಹ ಪದಗಳ ಬಳಕೆ ಹೆಚ್ಚು ಇರುತ್ತೆ, ಹೆಚ್ಚು ಬಳಕೆಯಾಗತ್ತೆ. ಅದನ್ನ ನಾವು ಅಭ್ಯಾಸ ಮಾಡಿಕೊಳ್ಬೇಕು. ಈ ಪದಗಳ ಬಳಕೆ ಇಂಗ್ಲಿಷ್ನಲ್ಲಿ ಎಕ್ಸ್ಪೆಕ್ಟೆಡ್, ನಿರೀಕ್ಷಿತ. ಇದನ್ನ ನಾವು ಬಳಸ್ತೇ ಹೋದ್ರೆ ನಮ್ಮ ಇಂಗ್ಲಿಷ್ನ ಬಳಕೆ ಏನ್ ಅನ್ಸುತ್ತಪ್ಪ ಕೇಳೋರಿಗೆ ಅಂದ್ರೆ ಒರಟು, ಸೌಜನ್ಯ ಇಲ್ಲದೆ ಇರೋರು ಅಂತ ಅನ್ಸುತ್ತೆ. ನಿಮಗೆ ನಿನ್ನ ಹೆಸರೇನು? ಬೀನಾ. ಹಾ ಹೌದಾ?

ಸರಿ, ಹೀಗೆ ನಾವು ಕನ್ನಡದಲ್ಲಿ ಮಾತಾಡ್ಕೊಳ್ತೀವಿ. ಆದರೆ ಇಂಗ್ಲಿಷ್ನಲ್ಲಿ ಇದನ್ನ ಮಾತಾಡುವ ರೀತಿ ಬೇರೆ ಇರುತ್ತೆ. ಈ ಡಿಫ್ರೆನ್ಸ್ ಅನ್ನ ನೀವು ಯಾವಾಗ್ಲೂ ಅರ್ಥ ಮಾಡ್ಕೊಳ್ಬೇಕು. ಆಗ್ಬೋದಲ್ವಾ? ನೋಡಿ, ಹಾಯ್, ಯುವರ್ ನೇಮ್ ಪ್ಲೀಸ್? ಬೀನಾ. ಥ್ಯಾಂಕ್ಸ್. ನೋ ಮೆನ್ಷನ್. ಈ ನೋ ಮೆನ್ಷನ್ ಅನ್ನೋದು ಒಂದು ಫ್ರೇಸ್ ಆಗತ್ತೆ, ಒಂದು ಪದಪುಂಜ ಆಗತ್ತೆ. ಥ್ಯಾಂಕ್ಸ್ ಅಂತ ಹೇಳಿದಾಗ ಓ, ಅದರ ಅವಶ್ಯಕತೆ ಏನಿಲ್ಲಪ್ಪ ಅನ್ನೋ ಅರ್ಥದಲ್ಲಿ ನೋ ಮೆನ್ಷನ್ ಅನ್ನುವಂತ ಪದನ ಬಳಸ್ತೇವೆ. ಆಗ್ತದಾ? ಈಗ ಇನ್ನೊಂದು ಸಂಭಾಷಣೆಯನ್ನು ಅಭ್ಯಾಸಕ್ಕೆ ತಗೊಳ್ಳೋಣ. ಮೊದಲು ನಿಧಾನವಾಗಿ ಡಿಕ್ಟೇಟ್ ಮಾಡ್ತೇನೆ, ಹೇಳ್ತೇನೆ, ಒಂದ್ ಕಡೆ ಬರ್ಕೊಳ್ಳಿ. ಎ, ಪಾರ್ಡನ್ ಮೀ ಮ್ಯಾಡಮ್. ಪಾರ್ಡನ್, ಪಿ ಎ ಆರ್ ಡಿ ಒ ಎನ್, ಮೀ ಮ್ಯಾಡಮ್. ಕುಡ್ ಯು ಟೆಲ್ ಮೀ ಯುವರ್ ನೇಮ್ ಪ್ಲೀಸ್? ಮತ್ತೆ ರಿಪೀಟ್ ಮಾಡ್ತೇನೆ. ಎ ಕೊಲನ್, ಪಾರ್ಡನ್ ಮೀ ಮ್ಯಾಡಮ್, ಕುಡ್ ಯು ಟೆಲ್ ಮೀ ಯುವರ್ ನೇಮ್ ಪ್ಲೀಸ್? ಬಿ ಕೊಲನ್, ಶೋರ್, ಎಸ್ ಯು ಆರ್ ಇ, ಶೋರ್. ಮಿಸ್ ಪದ್ಮ, ಈ ಎಂ ಎಸ್ ಎಂ ನ ಕ್ಯಾಪಿಟಲ್ ಅಲ್ಲಿ ಬರೆದು ಅದರ ಪಕ್ಕ ಎಸ್ ಅಕ್ಷರನ ಬರೆದು ಫುಲ್ ಸ್ಟಾಪ್ ಇಡಬೇಕು. ಮಿಸ್ ಪದ್ಮೆ. ಎ ಥ್ಯಾಂಕ್ ಯು ಮ್ಯಾಡಮ್. ಬಿ ಕೊಲನ್ ಹಾಕಿ, ಯು ಆರ್ ವೆಲ್ಕಮ್, ಯು ಆರ್ ವೆಲ್ಕಮ್. ಇಲ್ಲಿ ಯು ಆ ಅನ್ನುವಂಥ ಉಚ್ಚಾರಣೆ ಬರಬೇಕಾದ್ರೆ, ಬರೀಬೇಕಾದ್ರೆ ವೈ ಒ ಯು ಅಪಾಸ್ಟ್ರಫೆ ಆರ್ ಇ, ವೈ ಒ ಯು, ವೈ ಅಂದ್ರೆ ವೈ ಅಕ್ಷರ, ವೈ ಒ ಯು ಅಪಾಸ್ಟ್ರಫೆ ಆರ್ ಇ, ಯು ಆ ವೆಲ್ಕಮ್. ಇದನ್ನ ವೈ ಒ ಯು ಎ ಆರ್ ಇ ಅಂತ ಎರಡು ಪದಗಳಾಗಿ ಬರೆದ್ರೆ ಯು ಆರ್ ಅಂತ ಉಚ್ಚರಿಸಬೇಕು. ಇಲ್ಲಿ ಸಂಕ್ಷಿಪ್ತ ರೂಪದಲ್ಲಿ ಯು ಆ ಅಂತ ಬಳಸ್ತೇವೆ. ಇದನ್ನ ಶಾರ್ಟ್ ಫಾರ್ಮ್ಸ್ ಅಂತ ಕೂಡ ಕರೀತಾರೆ. ಮಾತಾಡಬೇಕಾದ್ರೆ ಯು ಆರ್ ಅಂತ ನಾವು ಮಾತಾಡೋದಿಲ್ಲ, ಯು ಆ ಅಂತ ಮಾತಾಡ್ತೇವೆ. ಈಗ ನಾ ನೀ ಅಂತೆಲ್ಲ ನಾವು ಬಳಸ್ತೀವಲ್ಲ, ಹಾಗೆ ಇದು ಶಾರ್ಟ್ ಫಾರ್ಮ್, ಸಂಕ್ಷಿಪ್ತ ರೂಪ. ಇದನ್ನ ಮರ್ಕೊಂಡ್ರಿ ಅಲ್ವಾ? ನೋಡಿ, ಇದು ಒಂದು ಔಪಚಾರಿಕ ಸನ್ನಿವೇಶದಲ್ಲಿ ನಮಗಿಂತ ವಯಸ್ಸಿನಲ್ಲಿ ಸ್ಥಾನಮಾನದಲ್ಲಿ ದೊಡ್ಡವರಿದ್ದಾಗ ಅವರ ಜೊತೆ ನಾವು ಹೇಗೆ ಬಳಕೆ ಮಾಡಬೇಕು ಅಂತ ಹೇಳಿ. ಎ ಪಾರ್ಡನ್ ಮೀ ಮ್ಯಾಡಮ್, ಕುಡ್ ಯು ಟೆಲ್ ಯುವರ್ ನೇಮ್ ಪ್ಲೀಸ್? ಪಾರ್ಡನ್ ಅಂದ್ರೆ ಕ್ಷಮೆ ಇರಲಿ. ಆಗ್ಲೇ ನಾವೇನ್ ಬಳಸಿದ್ವಿ, ಎಕ್ಸ್ಕ್ಯೂಸ್ ಅಂತ ಪದ ಬಳಸಿದ್ವಲ್ಲ, ಅದೇ ತರದ ಪ್ರಯೋಗ ಪಾರ್ಡನ್ ಮೀ. ಪದ ರೈಟ್. ಎ ಪಾರ್ಡನ್ ಮೀ ಮ್ಯಾಡಮ್, ಕುಡ್ ಯು ಟೆಲ್ ಮೀ ಯುವರ್ ನೇಮ್ ಪ್ಲೀಸ್? ಬಿ ಶಾ, ಮಿಸ್ ಪದ್ಮ. ಎ ಥ್ಯಾಂಕ್ ಯು ಮ್ಯಾಡಮ್. ಬಿ ಯು ಆರ್ ವೆಲ್ಕಮ್. ಮತ್ತೊಮ್ಮೆ ಅಭ್ಯಾಸಕ್ಕೆ. ಎ ಪಾರ್ಡನ್ ಮೀ ಮ್ಯಾಡಮ್, ಕುಡ್ ಯು ಟೆಲ್ ಮೀ ಯುವರ್ ನೇಮ್ ಪ್ಲೀಸ್? ಬಿ ಶಾ, ಮಿಸ್ ಪದ್ಮ. ಎ ಥ್ಯಾಂಕ್ ಯು ಮ್ಯಾಡಮ್. ಬಿ ಯು ಆರ್ ವೆಲ್ಕಮ್. ಅಭ್ಯಾಸ ಮಾಡ್ತೀರಿ ತಾನೆ? ಇಲ್ಲಿ ಯು ಆರ್ ವೆಲ್ಕಮ್, ವೆಲ್ಕಮ್ ಅನ್ನುವಂತಹ ಪದ ಒಂದನ್ನೇ ಹೇಳಿದ್ರೆ ಸಾಕಾಗತ್ತೆ. ಆದರೆ ಔಪಚಾರಿಕ ಸನ್ನಿವೇಶಗಳು ಬಂದಾಗ ಯು ಆರ್ ವೆಲ್ಕಮ್ ಅಂತ ಕೂಡ ನಾವು ಹೇಳಬಹುದು. ಸೊ ಇವತ್ತಿನ ಈ ತರಗತಿನಲ್ಲಿ ಒಟ್ಟು ಐದು ಸಂಭಾಷಣೆಗಳನ್ನ ನಾವು ಅಭ್ಯಾಸಕ್ಕೆ ತೆಗೆದುಕೊಂಡ್ವಿ. ಐದನ್ನು ನಾನು ಮೊದಲು ವಿವರವಾಗಿ ನಿಮಗೆ ಡಿಕ್ಟೇಟ್ ಮಾಡಿದ್ದೇನೆ, ನಂತರ ಅಭ್ಯಾಸವನ್ನು ಮಾಡಲಿಕ್ಕೆ ಅದನ್ನು ಪ್ರಯೋಗ ಮಾಡಿ ನಿಮಗೆ ಆಲಿಸುವಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದೇನೆ, ಲಿಸನಿಂಗಿಗೆ ನಾನು ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದೇನೆ. ಇದನ್ನು ಪೂರ್ತಿಯಾಗಿ ಬರ್ಕೊಂಡು ಮತ್ತೆ ಮತ್ತೆ ಅಭ್ಯಾಸ ಮಾಡಿ ಈ ಕಾರ್ಯಕ್ರಮ ಮತ್ತೆ ಮರುಪ್ರಸಾರ ಆಗತ್ತಲ್ಲ, ಅದನ್ನು ಕೂಡ ಮತ್ತೊಮ್ಮೆ ಕೇಳಿ ಅಭ್ಯಾಸ ಮಾಡ್ತಾ ಇರಿ. ಮುಂದಿನ ತರಗತಿನಲ್ಲಿ ಮತ್ತೆ ನಾವು ಭೇಟಿಯಾಗೋಣ. ನಿಮ್ಮ ಇಂಗ್ಲಿಷ್ ಕಲಿಕೆ ಹೀಗೆ ಮುಂದುವರಿಲಿ. ಅಲ್ಲಿವರೆಗೆ ಬಾಯ್, ಗುಡ್ ಬಾಯ್.

0: ಶಿಕ್ಷಣ ನನ್ನ ಹಕ್ಕು.
1: ಪ್ರಿಯ ಕೇಳುಗರೆ, ಇದುವರೆಗೂ ಇಂಗ್ಲಿಷ್ ಸಂಭಾಷಣೆಯ ಉದಾಹರಣೆಗಳ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು, ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಟ್ಟ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದ ಮುಂದುವರೆದ ಭಾಗ ಬಿತ್ತರಗೊಂಡಿತು.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 19/5/2026 ಮಂಗಳವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೇಗಿದೆ? ಡಾಕ್ಟರ್ ಸೀತಾರಾಮ್ ಎಂಆರ್ ಅವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗಾರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತಚಿಕಿತ್ಸಾ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663138. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663138. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 90 ರೂಪಾಯಿ, ಪೆನ್ಸಿಲ್ ಬೀನಿಸ್ 100 ರೂಪಾಯಿ, ಮೆಣಸಿನಕಾಯಿ 27 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 3 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 13 ರೂಪಾಯಿ, ಹೀರೆಕಾಯಿ 13 ರೂಪಾಯಿ, ಪಡವಲಕಾಯಿ 32 ರೂಪಾಯಿ, ತೊಂಡೆಕಾಯಿ 20 ರೂಪಾಯಿ, ಹಾಗಲಕಾಯಿ 28 ರೂಪಾಯಿ, ಕಾಲಿಫ್ಲವರ್ 22 ರೂಪಾಯಿ, ಪೈರ್ 22 ರೂಪಾಯಿ, ದಪ್ಪ ಮೆಣಸಿನಕಾಯಿ 27 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 15 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 8 ರೂಪಾಯಿ, ಟೊಮೊಟೊ 35 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಂತ ಜ್ಞಾನೇಶ್ವರರ ಕುರಿತು ಹರಿಕತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಪಂಢರೀಪುರದ ಸಮೀಪ ಅಪ್ಪು ಗ್ರಾಮ. ನಾರಾಯಣ ಪಂಡಿತ ತನ್ನ ಹೆಂಡತಿಯಿಂದೊಡಗೂಡಿ ಜೀವನದಲ್ಲಿ ಯಾವ ಕೊರತೆಯಿಲ್ಲದೆ ಕಾಲ ಕಳೆಯುತ್ತಿದ್ದಾನೆ. ಆತನಿಗೆ ಒಂದೇ ಒಂದು ಚಿಂತೆಗಿತ್ತಂತೆ, ಮಕ್ಕಳಿಲ್ಲ ಅನ್ನುವ ಚಿಂತೆ. ಈ ಮಕ್ಕಳಿಲ್ಲ ಅನ್ನುವ ಚಿಂತೆಯಿಂದ ಬಹು ದಿವಸಗಳ ಕಾಲ ತಾನು ಯಾತನೆಯನ್ನನುಭವಿಸಿ ಪರಮಾತ್ಮನಲ್ಲಿ ಮೊರೆಯಿಟ್ಟ ಕಾರಣ ಆತನಿಗೊಂದು ಗಂಡು ಮಗುವಾಯಿತು. ಆ ಗಂಡು ಮಗುವಿಗೆ ಏನಂತ ಹೆಸರಿಟ್ಟಿದ್ದಾರೆ ಅಂದ್ರೆ ವಿಠೋಬಾ. ವಿಠೋಬಾ, ಈ ವಿಠೋಬಾ ಅನ್ನೋ ಶಬ್ದ ಇಠೋಬಾ ಅಂತ ಬರುತ್ತೆ. ಇಠೋಬಾ ಅಂದ್ರೆ ಏನು ಅಂದ್ರೆ, ಕುಂಡಲೀಕ ತಾಯಿ ತಂದೆಗಳ ಸೇವೆ ಮಾಡ್ತಾ ಇದ್ದ, ಧ್ಯಾನ ಮಾಡಿಕೊಂಡೇ ಅವರ ಪಾದ ಸೇವೆ ಮಾಡುತ್ತಿದ್ದರೆ ಪಂಢರೀನಾಥ ಪಾಂಡುರಂಗ ಸ್ವಾಮಿ ಬಂದ್ಬಿಟ್ಟ. ಬಾ ಪುಂಡಲೀಕ, ಇದೊಬ್ಬಂದಿತ್ತೀನಿ ನೋಡು. ನಮ್ಮ ಗೃಹಸ್ಥ ಧರ್ಮ ಏನ್ ಹೇಳುತ್ತೆ ಅಂದ್ರೆ, ಮನೆಗೆ ಯಾರಾದ್ರೂ ಬಂದ್ರೆ ಅವರನ್ನ ನೆಲದ ಮೇಲೆ ಕೂರಿಸಬಾರದು. ಅಪ್ಪ ನನ್ನ ತೀರ ಬಡವ, ಮನೆ ಚಾಪೇನು ಇಲ್ವಲ್ಲ, ಏನ್ ಮಾಡ್ಲಿ ಅಂತ ಕೇಳಿದಕ್ಕೆ ಶಾಸ್ತ್ರ ಹೇಳುತ್ತಂತೆ, ಅಪ್ಪ ನಿನಗೆ ಅಷ್ಟೊಂದು ಬಡತನ ಇದ್ರೆ ನೀನು ಉಟ್ಟಿರುವ ವಸ್ತ್ರದಲ್ಲಿ ಒಂದೇ ಒಂದು ಎಳೆಯ ದಾರವನ್ನು ಹೇಗಾದ್ರೂ ಮಾಡಿ ಕಿತ್ತು ಅದನ್ನ ಹಾಸಿ ಅದರ ಮೇಲೆ ಕೂರಿಸಯ್ಯ, ಎಷ್ಟೊಂದು ಅನುಕೂಲ ಮಾಡಿಕೊಡುತ್ತೆ ನೋಡಿ ನಮ್ಮ ಶಾಸ್ತ್ರ. ಇಲ್ಲಿ ಪುಂಡಲೀಕ ಪಾದ ಒತ್ತಾ ಇದ್ರೆ ಪಾಂಡುರಂಗ ಬಂದ, ಪಾಂಡುರಂಗನ ನೆಲದ ಮೇಲೆ ನಿಲ್ಲಿಸಬಾರದಲ್ಲ ಅಂತ ಆ ಕಡೆ ಈ ಕಡೆ ನೋಡಿದ, ಅಲ್ಲೊಂದು ಇಟ್ಟಿಗೆ ಬಿದ್ದಿತ್ತು. ಆ ಇಟ್ಟಿಗೆ ತೆಗೆದು ಬಿಸಾಡದ, ಸ್ವಾಮಿ ಅದರ ಮೇಲೆ ನಿಂತ್ಕೋ. ಆ ಒಂದು ಇಟ್ಟಿಗೆ ಬಿದ್ದಿದ್ರೆ ಪರಮಾತ್ಮ ತನ್ನೆರಡು ಪಾದಗಳನ್ನು ಸೇರಿಸಿ ಆ ಇಟ್ಟಿಗೆ ಮೇಲೆ ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಂತ್ಕೊಂಡಂತೆ. ಈಗಲೂ ಪಂಢರೀಪುರದಲ್ಲಿ ಪಾಂಡುರಂಗ ಸ್ವಾಮಿ ನಿಂತಿರೋದು ಇಟ್ಟಿಗೆ ಮೇಲೆ. ಆ ಇಟ್ಟಿಗೆಯ ಮೇಲೆ ನಿಂತಹ ಪರಮಾತ್ಮನಿಗೆ ಇಠೋಬಾ ಇಠೋಬಾ ಅಂತ ಹೆಸರಿತ್ತು. ಆ ಇಠೋಬಾ ಇಠೋಬಾ ಎಂಬ ಹೆಸರು ಬರ್ತಾ ಬರ್ತಾ ಬರ್ತಾ ವಿಠೋಬಾ ಅಂದರೆ ವಿಠಲ ಅಂತ, ವಿಠಲ ಅನ್ನುವುದನ್ನ ವಿಠೋಬಾ. ಆ ಕಡೆಗಳಲ್ಲಿ ಹೆಣ್ಣು ಮಕ್ಕಳಿಗೆಲ್ಲ ಬಾಯಿ ಬಾಯಿ ಅಂತ ಹೇಳೋದು. ಏನು ಅಂದ್ರೆ ಸಕ್ಕು ಬಾಯಿ, ಆ ಸಕ್ಕು ಅನ್ನೋ ಹೆಸರು ಜೊತೆಲಿ ಬಾಯಿ. ನಮ್ಮ ಕನ್ನಡ ದೇಶದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಯಾಕೆ ಬಾಯಿ ಅಂತ ಇಟ್ರು ಅಂದ್ರೆ ಆ ಯಮನಿಗೆ ಬಾಯಿ ಜಾಸ್ತಿ ಇತ್ತು ಅಂತ ಕಾಣುತ್ತೆ, ಅದಕ್ಕೆ ಬಾಯಿ ಅಂತ ಇಟ್ರು ಅಂತಾರೆ. ಅಲ್ಲ, ಆ ಹೆಣ್ಣು ಮಕ್ಕಳನ್ನೆಲ್ಲ ಬಾಯಿ ಬಾಯಿ ಅಂತ ಕರೆಯೋದುಂಟು. ಆ ಕಡೆಗಳಲ್ಲಿ ಆಯಿ ಅಂದ್ರೆ ತಾಯಿ ಅಂತ. ಆ ವಿಠೋಬನ ಹೆಸರನ್ನೇ ಈತನಿಗಿಟ್ಟರಂತೆ ನಾರಾಯಣ ಪಂಡಿತನ ಮಗನಿಗೆ. ಅವನು ಒಂದು ಎರಡು ಮೂರು ನಾಲ್ಕು ಐದು ಆರು ವರ್ಷದವನಾದ, ಪಕ್ಕದಲ್ಲೇ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ. ಆ ವಿದ್ಯಾಭ್ಯಾಸ ಅಂದ್ರೆ ಆಗಿನ ಕಾಲದಲ್ಲಿ ಒಬ್ಬ ತಿಳಿದಂತ ಮಹಾಪಂಡಿತನು, ಒಬ್ಬ ಮುನಿಗಳು ಶಿಷ್ಯರನ್ನ ಕೂರಿಸಿಕೊಂಡು ಪಾಠ ಹೇಳೋ ಅಭ್ಯಾಸ. ಇವರು ಕೂತಿದ್ದಾರೆ, ಪಾಠ ಹೇಳುತ್ತಿದ್ದಾರೆ. ಪಾಠ ಹೇಳುವಾಗ ಓಂದ್ರು. ಈ ವಿಠೋಬ ಗುರುಗಳನ್ನೇ ನೋಡ್ತಿದ್ದ. ಗುರುಗಳು ಕೇಳಿದ್ರು, ಯಾಕೋ ವಿಠೋಬ ಹಾಗೆ ನೋಡ್ತಿದ್ದೀಯ? ಗುರುಗಳೇ ನೀವು ಓಂ ಅಂತಿದ್ದೀರಾ, ನಾನು ಓಂ ಅಂದ್ಬಿಟ್ರೆ ಅದು ಏನು ಅಂತ ಗೊತ್ತಿಲ್ವಲ್ಲ ಗುರುಗಳೇ ನನಗೆ. ಆಗ ಇವರು ಹೇಳಿದ್ರಪ್ಪ, ಓಂಕಾರ ಪ್ರಣವಾಕ್ಷರ ಕಾಣೋ, ಅಕಾರ ಪುಕಾರ ಮಕಾರಗಳ ಸಂಯೋಗ.

ಅಕಾರ ಉಕಾರ ಮಕಾರಗಳೆಂಬ ಮೂರಕ್ಷರಗಳು ಸೇರಿದ್ದೇ ಓಂಕಾರ. ಸೃಷ್ಟಿ ಸ್ಥಿತಿ ಲಯ ಎಂಬ ಕಾರಣಕರ್ತರ ಅಡಕವಾಗಿರಬಹುದಾದ ಶಕ್ತಿಯೇ ಈ ಓಂಕಾರ. ಅಪ್ಪ, ಓಂಕಾರಕ್ಕೆ ಏನು ಹೇಳ್ತಾರೆ ಅಂದ್ರೆ ಜ್ಯೋತಿಮಯ ರೂಪಂ. ಆ ಓಂಕಾರವು ಜ್ಯೋತಿ ಸ್ವರೂಪ ಅಂತ. ಜ್ಯೋತಿ ಎಂದರೆ ಬೆಳಕು, ಬೆಳಕು ಎಂದರೆ ಜ್ಞಾನ, ಜ್ಞಾನ ಎಂದರೆ ಜ್ಞಾನಾತೀತನಾದ ಪರಮಾತ್ಮ ಕಣ. ಇಲ್ಲಿ ಯಾಕೆ ಬಂತು ಈ ಮಾತು ಅಂದ್ರೆ, ಜ್ಞಾನ ಅಂದಾಗ ಈ ಹುಡುಗ ಕೇಳಿದ ಗುರುಗಳೇ, ಜ್ಞಾನ ಪರಮಾತ್ಮ ದೇವರು ಅಂತಿರಲ್ಲ, ಏನವನ ಸ್ಮರಣೆ ಮಾಡಿದ್ರೆ ಬರೋದು? ಆಗ ಗುರುಗಳೇನ್ ಮಾಡಿದ್ರು, ವಿಠೋಬಾ ಜಗವೆಲ್ಲ ಮಿಥ್ಯಾ ಅವನೇ ಸತ್ಯ. ಏನು ಗುರುಗಳೇ, ಜಗವೆಲ್ಲ ಮಿಥ್ಯಾ ಅವನೇ ಸತ್ಯ.

ಕಲ್ಪನೆಗೆ ಜಗವೆಲ್ಲ ಮಿಥ್ಯಾ ಅವನೇ ಸತ್ಯ ಕೊನೆಗಾಡಿಸಿ ಹುಡುಕಲು ಏನಿಲ್ಲ ಜಗದೇ ಕೊಳಲುವೆ ನೋಡಲು ನೀನಿ ಜಗದಿ ಬರಿದೆ ಅಪ್ಪ ಏನಿಲ್ಲ ಕಣ ಈ ಪ್ರಪಂಚದಲ್ಲಿ ಎಲ್ಲ ಸುಳ್ಳು ಎಲ್ಲ ನಾಟಕ ಯಾರಿಗೆ ಯಾರಿಲ್ಲ ಅವನ ಧ್ಯಾನದಲ್ಲಿ ಕಾಲ ಕಳೆಯುವುದು ಒಂದೇ ಸತ್ಯ ಆ ವಿಠೋಬನ ಮನಸ್ಸಿನಲ್ಲಿ ಅದು ಕೂತು ಬಿಡುತ್ತೆ ಅವನಿಗೆ ಚಿಕ್ಕಂದಿನಲ್ಲೇ ವೈರಾಗ್ಯ ಬಂದ್ಬಿಡುತ್ತೆ ಬೇಡ ಈ ಸಂಸಾರ ಈ ಮನೆ ಮಠ ಹೆಂಡತಿ ಮಕ್ಕಳು ಯಾವುದು ಬೇಡ ನಾನು ಸನ್ಯಾಸಿ ಆಗ್ಬೇಕು ಸನ್ಯಾಸಿ ಆಗ್ಬೇಕು ಸನ್ಯಾಸಿ ಆಗ್ಬೇಕು ಅನ್ನೋ ಹುಚ್ಚದು ವಿದ್ಯಾವಂತನಾದ ಕೆಲಸ ಕಾರ್ಯ ಇಲ್ಲ ಎಲ್ಲಂದ್ರಲ್ಲಿ ಸುಮ್ಮನ್ ಕೂತಿರೋ ತಂದೆ ತಾಯಿಗಳು ನೋಡಿದ್ರು ಯಾಕೋ ಹಿಂಗಾಗೋದೆ ಮಗನೇ ಅಮ್ಮ ಏನ್ ಮಾಡಿ ಏನ್ ಮಾಡ್ಬೇಕಮ್ಮ ಎಲ್ಲ ಒಂದ್ ದಿವಸ ಇಲ್ಲಿ ಬಿಟ್ಟು ಹೋಗೋದಲ್ವೇ ನಮ್ಮ ತಾಯಿ ನೋಡಿದ್ಲು ಓ ನನ್ನ ಮಗ ಹುಟ್ಟತಾಲೆ ಸನ್ಯಾಸಿ ಹುಟ್ಟುಬಿಟ್ಟ ಇಂತ ಮಕ್ಳು ಹುಟ್ಟೋಕಿತ್ತು ಹುಟ್ಟದೆ ಇದ್ದಿದ್ರು ಚೆನ್ನಾಗಿತ್ತು ಒಂದು ದಿನ ಈ ವಿದ್ಯಾವಂತರಾದಂತಹ ವಿಠೋಬ ಗುರುಗಳಿಗೆ ನಮಸ್ಕಾರ ಮಾಡಿದ ಗುರುಗಳೇ ನಾನು ಮುಂದಕ್ಕೆ ಏನ್ ಮಾಡ್ಬೇಕು ಆ ಗುರುಗಳಂದ್ರಪ್ಪ ಇರೋದು ಒಂದೇ ಒಂದು ಕಾರ್ಯ ಏನ್ ಗುರುಗಳೇ ಏನಿಲ್ಲ ದೇಶಾಟನಂ ಪಂಡಿತ ಭಾಷಣಂಚ ಈ ಮಾತು ಎಲ್ರಿಗೂ ಅನ್ವಯಿಸುತ್ತೆ ದೇಶಾಟನಂ ಪಂಡಿತ ಭಾಷಣಂಚ ಒಬ್ಬ ವಿದ್ಯಾವಂತ ಅನಿಸ್ಕೊಂಡ್ರೆ ಅವನು ಹಲವಾರು ದೇಶಗಳನ್ನು ಸುತ್ತಾಡಿದ್ರೇನೆ ಆ ವಿದ್ಯಾವಂತನಿಗೆ ಗೌರವ ಮತ್ತು ಆ ವಿದ್ಯೆಯ ಪ್ರತಿಭೆಯ ಪ್ರಚಾರ ವಿದ್ಯಾವಂತನಾಗಿ ಒಂದೇ ಕಡೆ ಕೂತ್ಬಿಟ್ರೆ ಅವ್ರ ವಿದ್ಯೆ ಯಾರಿಗೆ ಗೊತ್ತಾಗುತ್ತೆ ಇಲ್ಲಿ ವಿಠೋಬ ತಂದೆ ತಾಯಿಗಳನ್ನೆಲ್ಲರನ್ನು ಸ್ಮರಣೆ ಮಾಡಿದ್ದೆ ನೇರವಾಗಿ ಹೊರಟಂತೆ ಆಹಾ ಪಾಂಡುರಂಗ ಪರಮಾತ್ಮನ ಧ್ಯಾನವನ್ನು ಮಾಡುತ್ತಾ ವಿಠೋಬ ಅನೇಕ ಪುಣ್ಯಕ್ಷೇತ್ರಗಳ ಸಂದರ್ಶನ ಮಾಡ್ತಾ ಬರ್ತಿದ್ದಾನೆ ಹಾಗೆ ಸಂದರ್ಶನ ಮಾಡ್ತಾ ಬರ್ತಾ ಬರ್ತಾ ಎಲ್ಲಿಗೆ ಬಂದಿದ್ದಾನೆ ಚಕ್ರತೀರ್ಥಕ್ಕೆ ಬಂದಿದ್ದಾನೆ ಚಕ್ರತೀರ್ಥ ಎಂಬ ಕ್ಷೇತ್ರಕ್ಕೆ ಬಂದಿದ್ದಾನೆ ಆ ಚಕ್ರತೀರ್ಥದಲ್ಲಿ ಸ್ನಾನ ಮಾಡ್ತಾ ಕಂಗಳನ್ನು ಮುಚ್ಚಿ ಕೈಗಳನ್ನು ಜೋಡಿಸಿ ದೇವರ ಧ್ಯಾನದಲ್ಲಿದ್ದರೆ ಪಕ್ಕದಲ್ಲೇ ಒಬ್ಬ ಗೃಹಸ್ಥ ಆತನ ಹೆಸರು ಸಿದ್ಧ ಪಂಡಿತ ಆ ಸಿದ್ಧ ಪಂಡಿತ ಎನ್ನುವನು ಸ್ನಾನ ಮಾಡುತ್ತಿದ್ದವನು ತಿರುಗಿ ಈ ವಿಠೋಬನನ್ನೇ ನೋಡಿದ ಆ ವಿಠೋಬನ ತೇಜಸ್ಸು ಆ ಬ್ರಹ್ಮಚರ್ಯದ ಕಳೆ ಆ ಮುಖದಲ್ಲಿ ಆ ವರ್ಚಸ್ಸು ಹಾಗೆಲ್ಲ ಇರುತ್ತಿತ್ತು ಈಗಲೂ ಇರುತ್ತವೆ ಇರಲ್ಲ ಅಂತಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತದಷ್ಟೇ ಇಲ್ಲಿ ತಿರುಗಿ ನೋಡಿದರೆ ವಿಠೋಬ ಓಂ ಅಂತ ನಿಂತಿದ್ದ ಆತನ ತೇಜಸ್ಸನ್ನ ನೋಡಿ ಆ ಸಿದ್ಧ ಪಂಡಿತ ಏನು ಮಾಡಿದ ಅಯ್ಯ ಸ್ವಾಮಿ ವಿಠೋಬ ಕಣ್ಣು ಬಿಟ್ಟ ಏನು ನೀವು ನಮ್ಮೂರಿನವರಲ್ಲ ಹೌದು ನಾನು ಪರಸ್ಪರದ ಬಂದು ಹಾಗಾದ್ರೆ ದಯಮಾಡಿ ನನ್ನ ಮನೆಗೆ ಬಂದು ಆತಿಥ್ಯವನ್ನು ಸ್ವೀಕರಿಸಿ ನಮ್ಮ ಮನೆಯಲ್ಲೇ ಉಳಿದಿದ್ದು ನಾಳೆ ಹೋಗಬಹುದು ಆಗಬಹುದು ಮನೆಗೆ ಬಂದು ಸೇರಿದ ಆ ದಿನ ರಾತ್ರಿ ಸಿದ್ಧ ಪಂಡಿತ ನಿದ್ರೆಯಲ್ಲಿದ್ದಾಗ ಪರಮಾತ್ಮ ಬಂದು ಸ್ವಪ್ನದಲ್ಲಿ ಹೇಳಿದನಂತೆ ಸಿದ್ಧ ಪಂಡಿತ ನಿರ್ಮಾಬಾಯಿ ಇದ್ದಾಳಲ್ಲ ಆಕೆಯನ್ನ ಇದನ್ನು ಕೊಟ್ಟು ಮದುವೆ ಮಾಡು ಇವರ ಗರ್ಭದಲ್ಲಿ ಲೋಕವನ್ನು ಉದ್ಧಾರ ಮಾಡುವ ಮಕ್ಕಳ ಅವತಾರ ಮಾಡ್ತಾರೆ ಈತ ಏನು ಮಾಡಿದ ಕೈಗಳನ್ನು ಜೋಡಿಸಿ ಪರಮಾತ್ಮ ನಿನ್ನಿಚ್ಛೆ ಬೆಳಗಾಯಿತು ಬೆಳಗಾದರೆ ವಿಠೋಬನ ಹತ್ರಕ್ಕೆ ಬಂದು ಸಿದ್ಧ ಪಂಡಿತ ಹೇಳ್ತಾನೆ ಸ್ವಾಮಿ ನನಗೊಂದು ಸ್ವಪ್ನವಾಯಿತು ನನ್ನ ಮಗಳು ನಿಮಗಾಗಿ ಹುಟ್ಟಿದವಳಂತೆ ನಾನು ಆಕೆಯನ್ನು ನಿಮಗೆ ಕೊಟ್ಟು ಮದುವೆ ಮಾಡಬೇಕಂತೆ ದಯಮಾಡಿ ಮದುವೆ ಮಾಡ್ಕೊಳ್ಳಿ ಅವನಕ್ಕ ಮದುವೆ ಅಲ್ಲ ಮಗಳನ್ನು ಕೊಟ್ಟು ಮದುವೆ ಮಾಡೋಕೆ ಉಪಾಯ ಮಾಡ್ತಾ ಇದ್ದೀಯ ನೀನು ನಾನು ಮದುವೆ ಬೇಡ ಸಂಸಾರ ಬೇಡ ಅಂತ ನಾನಂತಿದ್ರೆ ಮದುವೆ ಅಂತೆ ನೋಡ್ರಿ ಅದ್ಯಾವ ದೇವರು ನಿಮಗೆ ಸ್ವಪ್ನದಲ್ಲಿ ಬಂದು ಹೇಳದ್ನೋ ಆ ದೇವರು ಬಂದು ನನಗೂ ಹೇಳಿ ಮದುವೆ ಆಗ್ತೀನಿ ಹೋಗ್ರಿ ಎಂತ ವಿಚಿತ್ರ ಪ್ರಸಂಗ ಬಂದು ಹೇಳಿ ಹೋಗ್ರಿ ಅಂದ್ರೆ ಆ ದಿನ ರಾತ್ರಿ ಮಲಗಿದ್ರೆ ವಿಠೋಬನ ಸ್ವಪ್ನಕ್ಕೂ ಪರಮಾತ್ಮ ಬಂದ ಅಪ್ಪ

ಕಾಕೆಯನ್ನು ಮದುವೆಯಾಗು, ನೀನು ಗೃಹಸ್ಥನಾಗು, ಲೋಕದಲ್ಲಿ ಆದರ್ಶ ಪುರುಷರು. ಅಷ್ಟು ಮಾತ್ರವಲ್ಲದೆ ನನ್ನ ಅಂಶವು ನಿಮ್ಮ ಗರ್ಭದಲ್ಲಿ ಜನನವಾಗುತ್ತೆ. ಎದ್ದು ಈತ ಅನುಮಾನ ಪಟ್ಟ, ಯಾಕೆ ಹೇಳಪ್ಪ ನಾನು ಈ ಮಾತನ್ನ, ಏನೇನೋ ಅಂದ್ಬಿಟ್ನಲ್ಲ. ಬಂದ ಆತನ ಕೈ ಜೋಡಿಸಿ ಕೇಳ್ತಾನೆ, ಸ್ವಾಮಿ ನನ್ನ ತಪ್ಪಾಯ್ತು, ನಿನ್ನೆ ರಾತ್ರಿ ನನ್ನ ಸ್ವಪ್ನದಲ್ಲೂ ಪರಮಾತ್ಮ ಬಂದು ಹೇಳಿದ. ಆಗಬಹುದು ಆಗಬಹುದು ಎಂದರೆ ಸಿದ್ಧ ಪಂಡಿತ ಅಪ್ಪು ಗ್ರಾಮಕ್ಕೆ ಬಂದು ಅವರ ತಂದೆ ತಾಯಿಗಳನ್ನು ಕರ್ಕೊಂಡ್ಬಂದಿದ್ದೆ, ತನ್ನ ಮನೆಯಲ್ಲೇ ವಿಜೃಂಭಣೆಯಿಂದ ಮದುವೆ ಮಾಡಿಬಿಟ್ಟ. ಆ ಎಮ್ಮ ಎಂಥವಳು ಅಂದ್ರೆ, ಗಂಡನ ಎದುರಿನಲ್ಲಿ ಚರಗನ್ನು ಕೈಯಲ್ಲಿ ಹಿಡಿದು ತಲೆ ತಗ್ಗಿಸಿ ಗಂಡನ ಪಾದವನ್ನೇ ನೋಡಿ ಮಾತನಾಡುತ್ತಿದ್ದಳು. ತಲೆಯದ್ದೇ ಗಂಡನ ಮುಖವನ್ನು ನೋಡಿದವಳು ಅಲ್ಲ ಆ ಎಮ್ಮ. ಅಂಥ ಮಹಾಸಾಧ್ವಿ ನಮ್ಮ ದೇಶದಲ್ಲಿ ಈಗಲೂ ಇದ್ದಾರಂಥವರೆಲ್ಲ. ಗಂಡನಿಗೆ ಒಂದು ಮಾತಾಡಿದ್ರೆ ಆತನ ಮನಸ್ಸಲ್ಲಿ ನೊಂದು ಹೋಗುತ್ತೋ ಅಂತ ಆತನ ಮನಸ್ಸು ನೋಯದಂತೆ ಮಾತನಾಡೋರು ಬಹುಜನ ಇದ್ದಾರೆ. ಸಿದ್ಧ ಪಂಡಿತನ ಮಗಳಿಗೂ ವಿಠೋಬನಿಗೂ ವಿವಾಹವಾಗಿದೆ, ಕಾಲ ಕರೀತಾ ಇದೆ. ಮಾಸ ಒಂದು ವರುಷ ಒಂದು ಎರಡು ಮೂರ್ನಾಲ್ಕು ಕಳೆಯೇ, ಒಂದು ತಿಂಗಳಾಯಿತು, ಒಂದು ವರ್ಷವಾಯಿತು, ಎರಡು ವರ್ಷವಾಯಿತು, ಮೂರು ನಾಲ್ಕು ವರ್ಷವಾಯಿತು, ಮಕ್ಕಳಾಗಲೇ ಇಲ್ಲ. ಈ ವಿಠೋಬನ ಮನಸ್ಸಿನಲ್ಲಿ ಏನು ಬಂದ್ಬಿಡ್ತು, ಅಯ್ಯೋ ಮೋಸವಾಯಿತು ನನಗೆ, ನಾನು ಸನ್ಯಾಸಿ ಆಗಬೇಕು ಅಂತಿದ್ರೆ ಎಲ್ಲ ಸೇರ್ಕೊಂಡು ನನ್ನ ಸಂಸಾರದಲ್ಲಿ ತಂದಿರಿಸಿಬಿಟ್ರು, ಮತ್ತೆ ನನಗೆ ಸ್ವಪ್ನವಾಯ್ತಲ್ಲ. ಆಹಾ, ನನಗೆ ಅರಿವಿಲ್ಲದೆ ನನ್ನ ಮನಸ್ಸಿನ ಯಾವುದೋ ಮೂಲೆಯಲ್ಲೆಲ್ಲೋ ಒಂಚೂರು ಆಸೆ ಕೂತಿತ್ತೋ ಏನೋ, ಹೆಣ್ಣಿನ ಮೇಲಿನ ವ್ಯಾಮೋಹ, ಆ ವ್ಯಾಮೋಹ ನನಗೆ ಸ್ವಪ್ನವಾಗಿ ಬಂದು ಕಾಡಿಬಿಡ್ತು. ನಾನು ಈ ಸಂಸಾರದಲ್ಲೇ ಬಿದ್ದೊದ್ದಾಡ್ಬೇಕಲ್ಲ, ನನಗೆ ಇಚ್ಛೆಗಿಲ್ವಲ್ಲ ಈ ಸಂಸಾರ. ನೇರವಾಗಿ ಹೆಂಡತಿ ಹತ್ರ ಬಂದಿದ್ದಾಳೆ ದೇವಿ. ಆ ಅಮ್ಮ ಗಂಡನ ಮುಂದೆ ತಲೆದು, ಏನ್ ಸ್ವಾಮಿ ನನಗೆ ಸಾಕಾಗಿದೆ ಕಣೆ ಈ ಸಂಸಾರ, ನನಗೆ ನೀನು ಅನುಮತಿ ಕೊಟ್ರೆ ನಾನು ಸನ್ಯಾಸಿ ಆಗ್ತೇನೆ. ಗಂಡ ಬಂದು ಹೆಂಡತಿ ಹತ್ರ ಸನ್ಯಾಸಿ ಆಗ್ತೇನೆ ಅಂದ್ರೆ ಆ ಹೆಂಡತಿ ಗತಿ ಏನಾಗಿರ್ಬೇಕು? ಅಯ್ಯಮ್ಮ ನಿಂತುಕೊಂಡವಳು ಹಾಗೆಯೇ ಕಣ್ಣಲ್ಲಿ ನೀರು ದಳದಳದನ್ನೇ ಬಂದು ಬಿಡ್ತವ. ಆ ಕಣ್ಣೀರನ್ನು ಸುರಿಸ್ತಾ ಗಂಡನ ಕೇಳ್ತಾಳೆ, ಏಕ್ ಸ್ವಾಮಿ ನಾನೇನಾದರೂ ನಿಮ್ಮ ಮನಸ್ಸಿಗೆ ನೋವಾಗುವ ತರದಲ್ಲಿ ನಡ್ಕೊಂಡೆ, ಅಥವಾ ನನ್ನ ಆಚಾರ ವಿಚಾರಗಳಲ್ಲಿ ನಿಮಗೇನಾದರೂ ಬೇಸರವಾಯಿತೆ? ನನ್ನ ದೇವರು ಎಂದು ತಿಳಿದು ಪೂಜೆ ಮಾಡಬೇಕು ಅಂದ್ರೆ ನನ್ನ ದೇವರೇ ನನ್ನನ್ನು ಬಿಟ್ಟು ಹೋದ್ರೆ ನಾನೇನು ಮಾಡಿದೆ? ಆದರೂ ನಿಮ್ಮ ಆಜ್ಞೆ ಏನು ಮೀರಲ್ಲ, ತಾವು ಸನ್ಯಾಸಿ ಆಗಬೇಕು ಅಂತಿರಲ್ವೇ? ಸನ್ಯಾಸಾಶ್ರಮ ಸ್ವೀಕರಿಸಬೇಕಾದ್ರೆ ನಮ್ಮ ತಂದೆ ದೊಡ್ಡ ಪಂಡಿತರಾದ್ದರಿಂದ ಅವರನ್ನು ಕೇಳ್ತೇನೆ. ತಂದೆ ಹತ್ರ ಬಂದಪ್ಪ, ಏನಮ್ಮ ನಮ್ಮ ಯಜಮಾನರು ಸನ್ಯಾಸಾಶ್ರಮ ಸ್ವೀಕಾರ ಮಾಡ್ತಾರಂತಪ್ಪ, ಏನ್ ಹೇಳೋ? ತಂದೆ ನಕ್ಕ, ಅಮ್ಮ ಸನ್ಯಾಸಾಶ್ರಮ ಅಂದ್ರೆ ಅಷ್ಟೊಂದು ಸುಲಭ ಅಲ್ಲ ಕಣಮ್ಮ. ಅವನು ಬ್ರಹ್ಮಚಾರಿಯಾಗೇ ಇದ್ದು ಸನ್ಯಾಸಿ ಆಗಿದ್ರೆ ಆ ಕಥೆ ಬೇರೆಯಾಗ್ತಿತ್ತು. ಈಗ ಗೃಹಸ್ಥನಾಗಿದ್ದಾನೆ, ಗೃಹಸ್ಥನಾದವನು ಸಂಸಾರಿ ಆಗಬೇಕಾದ್ರೆ ಆ ಸಂಸಾರದ ಹೊಣೆಗಾರಿಕೆಯನ್ನು ಹೊರತಕ್ಕಂತ ಅವರಿಂದ ಮತ್ತು ಆ ವಂಶಕ್ಕೆ ಒಬ್ಬ ಕುಮಾರನನ್ನು ಅವತರಿಸಿದ ಮೇಲೆ ಎಲ್ಲರ ಅನುಮತಿಯನ್ನು ಪಡೆದವನು ಸನ್ಯಾಸಿ ಆಗಬೇಕು. ಹಾಗೆ ಸನ್ಯಾಸತ್ವವನ್ನು ಸ್ವೀಕರಿಸುವುದಕ್ಕೆ ಸಾಧ್ಯವಿಲ್ಲ. ಹೋಗಿ ಹೇಳು ನಿನ್ನ ಗಂಡನಿಗೆ. ಈ ಅಮ್ಮ ತಲೆ ತಗ್ಗಿಸಿ ನಿಂತು ವಿಠೋಬ ಕೇಳದ, ಏನಂದ್ರು ನಿಮ್ಮಪ್ಪ? ಸ್ವಾಮಿ ಶಾಸ್ತ್ರ ನಿಮಗೆ ಅನುಮತಿ ಕೊಡೋದಿಲ್ಲವಂತೆ, ಗೃಹಸ್ಥರಾಗಿದ್ದೀರಾದ್ದರಿಂದ ವಂಶಕ್ಕೆ ಒಬ್ಬ ಮಗನಾಗುವೋ ಅಥವಾ ಮಗಳೋ ಹುಟ್ಟೋ ಪರ್ಯಂತರವೂ ಅಥವಾ ಮನೆಯವರ ಅನುಮತಿಯನ್ನು ಪಡೆದೆ ನೀವು ಸನ್ಯಾಸಿಗಳಾಗೋಂಗಿಲ್ವಂತೆ. ಅಯ್ಯೋ ಓಡೋಗೋಣ ಅಂದ್ರೂ ಹಿಡ್ಕೊಳ್ತೀರಲ್ಲ ನೀವೆಲ್ಲ, ಈ ಹಾಳು ಸಂಸಾರದಲ್ಲಿ ನಾನು ಎಷ್ಟು ದಿವಸ ಬಿದ್ದು ಅಂತ ಪುನಃ ಪ್ರಾರಂಭವಾಯಿತು. ಇದು ಬೇಡವಾದ ಸಂಸಾರ ನೋಡಿ. ವಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅಂತ ಒಂದು ಗಾದೆ, ವಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು. ಯಾರಿಗೆ ಯಾವ ವಿಚಾರ ಬೇಡವಾಗಿರುತ್ತೋ ಅದನ್ನ ನೀವು ಬಲವಂತ ಮಾಡಿದ್ರೆ ಬಲವಂತ ಮಾಡಿದಷ್ಟು ಬೇಸರವೇ ವಿನಃ ಅದು ಸರಿ ಹೋಗಲ್ಲ. ಈ ಹರಿಕಥೆ ಕೇಳಕ್ಕೆ ಇಷ್ಟವಿರಲ್ಲ ಅನ್ನಿ, ಅವ್ರನ್ನ ಹೇಳ್ಕೊಂಬ ನೀವು ಕೂರಿಸಿ. ಅವರೊಂದ ಐದು ನಿಮಿಷಕ್ಕೆ ಬರಲ ನಾನು, ಅಲ್ಲ ಏನು ಸ್ವಲ್ಪ ಅದು ಕೂತ್ಕೊಳ್ಳಯ್ಯ. ಸರಿ, ಒಂದು ಅರ್ಜೆಂಟ್ ಕೆಲಸ ಮರ್ತೋಗ್ಬಿಟ್ಟಿದ್ದೀನಿ, ಲೇ ಸುಮ್ಮನೆ ಕೂತ್ಕೊಳ್ಳಯ್ಯ. ಅಯ್ಯೋ ಅಯ್ಯಪ್ಪ ಹೊಟ್ಟೆ ನೋವು ಬಂದ್ಬಿಡ್ತಲ್ಲಪ್ಪ. ಕಾರಣ ಏನು ಅಂದ್ರೆ ಅವ್ರಿಗೆ ಇಷ್ಟವಿಲ್ಲದೆ ಇದ್ರೆ ನೀವು ಎಷ್ಟು ಬಲವಂತ ಮಾಡಿದ್ರು ಇರೋಕ್ಕಾಗಲ್ಲ. ಒಬ್ಬ ಮನುಷ್ಯ ಒಂದು ಕುದುರೆಯನ್ನ ನೀರು ಕುಡಿಸಬಹುದು, ಅದಕ್ಕೆ ದಾಹವಿದ್ದರೆ ದಾಹವಿಲ್ಲದ ಕುದುರೆಯನ್ನ ಸಾವಿರ ಜನ ಕರ್ಕೊಂಡೋಗಿ ನೀರು ಹತ್ರ ಬಿಟ್ಟರು ನೀರು ಕುಡಿಯಲ್ಲ. ಅದು ಒಂದು ಗಾದೆ ಇದ್ದಂತೆ. ಸ್ವಲ್ಪ ಹೊತ್ತಾಯಿತು, ಒಂದು ದಿನ ರಾತ್ರಿ ಮಲಗಿದ್ದಾನೆ, ಇವನಿಗೆ ಬೇಸರ ಹೆಚ್ಚಾಗ್ಬಿಡ್ತು. ಹೆಂಡತಿ ಮಲಗಿದ್ದಾಳೆ ಪಕ್ಕದಲ್ಲಿ, ಬೆಳಗ್ಗಿನ ಜಾವದಲ್ಲಿ ಎದ್ದು ಮ್ಯಾತ್ಗೆ ಹೆಂಡತಿನ ಕೇಳಿದ, ದೇವಿ ಗಂಗಾ ತೀರಕ್ಕೆ ಹೋಗ್ಲಾ ಅಂದ. ಇವನೇನ್ ಅನ್ಕೊಂಡ ಅಂದ್ರೆ ಅನುಮತಿ ಸಿಕ್ತು ಅಂತ. ದೇವಿ ಗಂಗಾ ತೀರಕ್ಕೆ ಹೋಗ್ಲಾ? ಆ ಎಂಬ ಏನರ್ಥ ಮಾಡಿಕೊಂಡು ಅಂದ್ರೆ ನನ್ನ ಗಂಡ ಎಲ್ಲೋ ಈ

ನದಿ ತೀರಕ್ಕೆ ಹೋಗ್ಬಿಟ್ಟು ಬರ್ತಾನೆ ಅಂತ ಹೋಗ್ರಿ ಅಂದ್ಲು. ಇವನಂತ ಸಾಕು, ಇಷ್ಟೇ ಸಾಕು, ಅವಳೆ ತಾನೇ ಹೋಗೋದು ಅಂತ ಎದ್ದಿದ್ದೆ. ಇವನ್ ನದಿ ತೀರಕ್ಕೆ ಬರಲಿಲ್ಲ, ಕಾಶಿ ಕ್ಷೇತ್ರಕ್ಕೆ ಬಂದ್ಬಿಟ್ಟ. ಕಾಶಿಯಲ್ಲಿರುವ ಗಂಗಾ ತೀರಕ್ಕೆ ಬಂದ. ಆ ಕಾಶಿಗೆ ಬಹುದೂರ ನಡ್ಕೊ ಬಂದ್ರೆ ಅಲ್ಲಿ ರಾಮಾನಂದ ಸ್ವಾಮಿಗಳವರ ಆಶ್ರಮ, ಅವರೇ ಕಬೀರ್ ದಾಸರ ಗುರುಗಳು ರಾಮಾನಂದರು ಅಂತ. ಈ ವಿಠೋಬ ಬಂದು ಕೈ ಜೋಡಿಸ್ತ, ಜಯ ಗುರುದೇವ. ಯಾರಪ್ಪ ನೀನು? ಸ್ವಾಮಿ ವಿಠೋಬ. ವಿಠೋಬ ಎಲ್ಲಿಯವನಪ್ಪ ನೀನು? ನಾನು ಅಪ್ಪು ಗ್ರಾಮದವನು ಸ್ವಾಮಿ. ಇಲ್ಲೇಕ್ ಬಂದೆ? ಸ್ವಾಮಿ, ಸಂಸಾರದಿಂದ ನಾನು ಬಹಳವಾಗಿ ನೊಂದು ಹೋಗಿದ್ದೇನೆ, ಆದ್ದರಿಂದ ನಾನು ಸನ್ಯಾಸಾಶ್ರಮ ಸ್ವೀಕಾರ ಮಾಡಲು ಬಂದಿದ್ದೇನೆ. ರಾಮಾನಂದರ ನಕ್ಕರು, ಸನ್ಯಾಸಾಶ್ರಮ ಆಗಲಯ್ಯ, ಸನ್ಯಾಸಾಶ್ರಮವನ್ನು ಕೊಡೋಣ, ಆದರೆ ನೀನು ನಿನ್ನ ಮನೆಯವರ ಎಲ್ಲರ ಅನುಮತಿ ಪಡೆದು ಬಂದಿದ್ದೀಯ. ಓ, ಸನ್ಯಾಸಿಯಾಗಬೇಕಾದ ಯೋಗ್ಯತೆಗಳನ್ನೆಲ್ಲವನ್ನು ಹೊಂದಿರುವೆಯ? ಗುರುಗಳು ಪರೀಕ್ಷೆ ಮಾಡಿ ನೋಡಿ, ಸ್ವಲ್ಪ ಕಾಲ ಇರು ಅಂದರೆ ವಿಠೋಬ ರಾಮಾನಂದರ ಆಶ್ರಮದಲ್ಲಿ ಉಳಿದು ಹೋದ. ಕಾಶಿ ಕ್ಷೇತ್ರದಲ್ಲಿ ಬೆಳಗಾಯಿತು, ಈ ತಾಯಿ ಕಣ್ಬಿಟ್ಟಳು, ಗಂಡನಿಗಾಗಿ ಎದುರು ನೋಡ್ತಾಳೆ. ಗಂಡ ಬರದಿರುವುದನ್ನು ಕಂಡು ಈ ತಾಯಿ ಇನ್ನಿರಬಾರದು ಅಂತ ಹೇಳಿ ಪ್ರಾಣತ್ಯಾಗವನ್ನು ಮಾಡಿಕೊಳ್ಳಬೇಕು ಅಂತ ಹೇಳಿ ಹೊರಟಿದ್ದಾಳಂತೆ. ಆ ಚಕ್ರತೀರ್ಥ ಇತ್ತಲ್ಲ, ಚಕ್ರತೀರ್ಥದಲ್ಲಿ ಬಿದ್ದು ಸತ್ತು ಹೋಗಬೇಕು ಅಂತ ಹೊರಟುಬಿಟ್ಟಿದ್ದಾಳೆ ಅಮ್ಮ. ಯಾರು ತಡೆದರೂ ನಿಲ್ತಾ ಇಲ್ಲ ಈ ಅಮ್ಮನ ಯಾರ ಮಾತಿಗೂ ಒಳಗಾಗದೆ ನೇರವಾಗಿ ಬರ್ತಿದ್ದಾಳೆ. ಅಲ್ಲಿ ಬಿದ್ದು ಸಾಯ್ಬೇಕು ಅಂತ ಒಬ್ಬ ಅಜ್ಜಮ್ಮನವರು ಎದುರಾದ್ರು, ವಯಸ್ಸಾದ್ರು. ಆ ವಯಸ್ಸಾದ ಅಜ್ಜಮ್ಮನವ್ರು ಎದುರಾಗ ಒಂದು ಮಾತಂದ್ರಂತೆ, ಅಮ್ಮ ನೀನೋಗ್ ಪ್ರಾಣ ಬಿಡ್ತೀಯ ಅಂದ್ರೆ ನಾನೇನ್ ಬೇಡ ಅನ್ನಲ್ಲಮ್ಮ ನಿನ್ನ. ನೀನು ಸಾಯೋದ್ರ ಬಗ್ಗೆ ನನಗೆ ಆಕ್ಷೇಪಣೆ ಇಲ್ಲ, ನಿನ್ನ ಗಂಡ ನಿನ್ನನ್ನು ಬಿಟ್ಟು ಹೋದ ಅನ್ನೋ ದುಃಖಕ್ಕೆ ನೀನು ಸಾಯ್ತೀಯ. ಆದ್ರೆ ಒಂದು ಮಾತಮ್ಮ, ಏನಜ್ಜಿ ನೋಡಿ, ಇಲ್ಲೊಂದು ಅಶ್ವತ್ ವೃಕ್ಷ ಇದೆ, ಈ ಅಶ್ವತ್ ವೃಕ್ಷಕ್ಕೆ ಇಷ್ಟಾರ್ಥವನ್ನು ಸಲ್ಲಿಸ್ತಕ್ಕಂತ ವೃಕ್ಷ ಅಂತ ಹೆಸರು. ಇದರ ಪ್ರದಕ್ಷಿಣೆಯನ್ನು ಮಾಡಿ ಒಂದು ಮಂಡಲದ ಕಾರ್ಯ ಯಾರು ಸೇವೆ ಮಾಡ್ತಾರೋ ಅವರು ಕೇಳಿ ಇಷ್ಟಾರ್ಥಗಳೆಲ್ಲ ಸಿಗುತ್ತೆ ಅಂತಾರಮ್ಮ. ಇದು ನಮ್ಮ ತಾತನ ಕಾಲದಿಂದ ಹೇಳ್ಕೊಂಬಂದಿರೋ ಕತೆ. ನೀನು ಹೇಗೂ ಸಾಯ್ತಿಯಲ್ಲ, ಸಾಯೋಕ್ ಬದಲು ಒಂದು 48 ದಿವಸ ಇದಕ್ಕೆ ಪ್ರದಕ್ಷಿಣೆ ಮಾಡು. ಆ 48 ದಿವಸದಲ್ಲಿ ನೀನು ಕೋರಿದ ಫಲ ನಿನಗೆ ಸಿಕ್ಕದೆ ಹೋದ್ರೆ ನದಿಲಿ ಹಾರ್ಬಿಡು, ನಿನ್ನನ್ನು ಯಾರು ಬೇಡ ಅನ್ನಲ್ಲ. ಆ ವಯಸ್ಸಾದವರ ಆ ಮಾತಂದದ್ದಕ್ಕಾಗಿ ಈಕೆ ಏನ್ ಮಾಡಿದ್ಲು? ಒಪ್ಕೊಂಬಿಟ್ಟು ಮುದುಕಮ್ಮ ಹೇಳಿದಳು ಎಂದು ಹೇಳಿ ವಿಠೋಬನ ಹೆಂಡತಿ 48 ದಿವಸ ಅಶ್ವತ್ ಪ್ರದಕ್ಷಿಣೆ ಮಾಡ್ತಾ ಇದ್ದಾಳೆ. ಅಲ್ಲಿ ಕಾಶಿ ಕ್ಷೇತ್ರದಲ್ಲಿ ರಾಮಾನಂದರು ವಿಠೋಬನಿಗೆ ಸನ್ಯಾಸವನ್ನು ಕೊಟ್ಟುಬಿಟ್ರು. ಸ್ವಲ್ಪ ದಿನದಲ್ಲಿ ಅವನ ನಡತೆ ಅವರ ಮನಸ್ಸಿಗೆ ಹಿಡಿಸ್ತು ಕೊಟ್ಟುಬಿಟ್ರು. ಕೊಟ್ಟುಬಿಟ್ಟಪ್ಪ ನಾನು ರಾಮೇಶ್ವರಕ್ಕೆ ಯಾತ್ರೆ ಹೋಗ್ಬಿಟ್ಟು ಬರ್ತೀನಿ, ಆಶ್ರಮ ನೋಡ್ಕೊಂತ ಆಶ್ರಮವನ್ನು ವಿಠೋಬನಿಗೆ ಒಪ್ಪಿಸಿಬಿಟ್ಟಿದ್ದೆ. ಅವರು ರಾಮೇಶ್ವರ ಯಾತ್ರೆಗೆ ಬರ್ತಾ ಬರ್ತಾ ಯಾವ ಕಡೆ ಬಂದರು? ಚಕ್ರತೀರ್ಥದ ಕಡೆನೆ ಬಂದರು. ನಡಿ, ಇದು ಹೇಗಿದೆ ಕಥೆ, ಸ್ವಲ್ಪ ನಿಧಾನವಾಗಿ ಆಲೋಚನೆ ಮಾಡಿ. 48 ದಿವಸ ಸೇವೆ ಮಾಡಮ್ಮ, ನಿನಗೆ ಒಳ್ಳೇದಾಗುತ್ತೆ ಅಂತ ಆಯಮ್ಮ ಹೇಳಿದ್ದಕ್ಕೂ ರಾಮಾನಂದರು ಅದೇ ಮಾರ್ಗದಲ್ಲಿ ಬರ್ತಾ ಇದ್ದಾರೆ.

ಸರಿಯಾಗಿ 48ನೇ ದಿನ ಈ ಅಮ್ಮ ತಂದೆ ತಾಯಿಗಳಿಗೆಲ್ಲ ನಮಸ್ಕಾರ ಮಾಡಿದ್ಲು. ಅಪ್ಪ ಇನ್ನು ನನ್ನ ತಡಿಬೇಡಿಯಪ್ಪ, ಎಲ್ಲರೂ ನನ್ನನ್ನು ಆಡ್ಕೊಳ್ತಾರಪ್ಪ, ಯಾವ ಕಾರಣಕ್ಕೋ ಗಂಡ ಸನ್ಯಾಸಿ ಆದ ಅಂದ್ರೆ ಇವಳೇ ಇರಬಹುದು ಕಾರಣ ಅಂತಾರಪ್ಪ, ನನ್ನನ್ನು ತಡಿಬೇಡಿ, ನಿಮ್ಮೆಲ್ಲರ ಮಾತು ಕೇಳಿದ್ನಲ್ಲ ನಾನು. 48ನೇ ದಿವಸ ಈ ದಿನ ಅಶ್ವತ್ ಪ್ರದಕ್ಷಿಣೆಯನ್ನು ಮಾಡಿ ನದಿಯಲ್ಲಿ ಹಾರಿಬಿಡ್ತೇನೆ. ನಾರಾಯಣ ಅಂತ ನಮಸ್ಕಾರ ಮಾಡಿಕೊಂಡು ಹೊರಟು ಬರ್ತಾ ಇದ್ದಾಳೆ. ಈ ರಾಮಾನಂದ್ರಿ ಎದುರಿಗೆ ಬಂದ್ರು. ಈಗೇನು ಮಾಡಿದ್ಲು, ಹೇಗೂ ಸಾಯ್ತಾ ಇದ್ದೀನಲ್ಲ, ದೊಡ್ಡವರ ಕಾಲಿಗೆ ಬಿದ್ದು ಸತ್ತೋಗೋಣ ಅಂತ ಅಶ್ವಥ ಪ್ರದಕ್ಷಿಣೆ ಮುಗಿಸಿದವಳು ಆ ರಾಮಾನಂದ ಸ್ವಾಮಿಗಳ ಕಾಲಿಗೆ ನಮಸ್ಕಾರ ಮಾಡಿದ್ರು. ನಮಸ್ಕಾರ ಮಾಡಿದ್ರೆ ಆ ಸ್ವಾಮಿಗಳೇನು ಮಾಡಿದ್ರು, ಸುಪುತ್ರೋಭವ. ಸುಪುತ್ರೋಭವ ಅಂದ್ರೆ ಒಳ್ಳೆ ಉತ್ತಮರಾದ ಮಕ್ಕಳಾಗಲಿ. ಅಯ್ಯಮ್ಮ ನಗ್ಬಿಟ್ಲು. ರಾಮಾನಂದ ಕೇಳಿದ್ರು, ಯಾಕಮ್ಮ ನಗ್ತೀಯ? ಗುರುಗಳೇ, ನಾನು ಪಾಪಿ, ಪಾಪಿಯಾದ್ದರಿಂದ ನಿಮ್ಮನ್ನು ಮುಟ್ಟಿದ್ರೆ ನನ್ನ ಪಾಪ ಸ್ಪರ್ಶದಿಂದ ನಿಮಗೂ ಪಾಪ ಬಂದ್ಬಿಡ್ತು. ಏನ್ ಹಾಗಂದ್ರೆ? ಏನಿಲ್ಲ ಗುರುಗಳೇ, ನಿಮ್ ಮಾತು ಸುಳ್ಳಾಯ್ತು ಗುರುಗಳೇ. ಯಾಕಮ್ಮ? ಗುರುಗಳೇ, ನನ್ನ ಗಂಡ ಸನ್ಯಾಸಿಯಾಗಿದ್ದಾನೆ, ನನಗಿನ್ನು ಮಕ್ಕಳಾಗೋದು ಹೇಗೆ ಗುರುಗಳೇ? ಅಮ್ಮ, ನಿನಗೆ ಎಷ್ಟು ಜನ ಮಕ್ಕಳಿದ್ದಾರೆ? ಮಕ್ಕಳಿಲ್ಲ ಗುರುಗಳೇ.

0: ಕೊಡ್ಲಿಲ್ಲ. ನಿನ್ ಗಂಡನಿಗೆ ಸನ್ಯಾಸ ಕೊಟ್ಟವನ್ ಯಾರು?
1: ಇವರೇ ಕೊಟ್ಟಿರೋದಲ್ಲಿ ಇವ್ರಗಳೇ ಗೊತ್ತಿಲ್ಲ. ನನ್ನ ಗಂಡ ಕಾಶಿ.
0: ಕಾಶಿ ಯೋಗರಾಚಾರ್ವೇ ಯಾರಮ್ಮ ಕಾಶಿಯಲ್ಲಿ? ನಿನ್ನ ಗಂಡನ ಹೆಸರೇನಮ್ಮ?
1: ಅಂದಾಗ ಈ ತಾಯಿ ಗಂಡನ ಹೆಸರು ಹೇಳಿದ್ರೆ ತಲೆ ತಗ್ಗಿಸ್ಬಿಟ್ಟು ಪಕ್ಕದಲ್ಲಿದ್ದವರು ಎಂದ್ರು, ಸ್ವಾಮಿ ಈ ಅಮ್ಮನ ಗಂಡನ ಹೆಸರು ವಿಠೋಬಾ.
0: ವಿಠೋಬಾ ಯಾರಂತೆ ಸನ್ಯಾಸ ಕೊಟ್ಟಿದ್ದು? ವರ್ತಮಾನ ಬಂತು ಸ್ವಾಮಿ, ಅಲ್ಲಿ ಯಾರೋ ರಾಮಾನಂದರಂತೆ ಸನ್ಯಾಸ ಕೊಟ್ಟರಂತೆ.
1: ರಾಮಾನಂದರು, ರಾಮ ರಾಮ ನೀನೇ ಕೊಟ್ಟಲ್ಲಪ್ಪ ನನ್ನ ಕೆಲಸನ.
0: ಹಾ ವಿಠೋಬಾ ಮೋಸ ಮಾಡಿದನೆ, ನಿಮಗೆಲ್ಲರಿಗೂ ಅನುಮತಿಯನ್ನು ಪಡೆಯದೆ ವಂಶಾಭಿವೃದ್ಧಿಯನ್ನು ಕಾಣದೆ ಹೀಗೆ ಮಾಡಿದರೆ.
1: ಅಮ್ಮ ನಿನ್ನ ಗಂಡನಿಗೆ ಸನ್ಯಾಸ ಕೊಟ್ಟವನು ನಾನೇ ಅಮ್ಮ. ಬಾ ತಾಯಿ ನನ್ನ ಸಂಗಡ. ಆ ಸಿದ್ಧಪಂಡಿತನನ್ನ ಈಕೆಯನ್ನ ಕರ್ಕೊಂಡಿದ್ದೆ ನೇರವಾಗಿ ಬಂದಿದ್ದಾರೆ ಕಾಶಿ ಕ್ಷೇತ್ರಕ್ಕೆ ಬಂದು. ವಿಠೋಬಾ
0: ವಿಠೋಬಾ ಅಂದ್ರೆ ವಿಠೋಬಾ ಗುರುಗಳು ಬಂದ್ರಲ್ಲ ಅಂತ ಓಡಿ ಬಂದೆ. ಜಯ ಗುರುದೇವ್ ಅಂತ ಬಂದ.
1: ಈ ಗುರುಗಳಂದ್ರು, ಮೋಸ ಮಾಡಿದೆ ಎಲ್ಲೋ ಎನ್ನೊಡನೆ ಮೋಸ ಮಾಡಿದೆ ಎಲ್ಲೋ
0: ನನ್ನ ಹತ್ರಲ್ಲೇ ಮೋಸ ಮಾಡಿಬಿಟ್ಟಲ್ಲೋ. ಏನು ಗುರುಗಳೇ, ಎಲ್ಲರಲ್ಲೂ ಅನುಮತಿಯನ್ನು ಪಡೆದೆ ಎಂದೆ. ಹುಚ್ಚ, ಅನುಮತಿ ಎಂದರೆ ವ್ಯಕ್ತಿಗಿಂತಲ್ಲ ಸಂಸಾರ ಧರ್ಮದಿಂದ ಅನುಮತಿ ಪಡೆದೇನೋ.
1: ಅಂದರೆ ಗುರುಗಳೇ ತಪ್ಪಪ್ಪ ತಪ್ಪು. ಒಬ್ಬ ಸಾಧ್ವಿಯ ಹೃದಯವನ್ನು ನೋಯಿಸಲಿಕ್ಕೆ ಬಿಟ್ಟು ನೀನು 100 ಯಾಗಗಳನ್ನು ಮಾಡಿದ್ರು ವ್ಯರ್ಥ ಕಾಣೋ.
0: ಮನೆಯೊಳಗಿರುವ ಗೃಹಲಕ್ಷ್ಮಿ ಕಣ್ಣೀರ ಸುರಿಸುತ್ತಿದ್ದರೆ ನೀನು ರಾಧನಂತೆ ಮೆರೆದರೂ ಸಹ ಅದೆಲ್ಲ ಕರಗಿ ಹೋಗುತ್ತೆ. ಯಾಕೆ ಕರಗುತ್ತೆ? ಬೆಂಕಿಯನ್ನು ಅಂಟಿಸಿ ಆ ಚೀಲದಲ್ಲಿ ಗಾಳಿಯನ್ನು ಒತ್ತಿ ಒತ್ತಿ ಒತ್ತಿ ಆ ಚೀಲದ ಗಾಳಿಯಿಂದ ಬಂಗಾರವನ್ನೇ ಕರಗಿಸ್ತಾರ ಆಚಾರ್ಯರು, ಕಬ್ಬಿಣವನ್ನೇ ಕರಗಿಸ್ತಾರ ಆಚಾರ್ಯರು.
1: ಅಂದ್ರೆ ಈ ಚೀಲದಿಂದ ಅಯ್ಯೋ ಅಂತ ಹೊಟ್ಟ ಉಸುರು, ಆ ಕೆಟ್ಟ ಉಸುರು ದುಃಖ ನಿನ್ನನ್ನು ಕರಗಿಸಿಬಿಡುತ್ತೆ. ಕಡಪ್ಪ ನನ್ನ ಮಾತು ಕೇಳು, ಹೋಗು ನಿನ್ನ ಹೆಂಡತಿ ಜೊತೆಯಲ್ಲಿ ಸಂಸಾರವನ್ನು ಮಾಡ್ಕೊಂಡು ಸುಖವಾಗಿರು. ಗುರುಗಳೇ ಇದೇನ ಅನ್ಯಾಯ ಗುರುಗಳೇ?
0: ನಾನೀಗ ಸಂಸಾರಿ ಆಗಿದ್ದವನು ಸನ್ಯಾಸಿ ಆಗಿತ್ತಿರ್ಗ ಸಂಸಾರಿ ಆಗಲೇ ಆಗಬೇಕು.
1: ಅಯ್ಯೋ
0: ಗುರುಗಳೇ, ಅಪ್ಪ ನೀನು ಸಂಸಾರಿ ಆಗದಿದ್ರೆ ನಿನಗೆ ಮುಕ್ತಿ ಇಲ್ಲ ಕಣೋ.
1: ವಿಠಲ ಪಂಡು ನನ್ನ ಜೀವನ ಎಷ್ಟು ವಿಚಿತ್ರವಾಗಿತ್ತು ಗುರುಗಳೇ, ಎಷ್ಟು ವಿಚಿತ್ರ.
0: ಅಲ್ಲ ಸಂಸಾರಿ ಸಂಸಾರಿಯಾಗಿ ಇರಬಾರ್ದಾಗಿತ್ತ, ಸನ್ಯಾಸಿ ಆಗಬೇಕು ಅನ್ನೋ ಚಪಲ ಬರಬೇಕೆ. ಹೋಗ್ಲಿ ಸನ್ಯಾಸಿ ಆದವನು ಹಾಗಾದ್ರೂ ಶ್ರೇಷ್ಠವಾದನ, ಈಗ ಪುನಃ ಸಂಸಾರಿ.
1: ಪಾಂಡುರಂಗ ನಗುರೋ ರಧಿಕಂ, ಗುರುವಿಗಿಂತಲೂ ಹಿರಿಯರಿಲ್ಲ ಅಂತ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದ. ಹೆಂಡತಿಯನ್ನು ಕೇಳಿಕೊಂಡ, ದೇವಿ ನನ್ನನ್ನು ಕ್ಷಮಿಸು, ನಾನು ಗಂಗಾ ತೀರಕ್ಕೆ ಹೋಗಲ ಅಂದ್ರೆ ನೀವು ಹೋಗ್ರಿ ಅಂದಲ್ಲ, ನೀನು ಅನುಮತಿ ಕೊಟ್ಟೆ ಅಂತ ಬಂದುಬಿಟ್ಟೆ ಕಣೆ. ಹಿಂತಿರುಗಿ ಊರಿಗೆ ಬಂದರೆ ಸ್ವಲ್ಪ ಕಾಲ ಮಾವನ ಮನೆಯಲ್ಲಿದ್ದರೆ ಮಾವ ತೀರಿ ಹೋಗಿದ್ದಾನೆ, ಇನ್ನು ಅಲ್ಲಿರಲು ಸಾಧ್ಯವಿಲ್ಲ ಅಂತ ಹೇಳಿ ತನ್ನ ಹುಟ್ಟು ಊರಾಗಿರ್ತಕ್ಕಂಥ ಅಪ್ಪು ಗ್ರಾಮಕ್ಕೆ ಬಂದಿದ್ದಾನೆ. ಅಪ್ಪು ಗ್ರಾಮಕ್ಕೆ ಬಂದರೆ ಬ್ರಾಹ್ಮಣರಲ್ಲೂ ಸೇರಿದ್ರು ಗುಂಪಾದರು. ಊರೊಳಗೆ ಬರಬೇಡ ನೀನು, ಏಕೆ ಸಂಸಾರಿಯೂ ಅಲ್ಲ ಸನ್ಯಾಸಿನೂ ಅಲ್ಲ, ನೀನು ಸನ್ಯಾಸ ಸಂಸಾರಿ, ಮ್ಯಾಲೆಲ್ಲ ಕಾವಿ ಒಳಗೆಲ್ಲ ಕಾಮ, ಹೋಗೋ ಊರಿಂದ ಹೊರಗೋಗು. ಇವನಂದ, ಅಯ್ಯ ನಾನು ಸಂಸಾರಿ ಆಗಿರೋದು ನಿಮ್ಮನ್ನು ಮೆಚ್ಚಕ್ಕಲ್ಲ,
0: ನಾನು ಸನ್ಯಾಸಿ ಆದದ್ದು ಯಾರಾದರೂ ಮೆಚ್ಚಿಕೊಳ್ಳಲಿ ಅಂತ ಅಲ್ಲ,
1: ಎಲ್ಲ ಪರಮಾತ್ಮನ ಚಿತ್ತ. ಈಗ ಗುರುವಿಗೋಸ್ಕರವಾಗಿ ನಾನು ಸಂಸಾರಿ ಆಗಿದ್ದೇನೆ ಅಂತ ಬಂದ. ಊರ ಹೊರಗಡೆ ಕಾಡಿನಲ್ಲಿ ಗುಡಿಸಲನ್ನು ಕಟ್ಟಿಕೊಂಡು ಆ ಗುಡಿಸಲಿನಲ್ಲಿ ಗಂಡ ಹೆಂಡರು ವಾಸ ಮಾಡುತ್ತಿದ್ದಾರೆ.
0: ವಿಚಿತ್ರ ಅಂದ್ರೆ ಆ ಕಾಡಿನಲ್ಲಿ ವಾಸ ಮಾಡಿದ ಸ್ವಲ್ಪ ಕಾಲದೊಳಗಾಗ ಆಯಮ್ಮ ಗರ್ಭಿಣಿಯಾದ್ರು.
1: ನಗುತ್ತಾನೆ ವಿಠೋಬಾ, ಇದೇನು
0: ಅಲ್ಲ ನೀನು ನಾನು ಸಂಸಾರಿ ಆಗಿದ್ದಾಗಲೇ ಆಗಬಾರ್ದಾಗಿತ್ತ ಈ ಕೆಲಸ.
1: ಪಾಂಡುರಂಗ ಪಾಂಡುರಂಗ,
0: 9 ತಿಂಗಳು ಬಂತು ಆ ಅಮ್ಮ ಗರ್ಭವೇದನೆಯಲ್ಲಿ ನರಳುತ್ತಾ ಇದ್ದಾಳೆ.
1: ಓಡಿ ಬಂದ ಊರೊಳಗೆ ಯಾರಾದ್ರೂ ಬನ್ನಿ ಅಪ್ಪ,
0: ಎಲ್ಲ ಕೈ ಬಿಟ್ರಿ, ಬೆಂಕಿಯನ್ನು ಕೊಡುತ್ತಿಲ್ಲ ನೀವು, ನೀರು ಕೊಡುತ್ತಿಲ್ಲ, ನನಗೆ ಅನ್ನಾಹಾರಗಳು ಕೊಡುತ್ತಿಲ್ಲ, ನಾನೆಲ್ಲೋ ಕಾಡಿನಲ್ಲಿ ಜೀವನ ಮಾಡಿಕೊಂಡಿದ್ದೀನಿ. ಆದರೆ ನೀವು ಏನು ಕೊಡದಿದ್ರು ಬೇಡ, ಮನುಷ್ಯತ್ವವಾದರೂ ನಿಮಗಿಲ್ಲವೇ, ನನ್ನ ಹೆಂಡತಿ ಸಾವು ನೋವಿನಲ್ಲಿದ್ದಾಳೆ, ಯಾರಾದ್ರೂ ಬನ್ನಿಯಪ್ಪ. ಆ ಕಠಿಣರು ಅವರು ಅಂದ್ರೆ ಸಾಧ್ಯವಿಲ್ಲ, ನಿನ್ನ ನೆರಳು ನಮ್ಮೊಳಗೆ ಬಿಡಬಾರದು, ಹಾಗೂ ಪಾಂಡುರಂಗ
2: ನೀನೇ ಕಾಪಾಡು ತಂದೆ. ನೇರವಾಗಿ ವಿಠೋಬ ಬಂದು ಹೆಂಡತಿಗೆ ಹೇಳಿದ, ನೋಡು
1: ನಿನಗೆ ನಾನು ನನಗೆ ನೀನು ನಾವಿಬ್ಬರಲ್ಲದೆ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ತಾನೇ ಹೆಂಡತಿಯ ಶುಶ್ರೂಷದಲ್ಲಿ ನಿಂತನಂತೆ ದೈವಾನುಗ್ರಹ ವಿಶೇಷದ ಒಂದು ಗಂಡು ಮಗುವಾಯ್ತು.
0: ಗಂಡು ಮಗುವಾದ್ರೆ ಆ 12ನೇ ದಿನ ನಾಮಕರಣ ಮಾಡಬೇಕಲ್ಲ, ಅದಕ್ಕೂ ಯಾರು ಬರಲಿಲ್ಲ. ತಂದೇನೆ ಹೆಸರಿಟ್ಟುಬಿಟ್ಟ, ನಿವೃತ್ತಿ ದೇವ. ಆ ಮಗು ಬೆಳೆದು ಸ್ವಲ್ಪ ದೊಡ್ಡವನಾಗೋದ್ರೊಳಗಾಗ ಆಯಮ್ಮ ತಿರ್ಗಾ ಗರ್ಭವತಿ ಆದ್ಲು.

0: ಭವತಿಯಾದಾಗ ವೈಕುಂಠನಾಥ ಶ್ರೀಮನ್ ನಾರಾಯಣನನ್ನು ಲಕ್ಷ್ಮೀದೇವಿ ಕೇಳಿದ್ರು, ಸ್ವಾಮಿ ಈಗ ಅವತಾರವಾಗುವ ಮಗು ಯಾರ್ರಿ? ದೇವಿ, ಮೊದಲು ಅವತಾರವಾದ ಆ ನಿವೃತ್ತಿ ದೇವನೇ ಈಶ್ವರನ ಅಂಶದಿಂದ ಹುಟ್ಟಿರೋ, ಈಗ ಈಕೆಯ ಗರ್ಭದಲ್ಲಿ ಎರಡನೇ ಮಗುವಾಗಿ ಹುಟ್ಟೋದು ನನ್ನ ಅಂಶ, ಮೂರನೇ ಗಂಡು ಮಗುವಾಗಿ ಹುಟ್ಟುತ್ತಾನೆ ಬ್ರಹ್ಮದೇವನ ಅಂಶ, ನಾಲ್ಕನೇ ಹೆಣ್ಣಾಗುತ್ತೆ ಅದು ಯೋಗ ಮಾಯಾ ಎಂಬತಕ್ಕಂಥ ಅವಳ ಅಂಶ. ಎರಡನೇ ಮಗುವಾಯಿತು, ಆ ಎರಡನೇ ಮಗುವಾದರೆ ಕಾಡೆಲ್ಲ ಬೆಳಕಾಯಿತಂತೆ, ಅಲ್ಲಲ್ಲಿ ಪಕ್ಷಿಗಳು ತಾವಾಗಿ ಗಿಂಚರವನ್ನು ಹಾಡಲಾರಂಭಿಸಿವೆಯಂತೆ, ಬತ್ತಿ ಹೋಗಿದ್ದ ನದಿಯ ತೀರದಲ್ಲಿ ನೀರು ಚಿಮ್ಮನೆ ಚಿಲ್ಲಿ ಜಳ ಜಳ ಜಳದಲ್ಲಿ ಹರಿಯಲಾರಂಭಿಸಿದೆಯಂತೆ. ಕಾರಣ ಇವೆಲ್ಲ ಅವಗೆ ಸ್ವಾಗತವನ್ನು ಬಯಸುತ್ತಿದೆ ಪರಮಾತ್ಮ ಅವತಾರ ಮಾಡಿದ್ದಕ್ಕೆ. ಹುಡುಗ ಎದ್ದು ಅಪ್ಪನ ಕೇಳಿದ, ಅಪ್ಪ ಇವನಿಗೇನು ಹೆಸರು ಇಡ್ತೀಯೋ? ದೊಡ್ಡವನು. ಅದಕ್ಕೆ ತಂದೆ ಹೇಳಿದ, ಅಪ್ಪ ಇವನು ಜ್ಞಾನ ದೇವ, ಮೊದಲನೆಯವನು ನಿವೃತ್ತಿ ದೇವ, ಎರಡನೆಯವನು ಜ್ಞಾನ ದೇವ, ಮೂರನೇ ಗಂಡು ಮಗುವಾಯಿತು ಬ್ರಹ್ಮದೇವನ ಅಂಶದಿಂದ ಅವನಿಗೆ ಸೋಪಾನ ದೇವ, ಕೊನೆಗೊಂದು ಮಗುವಾಯಿತು ಹೆಣ್ಣು ಮಗು, ಆ ಹೆಣ್ಣು ಮಗು ಏನಂತ ಹೆಸರಿಟ್ಟುಬಿಟ್ಟ? ಮುಕ್ತಾಬಾಯಿ. ಸೋಪಾನ ಅಂದ್ರೆ ಏನರ್ಥ? ಮುಕ್ತಿ, ಅದೇ ಮುಕ್ತಿ. ಈ ಅರ್ಥವನ್ನೇ ಇಟ್ಟು ನಿವೃತ್ತಿ ದೇವ, ಜ್ಞಾನ ದೇವ, ಸೋಪಾನ ದೇವ, ಮುಕ್ತಾಬಾಯಿ. ಇದೇ ಶಂಕರಾಚಾರ್ಯ ಹೇಳಿದ್ರು, ಸತ್ಸಂಗತ್ವೇ ನಿತ್ಸಂಗತ್ವಂ, ನಿತ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ್ಮುಕ್ತಿ. ನಿಜವಾದ ತತ್ವಕ್ಕೆ ನಾವು ಸಿಕ್ಕಾಕೊಂಡ್ರೆ ಆಗ ನಮಗೆ ಸಿಕ್ಕೋದೇ ಮುಕ್ತಿ. ಈ ಮಕ್ಕಳು ಬೆಳೆದು ಸ್ವಲ್ಪ ದೊಡ್ಡವರಾಗಿದ್ದಾರೆ. ತಂದೆ ತಾಯಿಗಳಿಗೆ ದುಃಖ ಬಂತು. ವಿಠೋಬ ಬಂದು ಊರಿನವರನ್ನು ಕೇಳಿದ, ಪಂಡಿತರೇ, ಸಾಧುಗಳೇ, ಶರಣರೇ, ಅಪರಾಧ ಮಾಡಿದವನು ನಾನು, ನನ್ನ ಹೆಂಡತಿನೂ ಅಲ್ಲ, ನಾನೇ ಕಡಪ ಅಪರಾಧಿ. ಸಂಸಾರಿಯಾಗಿರದೆ ಸನ್ಯಾಸಿಯಾದೆ, ಸನ್ಯಾಸಿ ಆಗಿರದೆ ಸಂಸಾರಿಯಾದೆ, ಈಗ ಮಕ್ಕಳೊಂದಿಗೆ ನಾಗೋದೆ. ಅಯ್ಯ ಅಯ್ಯ, ನಿಮ್ಮನ್ನು ಕೇಳ್ಕೊಡ್ತೇನೆ, ಅಪರಾಧಕ್ಕೆ ಶಿಕ್ಷೆ ನನಗೆ ಕೊಡಿ, ನನ್ನ ಮಕ್ಕಳಿಗೆ ನೀವೆಲ್ಲರೂ ಬಂದು ಜ್ಞಾನೋಪದೇಶವನ್ನು ಮಾಡಿ, ಅವರಿಗೆ ಬ್ರಹ್ಮೋಪದೇಶವನ್ನು ಮಾಡಿ, ಉಪನಯನವನ್ನು ಮಾಡಿ, ನಿಮ್ಮ ಕುಲಕ್ಕೆ ಸೇರಿಸಿಕೊಳ್ಳಿ. ಹಾಗೊಬ್ಬ ತಂದ, ಏನಂತ ಸೇರಿಸ್ಕೊಳ್ಳೋದಯ್ಯ? ಸಂಸಾರಿ ಮಗ ಅಂತ ಸೇರಿಸ್ಕೊಳ್ಳದ, ಸನ್ಯಾಸಿ ಮಗ ಅಂತ ಸೇರಿಸ್ಕೊಳ್ಳದ, ಸಾಧ್ಯವೇ ಇಲ್ಲ. ಅಯ್ಯ ಅಪರಾಧ ನಾನು ಮಾಡಿದ್ದು, ನನಗೇನು ಶಿಕ್ಷೆ ಅಂದ್ರೆ? ಒಬ್ಬ ಹೊರಟಾಗಂದ್ರಂತೆ, ವಿಠೋಬ ಇನ್ನೇನು ಪ್ರಾಯಶ್ಚಿತ್ತನಯ್ಯ, ಮಾಡಬಾರದ ಮಾಡದ ನೀವಿಬ್ಬರು ಯಾವುದಾದ್ರೂ ನದಿ ಸಂಗಮ ಇದ್ರೆ ಬಿದ್ದು ಸಾಯಿರಿ, ಅದಕ್ಕಿಂತ ಇನ್ನೇನು ಪ್ರಾಯಶ್ಚಿತ್ತ? ಹಾಕಿ ಇಂತ ಕಣ್ಣೊರೆಸ್ಕೊಂಡು ಅದನ್ನೇ ಮನಸ್ಸಲ್ಲಿ ಇಟ್ಟುಕೊಂಡು ಬಂದ.
1: ಯೋಚನೆ ಮಾಡಿದ, ಇನ್ಯಾಕಿರ್ಬೇಕು ಈ ಪ್ರಪಂಚದಲ್ಲಿ, ಇನ್ನಿರೋದು ಬೇಡ.
0: ಆ ದಿನ ರಾತ್ರಿ ಎಲ್ಲ ನಿದ್ದೆ ಮಾಡುತ್ತಿದ್ರೆ ಎದ್ದ ಆ ಮಲಗಿರುವ ಮಕ್ಕಳನ್ನೇ ನೋಡಿ ಹೇಳ್ತಾನೆ, ಯಾರಪ್ಪ ನಿಮ್ಮಲ್ಲಿ, ಯಾರಪ್ಪ ನನಗಂದು ಸ್ವಪ್ನದಲ್ಲಿ ಬಂದು ಧರ್ಮವನ್ನು ಉದ್ಧಾರ ಮಾಡಲು ನಾನು ಅವತರಿಸ್ತೇನೆ ಅಂತ ಹೇಳಿದ ಪುಣ್ಯಾತ್ಮ ಯಾರಪ್ಪ? ಯಾ ಬಡವಾರದ ಕಷ್ಟಗಳನ್ನು ಪಟ್ಟೆ, ಜೀವನವನ್ನೆಲ್ಲ ಸಂಸಿದೆ, ಧರ್ಮವನ್ನು ಉದ್ಧಾರ ಮಾಡಲಿಕ್ಕೆ ಹುಂಟೇನೆ ಅಂತ ಹೇಳಿದ ಪುಣ್ಯಾತ್ಮ ಯಾರಪ್ಪ? ಹಾಗಂದ್ರೆ ಆ ಮಧ್ಯದಲ್ಲಿ ಮಲಗಿದ್ದನಲ್ಲ ಜ್ಞಾನದೇವರು. ಆ ಜ್ಞಾನದೇವರ ಮುಖದಲ್ಲೂ ಒಂದು ಬೆಳಕು ಹೊರಟಿದೆ, ತಲೆಯ ಹಿಂದಗಡೆ ಒಂದು ಪ್ರಭೆ ಹೊರಟಿದೆ. ಓಂ ಓಂಕಾರ ಕೇಳಿಸಿದೆ. ಈ ಜ್ಞಾನದೇವರ ಹಸ್ತ ತಲೆಗೆ ತಾನೆ ಮೇಲೆ ಕೇತಿದೆ. ಪಕ್ಕದಲ್ಲೇ ಭಗವದ್ಗೀತೆ ಇತ್ತು. ಓಂ ಅಂತ ತಂದು ಆ ಗೀತೆಯ ಮೇಲೆ ಕೈತು. ಈತ ನಮಸ್ಕಾರ ಮಾಡಿದ, ಧನ್ಯವಾದ ತಂದೆ, ಜಗತ್ತನ್ನೇ ಉದ್ಧಾರ ಮಾಡೋ ತಂದೆ, ನೀನು ಹುಟ್ಟಿರುವಾಗ ನಾನೇ ನಿನ್ನ ಉತ್ತರ ಬಿಡೋದಪ್ಪ. ಆದ್ರೂ ಈ ಹಾಳು ಮನಸ್ಸು ಅವ್ರನ್ನೆಲ್ಲ ಹೋಗಿ ಕೇಳಿಕೊಂಡೆ, ಅವ್ರು ನನಗೆ ಪ್ರಾಯಶ್ಚಿತ್ತ ಹೇಳಿದ್ದಾರೆ, ಸಾಕು, ಇನ್ನ ನೀನೇ ಈ ಜಗತ್ತನ್ನು ನೋಡ್ಕೋ, ನೀನೇ ಉದ್ಧಾರ ಮಾಡ್ಕೋ, ನನ್ನ ಅವತಾರ ಕೊನೆ ಮಾಡ್ತೇನೆ ನಾರಾಯಣ ಅಂತ ಎದ್ದ. ಎದ್ದು ಬಾಗಿಲತ್ರಕ್ಕೆ ಬರ್ತಾ ಇದ್ದಾನೆ, ಹಿಂದ್ಗಡೆ ಯಾರೋ ಬಂದಂಗಾಯಿತು. ಯಾರು ಯಾರು ಅಂತ ತಿರುಗಿ ನೋಡ್ತಾನೆ, ಹೆಂಡತಿ ನಿಂತಿದ್ದಾಳೆ. ಎಲ್ಲಿಗೆ ಹೊರಟಿದ್ದೀಯೇ? ಆ ಅಮ್ಮ ಒಂದು ಮಾತಂದ್ಲು, ಸ್ವಾಮಿ ನಾನು ನಿದ್ದೆ ಮಾಡ್ತಿದ್ದೀನಿ ಅಂದ್ಕೊಂಡ್ರ, ನಾನು ಯಾವತ್ತೋ ನಿದ್ದೆ ಬಿಟ್ಟುಬಿಟ್ಟೆ ಕಣ್ರಿ. ಯಾವತ್ತು ಬಿಟ್ಟೆ ಅಂದ್ರೆ, ನಾನು ನದಿ ತೀರಕ್ಕೆ ಹೋಗಲ್ಲ ಅಂತ ಹೇಳಿ ನೀವು ನನ್ನನ್ನು ಬಿಟ್ಬಿಟ್ಟು ಹೋದ್ರಲ್ಲ, ಅಂದು ಮೈ ಮರೆತು ನಿದ್ದೆ ಮಾಡಿದ್ದು, ಇನ್ನು ಜೀವನದಲ್ಲಿ ನಿದ್ದೆ ಮಾಡಬಾರದು ಅಂತ. ನನಗೆ ಗೊತ್ತು ನೀವು ನನ್ನ ಬಿಟ್ಟು ಹೋಗ್ತೀರ ಅಂತ ಅದಕ್ಕೆ ಎದ್ದೆ.
2: ಇವರಿಬ್ರು ಬಂದರು, ಬಹುದೂರಕ್ಕೆ ಬಂದರೆ ಅಲ್ಲಿ

ನದಿಯ ಸಂಗಮ. ಆ ಸಂಗಮದ ಹತ್ರ ಕೈ ಜೋಡಿಸಿ ವಿಠೋಬ ಹೇಳ್ತಾನೆ, ಪಾಂಡುರಂಗ ನಾನಾಗಿ ನಾನೇ ಏನೇನೋ ಮಾಡ್ಕೊಂಬಿಟ್ಟಪ್ಪ, ನನ್ನ ಜೀವಿತವನ್ನ ಇದು ಕೊಲೆ ಮಾಡುತ್ತಿದ್ದೇನೆ. ನಾವು ಬರ್ತಿದ್ದೇವೆ, ಇನ್ನು ನಿನ್ನ ಅವತಾರವಾಗಿದೆ, ಜಗತ್ತನ್ನು ಉದ್ಧಾರ ಮಾಡು ಪಾಂಡುರಂಗ. ಉದಯವಾಗಲು ತನಯ ರೇಣುತ ಅಮ್ಮ ಎಂದು ಬೆಳಗ್ಗೆ ಎತ್ತ ಮಕ್ಕಳು, ಅಮ್ಮ ಅಪ್ಪ ಅಮ್ಮ ಅಪ್ಪ ಅಮ್ಮ ಅಪ್ಪ. ಆಗ ಸುತ್ತಾಡುತ್ತ ಸುತ್ತಾಡುತ್ತ ನಿವೃತ್ತಿ ದೇವನು ತಾನೊಂದು ಪರ್ವತದ ಎಡೆಗೆ ಬರುವಾಗ ಮಹಾನುಭಾವನಾಗಿರ್ತಕ್ಕಂಥ ಶಿವನಂಶದಿಂದ ಅವತರಿಸಿದ ಮಚ್ಚೇಂದ್ರನಾಥ ಜಾಲೇಂದ್ರನಾಥ ಪಂಥದವರು ಆ ಮಹಾನುಭಾವನಾಥ ನಿವೃತ್ತಿ ದೇವನಿಗೆ ಉಪದೇಶವನ್ನು ಮಾಡಿ ಜ್ಞಾನೋಪದೇಶ ಮಾಡಿದ್ದಾರೆ. ಆ ಜ್ಞಾನವನ್ನು ಪಡೆದು ಬಂದಿರತಕ್ಕಂಥ ನಿವೃತ್ತಿ ದೇವ ತಮ್ಮನಾಗಿರ್ತಕ್ಕಂಥ ಜ್ಞಾನದೇವನಿಗೆ ತಾನು ಉಪದೇಶ ಮಾಡ, ತಮ್ಮ ನಿನ್ನ ಅವತಾರ ಕಾಲದ ಮಹಿಮೆಯನ್ನು ತೋರಬೇಕಾಗಿದೆ, ಆದ್ದರಿಂದ ತಾಯಿ ತಂದೆಗಳು ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದಾರೆ. ತಡೆ, ಆಗ ಸೋಪಾನದೇವ ಓಡಿ ಬಂದು ಅಣ್ಣನನ್ನು ದೊಡ್ಡವನ ಅಣ್ಣನನ್ನು ತಪ್ಪಿಕೊಂಡ, ಮುತ್ತಾಬಾಯಿ ಬಂದು ಜ್ಞಾನದೇವನ ಹತ್ರ ನಿಂತರೆ ಈ ನಾಲ್ಕು ಜನ ಮಕ್ಕಳು ಸಹ ಆ ಅಪ್ಪು ಗ್ರಾಮದ ಹಿರಿಯ ಬ್ರಾಹ್ಮಣರ ಸಮೂಹಕ್ಕೆ ಬಂದು ಕೇಳಿಕೊಂಡರು, ಸ್ವಾಮಿ ನಮ್ಮ ತಂದೆ ತಾಯಿಗಳು ನಿಮ್ಮ ಮಾತಿನಂತೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದಾರೆ, ನಮಗೆ ಈಗ ಬ್ರಾಹ್ಮಣ ಕುಲದಲ್ಲಿ ಸೇರಲು ಅನುಮತಿಯನ್ನು ಕೊಡಿ. ಅದರಲ್ಲೊಬ್ಬರು ಅಂದ್ರಪ್ಪ, ನಿಮ್ಮ ತಂದೆ ತಾಯಿಗಳು ಸಾಯೋ ಕಾರಣ ಆ ಪಾಪಿ ಕಣಮ್ಮ ಏನೇನೋ ಅಂದ್ಬಿಟ್ಟ, ಆದರೆ ಒಂದು ವಿಚಾರ ಹೇಳೋಣವೆ, ಏನು ನಿಮ್ಮನ್ನ ನಮ್ಮ ಕುಲಕ್ಕೆ ಸೇರಿಸಿಕೊಳ್ಳುವ ಅಧಿಕಾರ ನಮಗಿಲ್ಲಪ್ಪ, ಪೈಠಣಪುರ ಅಂತಿದೆ, ಆ ಪೈಠಣಪುರದಲ್ಲಿ ಬ್ರಹ್ಮಪುರಿ ಅಂತ ಇದೆ, ಆ ಬ್ರಹ್ಮಪುರಿಯಲ್ಲಿ ಗಂಗಾಧರ ಶಾಸ್ತ್ರಿಗಳು ಅಂತ ನಮಗೆಲ್ಲ ಹಿರಿಯರಿದ್ದಾರೆ, ನೀವಲ್ಲಿಗೆ ಹೋಗಿ ಆಜ್ಞಾಪತ್ರ ತಗೊಂಬನ್ನಿ, ಆಜ್ಞಾಪತ್ರ ತೆಗೆದುಕೊಂಡ್ಬನ್ನಿ ಎಂದಾಗ ನಿವೃತ್ತಿ ದೇವ ಜ್ಞಾನದೇವ ಹೊರಟಿದ್ದಾರೆ. ನಿವೃತ್ತಿ ದೇವ ಸೋಪಾನ ದೇವನನ್ನ ತನ್ನ ಭುಜದ ಮೇಲೆ ಕೂರಿಸಿಕೊಂಡಿದ್ದಾನೆ. ಆ ಜ್ಞಾನದೇವರು ಮುಕ್ತಾಬಾಯಿಯನ್ನು ತನ್ನ ಬೆನ್ನಿನ ಮೇಲೆ ಹೊತ್ತುಕೊಂಡಿದ್ದಾರೆ. ಮರಳು ಕಾಡಿನಲ್ಲಿ ಕಾಲಿಗೆ ಬಟ್ಟೆಯನ್ನು ಕಟ್ಟಿಕೊಂಡಿದ್ದೇನೆ. ಆ ಬ್ರಾಹ್ಮಣ ಸಮುದಾಯ ಸೇರಿರುವಾಗ ಈ ನಿವೃತ್ತಿ ದೇವರು ಜ್ಞಾನದೇವರು ಬಂದು ಕೇಳಿಕೊಂಡಂತೆ, ಅಯ್ಯ ಮಹನೀಯರೇ ಹಿರಿಯರೇ, ದಯಮಾಡಿ ನಮ್ಮನ್ನು ಬ್ರಾಹ್ಮಣ ಕುಲಕ್ಕೆ ಸೇರಿಸಿಕೊಳ್ಳಬೇಕು ಅಂದಾಗ ಆ ಸೇರಿರುವ ಬ್ರಾಹ್ಮಣ ಸಮುದಾಯದಲ್ಲಿ ಒಬ್ಬರು ಕೇಳಿದರು, ಯಾರಪ್ಪ ನೀವು? ಸ್ವಾಮಿ ನಾವು ಹೀಗೆ ಬಂದಿರುವ ಅಪ್ಪು ಗ್ರಾಮದವರು, ನನ್ನ ತಂದೆ ವಿಠೋಬ ಎಂಬಾತ ಸಂಸಾರಿಯಾಗಿದ್ದು ಸನ್ಯಾಸವನ್ನು ಸ್ವೀಕರಿಸಿ ಗುರುವಿನಾಜ್ಞೆಯಿಂದ ಪುನಃ ತಾನು ಸಂಸಾರಿಯಾಗಿದ್ದಕ್ಕಾಗಿ ಅವರ ಬಗ್ಗೆ ಅನೇಕ ವಿಶೇಷ ವಿಚಾರಗಳಿಂದ ನಮ್ಮನ್ನ ಜಾತಿಯಿಂದ ದೂರು ಮಾಡಿದ್ದಾರೆ, ದಯಮಾಡಿ ದಯಮಾಡಿ ಎಂದ ಕೂಡಲೇ ಅಲ್ಲೊಬ್ಬಾತ ಏನು ಮಾಡಿದ, ಓಹೋ ನೀನು ಸನ್ಯಾಸ ಸಂಸಾರಿ ಮಗನೋ, ಇನ್ನೊಬ್ಬಂದ ಸಂಸಾರ ಸನ್ಯಾಸಿ ಮಗನೋ ಅಂದ. ಆಗ ಈ ಜ್ಞಾನದೇವರು ಹೇಳ್ತಾರೆ, ಸ್ವಾಮಿ ನಮ್ಮನ್ನು ಬೇರೆ ಅಂತ ಭಾವಿಸಬೇಡಿ,

ಎಲ್ಲರಲ್ಲಿಯೂ ಇರೋಣ ಪರಮಾತ್ಮನೇ ಅಲ್ವೇ ಸ್ವಾಮಿ, ಎಲ್ಲರಲ್ಲೂ ಆ ಪರಮಾತ್ಮನೇ ಇದ್ದಾನೆ ಅನ್ನುವಾಗ ಒಬ್ಬ ಹಾಸ್ಯ ಮಾಡಿದ, ಎಲ್ಲರಲ್ಲೂ ದೇವರಿದ್ದಾನ, ಯಾಕೆ ಸ್ವಾಮಿ ಅನುಮಾನವೇ? ಈಗ ನೋಡಿದ ಅಲ್ಲೊಬ್ಬ ತುರುಷ್ಕರವನು ಮಹಮದೀಯ ಮತಸ್ಥ ಚರ್ಮದ ಚೀಲದಲ್ಲಿ ಕುಡಿಯುವ ನೀರನ್ನು ತುಂಬಿಕೊಂಡು ಒಂದು ಎಮ್ಮೆ ಮೇಲಿಟ್ಕೊಂಡು ಹೋಗ್ತಿದ್ದ. ಆಗ ಇವನೇನು ಮಾಡಿದಪ್ಪ ಹಾಸ್ಯ ಮಾಡೋನು, ಏನಪ್ಪ ಜ್ಞಾನದೇವ ಪರಿಪೂರ್ಣ ದೇವ ಏನ್ ಬಹಳವಾಗಿ ಹೇಳಿಬಿಟ್ಟಿಯಲ್ಲ, ಎಲ್ಲರಲ್ಲೂ ದೇವರಿದ್ದಾನೆ ಅಂತ. ಹಾಗಾದ್ರೆ ಎಲ್ಲರಲ್ಲೂ ದೇವರಿರೋದಾದ್ರೆ ಈ ಎಮ್ಮೆ ಕೋಣನಲ್ಲಿ ದೇವರಿದ್ದಾನ? ಹೇಳಿಸುವ ಆ ಕೋಣನ ಕೈನಲ್ಲಿ ವೇದವನ್ನು ನೋಡೋಣ. ಕೋಣ ವೇದ ಹೇಳೋಕ್ ಸಾಧ್ಯವೇ? ಈ ಜ್ಞಾನದೇವರು ಏನ್ ಮಾಡಿದ್ರು ಅಷ್ಟೇ ತಾನೇ. ಪ್ರಾಣಿ, ಆ ಪ್ರಾಣಿ ಹತ್ರಕ್ಕೆ ಬಂತು, ತಮ್ಮ ಕೈಯನ್ನು ತೆಗೆದಿದ್ದೆ, ಅಣ್ಣನ ಮುಖ ನೋಡಿದ್ರು, ನಡೆಯಲಿ ನಿನ್ನ ಪ್ರಭಾವ, ಅದರ ತಲೆ ಮೇಲಿಟ್ಟಿದ್ದೇನೆ ಓಂ. ತಂದ ಕೂಡಲೇ ಆ ಕೋಣ ಓ

ಎಲ್ಲ ಬೆರಗಾಗಿ ಹೋಗ್ಬಿಟ್ರು. ಏನಯ್ಯ ಕ್ವಾಣನೇ ಹೇಳಿದ್ದ ಅಥವಾ ಅದ್ರೊಳಗಡೆ ಯಾವನಾರ ಕೂತ್ಕೊಂಡು ಹೇಳ್ತಾವನ? ಇನ್ನೊಬ್ಬ ದಲೇ ಸುಮ್ಮನೆ ಕೂತ್ಕೊಳ, ಕ್ವಾಣನೇ ಹೇಳಿದ್ದು ಈ ಹೇಳು ಅಂತಂದಿದ್ನಲ್ಲ ಅವನಂತಾನೆ. ಇವೆಲ್ಲ ಎಲ್ಲ ಮಾಯಾ ಮಂತ್ರ ಅಲ್ಲ, ಇವನ್ ಹೇಳು ಅಂದ್ರೆ ಅದು ಹೇಳ್ಬಿಡ್ತಪ್ಪ. ಎಲ್ಲಿ ಆ ಕ್ವಾಣನ ಹೊಡೆದ್ರ ಏಕ್ ನನಗೆ ಬೀಳುತ್ತ? ಅವನಾಗ ಅವನೇ ಕೇಳ್ಕೊಂಡ. ಈ ಜ್ಞಾನದೇವ ಏನು ಮಾಡಿದ್ರಂತೆ, ಹಾಗೆ ಆಗಬಹುದು, ಯಾರೋ ಕೋಲ್ ತೆಗೆದಿದ್ದೆ ಕ್ವಾಣನ ಹೇಳ ಹೊಡೆದು ಅಯ್ಯೋ ಇವನು ಬಿದ್ದು ಅಂತ ಆಡದ.

ಬಿದ್ದು ಒದ್ದಾಡುವಾಗ ಜ್ಞಾನದೇವರ ತಿರುಗಿ ಕೈ ಹೀಗಂದರಂತೆ, ಆ ಅಮೃತ ಹಸ್ತವನ್ನು ಕೂಡಿದ ಕೂಡಲೇ ಅವನಿಗೂ ಜ್ಞಾನ ಪ್ರಾಪ್ತವಾಯಿತು. ಎಲ್ಲರೂ ಕೈ ಜೋಡಿಸ್ಬಿಟ್ರಪ್ಪ, ನಮ್ಮ ಅಪರಾಧ ಕ್ಷಮಿಸಿ ಸ್ವಾಮಿ. ಅಲ್ಲ, ನಿಮ್ಮನ್ನ ನಾವು ಜಾತಿಯಲ್ಲಿ ಸೇರಿಸ್ಕೊಳ್ಳೋದಲ್ಲ, ನಾವು ನಿಮ್ಮ ಜಾತಿಗೆ ಸೇರ್ಕೊಂಡ್ರೆ ಸಾಕು, ದಯಮಾಡಿ ನಮ್ಮನ್ನ ಕ್ಷಮಿಸಿ ಅಂತ ಹೇಳಿ ಆಜ್ಞಾ ಪತ್ರವನ್ನು ಕೊಟ್ಟಿದ್ದಾರೆ. ಜ್ಞಾನದೇವರು ನಿವೃತ್ತಿ ದೇವರು ಅಲ್ಲೇ ವಾಸವಾಗಿದ್ದರು ಸ್ವಲ್ಪ ದಿವಸ. ಒಂದು ಸಲ

ಭಕ್ರಿ ಅಂದ್ರೆ ರೊಟ್ಟಿ ಅಂತ. ನಾನು ಎಲ್ರಿಗೂ ದಾನ ಮಾಡಬೇಕು. ಹೌದಮ್ಮ, ಹೋಗಮ್ಮ, ಕುಂಬಾರರ ಬೀದಿಗೆ ಹೋಗಿ ಹೆಂಚು ತಗೊಂಡ್ಕೊಂಬ. ಆ ಭಕ್ರಿ ಮಾಡೋದಕ್ಕೆ ಹೆಂಚಿರ್ತದಲ್ಲ, ಅದನ್ನು ತಗೊಂಬ. ತರ್ತೀನಿ ಅಂತ ಮುಕ್ತಾಬಾಯಿ ಬರ್ತಿದ್ದಾಳೆ. ಅಲ್ಲೊಬ್ಬ ವಿನೋಬಾ ಕೇಶವ ಅಂತಿದ್ದ, ಅವನ ಹೆಸರು ವಿನೋಬಾ ಕೇಶವ ಅಂತ. ಅವನಿವ್ರನ್ನ ಕಂಡ್ರೆ ಆಗ್ತಿರ್ಲಿಲ್ಲ. ಅವನಂದ, ಓಹೋ ಬರ್ತಾ ಇದ್ದಾಳೆ ಸನ್ಯಾಸಿ ಮಗಳು, ಏನ್ ಬರ್ತಿದ್ದಾಳೆ ನೋಡೋಣ ಅಂದ್ರೆ, ಅಯ್ಯಮ್ಮ ನೇರವಾಗಿ ಬಂದು ಅಲ್ಲೊಬ್ಬನಿಗೆ ನಮಸ್ಕಾರ ಮಾಡಿ, ಅಣ್ಣ ಆ ಕುಮಾರರು ನೋಡಿ ಏನಪ್ಪ ದ್ವಾದಶಿ ಅಣ್ಣ, ನಾಳೆ ಇವತ್ತಾಗಲೇ ದ್ವಾದಶಿ ಹುಟ್ಟಿದೆ ಅಣ್ಣ, ಹೆಂಚು ಬೇಕು ರೊಟ್ಟಿಯನ್ನು ತಟ್ಟು ಭಕ್ರಿ ಮಾಡೋದಕ್ಕೆ ಹೆಂಚು ಬೇಕಾಗಿದೆಯಣ್ಣ. ಅಷ್ಟೇ ತಾನಿಮ್ಮ, ಇದು ಕೊಟ್ಟೆ ಅಂತ ಆತ ತಿರುಗಿದ. ಈ ವಿನೋಬಾ ಕೇಶವ ಬಂದಲೇ, ಅವರಿಗೇನಾದರೂ ನೀನು ಕೊಟ್ಟೆ ನಿನ್ನ ಊರಿನಿಂದಲೇ ಓಡಿಸ್ಬಿಡ್ತೀನಿ. ಆತ ಧನಿಕ, ಎಲ್ರಿಗೂ ಸಾಲ ಸಾಲ ಕೊಟ್ಟಿದ್ದ. ಒಂದ್ಸಲ ಹೇಳಿದ, ಈ ಸನ್ಯಾಸಿ ಮಕ್ಕಳಿಗೆ ಯಾರಾದರೂ ಸಹಾಯ ಮಾಡಿದರೆ ಎಲ್ಲರನ್ನು ಓಡಿಸ್ಬಿಡ್ತೀನಿ. ಆಗ ಈ ಮುಕ್ತಾಬಾಯಿ ಬಂದು ವಿನೋಬಾ ಕೇಶವನಿಗೆ ಹೇಳ್ತಾಳೆ, ಅಣ್ಣ ಯಾವಾಗಲೂ ತನ್ನ ಕೈಲಾದ ಉಪಕಾರ ಇನ್ನೊಬ್ಬರಿಗೆ ಮಾಡಬೇಕು, ತನ್ನ ಕೈಲಾದ ಉಪಕಾರ ಇನ್ನೊಬ್ಬರಿಗೆ ಮಾಡಬೇಕೇ ವಿನಃ ಒಬ್ಬರು ಉಪಕಾರ ಮಾಡುವಾಗ ಅಡ್ಡ ಹೋಗಬಾರದಣ್ಣ. ಏಯ್ ಇಷ್ಟಿದ್ಯಾ, ನನಗೆ ಉಪದೇಶ ಮಾಡಿದ್ಯಾ ಅಂತ ಕೈಯನ್ನು ತೆಗೆದ ಕೆನ್ನೆಗೆ ಹೇಳನು ಹೊಟ್ಟೆ. ಬಾಳ ಬಾಧಿಯಾಯಿತು ಎಂಬ ಪಾಂಡುರ ನನ್ನನ್ನು ಹೊಡಿಬೇಕು ಅನ್ನಿಸ್ತಾಣ್ಣ ನಿಮಗೆ. ಪಾಂಡುರಂಗ, ದೇವರು ನಿಮ್ಮನ್ನು ಕಾಪಾಡಲಿ, ಹೊರಟು ಬಿಟ್ಟು ಅಣ್ಣ. ಜ್ಞಾನದೇವರು ಕೂತಿದ್ರು, ತಂಗಿ ಮೇಲೆ ಬಹಳ ಪ್ರೇಮ. ಅಮ್ಮ ಅಮ್ಮ ಅಂದ್ರೆ ಅಣ್ಣ ಅಂತ ಬಂದಿದ್ದೆ. ಅಣ್ಣನ ಎದೆಯ ಮೇಲೆ ತಲೆ ಇಟ್ಟು ಬಿಕ್ಕಿ ಬಿಕ್ಕಿ ಹತ್ಲು. ಯಾಕಳ್ತೀಯ ತಂಗಿ, ಅಣ್ಣ ಹೆಂಚು ತರ್ಲಿಕ್ಕೆ ಹೋದ್ರೆ ಅಲ್ಲೊಬ್ಬಣ್ಣ ನನಗೆ ಯಾರು ಕೊಡಬಾರ್ದು ಅಂತ. ನಾನು ಅಣ್ಣ ಯಾವಾಗಲೂ ಉಪಕಾರ ಮಾಡೋರಿಗೆ ಅಡ್ಡ ಹೋಗಬಾರ್ದು ಅಣ್ಣ ಅಂದ್ರೆ ನನ್ನ ಕೆನ್ನೆಗೆ ಹೊಡೆದ ನೋಡು ಅಣ್ಣ. ಈ ಜ್ಞಾನದೇವರು ತಂಗಿಯ ಕೆನ್ನೆಯನ್ನು ಸವರ್ತ ಹೇಳ್ತಾರೆ, ಅಮ್ಮ ಮುಕ್ತಿಯನ್ನು ಹೊಡೆದೋಡಿಸೋ ಪಾಪಿಷ್ಟ ಒಬ್ಬಿದ್ದಾನ. ಎಲ್ಲರೂ ಮುಕ್ತಿ ಸಿಕ್ಕಿದ್ರು ಸಾಕು ಸಿಕ್ಕಿದ್ರು ಸಾಕು ಅಂತಾರೆ, ಅಂಥ ಮುಕ್ತಿಯನ್ನು ಹೊಡೆದೋಡಿಸಿದ್ದಾನೆ ಅಂದ್ರೆ ಅಮ್ಮ ಇದರ ದುಃಖ ಅವನು ಅನುಭವಿಸ್ತಾನೆ, ಸುಮ್ಮನೆ ಇರು ಅಂದ್ಬಿಟ್ಟ. ಜ್ಞಾನದೇವ ಅನುಭವಿಸ್ತಾನೆ ಸುಮ್ಮನಿರು ಅಂದ್ರೆ ಅವಿನೋಬಾ ಕೇಶವ ಮನೆಗೆ ಬಂದ. ಏನಿವತ್ತು ಬಹಳ ಸೆಖೆಯಾಗಿದೆಯಲ್ಲ, ಏಯ್ ಯಾರಲ್ಲಿ ಗಾಳಿ ಬೀಸರು, ಅವ್ರ್ಯಾರೋ ಇಬ್ಬರು ಭೀಷಣಿಗೆ ತಗೊಂಬಂದಿಂಗ ಅಂದ್ರು. ಹೊಯ್ಯಪ್ಪ ಏ ಗಾಳಿ ಬೀಸರು ಅಂದ್ರೆ ಬೆಂಕಿ ಬೀಸ್ತಿರಲ್ಲ ಸ್ವಾಮಿ, ನಾವು ಗಾಳಿನೇ ಬೀಸ್ತಿರೋದು, ಉರಿ ಎದ್ದು ಬಿಡುತ್ತು ದೇಹದಲ್ಲಿ ಭಗ ಭಗ ಭಗ ಭಗನೆ. ಅಯ್ಯೋ ಉರಿ ಉರಿ, ಯಾರಾದ್ರೂ ಗಂಧ ಬಳಿರೋ, ಏನು ಗಂಧ ಸರ ಸರ ಸಂತೆ ಇದ್ರು ತಂದು ಗಂಧ ಬಳದ್ರು, ಬಳದ್ರೆ ಬೆಂಕಿ ಬಳದಂಗಾಯ್ತು ಅವನಿಗೆ. ಅಯ್ಯಯ್ಯೋ ಅಂತ ಬಿದ್ದು ಹೊರಳಾಡಿದ, ಓಡ್ ಬಂದು ನದಿಯಲ್ಲಿ ಬಿದ್ದ. ಸಣ್ಣಗಾಗುತ್ತೇನು ಅಂತ ನದಿಯಲ್ಲಿ ಬಿದ್ದರೆ ಬೆಂಕಿ ಹೊಂಡದಲ್ಲಿ ಬಿದ್ದಂಗಾಗ. ಎದ್ದು ಹೊರಳಾಡ್ತಾನೆ, ಹೊರಳಾಡ್ತಾ ಇದ್ರೆ ಅಲ್ಯಾರೋ ಬಂದ, ಆಗ್ಬೇಕು ನಿನಗೆ ಆ ಮಗು ಕೆನ್ನೆಕ್ ಪಟಾರ ಅಂತ ಹೊಡೆದಲ್ಲ ಅದೇ ಇದು. ಇದು ತಣ್ಣಗಾಗಬೇಕಾದ್ರೆ ಇನ್ನೆಲ್ಲೂ ತಣ್ಣಗಾಗಲ್ಲ, ಹೋಗಿ ಆಯಮ್ಮನ ಕಾಲಿಡ್ಕೋ. ಈ ವಿನೋಬ ಕೇಶವ ಒದ್ದಾಡಿ ಒದ್ದಾಡಿ ನೇರವಾಗಿ ಬಂದಿದ್ದೆ. ಆ ಜ್ಞಾನದೇವರ ಕಾಣಿಕೊಂಡ್ಬಿಟ್ಟ, ಜ್ಞಾನದೇವರೇ ನನ್ನನ್ನು ಕಾಪಾಡ್ರಪ್ಪ, ಅಂತ ಉರುಳಾಡಿದಂತೆ. ಆಗ ಜ್ಞಾನದೇವರು ಹೇಳ್ತಾರೆ, ಮುಕ್ತ ಪಾಪ ನೋಡಮ್ಮ ವಯಸ್ಸಾದವರು ಅಲ್ಲಾಡ್ತಾರಲ್ಲಮ್ಮ, ಆಯಮ್ಮನಿಗೂ ಕಣ್ಣಲ್ಲಿ ನೀರು ಬಂದಿತ್ತು, ಆಕೆ ಏನ್ ಮಾಡಿದ್ಲು, ಪಾಂಡುರಂಗ ಕಣ್ಣು ಮುಚ್ಚಿದ್ಲು, ಆಯಮ್ಮನ ಕಣ್ಣಲ್ಲಿ ಎರಡು ತೊಟ್ಟು ಕಣ್ಣೀರು ಅವನ ಮೇಲೆ ಬಿತ್ತು. ಬಿದ್ದು ಕೂಡ್ಲೇ ದೇಹ ಎಲ್ಲ ತಣ್ಣಗಾಗ ಎದ್ದು ಬಂದುಬಿಟ್ಟ. ಮಾರನೇ ದಿವಸ ದ್ವಾದಶಿ ಬಂತು. ಮುಕ್ತಾಬಾಯಿ ಯೋಚನೆ ಮಾಡ್ತಿದ್ದು, ಏನಮ್ಮ ಯೋಚನೆ ಮಾಡ್ತಿದ್ಯಾ, ಅಣ್ಣ ನಾನು ರೊಟ್ಟಿ ಸುಟ್ಟು ಎಲ್ರಿಗೂ ಕೊಡಬೇಕು ಅಂತಿದ್ನಲ್ಲ, ಹೆಂಚೇ ಇಲ್ವಲ್ಲೋ, ಹೆಂಚಿಲ್ಲ ತಾನೆ, ನೀನೇನು ಭಯಪಡಬೇಡ, ನಾನು ಎಲ್ಲ ಸಿದ್ಧ ಮಾಡಿದ್ದೀನಿ. ಸಿದ್ಧ ಮಾಡಿದ್ಯಾ, ಎಲ್ಲಿದೆಯಣ್ಣ ನೋಡಿ ಇಲ್ಲೇ ಪಾಂಡುರಂಗ ಅಂತ ಜ್ಞಾನದೇವರು ಹೀಗೆ ಬಾಗಿದರು. ಅವ್ರ ಬೆನ್ನನ್ನು ಬಾಗಿಸಿದರೆ ಅವ್ರ ಬೆನ್ನಿನ ಮೇಲೆ ಹೊಗೆ ಬರ್ತಾ ಇದ್ದ. ಅಮ್ಮ ರೊಟ್ಟಿ ಸುಡೇ, ಒಂದಿಷ್ಟೇ ಇಷ್ಟು ಹಿಟ್ಟಿತ್ತು, ತಟ ತಟ ತಟ ತಟ ತಟ

ರೊಟ್ಟಿ ಸುಡೋಕ್ ಶುರುವಾಯ್ತು. ತಿರುಭಾಕಗಳು ತಿರುಭಾಕದ ಮೇಲೆ ಮೆತ್ತಗೆ ರೊಟ್ಟಿ ತೆಗೆದು ಪಕ್ಕದಲ್ಲಿ ಇಟ್ಟರೆ ಇನ್ನೊಂದು ರೊಟ್ಟಿ ಬಂತು. ಅಣ್ಣ ಇನ್ನೊಂದು ಬಂತು ಬಗ್ಗಿಯಮ್ಮ, ಅದನ್ನ ತೆಗೆದ್ರೆ ಇನ್ನೊಂದು. ಒಂದರಿಂದ ಒಂದು, ಒಂದರಿಂದ ಒಂದು, ಒಂದರಿಂದ ಒಂದು, ಒಂದರಿಂದ ಒಂದು, ಸಾವಿರಾರು ರೊಟ್ಟಿ ಒಂದೇ ಆಯಮ್ಮ ತಟ್ಟಿದ್ದು. ಅಣ್ಣ ರೊಟ್ಟಿಗಳು ಬರ್ತಾ ಇದೆ, ಕೊಡ್ತೀನೋ ಕೊಡಮ್ಮ. ಆ ಸಾವಿರಾರು ರೊಟ್ಟಿಗಳನ್ನ ಅಣ್ಣ ಬನ್ನಿ, ಅಮ್ಮ ಬನ್ನಿ, ಅಯ್ಯ ಬನ್ನಿ, ಪಾಂಡುರಂಗ ಇಂದ ಧಾನ್ಯ

ಹಾಕಿದ್ದಾಳೆ. ಎಲ್ಲ ಆದ ಮೇಲೆ ಒಂದೇ ಒಂದು ರೊಟ್ಟಿ ಉಳ್ಕೊಳ್ತು. ಜ್ಞಾನದೇವರು ಹೇಳಿದ್ರಮ್ಮ ನನಗೆ, ಅಣ್ಣ ಇದೊಂದು ರೊಟ್ಟಿ ಇದೆ ಕಣ, ಇದನ್ನು ಎರಡು ಭಾಗ ಮಾಡೋಣ, ಅರ್ಧ ನೀನು ತಿನ್ನು ಅರ್ಧ ನಾನು ತಿನ್ಬಿಡ್ತೀನಿ. ಹಾಗೆ ಮಾಡಮ್ಮ, ಸ್ವಲ್ಪ ಕೈಕಾಲು ತೊಳೆದು ಬರ್ತೇನೆ ಅಂತ ಹೇಳಿ ಕೈಕಾಲು ತೊಳೆದು ಬರುವುದಕ್ಕಾಗಿ ಅಷ್ಟು ದೂರ ಹೋಗಿದ್ದಾರೆ. ಅಷ್ಟೊಳಗೊಬ್ಬ ಮುದುಕ ಬಂದಿದ್ದಾನೆ. ಅಮ್ಮ ಮುಕ್ತ, ಎಲ್ರಿಗೂ ರೊಟ್ಟಿ ಕೊಟ್ಟೆ ನಾನು ಕೊಡೆ ಅಮ್ಮ ಅಂತಾಳೆ. ನಿನಗ ತಾತ? ಅಯ್ಯೋ ಅಯ್ಯೋ ನಿನಗೆ ನಾನು ಇಲ್ಲ ಅಂತೀನ ತಾತ, ಇದು ನನ್ನ ಭಾಗದ ಅರ್ಧ ರೊಟ್ಟಿ ಇದೆ ಅದು ಕೊಡ್ತೀನಪ್ಪ, ನಮ್ಮ ಅಣ್ಣನ ನಾನು ಕೊಡಲ್ಲ. ಬ್ಯಾಡಮ್ಮ ಅದೇ ಕೊಟ್ಟು ಬಿಡಮ್ಮ, ಆ ಅರ್ಧ ಭಾಗದ ರೊಟ್ಟಿ ತೆಗೆದಿದೆ ಪಾಂಡುರಂಗ ಕೊಟ್ಟು. ಆ ರೊಟ್ಟಿಯನ್ನು ಕೊಡುತ್ತಿರುವಾಗ ಜ್ಞಾನದೇವರು ಅಲ್ಲಿಂದ ನೋಡಿಬಿಟ್ರು. ಮುಕ್ತ ಬಿಡಬೇಡ ಮುದುಕನ್ನ, ರೊಟ್ಟಿಯನ್ನು ಕೊಟ್ಟೆಯಲ್ಲ ಬಿಡಬೇಡ ಬುದುಕನನ್ನ, ಹಿಡಿ ಅವನ ಕೈಯನ್ನ. ಈ ಅಣ್ಣ ಕರೆದಾಗ ಹೀಗ್ ತಿರುಗಿದ್ಲಲ್ಲ, ಹೀಗ್ ತಿರುಗಿ ನೋಡೋದ್ರೊಳಗ ಅದು ಬುದುಕ ಇಲ್ಲ. ಅಣ್ಣ ಯಾರು ಆ ಬುದುಕ? ಅಮ್ಮ ಅವನೇ ಕಾಣೆ ಅಮ್ಮ. ಅನಿತ ಭುವನ ಬ್ರಹ್ಮಾಂಡ ನಾಯಕನು, ಪಕ್ಷಿ ವಾಹನನು, ಪಕ್ಷಿಯೊಳಗೆ ಹಿರೇಳು ಲೋಕವನ್ನು ರಕ್ಷಿಮಾ ಪಾಂಡುರಂಗನು. ಅಮ್ಮ ನೀನೆಲ್ರಿಗೂ ರೊಟ್ಟಿ ಕೊಟ್ಟಲ್ಲ, ನಿನ್ನ ಅಮೃತ ಹಸ್ತದಿಂದ ತಾನು ಪಡ್ಕೋಬೇಕು ಅಂತ ಬಂದಿದ್ದವನು ಅವನೇ ಕಡೆ ಅಮ್ಮ. ತಂಗಿಯಲ್ಲ ಅಣ್ಣ ನಾನು ಪಾಂಡುರಂಗನ್ ನೋಡ್ಬೇಕು. ಕಾಣ್ತಾನಮ್ಮ ಪಾಂಡುರಂಗ ಕಾಣ್ತಾನೆ ತಾಳು ಪಾಂಡುರಂಗ. ಇಂಥ ಪವಾಡಗಳು ಹತ್ತಾರು ನಡೆಯುತ್ತಿದೆ ಮಹಾನುಭಾವರಾದ ಜ್ಞಾನದೇವರಿಂದ. ಪಕ್ಕದಲ್ಲೇ ಭೀಮಾ ನದಿ ತೀರ, ಆ ಭೀಮಾ ನದಿ ತೀರದಲ್ಲಿ ಇದ್ದ ಮಹಾನುಭಾವನಾಗಿರ್ತಕ್ಕಂಥ ಛಾಂಗದೇವ, ಅವನು ಅಣಿಮಾದಿ ಅಷ್ಟ ಸಿದ್ಧಿಗಳನ್ನು ಕಲಿತವನು ಛಾಂಗದೇವ. ಎಷ್ಟೋ ಸಲ ಯಮರಾಜ ಪ್ರಾಣ ತಗೊಂಡೋಗಕ್ ಬಂದ್ರೆ ಹೆಬ್ಬೆರಳಲ್ಲಿ ಪ್ರಾಣ ಸೇರಿಸಿಬಿಟ್ಟಿದ್ದ. ಅವನಿಗೆ 700 ಜನ ಶಿಷ್ಯರು. ಎಷ್ಟು ಜನ ನೋಡಿ, 700 ಜನ. ಒಂದು ದಿನ ಭೂಮಿಯಿಂದ ಮೇಲೆ ಹಾಗೆ ಎದ್ದ, ಎಲ್ಲರೂ ನಮಸ್ಕಾರ ಮಾಡುದು, ಜಯ ಗುರುದೇವ್, ಛಾಂಗದೇವ ಗುರು ಮಹಾರಾಜ್, ಛಾಂಗದೇವ ಗುರು ಮಹಾರಾಜ್.

ಅವರ ಪಕ್ಕದಲ್ಲಿ ತಿರುಗಿ, ಏನ್ ಸಮಾಚಾರ ಗುರುಗಳೇ? ಏನು ಇಲ್ಲ, ತಪಸ್ಸು ತಪಸ್ವಿಗಳನ್ನೆಲ್ಲ ಬೈತಾ ಇದ್ದಾನೆ ಒಬ್ಬ, ಭಕ್ತಿನೇ ಮುಖ್ಯ ಅಂತಾನೆ. ಯಾರವನು? ಅವನೇ ಜ್ಞಾನದೇವ. ಹಾಗಾದರೆ ನಾನು ಅವನ್ ನೋಡಬೇಕು, ನಾನು ನೋಡೋದಕ್ಕೆ ಊರಿಗೆ ಬರ್ತೀನಿ ಅಂತ ಹೇಳಿ, ನನ್ನ ನೋಡಬೇಕು ಅಂತ ಆಸೆ ಇರೋರೆಲ್ಲರೂ ಊರಿನಲ್ಲಿ ಸೇರ್ಲಿ, ಪತ್ರ ಬರೀರಿ. ಒಬ್ಬ ಪತ್ರ ಬರೆಯಕ್ಕೆ ಬಂದ, ಬರೀ ಜ್ಞಾನಿ ಆಗಿರ್ತಕ್ಕಂಥ ಜ್ಞಾನದೇವನಿಗೆ ಬರೆದ. ಅವನು ಜ್ಞಾನಿಯಾದಂತಹ ಜ್ಞಾನದೇವನಿಗೆ ಏನಂದ ತಾಳ, ಅವನು ಜ್ಞಾನಿ ಅಂತ ಯಾರಿಗೆ ಗೊತ್ತು? ಅಜ್ಞಾನಿಯಾದ ಜ್ಞಾನದೇವನಿಗೆ ಬರಿ, ಅಜ್ಞಾನಿಯಾದ ಜ್ಞಾನದೇವನಿಗೆ ತಾಳ, ಅವನ ಅಜ್ಞಾನಿ ಅಂತ ನಿನಗೆ ಹೆಂಗ್ ಗೊತ್ತು? ವಿಷಾಡದನ್ನ ವಿಷಾಡದ ಸ್ವಾಮಿ ಏನಂತ ಬರೀಲಿ? ಅದು ನಿಜವೇ, ಅವನಿಗೇನಂತ ಕಾಗದ ಬರೆಯೋದು? ಏ ತಗೊಂಡೋಗಿ ಬರೀ ಕಾಗದ ಕೊಟ್ಬಿಡ. ಬರೀ ಪತ್ರ ಕೈ ಕೊಟ್ಟ, ಏವನ ಹೊರಟ ಆ ಚಾಂಗದೇವರ ಶಿಷ್ಯ. ಯಾರ್ರಿ ಜ್ಞಾನದೇವ ಅನ್ನೋರು? ಆ ಜ್ಞಾನದೇವ ಕೈ ಜೋಡಿಸಿದೆ. ಯಾಕೆ ಸ್ವಾಮಿ? ತಾವು ಯಾರು? ನಾನೇ ಅರಿವಾದಿ ಅಷ್ಟಸಿದ್ಧಿಗಳನ್ನು ಕರಗತವನ್ನಾಗಿ ಮಾಡಿಕೊಂಡು ದೇದೀಪ್ಯಮಾನ ಪ್ರಕಾಶದಂತೆ ಬೆಳೆಯುತ್ತಿರತಕ್ಕಂಥ ಚಾಂಗದೇವರ ಶಿಷ್ಯ. ಚಾಂಗದೇವರ ಶಿಷ್ಯ ಅಂದ ಕೂಡಲೇ ಈ ಜ್ಞಾನದೇವರು ನಮಸ್ಕಾರ, ಏನಾಗಬೇಕು? ನಮ್ಮ ಗುರುಗಳು ಪತ್ರ ಕಳಿಸಿದ್ದಾರೆ ಕೊಡಿ. ಪತ್ರ ಕೈ ತೆಗೆದುಕೊಂಡಿದ್ದೆ, ಒಂದ್ಸಲ ಪತ್ರವನ್ನು ನೋಡಿದ.

0: ಹಿಂತಿರುಗಿಸಿ ನೋಡಿದ, ಹಿಂತಿರುಗಿಸಿ ನೋಡಿದ್ದೆ ತನ್ನ ಅಣ್ಣನ ಕರೆದ ನಿವೃತ್ತಿ ದೇವನ. ಅಣ್ಣ ನೋಡೋ, ನಿವೃತ್ತಿ ದೇವ ನೋಡ್ತಾನ ಅದರಲ್ಲಿ ಏನು ಇಲ್ಲ. ಒಂದ್ಸಲ ಎರಡು ಸಲ ತಿರುಗಿಸಿ ನೋಡಿದ, ತನ್ನ ತಮ್ಮ ಇದ್ನಲ್ಲ ಸೋಪಾನ ದೇವ ಅವನ ಕೈ ಕೊಟ್ಟ ನೋಡೋ. ಸೋಪಾನ ದೇವ ನೋಡಿದ ಏನು ಇರಲಿಲ್ಲ, ಮುಕ್ತ ಬಾಯಿ ಕೈ ಕೊಟ್ಟ ನೋಡಮ್ಮ. ಮುಕ್ತ ಬಾಯಿ ಪತ್ರ ನೋಡಿದ್ಲು, ತಿರುಗಿಸಿ ನೋಡಿದ್ಲು, ಜ್ಞಾನ ದೇವರ ಹತ್ರ ಬಂದ್ಲು, ಅಣ್ಣ ಇದರಲ್ಲಿ ಏನು ಇಲ್ವಲ್ಲೋ. ಅದೇ ಕಣಮ್ಮ ಅವನು ಹೇಳಿ ಕಳಿಸಿರೋದು. ಏನಣ್ಣಂಗಂದ್ರೆ ಈ ಪತ್ರದಲ್ಲಿ ಏನು ಇಲ್ಲ ಹೇಗೋ ಹಾಗೆ ಅವನಲ್ಲೂ ಏನೂ ಇಲ್ಲ. ಬರೀ ಪತ್ರ ಹೇಗೆ ಕಣ್ಣಿಗೆ ಕಾಣುತ್ತಿದೆಯೋ ಹಾಗೆ ಮಾನವನಂತೊಬ್ಬ ಇದ್ದಾನೆ, ಅವನ ಹೃದಯದಲ್ಲಿ ಯಾವ ಅಂಥಶಕ್ತಿಯೂ ಇಲ್ಲ.
1: ಶಿಷ್ಯನ ಶಕ್ತಿ ಬಂದ್ಬಿಡ್ತ ಏನಂದೆ, ನಮ್ಮ ಗುರುಗಳಲ್ಲಿ ಏನು ಶಕ್ತಿ ಇಲ್ಲ ಅಂತೀಯ, ಎಲ್ಲೋ ನೋಡಿಕೊಂಡ್ರೆ ಏನ್ ಮಾಡ್ತೀನಿ ನಿನ್ನ. ದಡ ದಡ ದಡ ದಂಡೆ ಬಂದ, ಗುರುಗಳೇ ಬಾಯಿ ಬಂದಾಗ ನಿಮ್ಮನ್ನೇನೇನು ಅಂದ. ಹಾಗಾದ್ರೆ ಈಗಲೇ ಹೊರಟಿದ್ದೇನೆ, ಎಲ್ಲಿ ನನ್ನ ವಾಹನ? ಆ ಛಾಂಗದೇವ ಹುಲಿ ಮೇಲೆ ಕೂತ್ಕೊಂಡ್ಬರ್ರದು, ಬಂದು ನಿಂತಿದೆ ಹುಲಿ, ಎರಡು ಕೈಯಲ್ಲಿ ಎರಡು ಸರ್ಪ ಹಿಡ್ಕೊಂಡ, ಆ ಹುಲಿ ಮೇಲೆ ಬಂದು ಕೂತ್ಕೊಂಡ್ಬಿಟ್ಟ. ನಡೀರಿ, ಏನು ಆ ಜಾಗಟೆ, ಶಂಕು ಢಮರುಗ ಡಬಡ ಬಡ ಬಡ ಬಡ ಬಡ ಬಡ ಹೊಟ್ಟಿದ್ದಾರೆ.

ಬರ್ತಿದ್ನಲ್ಲ, 700 ಜನ ಶಿಷ್ಯರು. ಆ ದಾರಿಯಲ್ಲಿ ಬರುವಾಗ ಯಾವುದಾದ್ರೂ ಮರ ಹೀಗೆ ಬಾಗಿ ಅಡ್ಡವಾಗಿದ್ರೆ ಕೈನಲ್ಲಿ ಹಿಂಗಂತಾನಂತೆ, ನಿಲ್ಲು ನಿಲ್ಲು ಅಂದ್ರೆ ಬಾಗಿರುವ ಮರಗಳೆಲ್ಲ ನೆಟ್ಟು ನಿಂತು. ನದಿ ಅಡ್ಡವಾಗಿತ್ತು, ಗಂಗಾ ನಾನು ನನ್ನ ಶಿಷ್ಯರು ಆ ಕಡೆಗೆ ಹೋಗಬೇಕಾಗಿದೆ, ಆದ್ರಿಂದ ಮಾತಾ ದಾರಿ ಬಿಡು ಅಂದ. ದಾರಿ ಬಿಡು ಅಂದ್ರೆ ನದಿ ಎರಡು ಭಾಗವಾಗಿ ದಾರಿ ಬಿಟ್ಟು ಬಿಡ್ತದೆ ನೋಡಿ. ಎಂಥ ತಪಸ್ವಿ, ಎಂಥ ಶಕ್ತಿ! ಹುಲಿಯೇ ವಾಹನ, ಹಾವೇ ಕೈಕೋಲು, ಅವನಿಚ್ಛಾ ಮಾತ್ರದಲ್ಲ ನಡೀತಾ ಇದೆ. ಚಾಂಗ್ರೇವ ಬರ್ತಾನಂತೆ, ಚಾಂಗ್ರೇವ ಬರ್ತಾನಂತೆ ಅಂತ ಲಕ್ಷೋಪಲಕ್ಷ ಜನ ಸೇರಿಬಿಟ್ಟಿದ್ದಾರೆ. ಆ ಲಕ್ಷೋಪಲಕ್ಷ ಜನ ಸೇರಿದ್ರೆ ಈ ಮುಕ್ತಾಬಾಯಿಗೆ ಆಸೆ, ಅಣ್ಣ ಅಣ್ಣ ಏನಮ್ಮ ಅಣ್ಣ, ಚಾಂಗ್ದೇವ ಹುಲಿ ಮೇಲೆ ಬರ್ತಾನಂತೆ ನೋಡ್ಬೇಕಲ್ಲೋ, ನೋಡಮ್ಮ ನೋಡಮ್ಮ ಅಂತ ಹೀಗಂತಾಳೆ. ಅಣ್ಣ ಎಲ್ಲ ದೊಡ್ಡ ದೊಡ್ಡವರೆಲ್ಲ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಕಾಣಲ್ಲ ಕಾಣು, ಊರು ತುಂಬಾ ಜನ ಇದ್ದಾರೆ, ಎಲ್ಲಿ ನೋಡೋದು. ಆ ಆಶ್ರಮದ ಎದುರುಗಡೆ ಒಂದು ಮೋಟು ಗೋಡೆ, ಬಿದ್ದೋದ ಗೋಡೆ ಇತ್ತು. ಅಮ್ಮ ನಿನಗೆ ನೋಡ್ಬೇಕು ಅಂತ ಆಸೆ ಆದ್ರೆ ಆ ಗೋಡೆ ಮೇಲೆ ಹತ್ತು ಕೂತ್ಕೊಂಡು ನೋಡೆ, ತಟ್ರ ತಟ್ರ ತಟ್ರ ತಟ್ಟ ಬಂದಿದ್ದ ಗೋಡೆ ಮೇಲೆ ಕೂತ್ಕೊಂಡು. ನಿವೃತ್ತಿ ದೇವ ಅಂದ ಜ್ಞಾನದೇವ, ನಾವು ಕೂತ್ಕೊಂಡು ನೋಡೋಣ ನಡೆಯೋ. ಈ ನಾಲ್ಕು ಜನ ಒಬ್ಬಂದು ಗೋಡೆ ಮೇಲೆ ಕೂತ್ಕೊಂಡ್ರು, ಗೋಡೆ ಮೇಲೆ ಕೂತ್ಕೊಂಡು ಹೀಗೆ ನೋಡ್ತಾ ಇದ್ರು. ಚಾಂಗದೇವ ಹುಲಿಯಲ್ಲಿ ಮಧ್ಯೆ ಬರ್ತಿದ್ನಲ್ಲ, ಸಾವಿರಾರು ದಿನ ಸೇರ್ಕೊಂಡ್ಬಿಟ್ರು ಕಾಣಿಸ್ಲಿಲ್ಲ. ಈ ಮುಕ್ತಾಬಾಯಿ ಎಂದು, ಅಣ್ಣ ಕಾಣಲ್ಲ ಕಾಣು, ಇಲ್ಲೂ ಕಾಣಲಿಲ್ವಮ್ಮ. ಅಣ್ಣ ನಿವೃತ್ತಿ ದೇವಣ್ಣ, ಏನಪ್ಪ ನಮ್ಮನ್ನೇ ನೋಡ್ಲಿಕ್ಕೆ ಬರ್ತಾ ಇದ್ದಾನೆ ಆ ಚಾಂಗದೇವ, ನಾವು ಹೋಗಿ ಆತನಿಗೆ ಎದುರುಗೊಂಡು ಕರ್ಕೊಂಬರ್ಬೇಕಲ್ಲೇನಣ್ಣ. ಹೌದಪ್ಪ ಹಾಗೆ ಮಾಡಬೇಕು, ನಾವು ಹೋಗಿ ಅವನ ಕೈ ಹಿಡಿದು ಕರ್ಕೊಂಬರ್ಬೇಕು. ಹಾಗಾದ್ರೆ ಅವನ ಹತ್ರಕ್ಕೆ ಹೋಗೋಣ, ಹೋಗೋಣ. ಗೋಡೆ ನಡೇ ಅಂದ ಈ ಜ್ಞಾನದೇವರು. ಗೋಡೆ ನಡೇ ಅಂದ್ರೆ ಆ ಮೋಟ್ ಗೋಡೆ ಇತ್ತಲ್ಲ ಹೊರಟ್ಬಿಡ್ತು, ಒಳ್ಳೆ ರೈಲು ಗಾಡಿ ಹೊರಟಂಗ್ ಹೊರಟ್ಬಿಡ್ತು. ಹೋಗ್ತಾ ಹೋಗ್ತಾ ಚಕ್ಕನೆ ನಗೆ ನಮ್ಮ ಕ್ಷಣದಲ್ಲಿ ಸರಸರ

ಬಂತು. ಈ ಜನ ಎಲ್ಲ ಇತ್ತ ಕಡೆ ನೋಡ್ತಿದ್ರು, ನೋಡು ಹುಲಿ ಹುಲಿ ಹುಲಿ ಹುಲಿ ಹುಲಿ ಮೇಲೆ ಬರ್ತಾ ಇದ್ದಾನೆ, ಹುಲಿ ಮೇಲೆ ಬರ್ತಾ ಇದ್ದಾನೆ, ಹುಲಿ ಮೇಲೆ ಬರ್ತಾ ಇದ್ದಾನೆ ಅಂತಿದ್ದ. ಅವನೇ ಅವನೊಬ್ಬ ಲೋ ಇನ್ನೋಡು ಗೋಡೆ ಆಕಾಶದ ಮೇಲೆ ಬಂತು ಅಂದ.

ಜ್ಞಾನದೇವನ್ ಬಿಟ್ಬಿಟ್ರು ಅಲ್ಲಿ ನೋಡು ಗೋಡೆ ಗೋಡೆ ಗೋಡೆ. ಆ ಮೇಲೆ ಕೂತಿದ್ದ ನಾವು ಆ ಜ್ಞಾನದೇವರು ಮುಕ್ತ. ಅದ ನೋಡು ದೇಗುಲ, ಇದ ನೋಡು ಕಾನನ, ನಮ್ಮ ಅದು ದೇವಸ್ಥಾನ. ಈ ಕಾಡು ಇಲ್ಲೇ ತಾನೆ ನಾವು ಬೆಳೀತಿದ್ದು, ಇಲ್ಲೇ ನಾವು ಓಡಾಡಿದ್ದು ನೋಡು. ಅದೇ ನದಿ ತೀರ ನೋಡು, ಇದೇ ಗುರುಕುಲಾಶ್ರಮ ಅಂತ ತೋರಿಸ್ತ ನೋಡಮ್ಮ. ಆತನೇ ಛಾಂಗದೇವ, ಗಗನ ಮಾರ್ಗದಿಂದ ಗೋಡೆ ಹಾಗೆ ಛಾಂಗದೇವನ ಹತ್ರಕ್ಕೆ ಬಂದಿಳಿಯಿತು. ಜ್ಞಾನದೇವರ ಕೈಗಳನ್ನು ಜೋಡಿಸಿ, ಛಾಂಗದೇವರೇ ಸ್ವಾಗತ, ದಯಮಾಡಿಸಿ. ಛಾಂಗದೇವನ ಕಣ್ಣಲ್ಲಿ ದಳದಳದನ್ನೇ ನೀರು ಬಂದು ಬಿಡುತ್ತೆ. ಅವನು ಹೇಳ್ತಾನೆ, ನಾನು ಪ್ರಾಣವುಳ್ಳ ಪ್ರಾಣಿಯನ್ನ ನನ್ನ ಕರಗತ ಮಾಡಿಕೊಂಡೆ, ಅದಕ್ಕೆ ಚೈತನ್ಯ ಇತ್ತು, ನನ್ನ ಶಕ್ತಿಯಿಂದ ಅಡಗಿಸಿಕೊಂಡೆ. ಶಕ್ತಿಯೇ ಇಲ್ಲದ ಒಂದು ಜಡವನ್ನ, ಆ ಗೋಡೆ ಜಡ ಮಣ್ಣು, ಅದರಲ್ಲಿ ಏನು ಚೈತನ್ಯವೇ ಇಲ್ಲ ಅಂತ ಜಡವಾದ ಗೋಡೆಯನ್ನ ಚೈತನ್ಯದಂತೆ ಓಡಾಡಿಸುವ ಶಕ್ತಿ ಇದೆ ಎಂದರೆ ನೀನು ಪರಮಾತ್ಮನೇ ಕಡಪ್ಪ. ನಾನು ಯಾವುದೋ ಒಂದು ಪ್ರಭಾವದಿಂದ ಈ ಪ್ರಾಣಿಗಳನ್ನು ನನ್ನ ಕರಗತ ಮಾಡಿಕೊಂಡೆ, ಆದರೆ ನೀನು ನಿನ್ನ ಶಕ್ತಿಯಿಂದ ಈ ಜಗತ್ತನ್ನೇ ಅಡಗಿಸಿದ್ದೀಯ. ಏ ಜ್ಞಾನದೇವ ಅಂತ ಕಾಲಿಗೆ ನಮಸ್ಕಾರ ಮಾಡಿ. ಜ್ಞಾನದೇವರೆಬ್ಬರಿಸಿ, ಛಾಂಗದೇವರೇ ಏನು ನಿಮ್ಮ ಮನಸ್ಸಿನಲ್ಲಿ ಕಥೆ? ಸ್ವಾಮಿ, ನಾನೆಲ್ಲ ವಿದ್ಯೆ ಕಲ್ತಿದ್ದೀನಿ, ಇಚ್ಛೆ ಬಂದರೆ ಏನು ಬೇಕಾದರೂ ಮಾಡ್ತೀನಿ ಈ ಲೋಕದಲ್ಲಿ, ಆದರೆ ಒಂದು ಭಯವಿದೆ. ಏನು? ಎಂದಾದರೊಂದು ದಿನ ಈ ದೇಹದಿಂದ ಪ್ರಾಣ ಹೋಗುವುದಂತೂ ನಿಜ. ಈ ಹೋಗುವುದಾದ್ರೆ ಈ ಪ್ರಾಣ ಎಲ್ಲಿಗೆ ಹೋಗುತ್ತೋ? ಮಾಡಿದ ಪಾಪದೋಷಕ್ಕಾಗಿ ನರಕಕ್ಕೆ ಹೋಗುತ್ತೋ? ಮುಕ್ತಿಯನ್ನೇ ಪಡೆಯುತ್ತೋ ತಿಳಿಯದು. ಆ ಮುಕ್ತಿಯನ್ನು ಪಡೆಯಬೇಕಾದ್ರೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಗುರುವೇ ನನಗೆ ಉಪದೇಶ ಮಾಡಿ. ಎಂಥ ದೊಡ್ಡ ವಿಚಾರ ಇದು ಅಂದ್ರೆ, ನಮಗೇನೇ ಗೊತ್ತಿರಲಿ, ಈ ಪ್ರಪಂಚದಲ್ಲಿ ಕೋಟ್ಯಾಂತರ ಸಂಪಾದನೆ ಮಾಡೋ ಯೋಗ್ಯತೆ ಇರಲಿ, ಆ ಲೋಕದಲ್ಲಿ ನಾವು ಪಡಿಬೇಕಾದ್ರೆ ನಮಗೆ ಸಿಕ್ಕಬೇಕಾದ್ರೆ ಏನಾದರೂ ಒಂದು ದಾರಿ ಬೇಕಲ್ಲ, ಆ ದಾರಿಯನ್ನು ಗುರುವೇ ಹೇಳಿಕೊಡ್ಬೇಕು. ಪಾದವನ್ನು ಹಿಡಿದು ಕಾಪಾಡಿ. ಆಗ ಜ್ಞಾನದೇವರು ಹೇಳ್ತಾರೆ, ಮುಕ್ತ ಈ ಛಾಂಗದೇವನಿಗೆ ಉಪದೇಶವನ್ನು ಮಾಡು. ಆಗ ಮಹಾನುಭಾವಳಾದ ಮುಕ್ತಾಬಾಯಿ ಛಾಂಗದೇವನಿಗೆ ಉಪದೇಶ ಮಾಡ್ತಾಳೆ. ಆ ಉಪದೇಶವನ್ನು ಮಾಡಿದಾಗ ಅದೇ ಅಶ್ವಥ ವೃಕ್ಷದಡಿಯಲ್ಲಿ ಛಾಂಗದೇವ ತಪಸ್ಸು ಕೊಡುತ್ತ ಬಿಟ್ಟ. ಓ ನಾಮದೇವರು ಹೊರಟರು ದೇಶ ಸಂಚಾರಕ್ಕೆ, ತುಕಾರಾಮರು ಜ್ಞಾನದೇವರು ಆ ಹೆಸರಿಗೆ ಹೇಳ್ತಾರೆ ನಿವೃತ್ತಿ.

ಈಗಲೂ ಪಂಡರೀಪುರದಲ್ಲಿ ಈ ಹೆಸರನ್ನು ಹೇಳಿಕೊಂಡು ಧ್ಯಾನ ಮಾಡುತ್ತಾರೆ. ಧ್ಯಾನದೇವರು ಇಡೀ ವಿಶ್ವವನ್ನೇ ಸುತ್ತಾಡಿದ್ದಾರೆ, ಇನ್ನೂ ಬಹುಜನಗಳಿಗೆ ಉಪದೇಶವನ್ನು ಮಾಡಿದ್ದಾರೆ. ಕೊನೆಗೆ ತನ್ನ ಅಣ್ಣನ ಹತ್ರ ನಮಸ್ಕಾರ ಮಾಡಿದರು. ಅಣ್ಣ, ನನ್ನ ಅವತಾರದ ದಿನ ಮುಗಿಯಿತು ಕಣೋ, ನಾನು ಜೀವಸಹಿತನಾಗಿ ಬೃಂದಾವನಸ್ಥನಾಗ್ತೇನೆ, ಆಶೀರ್ವಾದ ಮಾಡು. ಅಣ್ಣನಾದ ನಿವೃತ್ತಿ ದೇವ ಹೇಳಿದ, ಕಂಡ, ನೀನು ಬಂದಿರುವ ವಿಚಾರ ಲೋಕಕ್ಕೆಲ್ಲ ವೇದ್ಯವಾಯಿತು, ಹೋಗಿ ಬಾ ಎಂದಾಗ ತಮ್ಮ 32ನೇ ವಯಸ್ಸಿನಲ್ಲಿ ಆಳಂದಿ ಎಂಬತಕ್ಕಂಥ ಗ್ರಾಮದಲ್ಲಿ ಅವರಿಗಾಗಿ ಒಂದು ಬೃಂದಾವನ ನಿರ್ಮಾಣವಾಯಿತಂತೆ. ಅವರಿಗಾಗಿ ನಿರ್ಮಾಣವಾದ ಬೃಂದಾವನದಲ್ಲಿ ಜ್ಞಾನದೇವರು ತನ್ನ ಅಣ್ಣನ ಕಾಲಿಗೆ ನಮಸ್ಕಾರವನ್ನು ಮಾಡಿ ಎಲ್ಲರ ಅನುಮತಿಯನ್ನು ಪಡೆದು ಕೈಗಳನ್ನು ಜೋಡಿಸಿ ಹೋಗ್ತಾ ಇದ್ರೆ ಈ ಜಗತ್ತಿನ ಜನಗಳೆಲ್ಲ ಕಣ್ಣೀರು ಸುರಿಸ್ತಾರೆ. ಪಾಂಡುರಂಗ ಪ್ರವೇಶ ಮಾಡಿ, ಪ್ರವೇಶ ಮಾಡಿ ಹಳ್ಳದಲ್ಲಿ ಇಳಿದು ತಮಗಾಗಿ ನಿರ್ಮಿತ ಮಾಡಿದ ಪೀಠದಲ್ಲಿ ಕೂತು ಒಂದು ಸಲ ಯೋಗ ಮುದ್ರೆಯಲ್ಲಿ ಕಣ್ಣನ್ನು ಮುಚ್ಚಿದ್ದೆ. ಓಂದ್ರೆ ಝಡಿರು ಝಡಿರು ಝಣಕಾರದೊಡನೆ ಪಾಂಡುರಂಗ ತಾನಾಗ, ಪಂಡರೀನಾಥರಾದ ಪಾಂಡುರಂಗ ಅಲ್ಲಿಗೆ ಬಂದಿದ್ದೆ. ಆ ಜ್ಞಾನದೇವರ ದೇಹದಲ್ಲಿದ್ದ ತನ್ನ ಅಂಶವನ್ನು ಹೀಗಂದರಂತೆ, ಆ ಪರಮಾತ್ಮನ ಅಂಶ ಪರಮಾತ್ಮನಲ್ಲಿ ಐಕ್ಯವಾಗಿ ಹೋಗಿದೆ. ಮಹಾನುಭಾವರಾದ ಜ್ಞಾನದೇವರ ಸಮಾಧಿಯನ್ನು ಆಳಂದಿಯಲ್ಲಿ ಮಾಡಿದ್ದಾರೆ. ಈಗಲೂ ಸಹ ಪಂಡರೀಪುರದಲ್ಲಿ ಅವರ ಸಂದರ್ಶನಾರ್ಥವಾಗಿ ಹೋಗತಕ್ಕಂಥ ಬಹುಜನಗಳು ಆ ಮಾರ್ಗವಾಗಿ ಹೋದಾಗ ಆಳಂದಿಯಲ್ಲಿ ಜ್ಞಾನದೇವರ ಸಮಾಧಿಗೂ ಹೋಗಿ ಬರತಕ್ಕಂಥದ್ದು ಪದ್ಧತಿ ಉಂಟು. ಭಕ್ತಿ ವಿಜಯದಲ್ಲಿ ಈ ಜ್ಞಾನದೇವರ ಕಥೆಯು ಪ್ರಣೀತವಾಗಿ ಬಹುಜನಗಳಿಗೆ ಇದು ಸಾಧಕವಾಗಿದೆ ಅಂದಕ್ಕಂಥ ಕಥಾಭಾಗ.

0: ಪ್ರಿಯ ಕೇಳುಗರೇ, ಇದುವರೆಗೂ ಸಂತ ಜ್ಞಾನೇಶ್ವರರ ಕುರಿತು ಹರಿಕತೆ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 90 ರೂಪಾಯಿ, ಪೆನ್ಸಿಲ್ ಬೀನ್ಸ್ 80 ರೂಪಾಯಿ, ಮೆಣಸಿನಕಾಯಿ 30 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 3 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 12 ರೂಪಾಯಿ, ಹೀರೇಕಾಯಿ 15 ರೂಪಾಯಿ, ಪಡವಲಕಾಯಿ 20 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಆಗಲಕಾಯಿ 22 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 20 ರೂಪಾಯಿ, ದಪ್ಪ ಮೆಣಸಿನಕಾಯಿ 28 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 15 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 40 ರೂಪಾಯಿ, ಬೆಂಡೆಕಾಯಿ 8 ರೂಪಾಯಿ, ಟೊಮೊಟೊ 33 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಈ ಜನಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಜನಧ್ವನಿ. ನಮಸ್ಕಾರ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 19/5/2026 ಮಂಗಳವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೇಗಿದೆ? ಡಾಕ್ಟರ್ ಸೀತಾರಾಮ್ ಎಂಆರ್ ಅವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗಾರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತಚಿಕಿತ್ಸಾ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663138. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663138. ಧನ್ಯವಾದಗಳು.
1: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
2: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾಜಿಕ ಸವಲತ್ತು. ಜಿ ತ್ರಿಬಲೆಸ್ ಟೆಕ್ನಾಲಜಿ ಬಿಸಿನೆಸ್ ಇನ್ಕ್ಯುಬೇಟರ್ ಫೌಂಡೇಶನ್ನ ಸ್ಟಾರ್ಟ್ಅಪ್ ಚಟುವಟಿಕೆಗಳು

0: ಹಾಗೂ ಸಹಾಯಧನ ಸೌಲಭ್ಯಗಳ ಕುರಿತು ಮೈಸೂರಿನ ಡಿಎಸ್ಟಿ ಐಟಿಬಿಐ G SSS TBIF ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀಯುತ ಯಶಸ್ವಿ ನಾಗ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಸಾಮಾಜಿಕ ಸವಲತ್ತು.
2: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮೈಸೂರಿನ ಡಿಎಸ್ಟಿ ಐಟಿಬಿಐ G SSS ಟೆಕ್ನಾಲಜಿ ಬಿಸ್ನೆಸ್ ಇನ್ಕ್ಯುಬೇಟರ್ ಫೌಂಡೇಶನ್ನ ಸ್ಟಾರ್ಟ್ಅಪ್ ಚಟುವಟಿಕೆಗಳು ಹಾಗೂ ಸೇವಾ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ G SSS ಟೆಕ್ನಾಲಜಿ ಇನ್ಕ್ಯುಬೇಟರ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಶ್ರೀಯುತ ಯಶಸ್ವಿ ನಾಗರ್ ಅವರು, ಹಾಗೆಯೇ ಇನ್ಕ್ಯುಬೇಷನ್ ಮ್ಯಾನೇಜರ್ ಆದಂಥ ಶ್ರೀಯುತ ಅಶೋಕ್ ಆನಂದರವರು ಮತ್ತು ಇನ್ಕ್ಯುಬೇಷನ್ ಅಸೋಸಿಯೇಟ್ ಆದಂಥ ಶ್ರೀಯುತ ಸಂಜಯ್ ಪಾಂಡೆರವರು ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ G SSS ಟೆಕ್ನಾಲಜಿ ಇನ್ಕ್ಯುಬೇಟರ್ನ ಸ್ಟಾರ್ಟ್ಅಪ್ ಚಟುವಟಿಕೆಗಳು ಮತ್ತು ಸೇವಾ ಸೌಲಭ್ಯಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್.
4: ನಮಸ್ಕಾರ
3: ಸರ್. ಮೊದಲಿಗೆ ಏನಿದು ಸರ್ DST ITBI G SSS ಟೆಕ್ನಾಲಜಿ ಬಿಸ್ನೆಸ್ ಇನ್ಕ್ಯುಬೇಟರ್, ಇದರ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್.
4: ಎಲ್ಲ ಕೇಳಿದವರಿಗೂ ನನ್ನ ಆತ್ಮೀಯ ನಮಸ್ಕಾರಗಳು. 2016 ನಮ್ಮ ದೇಶದಲ್ಲಿ ಸ್ಟಾರ್ಟ್ಅಪ್ ಕ್ರಾಂತಿ ಶುರು ಆಯಿತು. ಸ್ಟಾರ್ಟ್ಅಪ್ ಇಂಡಿಯಾ ಅನ್ನೋ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ನಮ್ಮ ಆನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಸ್ಟಾರ್ಟ್ಅಪ್ ಇಂಡಿಯಾ ಪ್ರೋಗ್ರಾಮ್ನ ಚಾಲನೆ ಮಾಡಿದ್ರು. ಸೊ ಈ ಸ್ಟಾರ್ಟ್ಅಪ್ ಅಂದರೆ ಏನು? ಮೊದಲಾಗಿ ಅಂದರೆ ಏನಾದ್ರು ವಿನೂತನವಾಗಿ ಹೊಸದಾಗಿ ಮಾರ್ಕೆಟಲ್ಲಿ ಇಲ್ದೇ ಇರೋಂಥ ಪ್ರಾಡಕ್ಟ್ಗಳನ್ನ ನಾವು ಕಂಡುಹಿಡಿದು ಆವಿಷ್ಕಾರ ಮಾಡಿ ಅದನ್ನು ತಯಾರಿಸಿ ಅದನ್ನು ಮಾರ್ಕೆಟಿಗೆ ಬಿಡುವಂಥದ್ದಕ್ಕೆ ಸ್ಟಾರ್ಟ್ಅಪ್ ಅಂತ ಹೇಳ್ತೀವಿ. ಇದರಲ್ಲಿ 2-3 ಬಗೆಯಲ್ಲಿ ಬರುತ್ತೆ. ಒಂದು ಪ್ರಾಡಕ್ಟ್ ಅಂದರೆ ನಾವೊಂದು ಪದಾರ್ಥನ ತಯಾರಿಸಿ ಹೊಸದಾಗಿ ವಿನೂತನವಾಗಿ ತಯಾರಿಸಿ ಮಾರ್ಕೆಟಿಗೆ ಬಿಡುವಂಥದ್ದು. ಇಲ್ಲ, ಎರಡನೇದು ಸೇವೆ, ಏನಾದ್ರು ಹೊಸದಾಗಿ ವಿನೂತನವಾಗಿ ಏನಾದ್ರು ಒಂದು ಸೇವೆ ಕೊಡುವಂಥದ್ದು. ಈಗ ಉದಾಹರಣೆಗೆ ಪ್ರಾಡಕ್ಟ್ ಅಂತ ಹೇಳೋದಾದರೆ, ಉದಾಹರಣೆಗೆ ಈಗ ನಮ್ಮಲ್ಲೇ ಒಂದು ಪ್ರಾಡಕ್ಟ್ ಮಾಡಿದ್ದಾರೆ. ಏನಂದರೆ ಈಗ ಕ್ಯಾನ್ಸರ್ ಫಸ್ಟ್ ಸ್ಟೇಜ್ಗೆ ಬರೋಕ್ಕೆ ಮುಂಚೆನೇ ಕಂಡುಹಿಡೋ ಥರ ಒಂದು ಪ್ರಾಡಕ್ಟ್ ರೆಡಿ ಮಾಡ್ತಾಯಿದ್ದಾರೆ ನಮ್ಮಲ್ಲೇ ಒಬ್ಬರು ಸ್ಟಾರ್ಟಪ್. ಸೊ ಇದು ಒಂದು ರೀತಿಯಲ್ಲಿ ಒಂದು ವಿನೂತನವಾಗಿ ಹೊಸದಾಗಿ ತಯಾರು ಮಾಡ್ತಾಯಿದ್ದಾರೆ. ಇನ್ನೊಂದು ಕ್ಲೆಪ್ಸಿಲಿಯಾ ನಿಮೋನಿಯಾ ಅಂತ ಒಂದು ಬ್ಯಾಕ್ಟೀರಿಯಾ ಇದೆ, ಅದು ಬೇಗ ಕಂಡುಹಿಡಿಯೋಕ್ಕಾಗಲ್ಲ. ಅದು ಕಂಡುಹಿಡಿಯೋಕ್ಕೆ 3 ದಿನ ಬೇಕಾಗುತ್ತೆ, ನಿಮೋನಿಯಾ ಬರುವಂಥ ಒಂದು ಬ್ಯಾಕ್ಟೀರಿಯಾ. ಅದನ್ನು 1 ಅವರಲ್ಲೇ ಕಂಡುಹಿಡಿಯೋ ಥರ ಡಯಾಗ್ನೋಸ್ಟಿಕ್ ಕಿಟ್ ಒಂದು ರೆಡಿ ಮಾಡ್ತಾಯಿದ್ದಾರೆ. ಇದು ಒಂಥರ ವಿನೂತನವಾದ ಒಂದು ಸ್ಟಾರ್ಟಪ್. ಸೊ ಈ ರೀತಿ ಪ್ರಾಡಕ್ಟ್ ರಿಲೇಟೆಡ್ ಸ್ಟಾರ್ಟಪ್ಗಳಿವು. ಇದೇ ನೀವು ಒಂದು 4-5 ವರ್ಷ ಅಥವಾ 5-6 ವರ್ಷ ಹಿಂದೆ ನೀವು ನೋಡೋದಾದರೆ, ಈಗ ಸ್ವಿಗ್ಗಿ ಜೊಮ್ಯಾಟೊ ಇದೆಲ್ಲ ಬಂದಿತ್ತು, ಇದು ಕೂಡ ಸ್ಟಾರ್ಟಪ್ ಪರಿಗಣನೆಯಲ್ಲಿ ಬರ್ತಾಯಿತ್ತು ಆಗ. ಸೊ ಇದು ಸೇವಾ ಕ್ಷೇತ್ರದಲ್ಲಿ ಬರುತ್ತೆ, ಅದರಲ್ಲಿ ಪ್ರಾಡಕ್ಟ್ ಏನೂ ಬರಲ್ಲ, ಅಲ್ಲಿ ನಾವು ಅವರು ಸೇವೆ ಒದಗಿಸ್ತಾ ಇದ್ದಾರೆ. ಸೊ ಈ ರೀತಿ ಈ ಸ್ಟಾರ್ಟಪ್ ಕ್ರಾಂತಿಯಲ್ಲಿ 2016 ಏನು ಪ್ರಾರಂಭ ಆಯಿತು, 10,000 ಕೋಟಿ ನಮ್ಮ ಭಾರತ ಸರ್ಕಾರ ಇದಕ್ಕಾಗಿ ಮೀಸಲಿಡ್ತು. ಸೊ ಈ 10,000 ಕೋಟಿ ದುಡ್ಡು ಏನಕ್ಕೆ ಬಳಸಲಾಗ್ತಾಯಿತ್ತು ಅಂದರೆ, ಈಗ ಈ ಸ್ಟಾರ್ಟಪ್ಗಳೆಲ್ಲ ಏನು ಅಂದರೆ ಹೊಸದಾಗಿ ಅಂದರೆ ಮಾರ್ಕೆಟಲ್ಲಿ ಇಲ್ಲದೇ ಇರೋಂಥ ಪ್ರಾಡಕ್ಟು ಅಥವಾ ಸೇವೆ ಸಲ್ಲಿಸಬೇಕು ಅಂದರೆ ಅದನ್ನು ಮಾರ್ಕೆಟಿಗೆ ತರೋದಕ್ಕೆ ಹಲವಾರು ಅದಕ್ಕೆ ಪ್ರಕ್ರಿಯೆಗಳಿರುತ್ತೆ. ಈಗ ಮೊದಲನೇದಾಗಿ ಅದಕ್ಕೆ ಒಂದು ಪ್ರೋಟೋಟೈಪ್ ಅಂತ ಮಾಡ್ತಾರೆ, ಒಂದು ಅಂದರೆ ಒಂದು ಮಾಡೆಲ್ ಥರ ತಯಾರಿಸ್ತಾರೆ. ಆಮೇಲೆ ಅದನ್ನು ಕಸ್ಟಮರ್ಗಳು ಕೊಟ್ಟು ಟೆಸ್ಟ್ ಮಾಡ್ತಾರೆ, ಯಾವ ರೀತಿ ವರ್ಕ್ ಆಗುತ್ತೆ, ಕಸ್ಟಮರ್ ನೀಡ್ಸ್ ಅಂದರೆ ಅವರ ಏನು ಬೇಡಿಕೆಗಳಿದೆ ಅದು ಪೂರೈಸ್ತಾ ಇದೆಯೋ ಇಲ್ವೋ, ಅವ್ರ ಕಷ್ಟಗಳನ್ನ ತೀರಿಸ್ತಾ ಇದೆಯೋ ಇಲ್ವೋ ಆ ಪ್ರಾಡಕ್ಟು, ಅದನ್ನು ಟೆಸ್ಟ್ ಮಾಡಬೇಕು. ಆಮೇಲೆ ಅದರಲ್ಲಿ ಏನಾದ್ರು ತೊಂದರೆಗಳಿದ್ರೆ ಅದನ್ನೇನಾದ್ರು ಸರಿಪಡಿಸೋದಿದ್ರೆ ಸರಿಪಡಿಸಬೇಕಾಗುತ್ತೆ. ಆಮೇಲೆ ಒಂದು ಟ್ರಯಲ್ ಮಾರ್ಕೆಟಿಂಗ್ ಮಾಡಬೇಕಾಗುತ್ತೆ. ಇದಕ್ಕೆಲ್ಲ ಒಂದು 15-20 ತಿಂಗಳು ಆಗುತ್ತೆ. ಸೊ ಈ 15-20 ತಿಂಗಳು ಇದೆಲ್ಲ ಮಾಡೋದಕ್ಕೆ ಸುಮಾರು ಖರ್ಚಾಗುತ್ತೆ. ಈ ಖರ್ಚುಗಳನ್ನ ಬ್ಯಾಂಕ್ ಯಾವುದೇ ಸಾಲ ಸೌಲಭ್ಯ ಆಗಲಿ ಅಥವಾ ಯಾವುದೇ ಟರ್ಮ್ ಲೋನು ವರ್ಕಿಂಗ್ ಕ್ಯಾಪಿಟಲ್ ಲೋನ್ ಆಗಲಿ ಸಿಗಲ್ಲ. ಸೊ ಇಂಥ ಪರಿಸ್ಥಿತಿಯಲ್ಲಿ ಹೊಸ ಆವಿಷ್ಕಾರಗಳು ಹೊಸ ಇನೋವೇಷನ್ಗಳು ನಮ್ಮ ದೇಶದಲ್ಲಿ ಬರೋದಕ್ಕೆ ಭಾಳ ತೊಂದರೆ ಆಗ್ತಾಯಿತ್ತು. ಸೊ ಅದಕ್ಕೆ ಈ ಭಾರತ ಸರ್ಕಾರ ಸ್ಟಾರ್ಟ್ಅಪ್ ಇಂಡಿಯಾ ಸ್ಕೀಮ್ ಪ್ರಾರಂಭ ಆರಂಭ ಮಾಡಿದ್ದು. ಇದರಲ್ಲಿ ಈ ಸ್ಟಾರ್ಟ್ಅಪ್ ಮಾಡುವಂಥವ್ರಿಗೆ ಅನುದಾನಗಳು ಅಂದರೆ 5 ಲಕ್ಷ 10 ಲಕ್ಷ ಅದನ್ನ ಮರುಪಾವತಿ ಇಲ್ದೇನೆ ಅಥವಾ ಬಡ್ಡಿ ಇಲ್ದೇನೆ ಕೊಡುವಂಥದ್ದು, ಇನ್ನು ಮುಂದಕ್ಕೆ ತಗೊಂಡೋಗಿ 50 ಲಕ್ಷ 1 ಕೋಟಿವರೆಗೂ ಕೊಡಕ್ಕೆ ಪ್ರಾರಂಭ ಮಾಡಿದ್ರು.

0: ಆಮೇಲೆ ಈ ಸ್ಟಾರ್ಟ್ಅಪ್ ಮಾಡುವಂಥವ್ರಿಗೆ ಆಫೀಸ್ ಜಾಗ ಕೊಡುವಂಥದ್ದು ಭಾಳ ಕಮ್ಮಿ ಬಾಡಿಗೆಯಲ್ಲಿ. ಈಗ ಮೈಸೂರು ಅಥವಾ ಬೆಂಗಳೂರಲ್ಲಿ ಒಂದು 1,000 ಸ್ಕ್ವೇರ್ ಫೀಟ್ ಆಫೀಸ್ ಬಾಡಿಗೆ ಕಟ್ಟಬೇಕು ಅಂದರೆ ಮಿನಿಮಮ್ ಒಂದು 15,000-20,000 ಆಗುತ್ತೆ. ಅದೇ ಈ ಥರ ಸ್ಟಾರ್ಟ್ಅಪ್ ಇನ್ಕ್ಯೂಬೇಟರ್ಗಳಲ್ಲಿ ಅದೇ ಜಾಗ ಒಂದು 1,000-2,000 ಸಿಗೋ ಥರ. ಆಮೇಲೆ ಈಗ ಹೊಸದಾಗಿ ಒಂದು ಪ್ರಾಡಕ್ಟ್ ತಯಾರಿಸಬೇಕು ಅಂದರೆ ಅದಕ್ಕೆ ಬೇಕಾಗಂಥ ಸಲಕರಣೆಗಳು, ಎಕ್ವಿಪ್ಮೆಂಟ್ಗಳು, ಅದಕ್ಕೆ ಈ ಉದ್ಯಮಿಗಳು ಅದಕ್ಕೇನೆ ಬಂಡವಾಳ ಹಾಕ್ಬಿಟ್ರೆ ಇನ್ನು ಅವರು ಸ್ಟಾರ್ಟ್ಅಪ್ ಎಲ್ಲಿಂದ ಮಾಡ್ತಾರೆ. ಸೊ ಇನ್ಕ್ಯೂಬೇಟರ್ಗಳಲ್ಲಿ ಎಕ್ವಿಪ್ಮೆಂಟ್ಗಳು ಸಿಗೋ ಥರ ಭಾಳ ಕಮ್ಮಿ ರೇಟಲ್ಲಿ ಅಥವಾ ಬಾಡಿಗೆಗೆ, ಒಂದು ದಿನಕ್ಕೆ 500 ರೂಪಾಯಿ, ದಿನಕ್ಕೆ 1,000 ರೂಪಾಯಿ ಹಂಗೆ. ಸೊ ಈ ರೀತಿಯೆಲ್ಲ ಸೌಲಭ್ಯಗಳು ಒದಗೋ ಥರ ಈ ಸ್ಟಾರ್ಟ್ಅಪ್ ಇಂಡಿಯಾ ಸ್ಕೀಮಲ್ಲಿ ಪ್ರಾರಂಭ ಆಯಿತು. ಅದೇ ಒಂದು ಸ್ಟಾರ್ಟ್ಅಪ್ ಕ್ರಾಂತಿಯಲ್ಲೇ ಬಂದಂಥದ್ದು DST ITBI ಅಂತ. ITBI ಅಂದರೆ ಇನ್ಕ್ಲೂಸಿವ್ TBI. ಅಂದರೆ ಈಗ ಈ ಸ್ಟಾರ್ಟ್ಅಪ್ಗಳು ಪ್ರಾರಂಭ ಆದಾಗ ಮೊದಲನೇ ಹಂತದಲ್ಲಿ ಎಲ್ಲ ದೊಡ್ಡ ದೊಡ್ಡ ನಗರಗಳಲ್ಲಿ ಅಂದರೆ ಬೆಂಗಳೂರು, ಹೈದರಾಬಾದು, ಚೆನ್ನೈ, ಡೆಲ್ಲಿ ಇಂಥ ನಗರಗಳಲ್ಲಿ ಸ್ಟಾರ್ಟ್ಅಪ್ಗಳು ಭಾಳ ಪ್ರಚಲಿತ ಆಯಿತು. ಆದರೆ ಬೆಂಗಳೂರು ದಾಟಿ ಸುಮಾರು ಪ್ರದೇಶಗಳಿದೆ, ನಮ್ಮ ಭಾರತ ಇರೋದೇ ಹಳ್ಳಿಗಳಲ್ಲಿ, ರೂರಲ್ ಏರಿಯಾಸಲ್ಲಿ. ಸೊ ಈ ಬೇರೆ Tier 2, Tier 3 ಸಿಟೀಸು, ರೂರಲ್ ಏರಿಯಾಸ್ಗೆ ಈ ಸ್ಟಾರ್ಟ್ಅಪ್ ಕ್ರಾಂತಿ ಮುಟ್ತಾ ಇರಲಿಲ್ಲ. ಸೊ ಅದಕ್ಕೆ ITBI ಅನ್ನೋ ಒಂದು ಸ್ಕೀಮ್ ಪ್ರಾರಂಭ ಆಯಿತು. ITBI ಅಂದರೆ ಇನ್ಕ್ಲೂಸಿವ್ TBI. ಸೊ ಇದ್ರ ಮುಖಾಂತರ Tier 2, Tier 3 ಸಿಟೀಸು, ರೂರಲ್ ಏರಿಯಾಸ್ಗೂ ಈ ಸೌಲಭ್ಯಗಳು ಒದಗಿಸಬೇಕು ಅನ್ನೋದನ್ನು ನಮ್ಮ ಸರ್ಕಾರ ಅದನ್ನು ಯೋಜನೆ ರೂಪುಗೊಂಡಿತು. ಅದರ ಅಡಿಯಲ್ಲೇ DST ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಭಾರತ ಸರ್ಕಾರ, ಅವರ ಅಡಿಯಲ್ಲಿ ITBI ಸ್ಕೀಮ್ ಅನ್ನೋದನ್ನು ಪ್ರಾರಂಭ ಮಾಡಿದ್ರು. ಆ ಸ್ಕೀಮ್ನ ನಾವು GSS ವಿಮೆನ್ಸ್ ಇಂಜಿನಿಯರಿಂಗ್ ಕಾಲೇಜ್ ಅಂತ, ಮೈಸೂರಲ್ಲಿ ಕರ್ನಾಟಕದಲ್ಲೇ ಮೊದಲನೇ ವಿಮೆನ್ ಇಂಜಿನಿಯರಿಂಗ್ ಕಾಲೇಜು, ಸೊ GSS ವಿಮೆನ್ಸ್ ಇಂಜಿನಿಯರಿಂಗ್ ಕಾಲೇಜ್ ಕ್ಯಾಂಪಸ್ಸಲ್ಲಿ ಈ ಒಂದು ಸಂಸ್ಥೆನ ಪ್ರಾರಂಭ ಮಾಡಿದ್ದೀವಿ. ಸೊ ಈ ಸಂಸ್ಥೆ ಅಡಿಯಲ್ಲಿ ಏನಂದರೆ ಮೈಸೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳು ಅಂದರೆ ಮೈಸೂರು, ಚಾಮರಾಜನಗರ, ಹಾಸನ್ನು, ಮಂಡ್ಯ, ಕೊಡಗು, ರಾಮನಗರ ಈ ಎಲ್ಲ ಪ್ರದೇಶಗಳಲ್ಲಿ ಯಾರ್ಯಾರು ಸ್ಟಾರ್ಟ್ಅಪ್ ಮಾಡಬೇಕು ಅಂತಿದ್ದಾರೆ, ಹೊಸದಾಗಿ ಏನಾರು ಆವಿಷ್ಕಾರಗಳನ್ನ ಮಾಡಿ ಹೊಸ ಪ್ರಾಡಕ್ಟ್ ತಯಾರಿಸ್ಬೇಕು ಅಂತಿದ್ದಾರೆ, ಅವ್ರಿಗೆ ನಾವು ಸಹಾಯ ಮಾಡ್ತಾಯಿದ್ದೀವಿ. ಸೊ ಯಾವ ರೀತಿ ಸಹಾಯ ಮಾಡ್ತೀವಿ ಅಂದರೆ ನಾವು ಈ ಥರ ಹೊಸ ಸ್ಟಾರ್ಟ್ಅಪ್ ಮಾಡೋಂಥವ್ರಿಗೆ ಐಡಿಯಾ ಟು ಪ್ರೋಟೋಟೈಪ್ ಸ್ಟೇಜ್ಗೆ 10 ಲಕ್ಷ ಅನುದಾನ ಕೊಡ್ತೀವಿ. ಅನುದಾನ ಅಂದರೆ ಇದು ವಾಪಸ್ ಮರುಪಾವತಿ ಮಾಡುವಂಥ ಹಣ ಅಲ್ಲ, ಇದಕ್ಕೆ ಯಾವುದೇ ಬಡ್ಡಿ ಕೂಡ ಇರಲ್ಲ. ಸೊ ಆ ರೀತಿ ಒಂದು ಹಣದ ಸಹಾಯ ನಾವು ಮಾಡ್ತಾಯಿದ್ದೀವಿ ಸರ್.
1: ಸರ್, ಆಗಿದೆ ಈ DST ITBI ಯೋಜನೆ ಅಡಿಯಲ್ಲಿ ಯಾವ್ಯಾವ ಪ್ರಮುಖ ಸ್ಟಾರ್ಟ್ಅಪ್ಗಳಿಗೆ ತಾವು ಸಹಾಯಧನವನ್ನು ಕೊಡಲಿಕ್ಕೆ ಶುರು ಮಾಡಿದ್ರೆ?
0: ನಮ್ಮಲ್ಲಿ ಮುಖ್ಯವಾಗಿ 3 ಸೆಕ್ಟರ್ಗಳಿಗೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಒಂದು ಅಗ್ರಿಟೆಕ್ ಅಂದರೆ ಕೃಷಿ, ಎರಡನೇದು ಫುಡ್ ಟೆಕ್ ಅಂದರೆ ಆಹಾರ ಸಂಸ್ಕರಣೆ, ಮೂರನೇದು ಹೆಲ್ತ್ ಕೇರ್ ಅಂದರೆ ಆರೋಗ್ಯ. ಈ 3 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ ಯಾರ್ಯಾರು ಸ್ಟಾರ್ಟ್ಅಪ್ ಮಾಡ್ತಾರೋ ಅವ್ರಿಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ. ಸೊ ಈಗಾಗಲೇ ನಮ್ಮಲ್ಲಿ 12 ಸ್ಟಾರ್ಟ್ಅಪ್ಗಳಿದ್ದಾರೆ. ಸೊ ಅವ್ರಿಗೆಲ್ಲ 10 ಲಕ್ಷದವರೆಗೂ ಅನುದಾನ, ನಾನಾಗಲೇ ಏನು ಹೇಳಿದೆ ಅದನ್ನು ಕೊಟ್ಟಿದ್ದೀವಿ, ಕೊಡ್ತಾ ಇದ್ದೀವಿ. ಇನ್ನು ನಾವು ಒಂದು 25 ಸ್ಟಾರ್ಟ್ಅಪ್ಗಳಿಗೆ ಕೊಡಬೇಕು ಅಂತಿದ್ದೀವಿ ಇನ್ನು ಬರೋ 1.5 ವರ್ಷದಲ್ಲಿ. ಇದೇ ರೀತಿ 10 ಲಕ್ಷ ಅನುದಾನ ಸಹಾಯ ಕೊಡಬೇಕು ಅಂತಿದ್ದೀವಿ. ಇದಲ್ಲದೇ ನಮ್ಮಲ್ಲಿ ನಾನು ಆಗಲೇ ಹೇಳ್ದಂಗೆ ಜಾಗ ಕೂಡ ಕೊಡ್ತೀವಿ, ನಮ್ಮಲ್ಲೇ ಬಂದು ಅವರು ಆಫೀಸ್ ಓಪನ್ ಮಾಡ್ಕೋಬೋದು. ಈಗ ಸದ್ಯಕ್ಕೆ ನಾವು ಏನು ನಮ್ಮದೇ ಆದ ಒಂದು ಸ್ಪೆಸಿಫೈಡ್ ಸ್ಕ್ವೇರ್ ಫೀಟ್ ಆಧಾರದ ಮೇಲೆ ಕೊಡ್ತಾ ಇದ್ದೀವಿ. ಅವ್ರಿಗೆ ಏನು ಬೇಡಿಕೆ ಇದೆ ಅಂದರೆ ಈಗ ಕೆಲವ್ರಿಗೆ 1,000 ಸ್ಕ್ವೇರ್ ಫೀಟ್ ಬೇಕು, ಕೆಲವ್ರಿಗೆ 4,000 ಸ್ಕ್ವೇರ್ ಫೀಟ್ ಬೇಕು, ಆ ಥರನೂ ಬೇಕಾದ್ರೆ ನಾವು ಮಾಡಿಕೊಡ್ತೀವಿ ನಮ್ಮಲ್ಲಿ ಕಮ್ಮಿ ಬಾಡಿಗೆಗೆ. ಈಗ ಆಚೆ ಈಗ 1,000 ಸ್ಕ್ವೇರ್ ಫೀಟು ಮೈಸೂರಲ್ಲಿ ಸಿಟಿಯಲ್ಲಿ ಏನಾದ್ರು ಬೇಕು ಅಂದರೆ ಮಿನಿಮಮ್ 10,000 ಬಾಡಿಗೆ ಆಗುತ್ತೆ, ನಮ್ಮಲ್ಲಿ ಅಷ್ಟಾಗಲ್ಲ. ಈಗ ಉದಾಹರಣೆಗೆ ಈಗ ನಾವು ಕೊಡ್ತಾ ಇರೋದು ನಮ್ಮಲ್ಲಿ 12 ಸ್ಟಾರ್ಟ್ಅಪ್ ಇದೆಯಲ್ಲ, ತಿಂಗಳಿಗೆ 1,5 ಸಾವಿರಕ್ಕೆ ಕೊಡ್ತಾ ಇದ್ದೀವಿ ಬಾಡಿಗೆಗೆ. ಅದೇ ರೀತಿ ನಮ್ಮಲ್ಲಿ ಎಕ್ವಿಪ್ಮೆಂಟ್ಸ್ ಇದೆ, ಈಗ ಆಹಾರ ಸಂಸ್ಕರಣೆಗೆ ಸಂಬಂಧಪಟ್ಟಂಗೆ ಸುಮಾರು ಎಕ್ವಿಪ್ಮೆಂಟ್ಸ್ ಇದೆ, ರೋಸ್ಟರು, ಪಲ್ವರೈಸರು, ಮತ್ತು ಆಟೋಕ್ಲೇವ್ ಮಷೀನು, ಆಮೇಲೆ ಡ್ರೈಯರು, ಈ ಥರ ಸುಮಾರು ಎಕ್ವಿಪ್ಮೆಂಟ್ಸ್ಗಳಿದೆ. ಅದನ್ನೆಲ್ಲ ಸ್ವಂತವಾಗಿ ಯಾರು ಕೊಂಡ್ಕೋಬೇಕು ಅಂದರೆ ಮಿನಿಮಮ್ 15-20 ಲಕ್ಷ ಆಗುತ್ತೆ, ನಮ್ಮಲ್ಲಿ ಒಂದು 10-15 ಎಕ್ವಿಪ್ಮೆಂಟ್ಸ್ ಇದೆ, ನಮ್ಮಲ್ಲೇ ಬಂದು ಉಪಯೋಗಿಸ್ಕೋಬೋದು ಬಾಡಿಗೆಗೆ. ಒಂದು ದಿನಕ್ಕೆ ಇಷ್ಟು ಅಂತ ತಗೋತೀವಿ ಅಷ್ಟೇ, ಅಥವಾ ಗಂಟೆಗೆ 100 ರೂಪಾಯಿ ಆ ಥರ ಏನೋ ಚಾರ್ಜ್ ಮಾಡ್ತಾ ಇದ್ದೀವಿ. ಸೊ ಬಾಡಿಗೆಗೆ ನಮ್ಮಲ್ಲಿ ಬಂದು ಎಕ್ವಿಪ್ಮೆಂಟ್ಗಳನ್ನ ಉಪಯೋಗಿಸ್ಕೋಬೋದು. ಸೊ ಅವ್ರಿಗೆ ಮೊದಲನೇದಾಗಿ ಅವರು ಮಷಿನ್ಗಳ ಮೇಲೆ ಬಂಡವಾಳ ಹಾಕೋದು ತಪ್ಪತ್ತೆ, ಅವ್ರ ತಲೆಬಾರ ಇಳಿಯುತ್ತೆ, ಅವರು ಪ್ರಾಡಕ್ಟ್ ಮೇಲೆ ಫೋಕಸ್ ಮಾಡ್ಬೋದು, ಮಾರ್ಕೆಟಿಂಗ್ ಮೇಲೆ ಫೋಕಸ್ ಮಾಡ್ಬೋದು. ಇದಷ್ಟೇ ಅಲ್ಲದೇ ನಾವು ಮಾರ್ಕೆಟಿಂಗ್ ಸಹಾಯ ಕೂಡ ಮಾಡ್ತಾ ಇದೀವಿ. ಸೊ ಇಷ್ಟು ನಮ್ಮಲ್ಲಿ ಸಹಾಯ ಸಿಗ್ತಾ ಇದೆ.
1: ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದ್ರಿ ಏನು ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಅಡಿಯಲ್ಲಿ ಈ ಒಂದು ಚಟುವಟಿಕೆ ನಡೀತಾ ಇದೆ ಅಂತೆ. ಇದು ಮುಖ್ಯವಾಗಿ ಇದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತಹ ಒಂದು ಯೋಜನೆ ಸ್ಟಾರ್ಟ್ಅಪ್ ಇಂಡಿಯಾ ಅನ್ನೋದು. ಸೊ ತಮ್ಮ DST ITBI ಯೋಜನೆ ಅಡಿಯಲ್ಲಿ ಯಾವ್ಯಾವ ರೀತಿಯ ಉದ್ಯಮಗಳು ಪ್ರಸ್ತುತವಾಗಿ ತಮ್ಮ ಒಂದು ಕ್ಯಾಂಪಸ್ ನಲ್ಲಿ ಸೇವಾ ಸೌಲಭ್ಯಗಳನ್ನ ಅಥವಾ ತಮ್ಮಲ್ಲಿರುವಂತಹ ಸಲಕರಣೆಗಳನ್ನ ಪಡ್ಕೋತಾ ಇದ್ದಾರೆ?
0: ನಮ್ಮಲ್ಲಿ ಈಗ 12 ಸ್ಟಾರ್ಟ್ಅಪ್ಗಳಿದೆ. ಕೆಲವು ಉದಾಹರಣೆಗಳು ಹೇಳ್ತೀನಿ. ಒಂದು ಕಲ್ಪವೃಷ್ಟಿ ಕೋಕೋ ಫುಡ್ಸ್ ಅಂತ ಒಂದು ಕಂಪನಿ, ಅವರು ಕೊಬ್ಬರಿ ಎಣ್ಣೆ ತೆಗಿತಾರಲ್ಲ, ಎಣ್ಣೆ ತೆಗೆದಾದ್ಮೇಲೆ ಏನು ವೇಸ್ಟ್ ಆಗಿರುತ್ತಲ್ಲ ಕೊಬ್ಬರಿ, ಅದನ್ನ ಬಳಸ್ಕೊಂಡು ಕೆಲವು ಆಹಾರ ಪದಾರ್ಥಗಳನ್ನ ತಯಾರಿಸಿದ್ದಾರೆ. ಇದರಲ್ಲಿ ಸ್ಪೆಷಲ್ ಏನು ಅಂದ್ರೆ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಗ್ಲೈಸೆಮಿಕ್ ಇಂಡೆಕ್ಸ್ ಅಂದ್ರೆ

0: ಕಾರ್ಬೋಹೈಡ್ರೇಟ್ ಅಂಶ. ಈಗ ನಾವು ಏನಾದ್ರು ಒಂದು ನಾವು ಆಹಾರ ಸೇವನೆ ಮಾಡ್ತೀವಿ ಅಂದ್ರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಜಾಸ್ತಿ ಇತ್ತು ಅಂದ್ರೆ ಶುಗರ್ ಕಾಯಿಲೆ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ನಾವೆಲ್ಲ ಏನು ಅನ್ನ ತಿಂತೀವಲ್ಲ ಅದರಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ 70-80 ಇವ್ರು ತಯಾರಿಸಿರುವಂತ ಆಹಾರ ಪದಾರ್ಥದಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ 40 ಅದನ್ನ ಲ್ಯಾಬ್ ಟೆಸ್ಟ್ ಎಲ್ಲ ಮಾಡಿದ್ದಾರೆ. ಸೊ ಅವ್ರಿಗೆ ನಾವು ಈಗ 5.5 ಲಕ್ಷ ಕೊಟ್ಟಿದ್ದೀವಿ. ನಾನಾಗಲೇ ಹೇಳಿದ್ನಲ್ಲ ಮರುಪಾವತಿ ಮಾಡದೇನೆ ಇರುವಂತ ಹಣದ ಸಹಾಯ ಅಂತ, ಆ ರೀತಿ ಹಣದ ಸಹಾಯ ಮಾಡಿದ್ದೀವಿ. ಅವರು ಅದರಲ್ಲಿ ಆ ವೇಸ್ಟ್ ಕೊಬ್ಬರಿ ವೇಸ್ಟ್ ಪದಾರ್ಥದಲ್ಲಿ ಸುಮಾರು ಬೇರೆ ಬೇರೆ ಬಗೆಯ ಆಹಾರ ಪದಾರ್ಥಗಳನ್ನ ತಯಾರು ಮಾಡಿದ್ದಾರೆ ಸ್ಪೆಷಲ್ ಆಗಿ. ಅದನ್ನ ಈಗ ಮಾರ್ಕೆಟ್ಗೂ ತರ್ತಾ ಇದ್ದಾರೆ. ನಾವು 5.5 ಲಕ್ಷ ನಮ್ಮ ಕಡೆಯಿಂದ ಕೊಟ್ಟಿದ್ದೀವಿ. ಆಮೇಲೆ ನಾವು ಕರ್ನಾಟಕ ಗೌರ್ಮೆಂಟಲ್ಲಿ ಒಂದು ಸ್ಟಾರ್ಟ್ಅಪ್ ಕರ್ನಾಟಕ ಅಂತ ಒಂದು ಸ್ಕೀಮ್ ಇದೆ, ಅದರಲ್ಲಿ ಅವ್ರಿಗೆ 23 ಲಕ್ಷ ಸಿಕ್ಕಿದೆ. ನಾವು ಅವ್ರಿಗೆ ಗೈಡ್ ಮಾಡಿ ಎಲ್ಲ ಅವ್ರಿಗೆ ಮೆಂಟರ್ ಮಾಡಿ ಸಹಾಯ ಮಾಡಿದ್ವಿ. ಸೊ ಅದರಲ್ಲೂ ಕೂಡ ಅವ್ರಿಗೆ 23 ಲಕ್ಷ ಸಿಕ್ಕಿದೆ. ಈಗ ನೆಕ್ಸ್ಟ್ ನಮ್ಮಲ್ಲಿ ಅವ್ರಿಗೆ ಮಾರ್ಕೆಟಿಂಗ್ ಸಹಾಯ ಮಾಡೋದಕ್ಕೆ ಅವ್ರಿಗೆ ಇನ್ನು ಸ್ವಂತವಾಗಿ ಅವ್ರದ್ದೊಂದು ವೆಬ್ಸೈಟ್ ಮಾಡಿಸ್ತಾ ಇದೀವಿ. ನಮ್ಮ ಫ್ರೆಂಡ್ಸ್ ನಮ್ಮ G2+ ಇಂಜಿನಿಯರಿಂಗ್ ಕಾಲೇಜಲ್ಲಿ ಯಾರು ಸ್ಟೂಡೆಂಟ್ಸ್ ಇದ್ದಾರೆ ಅವ್ರನ್ನ ಎಂಗೇಜ್ ಮಾಡಿ ಅವ್ರಿಗೆ ವೆಬ್ಸೈಟು ಡೆವಲಪ್ ಮಾಡಿಸ್ತಾ ಇದೀವಿ. ಮತ್ತೆ ಅವ್ರಿಗೆ ಬಿಸ್ನೆಸ್ ಆರ್ಡರ್ ಬರೋ ಥರ ನಾವು ಅವ್ರಿಗೆ ಸಹಾಯ ಕೂಡ ಮಾಡ್ತಾ ಇದೀವಿ. ಇದು ಒಂದು. ಈಗ ಅವರು ಈಗ ಸದ್ಯಕ್ಕೆ ಮಾಡಿರೋದು ಖಾಕ್ರ ಅಂತ ಒಂದು ಆಹಾರ ಪದಾರ್ಥ, ಅದು ನಾರ್ತ್ ಇಂಡಿಯಾದಲ್ಲಿ ತುಂಬ ಪ್ರಚಲಿತ ಆಗಿದೆ. ಈಗ ಇದೇ ವೇಸ್ಟ್ ಕೋಕೋನಟ್ ಪೌಡರ್ನ ಬಳಸಿ ರೈಸ್ ಪೆಲೆಟ್ ಮಾಡ್ತಾ ಇದ್ದಾರೆ. ಅಂದರೆ ನಾವೇನೀಗ ಭತ್ತದಿಂದ ಅಕ್ಕಿ ಬೇಯಿಸ್ಕೊಂಡು ಅನ್ನ ತಿಂತೀವಲ್ಲ ಅದೇ ಥರ ಅಕ್ಕಿ ಪೆಲೆಟ್ಗಳನ್ನ ಮಾಡಿದ್ದಾರೆ ಈ ಪದಾರ್ಥದಲ್ಲೇ. ಇದರಲ್ಲೂ ಅನ್ನ ಅದನ್ನು ಬೇಯಿಸ್ಕೊಂಡು ಅನ್ನ ಥರ ತಿನ್ಬೋದು. ಸೊ ಡಯಾಬಿಟಿಕ್ಸ್ ಇರೋರಿಗೆ, ಶುಗರ್ ಕಾಯಿಲೆ ಇರೋರಿಗೆ ಈಗ ಅಕ್ಕಿ ಬದಲು ಇದನ್ನೇ ತಿನ್ಬೋದು. ಆ ಥರ ಈಗ ಮಾರ್ಕೆಟಿಗೆ ತರ್ತಾ ಇದ್ದಾರೆ. ಇದು ಒಂದು ಆವಿಷ್ಕಾರ. ಎರಡನೇದು ನಮ್ಮಲ್ಲಿ ಆರೋಗ್ಯ ಬುತ್ತಿ ಅಂತ ಒಂದು ಕಂಪನಿ. ಅವರೇನು ಅಂದರೆ ನೀರನ್ನು ಬೇಸ್ ಮೆಟೀರಿಯಲ್ ಆಗಿ ಬಳಸ್ಕೊಂಡು ಡಯೋರಿಯಾಗೆ ಒಂದು ಕ್ಯೂರ್ ಕಂಡುಹಿಡಿದಿದ್ದಾರೆ. ಸೊ ಡಯೋರಿಯಾ ಅನ್ನೋ ಒಂದು ಏನು ವ್ಯಾಧಿ ಇದೆ ಅದಕ್ಕೆ ಈಗ ಅಲೋಪತಿ ಮೆಡಿಸಿನ್ ಅಲ್ಲಿ ಕ್ಯೂರ್ ಅನ್ನೋದಿಲ್ಲ, ಅದನ್ನ ಕಮ್ಮಿ ಮಾಡುವಂಥದ್ದು ಮಾಡುತ್ತೆ. ಈಗ ರೋಟೋ ವೈರಸ್ ಅಂತ ಒಂದು ವೈರಸ್ ಇದೆ, ಅದರಿಂದ ಡಯೋರಿಯಾ ಬರುತ್ತೆ, ಅದಕ್ಕೆ ಯಾವುದೇ ಕ್ಯೂರ್ ಇಲ್ಲ. ಆಮೇಲೆ ಕೀಮೋಥೆರಪಿ ಮತ್ತೆ ರೇಡಿಯೋಥೆರಪಿ ತಗೋತಾರೆ ಕ್ಯಾನ್ಸರ್ ಪೇಷಂಟ್ಸ್, ಅದರಿಂದನೂ ಡಯೋರಿಯಾ ಬರುತ್ತೆ, ಅದಕ್ಕೆ ಕ್ಯೂರ್ ಅನ್ನೋದಿಲ್ಲ. ಆದರೆ ಇವರು ಈ ಕಂಪನಿಯವರು ಈ ನೀರನ್ನು ಬಳಸ್ಕೊಂಡು ಬೇರೆ ಅದಕ್ಕೆ ಬೇರೆ ಇನ್ನೂ ಪದಾರ್ಥಗಳನ್ನ ಹಾಕಿ ಈ ಡಯೋರಿಯಾ ಬರದೇ ಇರೋಂಗೆ ತಡೆಗಟ್ಟೋಂಗೆ ಮಾಡ್ತಾ ಇದ್ದಾರೆ. ಈಗ ಅದು ಕ್ಲಿನಿಕಲ್ ಟ್ರಯಲ್ಸು ಲ್ಯಾಬ್ ಟೆಸ್ಟಿಂಗ್ ಹೋಗ್ತಾ ಇದೆ. ಅವ್ರಿಗೂ ನಾವು ಒಂದು 6 ಲಕ್ಷ ಕೊಟ್ಟಿದ್ದೀವಿ ಆ ಕಂಪನಿಗೆ. ಇನ್ನೊಂದು ಕಂಪನಿ ಆಂಕ್ ಸಾಫ್ಟ್ ಅಂತ ಒಂದು ಕಂಪನಿ. ನಾನಾಗಲೇ ಹೇಳ್ದಂಗೆ ಕ್ಯಾನ್ಸರ್ ಮೊದಲನೇ ಸ್ಟೇಜಿಗೆ ಬರೋ ಮುಂಚೆನೆ ಅಥವಾ ಮೊದಲ ಸ್ಟೇಜ್ನಲ್ಲಿ ಬಂದಷ್ಟು ಆ ಟೈಮ್ಗೆ ಕಂಡುಹಿಡಿಯೋ ಥರ ಒಂದು ಪ್ರಾಡಕ್ಟ್ ತಯಾರಿಸ್ತಾ ಇದ್ದಾರೆ. ಅವ್ರಿಗೂ ನಾವು ಒಂದು 5 ಲಕ್ಷ ಕೊಟ್ಟಿದ್ದೀವಿ. ಇನ್ನೊಂದು ಹೇಳಬೇಕು ಅಂದರೆ ಒಂದು ಆಕ್ಟೆಕ್ ಅಂತ ಒಂದು ಸ್ಟಾರ್ಟ್ಅಪ್ ಕಂಪನಿ. ಮುಂಚೆನೆ ಒಂದು ಆವಿಷ್ಕಾರ ಮಾಡಿದ್ದಾರೆ, ಈಗ ಎರಡನೇ ಪ್ರಾಡಕ್ಟ್ಗೆ ನಾವು ಸಹಾಯ ಮಾಡಿದ್ದೀವಿ. ಮೊದಲನೇದು ಅವ್ರು ಏನು ಮಾಡಿದರು ಅಂದರೆ ಸ್ಯಾಟಲೈಟ್ ಇಸ್ರೋ ಅವ್ರ ಜೊತೆ ಒಡಂಬಡಿಕೆ ಮಾಡಿಕೊಂಡು ಕೃಷಿ ಏನು ರೈತರಿದ್ದಾರೆ ಅವರು ಕೃಷಿ ಭೂಮಿನ ಸ್ಕ್ಯಾನ್ ಮಾಡುತ್ತೆ ಸ್ಯಾಟಲೈಟಿಂದನೇ. ಸ್ಕ್ಯಾನ್ ಮಾಡಿ ಅವ್ರು ಎಲ್ಲಿ ಯಾವ ಜಾಗದಲ್ಲಿ ಕಮ್ಮಿ ನೀರು ಹೋಗ್ತಾ ಇದೆ, ಯಾವ ಜಾಗದಲ್ಲಿ ನ್ಯೂಟ್ರಿಯೆಂಟ್ ಅಂಶಗಳು ಕಮ್ಮಿ ಇದೆ ಅಂತ ಕಂಡುಹಿಡಿದು ರೈತರಿಗೆ ಹೇಳುತ್ತೆ ಇಂಥ ಜಾಗದ ಮೇಲೆ ಫೋಕಸ್ ಮಾಡಿ, ಈ ಕಡೆ ನಿಮ್ಮ ಏನು ಸರಿಯಾಗಿ ಬೆಳೆಗಳಿಗೆ ನ್ಯೂಟ್ರಿಯೆಂಟ್ ಸಿಕ್ಕಿಲ್ಲ ಅಂತ ಹೇಳುತ್ತೆ. ಅದಕ್ಕೆ ಒಂದೊಂದು ಆ್ಯಪ್ ತರ ಮಾಡಿದ್ದಾರೆ, ರೈತರು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಬಳಸ್ಕೋಬಹುದು. ತಿಂಗಳಿಗೆ 80 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಆಗ್ಲೇ ಪ್ರಾಡಕ್ಟ್ ಇದೆ ಅವ್ರ ಮಾರ್ಕೆಟ್ ಅಲ್ಲಿ. ಈಗ ಎರಡನೇ ಪ್ರಾಡಕ್ಟ್ ಏನಂದ್ರೆ ಪಾಲಿ ಹೌಸ್ಗಳಿದೆಯಲ್ಲ ಅಲ್ಲಿ ಏನು ಬೆಳೆ ಅಲ್ಲಿ ಬೆಳೀತಾರೆ ಅದು ಅದಕ್ಕೆ ಏನು ರೋಗ ಬರುತ್ತೆ, ರೋಗಗಳು ಬರುತ್ತೆ ಅದು ಮುಂಚೆನೆ ಆ ರೋಗಗಳು ಬರಕ್ ಮುಂಚೆನೆ ಕಂಡುಹಿಡಿಯೋ ತರ ಒಂದು ಡಿವೈಸ್ ಒಂದು ಪ್ರಾಡಕ್ಟ್ ತಯಾರಿಸ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ 5 ಲಕ್ಷ ಕೊಟ್ಟಿದ್ವಿ. ಸೊ ಈ ತರ 12 ಸ್ಟಾರ್ಟ್ಅಪ್ಗಳು ನಮ್ಮಲ್ಲಿದೆ.
1: ಸರಿ, ಕಥೆ ಹೇಳಿದ್ರಿ. ಈಗ ಪ್ರಸ್ತುತವಾಗಿ 12 ರೀತಿಯ ಸ್ಟಾರ್ಟ್ಅಪ್ಗಳು ತಮ್ಮ ಒಂದು ಈ ಯೋಜನೆ ಅಡಿಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ, ಅದಕ್ಕೆ ಯೋಜನೆಯಲ್ಲಿ ಸಿಗುವಂಥ ಸೇವಾ ಸೌಲಭ್ಯಗಳನ್ನ ಪಡ್ಕೊಳ್ತಾ ಇದೆ ಸರ್. ಸರ್, ಅದೇ ರೀತಿ ಈ ತಮ್ಮ DST ITBI ಈ ಯೋಜನೆಯಲ್ಲಿ ಈ ಸ್ಟಾರ್ಟ್ಅಪ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಚಟುವಟಿಕೆಗಳು ಅಥವಾ ತಮ್ಮಲ್ಲಿರುವಂಥ ಸೌಲಭ್ಯಗಳನ್ನ ಪಡ್ಕೊಂಡಿಟ್ಟರೆ ಇಂತಿಷ್ಟು ಮಾನದಂಡಗಳು ಅಥವಾ ನಿಯಮಗಳು ಅಂತ ಏನಾದರೂ ಇದೆಯಾ?
0: ಇದೆ. ಸೊ ಮೊದಲನೇದಾಗಿ ನಮ್ಮಲ್ಲಿ ಸ್ಟಾರ್ಟ್ಅಪ್ಗಳು ನಮ್ಮಲ್ಲಿ ಸಹಾಯ ಪಡ್ಕೋಬೇಕು ಅಂದರೆ ಈ ನಾನಾಗಲೇ ಹೇಳ್ದಂಗೆ 3 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ ಇರಬೇಕು. ಮೊದಲನೇದು ಅಗ್ರಿಟೆಕ್ ಕೃಷಿಗೆ ಸಂಬಂಧಪಟ್ಟಂಗೆ ಏನಾದ್ರು ಮಾಡ್ತಾ ಇರಬೇಕು ಅವರು, ಇಲ್ಲ ಎರಡನೇದು ಆಹಾರಕ್ಕೆ ಸಂಬಂಧಪಟ್ಟಂಗೆ ಫುಡ್ ಟೆಕ್ ಸಂಬಂಧಪಟ್ಟಂಗೆ, ಇಲ್ಲ ಮೂರನೇದು ಹೆಲ್ತ್ ಕೇರ್ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಅವರು ಪದಾರ್ಥನ ಹೊಸದಾಗಿ ಆವಿಷ್ಕಾರ ಮಾಡುವಂತ ಇದ್ರೆ ನಾವು ಸಹಾಯ ಮಾಡ್ತೀವಿ ಮೊದಲನೇದು. ಎರಡನೇದು ಯಾರೇ ಆಗಲಿ ಸ್ಟಾರ್ಟ್ಅಪ್ ಅಂತ ನಮ್ಮ ಹತ್ರ ಬಂದಾಗ ಅದು ಹೊಸದಾಗಿ ಇದೆಯಾ ಏನಾದರೂ ಅಂತ ನೋಡ್ತೀವಿ ನಾವು. ಇನ್ನೋವೇಷನ್ ಇರಬೇಕು. ಈಗ ಎಲ್ಲರೂ ಮಾಡೋ ಥರನೇ ನಾನು ಮಾಡ್ತೀನಿ, ಮಸಾಲೆ ಪೌಡರ್ ತಯಾರಿಸ್ತೀನಿ, ಸಾಂಬಾರ್ ಪೌಡರ್ ಮಾಡ್ತೀನಿ ಅಂತಂದ್ರೆ ಆಗಲ್ಲ. ಹೊಸದಾಗಿ ಏನಾದ್ರು ಇರಬೇಕು, ಅದರಲ್ಲಿ ಹೊಸ ಅಂಶ ಇರಬೇಕು ಅದರಲ್ಲಿ. ಅದು ಎರಡನೇ ಮಾನದಂಡ. ಮೂರನೇ ಮಾನದಂಡ ಏನು ಅಂದ್ರೆ ಅದು ಐಡಿಯಾ ಸ್ಟೇಜ್ ಅಲ್ಲಿ ಇರಬೇಕು, ಆಗ್ಲೇ ಅದು ಪ್ರಾಡಕ್ಟ್ ಆಗಿ ರೆಡಿ ಆಗಿರಬಾರ್ದು, ಐಡಿಯಾ ಸ್ಟೇಜ್ ಅಲ್ಲಿ ಇದ್ರೆ ನಾವು ಸಹಾಯ ಕೊಡ್ತೀವಿ. ನಾಲ್ಕನೇದು ಅವರು ಈ ನಾನಾಗ್ಲೇ ತಿಳಿಸ್ದಂಗೆ ಮೈಸೂರು, ಮಂಡ್ಯ, ಚಾಮರಾಜನಗರ, ಹಾಸನ್ನು, ರಾಮನಗರ ಈ ಜಾಗಗಳಿಂದ ಬಂದ್ರೆ ನಾವು ಮೊದಲನೇ ಆದ್ಯತೆ ಕೊಡ್ತಾ ಇದೀವಿ. ಆಮೇಲೆ 5ನೇದು ವಿಮೆನ್ ಲೆಡ್ ಸ್ಟಾರ್ಟ್ಅಪ್ಸ್, ಮಹಿಳೆ

0: ಉದ್ಯಮಿಗಳಿದ್ರೆ ಅವ್ರಿಗೂ ಆದ್ಯತೆ ಕೊಡ್ತಾ ಇದೀವಿ. ಸೊ ಇಷ್ಟು ಮಾನದಂಡಗಳಿದೆ.
1: ಸರಿಗೆ ತಾವು ಹೇಳಿದ್ರಿ ಮೂರು ರೀತಿಯ ಅಂಶಗಳನ್ನ ಹೇಳಿದ್ರಿ ಸರ್, ಅಗ್ರಿಟೆಕ್ ಆಗಿರ್ಬೋದು, ಫುಡ್ ಟೆಕ್ ಮತ್ತೆ ಹೆಲ್ತ್ ಟೆಕ್. ಈ ಮೂರು ರೀತಿಯ ವಿಷಯಗಳಲ್ಲಿ ಅಥವಾ ಕ್ಷೇತ್ರಗಳಲ್ಲಿ ಹೊಸತನವನ್ನ ಮಾಡಲಿಕ್ಕೆ ಬಂದಂತ ಸ್ಟಾರ್ಟ್ಅಪ್ಗಳಿಗೆ ತಾವು ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ರಿ ಸರ್. ತಮ್ಮ ಒಂದು ಕ್ಯಾಂಪಸ್ನಲ್ಲೇ ಇಷ್ಟು ಸ್ಟಾರ್ಟ್ಅಪ್ಗಳಿಗೆ ತಾವು ಅವಕಾಶಗಳನ್ನು ಮಾಡಿಕೊಟ್ಟಿದ್ದೀರ ಪ್ರಸ್ತುತವಾಗಿ?
0: ಹೌದು ಹೌದು, ನಮ್ಮ ಕ್ಯಾಂಪಸ್ ಅಲ್ಲಿ ಈಗ 10,000 ಸ್ಕ್ವೇರ್ ಫೀಟ್ ಇದಕ್ಕಾಗಿಯೇ ಮೀಸಲಿಟ್ಟಿದೀವಿ, ಬರೀ ಸ್ಟಾರ್ಟ್ಅಪ್ ಇನ್ಕ್ಯುಬೇಷನ್ಗೆ. ಅಲ್ಲಿ ಬೇರೆ ಕ್ಲಾಸ್ಗಳು ಲ್ಯಾಬ್ಗಳು ಏನು ಇರಲ್ಲ. ಅಲ್ಲಿ ಏನಂದ್ರೆ, ಮೊದಲನೇದಾಗಿ ನಾನು ಆಗ್ಲೇ ತಿಳಿಸ್ದಂಗೆ ಆಫೀಸ್ ಸ್ಪೇಸ್ ಕೊಡ್ತಾ ಇದೀವಿ. ಈಗ ಈ 12 ಸ್ಟಾರ್ಟ್ಅಪ್ಗಳಿಗೂ ಆಫೀಸ್ ಸ್ಪೇಸ್ ಕೊಟ್ಟಿದೀವಿ, ಅಲ್ಲೇ ಬಂದು ಅವರು ಚಟುವಟಿಕೆಗಳನ್ನ ನಡೆಸ್ಕೋಬಹುದು. ಈಗ ಎಲ್ಲೋ ಮೈಸೂರಲ್ಲೋ ಬೆಂಗಳೂರಲ್ಲೋ ಬಾಡಿಗೆ ತಗೊಂಡು 15,000-20,000 ಬಾಡಿಗೆ ಕಟ್ಕೊಂಡು ಬೇಕಾಗಿಲ್ಲ, ನಮ್ಮಲ್ಲೇ ಜಾಗ ಕೊಟ್ಟಿದೀವಿ. ಸೊ ಅವ್ರ ಡೈಲಿ ಆಫೀಸ್ ಚಟುವಟಿಕೆಗಳು ಇಲ್ಲಿ ನಡೆಸ್ಕೋಬಹುದು. ಎರಡನೇದು ಎಕ್ವಿಪ್ಮೆಂಟ್ಸ್, ನಾನು ತಿಳಿಸಿದ್ನಲ್ಲ ಫುಡ್ ಪ್ರೊಸೆಸಿಂಗ್ ರಿಲೇಟೆಡ್ ಎಕ್ವಿಪ್ಮೆಂಟ್ಸ್, 3D ಪ್ರಿಂಟರ್ ಇದೆ, ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಇದೆ, ಅದೆಲ್ಲ ಬಂದು ಬಳಸ್ಕೋಬಹುದು. ಈಗಾಗಲೇ 3 ಕಂಪನಿಗಳು ಬಳಸ್ಕೊಳ್ತಾ ಇದಾರೆ ಆ ಎಕ್ವಿಪ್ಮೆಂಟ್ಗಳನ್ನ ಅವ್ರ ಪ್ರಾಡಕ್ಟ್ ಮಾಡೋದಕ್ಕೆ, ಪ್ರಾಡಕ್ಟ್ ಡೆವಲಪ್ ಮಾಡೋದಕ್ಕೆ. ಒಂದು ಕಂಪನಿ ಅಂತೂ ಯಾವುದೇ ಮಷಿನ್ ಕೊಂಡ್ಕೊಂಡೆಲ್ಲ ನಮ್ಮಲ್ಲೇ ಬಂದು ಪ್ರೊಡಕ್ಷನ್ನೇ ಮಾಡ್ತಾ ಇದ್ದಾರೆ, ಪ್ರೊಡಕ್ಷನ್ ಮಾಡಿ ಮಾರ್ಕೆಟಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಆ ಥರನೂ ನಡೀತಾ ಇದೆ. ಆಮೇಲೆ ಮಾರ್ಕೆಟಿಂಗ್ ಸಹಾಯ ಇರ್ಬೋದು, ಆಮೇಲೆ ಗೈಡೆನ್ಸ್ ಇರ್ಬೋದು. ಸುಮಾರು ಇಂಡಸ್ಟ್ರಿಯಲ್ ಎಕ್ಸ್ಪರ್ಟ್ಸು ಮತ್ತು ಬೇರೆ ಬೇರೆ ಸೈಂಟಿಸ್ಟ್ಗಳೆಲ್ಲ ನಮ್ಮ ಜೊತೆ ಇದ್ದಾರೆ, ನಮ್ಮ ಪ್ಯಾನಲಲ್ಲಿ ಇದ್ದಾರೆ. ಅವರಿಂದ ಅವರಿಗೆ ಸರಿಯಾದ ಮಾರ್ಗದರ್ಶನ ಇರ್ಬೋದು, ಆ ಥರದ್ದೆಲ್ಲ ಕೊಡಿಸ್ತಾ ಇದೀವಿ. ಆಮೇಲೆ ಈ ಕೆಲವು ಸ್ಟಾರ್ಟ್ಅಪ್ ಕಂಪನಿಗಳು ಯಾರು ನಮ್ಮಲ್ಲಿದ್ದಾರೆ ಅವರು ಕೆಲವು ಅವ್ರಿಗೆ ಕೆಲವು ರಿಕ್ವೈರ್ಮೆಂಟ್ಸ್ ಇರುತ್ತೆ. ಈಗ ಉದಾಹರಣೆಗೆ ಆರೋಗ್ಯ ಬುತ್ತಿ ಅಂತ ಒಂದು ಕಂಪನಿ ಹೇಳಿದ್ನಲ್ಲ, ಅವರು ನೀರನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಈಗ ಮರ ಹತ್ತಿ ಅದನ್ನೆಲ್ಲ ತೆಗೆಯೋದು ಎಲ್ಲ ನಿಮಗೆ ಗೊತ್ತು ಎಷ್ಟು ಕಷ್ಟ ಅಂತ. ಅದಕ್ಕೆ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಅವರು ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ರೋಬೋಟಿಕ್ ಆರ್ಮ್ಸ್ ತಯಾರಿಸೋಕ್ಕೆ. ನಮ್ಮ ಕಾಲೇಜಲ್ಲಿರೋ ಸ್ಟೂಡೆಂಟ್ಸ್ ರೋಬೋಟಿಕ್ ಆರ್ಮ್ಸ್ ತಯಾರಿಸಿ, ಅದು ಮನುಷ್ಯ ಬೇಕಾಗ್ದೇನೆ, ಯಾರು ಮನುಷ್ಯ ಬೇಕಾಗಿಲ್ಲ, ಒಂದು ರೋಬೋಟ್ ಥರ ಮಾಡ್ತಾ ಇದ್ದಾರೆ ನಮ್ಮ ಸ್ಟೂಡೆಂಟ್ಸೇ. ಅದೇ ಮರ ಹತ್ತಿ ನೀರನ್ನು ತೆಗೆದು ಬರುತ್ತೆ. ಈ ರೀತಿಯೆಲ್ಲ ನಮ್ಮ ಸ್ಟೂಡೆಂಟ್ಗಳನ್ನ ಇನ್ವಾಲ್ವ್ ಮಾಡಿಕೊಂಡು ಸ್ಟಾರ್ಟ್ಅಪ್ಗಳಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಚಟುವಟಿಕೆಗಳು ನಡೀತಾ ಇದೆ.
1: ಈಗ ಪ್ರಸ್ತುತವಾಗಿ 12 ರೀತಿಯ ಸ್ಟಾರ್ಟ್ಅಪ್ಗಳು ತಮ್ಮ ಒಂದು ಕ್ಯಾಂಪಸ್ನಲ್ಲಿ ಉತ್ಪನ್ನವನ್ನು ಮಾಡಿ ಮಾರುಕಟ್ಟೆಯನ್ನು ಮಾಡ್ತಾ ಇದೆ ಅಂತ ಹೇಳಿದ್ರಿ ಸರ್. ಇದಕ್ಕೆ ತಾವು ಆಫೀಸ್ ಕ್ಯಾಂಪಸ್ಗೆ ಮತ್ತೆ ಉಪಕರಣಗಳಿಗೆ ಬಾಡಿಗೆಯನ್ನು ವಿಧಿಸೋದಾಗಿರ್ಬೋದು, ಅದು ಯಾವ ಮಾನದಂಡಗಳ ಮೇಲೆ ಬಾಡಿಗೆಯನ್ನು ವಿಧಿಸ್ತಾ ಇದ್ದೀರಾ?
0: ನಮ್ಮಲ್ಲಿ ಬಹಳ ನಾಮಿನಲ್ ಅಂದ್ರೆ ನೀವು ಕಂಪೇರ್ ಮಾಡೋಕ್ಕಾಗಲ್ಲ ಮಾರ್ಕೆಟ್ ರೇಟ್ಗೆ. ಸೊ ಈಗ ನೀವು ಏನು ಆಚೆ ಅವರು ಹೊಸದಾಗಿ ಏನು ಮಾರ್ಕೆಟಲ್ಲಿ ಅವರು ಯಾವುದೋ ಒಂದು ಬಿಲ್ಡಿಂಗ್ ಕಮರ್ಷಿಯಲ್ ಬಿಲ್ಡಿಂಗ್ ಅಲ್ಲಿ ತಗೋಬೇಕು ಅಥವಾ ಅವರೇ ಒಂದು ರೆಸಿಡೆನ್ಷಿಯಲ್ ಏರಿಯಲ್ಲಿ ಒಂದು ಜಾಗನ ತಗೋಬೇಕು ಅಂದ್ರೆ ಅಜಗಜಾಂತರ ಇದೆ. ಈಗ ಉದಾಹರಣೆಗೆ ನಮ್ಮಲ್ಲಿ ಈಗ ನಾವು ಬಾಡಿಗೆ ಕೊಡ್ತಾ ಇದೀವಲ್ಲ ಈ ಕಂಪನಿಗಳಿಗೆ, ತಿಂಗಳಿಗೆ 1,500 ಹಂಗೆ ಚಾರ್ಜ್ ಮಾಡ್ತಾ ಇದೀವಿ ಅಷ್ಟೇ. ಈಗ ನೀವು ಆಚೆ ಅಂತ ಜಾಗ ಸಿಗಬೇಕು ಅಂದ್ರೆ ಮಿನಿಮಮ್ 7,000-10,000 ಆಗುತ್ತೆ. ಆಮೇಲೆ ಈ ಎಕ್ವಿಪ್ಮೆಂಟ್ಗಳು, ನಮ್ಮಲ್ಲಿ ಏನು ಎಕ್ವಿಪ್ಮೆಂಟ್ಗಳು ಹೇಳಿದೆ ಅದೆಲ್ಲ ಗಂಟೆಗೆ 100 ರೂಪಾಯಿ ಆ ಥರ ಏನೋ ಚಾರ್ಜ್ ಮಾಡ್ತಾ ಇದೀವಿ. ಈಗ ಅವರೇ ಸ್ವಂತವಾಗಿ ಆ ಎಕ್ವಿಪ್ಮೆಂಟ್ಗಳೆಲ್ಲ ಕೊಂಡ್ಕೋಬೇಕು ಅಂದ್ರೆ 15-20 ಲಕ್ಷ ಖರ್ಚಾಗುತ್ತೆ. ಈಗ ಅವರು ಸ್ಟಾರ್ಟಿಂಗ್ ಎಲ್ಲ 20 ಲಕ್ಷ ಮಷಿನ್ ಮೇಲೆ ಹಾಕ್ಬಿಟ್ರೆ ಇನ್ನು ಅವರು ಪ್ರೊಡಕ್ಷನ್ ಹೆಂಗೆ ಮಾಡ್ತಾರೆ, ಮಾರ್ಕೆಟಿಂಗ್ ಹೆಂಗೆ ತರ್ತಾರೆ, ಮತ್ತೆ ಅವರು ಇನೋವೇಷನ್ ರಿಸರ್ಚ್ R&D ಹೆಂಗೆ ಮಾಡ್ತಾರೆ, ಹೊಸ ಪ್ರಾಡಕ್ಟ್ ತಯಾರಿಸೋದಕ್ಕೆ ಅದಕ್ಕೆ ಹೆಂಗೆ ಹಣ ಒದಗಿಸ್ತಾರೆ, ಸಂಬಳಗಳು ಎಲ್ಲಿಂದ ಕೊಡ್ತಾರೆ. ಸೊ ಅದೆಲ್ಲ ಉಳಿಯುತ್ತೆ ನಮ್ಮಲ್ಲಿ ಬಂದರೆ. ಆಮೇಲೆ ಮುಖ್ಯವಾಗಿ ನಮ್ಮಲ್ಲಿ ಈ ಹಣದ ಸಹಾಯ ಕೊಡ್ತಾ ಇದೀವಿ ನಾವು, 10 ಲಕ್ಷದವರೆಗೂ ಅನುದಾನ ಅಂದರೆ ಇದು ಮರುಪಾವತಿ ಇಲ್ಲದೇನ ಅಂತ ಒಂದು ಸಹಾಯ. ಸೊ ಈ ರೀತಿ ಅವರು ವಿನೂತನವಾಗಿ ಆವಿಷ್ಕಾರಯುತವಾಗಿ ಏನಾದರೂ ಪದಾರ್ಥಗಳು ತಯಾರಿಸ್ತಾ ಇದ್ದಾರೆ ಅಂದರೆ ನಮ್ಮಲ್ಲಿ ಈ 10 ಲಕ್ಷದ ಅನುದಾನ ಕೂಡ ಸಿಗ್ತಾ ಇದೆ. ಸೊ ಇಷ್ಟು ಸೌಲಭ್ಯಗಳು ನಮ್ಮಲ್ಲಿ ಸಿಗುತ್ತೆ.
1: ಸರಾಗಿದ್ರೆ ಒಟ್ಟಾರೆ ಈಗ ತಮ್ಮ DST-8BI ಯೋಜನೆಯ ಸಂಪೂರ್ಣ ರೂಪುರೇಷೆ ಆಗಿರ್ಬೋದು, ಕಾರ್ಯಚಟುವಟಿಕೆಗಳಾಗಿರ್ಬೋದು, ಇದನ್ನೆಲ್ಲ ಯಾವ ಕೇಂದ್ರ ಸರ್ಕಾರದ ಇಲಾಖೆ ಇದನ್ನು ನಿಯಂತ್ರಣ ಮಾಡ್ತಾ ಇದೆ ಸರ್?
0: ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಅಂತ ಇದೆ ಭಾರತ ಸರ್ಕಾರದಲ್ಲಿ, ಅವರ ಒಂದು ಇಲಾಖೆ ವತಿಯಿಂದ ಈ ಒಂದು ಸ್ಕೀಮ್ ನಡೀತಾ ಇರೋದು.
1: ಅಂದ್ರೆ ಯಾವ ರೀತಿಯಾದಂತಹ ಚಟುವಟಿಕೆಗಳು ಜರುಗಬೇಕು ಮತ್ತು ಏನೆಲ್ಲ ಸೌಲಭ್ಯಗಳು ತಲುಪಬೇಕು ಅನ್ನೋದು ಇಲಾಖೆ ವತಿಯಿಂದನೇ,
0: ಇಲಾಖೆ ವತಿಯಿಂದ ಅವ್ರದ್ದು ಒಂದು ಮಾನದಂಡ ಗೈಡ್ಲೈನ್ಸ್ ಇರುತ್ತೆ, ಅದ್ರ ಪ್ರಕಾರನೇ ಇದೆಲ್ಲ ನಡೆಸ್ತಾ ಇರೋದು. ಸೊ ನಾನು ಮೊದಲನೇ ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಅಲ್ಲಿ 2016 ಸ್ಟಾರ್ಟ್ಅಪ್ ಕ್ರಾಂತಿ ಅಂತ ಪ್ರಾರಂಭ ಆಗಿದ್ದು. ಸೊ ಇದೆಲ್ಲ ಈ ಸ್ಕೀಮ್ಗಳು, ಈ ಗೌರ್ಮೆಂಟ್ ಭಾರತ ಸರ್ಕಾರದ ಸ್ಕೀಮ್ಗಳೆಲ್ಲ ಏನಿದೆಯೋ ಇದೆಲ್ಲ ಇನ್ಕ್ಯುಬೇಟರ್ ಮುಖಾಂತರ ಇಂಪ್ಲಿಮೆಂಟ್ ಆಗ್ತಾ ಇದೆ. ಅಂದ್ರೆ ಇದು ನಮ್ಮಲ್ಲಿ 10 ಲಕ್ಷ ನಾವು ಕೊಡ್ತಾ ಇದೀವಿ ಅಂತ ಹೇಳಿದ್ನಲ್ಲ, ಇದೇ ತರ ನಮ್ಮ ಇಡೀ ದೇಶದಲ್ಲಿ 600 ಕಡೆ ಸಿಗ್ತಾ ಇದೆ. ಇದೆಲ್ಲ ಹೆಂಗೆ ಅಂದ್ರೆ ಇಂಜಿನಿಯರಿಂಗ್ ಕಾಲೇಜಸ್ಗಳಲ್ಲಿ ಪ್ರಾರಂಭ ಮಾಡ್ತಾರೆ, ಈ ಬೇರೆ ಬೇರೆ ಮಾನದಂಡಗಳ ಆಧಾರವಾಗಿ ಇಂಜಿನಿಯರಿಂಗ್ ಕಾಲೇಜುಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಮಾಡ್ತಾರೆ. ಅಂದ್ರೆ ಆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಉದ್ಯಮಶೀಲತೆ ಅಂದ್ರೆ ಆಂಟರ್ಪ್ರಿನರ್ಶಿಪ್ ರಿಲೇಟೆಡ್ ಯಾವ ರೀತಿ ಆಕ್ಟಿವಿಟೀಸ್ ನಡೀತಾ ಇದೆ, ಆ ಉದ್ಯಮಶೀಲತೆಗೆ

0: ಕಾಲೇಜಲ್ಲಿ ಉತ್ತೇಜನೆ ಕೊಡ್ತಾ ಇದ್ದಾರ, ಅಲ್ಲಿ ಇರೋ ಮ್ಯಾನೇಜ್ಮೆಂಟ್ ಈ ಉದ್ಯಮಶೀಲತೆಗೆ ಸಂಬಂಧಪಟ್ಟಂಗೆ ಏನಾರು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡಿದಾರ, ಮತ್ತೆ ಸ್ಟೂಡೆಂಟ್ಗಳನ್ನ ಉದ್ಯಮಶೀಲರಾಗಿ ಬೆಳೆಸ್ತಾ ಇದಾರ, ಮತ್ತೆ ಏನೇನು ಆಕ್ಟಿವಿಟೀಸ್ ಮಾಡಿದಾರೆ, ಏನೇನು ಯಾವ್ಯಾವ ತರ ಪ್ರೋಗ್ರಾಮ್ಸ್ ಮಾಡಿದಾರೆ, ಅವ್ರ ಕಾಲೇಜ್ ಮ್ಯಾನೇಜ್ಮೆಂಟ್ ಎಷ್ಟು ಹಣ ಇದಕ್ಕೆ ಒದಗಿಸ್ತಾ ಇದಾರೆ ಈ ಉದ್ಯಮಶೀಲತೆ ಸಂಬಂಧಪಟ್ಟಂತ ಚಟುವಟಿಕೆಗಳಿಗೆ, ಇದನ್ನೆಲ್ಲ ಮಾನದಂಡವಾಗಿ ಇಟ್ಕೊಂಡು ಭಾರತ ಸರ್ಕಾರ ಒಂದು 600 ಕಾಲೇಜುಗಳನ್ನ ಸೆಲೆಕ್ಟ್ ಮಾಡಿದೆ ಇಡೀ ದೇಶದಲ್ಲಿ.
1: ಆ ಕಾಲೇಜುಗಳಲ್ಲಿ ಇನ್ಕ್ಯುಬೇಟರ್ ಅಂತ ಸೆಟಪ್ ಮಾಡಿರ್ತಾರೆ.
0: ಈಗ ನಮ್ಮ GSS ಇಂಜಿನಿಯರಿಂಗ್ ಕಾಲೇಜ್, ವಿಮೆನ್ಸ್ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಹೇಗೆ ಈ ಇನ್ಕ್ಯುಬೇಟರ್ನ ಸೆಟಪ್ ಮಾಡಿದ್ದಾರೆ, ಇದೇ ತರ 600 ಕಾಲೇಜುಗಳಲ್ಲಿ ಸೆಟಪ್ ಮಾಡಿದ್ದಾರೆ ಇಡೀ ದೇಶದಲ್ಲಿ. ಈ ಇನ್ಕ್ಯುಬೇಟರ್ಗಳ ಮುಖಾಂತರ ಈ ಎಲ್ಲ ಸ್ಕೀಮ್ಗಳು ಇಂಪ್ಲಿಮೆಂಟ್ ಆಗ್ತಾ ಇದೆ. ಈಗ ಈ ITBI ಸ್ಕೀಮ್, ಈ 10 ಲಕ್ಷದ ಏನು ಅನುದಾನ ಕೊಡ್ತಾ ಇದೀವಿ, ಇದು ಒಂದು ಸ್ಕೀಮ್. ಇದೇ ತರ ಸುಮಾರು ಸ್ಕೀಮ್ ಇದೆ ಸ್ಟಾರ್ಟ್ಅಪ್ ಇಂಡಿಯಾಲಿ. ಸ್ಟಾರ್ಟ್ಅಪ್ ಇಂಡಿಯಾ ಸೀಡ್ ಫಂಡಿಂಗ್ ಅಂತ ಒಂದು ಸ್ಕೀಮ್ ಇದೆ, ಅದು 25 ಲಕ್ಷದಿಂದ 50 ಲಕ್ಷದವರೆಗೂ ಸಿಗ್ತಾ ಇದೆ ಸ್ಟಾರ್ಟ್ಅಪ್ಗಳಿಗೆ. ಅದು ಕೂಡ ಇದೇ ತರ ಮರುಪಾವತಿ ಇಲ್ಲದೆ ಇರುವಂತಹ ಒಂದು ಸಹಾಯ ಸೌಲಭ್ಯ. ಇನ್ನೊಂದು ನಿಧಿ ಪ್ರಯಾಸ್ ಅಂತ, ಅದು DST ಇಲಾಖೆಯಿಂದ ಬರ್ತಾ ಇರೋದು, DST ನಿಧಿ ಪ್ರಯಾಸ್ ಅಂತ, ಅದು ಕೂಡ 10 ಲಕ್ಷದ ಅನುದಾನದ ಸ್ಕೀಮ್. ಇನ್ನೊಂದು DST ನಿಧಿ ಸೀಡ್ ಸಪೋರ್ಟ್ ಅಂತ ಒಂದು ಸ್ಕೀಮ್ ಇದೆ, ಅದು 1 ಕೋಟಿವರೆಗೂ ಕೊಡ್ತಾ ಇದ್ದಾರೆ. ಇನ್ನೊಂದು DST ನಿಧಿ ಆಕ್ಸಲರೇಟರ್ ಅಂತ ಇದೆ, ಅದು 5 ಕೋಟಿವರೆಗೂ ಕೊಡ್ತಾ ಇದ್ದಾರೆ. ಇದೆಲ್ಲ ಕೂಡ ಇನ್ಕ್ಯುಬೇಟರ್ ಮುಖಾಂತರ ಇಂಪ್ಲಿಮೆಂಟ್ ಆಗ್ತಾ ಇದೆ. ಸೊ ನಮ್ದು ಒಂದು ಇನ್ಕ್ಯುಬೇಟರ್ ಈ GSS ಇಂಜಿನಿಯರಿಂಗ್ ಕಾಲೇಜ್, ವಿಮೆನ್ಸ್ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಏನಿದೆ ನಮ್ದು ಇನ್ಕ್ಯುಬೇಟರ್ ಇದೆಯಲ್ಲ, ಇದು ಕೂಡ ಇದೇ ರೀತಿಯ ಒಂದು ಇನ್ಕ್ಯುಬೇಟರ್, ಭಾರತ ಸರ್ಕಾರದಿಂದ ರೆಕಗ್ನೈಸ್ ಆದಂತ ಒಂದು ಇನ್ಕ್ಯುಬೇಟರ್.
2: ಸರ್, ಹಾಗೇನೆ ಮತ್ತೊಂದು ಪ್ರಶ್ನೆ ಏನಂದ್ರೆ, ನೇರವಾಗಿಯೂ ಕೂಡ ಒಂದು ವೆಬ್ಸೈಟ್ ಮುಖಾಂತರ ಈ ಒಂದು ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಅಡಿಯಲ್ಲಿ ತಮ್ಮ ಒಂದು ಪ್ರಾಜೆಕ್ಟ್ ಪ್ಲಾನಿಂಗ್ ನ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡುವ ಮುಖಾಂತರ ಒಂದು ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ಈ ಸ್ಟಾರ್ಟ್ಅಪ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಸೇವಾ ಸೌಲಭ್ಯಗಳನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆಯನ್ನು ಕೂಡ ಒಂದು ಸೌಲಭ್ಯವನ್ನು ಒದಗಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಇದನ್ನು ಪ್ರತ್ಯೇಕ ಹೊರತುಪಡಿಸಿ ಕೂಡ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಅದಕ್ಕೆ ಬೇಕಾದಂತ ಅಗತ್ಯತೆಗಳನ್ನು ಪಡ್ಕೋಬಹುದು.
0: ಆನ್ಲೈನ್ ನಮ್ಮ ವೆಬ್ಸೈಟ್ ಇದೆ, GSS TBIF ವೆಬ್ಸೈಟ್ ಇದೆ. ಯಾರಾದರೂ ಗೂಗಲ್ ಅಲ್ಲಿ GSS TBIF ಅಂತ ಟೈಪ್ ಮಾಡಿದ್ರೆ ವೆಬ್ಸೈಟ್ ಬರುತ್ತೆ. ಆ ವೆಬ್ಸೈಟ್ ಲಾಗಿನ್ ಆಗಿ ಅಲ್ಲಿ ಏನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ, ಅದನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಸರಿಯಾದ ರೀತಿ ಮಾರ್ಗದರ್ಶನ ಕೊಡ್ತಾರೆ. ಇಲ್ಲಾಂದ್ರೆ ನಮ್ಮ GSS ಇಂಜಿನಿಯರಿಂಗ್ ಕಾಲೇಜ್ ಇದೆ KRS ರೋಡ್ ಅಲ್ಲಿ ಮೈಸೂರಲ್ಲಿ, ಅಲ್ಲೂ ಕೂಡ ನೇರವಾಗಿ ಬಂದು ಭೇಟಿ ಮಾಡಬಹುದು. ಇಂಜಿನಿಯರಿಂಗ್ ಕಾಲೇಜ್ ಕ್ಯಾಂಪಸ್ ಅಲ್ಲಿ ನಮ್ದು D ಬ್ಲಾಕ್ ಅಂತ ಇದೆ, D ಬ್ಲಾಕ್ 4ನೇ ಮಹಡಿಯಲ್ಲಿ ನಾವು ನಮ್ಮ ಆಫೀಸ್ ಇರೋದು. ಅಲ್ಲಿ ಬಂದು ಯಾರು ಯಾವಾಗಾರು ಬರ್ಬೋದು. ಮೊದಲನೇ ಶನಿವಾರ, 3ನೇ ಶನಿವಾರ ಮಾತ್ರ ನಾವಿರಲ್ಲ, ಬಾಕಿ ಎಲ್ಲಾ ದಿವಸಗಳು ನಾವು ವರ್ಕ್ ಮಾಡ್ತೀವಿ. ಬೆಳಗ್ಗೆ 9 ರಿಂದ ಸಂಜೆ 5 ಗಂಟೆವರೆಗೂ ನಾವಿರ್ತೀವಿ, ಯಾವಾಗಾರು ಬರ್ಬೋದು.
2: ಸರ್, ಹಾಗೇನೆ ಈ ಒಂದು ಯೋಜನೆ ಅಡಿಯಲ್ಲಿ ಪ್ರಮುಖವಾಗಿ ನಾವು ಗಮನಿಸ್ತು ಅಂದ್ರೆ ನಮ್ಮ ಈ ಎಚ್ಚರಿಕೋಟೆ ಸರಗೂರು ಭಾಗದಲ್ಲಿ ಹೆಚ್ಚಿನದಾಗಿ ಆದಿವಾಸಿಗಳು ಕಂಡು ಬರ್ತಾರೆ. ಸರ್, ಅವರು ಒಂದಷ್ಟು ಕಾಡಿನಿಂದ ಕಿರು ಉತ್ಪನ್ನಗಳನ್ನ ತರೋದಾಗಿರ್ಬೋದು, ಮತ್ತೆ ಆಹಾರದಲ್ಲಿ ಒಂದಷ್ಟು ಅವ್ರದೇದಂತ ವಿಶೇಷ ಆಹಾರ ಪದಾರ್ಥಗಳನ್ನ ತಯಾರಿಸೋದಾಗಿರ್ಬೋದು, ಈ ತರದೆಲ್ಲ ಮಾಡ್ತಾ ಇದ್ದಾರೆ. ಸರ್, ಈ ನಿಟ್ಟಿನಲ್ಲಿ ಇಂತಹ ಆದಿವಾಸಿಗಳಿಗೆ ತಮ್ಮ ಈ ಯೋಜನೆ ಅಡಿಯಲ್ಲಿ ಏನಾದರೂ ವಿಶೇಷವಾಗಿ ಏನಾದರೂ ಸಹಾಯಧನಗಳು ಸಿಗ್ತಾ ಇದೆ? ಸರ್,
0: ಖಂಡಿತವಾಗ್ಲೂ ಸಿಗುತ್ತೆ. ಈ ITBI ಯೋಜನೆ ಪ್ರಾರಂಭ ಆಗಿದ್ದೆ ಇಂಥವ್ರಿಗೋಸ್ಕರ, ಇನ್ಕ್ಲೂಸಿವ್ TBI ಅಂದ್ರೆ ಈ ತರ ರೂರಲ್ ಏರಿಯಾಸು, ರಿಮೋಟ್ ಏರಿಯಾಸು, ತುಂಬಾ ದೂರದ ಪ್ರದೇಶಗಳಲ್ಲಿ ಇರುವಂತಹ ಆವಿಷ್ಕಾರಿಗಳು, ಸ್ಟಾರ್ಟ್ಅಪ್ ಮಾಡುವಂಥವ್ರಿಗೆ ಸಹಾಯ ಮಾಡಬೇಕು ಅಂತಾನೆ ಇದು ಪ್ರಾರಂಭ ಆಗಿರೋದು. ಈಗ ಆದಿವಾಸಿಗಳಿರ್ಬೋದು, ಕಾಡು ಪ್ರದೇಶಗಳಲ್ಲಿ ವಾಸ ಮಾಡುವಂಥವ್ರು ಇರ್ಬೋದು, ಅವ್ರಿಗೆ ಗೊತ್ತಿರುವಂತ ಕೆಲವು ಸುಮಾರು ಹೊಸ ಹೊಸ ವಿಷಯಗಳಿರ್ಬೋದು ಅಥವಾ ಹಳೆ ವಿಷಯಗಳೇ ಮಾರ್ಕೆಟ್ ಅಲ್ಲಿ ಇಲ್ಲದೆ ಇರುವಂತದ್ದು ಇರ್ಬೋದು. ಈಗ ಕೆಲವು ಅವ್ರಿಗೆ ಗಿಡ ಮೂಲಿಕೆಗಳಿಂದ ಕೆಲವು ಮೆಡಿಸಿನ್ ಔಷಧ ಪದಾರ್ಥಗಳನ್ನ ಮಾಡುವಂಥದ್ದು ಗೊತ್ತಿರುತ್ತೆ, ಆದ್ರೆ ಮಾರ್ಕೆಟ್ ಅಲ್ಲಿ ಆ ತರದ ಪ್ರಾಡಕ್ಟ್ ಗಳು ಇರಲ್ಲ.
1: ಖಂಡಿತವಾಗ್ಲೂ ನಮ್ಮ ಹತ್ರ ಬರ್ಬೋದು, ನಾವು ಸಹಾಯ ಮಾಡ್ತೀವಿ.
0: ಈಗ ನಾವು ಯಾವ ರೀತಿ ಅವ್ರಿಗೆ ಸಹಾಯ ಮಾಡ್ತೀವಿ ಅಂದ್ರೆ, ನಮ್ಮ ಹತ್ರ ಬಂದ ತಕ್ಷಣನೇ ಈಗ ಅವ್ರಿಗೆ ಸೈಂಟಿಫಿಕ್ ಟರ್ಮ್ಸ್ ಆಗಿರ್ಬೋದು, ಆ ಒಂದು ಪದ ಬಳಕೆ ಅದೆಲ್ಲ ಅವ್ರಿಗೆ ಗೊತ್ತಿರಲ್ಲ. ನಮ್ಮಲ್ಲಿ ನಾನು ಆಗ್ಲೇ ತಿಳಿಸ್ದಂಗೆ ನಮ್ಮ ಇಂಡಸ್ಟ್ರಿಯಲ್ ಎಕ್ಸ್ಪರ್ಟ್ಸ್ ಇರ್ಬೋದು, ನಮ್ಮ ಸೈಂಟಿಸ್ಟ್ಗಳಿರ್ಬೋದು, ಅವರ ಮುಖಾಂತರ ಅವ್ರಿಗೆ ಮಾರ್ಗದರ್ಶನ ಕೊಡಿಸಿ ಅದನ್ನ ನಮ್ಮ ಪ್ಯಾನಲ್ಗೆ, ನಮ್ಮ ಸೆಲೆಕ್ಷನ್ ಕಮಿಟಿಗೆ ಯಾವ ರೀತಿ ಪ್ರೆಸೆಂಟ್ ಮಾಡೋದು ಅಂತ ಅವ್ರಿಗೆ ಮಾರ್ಗದರ್ಶನ ಕೊಟ್ಟು ಅವರು ಒಂದು ಅವ್ರದ್ದೊಂದು ಐಡಿಯಾನ ಒಂದು ಆಕಾರಕ್ಕೆ ತೊಗೊಂಬಂದು ಅದನ್ನು ಪ್ರೆಸೆಂಟ್ ಮಾಡಿಸಿ ನೆಕ್ಸ್ಟ್ ಅವ್ರಿಗೆ ನಮ್ಮ ಪ್ರೊಸೆಸ್ ಮುಖಾಂತರ ಅವ್ರು ಯಾವ ರೀತಿ ಹಣ ಸಹಾಯ ಮಾಡ್ಬೋದು ಅದನ್ನ ಮಾಡಿಸ್ಕೊಡ್ತೀವಿ. ಉದಾಹರಣೆಗೆ ಇತ್ತೀಚೆಗೆ ಒಂದು ಉದಾಹರಣೆ ಹೇಳ್ತೀನಿ. ಇದೇ ತರ ನಾವು ರಾಮನಗರದಲ್ಲಿ ಒಂದು ಕಾರ್ಯಕ್ರಮ ಮಾಡಿದಾಗ ಒಬ್ರು ವ್ಯಕ್ತಿ ಅಂದ್ರೆ ಅವರು ಕಂಪನಿ ನಡೆಸ್ತಾ ಇದ್ದಾರೆ, ಸಿರಿ ನ್ಯೂಟ್ರಿ ಮಿಲ್ ಅಂತ ಕಂಪನಿ ಹೆಸರು. ಅವ್ರಿಗೆ ತಿಳಿದಂತ ಒಂದು ಯೋಜನೆಯಲ್ಲಿ ಅವರು ಸುಮಾರು ಬೇರೆ ಬೇರೆ ಔಷಧ ಪದಾರ್ಥಗಳು ಮತ್ತೆ ನ್ಯೂಟ್ರಿಷನಲ್ ಪ್ರಾಡಕ್ಟ್ಸ್ ನ ತಯಾರು ಮಾಡಿ ಮಾರ್ತಾ ಇದ್ದಾರೆ ಆಗ್ಲೇ ಮಾರ್ಕೆಟ್ ಅಲ್ಲಿ. ಅವರು ಒಂದು ಇದೇ ತರ ಒಂದು ಹೊಸ ಒಂದು ಪ್ರಾಡಕ್ಟ್ ನ ತಯಾರಿಸಬೇಕು ಅಂತಿದ್ದಾರೆ, ಅದು ಐಡಿಯಾ ಸ್ಟೇಜ್ ಅಲ್ಲಿ ಇದೆ, ಅವ್ರು ನಮ್ಮನ್ನ ಸಂಪರ್ಕ ಮಾಡಿದ್ದಾರೆ. ಸೊ ಈಗ ನಾವು ಅವ್ರಿಗೆ ಮಾರ್ಗದರ್ಶನ ಮಾಡಿ ನೆಕ್ಸ್ಟ್ ನಾವು ಏನು ಇದು ಈ 10 ಲಕ್ಷದ ಅನುದಾನ ನಾವು ಕೊಡ್ತೀವಿ, ಅದಕ್ಕೆ ಕೊಹಾರ್ಟ್ ಅಂತ ಕರಿತೀವಿ, ಅದರಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡಕ್ಕೆ ನಾವು ಎಲ್ಲ ಒಂದು ವ್ಯವಸ್ಥೆ ಮಾಡ್ತಾ ಇದೀವಿ. ಸೊ ಈ ರೀತಿ ಯಾವುದೇ ಒಂದು ಆಹಾರ ಪದಾರ್ಥ ಇರ್ಬೋದು ಅಥವಾ ಔಷಧ ಪದಾರ್ಥ ಇರ್ಬೋದು ಅಥವಾ ಬೇರೆ ಏನೇ ಒಂದು ಐಡಿಯಾ ಇರ್ಬೋದು, ಅದು ಮಾರ್ಕೆಟಲ್ಲಿ ಇಲ್ಲದೇ ಇರೋಂಥದ್ದು

0: ಇರುತ್ತೆ, ಅದು ಸುಮಾರು ಇರುತ್ತೆ, ಈ ಆದಿವಾಸಿಗಳ ಹತ್ರ ಇರುತ್ತೆ. ಅದು ಖಂಡಿತವಾಗ್ಲೂ ನಮ್ಮ ಹತ್ರ ಬಂದು ಸಂಪರ್ಕ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು. ನಾವು ಅವ್ರಿಗೆ ಯಾವ ರೀತಿ ಅದನ್ನು ಐಡಿಯಾ ಆಗಿ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡಿ ಯಾವ ರೀತಿ ಮಾರ್ಕೆಟ್ಗೆ ತರ್ಬೋದು ಅಂತ ಅವ್ರಿಗೆ ಮಾರ್ಗದರ್ಶನ ಕೊಟ್ಟು ಯಾವ ರೀತಿ ಅದಕ್ಕೆ ಹಣದ ಸಹಾಯ ಮಾಡ್ಬೋದು ಅದನ್ನು ಮಾಡೋಕ್ಕೆ ನಾವು ಸಿದ್ಧರಿದ್ದೀವಿ.
1: ಸರ್, ಆಗಿದೆ. ಪ್ರಸ್ತುತ ದಿನಗಳಲ್ಲಿ ನೋಡ್ತು ಅಂದರೆ ಭಾಳಷ್ಟು ಉನ್ನತವಾದ ಶಿಕ್ಷಣವನ್ನು ಪಡೆದಂಥ ಯುವ ಪೀಳಿಗೆ ಸಮಾಜದಲ್ಲಿ ಕಂಡುಬಂದರು, ಒಂದು ಉನ್ನತವಾದ ಉದ್ಯೋಗ ಅಥವಾ ಉದ್ಯೋಗವನ್ನು ಆರಿಸ್ಕೊಳ್ಳೋ ನಿಟ್ಟಿನಲ್ಲಿ ಭಾಳಷ್ಟು ಇಡುತ್ತಾ ಇದ್ದಾರೆ. ಅದರಲ್ಲಿ ಪ್ರಸ್ತುತ ನೋಡ್ತು ಅಂದರೆ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಈಗ ನಾವು ಬಾಳ್ತಾ ಇದ್ದೀವಿ. ಆ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಈ ಒಂದು ಸ್ಟಾರ್ಟಪ್ ಯೋಜನೆ ಮುಖಾಂತರ ನಾವು ಮುಂದೆ ಬರಲಿಕ್ಕೆ ಒಂದು ಉದ್ಯಮಶೀಲತೆಯನ್ನು ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಈ ಯೋಜನೆ ಭಾಳಷ್ಟು ಸಹಕಾರಿಯಾಗಿದೆ. ಆ ನಿಟ್ಟಿನಲ್ಲಿ ತಮ್ಮ ಮಾತುಗಳನ್ನು ಕೇಳ್ತಾ ಇರೋವಂಥ ಯುವ ಪೀಳಿಗೆಗಾಗಿರ್ಬೋದು ಅಥವಾ ಯುವ ಉದ್ಯಮಿ ಆಗಬೇಕು ಅಂತ ಕನಸನ್ನು ಒತ್ಕೊಂಡಿರೋಂಥವ್ರಿಗಾಗಿರ್ಬೋದು ಈ ಒಂದು ಯೋಜನೆ ಮುಖಾಂತರ ಸಿಗ್ತಿರೋಂಥ ಸೇವಾ ಸೌಲಭ್ಯಗಳನ್ನ ಪಡ್ಕೊಂಡು ಒಬ್ಬ ಉದ್ಯಮಿಯಾಗಿ ಒಂದು ಒಂದಷ್ಟು ಜನಗಳಿಗೆ ಒಂದು ಉದ್ಯೋಗ ನೀಡೋ ನಿಟ್ಟಿನಲ್ಲಿ ಒಂದು ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆಯನ್ನು ಒಂದು ಸಫಲತೆಯನ್ನು ಕಾಣೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದ ಮುಖಾಂತರ ಅಥವಾ ಯುವ ಪೀಳಿಗೆಗೆ ಏನು ಸಲಹೆ ಅಥವಾ ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ?
0: ಖಂಡಿತವಾಗ್ಲೂ ನೀವು ಹೇಳ್ದಂಗೆ, ನೀವು ಹೇಳಿದ್ದು ಸರಿಯಾದ ಮಾತು. ನಮ್ಮ ದೇಶದ ಯುವ ಪೀಳಿಗೆಗೆ ಅಂತಲೇ ಮಾಡಿರುವಂಥ ಸ್ಕೀಮ್ ಇದು. ಸ್ಟಾರ್ಟ್ಅಪ್ ಇಂಡಿಯಾ ಪ್ರಾರಂಭ ಮಾಡಿದ್ದೆ ನಮ್ಮ ಯುವ ಪೀಳಿಗೆಗೋಸ್ಕರ ಮತ್ತು ನಮ್ಮ ದೇಶದಲ್ಲಿರುವಂಥ ಮಹಿಳೆಯರಿಗೋಸ್ಕರ. ಸೊ ಈಗ ನೀವು ಹೇಳ್ದಂಗೆ, ಈಗ ಜಾಬ್ ಅನ್ನೋದು ಭಾಳ ಕಷ್ಟದ ಪರಿಸ್ಥಿತಿಯಲ್ಲಿದೆ. ಜಾಬ್ ಮಾರ್ಕೆಟು ಭಾಳ ಕಷ್ಟದ ಪರಿಸ್ಥಿತಿಯಲ್ಲಿದೆ. ಯಾವುದೇ ಕಂಪ್ನಿ ನೋಡಿದ್ರು ಲೇ ಆಫ್ಗಳು, ಇಷ್ಟು ಜನ ತೆಗೆದಾಕಿದ್ರು, ಇದೆಲ್ಲ ನೋಡ್ತಾ ಇದ್ದೀವಿ ನ್ಯೂಸ್ಗಳಲ್ಲಿ. ಆಮೇಲೆ ಈಗ ಹೊಸದಾಗಿ ಕೆಲಸ ಸಿಗಬೇಕು ಅನ್ನೋದು ಅದು ಅಷ್ಟು ಈಸಿ ಅಲ್ಲ. ಸೊ ಇದೇ ಒಂದು 10-15 ವರ್ಷದ ಹಿಂದೆ ನಮ್ಮ ದೇಶದಲ್ಲಿ ಸ್ವಂತ ಉದ್ಯಮೆ ಮಾಡ್ತೀನಿ ಅಂತ ಯಾರು ಒಬ್ಬ ಯುವಕ ಹೇಳಿತು ಅಂದರೆ ಅವನು ಹುಚ್ಚ ಅಂತ ಕರಿತಾ ಇದ್ರು. ಅದೇ ಈಗಿನ ಕಾಲದಲ್ಲಿ ಏನಂದರೆ, ಯಾರು ನಾನು ಸ್ವಂತ ಉದ್ಯಮೆ ಮಾಡಲ್ಲ ಅಂದರೆ ಅವನು ಹುಚ್ಚ ಅಂತ ಕರೀತಾರೆ. ಅಂತ ಒಂದು ಒಂದು ಸಮಯ ಕ್ರಿಯೇಟ್ ಆಗಿದೆ ನಮ್ಮ ದೇಶದಲ್ಲಿ. ಅಂದ್ರೆ ಅಷ್ಟು ಬೆಳವಣಿಗೆ ಆಗಿದೆ ನಮ್ಮ ದೇಶ. ಸೊ ಈ ಸ್ಟಾರ್ಟ್ಅಪ್ ಇಂಡಿಯಾ ಇಂಥ ಸ್ಕೀಮ್ಗಳೆಲ್ಲ ಬಂದಿದ್ರಿಂದ ಇವತ್ತು ನಮ್ಮ ದೇಶ ಸ್ಟಾರ್ಟ್ಅಪ್ ಅಲ್ಲೇ 3ನೇ ಸ್ಥಾನದಲ್ಲಿದೆ ಇಡೀ ವಿಶ್ವದಲ್ಲೇ. ಆ ರೀತಿಯಲ್ಲಿ ನಾವು ಮುಂದಕ್ಕೆ ಬಂದಿದ್ದೀವಿ. ಇಂಥ ಅಗಾಧವಾದ ಆಪರ್ಚುನಿಟಿ, ಇಂಥ ಅಗಾಧವಾದ ಅವಕಾಶಗಳು ಮುಂಚೆ ಇರಲಿಲ್ಲ. 10-15 ವರ್ಷದ ಮುಂಚೆ ಯಾವುದು ಅವಕಾಶಗಳು ಇರಲಿಲ್ಲ. ಇಂಥ ಒಂದು ಸಮಯದಲ್ಲಿ ಈ ಅವಕಾಶಗಳನ್ನ ಬಳಸ್ಕೋಬೇಕು ಅಂತ ನಾನು ನಮ್ಮ ಯುವ ಪೀಳಿಗೆಗೆ ಕೇಳ್ಕೊಳ್ತಾ ಇದ್ದೀನಿ. ಎರಡನೇದಾಗಿ, ಈಗ ನೀವು ಸ್ಟಾರ್ಟ್ಅಪ್ ಮಾಡ್ತೀರಾ ಅನ್ನೋ ತಕ್ಷಣನೇ, ನೀವು ಬಂದಿದ ತಕ್ಷಣನೇ ನಾವು ತಗೊಳ್ಳಿ ಅಂತ 10 ಲಕ್ಷ ಕೊಟ್ಬಿಡಲ್ಲ. ಅದರಲ್ಲಿ ನಾವು ಸುಮಾರು ಅಂಶಗಳನ್ನ ಪರಿಶೀಲನೆ ಮಾಡ್ತೀವಿ. ಈಗ ಯಾರು ಒಬ್ರು ಯುವ ಪೀಳಿಗೆ ಒಂದು ಸ್ಟಾರ್ಟ್ಅಪ್ ಮಾಡಬೇಕು ಅಂತ ಹೋದ್ರೆ, ಮೊದಲನೇದಾಗಿ ನಾನು ಅವ್ರಿಗೆ ಹೇಳುವಂತ ವಿಷಯ ಏನು ಅಂದ್ರೆ, ಅವ್ರು ಏನ್ ಯೋಚನೆ ಮಾಡ್ತಾ ಇದಾರೆ ಅದಕ್ಕೆ ಕಸ್ಟಮರ್ಸ್ ಇದಾರಾ ಅನ್ನೋದನ್ನು ಮೊದಲು ಅವ್ರು ನೋಡ್ಕೋಬೇಕು.
1: ಡಿಮ್ಯಾಂಡ್
0: ಇದೆಯಾ, ಮತ್ತೆ ಅವರು ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿದೆ. ಈಗ ನಾವು ಇಂಥ ಪ್ರಾಡಕ್ಟ್ ಮಾಡೋದ್ರಿಂದ ಕಸ್ಟಮರ್ಗಳಿಗೆ ಹೆಲ್ಪ್ ಆಗುತ್ತಾ, ಅವರ ಏನು ಬೇಕು ಬೇಡಗಳಿಗೆ ಅದು ಉಪಯುಕ್ತವಾಗಿರುತ್ತಾ, ಆಮೇಲೆ ಅದೇನಾರು ಹೊಸ ರೀತಿಯಲ್ಲಿ ಏನಾರು ಮಾಡ್ಬೋದಾ. ಈಗ ಎಲ್ಲಾರು ಮಾಡೋ ತರನೇ ನಾನು ಕಾಪಿ ಮಾಡಿದ್ರೆ ಅದು ಸೇಲ್ ಆಗಲ್ಲ, ಆಮೇಲೆ ಪ್ರಾಡಕ್ಟ್ ಕಾಂಪಿಟೇಷನ್ ಬಂದ್ಬಿಡುತ್ತೆ, ಆಮೇಲೆ ಅವ್ರ ರೇಟ್ ಕಮ್ಮಿ ಮಾಡ್ಬೇಕಾಗತ್ತೆ. ಸೊ ಅದೆಲ್ಲ ನೋಡ್ಕೋಬೇಕಾಗತ್ತೆ. ಆಮೇಲೆ ಆ ಒಂದು ಪದಾರ್ಥ ಅವ್ರು ಏನು ಆವಿಷ್ಕಾರ ಮಾಡ್ತಾ ಇದಾರೆ ಅಥವಾ ಹೊಸದಾಗಿ ಏನು ತಯಾರು ಮಾಡ್ಬೇಕು ಅಂತಿದ್ದಾರೆ, ಅದು ಡೆವಲಪ್ ಮಾಡೋಕ್ಕೆ ಎಷ್ಟು ಹಣ ಬೇಕಾಗತ್ತೆ, ಅದೆಲ್ಲ ಅವರು ಕ್ಲೀನಾಗಿ ಒಂದು ಪರಿಶೀಲನೆ ಮಾಡಿ ಅದಕ್ಕೊಂದು ಯೋಜನೆ ತಯಾರಿಸ್ಕೊಂಡು ಬಂದ್ರೆ ಒಳ್ಳೇದು ಅಂತ ನನ್ನ ಒಂದು ಸಲಹೆ.
1: ಸರ್, ಆಗಿದ್ರೆ ತಮ್ಮ ಈ ಒಂದು DST-ITBA ಕುರಿತು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ತಮ್ಮನ್ನ ಸಂಪರ್ಕಿಸಬೇಕು ಅಂದ್ರೆ ತಮ್ಮನ್ನು ದೂರವಾಣಿ ಮುಖಾಂತರ ಅಥವಾ ಇನ್ಯಾವುದರ ಮುಖಾಂತರ ತಮ್ಮನ್ನ ಸಂಪರ್ಕಿಸಬಹುದು ಸರ್? ಅದರ ಕುರಿತು
0: ದೂರವಾಣಿ ಮುಖಾಂತರ ಕೂಡ ಸಂಪರ್ಕಿಸಬಹುದು. ನನ್ನ ಮೊಬೈಲ್ ಸಂಖ್ಯೆ 9901526736 9901526736 ಈ ನಂಬರ್ಗೆ ಸಂಪರ್ಕ ಮಾಡಬಹುದು.
1: ಬಹಳ ಸಂತೋಷ ಸರ್, ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಏನು ಕೇಂದ್ರ ಸರ್ಕಾರದ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಅಡಿಯಲ್ಲಿ DST ಅಂದರೆ ಡಿಪಾರ್ಟ್ಮೆಂಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವಿಭಾಗದ ಮುಖಾಂತರ ITBI GSSS ಸಂಸ್ಥೆ ವತಿಯಿಂದ ಸ್ಟಾರ್ಟ್ಅಪ್ ಯೋಜನೆಗಳಿಗೆ ತಾವು ಯಾವ ರೀತಿಯಾದಂಥ ಚಟುವಟಿಕೆಗಳನ್ನು ಮಾಡಿಸ್ತಾ ಹಾಗೆ ಅವರಿಗೆ ಧನ ಸಹಾಯ ಆಗಿರ್ಬೋದು, ಇತರ ಯಂತ್ರೋಪಕರಣಗಳನ್ನು ಸಹಾಯ ಮಾಡ್ತಾ ಇದ್ರ ಕುರಿತು, ಈ ಯೋಜನೆಗೆ ಒಳಪಡುವಂಥ ಮಾನದಂಡಗಳಾಗಿರ್ಬೋದು, ಈ ಯೋಜನೆಗೆ ಒಳಪಡುವಂಥ ವಿವಿಧ ರೀತಿಯ ಕ್ಷೇತ್ರಗಳಾಗಿರ್ಬೋದು, ಹಾಗೆ ಪ್ರಸ್ತುತವಾಗಿ ಯಾವ್ಯಾವ ರೀತಿಯಾದಂಥ ಸ್ಟಾರ್ಟ್ಅಪ್ಗಳು ಯೋಜನೆ ಅಡಿಯಲ್ಲಿ ತಮ್ಮ ಕ್ಯಾಂಪಸ್ನಲ್ಲಿ ಕೆಲಸವನ್ನು ಮಾಡ್ತಾ ಇದೆ, ಒಂದು ಉದ್ಯಮಶೀಲತೆಯನ್ನು ಕಾಣ್ತಾ ಇದೆ, ಮತ್ತು ಒಂದು ಉದ್ಯಮಶೀಲತೆಯಲ್ಲಿ ಒಂದಷ್ಟು ಪ್ರಗತಿಯನ್ನು ಕಂಡರೂ, ಜೊತೆಗೆ ದೇಶಕ್ಕೆ ಇದು ಯಾವ ರೀತಿಯಾದಂಥ ಒಂದು ಕೊಡುಗೆಯನ್ನು ನೀಡ್ತಾ ಇದೆ, ಮತ್ತು ಮುಂಬರುವಂಥ ಯುವ ಉದ್ಯಮಿಗಳಾಗಿರ್ಬೋದು ಈ ಒಂದು ಉದ್ಯಮಶೀಲತೆಯನ್ನು ತೊಡಸ್ಕೊಂಡು ಒಂದು ಸ್ಟಾರ್ಟಪ್ಪನ್ನು ಮಾಡೋ ಮುಖಾಂತರ ಒಂದು ಸ್ವಉದ್ಯೋಗವನ್ನು ಮಾಡೋ ನಿಟ್ಟಿನಲ್ಲಿ ಈ ಯೋಜನೆ ಎಷ್ಟೆಲ್ಲ ಸಹಕಾರಿಯಾಗಿದೆ ಅನ್ನೋದು ಕುರಿತು ಭಾಳಷ್ಟು ಉಪಯುಕ್ತ ಮಾಹಿತಿಯನ್ನು ಯೋಜನೆ ಕುರಿತು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕೇಳುಗರಲ್ಲಿ ಒಂದಷ್ಟು ಮಾಹಿತಿಯನ್ನು ನೀಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
0: ನಿಮಗೂ ಕೂಡ ಈ ಒಂದು ಅವಕಾಶ ನಮಗೆ ನಮಗೆ ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು. ಇದ್ರ ಮುಖಾಂತರ ಈ ನಿಮ್ಮ ಕೇಳುಗರು ಇದನ್ನ ಈ ಮಾಹಿತಿನ ತಲುಪಿಸಿ ಆದಷ್ಟು ಈ ನಿಮ್ಮ ಕೇಳುಗರಲ್ಲಿ ಯಾರು ಯುವ ಪೀಳಿಗೆ ಇದ್ದಾರೆ, ಮಹಿಳೆಯರಿದ್ದಾರೆ, ಮತ್ತೆ

0: ಯಾರು ಸ್ಟಾರ್ಟ್ಅಪ್ ಮಾಡಬೇಕು ಅಂತಿದ್ದಾರೆ ಖಂಡಿತವಾಗ್ಲೂ ಅವ್ರು ನಮ್ಮನ್ನ ಸಂಪರ್ಕಿಸಬಹುದು. ಮುಖ್ಯವಾಗಿ ನಮ್ಮಲ್ಲಿ 10 ಲಕ್ಷದ ಅನುದಾನ ಸಹಾಯ ಇರ್ಬೋದು, ಆಮೇಲೆ ನಮ್ಮಲ್ಲಿ ಆಫೀಸ್ ಸ್ಪೇಸ್ ತಗೊಳ್ಳೋದಿರ್ಬೋದು, ಆಮೇಲೆ ಮಾರ್ಕೆಟಿಂಗ್ ಸಹಾಯ, ನಾವು ಮಾರ್ಕೆಟಿಂಗ್ ನಿಮ್ಮ ಪ್ರಾಡಕ್ಟ್ ಮಾರ್ಕೆಟಿಂಗ್ ಮಾಡೋಕ್ಕೂ ಸಹಾಯ ಮಾಡ್ತೀವಿ, ಆಮೇಲೆ ನಮ್ಮಲ್ಲಿ ಸುಮಾರು ಸೈಂಟಿಸ್ಟ್ಗಳು, ಇಂಡಸ್ಟ್ರಿಯಲ್ ಎಕ್ಸ್ಪರ್ಟ್ಸ್ಗಳು, ಅವರ ಮಾರ್ಗದರ್ಶನ ಇದೆಲ್ಲ ಕೂಡ ನಮ್ಮಲ್ಲಿ ಸಿಗುತ್ತೆ. ಮತ್ತು ಇಂಥ ಒಂದು ಅವಕಾಶ ನಿಮಗೆ ಈ ನಿಮ್ಮ ಊರು ಹತ್ತಿರ ಮೈಸೂರು ಜಿಲ್ಲೆಯಲ್ಲಿ ಬೇರೆ ಎಲ್ಲೂ ಈ ಥರ ಸಹಾಯಗಳು ಸಿಗಲ್ಲ. ಆಮೇಲೆ ನಿಮ್ಮ ಪ್ರಾಡಕ್ಟು ಒಂದು ಹಂತಕ್ಕೆ ಬಂದ ತಕ್ಷಣ ಇನ್ನೂ ಹೆಚ್ಚಿನ ಅನುದಾನ ಅಥವಾ ಇನ್ನೂ ಹೆಚ್ಚಿನ ಹಣದ ಸಹಾಯ ಬೇಕಂದ್ರೂ ಅದನ್ನು ನಾವು ಒದಗಿಸ್ಕೊಡ್ತೀವಿ. ಸೊ ಖಂಡಿತವಾಗ್ಲೂ ನಮ್ಮನ್ನು ಸಂಪರ್ಕ ಮಾಡ್ಬೋದು, ನಾವು ನಿಮ್ಮ ಸಹಾಯಕ್ಕಾಗಿಯೇ ನಾವು ಕೂತಿದ್ದೀವಿ, ಖಂಡಿತವಾಗ್ಲೂ ಬನ್ನಿ.
1: ಪ್ರಿಯ ಕೇಳಿದರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ DST ITBI GSSS ಟೆಕ್ನಾಲಜಿ ಬಿಸ್ನೆಸ್ ಇನ್ಕ್ಯೂಬೇಟರ್ನ ಸ್ಟಾರ್ಟ್ಅಪ್ ಚಟುವಟಿಕೆಗಳು ಮತ್ತು ಸೇವಾ ಸೌಲಭ್ಯಗಳ ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂಥವ್ರು ಶ್ರೀಯುತ ಯಶಸ್ವಿ ನಾಗರವರು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು GSSS ಟೆಕ್ನಾಲಜಿ ಇನ್ಕ್ಯೂಬೇಟರ್, ಹಾಗೂ ಅಶೋಕಾನಂದರವರು ಇನ್ಕ್ಯೂಬೇಟರ್ ಮ್ಯಾನೇಜರ್ ಮತ್ತು ಸಂಜಯ್ ಪಾಂಡೆ ಇನ್ಕ್ಯೂಬೇಷನ್ ಅಸೋಸಿಯೇಟ್. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಸಾಮಾಜಿಕ ಸವಲತ್ತು, ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
3: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಪ್ರಿಯ ಶ್ರೋತೃಗಳೇ, ಇದುವರೆಗೂ GSSS ಟೆಕ್ನಾಲಜಿ ಬಿಸಿನೆಸ್ ಇನ್ಕ್ಯೂಬೇಟರ್ ಫೌಂಡೇಶನ್ನ ಸ್ಟಾರ್ಟ್ಅಪ್ ಚಟುವಟಿಕೆಗಳು ಹಾಗೂ ಸಹಾಯಧನ ಸೌಲಭ್ಯಗಳ ಕುರಿತು ಮೈಸೂರಿನ DST ITBI GSSS TBIF ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀಯುತ ಯಶಸ್ವಿ ನಾಗರವರ ಜೊತೆಗಿನ ಸಾಮಾಜಿಕ ಸವಲತ್ತು ಸಂದರ್ಶನಾ ಕಾರ್ಯಕ್ರಮ ಬಿತ್ತರಗೊಂಡಿತು.
5: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
6: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
5: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
6: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
5: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
6: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
5: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
6: ಮರುಪ್ರಸಾರ ಸಂಜೆ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ. ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ, ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್

0: ಸರ್ಕಾರದ ಸಲಹೆಗಳು, ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
1: ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
0: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ, ನಮಸ್ಕಾರ, ಧನ್ಯವಾದಗಳು.
2: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು

ಬೀನ್ಸ್ 90 ರೂಪಾಯಿ, ಪೆನ್ಸಿಲ್ ಬೀನ್ಸ್ 80 ರೂಪಾಯಿ, ಮೆಣಸಿನಕಾಯಿ 30 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 3 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 12 ರೂಪಾಯಿ, ಹೀರೆಕಾಯಿ 15 ರೂಪಾಯಿ, ಪಡವಲಕಾಯಿ 20 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಆಗಲಕಾಯಿ 22 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 20 ರೂಪಾಯಿ, ದಪ್ಪ ಮೆಣಸಿನಕಾಯಿ 28 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 15 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 40 ರೂಪಾಯಿ, ಬೆಂಡೆಕಾಯಿ 8 ರೂಪಾಯಿ, ಟೊಮೊಟೊ 33 ರೂಪಾಯಿ. ಕೇಳುಕರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಈ ಜನಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 19/5/2026 ಮಂಗಳವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೇಗಿದೆ? ಡಾಕ್ಟರ್ ಸೀತಾರಾಮ್ ಎಂಆರ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗಾರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663138. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663138. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿ

0: ಪ್ರಿಯ ಕೇಳುಗರೆ, ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸರಗೂರಿನ ವಿವೇಕಾನಂದ ಸ್ಮಾರಕಾಸ್ಪತ್ರೆಯ ಶ್ರೀಯುತ ನಂಜುಂಡಸ್ವಾಮಿರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.
2: ಒಂದು ಸೊನ್ನೆ, ಸೊನ್ನೆಗೆಲ್ಲೇ ಬೆಲೆ ಇದೆ. ಒಂದು ಸೊನ್ನೆ, ಸೊನ್ನೆಗೆ

0: ಪ್ರಿಯ ಕೇಳುಗರೆ, ಇದುವರೆಗೂ ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಶ್ರೀಯುತ ನಂಜುಂಡಸ್ವಾಮಿರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡವು.
1: ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 90 ರೂಪಾಯಿ, ಪೆನ್ಸಿಲ್ ಬೀನ್ಸ್ 80 ರೂಪಾಯಿ, ಮೆಣಸಿನಕಾಯಿ 30 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 3 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 12 ರೂಪಾಯಿ, ಹೀರೆಕಾಯಿ 15 ರೂಪಾಯಿ, ಪಡವಲಕಾಯಿ 20 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಆಗಲಕಾಯಿ 22 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 20 ರೂಪಾಯಿ, ದಪ್ಪ ಮೆಣಸಿನಕಾಯಿ 28 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 15 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 40 ರೂಪಾಯಿ, ಬೆಂಡೆಕಾಯಿ 8 ರೂಪಾಯಿ, ಟೊಮೊಟೊ 33 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಈ ಜನಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 19/5/2026 ಮಂಗಳವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೇಗಿದೆ? ಡಾಕ್ಟರ್ ಸೀತಾರಾಮ್ ಎಂಆರ್ ಅವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗಾರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663138. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663138. ಧನ್ಯವಾದಗಳು.

0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಗಿರೀಶ್ ಕಾರ್ನಾಡ್ ರವರ ಜನ್ಮದಿನಾಚರಣೆ. ಗಿರೀಶ್ ಕಾರ್ನಾಡ್ ರವರು ಕನ್ನಡ ಸಾಹಿತ್ಯ ಲೋಕ ಕಂಡ ಅದ್ಭುತ ನಾಟಕಕಾರ, ಸಾಹಿತಿ, ಚಿತ್ರನಟ ಮತ್ತು ನಿರ್ದೇಶಕ. ಕನ್ನಡ, ಹಿಂದಿ, ತೆಲುಗು, ತಮಿಳು ಮತ್ತು ಮಲಯಾಳಂ ಭಾಷೆಗಳಲ್ಲಿ ತಮ್ಮ ಅಭಿನಯದಿಂದ ವಿಶಿಷ್ಟ ಮುದ್ರೆ ಹೊತ್ತಿರುವ ಇವರು ಪ್ರತಿಷ್ಠಿತ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ 7ನೇ ಸಾಹಿತಿಯ ಪ್ರಗತಿಶೀಲ, ಸಮತವಾದ ಮತ್ತು ಜಾತ್ಯತೀತಿಯನ್ನು ಪ್ರತಿಪಾದಿಸಲು ಇವರು ಕೆಲವು ಬಾರಿ ತಮ್ಮ ನೇರ ನುಡಿಗಳ ಮೂಲಕ ಹಲವಾರು ವಿವಾದಗಳಲ್ಲಿ ಸಿಲುಕಿದ್ದುಂಟು. 1938 ಮೇ 19 ಮಹಾರಾಷ್ಟ್ರದ ಮಾತೇರಾನದಲ್ಲಿ ಜನಿಸಿದ್ರು. ಇವರ ತಂದೆ ರಘುನಾಥ್ ಕಾರ್ನಾಡ್ ಮುಂಬೈಯಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದರು. ತಾಯಿ ಕೃಷ್ಣಾಬಾಯಿ ಬಾಲ್ಯ ವಿವಾಹವಾಗಿ ಒಂದು ಮಗುವಾದ ನಂತರ ವಿಧವೆಯಾಗಿದ್ದರು. ರಘುನಾಥರ ಆಸ್ಪತ್ರೆಯಲ್ಲಿ ಶುಶ್ರೂಷಕಿಯಾಗಿ ಸೇವೆ ಸಲ್ಲಿಸುವಾಗ ಪರಿಚಯವಾದ ಇವರನ್ನ ಆಗಿನ ಸಾಮಾಜಿಕ ಕಟ್ಟುಪಾಡುಗಳ ವಿರುದ್ಧ ರಘುನಾಥರು ಕೈ ಹಿಡಿದರು. ನಂತರ ಈ ದಂಪತಿಗಳ 3ನೇ ಮಗನಾಗಿ ಗಿರೀಶ್ ರವರು ಜನಿಸಿದರು. ಬಾಲ್ಯದಲ್ಲಿ ಕೆಲ ಕಾಲ ಮರಾಠಿ ಶಿಕ್ಷಣ ಪಡೆದ ನಂತರ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಧಾರವಾಡದ ಬೆಸೆಲ್ ಮಿಷನ್ನಲ್ಲಿ ಹೈಸ್ಕೂಲ್ ಓದಿದ ನಂತರ ಕನ್ನಡದ ಕಾಲೇಜಿನಲ್ಲಿ ಪದವಿ ಶಿಕ್ಷಣವನ್ನು ಮುಗಿಸಿದರು. ನಂತರ ಹೋಲ್ಡ್ ಸ್ಕಾಲರ್ಶಿಪ್ ಪಡೆದುಕೊಂಡು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ರಾಜಕೀಯ ಶಾಸ್ತ್ರ, ತತ್ವಶಾಸ್ತ್ರ ಮತ್ತು ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. 1963 ಚರ್ಚಾಕೂಟದ ವೇದಿಕೆಯಾದ ಆಕ್ಸ್ಫರ್ಡ್ ಯೂನಿಯನ್ ಅಧ್ಯಕ್ಷರಾದರು. ಚೆನ್ನೈನಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ನಲ್ಲಿ ಸುಮಾರು 7 ಕೆಲಸವನ್ನು ಮಾಡಿದ ಇವರು ನಂತರದ ಅಮೆರಿಕದ ಚಿಕಾಗೋ ಯೂನಿವರ್ಸಿಟಿಯಲ್ಲಿ 1 ಅತಿಥಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು. ಇವೆಲ್ಲದರ ಮಧ್ಯೆ ನಾಟಕ ಬರಹದಲ್ಲಿ ತೊಡಗಿದರು. ಇವರು ಕೆಲ ಕಾಲ ಭಾರತೀಯ ಚಲನಚಿತ್ರ ಮತ್ತು ದೂರದರ್ಶನ ಸಂಸ್ಥೆ ಮತ್ತು ಸಂಗೀತ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದರು. 1980 ಡಾಕ್ಟರ್ ಸರಸ್ವತಿ ಗಣಪತಿಯವರನ್ನ ಮದುವೆಯಾದರು. ಈ ದಂಪತಿಗಳಿಗೆ ಒಬ್ಬ ಪುತ್ರ ಮತ್ತು 2 ಪುತ್ರಿಯರುಂಟು. 2011 ತಮ್ಮ ಆತ್ಮಕಥೆಯಾದ ಅಡಾಡತ ಆಯುಷ್ಯವನ್ನ ರಚಿಸಿದರು. ಇವರು ಬರೆದ ನಾಗಮಂಡಲ ಒಂದು ಜಾನಪದ ಕಥೆಯಾಗಿದೆ. ಇವರಿಗೆ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ ದೊರಕಿಸಿಕೊಟ್ಟಿತು. ಇದು ಮನುಷ್ಯನ ಕಾಮವನ್ನ ಬಹುರೂಪಿ ಸರ್ಪದೊಂದಿಗೆ ಸಮೀಕರಿಸಿ ಬರೆದಂತ ನಾಟಕವಾಗಿತ್ತು. ಇದು ಮುಂದೆ 1997 ಟಿ.ಎಸ್. ನಾಗಾಭರಣ ನಿರ್ದೇಶನದಲ್ಲಿ ಚಲನಚಿತ್ರ ಮೂಡಿತು. ಅತಿಲೋಲ ಪತ್ರೆಯ ಮೇಲೆ ಬೆಳಕು ಚೆಲ್ಲಿತು. ನೆಹರು ಕಾಲದ ಅತಿಯಾದ ಆದರ್ಶವಾದ ಮತ್ತು ಅದು ಹತಾಶೆಯಲ್ಲಿ ಪರ್ಯಾವಸ್ಥಗೊಂಡ ವ್ಯಥೆಯನ್ನ ತುಲಕ್ನೊಂದಿಗೆ ಸಮೀಕರಿಸಿ ಐತಿಹಾಸಿಕ ತುಗಲಕ್ ನಾಟಕವನ್ನ ರಚಿಸಿದರು. ಇವರ ಹಯವದನ ಮನುಷ್ಯನ ಅಪೂರ್ಣತೆ ಪೂರ್ಣತೆಯೆಡೆಗಿನ ಬಯಕೆ ಮೇಲೆ ಬೆಳಕು ಚೆಲ್ಲಿತು. ನಂತರ ಬಂದ ತಲೆದಂಡ, 12ನೇ ಶತಮಾನದಲ್ಲಿ ಬಸವ ಕಲ್ಯಾಣದಲ್ಲಿ ಬಸವಾದಿ ಪ್ರಥಮರ ಮೇಲೆ ನಡೆದಂತಹ ದಬ್ಬಾಳಿಗೆ ಕಗ್ಗೊಲೆಗಳನ್ನು ತೆರೆದಿಟ್ಟಿತು ಮತ್ತು ಅಂಚುಮಲ್ಲಿಗೆ ನಾಟಕ ಸಹೋದರ ಸಹೋದರಿಯರ ನಡುವೆ ಮೂಡಿಸುವ ನಿಷ್ಠಿದ ಪ್ರೇಮದೆಡೆಗೆ ಬೆಳಕು ಚೆಲ್ಲುತ್ತದೆ. ಹೀಗೆ ಕಾರ್ನಾಡರ ನಾಟಕ ಪ್ರಪಂಚ ಬದುಕಿನ ಮತ್ತು ಮನುಷ್ಯನ ಜೀವನ ಘಟ್ಟದ ಹಲವಾರು ಆಯಾಮಗಳ ಪರಿಚಯವನ್ನ ಮಾಡಿಕೊಡುತ್ತದೆ. ಹಾಗೆ 1970 ತೆರೆಕಂಡ ಯು ಆರ್ ಅನಂತಮೂರ್ತಿ ಕಾದಂಬರಿ ಆಧಾರಿತ ಸಂಸ್ಕಾರ ಚಿತ್ರದ ಮೂಲಕ ಇವರು ನಟನೆಗೆ ತೆರಳಿದರು. ಈ ಚಿತ್ರದಲ್ಲಿನ ಪ್ರಾಣೇಶಾಚಾರ್ಯ ಪಾತ್ರವನ್ನ ತುಂಬಾ ಅದ್ಭುತವಾಗಿ ಪ್ರಭುತ್ತರಾಗಿ ನಿಭಾಯಿಸಿದರು. ಈ ಚಿತ್ರಕ್ಕೆ ಚಿತ್ರಕಥೆ ಮತ್ತು ಸಂಭಾಷಣೆಯನ್ನ ಕೂಡ ಇವರೇ ಬರೆದಿದ್ದರು. ಜೂನ್ 10, 1919 ಬೆಂಗಳೂರಿನ ಲ್ಯಾವಲ್ಲೆ ರಸ್ತೆಯಲ್ಲಿರುವ ತಮ್ಮ ಮನೆಯಲ್ಲಿ ಬಹು ಅಂಗಾಂಗಗಳ ವೈಫಲ್ಯದಿಂದ ನಿಧನರಾದರು. ಕೇಳಿದ್ರಲ್ಲ ಇಷ್ಟು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಗಿರೀಶ್ ಕಾರ್ನಾಡ್ ಅವರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಜೆಗೆ 18 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ

0: ಅರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ. ನಮಗೆ ಕಣ್ಣಿಗೆ ಕಂಡದ್ದನ್ನೆಲ್ಲ ನಾವು ಎಷ್ಟೋ ಸರ್ತಿ ನಂಬ್ಕೊಂಡ್ಬಿಡ್ತೀವಿ. ನಂಬ್ಕೊಂಡ್ಬಿಟ್ಟು ಅದರ ಆಧಾರದ ಮೇಲೆ ನಮ್ಮ ತೋರಿಕೆಯ ಜೀವನವನ್ನು ನಾವು ನಡೆಸೋಕ್ಕೂ ಶುರು ಮಾಡಿಬಿಡ್ತೀವಿ. ಹೊರಗಿನವ್ರು ಹೇಗೆ ತೋರಿಕೆಯ ಜೀವನ ಅಂತ ನಡೆಸ್ತಾರೋ ಹಾಗೆ ನಮ್ಮಲ್ಲೂ ಕೂಡ ಎಷ್ಟೋ ಸರ್ತಿ ಆ ಕಪಟತೆಗಳು ತುಂಬಿಕೊಂಡ್ಬಿಡ್ತವೆ. ಹೀಗೆ ಬಹಳ ಸುಲಭವಾಗಿ ಸಿಂಪಲ್ಲಾಗಿ ಜೀವನ ನಡೆಸಬಹುದಾಗಿದ್ದರೂ ಕೂಡ ಅನೇಕ ಸಂಕೀರ್ಣತೆಗಳನ್ನು, ಕಾಂಪ್ಲೆಕ್ಸಸ್ನ ನಾವು ಇದರಲ್ಲಿ ತರಿಸೋದಕ್ಕೆ ಶುರು ಮಾಡ್ತೀವಿ. ಸೊ ಹೀಗೆ ಈ ಕೃತ್ರಿಮವನ್ನು ನಾವು ತುಂಬಿಕೊಳ್ತಾ ಜೀವನವನ್ನು ನಡೆಸೋದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ಮುಂದಿನ ಮುಕ್ತಕದಲ್ಲಿ ಡಿ ವಿ ಜಿ ಅವರು ಸೂಕ್ಷ್ಮವಾಗಿ ಹೇಳ್ತಾರೆ. ಅದನ್ನು ನೋಡೋಣ, ನಮ್ಮ ಜೀವನ ಹೇಗಿರುತ್ತೆ ಈಗಿನ ದಿನಗಳಲ್ಲಿ ಅಂತ. ತಿರುಗಿ ತೊಳಲುವುದು ತಿರಿದ ಅನ್ನ ಉಣ್ಣುವುದು
1: ಮೆರೆದು ಮೈ ಮರೆಯುವುದು
3: ಹಲ್ಲ ಕಿರಿಯುವುದು
1: ಮರಳಿ ಕೊರಗಾಡುವುದು
3: ಕೆರಳುವುದು ನರಳುವುದು ಇರವಿದೇನ್ ಒಣರಗಳೆ
1: ಮಂಕುತಿಮ್ಮ.
3: ಸೊ ಈಗ ನಮ್ಮ ಜೀವನ ಹೇಗಾಗುತ್ತೆ, ಹೇಗಾಗಿದೆ ಅನ್ನೋದಕ್ಕೆ ಒಂದು ರೀತಿಯ ಚಿತ್ರಣವನ್ನು ಹೇಳ್ಕೊಡ್ತಾರೆ. ನಮ್ಮ ಜೀವನಗಳನ್ನು ನಾವು ನೋಡ್ಕೊಂಡಾಗಲೂ ಇದೆಷ್ಟೋ ಸತಿ ಹೌದೇನೋ ಅಂತ ನಮಗೂ ಕೂಡ ಪ್ರತಿಫಲನವಾಗುವಂಥದ್ದೇ ಇದು. ಹೇಳ್ತಾರೆ ತಿರುಗಿ ತೊಳಲುವುದು, ಅಲ್ಲಿ ಇಲ್ಲಿ ಓಡಾಡಿಕೊಂಡು ಇದು ಮಾಡಿಕೊಂಡು ಅವ್ರ ಹತ್ರ ಹೋಗು ಇವ್ರ ಹತ್ರ ಹೋಗು ಅಂತ ಸುಮ್ಮನೆ ಸುತ್ತಾಡ್ತಾ ಇರೋದು. ತಿರಿದು ಅನ್ನ ಉಣ್ಣುವುದು, ತಿರಿದು ಅಂದರೆ ಅವರಿವ್ರನ್ನ ಕೇಳಿ ಭಿಕ್ಷೆ ಬೇಡಿ ಅಂಥೇಳಿ, ನಮ್ಮ ಅನ್ನಕ್ಕೋಸ್ಕರ ನಾವು ಅವರಿವ್ರನ್ನ ಕೇಳಿ ಭಿಕ್ಷೆ ಬೇಡಿ ಆಹಾರ ತಗೊಳ್ತೀವಿ ಅಂತ. ಬೇಸಿಕಲಿ ನಮಗೆ ಅವರಿವ್ರ ಜೊತೆಗಿನ ಒಂದು ಸಂಪರ್ಕ, ಅವರಿವ್ರ ಜೊತೆಗಿನ ಒಂದು ಒಡನಾಟ, ಅದಕ್ಕೋಸ್ಕರ ನಾವು ಹಾತೊರಿತಾ ಇರ್ತೀವಿ, ಅಲ್ಲೆಲ್ಲಿ ಇಲ್ಲಿ ಓಡಾಡ್ತಿರ್ತೀವಿ. ನಮ್ಮ ಹತ್ರ ಯಾವುದು ಇದೆಯೋ ಅದಕ್ಕೆ ತೃಪ್ತಿ ಪಟ್ಕೊಳ್ಳದೆ ಇನ್ನಷ್ಟು ಬೇಕು ಅನ್ನೋ ರೀತಿಯಲ್ಲಿ ಅವರಿವ್ರನ್ನ ನಾವು ಕೇಳಿ ಆದರೂ ಸರಿ, ನನಗೆ ದೊಡ್ಡ ಮನೆ ಬೇಕು ಅಂತಲೋ, ನನಗೆ ದೊಡ್ಡ ಕಾರ್ ಬೇಕು ಅಂತಲೋ, ಅಥವಾ ಇನ್ನೇನಿಲ್ಲ ನನ್ನ ಮೂಲಭೂತವಾಗಿ ನನಗೆ ಅನ್ನ ಇದ್ದರೆ ಪಾಯಸ ಬೇಕು ಅನ್ನಿಸ್ಬೋದು. ಸೊ ಹೀಗೆ ಒಂದು ಸ್ವಲ್ಪ ಹೆಚ್ಚಿಂದು ಬೇಕು, ಅದು ಬೇಕು ಇದು ಬೇಕು ಅಂತ ಅನ್ನಿಸ್ತಾ ನನ್ನ ಹತ್ರ ಇಲ್ಲದೇ ಇರೋದ್ರಿಂದ ನಾನು ಅದನ್ನು ಬೇರೆಯವರನ್ನ ಕೇಳೋಕ್ಕೆ ಶುರು ಮಾಡ್ತೀನಿ. ತಿರಿದು ಅನ್ನ ಉಣ್ಣುವುದು, ಅದು ನನಗೆ ಸಿಕ್ಬಿಡ್ತು ಅಂದಾಗ ನನಗೆ ಭಾಳ ಹೆಮ್ಮೆ, ನನಗೆ ಗರ್ವ ಬಂದ್ಬಿಡುತ್ತೆ, ಓ ನನ್ನ ಹತ್ರ ಅದಿದೆ ಅಂತ. ಸೊ ಆ ಮೆರೆಯುವಿಕೆಯಲ್ಲಿ ನನ್ನ ಮೈ ಮರೆತು ಬಿಡ್ತೀನಿ. ಅದು ಆ್ಯಕ್ಚುಲಿ ನನ್ನದಲ್ಲ, ನಾನು ಇನ್ನೊಬ್ಬರ ಹತ್ರ ಇನ್ನೊಬ್ಬರ ಆಸ್ತಿಯನ್ನು ನಾನು ಇಟ್ಕೊಂಡಿದ್ದೀನಿ ಅನ್ನೋದನ್ನು ನಾನು ಮರೆತು ಬಿಡ್ತೀನಿ, ಮೆರೆಯಕ್ಕೆ ಶುರು ಮಾಡ್ತೀನಿ. ಅದು ಅಕಸ್ಮಾತ್ ನನ್ನ ಹತ್ರ ಹೊರಟೋಯ್ತು ಅಂತಂದರೆ, ನನ್ನಿಂದ ಹೊರಟೋಯ್ತು, ಅಥವಾ ನನ್ನ ಹತ್ರ ಇಲ್ಲ ಅಂತ ಇನ್ನೊಬ್ಬರಿಗೆ ಗೊತ್ತಾಗೋಯ್ತು ಅಂದಾಗ ನನ್ನನ್ನು ಅವರು ಅವಹೇಳನ ಮಾಡ್ತಾರೆ. ಸೊ ಅವಾಗ ನಾನೇನಾದರೂ ಒಂದು ಸಮಜಾಯಿಷಿ ಕೊಡಬೇಕಲ್ಲ, ಆಗ ಅವ್ರ ಜೊತೆ ಹಲ್ಗಿಂಜ್ಕೊಂಡು ಏನಿಲ್ಲ ಏನಿಲ್ಲ ಅಂತ ಸುಮ್ಮನೆ ಇರುವಂಥದ್ದು. ಸೊ ಅಕಸ್ಮಾತ್ ನನ್ನ ಹತ್ರ ಇದ್ದಿದ್ದು ನನಗೆ ಕಳೆದೋಯ್ತು ಅಂತಂದರೆ ತಿರುಗ ಅದಕ್ಕೆ ಬೇಕು ನನಗೆ ಅನ್ನೋಂಥ ಒಂದು ಹಂಬಲ ಮತ್ತೆ ಶುರುವಾಗುತ್ತೆ. ಕ್ರೇವಿಂಗ್, ಅದು ಬೇಕು ಇದು ಬೇಕು ಇನ್ನೊಂದು ಬೇಕು ಮತ್ತೊಂದು ಬೇಕು ಅಂತ ಸಿಕ್ಕದೇ ಇದ್ದಾಗ ಕೆರಳ್ತೀವಿ ನರಳ್ತೀವಿ. ಸೊ ಹಾಗೆ ನಮ್ಮ ಇಡೀ ಜೀವನವೇ ಈ ಥರದ ಒಂದು ತಾಪತ್ರಯವಾಗಿ ಹೋಯ್ತಾ, ಈ ಥರದ ಒಂದು ಗೋಳಾಟ ಆಗೋಯ್ತಾ ಅಂತ. ನಾವು ಯಾವ ಕೆಲಸವನ್ನು ಮಾಡಬೇಕಾದರೂ ಕೂಡ ಅದರಲ್ಲಿ ರಸ ಇರಬೇಕು, ಅದರಲ್ಲಿ ಒಂದು ರೀತಿಯ ಉತ್ಸಾಹ ಇರಬೇಕು. ನಮ್ಮನ್ನು ನಾವು ಅದರಲ್ಲಿ ತೊಡಗಿಸ್ಕೊಂಡು ಅದು ಚಿಕ್ಕ ಕೆಲಸವಾಗಲಿ ದೊಡ್ಡ ಕೆಲಸವಾಗಲಿ

0: ಅದರಿಂದ ನಮ್ಮಲ್ಲಿ ಒಂದು ತೃಪ್ತಿ, ಒಂದು ಸಂತೋಷ ನಮಗೆ ಸಿಕ್ಕೋ ಹಂಗೆ ಆಗಬೇಕು. ಆದರೆ ಇವತ್ತಿನ ದಿನದಲ್ಲಿ ನಾವು ಆ ರೀತಿಯ ಸುಖ, ಆ ರೀತಿಯ ತೃಪ್ತಿಯನ್ನು ನಮ್ಮ ಕೆಲಸಗಳಲ್ಲಿ ನಾವು ಪಡ್ಕೋತಾ ಇದ್ದೀವ ಅಂತಂದರೆ ಅದು ಪ್ರಶ್ನಾರ್ಹ. ಡಿ ವಿ ಜಿ ಅವರು ಹೇಳ್ತಾರೆ, ಆ ಥರದ ರಸ ಇದ್ದ ಹಾಗಿಲ್ಲ, ಎಲ್ಲ ಒಣಗೋದಂಗಿದೆ ಅಂತ. ಬರೀ ಒಣಗೋಗಿರೋದು ಮಾತ್ರ ಅಲ್ಲ, ಈ ರಗಳೆ, ಅಯ್ಯೋ ನನಗೆ ಯಾಕಪ್ಪ ಈ ರಗಳೆ, ನಾನು ಯಾಕಾದರೂ ಇದನ್ನು ಮಾಡಿಕೊಂಡು ಅನ್ನೋ ರೀತಿಯ ಪದ ಅದು ರಗಳೆ, ಯಾಕೆ ಸುಮ್ಮನೆ ಬೇಕು ಅಂತ. ಸೊ ಹಾಗೆ ಇಡೀ ಜೀವನ ಇರುವು, ನಮ್ಮ ಅಸ್ತಿತ್ವವೇ ಒಂದು ರಗಳೆ. ಯಾಕಾದರೂ ಬಂದ್ವೋ ಈ ಪ್ರಪಂಚಕ್ಕೆ, ಯಾಕಾದರೂ ಈ ಜೀವ ಬಂತೋ. ಆ ಸೃಷ್ಟಿಕರ್ತ ಕಳೆದ ಸತಿ ಹೇಳಿದ್ನಲ್ಲ, ಕರ್ತರು ಅನ್ಸ್ಕೊಂಡವನೆ ಅವನು ಇಲ್ವೇ ಇಲ್ಲ, ದೇವ್ರೆ ಕಾಣಿಸಲ್ಲ. ಸೊ ಹಾಗೆ ನನ್ನನ್ನು ಯಾಕೆ ಇಲ್ಲಿ ಬಿಟ್ಬಿಟ್ಟು ಹೊಟ್ಟೋದ, ನನ್ನ ತಲೆ ಕಟ್ಬಿಟ್ಟು ದೇವ್ರೆ ಮಾಯ ಆಗ್ಬಿಟ್ನಲ್ಲ, ನನಗೆ ಯಾಕೆ ಈ ರಗಳೆ, ಅದರಲ್ಲಿ ರಸವೇ ಇಲ್ಲ ಅನ್ನೋ ರೀತಿಯ ಹತಾಶೆಯ ನಕಾರಾತ್ಮಕ ಭಾವನೆಗಳು ನಮ್ಮಲ್ಲಿ ಕೆರಳುವಂಥದ್ದು ಸ್ವಾಭಾವಿಕ. ಸೊ ಇದು ನಿತ್ಯದ ಜಂಜಾಟದಲ್ಲಿಯೇ ಬಿದ್ದು ಅದನ್ನು ದಾಟಿ ಏನೋ ಒಂದು ಸಕಾರಾತ್ಮಕವಾದ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋವರೆಗೂ ನಾವು ಮಾಡೋವಂಥ, ನಾವು ಪಡೋವಂಥ ಒದ್ದಾಟಗಳು. ಸೊ ಇದನ್ನು ನಾವು ಯಾಕೆ ಪದೇ ಪದೇ ಇದನ್ನು ನಾವು ನೆನಪಿಸ್ಕೊಳ್ಬೇಕು ಅಂತಂದರೆ, ಡಿ ವಿ ಜಿ ಅವರು ಈ ಪ್ರಶ್ನೆಗಳನ್ನು ಕೇಳೋದರಲ್ಲಿ ಯಾವ ಹಿಂದೇಟು ಹಾಕಿಲ್ಲ, ಯಾವ ಸಂಕೋಚನೂ ಮಾಡಿಕೊಂಡಿಲ್ಲ. ನಿಜಕ್ಕೂ ಜೀವನದ ಬಗ್ಗೆ, ಭಗವಂತನ ಬಗ್ಗೆ, ಸೃಷ್ಟಿಯ ಬಗ್ಗೆ ಆಳವಾಗಿ ಯೋಚನೆ ಮಾಡಬಲ್ಲಂತಹ ಶಕ್ತಿ ಇರುವ ಒಬ್ಬ ಮೇಧಾವಿ ತನಗೆ ಬಂದಂಥ ಪ್ರಶ್ನೆಗಳನ್ನು ಸುಲಭವಾಗಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಮುಂದಿಡೋವಂಥ ಒಂದು ಉದಾಹರಣೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಮತ್ತು ಇಲ್ಲಿ ಯಾವ ಮಡಿವಂತಿಕೆಯನ್ನು ಡಿ ವಿ ಜಿ ಅವರು ಮಾಡಿಲ್ಲ. ನಾವು ಈಗಲೇ ನೋಡಿದ್ವಲ್ಲ, ದೇವ್ರನ್ನೇ ಬೈತಾ ಇರೋಂಗಿದೆ, ಏನಪ್ಪ ದೇವ್ರನ್ನೇ ಬೈತಾ ಇದ್ದಾರಲ್ಲ ಅಂತ ಅಂದ್ಕೊಳ್ಬಹುದು, ಜೀವನ ಇಷ್ಟು ಹಾಳಾಗೋಗಿದೆ ಅಂತ ಹೇಳ್ತಿದಾರಲ್ಲ ಅಂತ ಅಂದ್ಕೊಳ್ಬಹುದು. ಸೊ ಇಲ್ಲಿ ಇದು ನಿಜಕ್ಕೂ ಒಂದು ಡೌಟ್ ನಮಗೆ ಬಂದಾಗ ಆ ಡೌಟನ್ನು ಸುಮ್ಮನೆ ತಳ್ಳಿ ಹಾಕೋದಲ್ಲ, ಅದನ್ನು ಕೂಲಂಕುಷವಾಗಿ ನಾವು ಅರ್ಥ ಮಾಡ್ಕೊಳ್ಳೋವಂಥದ್ದು. ಪ್ರಶ್ನೆಯನ್ನು ಮೊದಲು ಅರ್ಥ ಮಾಡಿಕೊಂಡಾಗ ಉತ್ತರ ನಮಗೆ ಸಿಕ್ಕುತ್ತೆ. ನಾವು ಮಕ್ಕಳಲ್ಲಿ ಈ ಕ್ಯೂರಿಯಾಸಿಟಿ, ಕುತೂಹಲ ಅನ್ನೋದನ್ನು ನಾವು ಬಹಳ ಒಂದು ದೊಡ್ಡ ಗುಣ ಅಂತ ಹೇಳ್ತೀವಿ ಅಲ್ವಾ. ಮಕ್ಕಳಲ್ಲಿ ಆ ಪ್ರಶ್ನೆ ಕೇಳುವಂಥದ್ದು ಒಂದು ಬಹಳ ಉತ್ತಮವಾದಂಥ ಒಂದು ಪ್ರಕ್ರಿಯೆ ಇರುತ್ತೆ. ಇದು ಯಾಕೆ ಹೀಗೆ ಅಂತ, ಯಾವುದೋ ಒಂದು ಎಲೆ, ಎಲೆ ಯಾಕೆ ಹಸಿರು ಅಂತ ಕೇಳ್ತಾರೆ ಅಂದ್ಕೊಳ್ಳೋಣ. ಅದಕ್ಕೇನೋ ಒಂದು ಉತ್ತರ ಮೇಷ್ಟ್ರು ಕೊಟ್ಟರೆ ಆ ಉತ್ತರಕ್ಕೆ ತಿರ್ಗ ಅದು ಯಾಕೆ ಹಾಗೆ ಅಂತ ಕೇಳ್ತಾರೆ, ತಿರ್ಗ ಅದು ಯಾಕೆ ಹಾಗೆ. ಸೊ ಹೀಗೆ ಆ ಪ್ರಶ್ನೆಗಳನ್ನು ನಾವು ಕೇಳಿದಷ್ಟು ಸ್ಪಷ್ಟತೆ ನಮಗೆ ಮೂಡ್ತಾ ಹೋಗುತ್ತೆ. ದುರದೃಷ್ಟವಶಾತ್ ಚಿಕ್ಕ ವಯಸ್ಸಿಂದ ಮಕ್ಕಳಲ್ಲಿರೋಂಥ ಈ ಕುತೂಹಲವನ್ನು ಅದುಮಿಡೋದಕ್ಕೆ ಪ್ರಯತ್ನ ಪಡ್ತೀವಿ ನಾವು. ಏ ಕೇಳಬೇಡ ಸುಮ್ಮನಿರೋ ಅಲ್ವಾ, ಪ್ರಶ್ನೆಗೆ ಏ ಕ್ವೆಶ್ಚನ್ ಕೇಳಂಗಿಲ್ಲ, ಹೇಳಿದಷ್ಟು ಕೇಳ್ಕೊ, ನೋಟ್ಸ್ ಬರ್ಕೋ, ಅಲ್ಲಿಂದ ಪ್ರಾರಂಭ ಆಗುತ್ತೆ. ಆದರೆ ಜೀವನದಲ್ಲೂ ಕೂಡ ಜೀವನದ ಬಗ್ಗೆ ನಮಗೆ ಬಂದಂಥ ಪ್ರಶ್ನೆಗಳನ್ನು ನಾವು ಯಾರನ್ನು ಕೇಳೋದಕ್ಕಾಗೋದೇ ಇಲ್ಲ. ಅಕಸ್ಮಾತ್ ಯಾರನ್ನಾದರೂ ಕೇಳಿದರೆ ನಮ್ಗೆ ಸಿಕ್ಕೋ ಉತ್ತರ ಹೀಗೆ, ಅದು ಹಾಗೆ ರೀ ಸುಮ್ಮನಿರ್ರಿ ಅದು ಹಾಗೆ. ಸರ್ಕಾರದ ಬಗ್ಗೆ ನಾವೇನಾದರೂ ಕೇಳಿದ್ರೆ ಏನು ಹೇಳ್ತಾರೆ, ಸರ್ಕಾರ ಹಾಗೆ, ದೇವಸ್ಥಾನದಲ್ಲಿ ಏನೋ ಒಂದು ಕ್ರಮ ನಡೀತಾ ಇದೆ, ಪೂಜೆ ಹೀಗೆ ಯಾಕೆ ಮಾಡಬೇಕು, ಇನ್ನೊಂದು ಥರ ಯಾಕೆ ಮಾಡಬಾರ್ದು ಅಂತ ನಾವೇನಾದ್ರು ಪ್ರಶ್ನೆ ಕೇಳಿದ್ರೆ ನಮ್ಗೆ ಸಿಕ್ಕೋ ಉತ್ತರ ಏನು, ಅದು ಹಾಗೆ ಮೊದಲಿನವ್ರು ಮಾಡ್ಕೊಂಬಂದಿದ್ದಾರೆ, ನೀನೇನು ಅಧಿಕ ಪ್ರಸಂಗ, ನಿಂದೇನು ಅಧಿಕ ಪ್ರಸಂಗ, ಪ್ರಶ್ನೆ ಕೇಳಬೇಡ ಸುಮ್ಮನೆ ಮಾಡು. ಸೊ ಹೀಗೆ ಆ ಉತ್ತರಗಳನ್ನು ಹುಡುಕ್ತಾ ಹೋಗುವಂಥ ಒಂದು ಪ್ರಕ್ರಿಯೆ ನಮ್ಮಲ್ಲಿ ಎಷ್ಟು ಪ್ರಖರವಾಗಿ ಜಾಗೃತವಾಗುತ್ತೋ ಅಷ್ಟಕ್ಕಷ್ಟು ಪ್ರಖರವಾದಂಥ ಉತ್ತರಗಳು ನಮಗೆ ಸಿಕ್ಕತ್ತೆ. ಅದು ಡಿ ವಿ ಜಿ ಅವರು ಇಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಪ್ರಶ್ನೆಗಳನ್ನು ಕೇಳೋದೇ ತಪ್ಪು ಅನ್ನೋ ರೀತಿಯಲ್ಲಿ ನಾವು ಮಾಡ್ಕೊಂಬಿಟ್ರೆ ಉತ್ತರಗಳನ್ನು ನಾವು ಪಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನಿಸ್ಸಂಕೋಚವಾಗಿ ನಮ್ಮ ಸಂದೇಹಗಳನ್ನು ಸ್ಪಷ್ಟವಾಗಿ ಮುಂದಿಟ್ಟಾಗ ಬಹುಶಃ ಉತ್ತರಗಳು ನಮಗೆ ಸಿಕ್ಕಬಹುದು ಅಂತ. ಅದಕ್ಕೆ ಇಲ್ಲಿ ನಾವು ಪ್ರಶ್ನೆಗಳ ಒಂದು ಆಳವನ್ನು ನಾವು ನೋಡಿದಾಗ ಎಷ್ಟೋ ಸರ್ತಿ ನಮಗೇನಪ್ಪ ಇಂಥ ಪ್ರಶ್ನೆ ಎಲ್ಲ ಇದೆಯಾ, ಇಷ್ಟು ಸ್ಪಷ್ಟವಾಗಿ ಇಷ್ಟಿದಾಗಿ ಕೇಳಿದಾರಲ್ಲ ಅನ್ನೋ ರೀತಿಯಲ್ಲಿ ಅನ್ನಿಸ್ಬಹುದು. ಆ ಅನ್ವೇಷಣೆ ನಮ್ಮೆಲ್ಲರ ಒಂದು ಗುರಿಯಾಗಬೇಕು, ಆವಾಗ ಉತ್ತರವನ್ನು ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರ

0: ಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
0: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
0: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ

0: ಕೇಳುತ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಪತ್ರಿಕ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಮೇ ತಿಂಗಳ 19 ತಾರೀಕಿನ ಮಂಗಳವಾರ. ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. ಸಾಕಾನೆಗಳ ಕಾಳಗ, ಪ್ರವಾಸಿ ಮಹಿಳೆ ಸಾವು, ಮುಂಗಾರು ರಸಗೊಬ್ಬರ ಅಭಾವ, ಸಾರಿಗೆ ಮುಷ್ಕರ ಸಂಭವ, ಕೇರಳ 5 ದಿನ ಭಾರಿ ಮಳೆ ಸಾಧ್ಯತೆ, ಶಿಕ್ಷಕರ ತರಬೇತಿಗೆ ಅರ್ಜಿ ಆಹ್ವಾನ, ಬುಡಕಟ್ಟು ಸಮುದಾಯದ ಅರಿವು ಕಾರ್ಯ, ಬಸವೇಶ್ವರ ಜಯಂತ್ಯೋತ್ಸವ ಇಂದು, ತೈಲ ದರ ಹೆಚ್ಚಳ ತಗ್ಗಿದ ನಷ್ಟ, ಜೂನ್ 1 ಬೀದರ್ ಮಂಗಳೂರು ಮಧ್ಯೆ ವಿಮಾನ ಸೇವೆ, ರೂಪಾಯಿ ಮೌಲ್ಯ 96.20 ಕುಸಿತ, ದಕ್ಷಿಣ ಡರ್ಬಿ ಗೆದ್ದ ಸನ್ರೈಸರ್ಸ್, ರಾಯಲ್ಸ್ ಗೆ ಮಾಡು ಮಡಿ ಪಂದ್ಯ, ಆರ್ಟಿಐ ವ್ಯಾಪ್ತಿಗಿಲ್ಲ ಬಿಸಿಸಿಐ, ವಿಶ್ವಕಪ್ ಟರ್ಕಿ, ಬಂದಿಳಿದ ಇರಾನ್ ಫುಟ್ಬಾಲ್ ತಂಡ, ಮುಖ್ಯ ಸುದ್ದಿಗೆ ಆರಾಧ್ಯ ಕ್ಷಿತಿಜ, ಜಸ್ಪ್ರೀತ್ ಕಾರ್ಯಭಾರ ಚರ್ಚೆಗೆ, ಹಾಕಿ ತಂಡಕ್ಕೆ ಸಲೀಮಾ ಸಾರಥ್ಯ, ವಿನೀಶ್ ಅರ್ಜಿ ಸಿಗದ ತುರ್ತು ಮನ್ನಣೆ, ಚೆಸ್ ಡ್ರಾ ಪಂದ್ಯದಲ್ಲಿ ಪ್ರಜ್ಞಾನಂದ. ಪ್ರಮುಖಾಂಶಗಳ ವಿವರಣೆ. ಸಾಕಾನೆಗಳ ಕಾಳಗ, ಪ್ರವಾಸಿ ಮಹಿಳೆ ಸಾವು. ಮಡಿಕೇರಿ ಕುಶಾಲನಗರದ ದುಬಾರಿ ಶಿಬಿರದಲ್ಲಿ ಸೋಮವಾರ ಸಾಕಾನೆಗಳಾದ ಕಂಚನ್ ಮತ್ತು ಮಾರ್ತಾಂಡ ನಡುವಿನ ಕಾದಾಟದಲ್ಲಿ ಸಿಲುಕಿದ ಪ್ರವಾಸಿ ಮಹಿಳೆ ತಮಿಳುನಾಡಿನ ಜೋಯಿಸಿ ಮೃತಪಟ್ಟಿದ್ದಾರೆ. ಅವರು ಪತಿ ಜೋಯಲ್ 1 ಮಗು ಕೂದಲಿಯ ಅಂತರದಿಂದ ಪಾರಾಗಿದ್ದಾರೆ. ಮಾರ್ತಾಂಡ ತೀವ್ರವಾಗಿ ಗಾಯಗೊಂಡಿದೆ. ಮುಂಗಾರು ರಸಗೊಬ್ಬರ ಅಭಾವ. ಬೆಂಗಳೂರು ಯುದ್ಧದ ಪರಿಣಾಮ ರಸಗೊಬ್ಬರ ಉತ್ಪಾದನೆಗೆ ಬೇಕಾದ ಕಚ್ಚಾ ವಸ್ತುಗಳು ಮತ್ತು ರಸಗೊಬ್ಬರ ಆಮದಿನಲ್ಲಿ ಅಸ್ಥಿರತೆ ಉಂಟಾಗಿದೆ. ಈ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಸಗೊಬ್ಬರ ಪೂರೈಕೆಯಲ್ಲಿ ವ್ಯತ್ಯಯವಾಗುವ ಸಾಧ್ಯತೆ ಇದೆ. ಬೆಂಗಳೂರು ಪ್ರೆಸ್ ಕ್ಲಬ್ ಸೋಮವಾರ ಹಮ್ಮಿಕೊಂಡಿದ್ದ ಮಾಧ್ಯಮ ಸಂವಾದದಲ್ಲಿ ಕೃಷಿ ಸಚಿವ ಎನ್ ಚಲುವರಾಯ ಸ್ವಾಮಿ ರವರು ಮಾಹಿತಿ ನೀಡಿದರು. ಸಾರಿಗೆ ಮುಷ್ಕರ ಸಂಭವ. ಬೆಂಗಳೂರು ಸರ್ಕಾರಿ ನೌಕರರ ಸಂಘಟನೆಗಳು ಹಾಗೂ ಆಡಳಿತ ವರ್ಗಗಳ ಪ್ರತಿನಿಧಿಗಳ ನಡುವೆ ರಾಜಿ ಸಂಧಾನ ನಡೆಸಲು ಕಾರ್ಮಿಕ ಆಯುಕ್ತರು ಕರೆದಿದ್ದ ಸಭೆ ವಿಫಲವಾಗಿದ್ದು ಮೇ 20 ಸರ್ಕಾರಿ ಬಸ್ಗಳ ಸಂಚಾರ ವ್ಯತ್ಯಯವಾಗುವ ಸಂಭವವಿದೆ. ಕಾರ್ಮಿಕ ಆಯುಕ್ತರು ಸೋಮವಾರ ಹಲವು ಸುತ್ತಿನ ಮಾತುಕತೆ ನಡೆಸಿದರು. ಬೇಡಿಕೆ ಈಡೇರದೇ ಇದ್ದರೆ ಬಸ್ ಮುಷ್ಕರ ನಡೆಸುವುದಾಗಿ ಸಂಘಟನೆಗಳು ಪಟ್ಟು ಹಿಡಿದಿವೆ. ಮೇ 25 ಮತ್ತೊಂದು ಸುತ್ತಿನ ಮಾತುಕತೆ ನಡೆಯಲಿದೆ. ಕೇರಳ ಸ್ತ್ರೀಗಳಿಗೆ ಉಚಿತ ಯಾನ. ತಿರುವನಂತಪುರ ಕೇರಳ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ಗಳಲ್ಲಿ ಜೂನ್ 15 ಮಹಿಳೆಯರಿಗೆ ಉಚಿತ ಪ್ರಯಾಣದ ಸೌಲಭ್ಯ ಕಲ್ಪಿಸಲಾಗುವುದು. ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಗೌರವಧನ ಹೆಚ್ಚಳ ಮಾಡಲಾಗುವುದು ಮತ್ತು ಹಿರಿಯ ನಾಗರಿಕರಿಗಾಗಿ ಪ್ರತ್ಯೇಕ ಇಲಾಖೆ ರಚಿಸಲಾಗುವುದು ಎಂದು ಕೇರಳಂನ ನೂತನ ಮುಖ್ಯಮಂತ್ರಿ ಬಿಡಿ ಸತೀಶನ್ ರವರು ಘೋಷಿಸಿದ್ದಾರೆ. ಕೇರಳಂ 5 ಭಾರಿ ಮಳೆ ಸಾಧ್ಯತೆ. ತಿರುವನಂತಪುರ ಕೇರಳಂ ಮತ್ತು ಮಾಹೆಯ ಅಲ್ವಿಡಿ ಮುಂದಿನ 5 ಗಾಳಿ ಗುಡುಗು ಸಹಿತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಭಾರತೀಯ ಹವಾಮಾನ ಇಲಾಖೆಯು ಮಂಗಳವಾರ 9 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಆಂಧ್ರಪ್ರದೇಶ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಚಂಡಮಾರುತ ಬೀಸಲಿರುವ ಕಾರಣ ಕೇರಳಂ ಕರ್ನಾಟಕದ ದಕ್ಷಿಣ ಭಾಗ ರಾಯಲ ಸೀಮೆಯಲ್ಲಿ ಮಳೆಯಾಗಲಿದೆ ಎಂದು IMD ತಿಳಿಸಿದೆ. ಕೇರಳಂನ ಹಲವು ಭಾಗಗಳಲ್ಲಿ ಸೋಮವಾರವೂ ಮಳೆ ಸುರಿದಿದ್ದು 2 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಮತ್ತು 10 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಮೇ 26 ಕೇರಳಂಗೆ ನೈಋತ್ಯ ಮುಂಗಾರು ಪ್ರವೇಶವಾಗುವ ಬಗ್ಗೆ IMD ತಿಳಿಸಿದ್ದು, ಆಗ್ನೇಯ ಅರಬ್ಬಿ ಸಮುದ್ರ ಮತ್ತು ಕನ್ಯಾಕುಮಾರಿ ಪ್ರದೇಶದ ಹಲವೆಡೆಗೆ ನೈಋತ್ಯ ಮುಂಗಾರು ನಿಗದಿತ ಅವಧಿಗೆ ಮುಂಚಿತವಾಗಿ ಪ್ರವೇಶಿಸಿದೆ. ಶಿಕ್ಷಕರ ತರಬೇತಿಗೆ ಅರ್ಜಿ ಆಹ್ವಾನ. ಮೈಸೂರು ರಾಷ್ಟ್ರೀಯ ಡಿಜಿಟಲ್ ಸಾಕ್ಷರತಾ ಮಿಷನ್ ಸಹಭಾಗಿತ್ವದಲ್ಲಿ ನಗರದ ISIT ಸಲ್ಯೂಷನ್ ಟೀಚರ್ ಟ್ರೈನಿಂಗ್ ಅಕಾಡೆಮಿಯು ನಡೆಸಲಿರುವ 2026-27 ಸಾಲಿನ LKG UKG ಶಿಕ್ಷಕರ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಬುಡಕಟ್ಟು ಸಮುದಾಯದ ಅರಿವು ಕಾರ್ಯಕ್ರಮ. HD Kote ಬುಡಕಟ್ಟು ಸಮುದಾಯದವರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆ ಬಗ್ಗೆ ತಿಳಿಸುವ ಸಂಬಂಧಿಸಿದ ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಿ ಗ್ರಾಮ ಮಟ್ಟದಲ್ಲಿ ಅರಿವು ಮೂಡಿಸುವ ಶಿಬಿರವನ್ನು ತಾಲೂಕಿನಾದ್ಯಂತ ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಧರ್ನೀಶ್ ರವರು ತಿಳಿಸಿದ್ದಾರೆ. ಬಸವೇಶ್ವರ ಜಯಂತ್ಯೋತ್ಸವ ಇಂದು. ಸರಗೂರು ಅಖಿಲ ಭಾರತ ವೀರಶೈವ ಲಿಂಗಾಯಿತ ಮಹಾಸಭಾ ಸರಗೂರು ತಾಲೂಕು ಘಟಕದ ವತಿಯಿಂದ ಮೇ 19 ಬೆಳಗ್ಗೆ

10:30ಕ್ಕೆ ಇಲ್ಲಿನ ಜೆಎಸ್ಎಸ್ ಕಾಲೇಜು ಆವರಣದಲ್ಲಿ ಬಸವೇಶ್ವರ ಜಯಂತಿ ಹಾಗೂ ಬಸವ ಭವನ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಿತ್ತೂರು ಕರ್ನಾಟಕ ಭಾರಿ ಮಳೆ, ಹುಬ್ಬಳ್ಳಿ ಧಾರವಾಡ, ಬೆಳಗಾವಿ, ಉತ್ತರ ಕನ್ನಡ, ಗದಗ ಸೇರಿ ಕಿತ್ತೂರು ಕರ್ನಾಟಕದ ವಿವಿಧೆಡೆ ಸೋಮವಾರ ಬಿರುಸಿನ ಮಳೆ ಸುರಿಯಿತು. ಹುಬ್ಬಳ್ಳಿ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಸಿಡಿಲು ಗಾಳಿ ಸಹಿತ ಮಳೆ ಸುರಿದಿದ್ದರಿಂದ 70ಕ್ಕೂ ಹೆಚ್ಚು ಮರಗಳು ಧರೆಗುರುಳಿದವು. 20ಕ್ಕೂ ಹೆಚ್ಚು ಕಾರು, ದ್ವಿಚಕ್ರ ವಾಹನಗಳು ಜಖಂಗೊಂಡಿವೆ. ತೈಲ ದರ ಹೆಚ್ಚಳ, ತಗ್ಗಿದ ನಷ್ಟ. ನವದೆಹಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಲೀಟರ್ಗೆ ತಲಾ 3ರಷ್ಟು ಹೆಚ್ಚಿಸಿದ ನಂತರ ಸರ್ಕಾರಿ ಸ್ವಾಮ್ಯದ ತೈಲೋತ್ಪನ್ನಗಳ ಮಾರಾಟ ಕಂಪನಿಗಳ ದಿನನಿತ್ಯದ ನಷ್ಟದ ಮೊತ್ತವು 750 ಕೋಟಿಗೆ ಇಳಿಕೆಯಾಗಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾರವರು ತಿಳಿಸಿದ್ದಾರೆ. ರೂಪಾಯಿ ಮೌಲ್ಯ 96.20ಕ್ಕೆ ಕುಸಿತ. ಮುಂಬೈ ರೂಪಾಯಿ ಮೌಲ್ಯಕ್ಕೂ ಅಮೆರಿಕದ ಡಾಲರ್ ಎದುರು ಸೋಮವಾರ ದಾಖಲೆ ಮಟ್ಟಕ್ಕೆ ಕುಸಿದಿದೆ. ಕರೆನ್ಸಿ ವಿನಿಮಯ ಮಾರುಕಟ್ಟೆ ಈ ದಿನದ ವಹಿವಾಟಿನ ಅಂತ್ಯಕ್ಕೆ ರೂಪಾಯಿ ಮೌಲ್ಯವು 96.20ಕ್ಕೆ ಇಳಿಕೆ ಕಂಡಿದೆ. ಕಚ್ಚಾ ತೈಲದ ಬೆಲೆ ಏರಿಕೆ ಹಾಗೂ ಡಾಲರ್ ಬಲವರ್ಧನೆಯು ರೂಪಾಯಿಯ ಕುಸಿತಕ್ಕೆ ಕಾರಣವಾದವು ಎಂದು ಪತ್ರಕರ್ತರು ತಿಳಿಸಿದ್ದಾರೆ. ಜೂನ್ 1ರಿಂದ ಬೀದರ್ ಬೆಂಗಳೂರು ಮಧ್ಯ ವಿಮಾನ ಸೇವೆ. ಬೀದರ್ ಬೆಂಗಳೂರು ನಡುವೆ ಸ್ಟಾರ್ ಏರ್ ಸಂಸ್ಥೆಯು ಜೂನ್ 1ರಿಂದ ವಿಮಾನ ಸೇವೆ ಆರಂಭಿಸಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಕಂಠೀರವರು ತಿಳಿಸಿದ್ದಾರೆ. ವಿಮಾನ ವೇಳಾಪಟ್ಟಿ ಪ್ರಕಾರ ಬೆಂಗಳೂರಿನಿಂದ ಬೆಳಗ್ಗೆ 6:30ಕ್ಕೆ ಹೊರಡುವ ವಿಮಾನ 7:45ಕ್ಕೆ ಬೀದರ್ ತಲುಪಲಿದೆ. ಅದೇ ರೀತಿ ಬೀದರ್ನಿಂದ ಬೆಳಗ್ಗೆ 8:15ಕ್ಕೆ ಹೊರಡುವ ವಿಮಾನ 9:35ಕ್ಕೆ ಬೆಂಗಳೂರಿಗೆ ತಲುಪಲಿದೆ. ದಕ್ಷಿಣ ಡರ್ಬಿ ಗೆದ್ದ ಸನ್ರೈಸರ್ಸ್ ಚೆನ್ನೈ. ವೇಗ ಮತ್ತು ಲೆಗ್ ಮೇಲೆ ನಿಯಂತ್ರಣ ಸಾಧಿಸಿದ ಫ್ಯಾಟ್ ಕಮಿಷನ್ 28 ರನ್ಗಳಿಗೆ 3 ಪ್ರಮುಖ ವಿಕೆಟ್ಗಳನ್ನು ಪಡೆದರು. ನಂತರ ಇಶಾನ್ ಕಿಶನ್ ಮತ್ತು ಹೆನ್ರಿಚ್ ಕ್ಲಾಸನ್ ಬ್ಯಾಟಿಂಗ್ನಲ್ಲಿ ಅಬ್ಬರಿಸಿದರು. ಇದರಿಂದಾಗಿ ಸನ್ರೈಸರ್ಸ್ ತಂಡವು ಸೋಮವಾರ ನಡೆದ ಐಪಿಎಲ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ 5 ವಿಕೆಟ್ಗಳ ಜಯ ಸಾಧಿಸಿ ಪ್ಲೇಆಫ್ಗೆ ಲಗ್ಗೆ ಇಟ್ಟಿತು. ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈ ಮೊದಲೇ ಪ್ಲೇಆಫ್ಗೆ ಮುನ್ನಡೆಯುತ್ತಿದೆ. ತಲಾ 16 ಅಂಕ ಗಳಿಸಿರುವ ಗುಜರಾತ್ ಟೈಟನ್ಸ್ ಮತ್ತು ಸನ್ರೈಸರ್ಸ್ ತಂಡಗಳು ಮುಂದಿನ ಹಂತಕ್ಕೆ ಅರ್ಹತೆ ಪಡೆದವು. ಉಳಿದ ಒಂದು ಸ್ಥಾನಕ್ಕಾಗಿ 5 ತಂಡಗಳ ನಡುವೆ ಪೈಪೋಟಿ ನಡೆಯಲಿದೆ. ಚಪಾ ಕ್ರೀಡಾಂಗಣದಲ್ಲಿ ದಕ್ಷಿಣ ಡರ್ಬಿ ಎಂದು ಬಿಂಬಿತವಾಗಿದ್ದ ಪಂದ್ಯದಲ್ಲಿ ಟಾಸ್ ಗೆದ್ದು ಋತುರಾಜ್ ಗಾಯಕ್ವಾಡ್ ಬ್ಯಾಟಿಂಗ್ ಆಯ್ದುಕೊಂಡರು. ನಾಯಕ ಕಮಿಷನ್ ರವರ ಪರಿಣಾಮಕಾರಿ ದಾಳಿಯ ಹೊರತಾಗಿಯೂ ಆತಿಥೇಯ ತಂಡವು 7 ವಿಕೆಟ್ಗಳಿಗೆ 180 ರನ್ ಗಳಿಸಿತು. ಡೆವಾಲ್ಡ್ ಬ್ರೇವಿಸ್ ಮತ್ತು ಕಾರ್ತಿಕ್ ಶರ್ಮಾ ಉಪಯುಕ್ತ ಕಾಣಿಕೆ ನೀಡಿದರು. ರಾಯಲ್ಸ್ಗೆ ಮಾಡು ಮಡಿ ಪಂದ್ಯ. ಜೈಪುರ್ ರಾಜಸ್ಥಾನ್ ರಾಯಲ್ಸ್ ತಂಡದ ಪ್ಲೇಆಫ್ ಅವಕಾಶ ತೂಗು ಉಯ್ಯಾಲೆಯಲ್ಲಿದೆ. ಮಂಗಳವಾರ ನಡೆಯಿರುವ ಐಪಿಎಲ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ಎದುರಿಸಲಿರುವ ಈ ತಂಡವು ತನ್ನ ಅವಕಾಶ ಉಜ್ವಲಗೊಳಿಸಬೇಕಾದರೆ ಆಟದ ಮಟ್ಟದಲ್ಲಿನ ಸರ್ವಾಂಗೀಣ ಸುಧಾರಣೆ ಕಾಣಬೇಕಿದೆ. ಸವಾಯಿ ಮಾನ್ಸಿಂಗ್ ಕ್ರೀಡಾಂಗಣವು ಹೈಸ್ಕೋರಿಂಗ್ ಪಂದ್ಯಗಳನ್ನು ಕಂಡಿದೆ. ಆದರೆ ಈ ಕ್ರೀಡಾಂಗಣದಲ್ಲಿ ರಾಯಲ್ಸ್ ಇಂದು ಪಂದ್ಯಾಗಿದ್ದಿಲ್ಲ. ಈ ಕೊನೆಯ ಪಂದ್ಯವು ಆತಿಥೇಯರ ಪಾಲಿಗೆ ಮಾಡು ಇಲ್ಲವೇ ಮಡಿ ಎಂಬಂತಾಗಿದೆ. ಮುಖ್ಯ ಸುತ್ತಿಗೆ ಆರಾಧ್ಯ ಕ್ಷಿತಿಜ್ ಬೆಂಗಳೂರು. ಇಲ್ಲಿನ MS ಕೃಷ್ಣ ಟೆನ್ನಿಸ್ ಕ್ರೀಡಾಂಗಣದಲ್ಲಿ ಸೋಮವಾರ MS ಕೃಷ್ಣ ಸ್ಮರಣ ಓಪನ್ ATP ಚಾಲೆಂಜರ್ಸ್ನ ಮುಖ್ಯ ಸುತ್ತಿನ ಮೊದಲ ದಿನದ ಪಂದ್ಯಗಳಲ್ಲಿ ಮಳೆಯಿಂದಾಗಿ ಅಡಚಣೆ ಉಂಟಾಯಿತು. 5 ಸಿಂಗಲ್ಸ್ ಮತ್ತು 1 ಡಬಲ್ಸ್ ಪಂದ್ಯಗಳನ್ನು ರದ್ದುಗೊಳಿಸಲಾಯಿತು. ಜಸ್ಪ್ರೀತ್ ಕಾರ್ಯಭಾರ ಚರ್ಚೆಗೆ. ಗವಾಹಟಿ ಆಫ್ಘಾನಿಸ್ತಾನ ವಿರುದ್ಧ ಏಕೈಕ ಟೆಸ್ಟ್ ಮತ್ತು 3 ಪಂದ್ಯಗಳ ಏಕದಿನ ಸರಣಿಗೆ ಮಂಗಳವಾರ ಭಾರತ ತಂಡಗಳನ್ನು ಪ್ರಕಟಿಸಲಾಗಿದ್ದು ಅಗ್ರಗಣ್ಯ ವೇಗದ ಬೌಲರ್ ಜಸ್ಪ್ರೀತ್ ಬುಮ್ರಾರವರನ್ನ ಕಾರ್ಯಭಾರ ನಿರ್ವಹಣೆ ಮತ್ತು ರೋಹಿತ್ ಶರ್ಮಾರವರ ಫಿಟ್ನೆಸ್ ಬಗ್ಗೆ ಚರ್ಚೆಯಾಗುವ ಸಾಧ್ಯತೆ ಇದೆ. RTI ವ್ಯಾಪ್ತಿಗಿಲ್ಲ BCCI. ನವದೆಹಲಿ ವಿಶ್ವದ ಶ್ರೀಮಂತ ಕ್ರಿಕೆಟ್ ಸಂಸ್ಥೆಯಾಗಿರುವ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯು ಯಾವುದೇ ಕಾನೂನು ಅಥವಾ ಸರ್ಕಾರದ ಅನುದಾನ ಅಡಿ ಸ್ಥಾಪಿತವಾಗಿರುವ ಸಾರ್ವಜನಿಕ ಪ್ರಾಧಿಕಾರವಲ್ಲದ ಕಾರಣ ಅದು ಮಾಹಿತಿ ಹಕ್ಕು ವ್ಯಾಪ್ತಿಗೆ RTI ವ್ಯಾಪ್ತಿಗೆ ಬರುವುದಿಲ್ಲ ಎಂದು ಕೇಂದ್ರ ಮಾಹಿತಿ ಆಯೋಗ ಸೋಮವಾರ ಆದೇಶ ನೀಡಿದೆ. ವಿಶ್ವಕಪ್ ಟರ್ಕಿಗೆ ಬಂದಿಳಿದ ಇರಾನ್ ಫುಟ್ಬಾಲ್ ತಂಡ. ಅಂಟೇಲಿಯ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಗೆ ಪೂರ್ವಭಾವಿಯಾಗಿ ತರಬೇತಿ ಶಿಬಿರದಲ್ಲಿ ಭಾಗಿಯಾಗಲು ಮತ್ತು ಮೀಸಾ ಅರ್ಜಿ ಪ್ರಕ್ರಿಯೆ ಪೂರೈಸಲು ಇರಾನ್ ಫುಟ್ಬಾಲ್ ತಂಡ ಸೋಮವಾರ ಇಲ್ಲಿಗೆ ಬಂದಿಳಿಯಿತು. ತಂಡವು 22 ಆಟಗಾರರು ಮತ್ತು ಕೋಚಿಂಗ್ ಸಿಬ್ಬಂದಿಯನ್ನು ಒಳಗೊಂಡಿದೆ. ಆಕೆ ತಂಡಕ್ಕೆ ಸಲೀಮಾ ಸಾರಥ್ಯ. ನವದೆಹಲಿ ಭಾರತ ಸೀನಿಯರ್ ಮಹಿಳಾ ಆಕೆ ತಂಡವು ಇದೇ ತಿಂಗಳ ಅಂತ್ಯಕ್ಕೆ ಆಸ್ಟ್ರೇಲಿಯಾ ಪ್ರವಾಸ ಕೈಗೊಳ್ಳಲಿದ್ದು ಅಲ್ಲಿ 4 ಪಂದ್ಯಗಳನ್ನು ಸರಣಿಯನ್ನು

ಆಡಲಿದ. ಇದಕ್ಕಾಗಿ ಸಲಿಮಾಟಿಟೆ ನಾಯಕತ್ವದಲ್ಲಿ 22 ಆಟಗಾರ್ತಿಯರ ತಂಡವನ್ನ ಸೋಮವಾರ ಆಕೆ ಇಂಡಿಯಾ ಪ್ರಕಟಿಸಲಿದೆ. ವಿನೀಶ್ ಅರ್ಜಿ ಸಿಗತಾ ತುರ್ತು ಮನ್ನಣೆ. ನವದೆಹಲಿ ಇದೇ ತಿಂಗಳ ಕೊನೆಯಲ್ಲಿ ನಡೆಯಲಿರುವ ಏಷ್ಯನ್ ಗೇಮ್ ಟ್ರಯಲ್ಸ್ನಲ್ಲಿ ಭಾಗವಹಿಸಲು ತಮಗೆ ಅವಕಾಶ ನೀಡುವಂತೆ ನಿರ್ದೇಶನ ನೀಡಬೇಕು ಎಂದು ಒಲಿಂಪಿಕ್ಸ್ ಕುಸ್ತಿಪಟು ವಿನೀಶ್ ಪೋಗಟ್ಟಾರವರು ಅರ್ಜಿ ಸಲ್ಲಿಸಲು ತುರ್ತಾಗಿ ಪರಿಗಣಿಸಲು ಡೆಲ್ಲಿ ಹೈಕೋರ್ಟ್ ಸೋಮವಾರ ನಿರಾಕರಿಸಿದ. ಚೆಸ್ ಡ್ರಾಪಿನದಲ್ಲಿ ಪ್ರಜ್ಞಾನಂದ. ಪಿಟಿಐ ಭಾರತದ ಆರ್ ಪ್ರಜ್ಞಾನಂದ ಅವರು ಸೂಪರ್ ಚೆಸ್ ಕ್ಲಾಸಿಕ್ ಟೂರ್ನಿಯ 4ನೇ ಸುತ್ತಿನಲ್ಲಿ ನೆದರ್ಲ್ಯಾಂಡ್ ಜೋರ್ಡನ್ ವಾಸ್ ಪೋರೆಸ್ಟ್ ಜೊತೆ 35 ನಡೆಗಳಲ್ಲಿ ಡ್ರಾ ಮಾಡಿಕೊಂಡರು. ಭಾನುವಾರದ ಪಂದ್ಯಗಳ ನಂತರ ಜರ್ಮನಿಯ ವಿನ್ಸ್ ಕೀಮರ್ ಮುನ್ನಡೆ ಸಾಧಿಸಿದರು. ಇವತ್ತಿನ ಶುಭಾಷಿತ. ಬೇರೆ ಬೇರೆ ಧರ್ಮಗಳನ್ನು ಹೊಳಹೊಕ್ಕಿ ನೋಡಿದರೂ ಎಲ್ಲ ಧರ್ಮಗಳ ತಿರುಳು ಒಳ್ಳೆಯದನ್ನೇ ಬಯಸುವುದೇ ಆಗಿದೆ. ಸ್ವಾಮಿ ವಿವೇಕಾನಂದರವರು.

ಪ್ರಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ತಿಳಿದು ಬರೋಣ. ಬೀನ್ಸ್ 90 ರೂಪಾಯಿ, ಪೆನ್ಸಿಲ್ ಬೀನ್ಸ್ 80 ರೂಪಾಯಿ, ಮೆಣಸಿನಕಾಯಿ 30 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 3 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 12 ರೂಪಾಯಿ, ಹೀರೆಕಾಯಿ 15 ರೂಪಾಯಿ, ಪಡವಲಕಾಯಿ 20 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಆಗಲಕಾಯಿ 22 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 20 ರೂಪಾಯಿ, ದಪ್ಪ ಮೆಣಸಿನಕಾಯಿ 28 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 15 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 40 ರೂಪಾಯಿ, ಬೆಂಡೆಕಾಯಿ

ಹೇಳುಕೊರೆ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಈ ಜನಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 19/5/2026 ಮಂಗಳವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೇಗಿದೆ? ಡಾಕ್ಟರ್ ಸೀತಾರಾಮ್ ಎಂಆರ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗಾರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663138. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663138. ಧನ್ಯವಾದಗಳು.

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯ ವೃದ್ಧಿ ಮತ್ತು ಮೂಢನಂಬಿಕೆಗಳು ಎಂಬ ವಿಷಯವನ್ನು ಕುರಿತು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಚ್ ಚಂದ್ರಶೇಖರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.

0: ಮನೋಚಿಂತನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಬೆಂಗಳೂರು. ಸ್ನೇಹಿತರೆ, ನಾವು ಕಳೆದ ಹಲವಾರು ಮನೋಚಿಂತನ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಯಾಕೆಂದ್ರೆ ಮನುಷ್ಯ ಅಂದ್ರೆ ಕೇವಲ ಶರೀರ ಮಾತ್ರ ಅಲ್ಲ, ಅದರೊಳಗೆ ಒಂದು ಚೈತನ್ಯ ಇದೆ. ಆ ಚೈತನ್ಯಕ್ಕೆ ಸಂಬಂಧಪಟ್ಟಂತೆ ಬುದ್ಧಿ ಮನಸ್ಸು ಇವುಗಳೆಲ್ಲ ಸೇರಿ ಮನುಷ್ಯನಾಗ್ತಾನೆ. ಆದ್ರೆ ಇವುಗಳಲ್ಲಿ ಏನಾದ್ರೂ ಒಂದು ಏರುಪೇರು ಆಯ್ತು ಅಂದ್ರೆ ಸಾಕು, ಅದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಈ ನಿಟ್ಟಿನಲ್ಲಿ ಇಂದಿನ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯ ವೃದ್ಧಿ ಮತ್ತು ಮೂಢನಂಬಿಕೆಗಳು ಈ ಬಗ್ಗೆ ಮಾತನಾಡಲು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ಎಚ್ ಚಂದ್ರಶೇಖರ್ ಅವರು. ಇವರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಹಾಗೂ ಮುಖ್ಯಸ್ಥರು, ಮನೋವೈದ್ಯಕೀಯ ವಿಭಾಗ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಗೊತ್ತಿದೆಯಲ್ವಾ ಸ್ನೇಹಿತರೆ, ಇಂದಿನ ವಿಷಯ ಮಾನಸಿಕ ಆರೋಗ್ಯ ವೃದ್ಧಿ ಮತ್ತು ಮೂಢನಂಬಿಕೆಗಳು. ಮೊದಲಿಗೆ ಡಾಕ್ಟರ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸು. ನಮಸ್ಕಾರ ಡಾಕ್ಟರ್.
1: ನಮಸ್ತೆ ಎಲ್ಲಾ ಕೇಳುಗರುಗಳು.
0: ಡಾಕ್ಟರ್ ಹೇಳಿ, ಈಗ ಪ್ರಸಕ್ತ ಜೀವನದ ಮಾನಸಿಕ ಸವಾಲುಗಳು ಯಾವ್ಯಾವು?
1: ನಮ್ಮ ಪ್ರಸಕ್ತ ಜೀವನದಲ್ಲಿ ಸುಮಾರು ಸವಾಲುಗಳಿದೆ. ಅದು ಮೊದಲನೇ ಸವಾಲು ನಮ್ಮ ಜೀವನದಲ್ಲಿ ಹಾಗೆಯಾಗಿ ಉಳ್ಕೊಂಡಿರೋದು ಅಂದ್ರೆ ಸ್ಪರ್ಧೆ, ವಿಪರೀತ ಸ್ಪರ್ಧೆ. ಆ ಸ್ಪರ್ಧೆ ವಿದ್ಯಾಭ್ಯಾಸದಲ್ಲಿದೆ, ಉದ್ಯೋಗ ಪಡೆಯೋದ್ರಲ್ಲಿದೆ, ಎಲ್ಲಕ್ಕಿಂತ ಮುಖ್ಯವಾಗಿ ಹಣ, ಭೋಗವಸ್ತುಗಳು ಅಂದ್ರೆ ಟಿವಿ ಬೇಕು, ಫ್ರಿಡ್ಜ್ ಬೇಕು, ಅದು ಬೇಕು, ಅಧಿಕಾರ, ಅಧಿಕಾರಕ್ಕೋಸ್ಕರ ದೊಡ್ಡ ಸ್ಪರ್ಧೆ ಉಂಟು. ಮತ್ತೆ ಸಮಾಜದಲ್ಲಿ ಸ್ಥಾನಮಾನಗಳು, ನಮ್ಗೆ ಈ ಪೊಸಿಷನ್ ಬೇಕು, ಈ ಪೊಸಿಷನ್ ಬೇಡ, ಈಗೀಗಂತೂ ಪುರಸ್ಕಾರ ಗಳಿಕೆದಲ್ಲೂ ಕೂಡ ಈಗ ಕಾಂಪಿಟೇಷನ್ ಬಂದ್ಬಿಟ್ಟಿದೆ. ಇದೊಂದು ನಮ್ಮ ಸಮಾಜದ ಜೀವನದ ದೊಡ್ಡ ಸವಾಲಾಗಿ ಪರಿಗಣಿಸ್ಬಿಟ್ಟಿದೆ. ನಾನು ಹೇಳೋದೇನೆಂದ್ರೆ ಈ ಸವಾಲುಗಳನ್ನ ಸರಿಯಾಗಿ ಎದುರಿಸಬೇಕು. ಯಾವಾಗ್ಲೂ ಇತಿಮಿತಿಯಿಂದ ಸ್ಪರ್ಧೆ ಮಾಡಿ, ಗೆಲುವು ಸೋಲಿಗೆ ಮಾನಸಿಕವಾಗಿ ಸಿದ್ಧರಾಗಿರಿ. ಆಸೆ ಇರಲಿ, ತುಂಬಾ ದುರಾಸೆ ಬೇಡ. ಗಳಿಸಿದ್ದಲ್ಲಿ ಲಭ್ಯವಾಗಿದ್ರೆ ಅದರಲ್ಲೇ ತೃಪ್ತಿ ಪಡಿ ಅಂತ ನಾನು ಎಲ್ಲ ಸವಾಲುಗಳು. ಅದಲ್ಲದೆ ಈಗ ಕೆಲವು ಕುಟುಂಬದ ಸವಾಲುಗಳುಂಟು. ಕುಟುಂಬದ ಆಸರೆ, ಈಗ ಕುಟುಂಬ ಶಿಥಿಲವಾಗ್ತಿದೆ ಅಂದರೆ ಸಣ್ಣ ಸಣ್ಣದಾಗ್ತಿದೆ. ಗಂಡ ಹೆಂಡತಿ ಇಬ್ಬರೂ ಕೆಲಸ ಮಾಡೋದ್ರಿಂದ ಈಗ ಸಮಾಜ ಬಹಳ ವ್ಯತ್ಯಾಸವಾಗ್ತಿದೆ.
0: ಅವಿಭಕ್ತ ಕುಟುಂಬವಾಗಿ ವಿಭಕ್ತ ಕುಟುಂಬ
1: ವಿಭಕ್ತ ಆಗಿದೆ. ಅದಲ್ಲದೆ ಇಬ್ಬರು ಕೂಡ ಕೆಲಸಕ್ಕೆ ಹೋಗ್ತಾರೆ, ಮಕ್ಕಳು ಒಂಟಿಯಾಗಿರ್ತಾರೆ. ಹಾಗಾಗಿ ಕುಟುಂಬದಲ್ಲಿ ನಾವು ಹೇಳ್ತೀವಲ್ಲ, ಕಮ್ಯುನಿಕೇಷನ್ ಅನ್ನೋದೇ ಕಮ್ಮಿ ಆಗಿಬಿಟ್ಟಿದೆ. ಇನ್ನೊಂದು ಹೆಚ್ಚೇನಾಗಿದೆ ಅಂದರೆ ಪ್ರತಿಯೊಬ್ಬರಲ್ಲೂ ಒಂದು ಸ್ವಾರ್ಥ ಬುದ್ಧಿ ಬರ್ತಿದೆ, ಒಂದೇ ಕುಟುಂಬವಾಗಿ ಬರೋದು ಬರ್ತಾ ಇಲ್ಲ. ಜೊತೆಗೆ ವಿಶ್ವಾಸ ಕಮ್ಮಿಯಾಗಿದೆ, ಹೊಂದಾಣಿಕೆ, ಸಹಕಾರ ಅದು ಕಮ್ಮಿಯಾಗಿದೆ. ಒಬ್ಬರಿಂದ ನಿರೀಕ್ಷೆಗಳು, ಶಕ್ತಿನ ಪ್ರೀತಿ, ಹಿಂಗೆ ಮಾಡಿದ್ರೆ ಪ್ರೀತಿ ಮಾಡಬೇಕು, ಹಿಂಗೆ ಮಾಡಿದ್ರೆ ಇಲ್ಲ, ಅಪನಂಬಿಕೆಗಳು, ಜಗಳ, ಮನಸ್ತಾಪಗಳು ಕುಟುಂಬದ ವ್ಯವಸ್ಥೆಯಲ್ಲಿ ಕೂಡ ಈಗೀಗ ಸಮಾಜದಲ್ಲಿ ಬಹಳ ಕಷ್ಟ ಆಗ್ತಿದೆ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇದರಲ್ಲಿ ಏನಂತ ಹೇಳಬೇಕು, ನಾನು ಇಷ್ಟಪಡ್ತೀನಿ ಅಂದರೆ ಪ್ರೀತಿ ವಿಶ್ವಾಸಕ್ಕೆ ಯಾವಾಗಲೂ ಷರತ್ತುಗಳು ಇಟ್ಕೋಬಾರ್ದು ಕುಟುಂಬದಲ್ಲಿ. ಯಾವಾಗಲೂ ತಮ್ಮ ಕುಟುಂಬದಲ್ಲಿರೋರು, ಗಂಡ ಹೆಂಡತಿನೇ ಆಗಲಿ, ಮಕ್ಕಳನ್ನೇ ಆಗಲಿ, ಅಪ್ಪ ಅಮ್ಮಂದ್ರನೇ ಆಗಲಿ, ಮೆಚ್ಚುಗೆ ಮತ್ತು ಶ್ಲಾಘನೆಗಳನ್ನ ತುಂಬ ಹೆಚ್ಚಾಗಿ ಮಾಡಬೇಕು. ಟೀಕೆ ಮತ್ತು ತಿರಸ್ಕಾರಗಳನ್ನ ಆದಷ್ಟು ಕಮ್ಮಿ ಮಾಡಿ, ಕೆಲಸ ಮತ್ತು ಚಟುವಟಿಕೆಗಳು, ಮನೆ ಚಟುವಟಿಕೆಗಳು ಯಾವುದಿದ್ರೂ ಒಟ್ಟಾಗಿ ಕೆಲಸ ಮಾಡಿ. ಒಬ್ರು ಕುಂತ್ಕೊಳ್ಳೋದು, ಇನ್ನೊಬ್ರು ಮಾಡಬೇಕಾದ್ರೆ ಟಿವಿ ನೋಡೋದು, ಅವೆಲ್ಲ ಕಮ್ಮಿ ಮಾಡಿ. ಬೇರೆಯವರ ಅಭಿಪ್ರಾಯಗಳಿರುತ್ತೆ, ಪ್ರತಿಯೊಂದಕ್ಕೂ ಬೆಲೆ ಕೊಡಬೇಕು. ಮತ್ತು ಯಾವುದೇ ಒಂದು ವಿಷಯವನ್ನ ನೀವು ಒಂದು ತೀರ್ಮಾನ ಮಾಡೋಕ್ಕಿಂತ ಮುಂಚೆ ವಿಚಾರ ವಿನಿಮಯ ಮಾಡಿಕೊಂಡು ತೀರ್ಮಾನ ಮಾಡಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ.
0: ಇನ್ನು ಈ ಸವಾಲುಗಳ ಪಾಲನೆ ವರ್ಧನೆ ಹೇಗೆ?
1: ಮುಖ್ಯವಾಗಿ ಹೇಳಿದ್ರೆ ನಾನೀಗ ಸಂಸಾರದ ಲೆವೆಲಲ್ಲಿ ಮತ್ತು ಸ್ಪರ್ಧೆ ಲೆವೆಲಲ್ಲಿ ಯಾವ ರೀತಿ ನಾವು ಅದನ್ನು ಸವಾಲುಗಳನ್ನ ನಿಭಾಯಿಸೋದು ಅಂತ ಒಂದೆರಡು ಮಾತನ್ನ ಹೇಳಿದೆ ಕೇಳುಗರಿಗೆ. ಈಗ ಜನರು

0: ಆಗಿ ಹೇಳಿದಾದ್ರೆ ಉತ್ತಮ ಮಾನಸಿಕ ಆರೋಗ್ಯ ವರ್ಧನೆಗೋಸ್ಕರ ಯಾವಾಗ್ಲೂ ನೀವು ಜನರ ಜೊತೆ ಬೆರೀರಿ, ಸಂಪರ್ಕದಿಂದಿರಿ. ನೀವು ಒಂಟಿ ಹೋಗ್ಬೇಡಿ, ನಿಮ್ದು ಲೈನು ಬೇರೆಯವ್ರಿಗೆ ಹಂಗಂತ ಇಟ್ಕೋಬೇಡಿ. ಒಳ್ಳೆ ಹವ್ಯಾಸಗಳನ್ನ ಬೆಳೆಸ್ಕೊಡಿ. ಒಳ್ಳೆ ಹವ್ಯಾಸಗಳು ಸಂಗೀತ, ನೃತ್ಯ, ನಾಟಕ ಮತ್ತೆ ಆರೋಗ್ಯವಂತ ಹವ್ಯಾಸಗಳನ್ನ ಬೆಳೆಸ್ಕೊಡಿ. ಯಾವಾಗ್ಲೂ ಚಟುವಟಿಕೆಯಿಂದ ಇರಿ, ದೇವರಲ್ಲಿ ನಂಬಿಕೆ ಇರಲಿ, ಪ್ರಾರ್ಥನೆ ಮಾಡಿ. ಮತ್ತೆ ದೀನರು, ದುರ್ಬಲರು ಅವರಿಗೆ ನೀವು ನೆರವಾಗಿ. ಹಾಗೆ ಮಾಡಿದ್ರು ಕೂಡ ನಿಮಗೆ ಒಳ್ಳೆ ಕೋಪ ಮತ್ತು ದ್ವೇಷನ ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಭಾವನೆಗಳನ್ನ, ನಿಮ್ಮ ಕಷ್ಟಗಳನ್ನ, ಸುಖಗಳನ್ನ ಯಾವಾಗ್ಲೂ ಆತ್ಮೀಯರೊಂದಿಗೆ ಹಂಚ್ಕೊಳ್ಳಿ. ಮತ್ತು ಆರೋಗ್ಯಕರ ಚಟುವಟಿಕೆಗಳನ್ನ ಮಾಡಿ, ಮನರಂಜನೆಗಳನ್ನ ಇಟ್ಕೊಳ್ಳಿ. ಮತ್ತು ಜೀವನದಲ್ಲಿ ಖುಷಿ ಪಡೋದು, ಸಂತೋಷ ಪಡೋದನ್ನ ಕಲಿಯಿರಿ. ಮಾಡೋ ಕೆಲಸದಿಂದ ಸಂತೋಷ ಪಡಿ. ಹೆಚ್ಚಾಗಿ ಮುಖ್ಯವಾಗಿ ಹೇಳೋದಾದರೆ ಸರಳ ಸಂತೋಷ ಮಾಡಿ. ಮತ್ತು ಈಗೊಂದು ಕೆಲವು ವಿಷಯದಲ್ಲಿ ನಿಮ್ಮ ಸುರಕ್ಷತೆ, ನಿಮ್ಮ ಸೇಫ್ಟಿ ಅನ್ನೋದು ಬಹಳ ಮುಖ್ಯ. ಅದ್ರ ಬಗ್ಗೆ ಕೂಡ ಕ್ರಮ ಕೈಗೊಳ್ಬೇಕಾಗುತ್ತೆ. ಯಾವಾಗ್ಲೂ ಮೊದಲೇ ನಾವು ಅಪಾಯನ ಗುರುತಿಸ್ಕೊಂಡು ಅದನ್ನು ನಿವಾರಿಸ್ಕೊಂಡ್ರೆ ಒಳ್ಳೆಯದು. ಜನಗಳ ಜೊತೆ ಇರಿ, ಮತ್ತು ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ವಾಸ್ತವಿಕತೆ ಏನಿರುತ್ತೆ ಅದನ್ನು ತಗೊಳ್ಳಿ, ತಿಳಿದುಕೊಳ್ಳಿ. ಮತ್ತು ನಮ್ಮ ಜೀವನದಲ್ಲಿ ಕಷ್ಟ ನಷ್ಟಗಳು ಬಂದೇ ಬರುತ್ತೆ, ಅದಕ್ಕೆ ಕೂಡ ಎದುರಿಸೋದಕ್ಕೆ ಸಿದ್ಧರಾಗಿ ಅಂತ ನಾನು ಈ ಸವಾಲುಗಳನ್ನ ಜನರಲ್ ಆಗಿ ಹೇಗೆ ಪಾಲನೆ ಮಾಡಬಹುದು ಅಂತ ನಾನು ನಮ್ಮ ಕೇಳುಗರಿಗಾಗಿ ಕೆಲವು ವಿಷಯಗಳನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ.
1: ಇನ್ನು ನಮ್ಮ ಜೀವನದ ಸಂಗಾತಿ ಕಾಯಿಲೆಗಳು ಅಂದ್ರೆ ನಮ್ಮ ಲೈಫ್ ಟೈಮ್ ಅಲ್ಲಿ ನಮ್ಮ ಜೊತೆನೆ ಬಂದು ಆಗುವಂತಹ ಕಾಯಿಲೆಗಳು, ಈ ಕಾಯಿಲೆಗಳದ್ದು ಮಾನಸಿಕ ಆರೋಗ್ಯಕ್ಕೂ ಸಂಬಂಧ ಇದೆಯಾ? ಇದನ್ನ ಯಾವ ರೀತಿ ನಾವು ಪಾಲನೆ ಮಾಡಬೇಕು?
0: ಒಳ್ಳೆ ಪ್ರಶ್ನೆ ಕೇಳಿದೆ. ಈಗೇನಾಗಿದೆ, ನಮ್ಮ ಮಧ್ಯ ವಯಸ್ಕರು ನಮ್ಮ ಸಮಾಜದಲ್ಲಿ ಅವರಿಗೆ ಈ ಕೆಲವು ಕಾಯಿಲೆಗಳು ಜೀವನದ ಪೂರ್ತ ಇರುತ್ತೆ. ಯಾವಾಗಲೂ ಜನಗಳು ಅದ್ರ ಜೊತೆನೆ ಜೀವನ ಮಾಡಬೇಕು. ಅದರಲ್ಲಿ ಮುಖ್ಯವಾದ ಕಾಯಿಲೆಗಳು ನಮ್ಮಲ್ಲಿ ಡಯಾಬಿಟಿಸ್ ಅಂತ ಹೇಳ್ಬೋದು. ಇನ್ನೊಂದು ಮುಖ್ಯವಾದ ಕಾಯಿಲೆ ಬಿ ಪಿ ಅಥವಾ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಅದಲ್ಲದೆ ಕೀಲು ಬೇನೆಗಳು, ಆರ್ಥ್ರೈಟಿಸ್, ಅದು ಕೂಡ ಜೀವನ ಪೂರ್ತಿ ಇರುತ್ತೆ. ಕೆಲವರಿಗೆ ಥೈರಾಯ್ಡ್ ತೊಂದರೆಗಳು ಜೀವನ ಪೂರ್ತಿ ಇರುತ್ತೆ, ಹೆಣ್ಮಕ್ಳಲ್ಲಿ ಮುಖ್ಯವಾಗಿ. ಮತ್ತು ಬೊಜ್ಜು ಮತ್ತು ಗ್ಯಾಸ್ಟ್ರಿಕ್ ಕಾಯಿಲೆ, ಅಲ್ಸರ್ ಕಾಯಿಲೆ ಅಂತ ಹೇಳ್ತೀವಲ್ಲ, ಅದು ಇರುತ್ತೆ. ಕೆಲವರಿಗೆ ಜೀವನ ಪೂರ್ತಿ ಕ್ಯಾನ್ಸರ್, ಹೃದ್ರೋಗ ಇರ್ಬೋದು, ಬೇರೆ ಬೇರೆ ಕಾಯಿಲೆಗಳು ಇರ್ಬೋದು. ಹೀಗಾಗಿ ಎಷ್ಟೋ ಕಾಯಿಲೆಗಳು ಈಗಿನ ಕಾಲದಲ್ಲಿ ಬಹುಪಾಲು ಮನುಷ್ಯರಲ್ಲಿ ಇರುತ್ತೆ. ಅದು ಬಂದ್ಬಿಟ್ಟು ಅಂತ ನಮ್ಮ ಜೀವನ ಮುಕ್ತ ಆಯಿತು ಅಂದ್ಕೋಬಾರ್ದು. ನಾನು ಕೆಲವು ಹಿಂಟ್ಸ್ ಕೊಡಬೇಕು ಅಂದರೆ ನಮ್ಮ ಕೇಳುಗರಿಗೆ, ಆ ಕಾಯಿಲೆಗಳು ಸಾಮಾನ್ಯ, ಅದಕ್ಕೆ ನೀವು ಸರಿಯಾದ ಚಿಕಿತ್ಸೆ ತೆಗೆದುಕೊಳ್ಳಿ. ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಕೆಲವು ಆಸ್ಪತ್ರೆಗಳು ತುಂಬ ದುಬಾರಿ, ಕೆಲವು ಆಸ್ಪತ್ರೆಗಳು ಅಷ್ಟು ದುಬಾರಿ ಇಲ್ಲ. ಮಧ್ಯಮ ವರ್ಗದವರು ಆದಷ್ಟು ದುಬಾರಿ ಚಿಕಿತ್ಸೆಗೆ ಹೋಗಬೇಡಿ. ಮತ್ತು ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಇದ್ದಾರಲ್ಲ ಅವರಲ್ಲಿ ಹೋಗಿ. ಹೈಟೆಕ್ಕು ಮತ್ತು ಸೂಪರ್ ಸ್ಪೆಷಾಲಿಟಿಗಳು ಮುಖ್ಯ ಬೇಕು. ಅದಕ್ಕೆ ರೆಫರ್ ಮಾಡಿದಾಗ ಸಣ್ಣ ತೊಂದರೆಗೂ ನೀವು ಸೂಪರ್ ಸ್ಪೆಷಾಲಿಟಿಗೆ ಹೋದರೆ ನಿಮ್ಮ ಜೇಬ್ ಖಾಲಿ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಂಬಿಕೆಯಿಂದ ಕ್ರಮಬದ್ಧವಾದ ಚಿಕಿತ್ಸೆ, ಜೀವನದಲ್ಲಿ ಡಿಸಿಪ್ಲಿನ್ ಇಟ್ಕೊಳ್ಳಿ. ವೈದ್ಯ ವಿಮೆ ಮಾಡಿಸ್ಕೊಂಡ್ರೆ ಅದು ನಿಜವಾಗ್ಲೂ ಕೆಲವರಿಗೆ ಒಳ್ಳೆಯದು ಅನಿಸುತ್ತೆ, ಯಾಕೆಂದರೆ ಸಡನ್ ಆಗಿ ಏನಾದಾಗ. ಮತ್ತು ಚಿಕಿತ್ಸೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ. ಏನು ಮಾಡಬೇಕು, ಏನು ಮಾಡಬಾರ್ದು, ಪ್ರತಿ ಕಾಯಿಲೆಗೂ ಒಂದೊಂದು ಥರ ಇರುತ್ತೆ, ಅದನ್ನು ಮಾಡ್ಕೊಳ್ಳಿ. ಹೀಗೆಲ್ಲ ಮಾಡಿಕೊಂಡು ಆಹಾರ ಕ್ರಮ ಅಂದರೆ ಉದಾಹರಣೆಗೆ ತರಕಾರಿ, ಸೊಪ್ಪು, ಹಣ್ಣು, ಬೇಳೆಕಾಳು ಅವನ್ನೆಲ್ಲ ಹೆಚ್ಚು ಉಪಯೋಗಿಸ್ಬೇಕು. ಕಡಿಮೆ ಎಣ್ಣೆ, ಕಡಿಮೆ ಬೆಣ್ಣೆ, ಕಮ್ಮಿ ಮಾಂಸ, ಅವನ್ನೆಲ್ಲ ಕಮ್ಮಿ ಮಾಡಬೇಕು. ನಿಜವಾಗ್ಲೂ ಹೇಳಿದರೆ ಸಿದ್ಧಪಡಿಸಿದ ಅದೇ ರೆಡಿಮೇಡ್ ಫುಡ್ಸ್ ಇರುತ್ತಲ್ಲ, ಜಂಕ್ ಫುಡ್ಸು, ಅದನ್ನು ಪೂರ್ತಿ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಜೊತೆಗೆ ವ್ಯಾಯಾಮ ಮೂರನೇದು, ಉತ್ತಮ ಆಹಾರ, ಉತ್ತಮವಾದ ಚಿಕಿತ್ಸೆ ಮತ್ತು ಉತ್ತಮವಾದ ವ್ಯಾಯಾಮ. ಯಾವ್ದಾದ್ರು ಆಗ್ಬೋದು, ಒಂದು ನಡಿಗೆ ಇರಲಿ, ಯಾವ್ದಾದ್ರು ಆಟ ಆಡೋದು, ಈಜು ಅಥವಾ ಓಡೋದು, ಜಾಗಿಂಗ್ ಅಂತ ಹೇಳ್ತೀವಿ, ಚಿಕ್ಕ ವಯಸ್ಸಿನವ್ರು ಜಾಗಿಂಗ್ ಮಾಡೋದು ಯಾವಾಗಲೂ ಒಳ್ಳೆಯದು, ಅದನ್ನು ಮಾಡಿದ್ರೆ ಒಳ್ಳೆಯದು. ಮತ್ತು ಸ್ವಚ್ಛತೆ, ಮನೆ ಸ್ವಚ್ಛವಾಗಿರಲಿ, ಮನಸ್ಸು ಸ್ವಚ್ಛವಾಗಿರಲಿ, ಪ್ರಶಾಂತ, ನಮ್ಮ ದೈಹಿಕ ಆರೋಗ್ಯ ಕೂಡ ನಾವು ಚೆನ್ನಾಗಿ ನೋಡ್ಕೊಳ್ಬಹುದು ಅಂತ ಅನ್ಕೊಂಡಿದ್ದೀನಿ.
1: ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದ್ರೆ ಮನಸ್ಸಲ್ಲಿ ಚಿಂತೆ ಇದ್ರೆ ಮಾನಸಿಕ ಕಾಯಿಲೆಗಳು ಬರ್ತಾವ ತಿಳಿಸಿ.
0: ಯಾವ ಕೆಲಸ ಮಾಡಬೇಕಾದ್ರೂ ಅದೊಂದು ಚಾಲೆಂಜ್ ರೀತಿ, ಆ ಚಾಲೆಂಜನ್ನ ಸ್ವೀಕರಿಸಿ ಅದನ್ನ ಸರಿಯಾಗಿ ಪ್ಲಾನ್ ಮಾಡಿ. ಜೀವನ ಪೂರ್ತಿ ನಮ್ದು ಸ್ಪರ್ಧೆ ಅಂತ ಹೇಳಿದ್ನಲ್ಲ ನಾನು, ನಮ್ಮ ಇತಿಮಿತಿಗಳನ್ನ ಇಟ್ಕೊಂಡು ಸರಿಯಾಗಿ ಅದನ್ನ ಹೇಗೆ ಪ್ಲಾನ್ ಮಾಡಬೇಕು ಅಂತ ಮಾಡಿದ್ರೆ ಅದು ಅಷ್ಟು ಮಾನಸಿಕವಾಗಿ ತೊಂದರೆ ಆಗಲ್ಲ. ಇತಿಮಿತಿಗಿಂತ ಹೆಚ್ಚು ಮತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟಿರಬೇಕು. ಬೇರೆಯವ್ರು ಯಾರೋ ಮಾಡ್ತಾರೆ ಅಂತ ನಾವು ಮಾತಾಡ್ಬಾರ್ದು. ನಮ್ಮ ಸ್ವಂತಿಕೆಯಿಂದ ಇದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಸರಿಯಾಗಿ ಸ್ಪರ್ಧೆ ಮಾಡಿದ್ರೆ ಯಾವುದು ಮಾನಸಿಕ ತೊಂದರೆಗಳು ಬರೋದಿಲ್ಲ ಅಂತಾನೆ ಸುರೇಶ್ ಅವರಿಗೆ ಹೇಳ್ತೇವೆ.

0: ಮಾನಸಿಕ ಕಾಯಿಲೆ ಇರುವಂತಹ ವ್ಯಕ್ತಿಗಳಲ್ಲಿ ಕುಟುಂಬದಲ್ಲಿ ಬರುವಂತಹ ಒತ್ತಡಗಳನ್ನ ಅವರು ನಿಭಾಯಿಸೋದು ಹೇಗೆ ಅಂತ. ಆ ವ್ಯಕ್ತಿ ಮನೆಗೇನೆ ಹಿರಿಯ ಮನುಷ್ಯ ಆಗಿರ್ತಾನೆ, ಅವನು ಒಂದ್ ರೀತಿ ಮನೆಯ ಜವಾಬ್ದಾರಿ ಎಲ್ಲ ಅವನಿಗಿರುತ್ತೆ, ಆದ್ರೆ ಅವನೇ ಮಾನಸಿಕ ಒತ್ತಡಕ್ಕೆ ಒಳಗಾದ್ರೆ ಯಾವ ರೀತಿ ಈ ಕುಟುಂಬನ ನಿರ್ವಹಣೆ ಮಾಡ್ತಾನೆ, ಜೀವನ ಹೇಗೆ?
1: ನಿಜವಾಗ್ಲೂ ಒಂದು ಉತ್ತಮವಾದ ಪ್ರಶ್ನೆ ಕೇಳಿದ್ದಾರೆ ಅವರು. ಮಾನಸಿಕ ಕಾಯಿಲೆಗಳು ಬಹಳ ಅಂದ್ರೆ 5ರಲ್ಲಿ 1 ಅಂದ್ರೆ ಶೇಕಡ 20% ಜನಕ್ಕೆ ಇದು ತೀರೋ ಮಟ್ಟದ ಮಾನಸಿಕ ಕಾಯಿಲೆ ಇರ್ಬೋದು ಅಥವಾ ಅಲ್ಪ ಮಟ್ಟದ ಮಾನಸಿಕ ಕಾಯಿಲೆ ಇರ್ಬೋದು. ಅಲ್ಪ ಮಟ್ಟದ ಮಾನಸಿಕ ಕಾಯಿಲೆ ಅಂದ್ರೆ ಆತಂಕ, ಖಿನ್ನತೆ ಅಥವಾ ನಿದ್ರಾಹೀನತೆ, ಹಾಗೆ ಸಣ್ಣ ಗೀಳು ಅನ್ನ ಕಾಯಿಲೆಗಳಿರುತ್ತೆ. ತೀವ್ರ ಮಟ್ಟದ್ದು ಅಂದ್ರೆ ಸ್ಕಿಜೋಫ್ರೀನಿಯಾ, ಬೈಪೋಲಾರ್ ಎಫೆಕ್ಟಿವ್ ಡಿಸಾರ್ಡರು, ಡಿಮೆನ್ಷಿಯಾ ಅಂತ ಹೇಳ್ತೀವಿ ಅಂತ ಇರುತ್ತೆ. ಮೊದಲನೇ ಇದು ನಾ ಇವ್ರಿಗೆ ಹೇಳೋದು ಅಂದ್ರೆ ಕ್ರಮಬದ್ಧವಾದ ಚಿಕಿತ್ಸೆ. ಯಾವುದೇ ತೊಂದರೆ ಇರಲಿ, ಮಾನಸಿಕ ತೊಂದರೆ ಇದ್ರೆ ಅದಕ್ಕೆ ಕ್ರಮಬದ್ಧವಾದ ಚಿಕಿತ್ಸೆ ತೆಗೆದುಕೊಳ್ಬೇಕು. ಮುಖ್ಯವಾಗಿ ವೈದ್ಯಕೀಯ ಚಿಕಿತ್ಸೆ ಜೊತೆಗೆ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ, ಅದನ್ನ ತೆಗೆದುಕೊಳ್ಳೋದಕ್ಕೆ ಅವ್ರಿಗೆ ಸಹಾಯ ಮಾಡಲಿ. ಎರಡನೇದು ಅಂದ್ರೆ ಅವರನ್ನ ನಾವು ತುಂಬಾ ಮುದ್ದು ಮಾಡಬಾರ್ದು ಅಥವಾ ತೆಗಳು ತುಂಬಾ ಬೈಯೋದು. ಅವ್ರನ್ನ ಮನೆಯ ಫ್ಯಾಮಿಲಿ ಅವ್ರು ಹೆಂಗಿರ್ತಾರೆ ಹಾಗೇನೆ ಅವ್ರನ್ನ ಗಮನಿಸ್ಕೊಳ್ಳಿ. ಅವರಿಗೆ ಮಾತ್ರೆಯನ್ನು ಸರಿಯಾಗಿ ಕೊಡಿ. ಅವ್ರನ್ನ ಬೈಯೋದು ಬೇಡ, ಅವ್ರನ್ನ ಮುದ್ದು ಮಾಡೋದು ಬೇಡ. ಮತ್ತೆ ಅವರ ಸ್ವಚ್ಛತೆ, ಅವರ ಬೇರೆ ವಿಷಯದ ಬಗ್ಗೆ ಸರಿಯಾಗಿ ಗಮನ ಇಟ್ಕೊಂಡ್ರೆ ಮನೆಯಲ್ಲಿ ಅಷ್ಟು ಒತ್ತಡ ಬರೋದಿಲ್ಲ. ಏನಾದ್ರೂ ಜಾಸ್ತಿ ಕಷ್ಟ ಇದ್ರೆ ನಿಮ್ಮ ಸೈಕಿಯಾಟ್ರಿಸ್ಟ್ ಇರ್ತಾರೆ ಅಥವಾ ಮನೋವೈದ್ಯರು, ಮನಃಶಾಸ್ತ್ರಜ್ಞರು ಅಥವಾ ಇತರ ವೃತ್ತಿಪರರು ಇರ್ತಾರಲ್ಲ, ಎಲ್ಲದಕ್ಕಿಂತ ವೈದ್ಯರನ್ನೇ ಕೇಳಿ ಅಥವಾ ಆರೋಗ್ಯ ಸಹಾಯಕನೇ ಕೇಳಿ ಏನ್ ಮಾಡ್ಬೇಕು ಅಂತ. ಹಂಗ್ ಮಾಡಿದ್ರೆ ಅವರ ಸಂಸಾರದಲ್ಲಿ ಇದನ್ನ ಎದುರಿಸೋದಕ್ಕೆ ಯಾವುದೇ ಕಷ್ಟ ಬರೋದಿಲ್ಲ ಅಂತ ನನ್ನ ಭಾವನೆ.
0: ತಾಯಿಗೆ 62 ವರ್ಷ ಅಂತೆ. ಇತ್ತೀಚೆಗೆ ಸಣ್ಣ ಪುಟ್ಟ ವಿಷಯಕ್ಕೂ ಅವರು ಕೋಪ ಮಾಡ್ಕೋತಾರೆ, ಸಿಟ್ ಮಾಡ್ಕೊಳ್ತಾರೆ, ಮಾಡೋದು ಅಂತಂದ್ರೆ ಅವ್ರು ಬೇಜಾರು ಮಾಡ್ಕೊಳ್ತಾರೆ, ಮನಸ್ಸಿನಲ್ಲೇ ಏನೋ ಒಂದ್ ರೀತಿ ನೋವು ಅನುಭವಿಸ್ತಾರೆ ಅಂತ ಹೇಳಿ.
1: ಪ್ರಶ್ನೆ ಕೇಳಿದ್ದಕ್ಕೆ ವಂದನೆಗಳು. ಯಾಕಂದ್ರೆ ವಯಸ್ಸಾದವರ ಮಾನಸಿಕ ರೋಗದ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋದ್ರಲ್ಲಿ ಇದು ತುಂಬಾ ಮೀನಿಂಗ್ಫುಲ್ ಪ್ರಶ್ನೆ ಕೇಳಿದ್ದೀರಾ. ಈಗ ನಿಮ್ಮ ಮನೆಯಲ್ಲಿ ಯಾರೇ ವಯಸ್ಸಾದವರು ಸ್ವಲ್ಪ ಕೋಪ ಮಾಡ್ಕೊಳ್ಳೋದು ಅಥವಾ ಬೇರೆ ಯಾವ್ದಾದ್ರು ತೊಂದರೆಗಳಿದ್ರೆ ನೀವು ಅದನ್ನ ನೀವು ಅವ್ರಿಗೆ ಏನೋ ಒತ್ತಡ ಇದೆ, ಅವರಿಗೆ ಯಾವುದೋ ಒಂದು ವಿಷಯದಲ್ಲಿ ಕಷ್ಟ ಆಗಿದೆ, ದೈಹಿಕ ತೊಂದರೆ ಇರ್ಬೋದು ಅಥವಾ ಮಾನಸಿಕ ತೊಂದರೆ ಇರ್ಬೋದು ಅಥವಾ ಅವರಿಗೆ ಕೆಲವು ವಿಷಯಗಳು ಅರ್ಥ ಆಗ್ತಿರ್ಬೋದು, ಆದ್ರಿಂದ ಅದ್ರ ಬಗ್ಗೆ ಗಮನ ತೆಗೆದುಕೊಂಡು. ಈಗ ವಯಸ್ಸಾದವರಲ್ಲಿ ಕೆಲವು ಸಾರಿ ಖಿನ್ನತೆ ಅನ್ನೋದು ಬಹಳ ಸಾಮಾನ್ಯ, ಆಲ್ಮೋಸ್ಟ್ 10% ಇರುತ್ತೆ. ಡಿಮೆನ್ಷಿಯಾ ಅಂತ ಹೇಳ್ತೀವಿ, ಡಿಮೆನ್ಷಿಯಾ ಅಂದ್ರೆ ಮಿದುಳು ನಿಷ್ಕ್ರಿಯಗೊಳ್ತಾ ಬರುತ್ತೆ, ಅಥವಾ ಬೇರೆ ಯಾವ್ದಾದ್ರು ತೊಂದರೆಗಳಿರ್ಬೋದು ಅಥವಾ ಒತ್ತಡ.

0: ಅಥವಾ ನಾನು ಕಮ್ಮಿ ಅಥವಾ ಒಂಟಿತನ ಇರಬಹುದು, ಇದು ಯಾವ್ದಾದ್ರು ಇದೆಯಾ ಅಂತ ಗಮನಿಸಿ ಅವ್ರ ಬಗ್ಗೆ ಹೆಚ್ಚು ಗಮನ ಕೊಡಿ. ಅವರಿಗೆ ಖಿನ್ನತೆ ಇದ್ರೆ ಅದನ್ನ ಒಂದು ವಯಸ್ಸಾದ ಒಂದು ಇದು ಒಂದು ವಯಸ್ಸಿನ ವಯಸ್ಸಾಗುವಂತ ಒಂದು ಪಾತ್ರ ಅಂದ್ಕೊಳ್ಬೇಡಿ. ಏನಾದರೂ ಔಷಧಿ ಇದ್ರೆ ಕೊಡಿಸಿ, ಅದನ್ನ ಬಗ್ಗೆ ಸ್ವಲ್ಪ ಮಾಡಿದ್ರೆ ಅವರು ಸರಿಯಾಗ್ತಾರೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ ಅಂತ ನಾನು.
1: ನಾವು ಮನೋರೋಗದ ಬಗ್ಗೆ ತಿಳ್ಕೊಳ್ತಾ ಇದೀವಿ ಈ ಕಾರ್ಯಕ್ರಮದ ಮೂಲಕ ಅಂತ ಹೇಳ್ತಾರೆ. ಜೊತೆಗೆ ನೋಡಿ, ನಮ್ಮ ಹೆಂಡತಿಗೆ ಮೊದಲು ತೊಂದರೆ ಇತ್ತು, ಈಗ ನನಗೆ ಒತ್ತಡಗಳಿಂದ ಏನೇನೋ ಯೋಚನೆಗಳು ಬರಕ್ ಶುರುವಾಯಿತು. ಮಾತ್ರೆ ತಗೊಂಡಿಂದ ಅವ್ರ ಹೆಂಡತಿಗೆ ಗುಣಮುಖ ಆಗಿದೆಯಂತೆ, ಆದ್ರೆ ನನ್ನ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳೋದು ಹೇಗೆ ಅಂತ ಕೇಳಿದ್ದಾರೆ.
0: ನಾನು ಒಂದು ಮುಖ್ಯವಾದ ವಿಷಯ ಅವ್ರಿಗೆ ಹೇಳ್ಬೇಕು ಅಂದ್ರೆ, ಮಾನಸಿಕ ತೊಂದರೆಗಳು ಯಾರಿಗೆ ಬೇಕಾದ್ರೂ ಬರಬಹುದು. ಮುಖ್ಯವಾಗಿ ಒತ್ತಡದಿಂದನೂ ಬರಬಹುದು, ಅನುವಂಶಿಕತೆಯಿಂದನೂ ಬರಬಹುದು. ಪ್ರತಿ ಮಾನಸಿಕ ತೊಂದರೆಗಳಿಗೂ ಬಹಳ ಸುಲಭವಾದ ಎಫೆಕ್ಟಿವ್ ಆದ ಮಾತ್ರೆ, ಒಂದು ತುಂಬಾ ಸೇಫ್ ಆಗಿರುವಂತ ಔಷಧಿಗಳು ಕೂಡ ಲಭ್ಯವಾಗಿದೆ. ಹಾಗಾಗಿ ಅವರು ಕೂಡ ಹೆಸಿಟೇಟ್ ಮಾಡೋದು ಬೇಡ. ಅವ್ರು ಯಾರ ಹತ್ರ ಅವರ ವೈದ್ಯಕೀಯ ಚಿಕಿತ್ಸೆ ತೆಗೆದುಕೊಳ್ಳಿದ್ರು ಅವ್ರ ಹತ್ರ ಹೋಗಿ ತಮ್ಮ ಸಮಸ್ಯೆಗಳನ್ನ ಹಂಚಿಕೊಳ್ಳಿ. ಏನಿದ್ರು ಅದಕ್ಕೆ ಚಿಕಿತ್ಸೆ ತೆಗೆದುಕೊಂಡ್ರೆ ಅವ್ರಿಗೆ ಸರಿ ಆಗ್ತದೆ ಅಂತ ಅನ್ಸುತ್ತೆ.
1: ಗಂಡ ಮನೆಗೆ ಹೋದ್ರೆ ಹೆಂಡತಿ ಗಂಡನ ಮೇಲೆ ಅನುಮಾನ ಪಡ್ತಾರಂತೆ. ಅನುಮಾನ ಪಡೋದ್ರಿಂದ, ಈ ರೀತಿ ಪ್ರತಿದಿನ ಈಗ ಅನುಮಾನ ಪಡೋದ್ರಿಂದ ಆ ಗಂಡನ ಮೇಲೆ ಮಾನಸಿಕ ಒಂದು ಸ್ಥಿತಿಗೆ ಏನಾದರೂ ತೊಂದರೆ ಆಗುತ್ತಾ? ಇದರಿಂದ ಯಾವ ರೀತಿ ಪರಿಹಾರ ನಾವು ಕಂಡುಕೊಳ್ಬೇಕು?
0: ಈ ಅನುಮಾನ ಅನ್ನೋದು ಒಂದು ಕಾಯಿಲೆ ಇದ್ರೂ ಇರಬಹುದು. ಒಂದು ಚಿತ್ತ ವಿಕಲತೆ ಅನ್ನೋ ಕಾಯಿಲೆ ಅಂತ ಹೇಳ್ತೀವಿ, ಡೆಲ್ಯೂಷನ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಅಥವಾ ಖಿನ್ನತೆಗೆ, ಅದರಿಂದ ಕೂಡ ಕೆಲವು ಸರಿ ಅನುಮಾನ ಬರ್ಬೋದು. ಯಾಕೆ ಅನುಮಾನ ಪಡ್ತಾ ಇದ್ದಾರೆ ಅಂತ ಅವರು ಅದನ್ನ ನೋಡಿ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಅದು ಯಾಕೆ ಅಂತ ಕಂಡುಹಿಡಿದ್ರೆ ನಂತರ ಅದಕ್ಕೆ ಮುಂದಿನ ಜೀವನ ಮುಂದೆ ಹೇಗ್ ಮಾಡಬಹುದು ಅಂತ ಅವರು ಮುಂದೆ ಉತ್ತರ ಕಂಡುಕೊಳ್ಬಹುದು.
1: ಡಾಕ್ಟರ್, ಇನ್ನ ಮೂಢನಂಬಿಕೆಗಳ ಬಗ್ಗೆ, ಮನೋರೋಗಕ್ಕೆ ಮದ್ದಿದೆಯಾ ಮತ್ತೆ ಇನ್ನು ದೇವ ಭೂತ ಇದೆ ಅಂತ ಹೇಳ್ತೀವಿ, ಅದು ನಿಜನಾ?
0: ಈಗ ಅದೊಂದು ಗಾದೆ ಮಾತು ಇತ್ತು, ಅದು ಗಾದೆ ಫುಲ್ ಸುತ್ತು. ಮನೋರೋಗಕ್ಕೆ ಈಗ ತಾನೇ ಹೇಳ್ದಂಗೆ ಉತ್ತಮವಾದ ಸೇಫ್ ಆದ ಮದ್ದಿದೆ. ಮದ್ದು ಅಂದರೆ ಔಷಧಿಗಳುಂಟು, ಕೌನ್ಸಿಲಿಂಗಿಂದ ಚಿಕಿತ್ಸೆ ಉಂಟು, ವಿದ್ಯುತ್ ಕಂಪನ ಚಿಕಿತ್ಸೆ ಉಂಟು, ಪುನರ್ವಸತಿ ಚಿಕಿತ್ಸೆ ಉಂಟು. ಹಾಗಾಗಿ 100ಕ್ಕೆ 100ರಷ್ಟು ಮನೋರೋಗ ಇರೋರು ಚೆನ್ನಾಗಿ ನಮ್ಮ ಜೊತೆ ಬಾಳ್ಬಹುದು ಅಂತ ಹೇಳ್ತೀನಿ.
1: ಇನ್ನು ದೇವಭೂತದ ಬಗ್ಗೆ,
0: ಹಾಂ, ದೇವಭೂತ ಅಂತ ನಾನು ಯಾಕೆ ಇದ್ರ ಬಗ್ಗೆ ಇವತ್ತು ನಾನು ಮೂಢನಂಬಿಕೆಗಳ ಬಗ್ಗೆ ಇಟ್ಟಿದ್ದೇನೆ ಅಂದರೆ, ಈ ಮೂಢನಂಬಿಕೆಗಳಿಂದ ಕೆಲವರು ತುಂಬ ನರಳುತ್ತಾ ಇದ್ದಾರೆ. ಮುಖ್ಯವಾಗಿ ಮಾನಸಿಕ ಕಾಯಿಲೆಯಿಂದ ಇರೋರಿಗೆ ಅವ್ರು ದೇವ ಬಂದಿದೆ, ಭೂತ ಬಂದಿದೆ, ಎಲ್ಲೆಲ್ಲ ಕೂಡಾಕೋದಾಗಿ ಮಾಡ್ತಿದ್ದಾರೆ, ಅದನ್ನು ಶಿಕ್ಷೆಗೆ ಒಳಪಡಿಸೋದು, ಎಲ್ಲೆಲ್ಲ ಕೂಡಾಕೋದಾಗಿ ಮಾಡ್ತಿದ್ದಾರೆ, ಅದನ್ನು ಕೆಲವರು ಸ್ವಾರ್ಥಕ್ಕೋಸ್ಕರ, ಲಾಭಕ್ಕೋಸ್ಕರ, ಕೆಲವರು ಬಡವರಲ್ಲಿ, ಅವಿದ್ಯಾವಂತರಲ್ಲಿ ಅಥವಾ ಮುಗ್ಧ ವಿದ್ಯಾವಂತರಲ್ಲಿ ಈ ಮೂಢನಂಬಿಕೆಗಳನ್ನ ಹೆಚ್ಚಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಈ ಕೇಳುಗರಲ್ಲಿ ಈ ಕೆಲವು ಮೂಢನಂಬಿಕೆಗಳ ಬಗ್ಗೆ ಹೇಳ್ತೇನೆ. ಅದರಲ್ಲಿ ಮುಖ್ಯವಾಗಿ ದೆವ್ವ ಇದೆಯಾ ಅನ್ನೋದು, ದೆವ್ವ ಇದೆ ಅನ್ನೋದ್ರ ಬಗ್ಗೆ ಪ್ರಪಂಚದಲ್ಲಿ ಯಾವುದೇ ರೀತಿ ಇಲ್ಲ. ಆದರೆ ಕೆಲವು ವ್ಯಕ್ತಿಗಳಿಗೆ ಮಾನಸಿಕ ತೊಂದರೆ ಬಂದಾಗ ಅಥವಾ ಒತ್ತಡ ಬಂದಾಗ ಕೆಲವು ಸರಿಯಾಗಿ ಮಾಡೋದುಂಟು. ಕೊಡ್ಬಿ ಅಂದ್ರೆ ಏನೋ ಮನೆಯಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ ಇದ್ದಾಗ ಅದನ್ನ ಬೇರೆ ರೀತಿನಲ್ಲಿ ಅವ್ರು ತಿಳಿಸೋದುಂಟು. ಅಥವಾ ಸ್ಕಿಜೋಫ್ರೀನಿಯಾ, ಖಿನ್ನತೆ ಅನ್ನೋ ಕಾಯಿಲೆ ಬಂದಾಗಲೂ ಅದನ್ನೆಲ್ಲ ದೆವ್ವ ಅಂತ ಒಂದು ಮೂಢನಂಬಿಕೆ ಇದೆ. ದೆವ್ವ ಅನ್ನೋದು ನಿಜವಾಗ್ಲೂ ಇಲ್ಲ, ಅದ್ರ ಬಗ್ಗೆ ಯಾರು ನಂಬಬೇಡಿ. ಏನಾದ್ರು ಆ ರೀತಿ ಯಾರೋ ಅವ್ರಿಗವ್ರೇ ಮಾತಾಡ್ಕೊಳ್ಳೋದು ಅಥವಾ ಇದ್ರೆ ಮಾನಸಿಕ ತಜ್ಞರತ್ತ ಅಥವಾ ಮಾಮೂಲಿ ವೈದ್ಯರತ್ತ ತೆಗೆದುಕೊಂಡೋದ್ರೆ

0: ಭಾನುಮತಿ ಬಗ್ಗೆ ಹೇಳಿ. ಸಾಮಾನ್ಯ ಉತ್ತರ ಕರ್ನಾಟಕದಲ್ಲಿ ಇದನ್ನ ನಾವು ಕೇಳ್ತಾನೆ ಇರ್ತೀವಿ.
1: ಭಾನುಮತಿ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿತ್ತು ನಮ್ಮ ಉತ್ತರ ಕರ್ನಾಟಕನೇ ಆಗ್ಲಿ, ಈವನ್ ಹತ್ತಿರದಲ್ಲಿ ಕೂಡ ಆಗ್ಲಿ, ಮುಖ್ಯವಾಗಿ ಇದ್ರ ಬಗ್ಗೆ ಒಂದು ದೊಡ್ಡ ಅಧ್ಯಯನ ನಡೆದೋಯ್ತು. ಅಧ್ಯಯನ ಕೆಲವು ಪಟ್ಟಬದ್ಧ ಹಿತಾಸಕ್ತಿ ಉಳ್ಳವರು, ಕೆಲವರು ರಾಜಕೀಯದವರು, ಕೆಲವರು ಬೇರೆಯವರು, ಇದ್ರ ಬಗ್ಗೆ ಸ್ವಂತ ಇಚ್ಛೆಯಿಂದ, ಉದಾಹರಣೆಗೆ ಭಾನುಮತಿ ಬಂದಾಗ ಕಲ್ಲು ಎಸ್ದಂಗೆ ಆಗತ್ತೆ ಅಂತ ಒಂದು ಹೇಳ್ತಿದ್ರು. ಅದನ್ನ ಈ ಒಂದು ಕಮಿಟಿ ನಡೆಸಿದಾಗ ಯಾರೋ ಕತ್ಲಲ್ಲಿ ಹೋಗಿ ಅಮಾವಾಸ್ಯ ದಿವಸ ಕತ್ಲಲ್ಲಿ ಹೋಗಿ ಕಲಿಸಿತಾ ಇದ್ರು. ಆಮೇಲೆ ಅಮಾವಾಸ್ಯ ಎದುರ್ಕೊಂಡು ಯಾರು ಬರಲ್ವಲ್ಲ, ಆರಾಮಾಗಿ
0: ತಪ್ಪಿಸ್ಕೊಂಡು
1: ಭಾನುಮತಿ ಅಂತ ಹೇಳ್ತಿದ್ರು. ಕೆಲವರು ಇನ್ನೂ ಕೆಲವು ನೋಡಿ ಮರಗಳೆಲ್ಲ ಒಣಗೋಗ್ತಾ ಇತ್ತು, ಅದಕ್ಕೆ ಕಾಪರ್ ಸಲ್ಫೇಟ್ ಮತ್ತೆ ಈ ಮರ್ಕ್ಯೂರಿ ಮರಕರೆ ಹಾಕಿ ಮರ ಉಳಿದ್ಬಿಟ್ಟು ಭಾನುಮತಿಯಿಂದ ಇದೆ ಹೇಳ್ತಿದ್ರು. ಇನ್ನು ಕೆಲವು ದೈಹಿಕ ಕಾಯಿಲೆಗಳು ಸಣ್ಣ ಪುಟ್ಟ ಅಂದ್ರೆ ಕ್ಲಿಯರ್ ಕಟ್ ಇಲ್ದೇ ಇರೋದು, ಉದಾಹರಣೆಗೆ ಒಂದು ಸಾರಿ ಕಾಲು ಪಡೆದು ಭಾನುಮತಿ ಅಂತ ಹೇಳಿದ್ರು. ಅದನ್ನ ನೋಡಿದಾಗ ಕೊನೆಗೆ ಅದು ಸ್ಪೈನ್ ಟ್ಯೂಬರ್ಕ್ಲೋಸಿಸ್ ಅಂತ ಗೊತ್ತಾಯ್ತು. ಕೆಲವು ಮಾನಸಿಕ ಕಾಯಿಲೆಗಳನ್ನು ಕೂಡ ಭಾನುಮತಿ ಅಂತ ಹೇಳ್ತಾ ಇದ್ರು. ಇದರಲ್ಲಿ ಮುಖ್ಯವಾದ ಅಂಶ ಅಂದ್ರೆ ಕೆಲವರು ರಾಜಕೀಯವಾಗಿ ಇದ್ರ ಬಗ್ಗೆ ತುಂಬಾ ಲಾಭ ಪಡೆದುಕೊಂಡ್ರು, ಕೆಲವರು ಇದರಿಂದ ಹಣ ಮಾಡಿದ್ರು. ಇದು ಮುಖ್ಯವಾಗಿ ನಡೆದಿರೋದು ಈ ಹಿಂದುಳಿದ ಅವಿದ್ಯಾವಂತರು ಬಡವರಿರೋ ಕಡೆ. ಇದನ್ನ ತುಂಬಾ ಲಾಭಾಂಶ ಮಾಡೋದಕ್ಕೆ ಇದನ್ನ ಹೆಚ್ಚು ಮಾಡ್ಕೊಂಡ್ ಬಂತು ಅಂತ ಕಂಡಿಡ್ದು, ಅದಕ್ಕೆ ಸರಿಯಾಗಿ ಅಲ್ಲಿ ಚಿಕಿತ್ಸೆ ದೊರೆಯಂಕೆ ಮಾಡಿದಾಗ ಇವೆಲ್ಲ ಭಾನುಮತಿ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ ಅಂತ.
0: ಇನ್ನು ಮಾಟ ಮಂತ್ರ ಅಂತ ಹೇಳ್ತಾರೆ, ಅದು ನಿಜನ? ಜೊತೆಗೆ ಹೊಟ್ಟೆಗೇನೋ ಮದ್ದಾಗ್ತಾರೆ ಅಂತ ಇದ್ರಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ ಡಾಕ್ಟರ್?
1: ಇದು ಸಾಧ್ಯನೇ ಇಲ್ಲ. ಹಿಂದಿನ ಕಾಲದಲ್ಲಿ ಇದೊಂದು ನಂಬಿಕೆ, ಕೆಲವರು ಲಾಭ ಮದ್ದು ಅಂತ ಹೇಳಿ ಹೊಟ್ಟೆನಲ್ಲಿ ತೊಟ್ಟು, ಇಂಡಿಯನ್ ಟ್ರೈಕೋ ಬಜಾರ್ ಅಂತ ಹೇಳ್ತೀವಿ, ಹೊಟ್ಟೆ ಒಳಗೆ ಸೇರಿಬಿಟ್ಟಿರುತ್ತೆ ಅದು ವಾಂತಿ ಆಗುತ್ತೆ ಅಂತ ಈಗೆಲ್ಲ ಸುಳ್ಳು ಹೇಳ್ತಾ ಇದ್ರು. ಅದು ಸಾಧ್ಯವಿಲ್ಲ, ಅದೊಂದು ಊಹೆ ಅಷ್ಟೇ. ಈಗ ಯಾಕೆ ಹೇಳಿದ್ರೆ ಏನೋ ಒಂದು ವಿಷ ಹಾಕಿದ್ರೆ ತಕ್ಷಣ ಸಾವಾಗ್ಬೋದು, ಹೊಟ್ಟೆಲೆ ಉಳ್ಕೊಳ್ಳುತ್ತೆ ಅನ್ನೋ ಪ್ರಶ್ನೆ ಇಲ್ಲ. ಹೊಟ್ಟೆಲೆ ಉಳ್ಕೊಳ್ಳುತ್ತೆ ಅಂದ್ರೆ ನಮ್ದು ಉದರದರ್ಶಕ ಅಂತ ಹೇಳ್ತೀವಿ, ಎಂಡೋಸ್ಕೋಪಿ ಅಥವಾ ಸ್ಕ್ಯಾನಿಂಗ್ ಇಂದ ಕಾಣಿಸ್ಬೇಕು, ಎಲ್ಲೂ ಕಾಣಿಸಿಲ್ಲ. ಇದು ಕೂಡ ಪೂರಾ ಮೂಢನಂಬಿಕೆ, ಅದನ್ನು ನಂಬಲೇಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
0: ಇನ್ನು ಮಾನಸಿಕ ಆರೋಗ್ಯ ವ್ಯಕ್ತಿಯ ಲಕ್ಷಣಗಳೇನು, ಜೊತೆಗೆ ಕೇಳುಗರಿಗೆ ನಿಮ್ಮ ಸಂದೇಶ ಏನು ಸರ್?
1: ನಾನು ಕೇಳುಗರುಗಳಿಗೆ ಮುಖ್ಯವಾಗಿ ಹೇಳೋದೇನಂದ್ರೆ, ನಿಮ್ಮ ಮಾನಸಿಕ ಆರೋಗ್ಯದ ವೃದ್ಧಿ ಮಾಡ, ಅಂದ್ರೆ ಮಾನಸಿಕ ತೊಂದರೆಗಳು ಬರದೇ ಇರೋದಕ್ಕೆ ನಾನು ಕೆಲವು ವಿಷಯಗಳನ್ನ ಈಗ ಪ್ರಾರಂಭದಲ್ಲಿ ಹೇಳಿದೆ, ಅದನ್ನ ನೀವು ಪಾಲಿಸಿ. ಮಾನಸಿಕ ಕಾಯಿಲೆಗಳಿರುತ್ತೆ, ಮಾನಸಿಕ ಕಾಯಿಲೆಗಳಲ್ಲಿ ಕೆಲವು ತೀವ್ರತರ ಮಾನಸಿಕ ಕಾಯಿಲೆಗಳಿಗೆ ಅಲ್ಪ ಮಟ್ಟದ ಮಾನಸಿಕ, ತೀವ್ರತರ ಕಾಯಿಲೆಗಳಲ್ಲಿ ಅದಕ್ಕೆ ಡೆಲ್ಯೂಷನ್ಸು, ಭ್ರಾಂತಿ, ಭ್ರಮೆ, ನಿದ್ದೆಗೆಡೋದು ಅವೆಲ್ಲ ಇರುತ್ತೆ. ಅಲ್ಪ ಮಟ್ಟದ ಕಾಯಿಲೆಗಳಲ್ಲಿ ಆತಂಕ ಅನ್ನೋದು, ಗೀಳು ಅನ್ನೋದೆಲ್ಲ ಇರುತ್ತೆ, ಅದನ್ನು ಗಮನಿಸಿ ಚಿಕಿತ್ಸೆ ತೆಗೆದುಕೊಳ್ಳಿ. ಮತ್ತು ಜೀವನ ಸಂಗಾತಿ ದೈಹಿಕ ಕಾಯಿಲೆಗಳನ್ನು ಎದುರಿಸಿ, ಅದನ್ನು ನಾನು ಅದ್ರ ಬಗ್ಗೆ ಕೂಡ ಟಿಪ್ ಹೇಳಿದ್ದೀನಿ. ಸಾಮಾನ್ಯ ವೈದ್ಯರ ಹತ್ರ ಚಿಕಿತ್ಸೆ ತೆಗೆದುಕೊಳ್ಳಿ, ವ್ಯಾಯಾಮ ಮಾಡಿ, ಉತ್ತಮ ಆಹಾರ ಕ್ರಮ ಮಾಡಿ ಅಂತ ಹೇಳಿದ್ದೀನಿ. ಮೂಢನಂಬಿಕೆಗಳನ್ನ ಬಿಡಿ, ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ರೆ ಪೂರ್ತ ನಮ್ಮ ಜೀವನ ಚೆನ್ನಾಗಾಗ್ಬೋದು ಅಂತ ನಮ್ಮ ಕೇಳುಗರಿಗೆಲ್ಲ ತಿಳಿಸೋಕೆ ಇಷ್ಟಪಡ್ತೇನೆ.
0: ಒಳ್ಳೆಯದು ಡಾಕ್ಟರ್. ಇದುವರೆಗೆ ನೀವು ಮಾನಸಿಕ ಆರೋಗ್ಯದ ವೃದ್ಧಿ ಮತ್ತು ಮೂಢನಂಬಿಕೆಗಳು ಈ ವಿಷಯದ ಬಗ್ಗೆ ಸಮರ್ಪಕವಾದ ಉತ್ತರವನ್ನು ಕೊಟ್ಟಿದ್ದೀರಿ, ಅದಕ್ಕಾಗಿ ಧನ್ಯವಾದಗಳು.
1: ನಮಸ್ತೆ.
2: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

0: ಇದುವರೆಗೂ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯ ವೃದ್ಧಿ ಹಾಗೂ ಮೂಢನಂಬಿಕೆಗಳು ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಡಾಕ್ಟರ್ ಎಚ್ ಚಂದ್ರಶೇಖರ್ ಅವರು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 90 ರೂಪಾಯಿ, ಪೆನ್ಸಿಲ್ ಬೀನ್ಸ್ 80 ರೂಪಾಯಿ, ಮೆಣಸಿನಕಾಯಿ 30 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 3 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 12 ರೂಪಾಯಿ, ಹೀರೆಕಾಯಿ 15 ರೂಪಾಯಿ, ಪಡವಲಕಾಯಿ 20 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಆಗಲಕಾಯಿ 22 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 20 ರೂಪಾಯಿ, ದಪ್ಪ ಮೆಣಸಿನಕಾಯಿ 28 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 15 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 40 ರೂಪಾಯಿ, ಬೆಂಡೆಕಾಯಿ 8 ರೂಪಾಯಿ, ಟೊಮೊಟೊ 33 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಈ ಜನಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಜನಧ್ವನಿ. ನಮಸ್ಕಾರ.

0: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ, ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ 2026 #safe.

0: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆಪ್ ಆಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್, ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್, ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
1: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
0: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
1: ಡಿವೈಸ್ ಸೆಕ್ಯುರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
0: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನು ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
1: ಜವಾಬ್ದಾರಿಯಿಂದ ಬಳಸಿ
0: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಕ್ಷಯ ರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯ ರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬಾಯಾರಿದಾಗ ಯಾವ ನೀರು ಉತ್ತಮ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಕುಮಾರಿ ಸ್ಫೂರ್ತಿರವರು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬಾಯಾರಿದಾಗ ಯಾವ ನೀರು ಉತ್ತಮ ಎಂಬ ವಿಷಯದ

ಕುಡಿಯುವ ನೀರನ್ನು ಸಂಪೂರ್ಣ ಶುದ್ಧ ಮಾಡುವ ಆಧುನಿಕ RO ಅಂದರೆ ರಿವರ್ಸ್ ಅಸ್ಪೋಸಿಸ್ ಯಂತ್ರಗಳಿಗೆ ಹಲವಾರು ಮೊರೆ ಹೋಗಿದ್ದೇವೆ. ಬಟನ್ ಒತ್ತಿದ ತಕ್ಷಣ ನೀರು ಸಿಗುತ್ತದೆ ನಿಜ, ಆದರೆ ಅತಿ ಶುದ್ಧವಾದ ನೀರು ಯಾವಾಗಲೂ ಆರೋಗ್ಯಕರ. ಶುದ್ಧತೆಯ ಬರದಲ್ಲಿ ನೀರಿನಲ್ಲಿರುವ ನೈಸರ್ಗಿಕ ಜೀವಸತ್ವಗಳನ್ನು ನಾವು ಕೊಲ್ಲುತ್ತಿದ್ದೇವೆ. ಬನ್ನಿ ಸಾಮಾನ್ಯ ತಪ್ಪು ಕೆಲವು ಕಲ್ಪನೆಗಳನ್ನು ಬದಿಗೊತ್ತಿ ವೈದ್ಯಕೀಯ ಸತ್ಯಗಳನ್ನು ನಾವು ಇಂದು ಚರ್ಚೆ ಮಾಡೋಣ. TDS ಅಂದರೆ ನೀರಿನಲ್ಲಿ ಕರಗುವ ಖನಿಜಗಳು ಮತ್ತು ಲವಣಗಳನ್ನು ಒಟ್ಟು ಪ್ರಮಾಣವೇ TDS ಅಂದರೆ ಟೋಟಲ್ ಡಿಸಾಲ್ಡ್ ಸಾಲಿಡ್ಸ್ ಎಂದರ್ಥ. ಸುಮಾರು 200 ರೂಪಾಯಿಗಳಿಗೆ ಸಿಗುವ ಒಂದು ಸಣ್ಣ TDS ಮೀಟರ್ ಸಹಾಯದಿಂದ ನಿಮ್ಮ ಮನೆ ನಲ್ಲಿಯಲ್ಲಿ ನೀರಿನ TDS ಎಷ್ಟಿದೆ ಎಂದು ನೀವೇ ಪರೀಕ್ಷಿಸಬಹುದು. ಈ ಸಂಖ್ಯೆ ನಿಮಗೆ ವಾಸ್ತವವಾಗಿ ಯಾವ ಯಂತ್ರ ಬೇಕು ಎಂದು ನಿರ್ಧರಿಸಲು ಸಹಾಯ ಮಾಡುತ್ತದೆ. ಕಲ್ಮಶಗಳ ಜೊತೆಗೆ ಖನಿಜಗಳ ಕಳ್ಳ RO ತಂತ್ರಜ್ಞಾನ ನೀರನ್ನು ಅತ್ಯಂತ ಸೂಕ್ಷ್ಮವಾದ ಫಿಲ್ಟರ್ ಮೂಲಕ ಹಾಯಿಸಿ ಕಲ್ಮಶಗಳನ್ನು ತೆಗೆಯುತ್ತದೆ. ಇದು ಅಷ್ಟೊಂದು ಪ್ರಬಲವೆಂದರೆ ಕಲ್ಮಶಗಳ ಜೊತೆಗೆ ನಮ್ಮ ಹೃದಯ ಮತ್ತು ಮೂಳೆಗಳಿಗೆ ಅತ್ಯವಶ್ಯಕವಾದ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂನಂತಹ ನೈಸರ್ಗಿಕ ಖನಿಜಗಳನ್ನು ಇಂದು ತೆಗೆದುಹಾಕಲಾಗುತ್ತದೆ. ದೀರ್ಘಕಾಲದವರೆಗೆ ಇಂತಹ ಡಿ ಮಿನರಲ್ಸ್ ಖನಿಜ ರಹಿತ ನೀರನ್ನು ಕುಡಿಯುವುದರಿಂದ ಸುಸ್ತು, ಸ್ನಾಯು ಸೆಳೆತ ಅಥವಾ ಕ್ರ್ಯಾಂಪ್ ಉಂಟಾಗಬಹುದು. ನಿಮ್ಮ ಮನೆಯಲ್ಲಿ ಈಗಾಗಲೇ RO ಯಂತ್ರವಿದ್ದರೆ ಅದನ್ನು ಬಿಸಾಡಬೇಡಿ. ಯಂತ್ರದ ಒಳಗಿರುವ TDS ಅಡ್ವಾನ್ಸರನ್ನು 50-150ಕ್ಕೆ ಸೆಟ್ ಮಾಡಲು ನಿಮ್ಮ ಸರ್ವಿಸ್ ಟೆಕ್ನಿಷಿಯನ್ಗೆ ತಿಳಿಸಿ. ಅನೇಕರು ಇದು 0 ಇರಬೇಕು ಎಂದು ತಪ್ಪು ತಿಳಿದುಕೊಂಡಿರುತ್ತಾರೆ. ಹೀಗೆ ಮಾಡುವುದರಿಂದ RO ಯಂತ್ರವೇ ನೀರಿಗೆ ಸ್ವಲ್ಪ ಖನಿಜಗಳನ್ನು ವಾಪಸ್ ಸೇರಿಸುತ್ತದೆ. ನಿಜಕ್ಕೂ RO ಯಂತ್ರ ಅಗತ್ಯವಿದೆಯೇ? ಹೌದು, ನಿಮ್ಮ ಮನೆಯ ನಲ್ಲಿಯಲ್ಲಿ ನೀರಿನ TDS ಪರಿಶೀಲಿಸಿ ಆಮೇಲೆ ಈ ನಿರ್ಧಾರ ತೆಗೆದುಕೊಳ್ಳಿ. TDS 300ಕ್ಕಿಂತ ಕಡಿಮೆ ಇದ್ದರೆ ನಿಮಗೆ ದುಬಾರಿ RO ಯಂತ್ರದ ಅಗತ್ಯ ಇಲ್ಲ. ಕೇವಲ ಅಲ್ಟ್ರಾ ವಯೊಲೆಟ್ ಅಂದರೆ UV ಪ್ಯೂರಿಫೈ ಇದ್ದರೆ ಸಾಕು. ಇದು ಕ್ರಿಮಿಗಳನ್ನು ಕೊಲ್ಲುತ್ತದೆ, ಆದರೆ ಖನಿಜಗಳನ್ನು ಹಾಗೆ ಉಳಿಸುತ್ತದೆ. ನಗರ ಪ್ರದೇಶದ ಮುನ್ಸಿಪಲ್ ನೀರಿಗೆ ಸಾಮಾನ್ಯವಾಗಿವೆ ಇದುವೇ ಸೂಕ್ತ. ಅಲ್ಟ್ರಾ ವಯೊಲೆಟ್ ಪ್ಯೂರಿಫೈಯರ್ ಜೊತೆಗೆ ಒಂದು ಸೆಡಿಮೆಲ್ಟ್ ಫಿಲ್ಟರ್ ಸಾಕು. ನೀರು ಉಪ್ಪಾಗಿದ್ದರೆ ಮಾತ್ರ RO ಬಗ್ಗೆ ಯೋಚಿಸಿ. TDS 500ಕ್ಕಿಂತ ಹೆಚ್ಚಿದ್ದರೆ RO ಯಂತ್ರ ಕಡ್ಡಾಯವಾಗಿ ಬೇಕೇ ಬೇಕಾಗುತ್ತದೆ. ಉದಾಹರಣೆಗೆ ಒಣ ಪ್ರದೇಶದ ಬೋರ್ವೆಲ್ ನೀರು, ನೀರಿನಲ್ಲಿ ಆರ್ಸೆನಿಕ್, ಫ್ಲೋರೈಡ್ ಅಥವಾ ಸೀಸದ ಅಂಶ ಇದ್ದರೆ TDS ಎಷ್ಟೇ ಇದ್ದರೂ OR ಯಂತ್ರ ಬಳಸಬೇಕಾಗುತ್ತದೆ. ಪ್ಲಾಸ್ಟಿಕ್ ಕ್ಯಾನ್ ನೀರಿನ ಅಪಾಯ. ನಗರಗಳಲ್ಲಿ ನೀಲಿ ಬಣ್ಣದ 20 ಲೀಟರ್ ಪ್ಲಾಸ್ಟಿಕ್ ಕ್ಯಾನ್ಗಳ ಬಳಕೆ ಸಾಮಾನ್ಯವಾಗಿದೆ. ಇದು ಆರೋಗ್ಯಕರವಲ್ಲ, ಏಕೆಂದರೆ ಒಂದೇ ಕ್ಯಾನ್ನನ್ನು 1000 ಬಾರಿ ಬಳಸುತ್ತಾರೆ ಮತ್ತು ಇವುಗಳನ್ನು ಸುಡು ಬಿಸಿಲಿನಲ್ಲಿ ಸಾಗಿಸುತ್ತಾರೆ. ಬಿಸಿಲಿಗೆ ಪ್ಲಾಸ್ಟಿಕ್ ಕರಗಿ ಮೈಕ್ರೋ ಪ್ಲಾಸ್ಟಿಕ್ ಮತ್ತು ರಾಸಾಯನಿಕಗಳು ನೇರವಾಗಿ ನೀರಿಗೆ ಸೇರುತ್ತವೆ. ಕ್ರಿಮಿಗಳನ್ನು ನಾಶ ಮಾಡಲು ನೀರನ್ನು ಕುದಿಸುವುದೇ ಅತ್ಯುತ್ತಮ ವಿಧಾನ. ಕನಿಷ್ಠ ಪಕ್ಷ ನಿಮಿಷವಾದರೂ ನೀರನ್ನು ಚೆನ್ನಾಗಿ ಕುದಿಸಬೇಕು. ರಾತ್ರಿ 5-6 ಲೀಟರ್ ನೀರನ್ನು ಕುದಿಸಿ ಸ್ಟೀಲ್ ಪಾತ್ರೆಯಲ್ಲಿ ಮುಚ್ಚಿಟ್ಟರೆ ಬೆಳಗ್ಗೆ ಸುರಕ್ಷಿತ, ಸಂರಕ್ಷಿತ ಮತ್ತು ಖನಿಜಯುಕ್ತ ನೀರು ಸಿದ್ಧವಾಗಿರುತ್ತದೆ. ನೆನಪಿರಲಿ, ಕುದಿಸಿದ ನೀರನ್ನು ಜೀವಿತಾವಧಿ 24 ಗಂಟೆ ಮಾತ್ರ. ಪ್ರತಿದಿನ ಹೊಸ ನೀರು ಕಾಯಿಸುವುದು ಉತ್ತಮವಾದ ಅಭ್ಯಾಸ. ಆದರೆ ರಾಸಾಯನಿಕ ಬರ್ತಿದ್ದ ನೀರಿದ್ದರೆ ಬರೀ ಕುದಿಸುವುದು ಸಾಕಾಗುವುದಿಲ್ಲ. ತಾಮ್ರದ ಪಾತ್ರೆ ಕನಿಷ್ಠ 8 ಗಂಟೆ ನೀರಿಟ್ಟು ಪಾತ್ರೆಯನ್ನ ಪ್ರತಿದಿನ ನಿಂಬೆ ಅಥವಾ ಹುಣಸೆಯಿಂದ ಉಜ್ಜಿ ತೊಳೆದರೆ ಮಾತ್ರ ಬಳಸಿ. ಇಲ್ಲವಾದರೆ ತಾಮ್ರದ ಅಂಶವೇ ಅತಿಯಾಗಿ ಹೊಟ್ಟೆ ಸೇರಿ ವಿಷವಾಗಬಹುದು. ಉಳಿ ಪದಾರ್ಥಗಳನ್ನು ಇದರಲ್ಲಿ ಹಾಕಿಡಲೇಬಾರದು. ನೀರನ್ನು ತಂಪಾಗಿಡಲು ಮಣ್ಣಿನ ಮಡಿಕೆ ಉತ್ತಮ, ಆದರೆ ಒಳಗೆ ಬ್ಯಾಕ್ಟೀರಿಯಾ ಅಥವಾ ಇತರೆ ಕ್ರಿಮಿಗಳು ಬೆಳೆಯದಂತೆ 1-2 ವಾರಗಳಿಗೊಮ್ಮೆ ಉಜ್ಜಿ ತೊಳೆದು ಬಿಸಿಲಿನಲ್ಲಿ ಒಣಗಿಸಬೇಕಾಗುತ್ತದೆ. ಬಿಸಿಲಿನಲ್ಲಿ ಇಟ್ಟ ಗೀರು ಬಿದ್ದ 20 ಲೀಟರ್ ಪ್ಲಾಸ್ಟಿಕ್ ಕ್ಯಾನ್ಗಳಿಂದ ಪ್ರತಿನಿತ್ಯ ನೀರು ಕುಡಿಯುವುದು ಅಪಾಯಕಾರಿಯಾಗಬಹುದು. ನೀರಿನಲ್ಲಿ ಆರ್ಸೆನಿಕ್ನಂತಹ ಕೆಮಿಕಲ್ಗಳಿದ್ದರೆ ಅದರಿಂದ ಅನ್ನ ಬೇಳೆಯನ್ನು ಬೇಯಿಸಬೇಡಿ. ಕುದಿಸಿದರೆ ರಾಸಾಯನಿಕಗಳು ಹೋಗುವುದಿಲ್ಲ, ಬದಲಿಗೆ ಇನ್ನಷ್ಟು ಸಾಂದ್ರವಾಗುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಅಡಿಗೆಗೂ RO ನೀರನ್ನೇ ಬಳಸಿ. ಆಧುನಿಕ ತಂತ್ರಜ್ಞಾನ ಎಂದು ಕೂಡಲೇ ಅದು ಆರೋಗ್ಯಕರ ಇರಲೇಬೇಕು ಎಂದು ಕಣ್ಮುಚ್ಚಿ ನಂಬಬೇಡಿ. ನಿಮ್ಮ ಮನೆಯ ನಲ್ಲಿಯ ನೀರಿನ TDS ಕಡಿಮೆ ಇದ್ದರೆ ದುಬಾರಿ RO ಯಂತ್ರಗಳಿಗಿಂತ ಹಳೆಯ

0: ಶೈಲಿಯ ಕುದಿಸಿದ ಅಥವಾ ಅಲ್ಟ್ರಾ ವಯೊಲೆಟ್ ಫಿಲ್ಟರ್ 100 ಪಟ್ಟು ಶ್ರೇಷ್ಠ. ಪ್ಲಾಸ್ಟಿಕ್ ಕ್ಯಾನ್ಗಳನ್ನು ದೂರವಿಡಿ. ನೀರನ್ನ ಜವಾಬ್ದಾರಿಯಿಂದ ಸ್ಟೀಲ್ ಅಥವಾ ಮಣ್ಣಿನ ಮಡಿಕೆಯಲ್ಲಿ ಶೇಖರಿಸಿ ಇಟ್ಟುಕೊಂಡು ಕುಡಿಯಬೇಕಾಗುತ್ತದೆ. ಅದರಲ್ಲೂ ಬೇಸಿಗೆ ಸಮಯದಲ್ಲಿ ನೀರಿನ ಅಗತ್ಯ ತುಂಬಾ ಹೆಚ್ಚಿರುವುದರಿಂದ ಸಾಮಾನ್ಯವಾಗಿ ನಿಗಾ ವಹಿಸಿ ನಾವು ನೀರನ್ನ ಕುಡಿಯಬೇಕಾಗುತ್ತದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬಾಯಾರಿದಾಗ ಯಾವ ನೀರು ಉತ್ತಮ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬಾಯಾರಿದಾಗ ಯಾವ ನೀರು ಉತ್ತಮ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕುಮಾರಿ ಸ್ಫೂರ್ತಿರವರು.
2: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
4: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
4: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
4: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನ ತಿಂತಾನೆ ಇರ್ತಾನೆ. ಯಾಕೋ
5: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನು ಬಿಡಾಕೆ ಆಯ್ತೇ ಇಲ್ಲ. ಏನ್ ಮಾಡ್ಬೇಕು
3: ಸಿದ್ದಣ್ಣ? ನೀ ಹಿಂಗೆ ಬೀಡಿ ಸಿಗರೆಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
5: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
3: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೆಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
5: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
4: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೆಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
5: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಡು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತಾಹ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
3: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
4: ಇದು ಕಲಾಕುಮಾರ ಮಾತು ಅಂದ್ರೆ,
1: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ನಮ್ಮ ನಿಲಯದಿಂದ ಈ ಮುಂದೆ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಸಾವನ್ನು ಬದುಕಿನ ಗೆದ್ದ ಅಪ್ರತಿಮ ಈರ ಶ್ಯಾಮ್ ಮಾಣಿಕ್ಷ ಎಂಬ ವಿಷಯದ ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಶ್ರೀಯುತ ರಮೇಶ್ ರವರು.

ಪ್ರಿಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು.

ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಸಾವನ್ನು ನಗುತ್ತಲೇ ಗೆದ್ದ ಅಪ್ರತಿಮ ವೀರ ಸ್ಯಾಮ್ ಮಾಣಿಕ್ ಷಾ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಸಾವಿರದ 1942 ಎರಡನೇ ಮಹಾಯುದ್ಧ

ಬ್ರಿಟಿಷ್ ಇಂಡಿಯನ್ ಆರ್ಮಿಯು 4 ಹಾಗೂ 12 ಫ್ರಾಂಟಿಯರ್ ಫೋರ್ಸ್ ರೆಜಿಮೆಂಟ್ನ ಯುವ ಕ್ಯಾಪ್ಟನ್ ಒಬ್ಬರು ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸುತ್ತಿದ್ದರು. ಅವರೇ ಸ್ಯಾಮ್ ಮಾಣಿಕ್ ಶಾ. ಜಪಾನಿ ಪಡೆಗಳು ಮುನ್ನುಗ್ಗುತ್ತಿದ್ದಂತೆ ಸ್ಯಾಮ್ ಅವರ ತುಕಡಿಯ ಮೇಲೆ ಗುಂಡಿನ ಮಳೆ ಸುರಿಯಲಾರಂಭಿಸಿತು. ಪರಿಸ್ಥಿತಿ ಕೈ ಮೀರುತ್ತಿರುವುದನ್ನು ಕಂಡ ಸ್ಯಾಮ್ ಮಾಣಿಕ್ ಶಾ ಸೈನಿಕರಲ್ಲಿ ಧೈರ್ಯ ತುಂಬಲು ಸ್ವತಃ ರಣರಂಗದ ಮುಂಚೂಣಿಗೆ ಬಂದರು. ತಮ್ಮ ಸಹೋದ್ಯೋಗಿಗಳು ಸುರಕ್ಷಿತವಾಗಿ ಹಿಂದೆ ಸರಿಯಲು ದಾರಿ ಮಾಡಿಕೊಡುವ ಸಲುವಾಗಿ ಅವರು ಪ್ರತಿ ದಾಳಿಯನ್ನ ನಡೆಸಿದರು. ಆದರೆ ಆ ಭೀಕರ ಹೋರಾಟದ ಮಧ್ಯೆ ಶತ್ರುಗಳ ಮಿಷಿನ್ ಗನ್ನಿಂದ ಸಿಡಿದ ಸರಣಿ ಗುಂಡುಗಳು ನೇರವಾಗಿ ಸ್ಯಾಮ್ ಅವರ ದೇಹವನ್ನು ತೂರಿ ಹೋದವು. 9 ಗುಂಡುಗಳು ಅವರ ಹೊಟ್ಟೆ, ಶ್ವಾಸಕೋಶ ಮತ್ತು ಯಕೃತನ್ನು ಛಿದ್ರಗೊಳಿಸಿದ್ದವು. ರಕ್ತದ ಮಡುವಿನಲ್ಲಿ ಕುಸಿದು ಬಿದ್ದ ಸ್ಯಾಮ್ ಅವರನ್ನು ನೋಡಿ ಜೊತೆಗಿದ್ದವರು ಅವರು ಬದುಕುವುದು ಅಸಾಧ್ಯವೆಂದೇ ಭಾವಿಸಿದ್ದರು. ಅವರ ಅದಮ್ಯ ಶೌರ್ಯವನ್ನು ಕಣ್ಣಾರೆ ಕಂಡಿದ್ದ ಕಮಾಂಡಿಂಗ್ ಆಫೀಸರ್ ಮೇಜರ್ ಜನರಲ್ ಡೇವಿಡ್ ಕೋವನ್ ಓಡಿಬಂದು ಸ್ಯಾಮ್ ಅವರ ಸ್ಥಿತಿಯನ್ನು ಕಂಡರು. ಸತ್ತ ನಂತರ ಯಾರಿಗೂ ಮಿಲಿಟರಿ ಕ್ರಾಸ್ ಪದಕ ನೀಡುವುದಿಲ್ಲ ಎಂದು ಭಾವಿಸಿದ ಕೋವನ್ ಅವರು ತಕ್ಷಣ ತಮ್ಮ ಎದೆಯ ಮೇಲಿದ್ದ ಮಿಲಿಟರಿ ಕ್ರಾಸ್ ಪದಕವನ್ನು ತೆಗೆದು ಸ್ಯಾಮ್ ಅವರ ಎದೆಯ ಮೇಲೆ ತೊಡಿಸಿದರು. ಅದು ಒಬ್ಬ ವೀರನಿಗೆ ಯುದ್ಧ ಭೂಮಿಯಲ್ಲಿ ಸಿಕ್ಕ ಅತ್ಯುನ್ನತ ಗೌರವವಾಗಿತ್ತು. ಅರೆ ಪ್ರಜ್ಞ ವ್ಯವಸ್ಥೆಯಲ್ಲಿದ್ದ ಸ್ಯಾಮ್ ಅವರನ್ನು ಹೇಗೋ ಮಾಡಿ ಫೀಲ್ಡ್ ಆಸ್ಪತ್ರೆಗೆ ಸಾಗಿಸಲಾಯಿತು. ಅಲ್ಲಿನ ಆಸ್ಟ್ರೇಲಿಯನ್ ಸರ್ಜನ್ ಸ್ಯಾಮ್ ಇವರ ದಾರುಣ ಸ್ಥಿತಿಯನ್ನು ನೋಡಿದಾಗ ಸಾವಿನ ಅಂಚಿನಲ್ಲಿದ್ದರು. ಸ್ಯಾಮ್ ಅವರಲ್ಲಿನ ಆಸೆ ಪ್ರಜ್ಞೆ ಬತ್ತಿರಲಿಲ್ಲ. ಅವರು ನಿಧಾನವಾಗಿ, ನನ್ನನ್ನು ಒಂದು ಕತ್ತೆ ಒದೆಯಿತು ಎಂದು ಬಿಸಿಗುಟ್ಟಿದ್ದರಂತೆ. ಅಷ್ಟು ನೋವಿನಲ್ಲೂ ತಮಾಷೆ ಮಾಡುತ್ತಿದ್ದ ಆ ಮನುಷ್ಯನು ಬದುಕುವ ಛಲವನ್ನು ಕಂಡ ವೈದ್ಯರು ಆಶ್ಚರ್ಯಚಕಿತರಾದರು. ಯಾವ ಮನುಷ್ಯ ಸಾವು ಹತ್ತಿರವಿದ್ದಾಗಲೂ ಇಷ್ಟು ಧೈರ್ಯದಿಂದ ನಗಬಲ್ಲನೋ ಅವನು ಖಂಡಿತ ಬದುಕುತ್ತಾನೆ ಎಂದು ಹೇಳಿ ಅತ್ಯಂತ ಅಪಾಯಕಾರಿ ಶಸ್ತ್ರಚಿಕಿತ್ಸೆ ನಡೆಸಿ ಸ್ಯಾಮ್ ಅವರನ್ನು ಬದುಕಿಸಿದರು. ಆದರೆ ಈ ಘಟನೆ ಅವರ ವೃತ್ತಿಜೀವನದ ಅಂತ್ಯವಾಗಲಿಲ್ಲ. ಬದಲಾಗಿ ಅದೊಂದು ಹೊಸ ಯುಗದ ಆರಂಭವಾಗಿತ್ತು. ಮುಂದೆ ಅವರು ಭಾರತೀಯ ಸೇನೆಯಲ್ಲಿ ಉನ್ನತ ಸ್ಥಾನಕ್ಕೇರುತ್ತಾ ಹೋದರು. ಸುಮಾರು 3 ದಶಕಗಳ ನಂತರ 1971 ಇಂಡೋಪಾಕ್ ಯುದ್ಧದ ಸಮಯದಲ್ಲಿ ಭಾರತೀಯ ಸೇನಾ ಮುಖ್ಯಸ್ಥರಾಗಿ ಅವರು ತೋರಿದ ಚಾಣಾಕ್ಷತನ ಮತ್ತು ನಾಯಕತ್ವ ಇಡೀ ವಿಶ್ವವೇ ಬೆರಗಾಗುವಂತೆ ಮಾಡಿತು. ಬಾಂಗ್ಲಾದೇಶದ ಉದಯಕ್ಕೆ ಕಾರಣವಾದ ಐತಿಹಾಸಿಕ ಜಯದ ರುವಾರಿ ಸ್ಯಾಮ್ ಮಾಣಿಕ್ ಶಾ ಅವರೇ ಆಗಿದ್ದರು. 1973 ಅವರು ಭಾರತದ ಮೊದಲ ಫೀಲ್ಡ್ ಮಾರ್ಷಲ್ ಆಗಿ ಗೌರವಿಸಲ್ಪಟ್ಟರು. ಬರ್ಮಾದ ಕಾಡಿನಲ್ಲಿ ಯಣವಾಗಿ ಬೀಳಬೇಕಿದ್ದ ಒಬ್ಬ ಯುವ ಅಧಿಕಾರಿ ತನ್ನ ಅಪ್ರತಿಮ ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ದಕ್ಷಿಣ ಏಷ್ಯಾದ ಇತಿಹಾಸವನ್ನೇ ಬದಲಿಸಿದರು. ಬದುಕುವ ಛಲ ಮತ್ತು ಪರಿಸ್ಥಿತಿಯನ್ನು ಎದುರಿಸುವ ಸಮಯ ಪ್ರಜ್ಞೆ ಇದ್ದರೆ ಸಾವಿನ ವಸ್ತಿನಿಂದಲೂ ಮರಳಿ ಬಂದು ಬದುಕಲ್ಲಿ ಗೆದ್ದು ತೋರಿಸಬಹುದು. ಇಂತಹ 100 ಉದಾಹರಣೆ ನಮ್ಮ ಸುತ್ತಲೂ ಸಿಗುತ್ತದೆ. ಜೀವನೋತ್ಸಾಹ ನಮ್ಮೊಳಗೆ ಹುಟ್ಟಬೇಕು ಅಷ್ಟೇ. ಪ್ರಿಯ ಕೇಳುಗರೇ, ಕೇಳದಲ್ಲಿಷ್ಟೊತ್ತು ಸಾವನ್ನು ನಗುತ್ತಲೇ ಗೆದ್ದ ಅಪ್ರತಿಮ ವೀರ ಸ್ಯಾಮ್ ಮಾಣಿಕ್ ಶಾ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಗದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಸಾವನ್ನು ನಗುತ್ತಲೇ ಗೆದ್ದ ಅಪ್ರತಿಮ ವೀರ ಶ್ಯಾಮ್ ಮಾಣಿಕ್ ಶಾ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಶ್ರೀಯುತ ಪ್ರಕಾಶ್ ರವರು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಓಸ್ಲೋದ ಮೂರನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ವ್ಯಾಪಾರ ಹೂಡಿಕೆ ಸೇರಿ ಹಲವು ಕ್ಷೇತ್ರಗಳ ಕುರಿತು ಚರ್ಚೆ. ಸಚಿವ ರಾಜನಾಥ್ ಸಿಂಗ್ ವಿಯೆಟ್ನಾಂ ಅಧ್ಯಕ್ಷರ ಭೇಟಿ. ಉಭಯ ದೇಶಗಳ ರಕ್ಷಣಾ ಸಹಕಾರ ಬಲವರ್ಧನೆಗೆ ಭಾರತ ಪುನರುಚ್ಚಾರ. ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಮತ್ತೆ 90 ಪೈಸೆ ಏರಿಕೆ. ಒಂದೇ ವಾರದಲ್ಲಿ ಇಂಧನ ಇನ್ನಷ್ಟು ತುಟ್ಟಿ. ಹಾಗೂ ಐಪಿಎಲ್ T20 ಕ್ರಿಕೆಟ್. ಜೈಪುರದಲ್ಲಿ ಇಂದು ರಾಜಸ್ಥಾನ್ ರಾಯಲ್ಸ್ ಲಖನೌ ಸೂಪರ್ ಜೈಂಟ್ಸ್ ತಂಡಗಳ ಸೆಣಸು. ವಾರ್ತೆಗಳ ವಿವರ. ನಾರ್ವೆಗೆ ಭೇಟಿ ನೀಡಿದ ಎರಡನೇ ದಿನದಂದು ಪ್ರಧಾನಿ ಮೋದಿ ಅವರು 5 ನಾರ್ಡಿಕ್ ರಾಷ್ಟ್ರಗಳ ತಮ್ಮ ಸಹವರ್ತಿಗಳೊಂದಿಗೆ ಇಂದು ಓಸ್ಲೋದಲ್ಲಿ ನಡೆಯಲಿರುವ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. 2022ರಲ್ಲಿ ಡೆನ್ಮಾರ್ಕ್ನ ಕೋಪನ್ ಹ್ಯಾಗನ್ನಲ್ಲಿ ನಡೆದ ಹಿಂದಿನ ಶೃಂಗಸಭೆಯ ನಂತರ ಭಾರತ ಮತ್ತು ನಾರ್ಡಿಕ್ ದೇಶಗಳ ನಡುವೆ ಹೆಚ್ಚಿದ ವಲಯ ಸಹಕಾರವನ್ನು ಶೃಂಗಸಭೆಯು ನಿರ್ಮಿಸುತ್ತದೆ. ಟಿಇಪಿಎ ಜಾರಿಯಲ್ಲಿರುವುದರಿಂದ ಶೃಂಗಸಭೆಯು ಆಳವಾದ ವ್ಯಾಪಾರ ಮತ್ತು ಹೂಡಿಕೆ ಸಂಪರ್ಕಗಳನ್ನು ರೂಪಿಸಲು ಪ್ರಯತ್ನಿಸುತ್ತದೆ. ಈ ಬ್ಲಾಕ್ನೊಂದಿಗಿನ ಭಾರತದ ದ್ವಿಪಕ್ಷೀಯ ವ್ಯಾಪಾರವು ಪ್ರಸ್ತುತ $19 ಬಿಲಿಯನ್ ಆಗಿದೆ. 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯ ನೇಪಥ್ಯದಲ್ಲಿ ಡೆನ್ಮಾರ್ಕ್, ಐಸ್ಲ್ಯಾಂಡ್ ಮತ್ತು ಫಿನ್ಲ್ಯಾಂಡ್ ಪ್ರಧಾನಿ ಮಂತ್ರಿಗಳೊಂದಿಗೆ ಪ್ರಧಾನಿ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ಈ ನಡುವೆ ತಮ್ಮ 5 ರಾಷ್ಟ್ರಗಳ ಭೇಟಿಯ ಕೊನೆಯ ಹಂತದಲ್ಲಿ ನರೇಂದ್ರ ಮೋದಿ ಅವರು ಇಟಲಿಯ ಸಹವರ್ತಿ ಜಾರ್ಜಿಯಾ ಮೆಲೋನಿ ಅವರ ಆಹ್ವಾನದ ಮೇರೆಗೆ 2 ದಿನಗಳ ರಾಜ್ಯ ಭೇಟಿಗಾಗಿ ಇಂದು ಇಟಲಿಯ ರೋಮ್ಗೆ ಆಗಮಿಸಲಿದ್ದಾರೆ. ಪ್ರಧಾನಿ ಮೆಲೋನಿ ಅವರೊಂದಿಗೆ ಪ್ರಧಾನಿ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಅವರು ಇಟಲಿಯ ಅಧ್ಯಕ್ಷ ಸೆರ್ಗಿಯೋ ಮಟರೆಲ್ಲಾ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ವಿಯೆಟ್ನಾಂ ಅಧ್ಯಕ್ಷ ಟೋಲಾಮ್ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರವನ್ನು ಮತ್ತಷ್ಟು ಗಾಢವಾಗಿಸುವ ಭಾರತದ ಬದ್ಧತೆಯನ್ನು ಪುನರುಚ್ಚರಿಸಿದ್ದಾರೆ. ಈ ಸಂಬಂಧ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿರುವ ರಕ್ಷಣಾ ಸಚಿವರು ಈ ಸಹಕಾರವು ಉಭಯ ದೇಶಗಳ ನಡುವಿನ ವರ್ಧಿತ ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವದ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಹೇಳಿದ್ದಾರೆ. ಭಾರತ ಮತ್ತು ವಿಯೆಟ್ನಾಂ ಪರಸ್ಪರ ನಂಬಿಕೆ, ಹಂಚಿಕೆಯ ಮೌಲ್ಯಗಳು ಮತ್ತು ರಕ್ಷಣೆ, ಭದ್ರತೆ ಹಾಗೂ ಪ್ರಾದೇಶಿಕ ಸ್ಥಿರತೆಯಲ್ಲಿ ನಿಕಟ ಸಹಕಾರದಲ್ಲಿ ಬೇರೂರಿರುವ ಬಲವಾದ ಬಂಧವನ್ನು ಹಂಚಿಕೊಂಡಿವೆ ಎಂದು ಅವರು ಹೇಳಿದ್ದಾರೆ. ಸಚಿವರು ಹನೋಯ್ನಲ್ಲಿ ವಿಯೆಟ್ನಾಂ ರಕ್ಷಣಾ ಸಚಿವ ಜನರಲ್ ಫಾನ್ ವ್ಯಾನ್ ಜಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಬೆಳೆಯುತ್ತಿರುವ ಭಾರತ ವಿಯೆಟ್ನಾಂ ರಕ್ಷಣಾ ಪಾಲುದಾರಿಕೆಯನ್ನು ಎರಡೂ ಕಡೆಯವರು ಪರಿಶೀಲಿಸಿದರು ಮತ್ತು ಕಡಲ ಭದ್ರತೆ

0: ರಕ್ಷಣಾ ಉದ್ಯಮ, ತರಬೇತಿ ಮತ್ತು ಪ್ರಾದೇಶಿಕ ಸ್ಥಿರತೆಯಲ್ಲಿ ಸಹಕಾರವನ್ನು ಮತ್ತಷ್ಟು ಗಾಢವಾಗಿಸುವ ಮಾರ್ಗಗಳ ಬಗ್ಗೆ ಚರ್ಚಿಸಿದ್ದಾರೆ. ದೆಹಲಿಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಪ್ರತಿ ಲೀಟರ್ಗೆ ಸುಮಾರು 90 ಪೈಸೆ ಹೆಚ್ಚಾಗಿದೆ. ಇಂಡಿಯನ್ ಆಯಿಲ್ ಪ್ರಕಾರ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ ಹಿಂದಿನ 97.77ರಿಂದ 98.64 ರೂಪಾಯಿಗೆ ಏರಿಕೆಯಾಗಿದ್ದರೆ, ಡೀಸೆಲ್ ಬೆಲೆ ಪ್ರತಿ ಲೀಟರ್ಗೆ 90.67ರಿಂದ 91.58 ರೂಪಾಯಿಗೆ ಏರಿದೆ. ಬೆಂಗಳೂರಿನಲ್ಲಿ ಪರಿಷ್ಕೃತ ಪೆಟ್ರೋಲ್ ದರ 106.17ರಿಂದ 107.12 ರೂಪಾಯಿಗೆ ಏರಿಸಲಾಗಿದೆ. ಹಾಗೆಯೇ ಡೀಸೆಲ್ ದರ 94.10ರಿಂದ 95.04 ರೂಪಾಯಿಗೆ ಏರಿಸಲಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಛತ್ತೀಸ್ಗಢದ ಬಸ್ತಾರ್ ವಿಭಾಗೀಯ ಕೇಂದ್ರ ಕಚೇರಿ ಜಗದಾಲ್ಪುರದಲ್ಲಿ ಕೇಂದ್ರ ವಲಯ ಮಂಡಳಿಯ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭೆಯಲ್ಲಿ ಛತ್ತೀಸ್ಗಢ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡದ ಮುಖ್ಯಮಂತ್ರಿಗಳು ಮತ್ತು ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ನಿನ್ನೆ ಛತ್ತೀಸ್ಗಢಕ್ಕೆ ಭೇಟಿ ನೀಡಿದ ಅಮಿತ್ ಶಾ ಅವರು ಬಸ್ತಾರ್ ಜಿಲ್ಲೆಯ ನೆಥನಾರ್ ಗ್ರಾಮದಲ್ಲಿ ಸಾರ್ವಜನಿಕ ಸೇವಾ ಕೇಂದ್ರವನ್ನು ಉದ್ಘಾಟಿಸಿದರು. ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ್ ಸೋನೋವಾಲ್ ನವದೆಹಲಿಯಲ್ಲಿ ದೇಶದ ಬಹುನಿರೀಕ್ಷಿತ ವಾಟರ್ ಮೆಟ್ರೋ ಸೇವೆಗಳ ಆರಂಭದ ಕುರಿತು ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. 18 ನಗರಗಳಲ್ಲಿ ವಾಟರ್ ಮೆಟ್ರೋ ಸೇವೆಗಳನ್ನು ಪ್ರಾರಂಭಿಸುವ ಯೋಜನೆಯನ್ನು ಕೇಂದ್ರವು ಮುಂದಿಟ್ಟಿದೆ. ಮೊದಲ ಹಂತಕ್ಕೆ ಗುವಾಹಟಿಯನ್ನು ಗುರುತಿಸಲಾಗಿದೆ ಎಂದು ಕೇಂದ್ರ ಸಚಿವರು ಹೇಳಿದರು. ಶ್ರೀನಗರ, ಪಾಟ್ನಾ, ವಾರಣಾಸಿ, ಅಯೋಧ್ಯೆ ಮತ್ತು ಪ್ರಯಾಗ್ರಾಜ್ ಸೇರಿದಂತೆ ನಗರಗಳು ಸಹ ಮೊದಲ ಹಂತದ ಭಾಗವಾಗಿದ್ದರೆ, ಅಸ್ಸಾಂನ ತೇಜ್ಪುರ ಮತ್ತು ದಿಬ್ರುಗಢವನ್ನು ಯೋಜನೆಯ ಎರಡನೇ ಹಂತಕ್ಕೆ ಪ್ರಸ್ತಾಪಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾಗತಿಕ ಅನಿಶ್ಚಿತತೆಯ ಈ ಸಂದರ್ಭದಲ್ಲಿ ಸಹಕಾರವು ಹಂಚಿಕೆಯ ಸಮೃದ್ಧಿ ಮತ್ತು ಸುಸ್ಥಿರ ಭವಿಷ್ಯದ ಮಾರ್ಗವನ್ನು ವ್ಯಾಖ್ಯಾನಿಸುತ್ತದೆ ಎಂದು ಭಾರತ ಮತ್ತು ಸ್ವೀಡನ್ ಒತ್ತಿ ಹೇಳಿವೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರ ಸ್ವೀಡನ್ ಸಹವರ್ತಿ ಉಲ್ಫ್ ಕ್ರಿಸ್ಟರ್ಸನ್ ಅವರು ಬರೆದ ಲೇಖನದಲ್ಲಿ ಹೆಚ್ಚುತ್ತಿರುವ ಭೌಗೋಳಿಕ ರಾಜಕೀಯ ಅನಿಶ್ಚಿತತೆ, ಇಂಧನ ಅಭದ್ರತೆ ಮತ್ತು ಆರ್ಥಿಕ ವಿಘಟನೆಯ ಸಮಯದಲ್ಲಿ ಜಗತ್ತು ಸಂಕುಚಿತ ರಾಷ್ಟೀಯ ವಿಧಾನಗಳಿಗೆ ಹಿಮ್ಮೆಟ್ಟುವ ಅಥವಾ ಸಹಭಾಗಿತ್ವವನ್ನು ಬಲಪಡಿಸುವ ನಿರ್ಣಾಯಕ ಆಯ್ಕೆಯನ್ನು ಎದುರಿಸುತ್ತಿದೆ ಎಂದು ಬಿಂಬಿಸಲಾಗಿದೆ. ಹೂಡಿಕೆಗಳ ಮೌಲ್ಯದಲ್ಲಿ ಉಂಟಾಗುವ ಕುಸಿತದ ವಿರುದ್ಧ ರಕ್ಷಣೆ ನೀಡಲು ಹೆಚ್ಚುವರಿ ಬಫರ್ ಆಗಿ ಸೃಷ್ಟಿಸಲಾಗಿದ್ದ ಹೂಡಿಕೆ ಏರಿಳಿತ ಮೀಸಲನ್ನು ನಿರ್ವಹಿಸುವ ಅಗತ್ಯತೆಯಿಂದ ವಾಣಿಜ್ಯ ಬ್ಯಾಂಕುಗಳಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ವಿನಾಯಿತಿ ನೀಡಿದೆ. ಐಎಫ್ಆರ್ ನಿರ್ವಹಿಸುವ ಅಗತ್ಯತೆಯನ್ನು ನಿನ್ನೆಯಿಂದ ಜಾರಿಗೆ ಬರುವಂತೆ ಹಿಂಪಡೆಯಲಾಗಿದೆ ಎಂದು ಆರ್ಬಿಐ ತಿಳಿಸಿದೆ. ಭಾರತದಲ್ಲಿ ಶಾಖೆಯ ರೂಪದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿದೇಶಿ ಬ್ಯಾಂಕುಗಳಿಗಾಗಿ ಐಎಫ್ಆರ್ನಲ್ಲಿರುವ ಬಾಕಿ ಮೊತ್ತವನ್ನು ಭಾರತೀಯ ಪುಸ್ತಕಗಳಲ್ಲಿ ನಿರ್ವಹಿಸಲಾಗುವ ಶಾಸನಬದ್ಧ ಮೀಸಲು ನಿಧಿಗೆ ಅಥವಾ ಭಾರತೀಯ ಪುಸ್ತಕಗಳಲ್ಲಿ ಉಳಿಸಿಕೊಂಡಿರುವ ರವಾನೆ ಮಾಡಬಹುದಾದ ಮಿಗತೆಗೆ ನೇರವಾಗಿ ವರ್ಗಾಯಿಸಲಾಗುವುದು ಎಂದು ಆರ್ಬಿಐ ತಿಳಿಸಿದೆ. ಚೆನ್ನೈ ಉಪನಗರ ರೈಲು ಜಾಲವನ್ನು ಉತ್ತೇಜಿಸಲು ಅರಕೋಣಂ ಚೆಂಗಲ್ಪಟ್ಟು ಡಬ್ಲಿಂಗ್ ಯೋಜನೆಗೆ ಭಾರತೀಯ ರೈಲ್ವೆ 993 ಕೋಟಿ ರೂಪಾಯಿಗಳನ್ನು ಅನುಮೋದಿಸಿದೆ. ಚೆನ್ನೈ ಬೀಚ್, ತಾಂಬರಂ, ಚೆಂಗಲ್ಪಟ್ಟು ಮತ್ತು ಅರಕೋಣಂ ಅನ್ನು ಸಂಪರ್ಕಿಸುವ ಪ್ರಮುಖ ಚೆನ್ನೈ ಉಪನಗರ ವೃತ್ತಾಕಾರದ ರೈಲು ಜಾಲದ ಒಂದು ಭಾಗವಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಮಾತನಾಡಿ, ಈ ಯೋಜನೆಯು ಕಾರ್ಯನಿರತ ಚೆನ್ನೈ ಉಪನಗರ ರೈಲು ಜಾಲದ ದಟ್ಟಣೆಯನ್ನು ಕಡಿಮೆ ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಹಾಗೂ ಸಮಯ ಪಾಲನೆ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಸುಧಾರಿಸುತ್ತದೆ ಎಂದು ಹೇಳಿದ್ದಾರೆ. ಇರಾನ್ ಮೇಲಿನ ಮಿಲಿಟರಿ ದಾಳಿಯನ್ನು ಅಮೆರಿಕ ತಾತ್ಕಾಲಿಕವಾಗಿ ತಡೆಹಿಡಿದಿರುವ ಹಿನ್ನೆಲೆಯಲ್ಲಿ ಷೇರು ಮಾರುಕಟ್ಟೆಯ ಆರಂಭಿಕ ವಹಿವಾಟಿನಲ್ಲಿ ಉತ್ತಮ ಬೆಳವಣಿಗೆ ಕಂಡುಬಂದಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ 366 ಅಂಕಗಳ ಏರಿಕೆಯೊಂದಿಗೆ 75,706ರಲ್ಲಿ ವಹಿವಾಟು ಆರಂಭಿಸಿದೆ. ಹಾಗೆ ರಾಷ್ಟ್ರೀಯ ಸಂವೇದಿ

0: ಉಚ್ಚಂಕ ನಿಫ್ಟಿ ಸಹ 107 ಅಂಕಗಳ ಜಿಗಿತದೊಂದಿಗೆ 23,760 ಅಂಕಗಳೊಂದಿಗೆ ವಹಿವಾಟು ನಡೆಸಿದೆ. ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ವಿರುದ್ದದ ಆರೋಪಗಳ ತನಿಖೆ ನಡೆಸುತ್ತಿರುವ ನ್ಯಾಯಾಧೀಶರ ತನಿಖಾ ಸಮಿತಿ ತನ್ನ ವರದಿಯನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಸಂಸತ್ ಭವನದಲ್ಲಿ ಸಲ್ಲಿಸಿದೆ. ನ್ಯಾಯಾಧೀಶರ ವಿಚಾರಣಾ ಕಾಯ್ದೆ 1968 ಅಡಿಯಲ್ಲಿ ಶಾಸನಬದ್ಧ ಅವಶ್ಯಕತೆಗಳಿಗಾಗಿ ಅನುಗುಣವಾಗಿ ಇದನ್ನು ಪ್ರಸ್ತುತಪಡಿಸಲಾಯಿತು. ಈ ವರದಿಯನ್ನು ಸಂಸತ್ತಿನ ಉಭಯ ಸದನಗಳಲ್ಲಿ ಸೂಕ್ತ ಸಮಯದಲ್ಲಿ ಮಂಡಿಸಲಾಗುತ್ತದೆ. ಕಳೆದ ವರ್ಷ ಆಗಸ್ಟ್ 12 ಲೋಕಸಭಾ ಸ್ಪೀಕರ್ ಅವರು ಈ ಸಮಿತಿಯನ್ನು ರಚಿಸಿದ್ದರು. ನ್ಯಾಯಾಧೀಶರ ತನಿಖಾ ಸಮಿತಿಯ ಅಧ್ಯಕ್ಷ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್, ಬಾಂಬೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಶ್ರೀ ಚಂದ್ರಶೇಖರ್ ಮತ್ತು ಕರ್ನಾಟಕ ಹೈಕೋರ್ಟ್ನ ಹಿರಿಯ ವಕೀಲ ಬಿವಿ ಆಚಾರ್ಯ ಅವರು ನ್ಯಾಯಾಧೀಶರ ತನಿಖಾ ಸಮಿತಿಯ ವರದಿಯನ್ನು ಓಂ ಬಿರ್ಲಾ ಅವರಿಗೆ ಸಲ್ಲಿಸಿದರು. ಜೈಪುರದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯವು ಸಂಜೆ 7:30 ಆರಂಭವಾಗಲಿದೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ದ 5 ಜಯ ಸಾಧಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೋಸ್ಲಾದ 3 ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ವ್ಯಾಪಾರ ಹೂಡಿಕೆ ಸೇರಿ ಹಲವು ಕ್ಷೇತ್ರಗಳ ಕುರಿತು ಚರ್ಚೆ. ಸಚಿವ ರಾಜನಾಥ್ ಸಿಂಗ್ ವಿಯೆಟ್ನಾಂ ಅಧ್ಯಕ್ಷರ ಭೇಟಿ. ಉಭಯ ದೇಶಗಳ ರಕ್ಷಣಾ ಸಹಕಾರ ಬಲವರ್ಧನೆಗೆ ಭಾರತ ಪುನರುಚ್ಚಾರ. ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಮತ್ತೆ 90 ಏರಿಕೆ. ಒಂದೇ ವಾರದಲ್ಲಿ ಇಂಧನ ಇನ್ನಷ್ಟು ತುಟ್ಟಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಜೈಪುರದಲ್ಲಿಂದು ರಾಜಸ್ಥಾನ್ ರಾಯಲ್ಸ್ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಶ್ರೀಯುತ ಪ್ರವೀಣ್ ರವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.
3: ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೋತಲ ಸಾರಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ.

0: ವಂದನೆಗಳು.
1: ಇದುವರೆಗೂ ಹಾಡುವಾಸೆ ಕಾರ್ಯಕ್ರಮದಲ್ಲಿ ಸರ್ಗೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಿಬ್ಬಂದಿಯಾದ ಶ್ರೀಯುತ ಪ್ರವೀಣ್ ರವರು ಹಾಡಿದ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗಾವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, SMS, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ. ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ, ಇಮೇಲ್ ಬ್ಲಾಕ್ ಮಾಡಿ, ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು. ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್, ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
2: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
3: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
1: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟನ್ನು ಪರಿಶೀಲಿಸಬೇಕು, ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು, ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು, ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು, ಯಾವುದೇ ಫೀಸ್ ಪಾವತಿಸಬಾರದು, ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು.

0: 300 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು.
1: ಸೈಬರ್ ಕ್ರೈಂ .gov.in ದೂರು ದಾಖಲಿಸಬೇಕು. ಎಲ್ಲ ಚಾಟ್, ಇಮೇಲ್ ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
2: ಇದಕ್ಕೆ ಒಂದು ನೈಜ ಉದಾಹರಣೆ, ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು, 3,000 ರು ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು, ನಂತರ 15,000 ಪೆನಲ್ಟಿ ಹಾಕಿದರು, ಕೊನೆಗೆ ಒಟ್ಟು 50,000 ರು ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ, ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ, ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ, ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

0: ನಿಲಯದಿಂದ ಇನ್ನು ಮುಂದೆ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಮಿಶ್ರ ಬೆಳೆಗಳ ಬೇಸಾಯ, ಕೋಳಿ ಸಾಕಾಣಿಕೆ ಕುರಿತು ಸರಗೂರು ತಾಲೂಕಿನ ಭೀಮಟ್ಕೆರೆ ಹಾಡಿಯ ಕೃಷಿಕರಾದ ಶ್ರೀಯುತ ಬೊಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಅನ್ನದಾತನ ಕೂಗಿಗೆ ಧ್ವನಿಯಾದ ವೇದಿಕೆ
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ, ರಸಗೊಬ್ಬರ,
1: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
3: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ರೈತಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಿದ್ದೇನೆ. ಪ್ರಿಯ ಶ್ರೋತೃಗಳೇ, ಇಂದಿನ ರೈತಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕು ಭೀಮಟಕೆರೆ ಹಡಿಯ ಆದಿವಾಸಿ ಸಾವಯವ ಕೃಷಿಕರಾದಂತಹ ಶ್ರೀಯುತ ಬೊಮ್ಮಾರವರು. ಇವರು ಕಳೆದ 30 ವರ್ಷಗಳಿಂದ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತಾ ಬರ್ತಾ ಇದ್ದು ವಿವಿಧ ರೀತಿಯ ಬೆಳೆಗಳನ್ನು, ಮಿಶ್ರ ಬೆಳೆಗಳನ್ನು ಬೆಳೀತಾ ಬರ್ತಾ ಇದ್ದಾರೆ. ಪ್ರಸ್ತುತವಾಗಿ ಈ ಮಿಶ್ರ ಬೆಳೆಗಳ ಜೊತೆಗೆ ಸಿರಿಧಾನ್ಯ ಬೇಸಾಯವನ್ನು ಮಾಡ್ತಾ ಕೋಳಿ ಸಾಕಾಣಿಕೆ, ಎರೆಹುಳು ಗೊಬ್ಬರ ತಯಾರಿಕೆಗಳು ಮಾಡ್ತಾ ಬರ್ತಾ ಇದ್ದಾರೆ. ಜೊತೆಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಾಮಾಜಿಕ ಆರ್ಥಿಕ ಸಬಲೀಕರಣ ಕಾರ್ಯಕ್ರಮದ ವಿವಿಧ ಯೋಜನೆಗಳ ಅಡಿಯಲ್ಲಿ ಸೇವಾ ಸೌಲಭ್ಯಗಳನ್ನು ಪಡ್ಕೊಳ್ತಾ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಅದರಲ್ಲಿ ಒಂದು ಸುಸ್ಥಿರ ಅಭಿವೃದ್ಧಿಯನ್ನು ಕಾಣ್ತಾ ಬರ್ತಾ ಇದ್ದಾರೆ. ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಒಂದು ಮಿಶ್ರ ಬೆಳೆ ಬೇಸಾಯ ಹಾಗೂ ವಿವಿಧ ರೀತಿಯ ಬೇಸಾಯ ಪದ್ಧತಿಯ ಕುರಿತು ಮತ್ತಷ್ಟು ಮಾಹಿತಿಯನ್ನ ಅವರ ಅನುಭವದ ಮುಖಾಂತರ ತಿಳಿದು ಬರೋಣ. ಬೊಮ್ಮಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ.
3: ತಾವು ಎಷ್ಟು ವರ್ಷಗಳಿಂದ ಈ ಕೃಷಿಯನ್ನ ಮಾಡ್ತಾ ಬರ್ತಾ ಇದ್ದೀರಾ? ಆರಂಭದಿಂದ ಏನೆಲ್ಲ ಬೆಳೆಗಳನ್ನ ಬೆಳೀತಾ ಬರ್ತಾ ಇದ್ರಿ?
4: ನಮ್ಮ ತಾತ ನಮ್ಮ ತಂದೆ ಕಾಲದಿಂದ ಅವರು ತೀರೋದ್ರು, ಆದ್ರಿಂದ ನಾವು ಬೆಳೀತಾ ಇದ್ದೀವಿ. ಈಗ ರಾಗಿ, ಜೋಳ, ಹತ್ತಿ, ನವಣ, ಹುಳ್ಳಿ ಇವೆಲ್ಲ ನಾವು ಬೆಳೀತಾ ಇದ್ದೀವಿ. ಈ ತಿಂದೀಸಿಗ ಸಂಸ್ಥೆಯಿಂದ ನಮ್ಗೆ ಬಿತ್ತನೆ ಬೀಜ ಎಲ್ಲ ಕೊಟ್ರು. ಬಂದು ನಮ್ಮನ್ನ ಗುರುತಿಸಿದ್ರು, ಬಂದು ಹಿಂಗ ಹಿಂಗ ಫಸಲು ಹಾಕ್ತಾರೆ ಅಂದ್ಕೊಂಡು ನಾವು ಒಂದು ಅವ್ರು ಕೊಟ್ರು. ನಾವು ಸಿರಿಧಾನ್ಯ ಅಂತ ನೀವು ಬೆಳೆದಾರಿ ಅಂದ್ಕೊಂಡ ಸರಿ, ನಾವು ಹಿಂದೂ ಬೆಳೀತಿದ್ವಿ ಇದನ್ನೇ ಒಂದು ಸ್ವಲ್ಪ

0: ಕೈ ಬಿಟ್ಟು ಬಿಟ್ಟಿದ್ವು ನಾವು, ಬಿತ್ತನೆ ಇದ್ದೇನೆ ಇತ್ತಿಲ್ಲ, ಅದರಿಂದ ನಾವು ಕೈ ಬಿಟ್ಟು ಬಿಟ್ಟಿದ್ವು. ಇವಾಗ ನಮ್ಗೆ ಸಿಕ್ತು ಅಂದ್ಬಿಟ್ಟು ನಾವು ಒಂದ 3 ವರ್ಷದಿಂದ ನಾವು ಇದನ್ನ ಬೆಳೀತಾ ಇದ್ದೀವಿ. ಇವಾಗ ನಮ್ಗ ಕೋಳಿ ಸಾಕಾಣಿಕೆ ಎಲ್ಲ ಕೊಟ್ಟಾರ. ನಾವು ಇನ್ನೂ ಹೋಗಿ ಸಿರಿಧಾನ್ಯ ನಮ್ಮ ನಾವು ಹೋದ ವರ್ಷ ಬೆಳೆದಿದ್ದು ನಮ್ಮಲ್ಲಿ ಅದ ಬಿತ್ತನೆ ನಾವು ಮಾಡಿಕೊಂಡಿವಿ. ನಾವು ಹೋಗಿಲ್ಲ ಬಿತ್ತನೆ ಇಸ್ಕೊಂಬರಕ. ಈಗೇನಾದ್ರೂ ಜೋಳ ಇಲ್ಲ, ಹತ್ತಿ ಬೀಜ ಇಲ್ಲ, ನಾವು ಹೋಗಿ ಅವ್ರ ಹತ್ರ ಇಸ್ಕೊಂಡು ನಾವು ಬರ್ಬೇಕಾಯ್ತ.
1: ಎಷ್ಟು ಎಕರೆ ಭೂಮಿ ಹೊಂದಿದ್ದೀರಾ ತಾವು?
0: ನಾವೀಗ 2 ಎಕರೆಯಲ್ಲಿ ನಾವು ಜೀವನ ಮಾಡ್ತಾ
1: ಇದ್ದೀವಿ. ಸ್ವತಃ ತಾವೊಬ್ಬರೇ 2 ಎಕರೆನಲ್ಲಿ
0: ಮಾಡ್ತಾ ಇದ್ದೀವಿ.
1: 2 ಎಕರೆನಲ್ಲಿ ಯಾವ್ಯಾವ ರೀತಿ ಭಾಗ ಮಾಡ್ಕೊಂಡು ಯಾವ್ಯಾವ ಬೆಳೆಗಳನ್ನ ಬೆಳೀತಾ ಇದ್ದೀರಾ?
0: ನಾವು 2 ಎಕರೆನಲ್ಲಿ 1 ಎಕರೆ ಅರ್ಧ ಎಕರೆ ನಾವು ಒಂದ್ ಸ್ವಲ್ಪ ರಾಗಿ ಜೋಳ ಕೆಲವು ಹತ್ತಿ ಮೆಣಸಿ ಎಲ್ಲ ಹಾಕೊಂಡು ನಾವು ಬರ್ತಾ ಇದ್ದೀವಿ.
1: ಒಂದೇ ಬೆಳೆ ಬೆಳೀತೀರಾ?
0: ಇಲ್ಲ ಇಲ್ಲ.
1: 2 ಎಕರೆಗೂ ನೀರಾವರಿ ವ್ಯವಸ್ಥೆ ಹೇಗ್ ಮಾಡ್ಕೊಂಡಿದ್ದೀರಾ?
0: ನಾವೀಗ ಪೈಪ್ ಇದ್ರಲ್ಲಿ ನಾವು ಮಾಡ್ಕೊಂಡಿದ್ವಿ.
1: ಬೋರ್ ವ್ಯವಸ್ಥೆ ಇದೆಯಾ?
0: ಬೋರ್ ಅದ.
1: ಯಾವಾಗ ಮಾಡಿಸಿದ್ದು ಬೋರು?
0: ಬೋರು ನಮ್ಮ ಹುಡುಗದ ಇದ್ದಾಗ ಅವರು ಮಾಡಿಸಿದ್ದು ಅಂದ್ರ ಅದ 6 ವರ್ಷ ಆಗದ.
1: ಅದಕ್ಕಿಂತ ಮುಂಚೆ ಎಲ್ಲ
0: ಇತ್ತಿಲ್ಲ, ನೀರಾವರಿ ಇತ್ತಿಲ್ಲ. ನಾವು ಕೃಷಿ ಇದ್ರಲ್ಲಿ ಮಾಡ್ತೇವೆ.
1: ಮಳೆಶೀತವಾಗಿ ಬೆಳೀತಿದ್ದಾಗ ವರ್ಷಕ್ಕೆ ಎಷ್ಟು ಬೆಳೆ ತೆಗಿತಾ ಇದ್ರಿ? ಈಗ ಎಷ್ಟು ಬೆಳೆ ತೆಗಿತಾರ?
0: ಇವಾಗ 3 ಫಸಲು ಅಂತ ನಾವು ತಗೊಳ್ತಾ ಇದ್ದೀವಿ. ಆವಾಗ 2 ಫಸಲು ಹತ್ತಿ ತಗದ ಮೇಲ ಈ ಹತ್ತಿ ಒಳಕಣ್ಣಿ ಇದು ಬಿಡ್ತಿದ್ವು, ಹುಲ್ಲಿ ಇದನ್ನ ಬಿಟ್ಟು ಬಿಡ್ತಿದ್ವು ಅವ್ರ ಹುಲ್ಲಿ. ಅದು ಮಳೆ ಇದಿಲ್ಲಿ ಸ್ವಾನ ಮಳೆ ಬಂದಾಗ ಒಂದ್ ಸ್ವಲ್ಪ ಎಡಿಸ್ತಿತ್ತು. ಆಯ್ತಿಂದ ಉಗದಿ ಗೌರಿ ತಿಂಗಳಲ್ಲೆಲ್ಲ ಬಿತ್ತು ಬಿಡ್ತಿದ್ವು. ಆ ಟೈಮ್ನಲ್ಲಿ ನಮ್ಗ ಮಳೆ ಎಡಿಸ್ತಿತ್ತು. ಪುಣ್ಯತ್ತಿನ ದಿವಸ ಮಳೆ ಕಮ್ಮಿ ಆದಾಗ ಅದನ್ನ ಉಳ್ಳಿ ನಾವು ಕುಯ್ಕೊಂಡು ಅಷ್ಟೇ ಲಾಸ್ಟ್ ಸಿಕ್ಕಿಸಿಲ್ವನ ನಮ್ಗ ಅದೇ ಲಾಸ್ಟ್ ನಮ್ ಬೆಳೆ. ಇವಾಗಂತೂ ಕೃಷಿ ಇದು ನೀರಾವರಿಯಿಂದ 3 ಫಸಲು ನಾವು ತಗೊಳ್ತಾ ಇದ್ದೀವಿ
1: ವರ್ಷಕ್ಕೆ
0: ವರ್ಷಕ್ಕೆ.
1: ಈಗ ತಾವು ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದ್ರಿ ನಮ್ಮ ಹಿರಿಯರೆಲ್ಲ ಸಿರಿಧಾನ್ಯಗಳನ್ನ ಬೆಳೀತಾ ಇದ್ರು, ಅದನ್ನ ಸೇವಿಸ್ತಾ ಇದ್ರು, ಅದರಿಂದ ಬಹಳಷ್ಟು ಆರೋಗ್ಯ ಸಿಗ್ತಾ ಇತ್ತು. ಹೇಗಿತ್ತು ಆಗಿನ ಜೀವನ, ಆಗಿನ ಕೃಷಿ?
0: ಆವಾಗ ನೋಡಿ ನಾವು ನಿಜವಾಗ್ಲು ಒಂದು ಹೇಳ್ಕೊ ಹೋದ್ರ ಮೊದಲು ನಾವು ದನ ತೊಪ್ಪ ಅದು ಎಲ್ಲ ಇಟ್ಕೊಂಡು ಆರೋಗ್ಯ ಚೆನ್ನಾಗಿತ್ತು. ಈಗ ಕೆಲವು ಆ ಗೌರ್ಮೆಂಟ್ ಗೊಬ್ಬರ ಆಗಿ ಈಗ ಕೆಲವು ಭೂಮಿ ಏನಾಗಿದ್ದಂತೂ ನಮಗೆ ಗೊತ್ತಿಲ್ಲ. ಮೊದಲಿನ ಶಕ್ತಿ ಈಗ ನಮ್ಮ ತಂದೆ ಶಕ್ತಿ ನಮಗಿಲ್ಲ, ನಮ್ಮ ಶಕ್ತಿ ನಮ್ಮ ಮಕ್ಕಳಿಗಿಲ್ಲ, ಹಂಗಾಗಿ ಹೋಗಿವಿ ನಾವೀಗ ಭೂಮಿ ಬಗ್ಗೆ. ಅದನ್ನು ಜಾಸ್ತಿ ನಾವು ಮಾಹಿತಿ ಹೇಳಕ್ಕೆ ನನಗೂ ಇದಾಯ್ತಿಲ್ಲ. ನಾವು ಪುನಃ ನಾವು ಹೆಂಗೆ ಅದನ್ನು ರೂಪಿಸ್ಬೇಕಂದ್ರೆ ನಮ್ಮ ತಂದೆ ಕಾಲದಲ್ಲಿ ಏನು ಮಾಡ್ತಿದ್ವೋ ದನ ಗೊಬ್ಬರ, ಈ ಗೌರ್ಮೆಂಟ್ ಗೊಬ್ಬರ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಂಡು ದನ ಗೊಬ್ಬರ ಜಾಸ್ತಿ ಹಾಕೋ ಬಂದಾಗ ಆ ಭೂಮಿ ಫಲವತ್ತ ನಾವು ಹೆಚ್ಚಿಸ್ಬೋದು. ಅದರ ಆರೋಗ್ಯ ಬಗ್ಗೆನೂ ತಗೋಬೋದು, ಭೂಮಿ ಫಲವತ್ತನೂ ತಗೋಬೋದು.
1: ಭೂಮಿ ಫಲವತ್ತತೆ ಆಗಿದ್ರೆ ಬೆಳೆಯುವಂತ ಬೆಳೆನೂ
0: ಚೆನ್ನಾಗಿ
1: ಸೇವಿಸುವಂತ ನಮ್ಮ
0: ಚೆನ್ನಾಗಿರ್ತಂತ. ನಂಗೆ
1: ಈಗ ಬೆಳೆ ಚೆನ್ನಾಗಿ ಬಂಬುಳ್ಳಿ ಅಂತ ಎಲ್ಲದಕ್ಕೂ ನಾವು ರಾಸಾಯನಿಕ ಗೊಬ್ಬರ ಬಳಸ್ಬಿಟ್ರೆ
0: ಒಂದ್ ಟೈಮ್ ಅದು ಒಂದ್ ಸ್ವಲ್ಪ ಬೇಕು. ಇದು ಒಂದ ಇದನ್ನ ಹಾಕಿ ನಾವು ಹೋದಾಗ ಅದ್ ಹಿಂದೆ ಭೂಮಿ ಹೆಂಗಿತ್ತು ಅದನ್ನ ಫಲವಂತ ನಾವು ತರಬಹುದಂತ ನಮ್ಮ ಮನಸ್ಸಿನಲ್ಲಿ. ಎಲ್ಲರಿಗೂ ಹೇಳಕ್ಕಾಗಲ್ಲ.
1: ನೀವು ಮಾಡ್ತಾ ಇದ್ರಿ, ಈಗ ತಾವು ಮಿಶ್ರ ಬೆಳೆಗಳನ್ನ ಬೆಳೀತಾ ಬಂದ್ರಿ, ಪ್ರಮುಖವಾಗಿ ಹತ್ತಿ ರಾಗಿ ಜೋಳ ಇವನ್ನೆಲ್ಲ ಬೆಳೀತಾ ಇದ್ರಿ. ವಿಶೇಷವಾಗಿ ಇತ್ತೀಚೆಗೆ ಸಿರಿಧಾನ್ಯಗಳನ್ನ ಕೂಡ ಬೆಳೆಯಕ್ ಶುರು ಮಾಡಿದ್ರಿ. ಈಗ ಸಿರಿಧಾನ್ಯ ಬೆಳಿಲಿಕ್ಕೆ ಆರಂಭ ಮಾಡಿದಂತ ಸಂದರ್ಭದಲ್ಲಿ ಸಂಸ್ಥೆಗಳಿಂದ ನಿಮ್ಗೆ ಬಿತ್ತನೆ ಬೀಜ ಕೊಟ್ರು ಬೆಳೆಸಿದ್ರು. ಇದ್ರ ವ್ಯವಸಾಯ ಪದ್ಧತಿ ಹೇಗಿತ್ತು, ಇದ್ರ ಫಲ ಹೇಗ್ ಸಿಕ್ತು ಸಿರಿಧಾನ್ಯದ್ದು?
0: ಸಿರಿಧಾನ್ಯದ್ದು ನಾವು ನೋಡಿ ನಾವು ಬಿತ್ತನಿಲ್ಲ, ಕಡ ಬಿಟ್ಟಿದ್ದು. 1 ಎಕರೆಯಲ್ಲಿ ನಾವು ಕಡ ಬಿಟ್ಟಿದ್ದು 48 ಸಾಲ ಬಿದ್ದಿತ್ತು. 48 ಸಾಲಲ್ಲಿ 45 ನಾವು ಕೆಲವು ಅಕ್ಕಿ ಈ ಎಲ್ಲ ತಿಂದ್ಕೊಂಡು ಹೋದದು. 45 ಕೆಜಿ ಸಿಕ್ತು ನಮ್ಗೆ ನವಣ. ಈ ಆರಂಭದಲ್ಲಿ ನಮಗ ಯಾವುದಂತೂ ಕಷ್ಟ ಅಂತೂ ನಮಗೆ ಇಲ್ಲ. ಈಗ ಹತ್ತಿ ಹಾಕ್ತೀವಿ, ಹುಳ ಮಾಡಲೇಬೇಕು, ರಾಗಿ ಬಿತ್ತಬೇಕು, ಕಳೆ ಕೀಳ್ಬೇಕು, ಇದಂತೂ ನಮಗೆ ಯಾವುದು ಕಷ್ಟ ಅಂತೂ ಇದಿಲ್ಲ. ಯಾವುದು ಮಾಡಿದ ಹೋದ್ರ ನಮ್ಗೆ ಇದು ಇಲ್ಲ, ಮಾಡಲೇಬೇಕು ಅದನ್ನ. ಅದ ಕಷ್ಟ ಬಿದ್ದು ಮಾಡಲೇಬೇಕು. ಇನ್ನು ಕಷ್ಟ ಅಂದ್ಬಿಟ್ಟು ಬಿಟ್ಬಿಟ್ರೆ ಅದು ಫಸಲಾಗಲ್ಲ, ಅದು ರೈತನ ಕುಲೂ ಇಲ್ಲ ಅದು.
1: ಈಗ ಬೇರೆ ಬೇರೆ ರೀತಿಯ ಮಿಶ್ರ ಬೆಳೆಗಳನ್ನ ತಾವು ಬೆಳೀತಾ ಬರ್ತಾ ಇದ್ರ, ಆ ಬೆಳೆದಂತ ಬೆಳೆಗಳನ್ನ ಮಾರಾಟ ಮಾಡ್ಲಿಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಹೇಗ್ ಮಾಡ್ಕೊಂಡಿದ್ರೆ, ಎಲ್ಲಿ ಮಾರಾಟ ಮಾಡ್ತಾ ಇದ್ರ, ಇಲ್ಲ ಸ್ವತಃ ತಾವೇ ಉಪಯೋಗ ಬಳಸ್ಕೊಂಡಿರ?
0: ನಾವು ಕೆಲವು ಈ ರಾಗಿ ಹತ್ತಿ ತಂಡೋಗಿ ಕೆಲವು ಇದ್ರಲ್ಲಿ ಕೊಡ್ತಾ ಇದೀವಿ.
1: ಮಳಿಗೆ
0: ಈ ಮಳಿಗೆ ಕೊಟ್ಬಿಟ್ಟು ನಾವು ಎಷ್ಟು ಬೇಕು ಅಷ್ಟು ನಾವು ಮಳಿಗೆ

0: ಮಾಡ್ಕೊಳ್ತಿದ್ರು. ಈತಿಂದ ನಾವು ಯಾರೂ ನಾವು ಮಾಡ್ತಾ ಇಲ್ಲ, ನಮ್ಮ ಜೀವನಕ್ಕೆ ನಾವು ಮಾಡ್ತೀವಿ. ಮೊದಲ ಹತ್ತಿ ಕೊಟ್ಟು ಬಿಡ್ತೀವಿ, ಹತ್ತಿ ಜೋಳ ಇನ್ನು ಬಾಕಿ ಪಸಲೆಲ್ಲ ಕೊಟ್ಟು ಬಿಡ್ತೀವಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಮಾಡಿಕೊಳ್ತೀವಿ, ಅವರ ಎಷ್ಟು ಬೇಕೋ ಅಷ್ಟು ನಾವು ಮಾಡಿ.
1: ಈಗ ಸಿರಿಧಾನ್ಯಗಳು ಬಹಳಷ್ಟು ಬೇಡಿಕೆಯಲ್ಲಿದೆ, ಅದರಿಂದ ಬಹಳಷ್ಟು ಆರೋಗ್ಯಕ್ಕೆ ಉಪಯೋಗನು ಕೂಡ ಇದೆ. ಈಗ ತಮಗೆ ಸಂಸ್ಥೆ ಕಡೆಯಿಂದ ನಿಮಗೆ ಸಿರಿಧಾನ್ಯ ಬಿತ್ತನೆ ಬೀಜಗಳನ್ನ ಕೊಟ್ಟು ನಿಮ್ಮ ಹತ್ರ ಬೆಳೆಸಿ ಸಂಸ್ಥೆನ ನಿಮ್ಮ ಹತ್ರ ಸಿರಿಧಾನ್ಯಗಳನ್ನ ಪಡ್ಕೋತಾ ಇದೆ, ಇದೆಷ್ಟು ಅನುಕೂಲ ಆಗಿದೆ ತಮಗೆ?
0: ನಿಜ, ಯಾಕಂದ್ರ ಇವತ್ತು ನಾನು ಸಂಸ್ಥೆಗೆ ನಾನು ಕೊಳ್ದು ಹೋದ್ರು ಕೂಡ ನನ್ನ ಜೀವನಕ್ಕೆ ನಾನು ಬೇಕಂತ ಮಳುಗ್ರು ಕೂಡ ಇನ್ನೂ ಕೆಲವು ಜನ ಕೊಡ್ತಾವ್ರ ಸಂಸ್ಥೆಗ, ನಾ ಇಲ್ದು ಹೋದ್ರು ಕೂಡ ಇನ್ನೊಬ್ರು ಕೊಡ್ತಾವ್ರ. ಅದು ಒಬ್ಬ ರೈತರಿಗೆ ನಾವು ಹಿಂಗೆ ಕೊಟ್ಟು ಪುನಃ ಬೆಳೆದು ನಮ್ಗೆ ಕೊಟ್ರಲ್ಲ ಅನ್ನೋದು ಒಂದು ಬರ್ತದ, ಇವರು ಇದಾಗಿಲ್ಲ ಇವರು ಸಿರಿಧಾನ್ಯ ನಾವು ಕೊಟ್ಟಾಗ ಅವರು ಭೂಮಿ ಇರೋರು ಇವತ್ತು ಬೆಳೆದು ಪುನಃ ವಾಪಸ್ ಕೊಡ್ತಾರ ಅನ್ನೋದು ಒಂದು ಇದಿರ್ತ. ನಾನು ಆಗಲಿ ಕೂಡ ನಮ್ಮ ಸಿದ್ದವ್ರಿಗೂ ಕೂಡ ಒಂದು 10-12 ಕೆಜಿ ಸಿರಿಧಾನ್ಯ ಬೆಳಿ ಅವ್ರು ಕೊಡಿ ಅಂದು ಬಿಟ್ಟು ನಾನೇ ಕೊಟ್ಟು ನಾನು ಓಸಿ ಮಡಿಕೊಂಡಿದ್ದು ನಾನು ಕೋಳಿ ಈಗ ನಮ್ಮ ಉಪಯೋಗಕ್ಕೆ ನಾ ಮಡಿಕೊಂಡು ಬಳಸ್ಕೊಳ್ತೀನಿ.
1: ನಿಮ್ಮ ಹಿರಿಕರೆಲ್ಲ ಹೆಚ್ಚಾಗಿ ಸಿರಿಧಾನ್ಯಗಳನ್ನೇ
0: ಬೆಳೀತಿದ್ರು. ನಾವಣ್ಣ ಉಪ್ಪಿಟ್ಟು ಮಾಡಬಹುದು, ಕುಟ್ಟಿ ಅದನ್ನ ಗಂಜಿ ಕಾಯಿಸ್ತಿದ್ವು ನಮ್ಮ ತಾಯಿಯವರು. ಈಗ ಯಾರು ತಿನ್ನೋದು ಇಲ್ಲ, ಅವ್ರು ಕೊಟ್ಟದು ಇಲ್ಲ, ಈಗ ನೆಂಗ್ಸರು
1: ತಿಂಡಿ ಮಾಡ್ಕೊಂಡು ತಿನ್ನೋದೇ
0: ಆಗೋಗದ. ನಾವು ಇವತ್ತು ನಿಜವಾಗ್ಲು ಅದನ್ನ ತಿಂದು ಆರೋಗ್ಯ ಇರೋವ್ರೇ ಚೆನ್ನಾಗಿರೋದು. ಇವತ್ತು ಆ ಕುಕ್ಕರು ಈ ಮಿಷಿನಲ್ಲೆಲ್ಲ ಈಗ ನಮ್ಮನೆಯಲ್ಲಿಯೇ ತಿಂದಿರೋರು ಗಳಿಗೂ ಆಸ್ಪತ್ರೆಗೆ ಹೋಯ್ತವ್ರ. ನಾವು ಇನ್ನು ನಾವು ಆ ಫುಡ್ ತಿಂದಿರೋರು ನಾವು ಅವರು ಒಂದು ವರ್ಷಕ್ಕೆ ಮೂರು ಸಲ ನಾಲ್ಕು ಸಲ ಕರ್ಕೊಂಡು ಹೋಯ್ತಾ ಇದ್ದೀವಿ
1: ಆಸ್ಪತ್ರೆಗೆ.
0: ನಾನು 6 ವರ್ಷ ಆಯ್ತು
1: ಆಸ್ಪತ್ರೆಗೆ ಹೋಗಿ,
0: ಆಸ್ಪತ್ರೆಗಳಲ್ಲಿ ಒಂದು ನೋವು ಇತ್ತು ನನಗಂದ್ರ. ಈಗ ನಾನು ಒಂದು ಬಿ ಪಿ ಮಾತ್ರ ಒಂದು ತಗೋತೀನಿ ಅಷ್ಟೇ, ಇನ್ಯಾವುದು ಶುಗರ್ ಇಲ್ಲ ಏನಿಲ್ಲ.
1: ಹಾಗೆ ತಾವು ನಮ್ಮ ವೇಗ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಎರೆಹುಳು ಗೊಬ್ಬರ ತರಬೇತಿಯನ್ನು ಪಡ್ಕೊಂಡ್ರಿ, ಎರೆಹುಳು ಗೊಬ್ಬರ ತಯಾರಿ ಮಾಡ್ಕೊತಾ ಇದ್ರ, ಅದನ್ನೇ ಬಳಸ್ತಾ ಇದ್ರಾ?
0: ಯಾವ ರೀತಿ
1: ತಯಾರಿ ಮಾಡ್ಕೋತೀರ ಗೊಬ್ಬರ?
0: ಗೊಬ್ಬರ ನಾವು ದನ ಗೊಬ್ಬರ ತಗೊಂಡೋಗಿ ಈ ಹೊಲದಲ್ಲಿರದ ಕಳೆ ಗಿಳಕ್ಕೆ ಕಿತ್ತಾಗ ಅದನ್ನು ತಗೊಂಡೋಗಿ ಅಲ್ಲಿ ಹಾಕ್ತೀವಿ. ತಗೊಂಡೋಗಿ ಸೊಪ್ಪು ತರ್ದು ಅದರ ಮೇಲೆ ಸಗಣಿ ಇಟ್ಟು ಅದ್ರ ಮೇಲೆ ಪುನಃ ಸ್ಟೆಪ್ ಹಾಕಿ ನಾವು ಅದನ್ನ ಮೇಕಪ್ ಅವು ಒಳಗಿಂದ ಮೇಕಪ್ ಬರ್ತವ ಹುಡಿ ಆಯ್ತದ. ನಾವು ಅದನ್ನ ಗೋರಿ ಒಂದು ಸೀಲ್ಕ ತುಂಬಿ ಮುಡುಗಿದ್ದು ನಾವು ಗುಳ್ ಗೊಬ್ಬರ ನಾವು ಹಾಕ್ತೀವಿ.
1: ಹೊರಗಡೆಯಿಂದ ಎಲ್ಲೂ ಗೊಬ್ಬರ ತಂದು ಬಳಸ್ತಾ
0: ಇಲ್ಲ ಇಲ್ಲ
1: ಎರೆಹುಳ ಗೊಬ್ಬರ. ಎಷ್ಟು ತಿಂಗಳಾಯ್ತು ತರಬೇತಿ ಪಡ್ಕೊಂಡು?
0: ನಾವು 2 ವರ್ಷ
1: ಎಷ್ಟು ತೊಟ್ಟಿ ಮಾಡ್ಕೊಂಡಿದ್ರೆ ಗೊಬ್ಬರ ಮಾಡಕ್ಕೆ?
0: ಒಂದು ತೊಟ್ಟಿ ಅದ, ಅದ್ರಲ್ಲಿ ನಾವು 4 ತೊಟ್ಟಿ, 4 ತೊಟ್ಟಿಲಿ ನಾವು ಅದನ್ನ ತುಂಬಿಲ್ಲ. ಈ ತೊಟ್ಟಿ ತುಂಬಿದ ಮೇಲೆ ನಾವು ಆ 4 ತೊಟ್ಟಿಗ ಸ್ಟೆಪ್ ಅನ್ನ ನಾವು ಮಾಡ್ತೀವಿ.
1: ಈಗ ಅದೇ ಗೊಬ್ಬರ ನೀವು ಹೊರಗಡೆ ಕೊಂಡ್ಕೊ ಬಂದು ಜಮೀನ್ ಕಟ್ಟಬೇಕು ಅಂದ್ರೆ ಎಷ್ಟು ಆಗ್ತಿತ್ತು? ಎಷ್ಟು ಅನುಕೂಲ?
0: ಇವಾಗ 1 ಟ್ಯಾಟರ್ಗ 25,000 ರೂಪಾಯಿ ಈಗ ಕೊಡ್ತಾವ್ರ
1: ಹೊರಗಡೆಯವರು. ಈಗ ಅದನ್ನ ನೀವು ನಿಮ್ಮಲ್ಲಿ
0: ತಿಪ್ಪೆ ನಾವು ಖರೀದಿ ಮಾಡ್ಕೊಂಡು ಹೋದಾಗ ಒಂದ್ ತಿಪ್ಪಗ 25,000 ರೂಪಾಯಿ 30,000 ರೂಪಾಯಿ ಒಂದ್ ತಿಪ್ಪ. ಅದ್ರಲ್ಲಿ ಎಷ್ಟು ಆಟರ್ ಆದ್ರು ನಮ್ಮ ಹುಡುಗ ಮೀಸಲಿ ಸ್ಕಾಟ್ ಹೋಳಲ್ಲಿ 25,000 ರೂಪಾಯಿ ಕೊಟ್ಬಿಟ್ಟು ಊಡಿಸ್ನ. ಎದರ್ ಟ್ಯಾಟ್ ಅವನು ಅದು 5 ಟ್ಯಾಟ್ರ್ 5 25,000 ರೂಪಾಯಿ ಕೊಟ್ಬಿಟ್ಟು 5 ಟ್ಯಾಟ್ರು ನಮ್ಮ ಮಗ ಹುಡ್ಕ ಬಂದ
1: ತಿಪ್ಪೆ ಗೊಬ್ಬರ
0: ತಂದು ಹೊಲ
1: ಅಂದ್ರೆ ಈಗ ನೀವೇ ಸ್ವತಃ ನಿಮ್ಮ

0: ಈಗ ಒಂದು ತೊಟ್ಟಿನಲ್ಲಿ ಎರಡೊಳೆ ಗೊಬ್ಬರ ಮಾಡ್ಕೋತಿಲ್ಲ, ಅದು ಎಷ್ಟು ಚೀಲ ನಿಮ್ಗೆ ಗೊಬ್ಬರ ಸಿಗುತ್ತೆ?
1: ಅದರಲ್ಲೂ ನಾವು ಈ ಸಂಸ್ಥೆಯಿಂದ ಕೊಡ್ತಾರ ನೋಡಿ, ಅದರಲ್ಲಿ ನಮ್ಗೆ ಒಂದು 12-15 ಗಂಟೆ ಸೀಲ ಬರ್ತದೆ. ನಾವು ಎಷ್ಟು ಗೊಬ್ಬರ ತುಂಬ್ತೀವಿ ಅಷ್ಟು ಗೊಬ್ಬರ ಸಿಗ್ತದೆ. ನಾವು ಕಡಿಮೆ ತುಂಬಿದಾಗ ಕಡಿಮೆ.
0: ಯಾವ ರೀತಿ ಅದನ್ನ ಬೆಳೆಗಳಿಗೆ ಬಳಸ್ತೀರಾ, ಯಾವ ತರ ಹಾಕ್ತೀರಾ?
1: ನಾವು ಎರಿಸ್ತಾ ಇಲ್ಲ, ಅದನ್ನ ಗುಳ್ ಗೊಬ್ಬರ ಹಾಕ್ತೀವಿ. ರಾಗಿಗಂತೂ ಎರಿಸ್ತೀವಿ, ಅದು ಗುಳ್ ಗೊಬ್ಬರ ಹಾಕಕ್ಕಾಗಲ್ಲ. ಈ ಹತ್ತಿ ಮೆಣಸಿ ಇವಕ್ಕ ಗುಳ್ ಗೊಬ್ಬರ ಹಾಕ್ತೀವಿ. ಜೋಳ ಬಿಟ್ರ ಕಡಿಮೆ ಬಿಟ್ಬಿಡ್ಬೋದು.

0: ನಾವು ರಾಗಿದಲ್ಲಿ ಕಡೆ ಬಿಡ್ತೀವಿ ನೋಡಿ, ಹಂಗ್ ಕಡೆ ಬಿಟ್ಕೋಬಹುದು. ಬಾಳ್ ಬಾಳ್ಗೆ ಬಿಟ್ಕೊ ಹೋಗ್ಬಹುದು. ಎರೆಹುಳು ಗೊಬ್ಬರ ಚೀಲ ತುಂಬಿಕೊಂಡು ಕಡೆ ಬಿಟ್ಕೊ ಹೋಗ್ಬಹುದು.
1: ಯಾವ್ದೇ ರಾಸಾಯನಿಕ ಗೊಬ್ಬರ ತಂದು ಬಳಸ್ತಾ ಇಲ್ಲ, ಸಂಪೂರ್ಣವಾಗಿ ಎರೆಹುಳ ಗೊಬ್ಬರವನ್ನ ಬಳಸ್ಕೊಂಡು ಸಾವಯವ ಕೃಷಿ ಮಾಡ್ತಾ. ಪ್ರಸ್ತುತವಾಗಿ ಈಗೇನ್ ಬೆಳೆ ಹಾಕಿದ್ರ ಜಮೀನಿಗೆ?
0: ಈಗ ನಾವು ಮೆಣಸಿ ಹಾಕಿವಿ, ಹತ್ತಿ ಹಾಕಿವಿ, ಇನ್ನು ಮಳವು ಅಂತ ನಾವು ಕೆಲವು ಕಾಯ್ಕೊಂಡು ಕೂತೀವಿ. ಬಾಳೆಲ್ಲ ಹೊಡೆದು ಬಿಟ್ಟು ಬೋರ್ ನೀರ ಅಂದ್ಬಿಟ್ಟು ನಾವೀಗ ಸಡಂಗ ಹಾಕ್ಬಿಟ್ರೆ ಭೂಮಿ ಕಾವಿರ್ತ ಎಷ್ಟಂತ ನೋಡಿ ನೋಡಿ ಅದಲ್ಲೇ ನೋಡಿ ನೋಡಿ ಆ ಪೈರಿಗೂ ಈ ಪೈರಿಗೂ ನೋಡಿ ಅಲ್ಲಿ ಕೆಲವು ಮಧ್ಯ ಮಧ್ಯೆ ಬಂದವು, ಕೆಲವು ಒಣಗ್ತಾವ. ಅವು ಏನಂದ್ರೆ ಭೂಮಿ ಕಾವು ಆಯ್ತು. ಅದ್ರ ಪುನಃ ಅದ್ರ ಮೇಲ ನಾವು ಈಗ ನೀರು ಬಿಟ್ಟಾಗ ಪುನಃ ಕಾವು ಕಾವಾಗ ಇದಾಗಿ ಕೆಲವು ಬಾಡ್ತಾವ. ಅದನ್ನು ಸಂಪೂರ್ಣ ಅದಕ್ಕೆ ನೀರು ಬಿಟ್ರ ಇನ್ ಮಿಕ್ಕನದು ಫಸಲ್ಗೆ ನೀರಿಲ್ಲ. ಅದರಿಂದ ಒಂದು ಮಳ ಬಿದ್ದಾಗ ನಾವು ಇದರಲ್ಲಿ ಜಾಸ್ತಿ ಫಸಲ್ ಹಾಕಕ್ಕ ಕಾಯ್ಕೊಂಡು ಕೂತೀವಿ. ಹತ್ತಿ ಮಾತ್ರ ಹಾಕಿದ್ರೆ ಇನ್ನು ರಾಗಿ ಬಿತ್ತಿಲ್ಲ. ಬಿತ್ತಿಲ್ಲ
1: ಮಳೆ ಆಗ್ಬೇಕು.
0: ಹಾ, ಮಳೆ ಆದ್ರ ಕಾರಣ ಅದು ಕುರ್ತಗ ಮಳೆನೂ ಬಿತ್ಕೋಬಹುದು. ರಾಗಿ ನಾವು ಈಗ ರಾಗಿ ಸಣ್ಣ ಬಿದ್ದು ಬಿಟ್ರ ಹಂದಿ ಕಾಟ ಜಾಸ್ತಿ. ಇನ್ನು ಈಗ ನಾನೊಬ್ಬನೇ ಬಿತ್ತು ಬಿಡ್ತೀನಿ, ಅಲ್ಲಿ ಪಕ್ಕದವರು ಯಾರೂ ಇಲ್ಲ. ಅವು ಏನಂದ್ರೆ ಹಂದಿ ಆನ ನಮ್ಮ ಹೊಲಕ್ಕೆ ಜಾಸ್ತಿ ಬಂದ್ಬಿಡ್ತವೆ. ಪಕ್ಕ ಸುತ್ತಮುತ್ತ ಅವರು ಬಿತ್ತಾಗ ನಾವು ಫಸಲ್ ಹಾಕಿದಾಗ ಎಲ್ಲರೂ ಹೊಲಕ್ಕೂ ಚೆಲ್ಲಾಡ್ತಾವ ಅವು. ಅದರಿಂದ ನಾವು ರಾಗಿ ಬಿತ್ತಿಲ್ಲ.
1: ಹಾಗೇನೆ ತಾವು ಕೋಳಿ ಸಾಕಾಣಿಕೆ ತರಬೇತಿಯನ್ನು ಕೂಡ
0: ಪಡ್ಕೊಂಡಿದ್ದೀರಾ?
1: ಯಾವಾಗ ಪಡ್ಕೊಂಡ್ರಿ? ಪ್ರಸ್ತುತ ಕೋಳಿ ಸಾಕಾಣಿಕೆ ಹೇಗೆ ಮಾಡ್ತಾ ಇದ್ದೀರಾ?
0: ನಾವೀಗ ನೋಡಿ ಅವರು ತಂದರು, ತಂದು ನಾವು ಹೋಗಿ ಒಂದು ತಿಂಗ ಟ್ರೈನಿಂಗ್ ಹೋದು. ಈಗ 6 ತಿಂಗ ಆಗದ ನಾವು ನಾನು ತಂದು ಮನೆಯಲ್ಲಿ ಹೊಲದಲ್ಲೇ ಮನೆ ಕಟ್ಕೊಂಡು ಇಲ್ಲೇ ಬಿಟ್ಟಿದ್ದೀನಿ. ಒಂದು 30 ಕೋಳಿ ಸಿಕ್ಕಿತ್ತು, ಕೊಟ್ಟರು. ಅದರಲ್ಲಿ ಒಂದು ಸ್ವಲ್ಪ ಕೀರ ಗೀರ ನಾವು ಒಂದು 5 ಹೋದ, ಇನ್ನೊಂದು 26 ಅವ. ಅದರಲ್ಲಿ ನಮಗೂ ಒಂದು 60 ಮೊಟ್ಟೆ ಸಿಕ್ಕವ. ಅದನ್ನ ಮೊಟ್ಟೆ ಒಡಿಸೋಕ್ಕೂ ಅವು ಇನ್ನೂ ಕಾವು ಕೂತ್ಕೊಳ್ತಾ ಇಲ್ಲ. ಅದನ್ನ ನಮ್ಗೊಂದು ಮಿಷಿನ್ ಗಿಷಿನ್ ಕರೆಂಟ್ ಕೊಟ್ಟಾಗ ನಾವು ಅದರಲ್ಲಿ ಇನ್ನೂ ಹೆಚ್ಚಿಸ್ಬೋದಂತ ನನ್ನ ಅದು ಒಂದು.
1: ಆರ್ತಿಂಗಳಿಂದ ಕೋಳಿ ಸಾಕಾಣಿಕೆ?
0: ಹಾ, ಕೋಳಿ ಸಾಕೊಂಡಿನಿ ಅಲ್ಲಿ. ಅವ
1: ಈಗ ಈ ತರ ಕೃಷಿ ಬೆಳೆಗಳನ್ನ ಬೆಳೆದ್ರ ಜೊತೆಗೆ ಈ ಗೊಬ್ಬರ ಎರೆಹುಳ ಗೊಬ್ಬರ ಕೂಡ ತಾವೇ ಮಾಡ್ಕೊಳ್ಳೋದ್ರ ಜೊತೆಗೆ ಈಗ ಕೋಳಿ ಸಾಕಾಣಿಕೆ ಒಂದು ಆದಾಯ ಆಗ್ತಿದೆ ನಮ್ಗೆ ಮುಂದೆ.
0: ನಮ್ಗೆ ಯಾಕಂದ್ರ ಇದು ನಮ್ಗ ನಾವು ಮೊದಲು ದನ ವ್ಯವಸಾಯ ಮಾತ್ರ ಹೋಗ್ತದೆ. ಈಗ ಒಂದು ಆಯ್ತು, ಯಾವ್ದಾದ್ರು ಒಂದು ಹೋದ್ರೆ ಒಂದ್ರಲ್ಲಾದ್ರೂ ಆದಾಯಕ್ಕೆ ನಮ್ಗ ಸಿಕ್ಬೋದು ಅನ್ನೋದು ಒಂದು. ನಾವಿನ್ನೂ ಕಾಪಾಡಿಲ್ಲ, ಜಾಸ್ತಿ ಸಿಕ್ಬೋದು ಅಂತ ನಮ್ಮದು ಒಂದು ಭರವಸೆ ಇದೆ.
1: ಕೃಷಿ ಅಂದ್ರೆ ಕೇವಲ ಬೆಳೆನೂ ಬೆಳಕೋಬೇಕು, ಗೊಬ್ಬರ ನಾವೇ ಮಾಡ್ಕೋಬೇಕು, ಇನ್ ಜೊತೆಗೆ ಹಸು ಸಾಕೋದಾಗಿರ್ಬೋದು, ಕೋಳಿ ಸಾಕೋದಾಗಿರ್ಬೋದು. ಇದನ್ನು ಮಾಡಿದ್ರೆ ಒಂದಲ್ಲ ಆದಾಯ ಮಿಸ್ ಆಯ್ತದ, ಇನ್ನೊಂದಲ್ಲಿ ಕೈ ಹಿಡಿಬಹುದು.
0: ಒಂದು ಲಾಸ್ ಆದ್ರೆ ಇನ್ನೊಂದು ಬರ್ತದ. ಈಗ ನಾನು ಫಸಲಾದ್ರು ಅಷ್ಟೇ, 2 ಬ್ಯಾಸ ಮಾಡಿದ್ರ ಒಂದ್ ಬ್ಯಾಸ ರೈಟ್ ಸಿಕ್ಕಲ್ದ್ರೆ ಇನ್ನೊಂದ್ ಬ್ಯಾಸ ನಮ್ಗೆ ರೈಟ್ ಸಿಕ್ಬಹುದು. ಒಂದ್ ಇಲ್ಗ ಒಂದ್ 10 ರೂಪಾಯಿ ಆದ್ರ ಅಲ್ಲಿ ಒಂದ್ 15 ರೂಪಾಯಿ ನಮ್ಗ ಸಿಕ್ಬಹುದು ಅಂದ್ಬಿಟ್ಟು 2 ಬ್ಯಾಸ. ಈಗ ಕೋಳಿ ಏನು ನಾವು ಇಲ್ಲೇ ಮೇವು ಗೀವು ಹಾಕಿದ್ರ ಒಂದ್ ನೀರು ಅದ್ರ ಕಸ ಗುಡ್ಸೋದು ಇಷ್ಟೇ. ಅದೇನು ಓದ್ಕೊಂಡು ಮೆರ್ಕೊಂಡು ನಾವು ಏನು ಅವು ಮೇಯ್ಕೊಂಡಿತ್ತು, ಅದೊಂದ್ ಆದಾಯ ನಮ್ಗ.
1: ಸ್ವಲ್ಪ ಗೊಬ್ಬರ
0: ಎಲ್ಲಕ್ಕೂ ಅನುಕೂಲ ಐತ. ಆರು ತಿನ್ಬಹುದು,
1: ಮೊಟ್ಟೆ
0: ಮಾರ್ಬೋದು, ಆರೋಗ್ಯ ಬಗೆಗೂ
1: ಸಹಾಯ ಆಗುತ್ತೆ. ಜೊತೆಗೆ ತಾವು ಇನ್ನೇನೆಲ್ಲ ಕೃಷಿ ಸಲಕರಣೆಗಳನ್ನ ಸಂಸ್ಥೆ ಕಡೆಯಿಂದ ಪಡ್ಕೊಂಡು ಕೃಷಿಯನ್ನ ಮಾಡ್ತಾ ಇದ್ರ?
0: ನಮ್ಗಿನ್ನೂ ಕೆಲವ್ರಿಗ ತಳ್ಳ ಗಾಡಿ, ಕೆಲವ್ರು ಅದ ಮಿಷಿನು ಎಲ್ಲ ಕೊಟ್ಟರು ನಮ್ಗ. ಕೆಲವ್ರಿಗ ಪೈಪು ಒಂದೊಂದು, ಕೆಲವ್ರಿಗ ಸಿಕ್ತು, ಕೆಲವ್ರು ಸಿಕ್ಕಿಲ್ಲ. ನನಗ ಕೋಳಿ ಒಂದು ಕೋಳಿ ಸಿಕ್ಕ, ತಳ್ಳ ಗಾಡಿ ಒಂದು, ಸಿರಿಧಾನ್ಯ ಒಂದು ಪಡ್ಕೊಂಡಿದ್ದೀನಿ.

0: ಮಾಡಬಹುದು. ಈಗ ತಾವು ಕಳೆದ 30 ವರ್ಷಗಳಿಂದ ಈ ಕೃಷಿಯನ್ನ ಮಾಡ್ಕೊಂಡ್ ಬಂದ್ರಿ, ಆಗ್ಲಿಲ್ಲ ಬೋರ್ವೆಲ್ ಇರ್ಲಿಲ್ಲ,
1: ಮಳೆಯಾಶ್ರಿತಾಗ
0: ಬಂದ್ರಿ, ಈಗೇನ ಬೋರ್ವೆಲ್ ವ್ಯವಸ್ಥೆ ಮಕ್ಕಳು ಈಗ ಇರೋಂತ 2 ಎಕರೆನ ಸ್ವತಃ ಮಾಡ್ಕೊಂಡು ಮಕ್ಕಳು ಕೂಡ ಕೃಷಿ ಮಾಡ್ತಾರೆ. ಮೊದ್ಲೆಲ್ಲ ಈ ತರ ಸಂಸ್ಥೆಗಳಿಂದ ಇಲಾಖೆಗಳ ಕಡೆಯಿಂದ ನಿಮ್ಗೆ ಬಿತ್ತನೆ ಬೀಜ ಸಲಕರಣೆಗಳು ಸೌಲಭ್ಯಗಳು

0: ಸಿಟಿಗಳು ಸಿಗ್ತಿರ್ಲಿಲ್ಲ. ಈಗ ಪ್ರತಿಯೊಂದು ನಿಮ್ಗೆ ಜಮೀನ್ ಹತ್ರಕ್ಕೆ ಬಂದು ಸಿಗ್ತಾ ಇದೆ, ಎಲ್ಲ ಅನುಕೂಲ ಮಾಡ್ಕೊಡ್ತಾ ಇದೆ. ಆಗಿನ ಒಂದು ಇದಕ್ಕೂ ಹೋಲಿಸ್ಕೊತು ಅಂದ್ರೆ ಈಗ ಎಷ್ಟೆಲ್ಲ ಬದಲಾವಣೆಗಳು ತಮ್ಮಲ್ಲಿ ಕಾಣ್ತಾ ಇದೆ.
1: ನಮ್ಮಲ್ಲಿ ಯಾಕಂದ್ರ ಇದು ಸುಮಾರು ನಮ್ಮ ತಂದೆ ನಮ್ಮ ತಾತನ ಕಾಲದಲ್ಲಿ ಯಾರು ಸರ್ಕಾರದವರು ನಿಜವಾಗ ನೋಡ್ತಿದ್ರು. ಆಗ ನೋಡಿದ್ರು ಇಂಥ ಸೌಲಭ್ಯ ಅಷ್ಟು ಸಿಕ್ತಿತ್ತಿಲ್ಲ, ತಪ್ಪಿತ್ತಿಲ್ಲ. ಅದು ಒಂದು ಕಾಲೋನಿಯಲ್ಲಿ ಎರಡು ಜೊತೆ ಎಸ್ ಸಿಕ್ತಾರ, ಇನ್ನೊಂದು ಕಾಲೋನಿಯಲ್ಲಿ ಒಂದು ಜೊತೆ. ಹಿಂಗಾಗಿ ಕೆಲವು ಜನ ಎತ್ತು ಏರು ಇಲ್ಲದೆ ಜಮೀನು ಸರ್ಕಾರದವರೇ ಕೊಟ್ರು, ಎತ್ತು ಏರು ಇಲ್ಲದೆ ಕೆಲವು ಜನ ಪಾಳು ಬಿಟ್ಕೊಂಡಿದ್ರು, ಅವ್ರ ಜೀವನಕ್ಕೊಂದು ಸ್ವಲ್ಪ ಕಷ್ಟ ಆಯ್ತಿತ್ತು. ಈಗಿನ ಇದಿಲ್ಲಿ ಸರ್ಕಾರ ಪ್ರತಿ ಒಂದು ಸಿಗ್ತಾ ಅದ, ಕೈಗಾರಿಕೆ ಏನೇನು ಅವನು ಏನು ಪ್ರತಿ ಒಂದು ಅವನು ಜೀವಂತ ಅದನ್ನ ತನ್ನ ಜೀವನ ಅವನು ಪಡ್ಕೊ ಹೋಗ್ಬೋದು. ಸೌಲಭ್ಯಗಳ ತಗೊಂಡು ಅವನ ಜೀವನ ಅದ ಪಡ್ಕೊಂಡು ಅವ್ರ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ಸಾಕಿ ಓದಿಸ್ಕೊಂಡು ಅವ್ರು ಹೋಗ್ಬೋದು. ಮೊದಲ ಕಣಗಿತ್ತಲ್ಲ, ಈಗ ಒಳ್ಳೆ ಸಿಗ್ತಾ ಅದ ನಮ್ಗ ಕೆಲವು ಸರ್ಕಾರದಿಂದ ಕೆಲವು. ಯಾಕಂದ್ರೆ ಸುಮ್ಮನೆ ಅಲ್ಲ, ಯಾಕೆ ಸರ್ಕಾರದ ಕೊಡ್ನಿಲ್ಲ ಅಂತ ಹೇಳ್ಬಾರ್ದು. ಕೆಲವು ಸರ್ಕಾರದ್ದು ಜಮೀನು ಕೊಡ್ತಾವ್ರ, ಪ್ರತಿಯೊಂದು ಮಾಡ್ತಾವಲ್ಲ ಅಂದ್ರೆ ಅದನ್ನ ಪಡ್ಕೊಂಡು ನೋಡಿ. ಈಗ ನಾನು 2 ಎಕರೆ ಅಂದ್ರೆ ಇದು ನಮ್ಮ ತಾತನ ಕಾಲದೇ ಅದು ಭೂಮಿ, ನಾನು ಹೊಸ್ತಲ್ಲ, ಹಳ ಭೂಮಿಲಿ ನಾವು ಜೀವನ ಮಾಡ್ಕೊ ಹೋಯ್ತಿರೋದು. ಈ ಕೆಲವ್ರಿಗೆ ಹೊಸ ಜಮೀನೆಲ್ಲ ಕೊಡ್ರು, ಎಲ್ಲರೂ ಪಡ್ಕೊಂಡು ಹೋಯ್ತಾವ್ರ. ಕೆಲವು ಜನ ನಾವು ಎಲ್ಲನೂ ಹೇಳಕ್ಕಾಗಲ್ಲ.
0: ಸಂಸ್ಥೆ ಕಡೆಯಿಂದ ಇದರ ಸೌಲಭ್ಯ ಸಿಕ್ತಿರೋದು ನಿಮ್ಮಂತ ಆದಿವಾಸಿಗಳಿಗೆ ಎಷ್ಟೊಂದು ಅನುಕೂಲ ಆಗ್ತದೆ.
1: ಅನುಕೂಲ ನಮ್ಗ ಅದು ಪಡ್ಕೊಂಡವ್ರ ಅನುಕೂಲ, ಪಡ್ಕೊಳ್ದಿರೋರ್ಗ ನಾವು ಹೇಳಕ್ಕಾಗಲ್ಲ.
0: ಪಡ್ಕೋಬೇಕಾದವ್ರ ಕರ್ತವ್ಯ
1: ಅದು ಅವ್ರದ್ದು. ಈಗ ನನ್ಗೆ ಸಿಕ್ಕದ, ನಾನು ಅದನ್ನ ದುರುಪಯೋಗ ಮಾಡ್ಕೋಬಾರ್ದು. ಅದನ್ನ ಅದು ಕೊಡ್ತಿದ್ರು ಸರ್ಕಾರ ಯಾಕಂತ ನಾನು ಯೋಚನೆ ಮಾಡ್ಬೇಕು. ಯಾಕಂದ್ರ ನಾನು ಕಾಲು ಇಲ್ದವ್ರನ್ನ ಒಂದು ಕೂಡ ಕೊಟ್ರು, ಕಣ್ಣಿಲ್ದವ್ರ ಏನು ಒಂದು ಬೆಳ್ಕೊಟ್ರು ಅನ್ನೋದನ್ನು ನೋಡ್ಕೊಂಡು ಅದನ್ನ ಪಡ್ಕೊಂಡು ನಾನು ಇವತ್ತು ಅವ್ರು ಸಂಸ್ಥೆಗೆ ನಾನು ಬೆಳ್ದು ಕೊಡ್ತಾ ಇಲ್ಲ. ನನ್ನ ಜೀವನಗ ನನ್ನ ಇದರಲ್ಲಿ ನಾನು ಬೆಳ್ಕೊಳ್ತೀನಿ. ಅದನ್ನ ಎಲ್ಲರೂ ಇದು ಮಾಡ್ಕೋಬೇಕು, ನಾನು ಎಲ್ಲರನ್ನು ಹೇಳಕ್ಕಾಗಲ್ಲ.
0: ಅಂದ್ರೆ ಈ ತರ ಸೇವಾ ಸೌಲಭ್ಯಗಳನ್ನ ಕೊಡೋದು ಹೆಚ್ಚಲ್ಲ, ಅದನ್ನ ಪಡ್ಕೊಂಡು
1: ಅದು
0: ಮುಖ್ಯ
1: ಮುಖ್ಯ ನಮ್ಗ.
0: ಈಗ ತಾಲೂಕಿನಲ್ಲಿ ನೋಡ್ತು ಅಂದ್ರೆ ಬಹಳಷ್ಟು ಆದಿವಾಸಿಗಳು ಸ್ವಂತವಾಗಿ ಜಮೀನ ಹೊಂದಿದ್ರು, ಮಾಡ್ತಾ ಇರಲ್ಲ, ಬೇರೆ ಕಡೆ ಎಲ್ಲ ಹೋಗಿ ಕೂಲಿ
1: ಮಾಡ್ತಾರೆ.
0: ಯಾವ ರೀತಿ ಎಚ್ಚೆತ್ಕೊಂಡು ನಮ್ ಜಮೀನಿ ನಾನ್ ಮಾಡ್ಬೇಕು, ನಾನು ಮುಂದ್ ಬರ್ಬೇಕು, ಈ ತರ ಸಂಸ್ಥೆ ಕಡೆಯಿಂದ ಸೌಲಭ್ಯ ಪಡ್ಕೊಡ್ಬೇಕು ಅಂತ ಅವ್ರಿಗೆ ನೀವೇನೋ ಹೇಳಕ್ ಇಷ್ಟಪಡ್ತೀರ?
1: ಇವತ್ತು ನಾನು ಯಾಕಂದ್ರ ಅವರು ತಿಳ್ಕೋಬೇಕಾದ್ದು, ಇವತ್ತು ಒಬ್ಬ ರೈತ ಅನ್ನೋದು ನಾವು ಈ ರೈತ ಅನ್ನೋದು ನಮ್ಮ ಟ್ರೈಬಲ್ ನಲ್ಲಿ ಬತ್ತಿತ್ತಿಲ್ಲ. ನಮ್ ಟ್ರೈಬಲ್ ನಲ್ಲಿ ನಾವು ಹಿಂದೆ ಅವರು ಅದು ಬತ್ತಿತೇ ಇಲ್ಲ. ಇವತ್ತು ಒಬ್ಬ ರೈತನಲ್ಲಿ ನಮ್ಮ ಜನ ಹೋಗಿ ಒಬ್ಬ ರೈತನಲ್ಲಿ ಹೋಗಿ ಉಳ್ಮೆ ಮಾಡೋದು, ಕಳೆ ಕೀಳೋದು, ನಮ್ಮಲ್ಲಿ ಹೆಂಗಸರು ಎಲ್ಲ ಮಕ್ಕಳು ಎಲ್ಲ ಹೋಗಿ ಅವರಲ್ಲಿ ಹೋಗಿ ನಾವು ಜೀತ ಮಾಡ್ತೀವಿ ಮೊದಲು. ಅವತ್ತಿನ ಜೀವನಗೂ ಇವತ್ತಿನ ಜೀವನಗೂ ಬಾಳ ವ್ಯತ್ಯಾಸ ಅದ. ಅವತ್ತು ನಾವು ಗೇದು ಮುಪ್ಪಾದು ಅಲ್ಲಿ ಒಬ್ಬ ರೈತನ ಮನೆಯಲ್ಲಿ ನಾವು ನಾನು ರೈತನೇ ಅಂದ್ರು ಕೂಡ ಇನ್ನೊಬ್ಬರ ಮನೇಲಿ ಹೋಗಿ ಮುಪ್ಪಾದ್ದು ಹೊರ್ತು. ಇವತ್ತು ಗೇದು ನನ್ನ ಹೊಲದಲ್ಲಿ ಗೇದು ಅದನ್ನ ರುಚಿ ಅದನ್ನ ಹಣ ಏನು ಎತ್ತ ನನ್ನ ಕಷ್ಟ ಸುಖ ಇವತ್ತು ನನ್ ಗೌರವ ಆಯ್ತಾ ಅದ.
0: ಮೊದ್ಲಿಂದ ಇದೇ ತರ ಮಾಡ್ಕೊಂಡ್
1: ಬರ್ಬೇಕು. ಅದನ್ನ ಈ ಕೆಲವು ಜನ ನಮ್ ಜನ ಓ ಅದನ್ನ ತಗೊಂಡೋಗಿ ಇನ್ನೊಬ್ಬರ್ಗ ಕೊಟ್ಟುಬಿಟ್ಟು ಇನ್ನೊಬ್ಬರ ಕಡೆ ನಾವು ಹೋಗೋದು ಅದು ತಪ್ಪು. ನಾವೇ ಮಾಡ್ಕೋಬೇಕು. ಇವತ್ತು ನಮ್ ಜನ ಅದನ್ನ ತಿಳ್ಕೋಬೇಕು.
0: ಬಹಳ ಸಂತೋಷ ಬೊಮ್ಮವರೇ, ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ 20-30 ವರ್ಷದಿಂದ ಒಂದು ಸ್ವತಃ ಒಬ್ಬ ಆದಿವಾಸಿ ಕೃಷಿಕರಾಗಿ ತಾವು ಕೃಷಿ ಚಟುವಟಿಕೆಗಳಲ್ಲಿ ತೊಡಸ್ಕೊಳ್ತಾ ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನ ಬೆಳೆದ್ರ ಜೊತೆಗೆ ಇತ್ತೀಚೆಗೆ ಸಿರಿಧಾನ್ಯಗಳನ್ನು ಬೆಳೀತಾ ನಮಗೆ ನಮ್ಮ ಸಂಸ್ಥೆ ಕಡೆಯಿಂದ ವಿವಿಧ ರೀತಿಯ

0: ಜೀವನವನ್ನ ನಡೆಸಿರೋದ್ ಕುರಿತು, ಇದರಲ್ಲಿ ಒಂದು ತಾವು ಒಂದು ಸಂತೋಷವನ್ನ ಕಾಣ್ತಾ ಒಂದು ಜೀವನವನ್ನ ನಡೆಸ್ತಾ ಇರೋದ್ ಕುರಿತು, ಇದರಲ್ಲಿ ತಮ್ಮ ಒಂದು ಆದಾಯವನ್ನ ಗಳಿಸ್ತಾ ಉತ್ತಮವಾದ ಕೃಷಿ ಚಟುವಟಿಕೆಯನ್ನ ಮಾಡ್ತಿರೋ ತಮ್ಮ ಅನುಭವವನ್ನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ, ಒಂದಷ್ಟು ಆದಿವಾಸಿ ಕೃಷಿಕರಲ್ಲಿ ಒಂದು ಅರಿವನ್ನ ಮೂಡಿಸಿದಕ್ಕೆ ನಮಗೆ ತುಂಬಿದ ಧನ್ಯವಾದಗಳು.
1: ನಮಸ್ಕಾರ
0: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತಧ್ವನಿ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಿಕೆರೆ ಹಾಡಿಯ

0: ಹಿರಿಯ ಆದಿವಾಸಿ ಸಾವಯವ ಕೃಷಿಕರಾದಂತಹ ಶ್ರೀಯುತ ಬೊಮ್ಮಾರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಸಾವಯವ ಕೃಷಿಕರ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ ರಸಗೊಬ್ಬರ,
1: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
3: ಇದುವರೆಗೂ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಮಿಶ್ರ ಬೆಳೆಗಳ ಬೇಸಾಯ, ಕೋಳಿ ಸಾಕಾಣಿಕೆ ಕುರಿತು ಸರ್ಗೂರು ತಾಲೂಕು ಭೀಮಟ್ಕೆರೆ ಹಾಡಿಯ ಕೃಷಿಕರಾದ ಶ್ರೀಯುತ ಬೊಮ್ಮರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಶ್ರೀಯುತ ಶ್ರೀಕಾಂತ್ ಅವರು.
4: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
3: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
4: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
3: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
4: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
3: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
4: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
5: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
6: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
7: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
6: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
7: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
6: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
7: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
5: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ. ಏನ್ ಮಾಡ್ಬೇಕು
6: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
5: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
6: ಸಿದ್ದಣ್ಣ, ನೀ ಸೇವ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
5: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
7: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಬೇಡ ಅಂತ ಹೇಳ್ತಿದ್ದೆ ತಾನೇ.
5: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಡು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತಾಹ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
6: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
7: ಇದು ಕಲಾ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು

0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
3: ನಮ್ಮ ನಿಲಯದಿಂದ ಇನ್ನು ಮುಂದೆ ಜಾನಪದ ಗೀತೆಗಳು ಪ್ರಸಾರವಾಗಲಿದೆ, ಬನ್ನಿ ಕೇಳಿ ಬರೋಣ.
2: ಜಾನಪದ ಸೊಗಡಿನ ಕಾರ್ಯಕ್ರಮ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಸಾರಿಗೆ ನೌಕರರು ಮುಷ್ಕರ ನಡೆಸದಂತೆ ಹೈಕೋರ್ಟ್ ಸೂಚನೆ. ಸಮಸ್ಯೆ ಬಗೆಹರಿಸುವಂತೆ ಸರ್ಕಾರಕ್ಕೆ ಸಲಹೆ. ತುಮಕೂರಿನಲ್ಲಿ ಸರ್ಕಾರದ ಸಾಧನಾ ಸಮಾವೇಶ. 1.5 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. ಭ್ರಷ್ಟಾಚಾರ ಹಣಕಾಸು ದುರುಪಯೋಗವೇ ಸರ್ಕಾರದ ಸಾಧನೆ, ಬಿಜೆಪಿ ವ್ಯಂಗ್ಯ. ಬೀದಿ ನಾಯಿಗಳ ಸ್ಥಳಾಂತರ ಆದೇಶ ಹಿಂಪಡೆಯುವುದಿಲ್ಲ, ಸುಪ್ರೀಂ ಕೋರ್ಟ್ ಸ್ಪಷ್ಟನೆ. ದುಬಾರೆಯಲ್ಲಿ ಕಾದಾಟದ ವೇಳೆ ಗಾಯಗೊಂಡಿದ್ದ ಮಾರ್ತಾಂಡ ಆನೆ ಸಾವು, 2 ದಿನ ಪ್ರವಾಸಿಗರಿಗೆ ನಿಷೇಧ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸಾರಿಗೆ ಸಂಘಟನೆಗಳು ನಾಳೆ ಕರೆ ನೀಡಿರುವ ಮುಷ್ಕರವನ್ನು ಹೈಕೋರ್ಟ್ ತಡೆಹಿಡಿದಿದೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸೂರಜ್ ಗೋವಿಂದ್ ರಾಜ್ ಮತ್ತು ನ್ಯಾಯಮೂರ್ತಿ ಕೆ ಮನ್ಮಧರಾವ್ ಅವರನ್ನೊಳಗೊಂಡ ವಿಭಾಗೀಯ ಪೀಠವು ಸಾರಿಗೆ ನೌಕರರಿಗೆ ಮುಷ್ಕರ ನಡೆಸದಂತೆ ಸೂಚಿಸಿದೆ. ಇದು ಪ್ರತಿಭಟನೆಗೆ ಕರೆ ನೀಡಿದ್ದ ಸಂಘಟನೆಗಳಿಗೆ ಹಿನ್ನಡೆಯನ್ನುಂಟು ಮಾಡಿದೆ. ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಸಂಘಟನೆಗಳಿಗೆ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದ್ದು ಸಾರಿಗೆ ಸಚಿವರೊಂದಿಗೆ ಸಭೆ ಕರೆಯುವಂತೆ ಸೂಚಿಸಿದೆ. ಸಾರಿಗೆ ಸಂಘಟನೆಗಳು ಮುಷ್ಕರವನ್ನು ಮುಂದುವರೆಸದಂತೆ ನಿರ್ದೇಶನ ನೀಡಿದ ನ್ಯಾಯಾಲಯ ಸಮಸ್ಯೆಗಳನ್ನು ಸೌಹಾರ್ದಯುತವಾಗಿ ಪರಿಹರಿಸಲು ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಿದೆ. ತುಮಕೂರಿನಲ್ಲಿ ಇಂದು ರಾಜ್ಯ ಸರ್ಕಾರ 3 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸಾಧನಾ ಸಮರ್ಪಣಾ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಯಿತು. ಈ ನಡುವೆ ತುಮಕೂರು ಜಿಲ್ಲೆಯು 21,529 ಹಕ್ಕುಪತ್ರಗಳನ್ನು ಯಶಸ್ವಿಯಾಗಿ ಅಪ್ಲೋಡ್ ಮಾಡುವ ಮೂಲಕ ಗಿನ್ನಿಸ್ ವಿಶ್ವ ದಾಖಲೆಯಲ್ಲಿ ನೋಂದಾಯಿತವಾಗಿದೆ. ಈ ಸಾಧನೆಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಾಧನಾ ಸಮಾವೇಶದಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ನ ಪ್ರತಿನಿಧಿಗಳು ಪ್ರಮಾಣ ಪತ್ರ ಹಸ್ತಾಂತರಿಸಿದರು. ಬಳಿಕ ಮುಖ್ಯಮಂತ್ರಿಗಳು ಪ್ರಮಾಣ ಪತ್ರವನ್ನು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಅವರಿಗೆ ಹಸ್ತಾಂತರಿಸಿದರು. ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ತುಮಕೂರನ್ನು 2ನೇ ಬೆಂಗಳೂರಾಗಿ ರೂಪಿಸುವ ನಿಟ್ಟಿನಲ್ಲಿ ಸಹಕಾರ ನೀಡುವುದಾಗಿ ತಿಳಿಸಿದರು. ಬೆಂಗಳೂರು ನಗರ ದಟ್ಟಣೆ ಕಡಿಮೆ ಮಾಡಲು ಇರುವ ಏಕೈಕ ಮಾರ್ಗ ತುಮಕೂರು ಅಭಿವೃದ್ಧಿಪಡಿಸುವುದು ಎಂದು ಹೇಳಿದರು. ರಾಜ್ಯದ ಗ್ಯಾರಂಟಿ ಯೋಜನೆಗಳು ಜನರಲ್ಲಿ ಆರ್ಥಿಕ ಶಕ್ತಿ ಉತ್ತಮಪಡಿಸಿರುವ ಬಗ್ಗೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಅಧ್ಯಯನದಲ್ಲಿ ಬಯಲಾಗಿದೆ ಎಂದು ತಿಳಿಸಿದರು. ತುಮಕೂರಿಗೆ ಜೂನ್ ಜುಲೈ ವೇಳೆಗೆ ಎತ್ತಿನ ಹೊಳೆ ನೀರು ಹರಿಯಲಿದೆ ಎಂದು ಉಪಮುಖ್ಯಮಂತ್ರಿ ಸ್ಪಷ್ಟಪಡಿಸಿದರು. ಸರ್ಕಾರದ ಸಾಧನಾ ಸಮಾವೇಶವನ್ನು ಬಿಜೆಪಿ ಟೀಕಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಬಿಜೆಪಿ, ಅಭಿವೃದ್ಧಿ ಎಂಬುದು ಪೇಪರ್ನಲ್ಲಿ, ಜನರ ಬದುಕು ಕತ್ತಲಲ್ಲಿ ಎಂದು ವ್ಯಂಗ್ಯವಾಡಿದೆ. ಬಿಜೆಪಿ ಹಿರಿಯ ನಾಯಕ ಆರ್ ಅಶೋಕ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದು, ಭ್ರಷ್ಟಾಚಾರ, ಹಣಕಾಸು ದುರುಪಯೋಗ ಮತ್ತು ಆಡಳಿತ ವೈಫಲ್ಯ ಸರ್ಕಾರದ ಸಾಧನೆ ಎಂದು ಆರೋಪಿಸಿದ್ದಾರೆ. ಸರ್ಕಾರ ರಾಜ್ಯವನ್ನು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ತಳ್ಳಿದೆ ಎಂದು ಅವರು ದೂರಿದ್ದಾರೆ. ರಾಜ್ಯದ ವಿದ್ಯುತ್ ಸರಬರಾಜು ಕಂಪನಿಗಳು 42,750 ಕೋಟಿ ರೂಪಾಯಿ ಸಾಲದಿಂದ ಬಳಲುತ್ತಿವೆ.

0: ಹೇಳಿದೆ. ರೈತರ ಸಮಸ್ಯೆಗಳ ಕುರಿತು ಕಬ್ಬು ಮತ್ತು ಮೆಕ್ಕೆಜೋಳ ಬೆಳೆಗಾರರ ಪ್ರತಿಭಟನೆಗಳಿಗೆ ಸ್ಪಂದಿಸಲು ಸರ್ಕಾರ ವಿಫಲವಾಗಿದೆ ಎಂದು ತಿಳಿಸಿದ್ದಾರೆ. ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಹಾಗೂ ಅವುಗಳನ್ನು ಆಶ್ರಯ ತಾಣಗಳಿಗೆ ಸ್ಥಳಾಂತರಿಸಲು ಆದೇಶಿಸಿದ್ದ ತನ್ನ ಆದೇಶವನ್ನು ಹಿಂಪಡೆಯುವುದಿಲ್ಲ ಎಂದು ಸುಪ್ರೀಂಕೋರ್ಟ್ ಸ್ಪಷ್ಟಪಡಿಸಿದೆ. ಈ ಮೂಲಕ ತನ್ನ ಹಿಂದಿನ ಆದೇಶವನ್ನು ತಿದ್ದುಪಡಿ ಮಾಡಬೇಕು ಎಂದು ಸಲ್ಲಿಸಿದ್ದ ಅರ್ಜಿಗಳನ್ನು ನ್ಯಾಯಮೂರ್ತಿ ವಿಕ್ರಮನಾಥ್ ನೇತೃತ್ವದ ಪೀಠ ವಜಾಗೊಳಿಸಿದೆ. ಅಂತಹ ನಾಯಿಗಳನ್ನು ಆಶ್ರಯ ತಾಣಗಳಿಗೆ ಸೀಮಿತಗೊಳಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಬೀದಿ ನಾಯಿಗಳು ಇರುವುದು ಆತಂಕಕಾರಿ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಜನರು ಹಾಗೂ ವಿಶೇಷವಾಗಿ ಮಕ್ಕಳ ಮೇಲೆ ಬೀದಿ ನಾಯಿ ದಾಳಿ ಮಾಡಿದ ಪ್ರಕರಣಗಳನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಭಾರತೀಯ ಪ್ರಾಣಿ ಕಲ್ಯಾಣ ಮಂಡಳಿ ನಿಯಮಗಳನ್ನು ಜಾರಿಗೊಳಿಸಬೇಕು. ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ ಒಂದು ಪ್ರಾಣಿ ಜನನ ನಿಯಂತ್ರಣ ವ್ಯವಸ್ಥೆ ಸ್ಥಾಪಿಸಬೇಕು ಎಂದು ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೆನಡಾ ದೇಶದ ಹೈಕಮಿಷನರ್ ಕ್ರಿಸ್ ಕೂಟರ್ ನೇತೃತ್ವದ ನಿಯೋಗ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಶಿಕ್ಷಣ, ತಂತ್ರಜ್ಞಾನ, ಏರೋಸ್ಪೇಸ್ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ಬಾಂಧವ್ಯ ವೃದ್ಧಿ ಕುರಿತು ಮಾತುಕತೆ ನಡೆಸಿತು. ಬಳಿಕ ಮಾತನಾಡಿದ ಕ್ರಿಸ್ ಕೂಟರ್, ರಾಜ್ಯದಲ್ಲಿ ಹೆಚ್ಚಿನ ಹೂಡಿಕೆ ಮಾಡಲು ಕೆನಡಾ ಉತ್ಸುಕವಾಗಿರುವುದಾಗಿ ತಿಳಿಸಿದ್ದಾರೆ. ಸಚಿವರಾದ ಎಂಬಿ ಪಾಟೀಲ್, ಶರಣ ಪ್ರಕಾಶ್ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್, ಅಪರ ಮುಖ್ಯ ಕಾರ್ಯದರ್ಶಿ ಅಂಜುಮ್ ಫರ್ವೇಶ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕೊಡಗು ಜಿಲ್ಲೆಯ ದುಬಾರೆ ಆನೆ ಶಿಬಿರದಲ್ಲಿ ನಿನ್ನೆ ಕಂಜನ್ ಆನೆಯ ತಿವಿತಕ್ಕೆ ಒಳಗಾಗಿದ್ದ ಸಾಕಾನೆ ಮಾರ್ತಾಂಡ ಇಂದು ಸಾವನ್ನಪ್ಪಿದೆ. ದುಬಾರೆಯ ಕಾವೇರಿ ನದಿಯಲ್ಲಿ ಸ್ನಾನಕ್ಕೆ ತೆರಳಿದ್ದ ಸಂದರ್ಭದಲ್ಲಿ ಕಂಜನ್ ಹೆಸರಿನ ಸಾಕಾನೆಯೊಂದು ದಿಢೀರ್ ದಾಳಿ ನಡೆಸಿದ ಹಿನ್ನೆಲೆಯಲ್ಲಿ 34 ವರ್ಷದ ಮಾರ್ತಾಂಡನಿಗೆ ಗಂಭೀರ ಗಾಯಗಳಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಮಾರ್ತಾಂಡ ಆನೆ ಕೊನೆ ಉಸಿರೆಳೆದಿದೆ. ಮಾರ್ತಾಂಡ ಮತ್ತು ಕಂಜನ್ ಎಂಬ ಎರಡು ಸಾಕಾನೆಗಳ ನಡುವೆ ಸಂಭವಿಸಿದ್ದ ಸಂಘರ್ಷದಲ್ಲಿ ಆನೆಯ ಕೆಳಗಡೆ ಸಿಲುಕಿ ಚೆನ್ನೈ ಮೂಲದ ಪ್ರವಾಸಿ ಮಹಿಳೆ ಸಾವನ್ನಪ್ಪಿದ್ದರು. ಈ ಎಲ್ಲಾ ಘಟನೆಗಳ ಹಿನ್ನೆಲೆಯಲ್ಲಿ ದುಬಾರೆ ಶಿಬಿರವನ್ನು ಇಂದು ಮತ್ತು ನಾಳೆ ಪ್ರವಾಸಿಗರಿಗೆ ನಿಷೇಧಿಸಿ ಅರಣ್ಯ ಇಲಾಖೆ ಆದೇಶಿಸಿದೆ. ಮಳೆಗಾಲದಲ್ಲಿ ಎದುರಾಗುವ ಪ್ರಾಕೃತಿಕ ವಿಕೋಪ ತಡೆಯಲು ಜಿಲ್ಲಾಡಳಿತ ಸಕಲ ಸಿದ್ಧತೆ ನಡೆಸಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ HV ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಂಗಳೂರಿನ ಪಂಪೆಲ್ ಸೇರಿದಂತೆ ಕೃತಕ ನೆರೆ ಸಂಭವಿಸುವ ಪ್ರದೇಶಗಳ ಒಳಚರಂಡಿಗಳ ಎತ್ತರವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ 5 ಕಾಮಗಾರಿಗಳಲ್ಲಿ 3 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 66, 75 ಹಾಗೂ 73ರಲ್ಲಿ ಅತಿಕ್ರಮಣ ತೆರವು ಕಾರ್ಯಾಚರಣೆಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಮಾಹಿತಿ ಪಡೆಯಲಾಗಿದ್ದು, ಸ್ಥಳೀಯ ತಂಡಗಳ ಸಹಕಾರದೊಂದಿಗೆ ತೆರವು ಕಾರ್ಯಾಚರಣೆ ಆರಂಭಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪರವಾನಗಿ ಪಡೆಯದೆ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡುವವರ ವಿರುದ್ಧ ಗರಿಷ್ಠ ಪ್ರಮಾಣದಲ್ಲಿ ದಂಡ ವಿಧಿಸುವಂತೆ ಚಾಮರಾಜನಗರ ಜಿಲ್ಲಾಧಿಕಾರಿ ಶ್ರೀರೂಪ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಿಯಮ ಬಾಹಿರವಾಗಿ ತಂಬಾಕು ಮಾರಾಟ ಮಾಡುವವರ ವಿರುದ್ಧ ಕ್ರಮ ಜರುಗಿಸಬೇಕು. ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡುವವರು ಪ್ರತ್ಯೇಕ ಪರವಾನಗಿ ಹೊಂದಿರಬೇಕು ಎಂದು ತಿಳಿಸಿದ್ದಾರೆ. ನಗರ ಗ್ರಾಮೀಣ ಪ್ರದೇಶಗಳ ಶಾಲಾ ಶೈಕ್ಷಣಿಕ ಸಂಸ್ಥೆಗಳ ಆವರಣದ 100 ಮೀಟರ್ ಅಂತರದಲ್ಲಿ ತಂಬಾಕು ಉತ್ಪನ್ನಗಳ ಮಾರಾಟಕ್ಕೆ ಅವಕಾಶವಿರುವುದಿಲ್ಲ ಎಂದು ಹೇಳಿದ್ದಾರೆ. ಮಾದಕ ವಸ್ತುಗಳ ಸೇವನೆ ಸಮಾಜಕ್ಕೆ ಮಾರಕವಾಗಿದ್ದು, ಮೈಸೂರಿನಲ್ಲಿ ಮಾರಾಟ ಮತ್ತು ಸೇವನೆಯನ್ನು ತಡೆಗಟ್ಟಲು ಜಾಗೃತಿ ಕಾರ್ಯಕ್ರಮ ಕೈಗೊಳ್ಳುವಂತೆ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿ ಮಲ್ಲಿಕ್ ತಿಳಿಸಿದ್ದಾರೆ. ಜೂನ್ 26ರಂದು ಮಾದಕ ವಸ್ತು ವಿರೋಧಿ ದಿನಾಚರಣೆ ಆಚರಿಸಲಾಗುತ್ತಿದ್ದು, ಕಾಲೇಜು ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಂಡು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂತೆ ತಿಳಿಸಿದ್ದಾರೆ. ಹಾಸ್ಟೆಲ್ನಲ್ಲಿ ಸಿಸಿಟಿವಿ ಅಳವಡಿಸಿ ವಿದ್ಯಾರ್ಥಿಗಳ ಕಾರ್ಯಚಟುವಟಿಕೆಗಳ ನಿಗಾ ವಹಿಸುವಂತೆ ನಿರ್ದೇಶನ ನೀಡಿದ್ದಾರೆ.

0: ಮಳೆಗಾಲ ಪ್ರಾರಂಭವಾಗುವ ಮುನ್ನ ಕುಡಿಯುವ ನೀರಿನ ಮೂಲಗಳು ಮತ್ತು ನೀರಿನ ಮಾದರಿಗಳನ್ನು ಪರೀಕ್ಷಿಸಿ ನೀರು ಕಲುಷಿತಗೊಳ್ಳದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ ಸೂಚನೆ ನೀಡಿದ್ದಾರೆ. ಜಿಲ್ಲೆಯ ಎಲ್ಲಾ ಶಾಲೆ, ಅಂಗನವಾಡಿ ಮತ್ತು ವಸತಿ ನಿಲಯಗಳಿಗೆ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡುವಲ್ಲಿ ವ್ಯತ್ಯಯವಾಗದಂತೆ ಎಚ್ಚರ ವಹಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಜಲಜೀವನ್ ಮಿಷನ್ ಕಾಮಗಾರಿಗಳು ಪೂರ್ಣಗೊಂಡಿರುವ ಕಡೆ ಹೆಸ್ಕಾಂ ವತಿಯಿಂದ ಶೀಘ್ರವೇ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರಿಗೆ ನೌಕರರು ಮುಷ್ಕರ ನಡೆಸದಂತೆ ಹೈಕೋರ್ಟ್ ಸೂಚನೆ. ಸಮಸ್ಯೆ ಬಗೆಹರಿಸುವಂತೆ ಸರ್ಕಾರಕ್ಕೆ ಸಲಹೆ. ತುಮಕೂರಿನಲ್ಲಿ ಸರ್ಕಾರದ ಸಾಧನಾ ಸಮಾವೇಶ. 1.5 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. ಭ್ರಷ್ಟಾಚಾರ, ಹಣಕಾಸು ದುರುಪಯೋಗವೇ ಸರ್ಕಾರದ ಸಾಧನೆ, ಬಿಜೆಪಿ ವ್ಯಂಗ್ಯ. ಬೀದಿ ನಾಯಿಗಳ ಸ್ಥಳಾಂತರ ಆದೇಶ ಹಿಂಪಡೆಯುವುದಿಲ್ಲ, ಸುಪ್ರೀಂ ಕೋರ್ಟ್ ಸ್ಪಷ್ಟನೆ. ದುಬಾರೆಯಲ್ಲಿ ಕಾದಾಟದ ವೇಳೆ ಗಾಯಗೊಂಡಿದ್ದ ಮಾರ್ತಾಂಡ ಆನೆ ಸಾವು, 2 ದಿನ ಪ್ರವಾಸಿಗರಿಗೆ ನಿಷೇಧ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 3 ಕುರಿತು ಮಂಡ್ಯ ಜಿಲ್ಲೆಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರೀರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಸಂಗಮ ಸಮೀಪಿಸುತ್ತಿತ್ತು. ಗಾಡಿಯಲ್ಲಿದ್ದ ಇಬ್ಬರ ಎದೆಯ ಡವಗುಡುವಿಕೆ ಬಿರುಸಾಗಿ ಮುಂದೇನು ಎಂಬರಿವಿಲ್ಲದೆ ಮೂಕರಾಗಿದ್ದರು. ಸಂಗಮವನ್ನು ಪ್ರವೇಶಿಸಿದಂತೆ ಗಾಡಿ ಓಡಿಸುವವ ದೇಗುಲದ ಮುಂಭಾಗಕ್ಕೆ ಬಂದಂತೆ ಜಾಗಟೆ ಮೊಳಗಿ ಗಾಡಿಯಲ್ಲಿದ್ದವರಿಗೆ ಕಣ್ತುಂಬ ಪರಶಿವನನ್ನು ವೀಕ್ಷಿಸುವ ಅವಕಾಶ ದೊರೆತ ಆನಂದ. ಬೆಳಕು ಬೆಳಗಿತು, ಬೆಳಗಾಯಿತು. ಗುರುಗಳು ಪೂಜೆ ಮುಗಿಸಿ ಹೊರಬಂದರು. ನಿಂತಿದ್ದ ಕುದುರೆ ಗಾಡಿಯನ್ನು ನೋಡಿ ಸನಿಹಕ್ಕೆ ನಡೆದರು. ಬಸವ ದಡಕ್ಕನೆ ಕೆಳಗಿಳಿದ. ನಾಗಮ್ಮನು ಕೆಳಗಿಳಿದು ತಲೆ ತಗ್ಗಿಸಿ ನಿಂತಳು. ಗುರುಗಳು ಒಳಗೆ ಬನ್ನಿ ನುಡಿದು ನೋಟದಿಂದಲೇ ಹರಸಿ ಮಠದೆಡೆಗೆ ನಡೆದರು. ಅಕ್ಕ ತಮ್ಮ ಮಠಕ್ಕೆ ಬಂದವರು ಶುಚಿರ್ಭೂತರಾದರು. ಅಳು ಇದ್ದರೂ ಆತಂಕವಿರಲಿಲ್ಲ. ಬಸವ ಗುರುಗಳಲ್ಲಿ ನಡೆದ ಎಲ್ಲವನ್ನು ವಿವರಿಸಿದನು. ಆಲಿಸುತ್ತಿದ್ದ ಗುರುಗಳ ಕಣ್ಗಳಲ್ಲಿ ನೀರಾಡಿತು. ಬಸವ ಮತ್ತೆ ನಾನು ಮಾಡಿದ್ದು ತಪ್ಪು ಎಂದಾದರೆ ಕ್ಷಮಿಸಿರೆನ್ನನ್ನು ಎಂದಂತೆ ಗುರುಗಳು ಪ್ರೇಮ ನೋಟದಲ್ಲಿ ದಿಟ್ಟಿಸಿದರು. ಮೈ ದಡವಿ ಸಂತೈಸಿದರು. ನಿಧಾನವಾಗಿ, ಬಸವ ದುಃಖಿಸದಿರು, ಈ ಜಗದ ಮಾನವರೆಲ್ಲರೂ ನಿಜಾರ್ಥದಲ್ಲಿ ಬಂಧುಗಳು. ತಾಯಿ ಧಾತ್ರಿಯ ಮಕ್ಕಳಿಗೆ ಧರಿತ್ರಿಯ ಗಾಳಿ ಬೆಳಕು ನೀರು ನೆಲದಲ್ಲಿ ಸಮಪಾಲಿದೆ. ತಮವನ್ನು ಕಳೆಯಲು ಬೆಳಕು ಬೇಕಿರುವಂತೆ ಹೊಸ ದಾರಿಯನ್ನು ಸಮಾಜಕ್ಕೆ ತೋರಲು ನಿನ್ನಂಥವರು ಬೇಕೇ ಬೇಕು. ನೀನು ತೋರಿರುವ ಪ್ರೀತಿಯನ್ನು ಪರಶಿವನು ನಿಶ್ಚಿತವಾಗಿ ಮೆಚ್ಚುತ್ತಾನೆ ಎಂದರು. ಬಸವನಾಗ, ಗುರುವರಿಯ, ನನ್ನ ಮನಕ್ಕೀಗ ನೆಮ್ಮದಿ. ನಿಮ್ಮ ರಕ್ಷಣೆಯ ಬಯಸಿ ಬಂದಿರುವೆ. ಸಂಗಮವೆನ್ನ ತವರು ಮನೆ, ಸಂಗಮೇಶ್ವರನೆನ್ನ ಹೆತ್ತಮ್ಮ. ನನ್ನೊಡನಿರುವ ನನ್ನಕ್ಕ ನನ್ನನ್ನು ಅನುದಿನವೂ ಪೊರೆದು ಹೊಸ ಮೆರುಗು ತುಂಬಿದ ಪ್ರಭಾವಲಯ. ನಾನು ನನ್ನಕ್ಕನ ಅನುಜನಲ್ಲ, ಅವಳ ಜೊತೆಯಲ್ಲಿರುವ ಪಡಿನೆರಳು. ಸಂಗಮ ಸಂಗಮ ಎನ್ನುತ್ತ ನನ್ನ ಮನೆ ಮೊರೆಯಿಡುತ್ತಿರಲು ಇಂಬು ನೋಡಿ ಸಹಕರಿಸಿ ಸಲಹಿದವಳು ನನ್ನಿ ಅಕ್ಕ. ಇವಳೇ ನನ್ನುಸಿರು, ಇವಳೇ ನನ್ನಾತ್ಮ ಎಂದಂತೆ ಗುರು ಸಂಗಮೇಶ್ವರರ ಮನ ಮೂಕವಾಯಿತು. ಆನಂದ ಮೈದು

ತುಂಬಿತು ಮೆಲ್ಲುಡಿಯಲ್ಲಿ. ಮಕ್ಕಳೇ, ನಾನು ಸನ್ಯಾಸಿ, ಆದರೆ ಇಂದು ಬಂದಿರುವ ನೀವಿಬ್ಬರು ಇಂದಿನ ದಿನದಿಂದಲೇ ನನ್ನ ಮಕ್ಕಳು ಎಂದಂತೆ ನಾಗಕ್ಕ ಬಸವರ ಆನಂದಕ್ಕೆ ಮೇರೆ ಇಲ್ಲವಾಯಿತು. ಹಿಗ್ಗಿನಲ್ಲಿ ಮೇಲೆದ್ದು ಗುರುಗಳಿಗೆ ಪೊಡಮಡಲು ಅವರ ಪಾದ ಪದ್ಮಗಳಿಗೆ ಕಣ್ಣೀರಾಭಿಷೇಕ. ಮುಂದೆ ನಾಗಮ್ಮ ಪತಿಗ್ರಹಕ್ಕೆ, ಬಸವ ಗುರುಕುಲದಲ್ಲಿ ದಿನ ದಿನಕ್ಕೆ ಅರಳುತ್ತಾ ಬಸವ ಗುರುಕುಲದ ಎಲ್ಲರ ಅಚ್ಚುಮೆಚ್ಚಿನವನಾದ, ತನ್ನ ಹೊಸ ಹೊಸ ಮಾನವೀಯ ಚಿಂತನೆಗಳಿಂದ ಎಲ್ಲರ ಮನಗೆಲ್ಲುತ್ತಿದ್ದ. ಒಮ್ಮೆ ಗುರುಗಳು, ಬಸವ ನಮ್ಮೆದೆಯ ಕಮಲದಲ ವರಳಿಸಲು ಸುರಿಸಿದ ಬಾಲಾರ್ಕ ಕಿರಣವರ್ಷ ನೀನು, ಕೇಳಿದಷ್ಟು ತಣಿಯದ ನಿನ್ನ ಮಾತುಗಳ ಆಲಿಸುತ್ತ ನಾನು ಸಂಭ್ರಮಿಸಿರುವೆ. ಚಂದ್ರೋದಯಕ್ಕೆ ಹೊಸ ಮೆರುಗು ಬರುವಂತೆ ನೀ ನನಗೆ ನವ ಮುತ್ತುಗಳ ಮಾಲೆಯಂತೆ ತೋರಿರುವಿ. ನೀನು ನಮ್ಮಿ ಗುರುಕುಲವನ್ನು ಹೊಸ ಹೊಸ ಚಿಂತನೆಯ ಕುಲುಮೆಯಲ್ಲಿ ಇರಿಸಿ ಬೆಳಗಿರುವಿ. ನಿನ್ನ ಚಿಂತನೆಗಳ ಫಲವನ್ನು ಗುಂಡು ಜಗದಗಲ ಹರಡಿ ಬೆಳಗಲೆನ್ನುವ ಆಸೆ ನನ್ನದು ಎಂದರು. ದಿನವು ಉರುಳುತ್ತಿರುವಂತೆ ಬಸವ ತಾನಾಗಿಯೇ ಕರದಿಷ್ಟಲಿಂಗ ಪೂಜಾಕ್ರಮವನ್ನು ಅಳವಡಿಸಿಕೊಂಡನು. ಇದರ ಹೊರತಾಗಿ ಬೇರೇನು ಬೇಡ ಎಂಬಂತಿದ್ದನು. ಗುರುಗಳಲ್ಲಿ ತಾಯಿಯ ಉದರದಿಂದ ಹೊರಬಂದು ಬೆಳಕ ಕಾಣುವ ಸಮಯದಲ್ಲಿ ತಾವು ತನಗೀ ದಿವ್ಯತೆಯ ಕರುಣಿಸಿರಲು ಅಂದಿನಿಂದ ಇಂದಿನವರೆಗಿದು ನನ್ನೆದೆಯ ದೀಪವಾಗಿದೆ ಎಂದನು. ಗುರುಗಳು ಬಸವನಿಗೆ ಲಿಂಗ ದೀಕ್ಷಾ ಸಮಾರಂಭವನ್ನು ಗುರುಮಠದಲ್ಲಿ ಆಯೋಜಿಸಿದರು. ಗುರುವಿಯ ಆಣತಿಯ ಅನುಸಾರ ಲಿಂಗ ದೀಕ್ಷಾ ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರಿತು. ಬಸವನ ಮನ ಹೂವಾಯಿತು, ತನು ಹಗುರಾಯಿತು, ಎದೆ ಕಡಲಾಯಿತು. ಗುರೂಪದೇಶ ಬಸವನ ಅಂತರಂಗದಲ್ಲಿ ಅಚ್ಚಾಯಿತು. ಹುಟ್ಟುದುದನ್ನು ಕಳೆದೊಗೆದು ಹೊಸ ಉಡುಪು ಸಿಕ್ಕ ಸಂಭ್ರಮಕ್ಕೆ ಸರಿಯಾದುದಿದು ಎಂದರಿತು ಬಸವ. ಗುರುಚರಣಕ್ಕೆ ಬಾಗಿ ನಮಿಸಿದನು. ಬಸವ ಕಲಿಕೆಯಲ್ಲಿ ತಲ್ಲೀನನಾಗಿ ಅನುದಿನವೂ ದಿವ್ಯಾನುಭೂತಿಯನ್ನು ಹೊಸ ಹೊಸ ಭಾವದಲ್ಲಿ ಅನುಭವಿಸುತ್ತಿದ್ದನು. ದಿನ ದಿನಕ್ಕೆ ದಿಗಂತದ ಪರಿಧಿ ವಿಸ್ತರಿಸತೊಡಗಿತು. ಮನದಲ್ಲಿ ತನ್ನೆದೆ ಎಂಬ ಋಷಿವನ ಸದೃಶ ಕಾನನದಲ್ಲಿ ಹಾಡುತ್ತಿವೆ ಹಕ್ಕಿಗಳು, ನಲಿದಾಡುತ್ತಿದೆ ಮಿಗಗಳು, ಬೀಸುತ್ತಿದೆ ತಂಗಾಳಿ, ಕಂಪ ಸೂಸುತ್ತಿವೆ ಮಲರು, ಚಿಗುರು ತೊನೆದಿದೆ ಹುಲ್ಲು. ಕಾನನದ ನಡುವಿನ ಬಟ್ಟ ಬಯಲಲ್ಲಿ ನಿಂತೆಹೇನು ನಾನು ಪ್ರಕೃತಿಯ ಶಿಶುವಾಗಿ ಆಸ್ವಾದಿಸುತ್ತ ಎಲ್ಲವನ್ನು ಎಂದು ಸಂಭ್ರಮಿಸತೊಡಗಿದನು. ಒಮ್ಮೆ ಗುರು ಸಂಗಮೇಶ್ವರರು ಬಹು ಅಪರೂಪದಲ್ಲಿ ಎಂಬಂತೆ ಒಂದು ಇರುಳಿನ ಸಮಯದಲ್ಲಿ ಬಸವನನ್ನು ತಮ್ಮೆದುರು ಕೂರಿಸಿಕೊಂಡಿದ್ದರು. ಬಸವನ ಮುಗ್ಧ ನಗೆ ಅವರ ಅಂತರಂಗದಲ್ಲಿ ಅಚ್ಚಾಗಿತ್ತು. ಮೈದಡವಿದರು, ಮುತ್ತಿಸಿದರು. ಬಸವ ಗುರುಪಾದ ಪದ್ಮಕ್ಕೆ ಮಣಿದು ಮುದ್ದು ಮುದ್ದಾದ ಒಲವ ನುಡಿಗಳಲ್ಲಿ, ಗುರುವರರೆ ತಾವೆನ್ನ ಬದುಕಿನೈಸಿರಿ, ತಮ್ಮೊಲವ ಹರಕೆ ನನ್ನೊಡನಿರಲು ನಾನು ಬೇರೇನನ್ನೂ ಬಯಸಲಾರೆನು. ನೆರಳ ಆಶ್ರಯವಿದೆ ಭಾವದಲ್ಲಿ ವಿಹರಿಸುವೆ ನುಡಿದವನು ದಯವಿಟ್ಟು ಕರೆಸಿಕೊಂಡ ಕಾರಣವನ್ನು ಅರುಹಿ ಎಂದನು. ಬಸವನ ಮನದಾತುರ ಕುತೂಹಲವನ್ನು ಅರಿತ ಸಂಗಮೇಶ್ವರ ಗುರುಗಳು ಒಲವ ನುಡಿಗಳ ಹಿತೋಪದೇಶ ಮಾಡಿ, ಬಸವ ಮರೆಯದಿರು, ಧರ್ಮ ಎಂದರದು ಮನುಕುಲಕ್ಕೆ ನಡೆವ ದಾರಿಯನ್ನು ತೋರುವ ನೀತಿ ಮಾರ್ಗ. ಈ ಮಾರ್ಗದಲ್ಲಿ ನಡೆದರೆ ನಾಳೆಗೆ ಬೆಳಕಾಗುತ್ತೇವೆ ಎಂದು ಕಲಿಯುವಿಕೆಯ ಅಂತರಂಗವನ್ನು ಅರುಹಿದರು. ಬಾಲ ಸೂರ್ಯನು ಬೆಳೆದು ದಿನಮಣಿಯಾಗಿ ಜಗಕತ್ತಲೆಗೆ ಹೊಸ ಬೆಳಕನ್ನು ನೀಡಿ ಬೆಳಗುತ್ತಿರುವಂತೆ ಬಸವ ಮೈ ಮನವ ಹೊಸ ಸಂಸ್ಕಾರ ಮಾರ್ಗದಲ್ಲಿ ನಡೆಸಲು ನಿರ್ಧರಿಸಿದರು. ವೇದ ಪಾಠ, ಕಾವ್ಯಗಾಯನ, ಪ್ರಕೃತಿಯೊಡನಾಟ, ಪರಿಸರ ಪ್ರಜ್ಞೆ, ಸಾಮಾಜಿಕ ಕಳಕಳಿ ಎಲ್ಲದರಲ್ಲೂ ಸಮಾನಾಸಕ್ತಿ ತೋರಿದನು. ಬೆಳದಿಂಗಳ ಚಂದಿರನಂತೆ ಬೆಳಗುತ್ತಾ ಎಲ್ಲರ ಆತ್ಮೀಯ ಒಡನಾಡಿಯಾದನು. ಬಸವನ ಗೆಳೆಯರೆಲ್ಲರ ಮನದ ಬಸವ ಧ್ಯಾನವಿದು. ಇವನೆಮಗೆ ಹೂಬನದ ಸಿರಿ ಹಸಿರು ಕುಸುರಿ, ಒಡಗೂಡಿರುವ ಚಿಗುರು, ಚೆಲುಮೊಗದ ಹೂವು, ಸಿರಿ ಸೊಗದ ತಳಿರು, ಪರಿಮಳದ ಅಲರು, ಮಧು ತರುವ ಅಲರುಣಿ,
ಮೈ ಮರೆಸುವ ನದಿಯು.

ಅಲೆಗಳೇಳುವ ಶರದಿ, ಸಮ್ಮೋಹ ಗಾಯನ, ಜೇನ ಸಿಹಿ ಹೊತ್ತ ಮಧುಕರ, ಹುಣ್ಣಿಮೆಯ ಬೆಳದಿಂಗಳು, ಎಲ್ಲರದೆ ತಣಿಸುವ ಸುಕೋಮಲ ಅನಂಗ, ಬಸವ ಪರುಷಮಣಿಯಾದ ಪರುಷದಲವಾದ ಸುಮಬೆಳಕ ಹನಿಸುವವನಾದ, ವರುಷ ಉರುಳಿದಂತೆ ಗುರುಕುಲದಲ್ಲೊಮ್ಮೆ 12 ವರುಷಗಳ ಕಲಿಕೆಯನ್ನು ಮುಗಿಸಿದ ಹಿರಿಯ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ. ಬಸವನಿಗೆ ತನ್ನ ಮಾರ್ಗದರ್ಶಿಗಳಂತಿದ್ದ ಹಿರಿಯ ಸಹೋದರರು ದೂರ ಸಾಗುವ ನೋವು ಬೇಸರ ಕಾಡುತ್ತಿತ್ತು. ಕಾರ್ಯಕ್ರಮ ಪ್ರಾರಂಭವಾಗಿ ಸಾಂಗವಾಗಿ ಮುನ್ನಡೆದು ಇದೀಗ ಕಿರಿಯರ ಕಡೆಯಿಂದ ಹಿರಿಯರಿಗೆ ಅಭಿನಂದನೆ ಘೋಷಣೆಯಾಯಿತು. ಬಸವನಿಗೆ ಮಾತಿಗೆ ಅವಕಾಶ ನೀಡಿದರು. ಬಸವ ಕಸ್ತೂರಿ ಕನ್ನಡದಲ್ಲಿ ಶಿವನನ್ನು ಪ್ರಾರ್ಥಿಸಿ ಗುರುವಂದನೆ ಸಲ್ಲಿಸಿ ಮಾತು ಪ್ರಾರಂಭಿಸಿದ. ಹಿರಿಯರಿಗೆ ವಿದಾಯದ ನುಡಿಗಳೊಡನೆ ಬದುಕು ಕಳೆದಿದೆ ಇಲ್ಲಿ, ಬದುಕು ಅರಳಿದೆ ಇಲ್ಲಿ, ಮುಗಿಸಿ ಇಲ್ಲಿನ ಬದುಕನ್ನು ತೆರಳುವ ಸ್ನಾತಕರ ಬದುಕು ಅರಳಲಿನ್ನು, ಬಾಳ ರಂಗದಲ್ಲಿ ತರಲವರು ಹೆಸರನ್ನು ಕಲಿತ ಗುರುಕುಲಕ್ಕೆ, ಮುಂದಾರಿ ತೋರಲಿ ಮನುಕುಲಕ್ಕೆ, ಅದನ್ನರಿತು ಕಿರಿಯರಾಗಿರುವ ನಾವೆಲ್ಲ ನಾಳೆಗಳ ಕಂಡು ಮಾರ್ಗದರ್ಶಕವಾಗಿ ನಡೆಯುವಂತಾಗಲಿ ಎಂದ. ಬಸವನ ಮಾತು ಮುಗಿದಂತೆ ಸಭೆಯ ಕರತಾಡನ ಮುಗಿಲು ಮುಟ್ಟಿತು. ಎಲ್ಲರ ಕಣ್ಣೆದುರು ಹೊಸ ಬೆಳಕೊಂದು ಕಂಡು ಬಂದಂತಾಯಿತು. ಸಭೆ ಮುಗ್ಧವಾಯಿತು. ಬಸವನ ಮಾತು ಮುಗಿದಂತೆ ಹಗಲಿನಂತಿದ್ದ ಇರುಳಿಗೆ ಮತ್ತೆ ಕಾರಿರುಳು ಆವರಿಸಿದಂತಾಯಿತು. ಗುರುಗಳು ಮನದಲ್ಲಿ ನನ್ನೆಣಿಕೆ ಹುಸಿಯಾಗಿಲ್ಲ. ಪರುಷ ಮುನಿಯುವನು ಇನ್ನು ಮುಂದಿದೆ ಉರುಳುವ ಗಾಳಿಯ ವೈಭವವನ್ನು ಕಾಣುವ ಸುಯೋಗ ಎಂದು ಹರಸಿದರು. ವರುಷ ವರುಷವು ಸುರಿದು ಮಧುರ ಗಂಧವು ದಾರಿ ಇದೆ ಆವರಿಸಿದ ತೋಷದಲ್ಲಿ ನಿಧಾನವಾಗಿ ತಾಣ ಸೇರಿದರು. ಮುಂಜಾನೆಯಾಯಿತು. ಅಂದು ತಿಂಗಳ ಅನಧ್ಯಯನದ ದಿನ. ಬಸವ ಎಂದಿನ ಪರಿಪಾಠದಂತೆ ಅಂದೂ ಊರೊಳಗೆ ಹೋಗಿದ್ದ. ಕಪ್ಪಳಿ ಸಂಗಮವು ಅವನಿಗೆ ಇರುಳುಗಳ ಮಾಯೆ ಅಡಗಿ ಇಬ್ಬನಿಯು ಹಾಲಾಗಿ ಹಾಲು ಬೆಳಕಾಗಿ ಸಂಗಮದ ಸಲಿಲ ನಾದವನ್ನು ಒಡಲಲ್ಲಿ ಇರಿಸಿಕೊಂಡಂತಿತ್ತು. ಸುಪ್ರಭಾತದ ಶುಭೋದಯ ಹೇಳಲು ಮುಂಜಾನೆಯ ಸೂರ್ಯ ಓಡೋಡಿ ಬಂದಿದ್ದ. ಬಂದವನು ಮೇಲೇರತೊಡಗಿದ. ಬಸವ ಸುತ್ತಲಿನ ದೃಶ್ಯ ವೀಕ್ಷಕನಾಗಿದ್ದ. ಮನದಲ್ಲಿ ನಾನಾವುದೋ ಅರಿವಿರದ ಲೋಕದಲ್ಲಿ ತೆರ್ರನೆ ತಿರುಗುತ್ತಿರುವವ ಎಂಬ ಭಾವ. ಚಡಪಡಿಕೆ. ಕಣ್ಣೆದುರ 100,000 ವ್ಯಾಪಾರಗಳ ಮರ್ಮವನ್ನು ಅರ್ಥೈಸಿಕೊಳ್ಳಲಾಗದ ಅಸಹಾಯಕತೆ. ವರುಷದ ಮೇಲೆ ವರುಷ ಉರುಳಿತು. ನಾಗಮ್ಮನಿಗೆ ಸುತಜನನ, ಮಗನಿಗೆ ಇಟ್ಟ ಹೆಸರು ಚನ್ನಬಸವ. ಚನ್ನಬಸವ ಮೊದಲಾಡಿದ ಪದವೇ ಬಸವ. ಮನದಲ್ಲಿ ಇವನೇಳಿಗೆಯ ಸಂಗಾತಿ ನಾನು. ಕಲಿಸುವೆ ನಾನಿನ್ನು ಇವನಿಗೆ ನನ್ನ ಕಲಿಕೆಯೊಡನೆ ನಿರ್ಧರಿಸಿದನು ನಾಗವ್ವೇ. ಮಾವನಂತೆ ಅಳಿಯ ಎಂದು ಛೇಡಿಸಿದಳು. ಮಗುವಿಗೆ ಇನ್ನೊಂದು ಸಿಹಿಮುತ್ತು ಉಡುಗೊರೆಯಾಗಿ ದೊರೆಯಿತು. ಬಸವ, ನನ್ನಿ ಸೋದರಳಿಯನನ್ನು ನನ್ನ ದಾರಿಯಲ್ಲೇ ಕರೆತರಬೇಕು ಎಂಬ ಸಂಕಲ್ಪ ಸೂರ್ಯನನ್ನು ಎದೆಯಲ್ಲಿ ಬೆಳಗಿಸಿದ. ಏನೋ ಯೋಚನೆಯಲ್ಲಿ ಮೌನಿಯಾಗಿದ್ದಾಗ ಬಸವ ಮಾಮ, ಬಸವ ಮಾಮ ಕೂಗು ಅವನನ್ನು ಎಚ್ಚರಿಸಿತು. ಮರೆತು ಚಿಂತಾಲೋಕವನ್ನು ಹೊರಬಂದ, ಚೈತನ್ಯವನ್ನು ಚಿಗುರಿಸಿದ. ಊರ ಜಾತ್ರೆಯ ಸಮಯ ಸನಿಹವಾಗುತ್ತಿದೆ ಸುದ್ದಿಯೂ ಬಂತು. ಗುರುಗಳ ಮಾರ್ಗದರ್ಶನದಲ್ಲಿ ಬಸವ ಜಾತ್ರಾ ವಿಶೇಷವಾಗಿ ವಿನೂತನ ಕಾರ್ಯಕ್ರಮ ನೀಡಲು ಸಿದ್ಧನಾಗತೊಡಗಿದ. ಮನರಂಜನೆಗೆ ಮಾತ್ರ ಕಾರ್ಯಕ್ರಮವನ್ನು ಮೀಸಲಾಗಿರಿಸದೆ ಅರಿವಿನ ದಿತ್ತಿಯಾಗಿಯೂ ಸಾದರ ಪಡಿಸುವಲ್ಲಿ ಕಾರ್ಯನಿರತನಾದ. ಭಾವಕ ಭಾವತಿಯರು ಕಂಡಂತೆ ಭಾವಜನನು ಬಸವನಲ್ಲಿ ಭಾವುಕರೆಲ್ಲರೂ ಬದುಕ ಭಾಗ್ಯವಿದು. ಭಾನುವಿನ ಭಾತಿ ಭವ್ಯತೆ ಭಾಜನವಾಗಿಸಿತು ಭವಿಯ ಭವಿತವ್ಯಕ್ಕೆ. ಭಾಗ್ಯತೆಯ ಭಾಸುರತೆಗೆ ಭಾಷ್ಯಕಾರರೆನಿಸಿ ಭುವಿಯಲ್ಲಿರುವುದು ಎಂಬಂತೆ ಭವರೂಪಿಯಾದ ಭಾಸ್ಕರನೆನಿಸಿದನು. ಬಸವನಿಗೆ ಗುರುಗಳ ಎದುರಿನಲ್ಲಿ ಏನೋ ಹೇಳಬೇಕೆನ್ನು ವಾಸೆ. ಹೇಳಲಾರದೆ ಸೋತಿದ್ದ. ಗುರು ಮಗ ದಿಟ್ಟಿಸಿದ, ಹೇಳು ಎಂದನೆನಿಸಿತು. ಮೌನ ಗರ್ಭವನ್ನು ಒಡೆದ ಕರಿ

ಭುಗಿಲ ಆಗಸದಲ್ಲಿ ಗುಡುಗು ಸಿಡಿಲುಗಳ ಬಳಿಕ ಹೊರಹೊಮ್ಮುವ ಆಗಸದ ಪನ್ನೀರ ಸಿಂಪಡಿಸುವಂತೆ ಈ ಸಮಾಜದಲ್ಲಿ ಪುರುಷರು ಮಹಿಳೆಯರು ಸಮಾನರೆಂದಾಗಬೇಕು, ಅದಕ್ಕಾಗಿ ಮಹಿಳೆಯರಿಗೂ ಲಿಂಗ ಧಾರಣೆ ಆಗಬೇಕು ಎಂದನು. ಬಸವನೆದ ನುಡಿಗಳನ್ನು ಆಲಿಸಿದ ಗುರುಗಳು ಆನಂದದೊಡನೆ ಆತಂಕವನ್ನೂ ಅನುಭವಿಸಿದರು. ಇದು ಸಮಾಜದ ಶಾಂತ ಪರಿಸರಕ್ಕೆ ಕಲ್ಲನ್ನು ಎಸೆದಂತೆ ಆದೀತೇನು ಎಂದು ಅಂಜಿದರು. ಅಗ್ನಿಯ ಒಡಲಲ್ಲಿ ಬಿಸಿ ಬೆಂಕಿ ಇರುವಂತೆ ಈ ಬಸವ ತನ್ನೆಳೆಯ ಒಡಲಿನಲ್ಲಿ ಲಿಂಗ ಭೇದ ನಗಣ್ಯ, ನಾವೆಲ್ಲರೂ ಒಂದೇ ಎಂಬ ಸಮಾಜೋದ್ಧಾರು ಎನ್ನುವ ಸುಡುಸುಡು ಬೆಂಕಿಯನ್ನು ತನ್ನ ಒಡಲಿನಲ್ಲಿ ಕಟ್ಟಿಕೊಂಡಿರುವನೆಂಬ ಆತಂಕವೂ ಮೂಡಿತು. ಮೌನಧಾರಿಗಳಾದರು. ಬಸವನು ತನ್ನೆದುರು ರಾಜ ತೇಜದ ಗುರುವು ಏನನ್ನೂ ನುಡಿಯದೆ ಮೌನ ವ್ರತವನ್ನು ಆಚರಿಸುತ್ತಿರುವ ವಿಗ್ರಹದಂತೆ ಇರುವುದನ್ನು ಕಂಡನು. ಕುಗ್ಗಿದನು. ಮನದಲ್ಲಿ ಉರಿಯುವ ಸೂರ್ಯನೊಡಲ ಬೆಳಕನ್ನು ಆರಿಸುವ ದೌರ್ಭಾಗ್ಯ ನನ್ನದಾಯಿತೆ, ಚಿಂತಿಸಿ ಭಯಭೀತನಾದನು. ಕಂಬನಿ ಧಾರಿಯಾಯಿತು. ಸನಿಹಕ್ಕೆ ಬಂದ ಗುರುಗಳು ಅವನ ಮೊಗವ ಮುಟ್ಟಿ ಮೇಲೆತ್ತಿದಂತೆ ಸುರಿಯುವ ಕಂಬನಿಯಲ್ಲಿ ಮಳೆಬಿಲ್ಲು ಹೊಳೆಯಿತು ಎಂದು ಅನ್ನಿಸಿತು. ಗುರುಗಳೆದುರು ಮಾತ ಮುಂದುವರಿಸಿದ ಬಸವ ತನ್ನ ಅಂತರಂಗದ ಆಸೆಯನ್ನು ತೆರೆದು ತೋರಿಸಿದ. ಎದೆ ಭಾವವನ್ನು ಇಳಿಸಿ ಹಗುರಾದ. ನಿರ್ಮಲ ಚಿತ್ತದಲ್ಲಿ ಗುರುವರರ ದಿಟ್ಟಿಸಿದ. ಮಾತಾಗಿ ಹೊರಬರುವುದು ಗುರುಪ್ರಸಾದ ಎನಗೆಂದು ಭಾವಿಸಿದ. ಬೆಂದಿರುವ ಮನಕ್ಕೆ ತಣ್ಣನೆಯ ನೆರಳ ಸುಖವನ್ನು ಕರುಣಿಸುವ ಆಸೆಯಲ್ಲಿ ಗುರುವರರು ತಮ್ಮ ಅಂತರಂಗದ ಅಭಿಪ್ಸೆಯನ್ನು ಮನೋಜ್ಞವಾಗಿ ಅರುಹಿದರು. ಕೊನೆಗೆ ನಿನ್ನಾಸೆಯನ್ನು ಈಡೇರಿಸುವ ಬದ್ಧತೆ ತೋರು, ನಾನು ನಿನ್ನೊಡನಿರುವೆ ಎಂದರು. ಬಸವನಾಗ ಗುರುಗಳೇ, ನಡೆಯುವ ದಾರಿ ಸರಿ ಇದ್ದರೆ ನಾನಾವುದಕ್ಕೂ ಹೆದರೇನು, ಇಂದಲ್ಲ ನಾಳೆ ಎಲ್ಲರೂ ನನ್ನೊಡನೆ ಬರುವುದು ಖಚಿತ ಎಂದನು. ಸೂರ್ಯ ಮುಳುಗಿದ್ದ. ಶಶಿ ಮೇಲ್ಬಂದು ಹಾಲ್ ಬೆಳದಿಂಗಳು ಹರಡಿದ್ದ. ಇಳೆಯ ಸೊಬಗು ಇಮ್ಮಡಿಸಿ ಮುಮ್ಮಡಿಸುತ್ತಿತ್ತು. ಕಲಕಲ ತುಮುಲ ಪಕ್ಷಿಗಾನ ಮೇಳೈಸಿತ್ತು. ಸಂಜೆಯ ಪೂಜೆ ಮುಗಿಸಿ ಗುರುಗಳು ಮೇಲೆದ್ದರು. ಹೊರಬಂದಾಗ ಬಾಗಿಲಲ್ಲಿ ಕಾಯುತ್ತ ನಿಂತಿದ್ದ ಒಂದಷ್ಟು ಜನರು ಕಾಣಿಸಿದರು. ಗುರುಗಳು ಎಲ್ಲರನ್ನೂ ಒಳಕರೆದು ಉಪಚರಿಸಿದರು. ಬಂದವರನ್ನು ಗುರುತಿಸಿ ಸವಿ ನುಡಿಗಳನ್ನು ಆಡಿ ಬಂದಿರುವ ಕಾರಣವನ್ನು ಕೇಳಿದರು. ಎಲ್ಲರೂ ಬಸವ ತನ್ನಕ್ಕನ ಲಿಂಗ ಧಾರಣೆಯಲ್ಲಿ ವಹಿಸಿದ ಪಾತ್ರವನ್ನು ಟೀಕಿಸಿದರು. ಅಷ್ಟರಲ್ಲಿ ಬಸವ ಕಾಣಿಸಿದ. ಬಂದವರ ಬೊಬ್ಬೆ ಜೋರಾಯಿತು. ಬಸವನ ಕುರಿತಾಗಿ ಹೇಯ ನುಡಿಗಳನ್ನು ಆಡಿ ಹುಂಕರಿಸಿ ತೆರಳಿದರು. ಗುರುಗಳು ಬಸವನ ಮುಖದ ಮೇಲ್ ಮುಸುಕನ್ನು ಸರಿಸಿ ಇಂತೆಂದರು. ಅಣುಗ, ದುಮ್ಮಾನಬೇಕೆ? ಬದುಕ ಸಂತಸದ ಸವಿಯನ್ನು ಇಂಟುವ ಸಮಯದಲ್ಲಿ ಬೇಸರದ ಗಡಿಗೆಯನ್ನು ಹೊತ್ತಿರುವೆ. ನಿನ್ನ ಮನಬಿಚ್ಚಿ ಅಂತರಂಗದ ಅಳಲನ್ನು ಅರುಹು. ಸಮರವಲ್ಲದ ಸಮರವಿದು. ನಾನು ಗೆದ್ದಿದ್ದೇನೆಂಬ ಹಮ್ಮು ಬೇಡ. ಸೋತವಗೂ ಸೋತ ದುಃಖ ಸದಾ ಕಾಡಬಾರದು. ಇತರರ ಸೋಲಿನಲ್ಲಿ ನಮ್ಮ ಗೆಲುವನ್ನು ನಾವು ಕಾಣಬಾರದು. ಸೋತ ಚಿಂತೆಯು ಕಾಡುವ ಮೊದಲು ಒಲಿಸಿಕೋ ನೀನೆಲ್ಲರನ್ನು ನೀಡಿ ನಿನ್ನ ಗೆಲುವಿನಲ್ಲಿ ಅವರ ಪಾಲನ್ನು ಕೂಡ. ಅವರಾಗ ನಿನ್ನೊಡನೆಯೇ ಸದಾ ಇದ್ದು ನಿನ್ನವರು ದೇಹದಲ್ಲಿ ಅಂತರಂಗದಲ್ಲಿ ಅಡಗಿರುವರು. ಬಸವ ನೆನಪಿರಲಿ, ಹವಿ ಆಗಬೇಕಾದೀತು ನೀನು ನಾಳಿನ ಬಾಳ ಸಮರದಲ್ಲಿ. ಎದೆಗುಂದದಿರು. ಹಿಂದಿನ ಜಯ ಯಶೋಗಾಥೆಗೆ ಹೊಸ ಮುನ್ನುಡಿಯನ್ನು ಬರೆಯಲಿ. ತೋರು ನೀನೆಲ್ಲರಿಗೆ ನಿನ್ನ ಜಯ ಮೊಗವನ್ನು. ದೇಸಿಗರ ನಾಡಿನಲ್ಲಿ ನೆಲೆಸಿ ಮುಂದುವರಿಯುವಲ್ಲಿ ಇಂದಿನಿಂದಲೇ ಸಿದ್ಧನಾಗು. ಎಲ್ಲರನ್ನು ಅನುಸರಿಸಿ ತಂದೆ ತಾಯಿ ಗುರು ಸೋದರರು ನೀವೆನಗೆ ಎನ್ನುತ್ತ ಅಭಿಮಾನ ತೋರು. ಆಗ ಅವರೆಲ್ಲರೂ ಉಪಚರಿಸುತ್ತಾ ಲಲ್ಲೆಗೈಯುವರು, ಒಪ್ಪಿ ಒತ್ತಿ ಅಪ್ಪಿಕೊಳ್ಳುವರು, ತೊಡೆಯ ಹಾಸುಗೆಯಲ್ಲಿ ಮಲಗಿಸುವರು. ಭಾವ ಶಿವಸ್ವಾಮಿ, ಅಕ್ಕ ನಾಗಮ್ಮನ ಇಷ್ಟಲಿಂಗ ದೀಕ್ಷ ಕಾರ್ಯದ ಹಿನ್ನೆಲೆ ಹಾಗೂ ಬೆನ್ನುಲುಬು ಬಸವಣ್ಣನನ್ನು ಗುರುಗಳು ಹರಸಿದರು. ಬಸವನ ಕಂಗಳಲ್ಲಿ ಆನಂದ ಬಿಂದು. ತನ್ನಕ್ಕನ ಕೊರಳಲ್ಲಿ ಮಿನುಗುತ್ತಿದ್ದ ಲಿಂಗವನ್ನು ಕಂಡಂತೆ ತಾನು ಹಿಂದೊಮ್ಮೆ ನುಡಿದಿದ್ದ. ನನ್ನಕ್ಕನಿಗಿಲ್ಲದ ಯಜ್ಞೋಪವೀತ ಬೇಡವೆನಗೂ ಮಾತು ನೆನಪಾಯಿತು. ತನ್ನೊಳಗೆ ಸಂಭ್ರಮಿಸಿ ಕೋಟಿ ಕಿರಣ ಕಿರೀಟಿಯಾಗಿ

ಬೆಳೆದನು. ಚನ್ನ ಬಸವನಿಗೆ ಒಂದರ ಹರೆಯ, ಆಗಸದಲ್ಲಿ ದ್ಯುಮಮಣಿ, ದೇದೀಪ್ಯಮಾನದಲ್ಲಿ ಮೈದುಂಬಿ ಹೊಸ ದ್ಯೂತಿಯಲ್ಲಿ ಇದ್ದು ಚನ್ನ ಬಸವನ ಪ್ರತಿರೂಪದಂತೆ ತೋರುತ್ತಿತ್ತು. ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಡುತ್ತಾ ಪುಟ್ಟ ಬಾಲ ನಡೆದಾಡತೊಡಗಿದ್ದನು. ಮನೆಯ ಎಲ್ಲರ ಎದೆಯಲ್ಲಿ ಆನಂದದ ಸವಿಯೂಟ, ಚನ್ನ ಬಸವನ ಕಿಲುಕುಲು ನಗು

0: ಲಲಾಟಕ್ಕೆ ಗುರು ಕಾಣಿಕೆ ಆಗಿಸಿ ಇದನ್ನು ಹಚ್ಚು.
1: ನಾಗವ್ಯೆಯಲ್ಲಿ ಪ್ರತಿದಿನವೂ ಮಗುವಿನ ಲಲಾಟದಲ್ಲಿ ಇದನ್ನು ಹಚ್ಚಬೇಕೆಂದು ಗುರು ಆಣತೆ ಆಗಿದೆ ಎಂದು ನೀಡವಳಿಗೆ ನುಡಿದುಕೊಟ್ಟರು. ಚನ್ನಬಸವ ಹೆತ್ತವರ ಮುದ್ದಿನ ಕೂಸಾಗಿ ಮಡಿಲ ಹೂವಾಗಿ ಹಗಲ ಇನನಂತೆ ದಿನ ದಿನವೂ ಬೆಳೆಯುತ್ತಿದ್ದನು. ಬಸವಣ್ಣನ ಒಲವೆದೆಯ ಮಿಡಿತವಾಗಿದ್ದನು. ಬಸವ ತಾನು ಕಲಿಯುತ್ತಿರುವ ಪಾಠ ಪ್ರವಚನಗಳನ್ನು ಮನನಿಸುತ್ತಾ ಪ್ರೌಢಿಮೆಯನ್ನು ತನ್ನದಾಗಿಸಿಕೊಳ್ಳುತ್ತಿದ್ದನು. ಮನದಲ್ಲಿ ನಿಶೆಗೆ ರವಿಯಾಗಿರಲು ಶತ್ರು, ಅಜ್ಞಾನಕ್ಕೆ ಜ್ಞಾನವೇ ಶತ್ರು, ಸೋಮಾರಿತನಕ್ಕೆ ಸಾಧನೆಯೇ ಶತ್ರು ಭಾವ ಮೂಡಿತ್ತು. ಮರೆತರೆ ಕಲಿತಿದುದನ್ನು ನನಗೆ ನಾನೇ ಶತ್ರುವಾದೇನು ಭಾವಿಸುತ್ತ ನಾನಿಂದು ಕಲಿಯುತ್ತಿರುವುದು ಪೂರ್ವ ಜನುಮದ ಸಂಸ್ಕಾರ ಬಲದಿಂದ, ಆದರೆ ಕಲಿತುದನ್ನು ಅರಗಿಸಿಕೊಳ್ಳುವುದು ಸತತ ಸಾಧನೆಯಿಂದ. ಆಸೆ ಇರುವವರಿಗೆ ಕಲಿತುದನ್ನು ಒಪ್ಪಿಸಲು ಸದಾ ಸಿದ್ಧನಾಗಿರಬೇಕು ಭಾವದಲ್ಲಿ ಕಲಿತುದುದ ಮತ್ತೆ ಮತ್ತೆ ನೆನಪಿನಲ್ಲಿ ಇರಿಸಿಕೊಳ್ಳುವುದರಲ್ಲಿ ಬಹು ಸಮಯ ಕಳೆಯುತ್ತಿದ್ದನು. ಅಂದೊಮ್ಮೆ ಗುರುಕುಲದಲ್ಲಿ ಪೂಜೆಯೊಂದು ನಡೆಯುತ್ತಿತ್ತು. ಅಗ್ರಹಾರದ ಮಹಾಜನರು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದರು. ಊರ ಪರವೂರ ಸಾಮಂತ ಅರಸರು, ಸಿರಿವಂತರು, ಮಕ್ಕಳ ಹೆತ್ತವರು, ಪೋಷಕರು ಕಾತುರದಿಂದಿದ್ದರು. ಪೂಜೆ ಸಾಂಗವಾಗಿ ನೆರವೇರಿತು. ಮಂಗಳಾರತಿಯಾಯಿತು. ಭೋಜನಕ್ಕೆ ಕೆಲ ಸಮಯವಿತ್ತು. ಗುರುಗಳು ಬಂದಿರುವ ಹಿರಿಯರ ಸಿರಿ ಸಮಯ ವ್ಯರ್ಥವಾಗದಂತೆ ಯಾರಾದರೂ ತಾವು ಕಲಿತ ವಿದ್ಯೆಯಿಂದ ಮನೆ ತುಂಬಿರುವ ಸುಜ್ಞಾನ ನಿಪುಣತೆಯನ್ನು ಸಾದರಪಡಿಸಿ ಎಂದಂತೆ ಗುಂಪಿನ ಗುಜುಗುಜು ನಿಂತಿತು. ಯಾರು ಬಂದಾರು? ಕಾತುರದಲ್ಲಿ ಎಲ್ಲರೂ ಕಾಯುತ್ತಿದ್ದರು. ಸೂಜಿ ಬಿದ್ದರೂ ಕೇಳಿಸುವ ಮೌನ. ಯಾರೂ ಎದ್ದು ಬರದಿರಲು ಬಸವ ಮಂದಹಾಸದಲ್ಲಿ ಮೇಲೆದ್ದ. ವೀಕ್ಷಕರಿಗೆ ಬಕಗಳ ಮಧ್ಯದಲ್ಲಿ ರಾಜಹಂಸ ಮೇಲೆದ್ದು ಬಂದಂತೆ ಕಾಣಿಸಿತು. ಬಸವ ಮಗ ತೇಜಕ್ಕೆ ಎಲ್ಲರೂ ಮಾರು ಹೋದರು. ಭುವಿಗಿಳಿದು ಬಂದು ಮೇಲೆದ್ದಿರುವ ದೇವಲೋಕದ ಬಾಲ ಗಂಧರ್ವನಿವ ಸವಿಭಾವ ಬಸವ ಸಭೆಯನ್ನು ದಿಟ್ಟಿಸಿದನು. ನಾನು ಕಲಿತಿರುವ ವಿದ್ಯೆಯನ್ನು ಅರುಹಲು ಸುಸಮಯವಿದು. ನೆರೆದವರು ಬರಿಯ ಪ್ರೇಕ್ಷಕರಲ್ಲ, ಪಾಂಡಿತ್ಯವಿರುವವರು. ಇಂದೆನಗೆ ಮೌಖಿಕ ಪರೀಕ್ಷೆ. ನನ್ನ ಗೆಲುವೇ ಇವರೆಲ್ಲರ ನಲಿವು ಎಂದಾದರೆ ಬದುಕ ಸಾರ್ಥಕತೆ. ಯೋಚಿಸಿ, ನಂಬಿಕೆ ಇದೆ ಎನಗೆ ಮಾಡಬಲ್ಲೆನು ಮೋಡಿಯನು ಈ ಸಭೆಯಲ್ಲಿ. ಸಿರಿ ಕಂಠದ ಉಲಿತದಲ್ಲಿ ಹಾಡುವೆನು, ಬರೆದ ವಚನಗಳ ಹೇಳುವೆನು ನಿರ್ಧರಿಸಿ ಸಂಗೀತ ಕಚೇರಿ ಪ್ರಾರಂಭಿಸಿದನು. ಕಲಿತ ಸಂಗೀತಗಳನ್ನು ಸುಶ್ರಾವ್ಯವಾಗಿ ಹಾಡುತ್ತಾ ನೆರೆದವರನ್ನು ತನ್ಮಯತೆಯಲ್ಲಿ ತನ್ನವರನ್ನಾಗಿಸಿ ಗುರುಗಳನ್ನು ದಿಟ್ಟಿಸಿ ಹಾಡಿದನು ವಚನವೊಂದನ್ನು. ಅಡ್ಡ ದೊಡ್ಡ ನಾನಲ್ಲಯ್ಯ, ದೊಡ್ಡ ಬಸಿರು ಎನಗಿಲ್ಲಯ್ಯ, ದೊಡ್ಡವರನ್ನಲ್ಲದೆ ನಿಮ್ಮ ಶರಣರು ಮನ್ನಿಸಿರಯ್ಯ, ದೊಡ್ಡತನವೆನಗಿಲ್ಲಯ್ಯ, ಅಂಜುವೆ ನಂಜುವೆ ನಿಮ್ಮ ಪ್ರಮಥರಿಗೆ, ಅನಾಥ ನಾನಯ್ಯ ಕೂಡಲ ಸಂಗಮ ದೇವ. ಬಸವನ ವಚನ ಗಾಯನ ಮುಗಿಯುತ್ತಿದ್ದಂತೆ ಗುರು ಸಂಗಮೇಶ್ವರರು ಕಣ್ದೆರೆದು ಬಸವನನ್ನು ದಿಟ್ಟಿಸಿದರು. ಯಾವ ವಚನವಿದು? ಯಾರ ವಚನವಿದು? ಕೂಡಲ ಸಂಗಮ ದೇವ ವಚನದಾಂಕಿತ ಯಾರದ್ದು? ಅಚ್ಚರಿಯಲ್ಲಿ ಮುಳುಗಿದರು. ಬಸವನ ವಚನ ಗಾಯನ ಮುಂದುವರಿಯಿತು. ಸಭೆಯಲ್ಲಿ ಚಪ್ಪಾಳೆ, ಇನ್ನೊಂದು ಮತ್ತೊಂದು ಮಗದೊಂದು ಬೇಡಿಕೆ ನಿರಂತರವಾಯಿತು. ಅಸಾಮಾನ್ಯನಿವನು, ಬಲು ನಿಪುಣ, ಪರಿಣಿತ, ಚತುರ, ಸರ್ವವಿದ್ಯಾಪಾರಂಗತ, ನಿಶಿತಮತಿ, ಕರುಣಾಳು, ಧೀಮಂತ, ಬಹು ಸುಂದರ, ನುರಿತ ಗಾಯಕ, ಸಾಹಿತ್ಯ ವಿಶಾರದ, ಮೋಡಿಗಾರ, ತಾಪಸಿ, ಶಿಸ್ತಿನ ಸಿಪಾಯಿ, ಒಲವನೇಹಿಗ, ಪರಿಸರ ಪ್ರೇಮಿ, ಬಡ ಜನರ ಬಂಧು, ಮಿತ್ರರ ಆಪ್ತ, ಗುಣಗಾನ ಒಬ್ಬೊಬ್ಬರಿಂದ ಒಂದೊಂದು ರೀತಿಯಲ್ಲಿ ಪ್ರಸರಕ್ಕೆ ಮುಂದಾಯಿತು. ಎಲ್ಲರೂ ಆನಂದದ ಉತ್ಸಾಹದ ಒಲವಿನಲ್ಲಿ, ಇವ ಬಸವ, ನಮ್ಮ ಬಸವ, ನಮ್ಮೆಲ್ಲ ಒಲವುಸಿರು, ಆಪ್ತ ಸಂಗಾತಿ ಎಂದು ಗುಣುಗುತ್ತಿದ್ದರು. ಮೆಚ್ಚುಗೆಯ ಸುರಿಮಳೆ, ಹೊಗಳಿಕೆಯ ಬಿರುಮಳೆ ತೋಯಿಸಿದಂತೆ ಕೂಡಲ ಸಂಗಮವನ್ನು ಬಸವ ಕೊಚ್ಚಿ ಹೋಗದೆ ಹೊಗಳಿಕೆಯ ಪ್ರವಾಹದಲ್ಲಿ ತನ್ನತ ಅರಿಯುವಲ್ಲಿ ಮಗ್ನನಾಗಿ ಇಳೆಯ ಬೇರು ಕಡಿದು ಬಿದ್ದು ಹೋಗದಂತೆ ಅಚಲನಾಗಿದ್ದ, ಆಲಿಸುತ್ತಿದ್ದ.

0: ಹೀಗೆ ನಶೆ ಏರಿಸದಂತೆ ದೃಢ ನಿರ್ಧಾರದಲ್ಲಿದ್ದ ಧ್ಯಾನಸ್ಥ ಗುರುಗಳ ಎದೆ ಬಡಿತ ಕೂಡಲ ಸಂಗಮ ಕೂಡಲ ಸಂಗಮ ಎಂದು ಧ್ವನಿಸುತ್ತಿತ್ತು. ಕೇಳಿದ್ದ ವಚನವಾದ ಅಂದಣವ ನೇರಿದ ಸೊಣಗನಂತೆ ಕಂಡಡೆ ಬಿಡದು ತನ್ನ ಮುಂದಿನ ಸ್ವಭಾವವನ್ನು ಸುಡು ಸುಡು ಮನವಿದು ವಿಷಯಕ್ಕೆ ಹರಿವುದು. ಮೃಡ ನಿಮ್ಮ ನನುದಿನ ನೆನೆಯಲೀಯದು ಎನ್ನಡೆಯ ಕೂಡಲ ಸಂಗಮ ದೇವಾ. ತಮ್ಮೊಳಗೆ ಗುನುಗಿದರು. ಮತ್ತೆ ಧ್ಯಾನಸ್ಥ ಮೌನ. ಇದ್ದಕ್ಕಿದ್ದಂತೆ ಅಂತರಂಗದಾಲಾಪನೆ. ಇದು ಬಸವ ವಚನ ಎಂದು ಧನಿಸಿತು. ಗುರುಗಳು ತಲೆಯೆತ್ತಿ ಬಸವನನ್ನು ನೋಡಿದರು. ಅದೇ ಸಮಯದಲ್ಲಿ ಬಸವನು ತಲೆಯೆತ್ತಿ ಗುರುಗಳನ್ನು ದಿಟ್ಟಿಸಿದ. ಮೌನ ಸಂಪರ್ಕ ಅರಿವಿನ ಚೇತನವಾಯಿತು. ಗುರುಗಳು ಹರ್ಷಿಸಿದರು, ಹರಸಿದರು ಬಸವನಲ್ಲಿ. ಮತ್ತೆ ವಚನಗಳ ಹೇಳುವೆಯ ಕೇಳಿದರು. ಪಾಲಿಗೆ ಬಂದದ್ದು ಪಂಚಾಮೃತ ಭಾವದಲ್ಲಿ ಬಸವ ಒಂದರ ಮೇಲೊಂದು ಹಾಡತೊಡಗಿದ. ಗುರುಗಳು ಕೇಳುತ್ತಲೇ ಇದ್ದರು, ಬಸವ ಹಾಡುತ್ತಲೇ ಇದ್ದ. ಇಬ್ಬರು ಮನೋ ನೆಮ್ಮದಿಯ ಸಿಂಹಾಸನವನ್ನು ಏರಿದರು. ದಿನಗಳು ಉರುಳುತ್ತಿದ್ದಂತೆ ದಿನದುದ್ದದ ಹೊಂಬೆಳಕ ಸವಿಯ ಉನ್ನುತ್ತ ಬಸವ ಬೆಳೆಯುತ್ತಿದ್ದ. ದಾರಿ ಇದೆ ದೂರ, ಸೇರುವಲ್ಲಿ ತೀರ, ಸತ್ಯದರಿವನ್ನು ಹೊಂದಿದ್ದ. ಸಾಹಸವೇ ಸಾಧನೆಗೆ ಬೇರು ಎಂಬುದನ್ನು ಮನಗಾಣಿಸಿಕೊಂಡಿದ್ದ. ಎಲ್ಲರ ಮನಗೆದ್ದು ಚಿರ ನೆನಪಾಗಿ ಅವರೆದೆಯಲ್ಲಿ ನಿತ್ಯ ರಿಂಗಣಿಸುತ್ತಿರಬೇಕು ಎಂಬಾಸೆಯನ್ನು ತನ್ನೆದೆಯ ಉಸಿರಾಗಿಸಿಕೊಂಡಿದ್ದ. ಬಸವ ಮನದಲ್ಲಿ ಸದಾ ರಿಂಗಣಿಸುತ್ತಿದ್ದುದು, ಸಲ್ಲಬೇಕಿಲ್ಲ ನಾನು, ಸಂದಂತೆ ನಾನೆಲ್ಲಿ ಸಲ್ಲುವೆನು ಎಲ್ಲೆಲ್ಲು ಎಂಬುದಾಗಿತ್ತು. ನುಡಿದ, ಬರೆದಿಟ್ಟ, ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಕೂಡಲ ಸಂಗಮ ದೇವ. ದಿನ ವಾರ ಮಾಸ ಉರುಳುತ್ತಿದ್ದಂತೆ ಬಸವ ಬೆಳೆದ. ಹೊಸ ಬೆಳಕ ಅಂದದಲ್ಲಿ ಸಂಭ್ರಮಿಸುತ್ತಾ ತಾನು ತಾನಾಗಿ ಬೆಳೆಯತೊಡಗಿದ. ಒಮ್ಮೆ ಬಸವನಲ್ಲಿ ಗುರುಗಳು ಇಂತೆಂದರು, ಬಸವ ಕಲಿಕೆಗೆಂದು ಕೊನೆಯಿಲ್ಲ, ಕಲಿತಷ್ಟು ಕಲಿಯಬೇಕು ಎಂಬ ಮನ ಇರುವವನಲ್ಲಿ ತಾಯಿ ಶಾರದೆಯು ಅವನಿಂದ ದೂರವಾಗದೆ ಸದಾ ಅವನೊಡನೆಯೇ ನಲಿಯುತ್ತಿರುತ್ತಾಳೆ. ಆದರೆ ಸಮಯ ಎಂಬುದು ನೀನೆಷ್ಟು ಕಲಿತಿರುವಿ, ನೀನೆಂತು ಕಲಿಯುತ್ತಿರುವಿ ಎಂಬುದರ ನಿಜದರಿವು ನನಗಿದೆ. ಶರದೆಯಲ್ಲಿ ಮುಳುಗಿದರೆ ಅದರಾಳಕ್ಕೆ ಎಳೆಯಲಾರೆವು, ಆದರೆ ಚಿಪ್ಪು ಶಂಖಗಳೊಡನೆ ಮುತ್ತು ರತ್ನಗಳನ್ನು ಹೊತ್ತು ತರಬಲ್ಲೆವು. ಅದರಂತೆ ವಿದ್ಯಾಸಾಗರದಲ್ಲಿ ಮುಳುಗಿ ನೀನು ಹೆಕ್ಕಿ ತಂದಿರುವೆ ಅನರ್ಘ್ಯ ರತ್ನಗಳನ್ನು. ಇವು ಇಂದು ಜ್ಞಾನಸೂರ್ಯನ ಪ್ರಖರ ರೂಪದಲ್ಲಿ ಹೊರಬಂದ ವಚನ ರತ್ನಗಳಾಗಿ ಹೊಳೆಯುತ್ತಿವೆ. ನಿಲ್ಲಿಸದಿರು, ಸದಾ ಮುಂದುವರಿಯುತ್ತಿರು. ದಿನ ದಿನವೂ ಅನರ್ಘ್ಯ ವಚನ ರತ್ನಗಳು ಬದುಕ ಬೆಳಗುತ್ತಿರಲಿ. ಮತ್ತೆ ಮೆಲುಸ್ವರದಲ್ಲಿ ಮುಂದಿನ ಸಮಾವರ್ತನದಲ್ಲಿ ನೀನು ಸ್ನಾತಕನಾಗುವಿ. ಇನ್ನು ನಿನಗಿರುವುದು ಆಕಾಶವನ್ನು ಓದಿ ನಕ್ಷತ್ರಗಳನ್ನು ಎಣಿಸಿ ಜಗದಲ್ಲಿ ಆಡುವುದು ಮಾತ್ರ. ದಿನಗಳು ಉರುಳುತ್ತಿದ್ದಂತೆ ಬಸವನ ಮನದಲ್ಲಿ ಗುರುಗಳಾಡಿದ ಮಾತೇ ರಿಂಗಣಿಸುತ್ತಿತ್ತು. ನಾಳೆ ಏನು, ಎಂತೂ, ಎಲ್ಲಿ ಎಂಬುದು ಬಿಡದೇ ಕಾಡುತ್ತಿರುವ ಪ್ರಶ್ನೆಯಾಗಿತ್ತು. ಬಸವನನ್ನು ಗಮನಿಸುತ್ತಲೇ ಇದ್ದ ನಾಗಮ್ಮ ತನ್ನ ಆತ್ಮದಾಲಾಪವನ್ನು ಹಿಡಿದಿರಿಸಿಕೊಳ್ಳದೆ, ಬಸವನಲ್ಲಿ ಬಸವ, ನಿನ್ನ ಅನ್ಯ ಮನಸ್ಕತೆಯನ್ನು ಗಮನಿಸುತ್ತಿರುವೆ, ನಿನ್ನ ನದೆ ನುಡಿಗಳಲ್ಲಿ ಸಹಜತೆ ಗೋಚರಿಸುತ್ತಿಲ್ಲ, ಯಾವುದೋ ಕೊರಗಿನಲ್ಲಿ ದಿನ ಕಳೆಯುತ್ತಿರುವೆ ಎಂಬ ಅನುಮಾನ ನನ್ನನ್ನು ಕಾಡುತ್ತಿದೆ. ಹೇಳು ಬಸವ, ಅದಾವ ಶೂನ್ಯಭಾವ ಕಾಡುತ್ತಿದೆ ನಿನ್ನನ್ನು? ನನಗೆ ನಿನ್ನ ರೀತಿ ನೀತಿ ಮನದ ದುಮ್ಮಳ ಒರಿತು ಕಸಿವಿಸಿ ನನಗೆಲ್ಲವನ್ನು ಅರುಹಿ, ಪ್ರಶಾಂತ ಮನದವನಾಗಿರು ಎಂದಳು. ಬಸವ ನಿಧಾನವಾಗಿ ಇಂತೆಂದನು, ಅಕ್ಕ ಚಿಂತಿಸದಿರು, ಹತ್ತಾರು ಯೋಚನೆಗಳು ಬಂದು ಹೋಗುವ ರೀತಿಯಲ್ಲಿ ಕಾಡುತ್ತಿವೆ.
1: ಇದುವರೆಗೂ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 3 ಕುರಿತು ಮಂಡ್ಯ ಜಿಲ್ಲೆಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
2: ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ?

0: ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900055119. ಧನ್ಯವಾದಗಳು.
1: ನಿಲಯದಿಂದ ಇನ್ನು ಮುಂದೆ ಮುಸ್ಸಾಂಜೆ ಕಾರ್ಯಕ್ರಮದಲ್ಲಿ ಆರೋಗ್ಯ ಸಮಸ್ಯೆ ಮತ್ತು ವೃದ್ಧಾಪ ಜೀವನವನ್ನು ಕುರಿತು ಲಕ್ಷ್ಮೀಪುರದ ಶ್ರೀಯುತ ಮಾಸ್ತಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ಹಿರಿಯರೇ ಮನೆಯ ಲಕ್ಷಣ.
3: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
2: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
3: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
3: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
0: ಪ್ರೀತಿಯ ಜನಧ್ವನಿ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಕೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯ ಜೀವನ ಎಂಬ ವಿಷಯದ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಹೆಚ್ಡಿಕೋಟೆ ತಾಲೂಕಿನ ಸಿಂಗರಮಾನಹಳ್ಳಿ ತಿಟ್ಟು ಗ್ರಾಮದ ಶ್ರೀಯುತ ಜವರನಾಯಕರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಹಾಗೆ ಅವರ ಒಂದು ವೃದ್ಧಾಪ್ಯ ಜೀವನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳಿಯೋಣ. ತತ್ತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ.
0: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ಪರಿಚಯ ಮಾಡಿಕೊಡಿ.
4: ಜವರನಾಯಕ ಸಿಂಗರಮಾನಹಳ್ಳಿ.
0: ಎಷ್ಟು ವರ್ಷ ಆಗಿದೆ ನಿಮ್ಗೆ?
4: ಮನೇಲಿ ಮಗನೇ ಒಬ್ಬ, ಇನ್ನು ಸೊಸೆ, ಅದೇ ಮಗ, ಎರಡು ಮಕ್ಕಳ ಮಗನಿಗೆ.
0: ನೀವು ಮೊದ್ಲೆಲ್ಲ ಶಾಲೆಗೆ ಹೋಗಿಲ್ವಾ? ನೀವು
4: ಏನು ಇಲ್ಲ, ಸೈನ್ ಮಾಡ್ತೀನಿ ಅಷ್ಟೇ.
0: ಸೈನ್ ಮಾಡ್ತೀರಾ ಅಷ್ಟೇ? ನಿಮ್ ಕಾಲದಲ್ಲಿ ಓದೋ ವ್ಯವಸ್ಥೆ ಏನಾರು ಇತ್ತಾ ಅವಾಗ?
4: ಇಲ್ಲ, ಅಪ್ಪರ ಇಲ್ಲ ಬಿಡಿ.
0: ಆತರ ಇಲ್ವೇ ಇರ್ಲಿಲ್ವಾ?
4: ಇಲ್ಲ.
0: ಮತ್ತೆ ಹೆಂಗ್ ಓದ್ತಿದ್ರಿ ಬರಿತಿದ್ರಿ?
4: ಅದೇ ನಮ್ಗ ಆಗ ಮರದ ಮೇಲೆ ಬರಿಸ್ತಿತ್ತು, ಇಲ್ಲ
0: ಅದ್ರಲ್ಲೇ ಕಲ್ತ್ಕೋತಿದ್ರಿ. ಕೂಲಿ ಕೆಲಸ ಮಾಡ್ತಿದ್ರ ನೀವು? ಕೂಲಿ ಕೆಲಸ ಮಾಡ್ತಿದ್ರಾ?
4: ಕೂಲಿದು ಮಾಡ್ತಿದ್ದ, ನಮ್ಮ ಆರಾಮ ಕೆಲಸನು ಮಾಡ್ತಿದ್ದ.
0: ಹೇಗಿರ್ತಿತ್ತು ಇಂದಿಲ್ಲ ಆರಂಭ ನಿಮ್ಗೆ?
4: ಬರ್ವಾಯ್ತಿಲ್ಲ, ಸುಮಾರಾಗಿ ಆಗದು.
0: ಈಗ ಹಿಂದಿನ ಕಾಲದಲ್ಲಿ ಜಮೀನ್ ಎಲ್ಲ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಇರ್ತಿತ್ತು.
4: ಕಷ್ಟ ಅಂದ್ರೆ ಅದೇ ಕಬ್ಬನ ಗುದ್ದಿ ಗುದ್ದಿ ಕೊಳ್ಳಿ ತಕೊಳ್ಳೋದು, ಹೋಗಿ ಗಿಡ ಕೀಳೋದು.
0: ಏನೇನ್ ಬೆಳೆ ಬೆಳಿತಿದ್ರಿ ಅವಾಗ ನೀವು?
4: ಅದೇ ರಾಗಿ, ಕಡಲೆಕಾಯಿ, ಎಳ್ಳು ಹಾಕವ್, ಹಿಂಗ ಏನೇನೋ ಹಾಕವ್ ಸಸ್ಯ.
0: ಬೆಳೆದಿದ್ನೆಲ್ಲ ಸಾಮಾನ್ಗಳನ್ನ ಮಾರ್ಕೆಟ್ ತಲುಪಿಸ್ತಿದ್ರ ಆಗ ನೀವು?
4: ಮಾರ್ಕೆಟ್ಗೆ ಹೋಗ್ತಿದ್ದು.
0: ಏನಿರ್ತಿತ್ತು ಅದ್ರ ಬೆಲೆ?
4: ಬೆಲೆ ಎಳ್ಳು ಸುಮಾರು ಒಂದು 5,000, 6,000, 3,000 ಕಿಲ್ಲು ಇತ್ತು. ಕಡಲೆಕಾಯಿ 7,000, ರಾಗಿ 1,500. ಹಿಂಗ ತರಾವರಿ
0: ಇರ್ತಿತ್ತು. ಈಗ ನೀವು ಆರಂಭ

0: ಮುಂಚೆ ಕೂಲಿಗೆ ಹೋಗ್ತೀನಿ ಅಂತ ಹೇಳಿದ್ರಿ, ಕೂಲಿಲಿ ಎಷ್ಟು ಕೊಡ್ತಿದ್ರು ಸಂಬಳ ನಿಮ್ಗೆ?
1: ಕೂಲಿ ಕಮ್ಮಿ ಆಗಲ್ಲ ಮೇಡಮ್.
0: ಎಷ್ಟು
1: ಎಷ್ಟು ಅಂದ್ರೆ ಏನು ಒಂದ 50 ರೂಪಾಯಿನೊಳಗೆ 25 15 ಕೊಡೋರು ಕಮ್ಮಿ ಆಗ 2 ರೂಪಾಯಿನ ಕಳೆ ಕಿತ್ತೀವಿ ಕಳೆ ಈಗೆಲ್ಲ ತರಾವರಿ ಆಗ್ಲು ಕಮ್ಮಿ.
0: ಈಗ ಕಮ್ಮಿ ಅಂತ ಹೇಳ್ತಿದಿರಲ್ಲ, ಕಮ್ಮಿಲಿ ಹೆಂಗ್ ಜೀವನ ಸಾಕ್ತಿತ್ತು?
1: ಸಾಕ್ತಿತ್ತು ಅಂದ್ರೆ ನಮ್ ಜಮೀನಲ್ಲಿ ಬೆಳ್ಕೊಳ್ಳವಲ್ಲ ನಾವು. ರಾಗಿ ಒತ್ತಿ ಇದ್ರೆ ಭತ್ತ ಕಾಳು ಕಡ್ಡಿ ಎಲ್ಲಾನು ಬೆಳ್ಕೊಳ್ಳವಲ್ಲ ಜಮೀನಲ್ಲಿ. ಅದರಲ್ಲಿ ಜೀವನ ಸಾಕ್ತಿತ್ತು.
0: ಯಾವ ಜಮೀನ ಅಂದ್ರೆ ಜಮೀನ್ ಬಂದಂತ ಜಮೀನಲ್ಲಿ ಅಂದ್ರೆ ಭೂಮಿಲಿ ಬೆಳೆದಂತಹ ಬೆಳೆಗಳನ್ನ ನೀವು ಇಟ್ಕೊಂಡು ಆ 2 ರೂಪಾಯಿಲಿ ಜೀವನ ಸಾಕ್ತಿತ್ತು. ಈಗ ಸಾಮಾನುಗಳೆಲ್ಲ ಹೆಂಗ್ ಸಿಕ್ತಿದ್ವು? ಅಗ್ವಾಗ ಸಿಕ್ತಿತ್ತ ಅವಾಗ?
1: ಅಗ್ವಾಗ ಸಿಕ್ಕಿತ್ತು.
0: ಯಾವ ತರ?
1: ಯಾವ ತರ ಅಂದ್ರೆ ಈಗ 6 ಕಾಸು 3 ಕಾಸು ಇದ್ದವಾಗ 6 ಕಾಸು 3 ಕಾಸು ಅಂದ್ರೆ 6 ಕಾಸು ಕೊಟ್ರೆ 3 ಕಾಸು ಕೊಟ್ರೆ ಒಂದ್ ಎಲ್ಲ ಕೊಡೋರು, ಒಂದಷ್ಟು ಕಳ್ಳೆ ಒಂದ್ ಪಾವ್ ಕಳ್ಳೆ ಕೊಡೋರು, ಪುರಿ ಕೊಡೋರು, ಪೇಪರ್ ಮಿಂಟ್ ಆಳು 3 ಅಂದ್ರೆ
0: 1
1: ಕಾಸು ಆಗ ಒಂದ್ ಪೈಸಾ ಆಯ್ತು ಅವೆಲ್ಲ ಕೊಡೋರು.
0: ಅಂದ್ರೆ ಹೆಂಗೆ ಅಗ್ಗವಾಗಿ ಸಾಮಾನುಗಳು ಸಿಕ್ಕೋದ್ರಿಂದ ಈ 2 ರೂಪಾಯಿ ಅನ್ನೋದು ದುಬಾರಿ ಆಗಿರ್ತಿತ್ತು, ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ರಿ ನೀವು. ಈಗ ತಾತ ನಿಮ್ಮ ಕಾಲದಲ್ಲಿ ಆರೋಗ್ಯ ಅನ್ನೋದು ತುಂಬಾ ಚೆನ್ನಾಗಿರ್ತಿತ್ತು ಅಲ್ವಾ?
1: ಕರೆಕ್ಟ್,
0: ಆರೋಗ್ಯ ಅನ್ನೋದು ಚೆನ್ನಾಗಿರ್ತಿತ್ತು, ತುಂಬಾ ಶಕ್ತಿಯುತವಾಗಿ ಜೀವನ ನಡೆಸ್ತಾ ಇದ್ರಿ.
1: ಶಕ್ತಿನೂ ಇತ್ತು, ಮೊಸರು ಮಜ್ಜಿಗೆ ತುಪ್ಪ ಎಲ್ಲ ಉಂಡಿ ಇತ್ತು ಒತ್ತಡ.
0: ಹೌದು,
1: ಈಗ ಒಂದ್ ಅರ್ಪಾವಿದ್ರು ಡೈರಿ ತಕೊಳ್ತಾರೆ.
0: ಈಗ ಶಕ್ತಿಯುತವಾಗಿ ಜೀವನ ನಡೆಸ್ತೀನಿ ಅಂತ ಹೇಳಿದ್ರಲ್ಲ, ಏನ್ ಆಹಾರದ ಗುಟ್ಟು ಏನೇನ್ ತಿಂತಿದ್ರಿ ಅವಾಗ ನೀವು?
1: ಏನ್ ತಿಂತಿದ್ದೆ ಅದೇ ಇಟ್ಟು ಬನಿ ಇತ್ತು ಚೆನ್ನಾಗಿ ಅನ್ನ ಇಟ್ಟು ಕಾಳು ಕಟ್ಟಿ ಬೇಯಿಸವು ಅವನು ತಿನ್ನ ಬರೋ ಹೋಗ್ತಾವು ತಕೊಳ್ಳೋದು ತಿನ್ನೋದು ಏನ ಪೋಪರ ಆಗ ದಿವಸ ತಿಂತಿದ್ದಿಲ್ಲ ಒಂದ್ 6 ಕೈ 15 ಕೈ.
0: ಈಗ ನೀವು ಹೇಳಿದ್ರಲ್ಲ ನಾವಣೆ ಸಜ್ಜನೆಲ್ಲ ಕುಟ್ಟಿ ಪುಡಿ ಮಾಡ್ಬೇಕು ಅಂದ್ರೆ ಆಗೆಲ್ಲ ಮಿಷಿನ್ ಗಳಿರ್ಲಿಲ್ಲ, ಹೇಗ್ ಬೀಸ್ಕೊಂಡು ಊಟ ಮಾಡ್ತಿದ್ರಿ ಅವನ್ನೆಲ್ಲ?
1: ನಾವಣಿಯ ಒಳ್ಕಲ್ಗೆ ಕುಟ್ಟವು ಒಳ್ಕಲ್ಗೆ ಹಾಕೊಂಡು ಅದು 1 ರೂಪಾಯಿ ಒಂಟೋಗೋದು 7 ರೂಪಾಯಿ ಇರೋದು ನಾವಣೆಗೆ ಅದ ಮಾಡ್ಕೊಂಡು ತಿನ್ನೋದು ಗಂಜಿ ಕಾಯಿಸ್ಕೊಂಡು ಕುಡಿಯೋದು ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋದು ಏನೇನೋ ತರಾವರಿ
0: ಶಕ್ತಿಯುತವಾಗಿರ್ತಿತ್ತವೆಲ್ಲ. ಇತ್ತೀಚಿನ ಆಹಾರಗಳು ತಿಂದ್ರೆ ನಿಮ್ಗೆ ಅನ್ಸುತ್ತೆ
1: ದಿನ ಅಂತಂದ್ರೆ ಏನನ್ಸದೋ ಆದಷ್ಟು ಉಂಟಿವಿ ಅಲ್ಲದವ್ರೆ ಬ್ಯಾಡ ಅಂತೀವಿ.
0: ಈಗ್ಲೂ ಮುದ್ದೆ ಗಿದ್ದೆ ಊಟ ಮಾಡ್ತೀರಾ ನೀವು?
1: ಮುದ್ದೆ ಬೇಕೇ ಬೇಕು, ಮುದ್ದೆ ಉಣ್ಣಕ ಶಕ್ತಿ ಬರ್ತದೆ ಮುದ್ದೆಲಿ.
0: ಹೌದು,
1: ಅನ್ನ ಬೇಕಾಗಿಲ್ಲ.
0: ಹೌದು, ಆಗೆಲ್ಲ ಸೊಪ್ಪು ತಿಂದ್ರು ಒಂದ್ ಉಪ್ಪೆಸರು ತಿಂದ್ರು ತೃಪ್ತಿ ಅಂತ ಅನ್ಸ್ತಿತ್ತು, ಈಗ ಏನೇ ಮೃಷ್ಟನ್ನ ಭೋಜನ ತಿಂದ್ರು ಒಂಥರ ರುಚಿ ಅನ್ಸಲ್ಲ ತೃಪ್ತಿ ಅನ್ಸಲ್ಲ. ಏನ್ ಅನ್ಸುತ್ತೆ ನಿಮ್ಗೆ?
1: ನಮ್ಗೆ ಮುದ್ದರೆ ಕೊಡಿ, ನಮ್ಗೆ ಅನ್ನ ಬ್ಯಾಡಿ. ಉಳ್ಳಿ ಕಾಳು ಹೆಸರು ಉಳ್ಳಿ ಕಾಳು ಬೇಯಾಕಿ ತಣ್ಣಿಕಾಯಿ ಬೇಯಾಕಿ ಅವರಕಾಯಿ ಬೇಯಾಕಿ ಅದು ಸಾರ್ನಲ್ಲಿ ಉಪ್ಸಾರು ಒಂದ್ಸಾರ ಮಾಡ್ಕೊಂಡು ಉಣ್ಣದು.
0: ಈಗ್ಲೂ ಅದೇ ಪಾಲಿಸ್ತಿದ್ದೀರಾ? ಏನಾರು ಆರೋಗ್ಯ ಸಮಸ್ಯೆ ಇಲ್ವಾ ನಿಮ್ಗೆ?
1: ಆರೋಗ್ಯ ಈಗ ಸ್ವಲ್ಪ ವಯಸ್ಸು ಆಗೋಯ್ತಲ್ಲ ಸ್ವಲ್ಪ ಕಮ್ಮಿ ಆಗೋಯ್ತು ಕೆಟ್ಟೋಯ್ತು ಆರೋಗ್ಯ.
0: ನಿಮ್ಗೆಲ್ಲ ಕಣ್ಣು ಚೆನ್ನಾಗಿ ಕಾಣಿಸುತ್ತಾ?
1: ಕಣ್ಣು ಪರವಾಗಿಲ್ಲ.
0: ಬೆಳಗ್ಗೆ ಸಂಜೆ ತನಕ ಮನೇಲಿ ಏನ್ ಮಾಡ್ತೀರಾ ನೀವು?
1: ಕೂತಂಗೆ
0: ಎಲ್ಲೂ ಎದ್ದು ಓಡಾಡಲ್ವಾ?
1: ಹಾಕಿಲ್ಲ, ಅಲ್ಲಿ ಗಂಟ ಏನು ಒಂದ ಅರ್ಧ ಮೈಲಿನ ಹೋಗಿಲ್ಲ ಒಂದು ಪರ್ದಂಗ ಒಂದ್ ಸ್ವಲ್ಪ ಅಲ್ಲಿ ಗಂಟ ಹೋದ್ರೆ ಸುಸ್ತಾದಂಗ ಆಯ್ತೆ ಬಿದ್ಬಿಡಂಗ ಆಯ್ತೆ ತಲೆ ತಿರುಗುತ್ತೆ ಹೋಗ ಹಾಕಿಲ್ಲ ಮನೇಲೇ ಕೂತಿರೋದೆ.
0: ಬಿಪಿ ಶುಗರ್ ಆತರ ಏನಾರು ಇದೆಯಾ ನಿಮ್ಗೆ?
1: ಇಲ್ಲ ಕಮ್ಮಿ, ಅದೇ ಕಮ್ಮಿ ಇಲ್ಲ ಅಪ್ಪರ ಇಲ್ಲ
0: ಆತರ ಯಾವ್ದೇ ಆರೋಗ್ಯ ಸಮಸ್ಯೆ ಇಲ್ಲ. ಈಗ ಹಿಂದಿನ ಕಾಲದಲ್ಲಿ ಮಕ್ಳು ಸಾಕ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಇರ್ತಿತ್ತು, ನಿಮ್ ಮಕ್ಳು ನೀವ್ ಹೇಗ್ ಸಾಕದ್ರಿ?
1: ಕಷ್ಟ ಅಂದ್ರೆ ಬಹಳ ಕಷ್ಟವೇ,
0: ಯಾಕಂತಂದ್ರೆ ಆಗ ತಿನ್ನೋಕು ಬಡತನ ಅಲ್ವಾ. ಈ ನಿಟ್ಟಿನಲ್ಲಿ ನಿಮ್ ಮಕ್ಳನ್ನ ಹೇಗ್ ಸಾಕಿದ್ರಿ ನೀವು? ಎಷ್ಟೆಲ್ಲ ಕಷ್ಟ ಇತ್ತು ಸಾಕ್ಬೇಕಾದ್ರೆ?
1: ಆಗ ಬಹಳ ಕಷ್ಟ ಬಿತ್ತಿದ್ದು, ಅನ್ನ ಸಿಕ್ಕಿಲ್ಲ ಉಣ್ಣಕ್ಕೆ, ಇರೋ ಹೋಗಿ ಗದ್ದೆ ಮಡಗಿರೋ ಹೋಗಿ ಕುಯ್ಯೋದು ಭತ್ತ ಮಾಡ್ಕೊಳ್ಳೋದು.

0: ಮಕ್ಕಳಿಗೆ ಒಂದು ತುಟ್ಟ ಅನ್ನ ಮಾಡ್ಕೊಳ್ಳೋದು. ನಾವು ಆದಷ್ಟು ನೋಡು,
1: ಈಗ ಹಿಂದೆಲ್ಲ ಒಲೆಯಲ್ಲಿ ಮಡಕೆಯಲ್ಲಿ ಅದನ್ನೆಲ್ಲ ಆಹಾರಗಳನ್ನ ಬೇಯಿಸ್ತಿದ್ರಲ್ಲ, ಎಷ್ಟು ಖುಷಿ ಅನ್ಸಿತ್ತು, ಹೇಗ್ ರುಚಿ ಅನ್ಸಿತ್ತು ನಿಮ್ಗೆ?
0: ರುಚಿ ಬಹಳ ರುಚಿ ಇತ್ತು ಆಗ, ಈಗ ರುಚಿ ಇಲ್ಲ ಪಚು ಇಲ್ಲ. ಯಾಕೆ ಅಂದ್ರೆ ಬೆಂಡ್ ಆಗೋಯ್ತು ಗೊಬ್ಬರ, ಗವರ್ಮೆಂಟ್ ಗೊಬ್ಬರ ಜಾಸ್ತಿ ಆಗೋಯ್ತು ಭೂಮಿಗೆ, ಎಲ್ಲ ತಿಂದಾಕ್ಬಿಡ್ತು.
1: ಹಿಂದೆ ಎಲ್ಲ ಹೇಗ್ ಮಾಡ್ತಿದ್ರು?
0: ಹಿಂದೆ ದನಿನ ಗೊಬ್ಬರ ಹಾಕ್ತಿದ್ರು, ಆ ಗೊಬ್ಬರ ಹಾಕ್ತಿದ್ರು ಚೆನ್ನಾಗಿ ಹಿಡಿತಿತ್ತು.
1: ದೂರದೊಳಲ್ಲಿ ನೀರ್ ಹತ್ಕೋ ಬತ್ತಿದ್ರು, ಮಡಕೆಯಲ್ಲಿ ನೀರ್ ಸಂಗ್ರಹ ಮಾಡ್ಕೋತಿದ್ರು, ಒಲೆಯಲ್ಲಿ ಅಡಿಗೆ ಮಾಡ್ತಿದ್ರು.
0: ಸೌದೆಲಿ
1: ಅದೆಲ್ಲ ತುಂಬಾ ಖುಷಿ ಕೊಡ್ತಿತ್ತು, ತುಂಬಾ ರುಚಿಯಾಗಿರ್ತಿತ್ತು, ಆರೋಗ್ಯ ಅನ್ನೋದು ಇರ್ತಿತ್ತು. ಇತ್ತೀಚಿನ ಆಹಾರಗಳು ತಿಂದಾಗ ನಿಮ್ಗೆ ಅನ್ಸುತ್ತೆ
0: ಬಾಯಿ ಸಪ್ಪ ಬಿದ್ದೋಯ್ತದೆ, ಏನ್ ಅನ್ಸ್ತದೋ ಅದೇ ತಿನ್ಬೇಕು ಏನಾದ್ರು ಅನ್ಸ್ತದೆ, ಯಾರ ಬಂದ್ರೆ ತಕೊಳ್ಳೋದು ಇಲ್ಲ ಅಂದ್ರೆ ಸುಮ್ನೆ ಇರೋದು.
1: ಈಗ ತಾತ ನೀವು ಹಿಂದೆ ಎಲ್ಲ ಹಾಸ್ಪಿಟಲ್ಗಳು ಇರ್ಲಿಲ್ಲ?
0: ಇಲ್ಲ, ಇಂಗ್ಲೇಷ್ ಅನ್ನೇ ಮಾಡ್ತಿದ್ದಿಲ್ಲ ನಾವು, ಏನು ಇಲ್ಲ. ಜ್ವರ ಬಂದ್ರೆ ನಮ್ಮ ಅಜ್ಜಿ ಮೆಣಸಿನ ಸಾರು ಜೀರಿಗೆ ಸಾರು ಕಾಯಿಸ್ಕೊಡೋದು, ಕುಡಿಯಪ್ಪ ಅನ್ನೋದು, ನೀರು ಇಯೋದು ಒಂದೆರಡು ಸಾವಿರ ಹುಳ, ಎರಡು ಗ್ಲಾಸ್ ಒಂದು ಗ್ಲಾಸ್ ಕುಡ್ಬಿಟ್ಟು ಮನೆ ಕಂದ್ರೆ ಜ್ವರ ಉಂಟದು
1: ಅಷ್ಟಕ್ಕೆ. ಇನ್ನೇನ್ ಮಾಡ್ತಿದ್ರಿ?
0: ಇನ್ನೇನು ಇಲ್ಲ,
1: ಅಷ್ಟಕ್ಕೆ ವಾಸಿ ಆಗ್ಬಿಡ್ತಿತ್ತ? ಇತ್ತೀಚೆಗೆ ಯಾಕೆ ಇಂಜೆಕ್ಷನ್ ಹಾಕ್ಸ್ಕೋತಿದ್ದಾರೆ?
0: ಈ ಮಾಡ್ಕೊತಾರೆ, ಈಗ ನಾನಾ ತರ ಈ ಬಂದಿದ್ದಾರೆ ಇಟ್ಟಿಟ್ರ
1: ಕಾಯಿಲೆಗಳು. ನಿಮ್ಮ ಕಾಲದಲ್ಲಿ ಯಾವ್ದೇ ರೋಗಗಳು ಇರ್ಲಿಲ್ವಾ? ಅವಾಗ
0: ಇದ್ರು ಅಷ್ಟು ಇತ್ತಿಲ್ಲ ಬಿಡಿ.
1: ಯಾಕೆ
0: ಇಲ್ಲ? ರೋಗ ಕಮ್ಮಿ.
1: ಸರ್ಕಾರದಿಂದ ಏನಾದ್ರು ಸೌಲಭ್ಯ ಬರ್ತಿದ್ಯಾ ನಿಮ್ಗೆ?
0: ಈಗ ಮುದುಕರಿಗೆ ಮೂರ್ತಿ ದೋಸೆ ತಿಂಚಿ ತಿಂತೀನಿ, ತಿಂಗಳಿಗೆ 1200
1: ಬರುತ್ತೆ. ಚೆನ್ನಾಗಿ ಕರೆಕ್ಟ್ ಆಗಿ ಬರ್ತಿದ್ಯಾ?
0: ಬರ್ತದೆ, ಒಂದು 15 ಕಮ್ಮಿ ಆಯ್ತದೆ, ಒಂದು ವಾರ ಕಮ್ಮಿ ಆಯ್ತದೆ, ಜಾಸ್ತಿ ಆಯ್ತದೆ, ಇನ್ನೂ ಬಂದೇ ಇಲ್ಲ. ಈಗ ಒಂದು ತಿಂಗಳು ಮೇಲಾಗೋಯ್ತು.
1: ಈ ಕ್ಯಾಂಪ್ ಇರೋ ವಿಷಯ ಯಾವಾಗ ಗೊತ್ತಾಯ್ತು ನಿಮ್ಗೆ?
0: ಗೊತ್ತಾಯ್ತು
1: ಹೆಂಗೆ?
0: ಇವರು ಕರಿಮುನ್ನಳ್ಳಿ ಅವರು ಹೇಳಿದ್ರು, ಕರಿಮುನ್ನಳ್ಳಿ ಅವರು ಹೋಯ್ತಾ ಇದ್ರಿ ಅಂತ. ಅಲ್ಲಿಗೆ ಸಂತೋಷ್ ಸರ್ಗುರು ಅಲ್ಲಿಗೆ ಅಲ್ಲಿ ಮಾಡ್ಸ್ಕೊಂಡಿರೋದು ಕಣ್ಣು ಆಪರೇಷನ್, ಅವ್ರು ಹೇಳಿ ಅವ್ರ ಜೊತೆಲಿ ಹೋಗಿರೋದು. ಇವರು
1: ಮನೇಲಿ ಹೇಗ್ ನೋಡ್ಕೋತಾರ ನಿಮ್ಮನ್ನ?
0: ಮನೆ ನಮ್ಗೆ ಹೆಂಗ್ಸ್ರೆ
1: ಚೆನ್ನಾಗಿ ನೋಡ್ಕೋತಾರ. ಅವ್ರಿಗೆ ಇತ್ತೀಚೆಗೆ ಕಣ್ಣು ಆಪರೇಷನ್ ಆಗಿದೆ, ಅವ್ರನ್ನ ಹೇಗ್ ನೋಡ್ಕೋ?
0: ನಡನು ಆಪರೇಷನ್ ಆಗದೆ ಕಣ್ಣು ಆಪರೇಷನ್ ಆಗದೆ ಕಾಳಮ್ಮ ಅನ್ನೋರ್ಗೆ
1: ಹೇಗ್ ನೋಡ್ಕೋತಾರೆ ಮನೇಲೆಲ್ಲ ಅವ್ರನ್ನ, ನಿಮ್ಮನ್ನ ಮತ್ತೆ ಅವ್ರನ್ನ ಹೇಗ್ ನೋಡ್ಕೋತಾರೆ ನಿಮ್ಮನೇಲಿ?
0: ಅವ್ರೇ ನೋಡ್ತಾರೆ.
1: ಚೆನ್ನಾಗಿ ನೋಡ್ಕೊಂತಾರ? ತುಂಬಾ ಖುಷಿ ಆಯ್ತು ತಾತ ನಮ್ ಜೊತೆ ಮಾತನಾಡಿದಕ್ಕೆ, ಧನ್ಯವಾದಗಳು.
0: ನಮಸ್ಕಾರ.

0: ನಾವೇನೋ ಜೀತಪತ್ತೆ ಗೇದು ಮಕ್ಕಳು ಸಾಕಕ್ಕ ಇದು ಮಾಡಿ ಜೀತಪತ್ತೆ ಎಷ್ಟಾಗ ಮೂರು ಕಣ್ಕಂದ್ರೆ ಕಮಲ ಸೇರಿನಲ್ಲಿ ಮೂರು ಪಲ್ಲ ವರ್ಷ ಮೂರು ಗೇಯ್ಬೇಕು ಅಂದ್ರೆ ಜೀತ ಗೇಬೇಕು ಗೋಡೆ ಹಬ್ಬಗ ಉಣ್ಬಗ ಕಡುಬು ಒಡೆ ಇದು ಸಾಮಕ್ಕಿ ನವಣ ಗಿವಣ ಕುಟ್ಕೊಂಡು ಜೀವಳ ಕಳಿತಿದ್ವು ಬಡತನ ತಗತ ಸೊಪ್ಪು ಉಪ್ಪಿನಾಗ್ತಿತ್ತಿಲ್ಲ ಆ ಥರ ತಿಂತಿದ್ವಿ ನಾವು ತೂತಲು ಕಾಸಿನ ಕಾಲಾಗ ಕಟ್ಟಪತ್ತ ಗುಡಿಸ್ತಿದ್ವು ಹೋಗಿಲ್ಲ ಗಡೆ ಗುಡ್ಸ್ಕೊ ಬಂದು ಗಂಜ ಕೆಲಸ ಕುಟ್ಕೊಂಡು ಮಾಡ್ತಿದ್ವು ಆವಾಗ ಈಗ ಈ ಚುನಾವಣೆ ಕಾಲ ಬತ್ತಲ್ಲ ಕಂಪ್ಯೂಟರ್ ಕಾಲ ಇದು ಇದರಿಂದ ಚುನಾವಣೆ ಬಂದಾಗ ನಾವು ಇಂದಾದ್ರು ಮಕ್ಕಳು ಮುಂದಕ್ಕೆ ಬಿಟ್ಟು ಕಾಲ ಕಳ್ಕೊ ಹೋಗ್ತಾರೆ
1: ಏನು ಮಾಡ್ತಿದ್ರಿ ನಿಮ್ಮ ಕಾಲದಲ್ಲಿ
0: ಹೇಳೋ ಜೊತೆಗೆ ಇತ್ತು ನಮ್ಗೆ ಆಸ್ತಿ ಪುಸ್ತಿ ಇತ್ತಿಲ್ಲ ಬಡ್ತನ ಜೊತೆ ಇದ್ಕೊಂಡು ಕೇಳ್ತಿದ್ವು ಮಕ್ಕಳು ಸಾಕಕ್ಕ ಅಲ್ಲಿ ಇಲ್ಲಿ ಯಾಕೇನ ಮೂರು ಹಣೆ ಕೊಟ್ರೆ ಒಂದು ಹತ್ತು ತುಳು ಬರೀರು ಒಂದು ಚೌಕ ಒಂದು ಚಡ್ಡಿ ಬತ್ತಿತ್ತು ಹಾಗಾದ್ರೆ ಈಗ ಔಷಧಿ ಕಸ ಇದ್ದಾರೆ ನಾಡಗ ಔಷಧಿ ಪುರತಲ್ಲ ತಗೊಂಡು ಮ್ಯಾಪ್ ಮ್ಯಾಪ್ಕೊಂಡು ಸಾವಿರದು ಹೆಚ್ಚು ಸಾರದು ಒಂದು ನೆಕ್ಕೋದು ಊಟ ಇದ್ದಿದ್ದು ಜೀರಿಗೆ ಹೆಸರು ಕಳಿಸೋದು ಕೊತ್ತಂಬರಿ ಇದಾರದು ಕುಡಿದ್ಬಿಟ್ಟು ಬೆಳಗ್ಗೆ ಜಾಗ ಈ ಹುಳಿ ಕಾಳು ಹುಳಿ ಕಾರ ಸಾರು ಅಂತ ಮಾಡಿಬಿಟ್ರೆ ಫಿನಿಶ್ ಜರ ಹೊಟ್ಟೈತಿದ್ದೆ ಹೊಟ್ಟೈತಿದ್ದೆ ಆಗ ಡಾಕ್ಟ್ರ್ ಗಿಟ್ರು ಇದು ಅಲ್ಲಿ ಇತ್ತಿಲ್ಲ ಪೆದ್ದ ಕಾಲಾಗ
1: ಜಾಸ್ತಿ ಇರ್ತಿತ್ತು
0: ದವಸ ಧಾನ್ಯ ಹೇಳಿದ ದವಸ ಧಾನ್ಯ ಜಾಸ್ತಿ ಕಾಸು ಕಮ್ಮಿ ಆಗ ಒಂದು ಹಣೆ ಎರಡು ಹಣೆ ನಾಲ್ಕು ಮೂರು ಹಣೆ ಒಂದು ಆರು ಕಸು ಮೂರು ಕಸು ಕಾಲಾಗ ತೂತಿನ ಕಸಿನಲ್ಲಿ ನೋಡಿ ನೋಡಿ ಕೊಡಿಸ್ಕೊಳ್ಳೋದು ಎತ್ತು ನೋಡಿ ಗುಡಿಸ್ಕೊಳ್ಳೋದು ಜಾತ್ರೆಗೆ ಹೋಗೋದು ಆಗ ಕಡ್ಬೋಡ ಒಂದು ನಾಲ್ಕು ಹಣೆಗೆ ಮೂರು ಹಣೆ ಇಷ್ಟು ಕೊಡ್ತಿದ್ರು ತೂತಿನ ಕಸು ಕೊಟ್ರೆ ಹ್ಞೂ ಆ ಥರದ ಕಾಲ ನಮಗೆ ಈಗ ವಯಸ್ಸು 80 ವರ್ಷ ಆಗದ ಅಲ್ಲಿವ್ರ ಗಂಟೆ ಇರೋದೇ ಹೇಳ್ತಾ ಇರೋದು
1: ಸ್ವಾಮಿ ವಿವೇಕಾನಂದ ಹಾಸ್ಪಿಟಲಲ್ಲಿ ಕಣ್ಣಿನ

0: ಶಸ್ತ್ರಚಿಕಿತ್ಸೆ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾಯ್ತು?
1: ನಮ್ಮ ಒಂದು ನಮ್ಮ ಅಮ್ಮಗೈತು ಇಲ್ಲಿ ಆಗ ಬೆಂಗಳೂರಿಗೆ ಹೋಗಿ ಅಂತ ಮಾಡಿದ್ರು. ಅಲ್ಲಿ ಹೋಗಿ ಮೈರಾಡಿನಲ್ಲಿ ತೋರಿಸ್ತಿ, ಅದು ಬಿ ಪಿ ಜಾಸ್ತಿ ಜಾಸ್ತಿ ಅಂದ್ಬಿಟ್ಟು ಕೊಡ್ತಿದ್ರು. ಅದು ನುಂಗಿದ್ರು ಕಮ್ಮಿ ಆಗ್ತಿತ್ತಿಲ್ಲ. ಆಗ ನಮ್ಮ ಹುಡುಗಿಲಿ ಪರಿಚಯವಾಗಿ ಇಲ್ಲೇ ಇತ್ತು ಹಾಸ್ಪಿಟ್ಲಲ್ಲಿ. ಇಲ್ಲೇ ಆಗ ಕ್ಯಾಂಪ್ ಇಡ್ತಾರ
2: ಪಪ್ಪ ಇರ್ಗಾರ್ಕಲ್ಲೆಲ್ಲ ಹೇಳಿ ಇದು ಮಾಡಿ ಪರಿಚಯ ಆಗಿ
1: ಆಗಿದಾಗಿ ನಮಗೂ ಒಳ್ಳೇದಾಯ್ತು. ಒಂದೊಂದು ಕಣ್ಣು ಮಾಡಿಕೊಟ್ಟಾರ, ಇನ್ನೊಂದು ಕಣ್ಣು ಮಾಡಿಲ್ಲ, ಅದಕ್ಕೆ ಒಳ್ಳೇದಾಗದ ಅಂದ್ಬಿಟ್ಟು ನನಗೆ ಈಗ ಬಂದಿರೋದು.
0: ಮೊದಲು ಕಣ್ಣು ಆಪರೇಷನ್ ಮಾಡಿದಾಗ ಯಾವ ಥರ ಪಥ್ಯದಲ್ಲಿದ್ರಿ?
1: ಒಂಥರ ಮುಂಜುಗಿದ್ರು, ಕಣ್ಣು ಕಾಣಲ್ಲ, ಒಂಥರ ಮುಂಜುರು, ಒಂದು ಮುಳ್ಳಿಡ್ದು ಕಾಣಲ್ಲ, ಒಂದು ಸೆತ್ತ ಸಿರೋದ್ರು ಕಾಣಲ್ಲ, ಒಂದೇನೇವರು ಕಾಣಲ್ಲ, ಒಂಥರ ಗುಕ್ಕು ಮತ್ತು ಕಣ್ಣೆಲ್ಲ ಮುಂಜುರು, ಕಸುರ್ದು ಕಸುರು ಇದಕ್ಕಾದ್ರೆ ಗೇದು ಗೇದು ದರ್ಪಣ ಕಡೆಗೆ ಆಗೋಗ್ಬಿಟ್ಟು ಅದು ಇದಾಗಿಬಿಟ್ಟು ಕಾದಿದ್ದು ಕಷ್ಟಪಟ್ಟರು. ಆಗ 7 ಗಂಟೆ ಬಂದು ಮಾಡಿ ಈಗ ನಮಗೂ ಒಳ್ಳೇದಾಗದ.
0: ಕಣ್ಣನ್ನ ಸೇಫ್ಟಿಯಾಗಿ ನೋಡ್ಕೋಬೇಕು ಅಂತ ಇರುತ್ತೆ. ಈ ನಿಟ್ಟಿನಲ್ಲಿ ಕನ್ನಡಕ ಹಾಕೋದಾಗಿರ್ಬೋದು, ಡ್ರಾಪ್ ಹಾಕೋದಾಗಿರ್ಬೋದು, ಯಾವ ಥರ ಪಾಲಿಸ್ಕೊಂಡ್ರಿ?
1: ಇಲ್ಲಿ ಹೇಳಿದ್ರು ನಿಮ್ಮ ಹತ್ತಿರ ಮಾಹಿತಿ ಕೊಟ್ರು ನಮ್ಗೆ, ಅದ ಕಣ್ಣಿಗೆ ಈ ಥರ ಇದಾಗ್ಬೇಡಿ, ನಿರ್ಮಿ ಬೇಡಿ, ಅದು ಕಣ್ಣು ಸ್ವಲ್ಪ ಮುಖ ಸುಟ್ಕೊಳ್ಳಿ, ಇದು ಕಣ್ಣಿಗೆ ಇಷ್ಟಗೊಂಡು ತೊಟ್ಟು ಬಿಟ್ಕೊಡಿ, ಇದು ಒಳ್ಳೇದಾಯ್ತಾ ಅಂತ ಹೇಳೋದು. ಅದೇ ಥರ ಮಾಡ್ಕೊಂಡು ಒಳ್ಳೇದಾಯ್ತು.
0: ಮಾತ್ರೆ ತಗೊಂಡಿದ್ರ?
1: ಮಾತ್ರೆ ಕೊಟ್ಟಿದ್ರು, ಇಲ್ಲಿ ಮಾತ್ರೆ ಕೊಟ್ಟಿದ್ರು, ಆಮೇಲೆ ಡ್ರಾಪ್ ಕೊಟ್ಟಿದ್ರು, ಒಂದೊಂದು ತೊಟ್ಟು ಗಂಟು ಗಂಟಕ್ಕೂ ಬಿಟ್ಕೊಳ್ಳಿ ಅಂತ ಹೇಳಿದ್ರು. ಅವೆಲ್ಲನೂ ಬಿಟ್ಕೊತೀನೋ, ಎಲ್ಲ ಒಳ್ಳೇದಾಯ್ತು.
0: ಒಂದು ಕಣ್ಣು ಕಾಣಿಸೋದ್ರಿಂದ ಎಷ್ಟು ಉಪಯೋಗ ಆಯ್ತು ನಿಮಗೆ?
1: ಒಂದು ಕಣ್ಣು ಕಾಣಲು, ಒಂದು ಕಣ್ಣು ಚೆನ್ನಾಗಿ ಕಾಣುತ್ತೆ, ಇನ್ನೊಂದು ಕಣ್ಣು ಮಕ್ಕಳು ಭೂತ ಭೂತ ಕಾಣಲೇ ಇಲ್ಲ. ಅದು ಖುಷಿ ಅಂತ ನಮಗೆ ಕಲ್ಲಧಾನ್ಯ ಅಂತ ಜನ ಥರ ಅಪ್ಪಡಾತವರು ದರ್ಭ ಕಟ್ಕೊಡೋ ಹಂಗೆ ಏನೇ ಇದೊಂದು ನಮ್ಗೆ ಧಾನ್ಯ ಅಂತಂದಾಗ ಸಾಯೋರ್ ಗಂಟೆ ಬಂದು ಇದಕ್ಕೆ ಇದಕ್ಕೆ ಇದು ಮಾಡ್ಕೊಂಡು ನಾವು ಮಾಡ್ಕೊಳೋದಕ್ಕೆ ಒಳ್ಳೇದಾಗಿ ಒಳ್ಳೇದಾಗದ ನಮ್ಗೆ ಏನು ಕೆಟ್ಟದಾಗಿಲ್ಲ.
0: ಈಗ ಮತ್ತೆ ಕಣ್ಣಿನ ಆಪರೇಷನ್ ಬಂದಿರೋದು ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ಎರಡನೇ ಸರಿ ಆಪರೇಷನ್ ಬಂದಿರೋದು,
1: ಒಂದ್ಗೆ ಒಳ್ಳೇದಾಗಿರಗಟ್ಟೆ ಇನ್ನೊಂದು ನಮ್ಗೆ ಒಳ್ಳೇದಾಯ್ತು ಅಂದ್ಬಿಟ್ಟು ನಾವು ಬಂದಿದ್ವಿ ಖುಷಿಯಾಗ ಮಾಡಿಸ್ಕೋಬೇಕು.
0: ಚೆನ್ನಾಗಾದ್ಮೇಲೆ ಏನು ಕೆಲಸ ಮಾಡ್ಬೇಕು ಅನ್ಕೊಂಡಿದ್ರಿ?
1: ಏನು ಕೆಲಸ ಈಗ ನಮ್ಗೆ ವಯಸ್ಸಾಯ್ತು ಸರ್, ಇನ್ನೇನು ಮಾಡೋಕ್ಕಿದ್ದು ಪಟ್ಟು ಕೊಡ್ತಾರೆ ಮನೇಲಿ ಯಾರು ಚೆನ್ನಾಗಿ ನೋಡ್ಕೋತಾರ ನಮ್ಮ ಹೆಡ್ತಿ ಮಕ್ಕ ಗಂಡೈಕ್ರು ಹೋಗಾರ ಥರ ನಾವು ಹೋಗಲ್ಲ, ಏನು ಆಸ್ತಿ ಬುಸ್ತಿ ಇಲ್ವಲ್ಲ, ನಾವು ಕೂಡ ಹೋಗಲ್ಲ, ಮಾತಾಡ್ತೀವಿ ಕತ್ತಾಡಿಸ್ತಾರ, ಇಲ್ಲಿ ಬೈದೋ ಮಗ ನಿಮ್ಗೆ ಗೊತ್ತಿಲ್ಲ, ಅವಳೇ ನಮ್ಮ ಇದನ್ನೆಲ್ಲ ಮಾಡಿ ನೋಡ್ಕೋತಾಳೆ. ಪಿಂಚಣಿ ದುಡ್ಡು ಬರ್ತದ ಹೆಂಗೆ ಚಾರ್ ಕಸ ಮೂರು ಕಸ ರಾಯ ಕೊಟ್ಟು ತಗೊಂಡ್ಕೊಂಡು ಕಾಲ ಕಳೀತು.
0: ಕಣ್ಣು ಸಮಸ್ಯೆ ಬಿಟ್ಟು ನೀವು ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ ಅಲ್ಲ? ಆರೋಗ್ಯ ಸಮಸ್ಯೆ ಇನ್ಯಾವುದೂ ಇಲ್ಲ,
1: ಯಾವುದೂ ಇಲ್ಲ. ಬಿ ಪಿ ಅದ, ಬಿ ಪಿ ಆತಕ್ಕೆ ಬರ್ತದ್ರು ಸಹ ಇವ್ರು 15 ದಿನ ಮಾತ್ರ ಬಿಟ್ಬಿಟ್ಟು ಕುಡಿಯದ, ನಿದ್ರೆ ಹುಷಾರಿಲ್ಲಾಗೈತು, ನಿದ್ರೆ ಬರಲಿಲ್ಲ, ಅದು ಸ್ವಲ್ಪ ಟೆನ್ಷನ್ ಆಗಿ ಬಿ ಪಿ ಜಾಸ್ತಿ ಆಗ್ಬಿಡೋದು ಇಷ್ಟೇ. ನೀನು ನಾನು ಏನು ಎಂದಿದ್ರು ಕಣ, ತುಂಬ
0: ಖುಷಿ ಆಯ್ತು. ಹೀಗೆ ಚೆನ್ನಾಗಿ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಆಯ್ತಾ? ತುಂಬ ಖುಷಿ ಆಯ್ತು, ಧನ್ಯವಾದಗಳು.
1: ಆಯ್ತು ಮೇಡಮ್ ಅವರು, ಧನ್ಯವಾದಗಳು.

0: ಬೆಳಕು.
1: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಮುಸ್ತಂಜಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತನಾಡಿದವರು ಹೆಚ್ ಡಿ ಕೋಟೆ ತಾಲೂಕಿನ ಲಕ್ಷ್ಮೀಪುರದ ಶ್ರೀಯುತ ಮಾಸ್ತಯ್ಯರವರು ಮತ್ತು ಶ್ರೀ ಜವರ ನಾಯಕರವರು. ಇಲ್ಲಿಗೆ ಇವತ್ತಿನ ಒಂದು ಮುಸ್ತಂಜಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸ್ತಂಜಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
2: ಹಿರಿಯರೇ ಮನೆಯ ಲಕ್ಷಣ.
3: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
2: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
3: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ತಂಜಿ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
3: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಇದುವರೆಗೂ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯ ಜೀವನ ಮತ್ತು ಆರೋಗ್ಯ ಸಮಸ್ಯೆಯನ್ನು ಕುರಿತು ಲಕ್ಷ್ಮೀಪುರದ ಶ್ರೀಯುತ ಮಾಸ್ತಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಕುಮಾರಿ ಸ್ಫೂರ್ತಿರವರು.
5: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡೋಣ.

0: ಮಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೀಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ, ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ @2026 #safe.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್, ಹು ಕ್ಯಾನ್ ಸಿ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್, ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930 ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದು ನಾವು ಮಾತನಾಡಲಿರುವ ವಿಷಯ ಅತ್ಯಂತ ಮಹತ್ವದ

0: ಇದೆ. ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಗಳು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಹಣ, ಗ್ಯಾರಂಟಿ ಲಾಭ, ರಿಸ್ಕ್ ಇಲ್ಲದ ಇನ್ವೆಸ್ಟ್ಮೆಂಟ್ ಎಂಬ ಆಮಿಷಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಪ್ ಗುಂಪುಗಳಲ್ಲಿ, ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ತುಂಬಾ ಕಾಣಿಸುತ್ತಿವೆ. ಹಲವರು ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ ಹಣವನ್ನೇ ಕಳೆದುಕೊಂಡಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಅದು ಹೇಗೆ ನಡೆಯುತ್ತದೆ? ನಾವು ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು? ಇವೆಲ್ಲದರ ಬಗ್ಗೆ ಇಂದು ವಿವರವಾಗಿ ತಿಳಿದುಕೊಳ್ಳೋಣ.
1: ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆಯ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸಿ ಅವರಿಂದ ಹಣ ಕಸಿದುಕೊಳ್ಳುವ ವಿಧಾನ. ಸ್ಕ್ಯಾಮರ್ಗಳು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನೀವು 10,000 ಹೂಡಿಸಿದರೆ 30 ದಿನಗಳಲ್ಲಿ 20,000 ಆಗುತ್ತದೆ. ಇದು ಸರ್ಕಾರ ಮಾನ್ಯತೆ ಪಡೆದ ಯೋಜನೆ. ಸ್ಟಾಕ್ ಮಾರ್ಕೆಟ್ ಅಥವಾ ಕ್ರಿಪ್ಟೋದಲ್ಲಿ ಖಚಿತ ಲಾಭ ಸಿಗುತ್ತದೆ. VIP ಗ್ರೂಪ್ಗೆ ಸೇರಿಸಿದರೆ ಸಿಗ್ನಲ್ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆರಂಭದಲ್ಲಿ ಅವರು ಸ್ವಲ್ಪ ಲಾಭ ತೋರಿಸಬಹುದು. ಇದರಿಂದ ಜನರಲ್ಲಿ ನಂಬಿಕೆ ಮೂಡುತ್ತದೆ. ನಂತರ ದೊಡ್ಡ ಮೊತ್ತ ಹೂಡಿಸಲು ಹೇಳುತ್ತಾರೆ. ಹಣ ಹಾಕಿದ ನಂತರ ಫೋನ್ ಸ್ವಿಚ್ ಆಫ್, ವೆಬ್ಸೈಟ್ ಕ್ಲೋಸ್, ಗ್ರೂಪ್ ಡಿಲೀಟ್.
2: ಸಾಮಾನ್ಯವಾಗಿ ಕಾಣುವ ಇನ್ವೆಸ್ಟ್ ಸ್ಕ್ಯಾಮ್ಗಳ ವಿಧಗಳು: ಫೋನ್ಸಿ ಸ್ಕೀಮ್, ಹೊಸ ಜನರಿಂದ ಹಣ ತೆಗೆದು ಹಳೆಯವರಿಗೆ ಲಾಭ ನೀಡುವುದು, ಹೊಸ ಸದಸ್ಯರು ಬರದೆ ಹೋದರೆ ಯೋಜನೆ ಕುಸಿಯುತ್ತದೆ. ಕ್ರಿಪ್ಟೋ ಸ್ಕ್ಯಾಮ್, ಹೊಸ ಕ್ರಿಪ್ಟೋ ಕಾಯಿನ್, ಬ್ಲ್ಯಾಕ್ ಚೈನ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಹೂಡಿಕೆ ಕೇಳುವುದು. ಫೇಕ್ ಟ್ರೆಂಡಿಂಗ್ ಆ್ಯಪ್ಗಳು, ನಕಲಿ ಆ್ಯಪ್ಗಳಲ್ಲಿ ಲಾಭ ತೋರಿಸಿ ವಿತ್ಡ್ರಾ ಮಾಡಲು ಹೋದಾಗ ಟ್ಯಾಕ್ಸ್ ಚಾರ್ಜ್ ಹೆಸರಿನಲ್ಲಿ ಮತ್ತೆ ಹಣ ಕೇಳುವುದು. ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಟ್ರೆಂಡಿಂಗ್ ಗ್ರೂಪ್ಗಳು, ಸ್ಟಾಕ್ ಟಿಪ್ಸ್, ಇಂಟರ್ಡೇ ಸಿಗ್ನಲ್ ಹೆಸರಿನಲ್ಲಿ ಹಣವನ್ನು ಕಲೆ ಹಾಕುವುದು. ರಿಯಲ್ ಎಸ್ಟೇಟ್ ಅಥವಾ ಚಿಟ್ ಫಂಡ್ ಮೋಸಗಳು, ಕಡಿಮೆ ದರದಲ್ಲಿ ಜಾಗ ಕೊಡುತ್ತೇವೆ ಎಂದು ಹೇಳಿ ಮುಂಗಡ ಹಣ ಪಡೆದು ನಾಪತ್ತೆಯಾಗುವುದು.
3: ಈ ಸ್ಕ್ಯಾಮನ್ನು ಗುರುತಿಸುವ ಲಕ್ಷಣಗಳು ಇಂತಿವೆ: ಅತಿಯಾದ ಲಾಭದ ಭರವಸೆಯನ್ನು ನೀಡುವುದು, ತಕ್ಷಣ ಹಣ ಹೂಡಲು ಒತ್ತಡವನ್ನು ಏರುವುದು, ದಾಖಲೆಗಳಿಲ್ಲದಂತಹ ಕಂಪನಿಗಳು, ಅಧಿಕೃತ ವೆಬ್ಸೈಟ್ ಅಥವಾ ರಿಜಿಸ್ಟ್ರೇಷನ್ ಮಾಹಿತಿ ಇಲ್ಲದಿರುವುದು, ಈ ಆಫರ್ ಇಂದು ಮಾತ್ರ ಎಂದು ಒತ್ತಡದ ಮಾತುಗಳನ್ನು ಆಡುವುದು. ಒಂದು ಮಾತು ನೆನಪಿಟ್ಟುಕೊಳ್ಳಿ: ಹೆಚ್ಚು ಲಾಭ ಎಂದರೆ ಹೆಚ್ಚು ಅಪಾಯ, ಅಪಾಯವೇ ಇಲ್ಲದೆ ಹೆಚ್ಚು ಲಾಭ ಎಂದರೆ ಅದು ಸ್ಕ್ಯಾಮ್ ಅಥವಾ ಮೋಸ ಆಗಿರುವ ಸಾಧ್ಯತೆ ಹೆಚ್ಚು. ಯಾಕೆ ಜನರು ಮೋಸಕ್ಕೆ ಒಳಗಾಗುತ್ತಾರೆ? ಬೇಗನೆ ಶ್ರೀಮಂತರಾಗಬೇಕೆಂಬ ಆಸೆ, ಆರ್ಥಿಕ ಸಂಕಷ್ಟ, ಇತರರು ಲಾಭ ಪಡೆದಿದ್ದಾರೆಂಬ ನಂಬಿಕೆ, ಸಾಮಾಜಿಕ ಜಾಲತಾಣದ ಪ್ರಭಾವ ಮತ್ತು ಆರ್ಥಿಕ ಜ್ಞಾನದ ಕೊರತೆ. ಸ್ಕ್ಯಾಮರ್ಗಳು ನಮ್ಮ ಭಾವನೆಗಳನ್ನು ಬಳಸುತ್ತಾರೆ. ಲೋಭ, ಭಯ, ತುರ್ತು ಪರಿಸ್ಥಿತಿ. ಹೇಗೆ ಜಾಗರೂಕರಾಗಬೇಕು? ಯಾವುದೇ ಹೂಡಿಕೆ ಮಾಡುವ ಮುನ್ನ ಕಂಪನಿಯ ರಿಜಿಸ್ಟ್ರೇಷನ್ ಪರಿಶೀಲಿಸಬೇಕು. ಸೆಬಿ ಅಥವಾ RBI ಮಾನ್ಯತೆ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಗೂಗಲ್ನಲ್ಲಿ ಕಂಪನಿಗಳ ಬಗ್ಗೆ ರಿವ್ಯೂಗಳನ್ನು ನೋಡಬೇಕು ಹಾಗೂ ಕುಟುಂಬದವರೊಂದಿಗೆ ಚರ್ಚಿಸಬೇಕು. ತಕ್ಷಣ ಹಣ ಹಾಕಿ ಎಂದರೆ ಒತ್ತಡಕ್ಕೆ ಒಳಗಾಗಬಾರದು ಹಾಗೂ ಅಜ್ಞಾತ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು. ಒಂದು ಸರಳ ನಿಯಮ: ನಿಮಗೆ ಅರ್ಥವಾಗದ ಹೂಡಿಕೆಯನ್ನು ಮಾಡಬೇಡಿ.
1: ಹಾಗಾದರೆ ಮೋಸವಾದರೆ ಏನು ಮಾಡಬೇಕು? ಯಾರಾದರೂ ಈಗಾಗಲೇ ಮೋಸಕ್ಕೆ ಒಳಗಾಗಿದ್ದರೆ ತಕ್ಷಣ ಬ್ಯಾಂಕ್ಗೆ ಮಾಹಿತಿ ನೀಡಿ. ಸೈಬರ್ ಕ್ರೈಂ ಹೆಲ್ಪ್ಲೈನ್ ನಂಬರಾದ 1930 ಕರೆ ಮಾಡಿ. cybercrime.government.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಎಲ್ಲ ಚಾಟ್, ಟ್ರಾನ್ಸಾಕ್ಷನ್, ಸ್ಕ್ರೀನ್ಶಾಟ್ಗಳನ್ನು ಉಳಿಸಿ. ತಡ ಮಾಡಬೇಡಿ. ಬೇಗ ಮಾಹಿತಿ ನೀಡಿದರೆ ಹಣ ವಾಪಸ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ.
0: ಒಂದು ಚಿಕ್ಕ ನೈಜ ಕಥೆ: ಒಬ್ಬ ನಿವೃತ್ತ ಶಿಕ್ಷಕರು ತಮ್ಮ ಪಿಂಚಣಿ ಹಣವನ್ನು ಡಬಲ್ ಆಗುತ್ತದೆ ಎಂಬ ಆಮಿಷಕ್ಕೆ ಒಳಗಾಗಿ ಹೂಡಿಕೆ ಮಾಡಿದರು. ಆರಂಭದಲ್ಲಿ 5,000 ಲಾಭ ತೋರಿಸಿದರು. ನಂತರ ಅವರು 5,00,000 ಹೂಡಿದರು. ಒಂದು ವಾರದ ನಂತರ ಆ್ಯಪ್ ಕೆಲಸ ನಿಲ್ಲಿಸಿತು, ಗ್ರೂಪ್ ಅಳಿಸಲಾಯಿತು. ಇದು ಕೇವಲ ಒಂದು ಉದಾಹರಣೆ. ಇಂತಹ ಸಾವಿರಾರು ಪ್ರಕರಣಗಳು ನಡೆಯುತ್ತಿವೆ.
2: ಇದಕ್ಕೆ ಆರ್ಥಿಕ ಜ್ಞಾನ ತುಂಬ ಅಗತ್ಯ. ಹಣ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಹೂಡಿಕೆ ಮಾಡಲು ಬ್ಯಾಂಕ್ನಲ್ಲಿ FD ಇಡುವುದು, ಮಾನ್ಯತೆ ಪಡೆದ ಸಂಸ್ಥೆಗಳ ಮೂಲಕ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡುವುದು, ಸರ್ಕಾರದ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡುವುದು, ವಿಶ್ವಾಸಾರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು, ಇವುಗಳಂತಹ ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು.
0: ಅಂತಿಮ ಸಂದೇಶ: ಸ್ನೇಹಿತರೆ, ಸ್ಕ್ಯಾಮರ್ಗಳು ಹೊಸ ಹೊಸ ರೂಪದಲ್ಲಿ ಬರುತ್ತಾರೆ. ಆದರೆ ನಮ್ಮ ಜಾಗರೂಕತೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ಡಬಲ್ ಹಣ ಎಂಬ ಮಾತು ಕೇಳಿದಾಗ ಒಮ್ಮೆ ಯೋಚಿಸಿ, ಪರಿಶೀಲಿಸಿ, ಆಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ.

ನಿಮ್ಮ ಪರಿಶ್ರಮದ ಹಣವನ್ನು ರಕ್ಷಿಸುವುದು ನಿಮ್ಮ ಜವಾಬ್ದಾರಿ. ಇಂದಿನ ಕಾರ್ಯಕ್ರಮ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಧನ್ಯವಾದಗಳು.

0: ಇದುವರೆಗೂ ಗಾನ ಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಹಳೆಯ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾಂಧುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಹತ್ತರಿಂದ 19 ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
2: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
1: ಈ ಎಲ್ಲಾ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ

0: ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 17 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: DVJ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಎಲ್ಲರಿಗೂ ನಮಸ್ಕಾರ. DVJ ಮಂಕುತಿಮ್ಮನ ಕಗ್ಗದ ಮುಕ್ತಕಗಳನ್ನು ನೋಡ್ತಾ ಬರ್ತಾ ಇದ್ದೀವಿ. ಇದುವರೆಗೂ DVJ ಮುಕ್ತಕಗಳಲ್ಲಿ ಅನೇಕ ಪ್ರಶ್ನೆಗಳು ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ವಾಸ್ತವವಾಗಿ ನೋಡಬೇಕಾದ್ರೆ ಇವೆಲ್ಲ ನಮ್ಮ ಪ್ರಶ್ನೆಗಳು ಕೂಡ, ನಮಗೂ ಇದೇ ಪ್ರಶ್ನೆಗಳು ಬಂದಿರ್ತವೆ. ನೆನ್ನೆಯ ಮುಕ್ತಕದಲ್ಲಿ ಒಂದು ಮಾತನ್ನು ನಾವು ಕೇಳಿದ್ವಿ, ಯಾವುದು ಒಳ್ಳೆಯದು ಅಂತ ನಾನು ಭಾವಿಸ್ತೀನೋ ಅದು ಬಹುಶಃ ಲಾಂಗ್ ಟರ್ಮ್ ದೀರ್ಘಕಾಲಿಕವಾಗಿ ನೋಡಿದಾಗ ಅದು ಒಳ್ಳೆಯದಲ್ಲದೇ ಇರ್ಬೋದು. ಸೊ ನಮ್ಮ ಗಣನೆ, ನಮ್ಮ ಪರಿಗಣನೆ ಅದು ವಾಸ್ತವದಿಂದ ದೂರ ಇದ್ದರೂ ಇರಬಹುದು, ನಮ್ಮ ಕಣ್ಣಿಗೆ ಏನು ಕಾಣುತ್ತೋ ಅದು ಹಾಗಲ್ಲದೇ ಇರಬಹುದು ಅನ್ನೋಂಥದ್ದನ್ನು ನಾವು ನೆನ್ನೆ ನೋಡಿದ್ವಿ. ವಸ್ತುಗಳ ಮೌಲ್ಯ ಭಿನ್ನವಾಗಿರುತ್ತೆ ಅಂತ. ಅದೇ ನಿಟ್ಟಿನಲ್ಲಿ ಮುಂದುವರಿತ ಮುಂದಿನ ಒಂದು ಮುಕ್ತಕವನ್ನು ಈಗ ನೋಡೋಣ. ಕೃತ್ರಿಮವೋ ಜಗವೆಲ್ಲ ಸತ್ಯತೆಯದೆಲ್ಲಿಹುದೋ ಕರ್ತೃವೆನಿಸಿದನೆ ತಾಂ
4: ಗುಪ್ತನಾಗಿಹನು
3: ಚತ್ರವಿ ಜಗವಿದರೊಳ್ ಅದರೊಳ್ ಆರಗುಣವೆಂತಹುದೋ
4: ಯಾತ್ರಿಕನೇ ಜಾಗರಿರೋ ಮಂಕುತಿಮ್ಮ.
3: ಸೊ ಕಳಿಸತಿ ನಾವು ನೋಡಿದ್ವಿ, ಯಾವುದು ಹೊರಗಡೆ ಚೆನ್ನಾಗಿ ಕಾಣಿಸುತ್ತೋ ಹೊನ್ನು ಅಂತ, ಅದು ಆ್ಯಕ್ಚುಲಿ ಹೊನ್ನಾಗದೇ ಇರ್ಬೋದು, ಮಣ್ಣಾಗಿರಬಹುದು ಅಂತ, ಒಳಗೊಂದು ಹೊರಗೊಂದು ಅಂತ. ಸೊ ಅದನ್ನೇ ಇವಾಗ DVJ ಬಹಳ ಗಂಭೀರವಾದಂಥ ಒಂದು ಅಬ್ಸರ್ವೇಷನ್ ಮಾಡ್ತಿದ್ದಾರೆ. ಈ ಜಗತ್ತೆಲ್ಲ ಕೃತ್ರಿಮವ ಅಂತ. ಕೃತ್ರಿಮ ಅಂತಂದರೆ ಯಾವುದು ಹೊರಗೆ ಕಣ್ಣಿಗೆ ಕಾಣುತ್ತೋ ಅದು ಕಾಣದಂತೆ ಇರೋವಂಥದ್ದು. ಒಳಗಡೆ ಬೇರೆ ಏನೋ ಇದೆ, ಹೊರಗಡೆ ಮಾತ್ರ ಒಂದು ರೀತಿಯಲ್ಲಿ ಕಾಣಿಸುತ್ತೆ ನಮಗೆ. ಸೊ ಒಂದು ರೀತಿಯಲ್ಲಿ ನಮ್ಮ ಆಡುಭಾಷೆಯಲ್ಲಿ ಹೇಳಬೇಕಾದ್ರೆ ಅದು ಮೋಸ ಅಂತ. ಏನೋ ಒಂದು ಇಟ್ಕೊಂಡಿರೋದು ಒಳಗೆ, ಹೊರಗಡೆ ಮಾತ್ರ ಬೇರೆ ರೀತಿ ತೋರಿಸ್ತಾ ಇರೋದು. ಸತ್ಯತೆ ಬೇರೆ ಇರುತ್ತೆ, ತೋರಿಕೆ ಬೇರೆ. ಸೊ ಆ ಥರನೇ ಜಗತ್ತೆಲ್ಲ ಇದೆಯಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ, ಭಾಸವಾಗ್ತಾ ಇದೆ ಅಂತ. ಇದು ಎಷ್ಟೋ ಸರ್ತಿ ನಮಗೆ ಜೀವನದ ನಮ್ಮ ಸಂಬಂಧಗಳಲ್ಲೂ ಕೂಡ ನಮಗೆ ಅನುಭವಕ್ಕೆ ಬಂದಿರುತ್ತೆ. ನಾವು ಯಾರನ್ನು ವಿಶೇಷವಾಗಿ ನಂಬ್ಕೊಂಡಿರ್ತೀವೋ, ನಂಬಿಕೆಗೆ ನಾನು ಅರ್ಹ ಅಂತ ತೋರಿಸ್ಕೊಳ್ತಾನೆ ನಮಗೆ ಎಷ್ಟೋ ಸರ್ತಿ ಅವ್ರು ಮೋಸನೂ ಮಾಡಿರ್ಬೋದು. ಸೊ ಈ ಥರದ ಒಂದು ನೋವು ಉಂಟು ಮಾಡುವಂಥ ಅನುಭವಗಳು ಕೂಡ ನಮಗಾಗಿರುತ್ತೆ. ಇದು ಬರೀ ಸಂಬಂಧಗಳಲ್ಲಿ ಮಾತ್ರ ಅಂತ ಅಲ್ಲ, ನಾವು

0: ಇತ್ಯಾದಿಗಳನ್ನೆಲ್ಲ ಸೃಷ್ಟಿ ಮಾಡಿಬಿಟ್ಟು ಭಗವಂತ ಮಾಯವಾಗ್ಬಿಟ್ಟ, ಕಾಣದಂತೆ ಮಾಯವಾದನು ನಮ್ಮ ಶಿವ, ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಇಲ್ಲಿದ್ದವ್ರು ಅವ್ರು ಏನೇನು ಜಗಳ ಆಡ್ಕೋತಾರೋ ಅವ್ರು ಆಡ್ಕೊಳ್ಳಿ ಅಂತ ಅನ್ಬಿಟ್ಟು ದೇವ್ರು ಮಾತ್ರ ಮಾಯ ಆಗೋದ್ನಲ್ಲ. ಸೊ ಯಾರನ್ನು ಕೇಳೋಣ ಈಗ ಅಂತ, ಇದು ಹೇಗಿರುತ್ತಪ್ಪ ಒಂದು ರೀತಿಯಲ್ಲಿ ಅಂತಂದರೆ, ಸಪೋಸ್ ನಾವು ಯಾವುದೋ ಒಂದು ಹೊಸ ಜಾಗಕ್ಕೆ ಹೋಗಿರ್ತೀವಿ, ಹೊಸ ಜಾಗದಲ್ಲಿ ನಮಗೆಲ್ಲ ಅಪರಿಚಿತರು, ಯಾರು ಹೇಗೆ ಅಂತ ಗೊತ್ತಿಲ್ಲ, ಬಹುಶಃ ಭಾಷೆ ಗೊತ್ತಿಲ್ಲ, ಅಲ್ಲಿನ ವ್ಯವಹಾರಗಳು ಗೊತ್ತಿಲ್ಲ, ಅಲ್ಲಿನ ಜಾಗದ ಯಾವ ಪರಿಚಯವೂ ನಮಗಿಲ್ಲ, ಯಾವ ನೀರು ಎಲ್ಲಿರುತ್ತೆ ಗೊತ್ತಿಲ್ಲ, ಯಾವ ರಸ್ತೆ ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ. ಸೊ ಹಾಗೆ ಅಲ್ಲಿ ಹೊಸ ಜಾಗದಲ್ಲಿ ಎಲ್ಲವೂ ಅಪರಿಚಿತವಾದಂಥ ಒಂದು ಸನ್ನಿವೇಶ, ಅದರ ಒಳಗುಣ ಯಾವುದು ಅಂತ ನಮಗೆ ಗೊತ್ತಿಲ್ಲದೆ ಇದ್ದಾಗ, ಅಂಥ ಜಾಗಕ್ಕೆ ನಾವು ಹೋಗ್ಬಿಟ್ಟಾಗ ಬಹಳ ಜೋಪಾನವಾಗಿರ್ತೀವಲ್ವ ನಾವು. ಮೊದಲೇ ಸಿದ್ಧವಾಗಿ ಹೋಗ್ತೀವಿ, ಇಲ್ಲಿ ಹೋಗ್ಬೋದಾ, ಅಲ್ಲಿ ಉಳ್ಕೋಬೋದಾ, ಅಲ್ಲಿ ಯಾರನ್ನ ಕೇಳ್ಬೋದು ಅಂತ. ಆದರೂ ಕೂಡ ನಮಗೇನೇನೋ ಸಂದೇಹಗಳು,
1: ಸುರಕ್ಷತೆ ಇದೆಯೋ
0: ಇದೆಯೋ ಇಲ್ವೋ ಅಂತ. ಹಾಗೆ ಯಾತ್ರಿಕನೇ ಜಾಗರಿರೋ, ನೀನು ಇಲ್ಲಿ ಬಂದಿದ್ಯಪ್ಪ, ಈಗ ತಾತ್ಕಾಲಿಕವಾಗಿ ಒಂದು ಸ್ವಲ್ಪ ದಿನ ಈ ಭೂಮಿ ಮೇಲೆ ಇರ್ತೀಯ, ಆಚೆ ಈಚೆ ನೋಡಿದಾಗ ನಿನಗೆ ಅನೇಕ ಕೃತ್ರಿಮತೆಗಳು ನಿನಗೆ ಕಾಣುತ್ತೆ, ಅದ್ರ ಬಗ್ಗೆ ಬಹಳ ಜೋಪಾನವಾಗಿರು, ಯಾಕಂದ್ರೆ ಕಂಡಿದ್ದೆಲ್ಲ ಸತ್ಯ ಅಂತ ಏನು ಆಗಲ್ಲ. ಸೊ ಅದ್ರ ಬಗ್ಗೆ ನೀನು ಬಹಳ ಜೋಪಾನವಾಗಿರ್ಬೇಕು. ಸೊ ಹಾಗೆ ಡಿ ವಿ ಜಿ ಅವರು ನಮಗೆ ಒಂದು ರೀತಿಯ ಎಚ್ಚರಿಕೆಯ ಮಾತನ್ನು ಹೇಳ್ತಾ ದೇವರ ಬಗೆಗಿನ ಅವರ ಪ್ರಶ್ನೆಗಳನ್ನು ಮುಂದುವರಿಸ್ತಾರೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಕೇಳುವರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 17 ಕುರಿತು ಎಸ್ವಿವೈಎನ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೊಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹಸಿವು ಬಡತನ ಶಾಪವಲ್ಲ, ಅದೊಂದು ಮನುಷ್ಯನಿಗೆ ವರದಾನ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಹಸಿವು ಬಡತನ ಶಾಪವಲ್ಲ, ಅದೊಂದು ಮನುಷ್ಯನಿಗೆ ವರದಾನ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಹಸಿವು ಮತ್ತು ಬಡತನವು ಮಾನವ ಜೀವನದ ಅತ್ಯಂತ ಕಠಿಣ ಅನುಭವಗಳಾಗಿವೆ. ಆದರೆ ಇವು ಕೇವಲ ಸಂಕಷ್ಟಗಳಷ್ಟೇ ಅಲ್ಲ, ಜೀವನದ ಮಹತ್ವದ ಪಾಠಗಳನ್ನು ಕಲಿಸುವ ಗುರುಗಳು ಆಗಿವೆ. ಹಸಿವು ಮಾನವನಿಗೆ ಆಹಾರದ ಮೌಲ್ಯವನ್ನು ತಿಳಿಸಿಕೊಡುತ್ತದೆ. ಬಡತನ ಶ್ರಮದ ಮಹತ್ವ, ಸಹನೆ ಮತ್ತು ತಾಳ್ಮೆಯ ಅಗತ್ಯವನ್ನು ಅರಿವಿಗೆ ತರುತ್ತದೆ. ಜೀವನದಲ್ಲಿ ಸೌಲಭ್ಯಗಳ ಕೊರತೆಯ ನಡುವೆಯೂ ಹೇಗೆ ಬದುಕಬೇಕು, ಹೇಗೆ ಮುಂದಕ್ಕೆ ಸಾಗಬೇಕು ಎಂಬುದನ್ನು ಇಂತಹ ಅನುಭವಗಳು ಕಲಿಸುತ್ತವೆ. ಇವು ವ್ಯಕ್ತಿಯ ಮನೋಬಲವನ್ನು ಗಟ್ಟಿಗೊಳಿಸಿ ಸಂಕಷ್ಟಗಳನ್ನು ಎದುರಿಸುವ ಶಕ್ತಿ ನೀಡುತ್ತವೆ. ಆದ್ದರಿಂದ ಹಸಿವು ಮತ್ತು ಬಡತನವು ಕೇವಲ ನೋವಿನ ಅನುಭವಗಳಲ್ಲ, ವ್ಯಕ್ತಿಯನ್ನು ರೂಪಿಸುವ ಮಹತ್ವದ ಜೀವನ ಪಾಠಗಳಾಗಿವೆ. ಅದು ಹೇಗೆಂದು ಅರಿಯುವುದಾದರೆ, ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿಯರ ಸಂಭಾಷಣೆ, ಅಲ್ಲಕಣ್ರಿ, ಮನೆಯಲ್ಲಿ ಸ್ವಲ್ಪ ಸ್ವಚ್ಛತೆ ಹೆಚ್ಚು ಕಡಿಮೆಯಾದರೂ ಸಹಿಸದವರು ಇಲ್ಲಿ ಸ್ವಚ್ಛತೆ ಇಲ್ಲದಿದ್ದರೂ ಅದನ್ನೆಲ್ಲ ಗಮನಿಸದೆ ಒಂದೇ ಸಮನೆ ಹಸಿವನ್ನು ಸಹಿಸಿಕೊಳ್ಳಲಾಗದೆ ಊಟ ಮಾಡಿದ್ದರಲ್ಲ, ನೋಡಿದ್ದ

ಹಸಿವು ಎಂತಹ ಸಂದರ್ಭದಲ್ಲಿಯೂ ಯಾರನ್ನು ಹೇಗೆ ಬೇಕಾದರೂ ಬದಲಾಯಿಸಬಲ್ಲದು. ಮಡಿದಿ ಹಾಡಿದ ಮಾತುಗಳು ಹಸಿವು ನೀಗಿದ ಬಳಿಕ ಒಂದೇ ಸಮನೆ ಮನಸ್ಸಿನಲ್ಲಿ ಕಾಡತೊಡಗಿದವು. ಈ ಹಸಿವು ಬಡತನ ಕಲಿಸುವ ಪಾಠಗಳು ಮನ ಮುಟ್ಟುವಂತೆ ಸದಾಕಾಲ ನೆನಪಿಟ್ಟುಕೊಳ್ಳುವಂತೆ ಇರುತ್ತವೆ. ಬದುಕಿನಲ್ಲಿ ಹಸಿವು ಬಡತನ ಕಲಿಸುವಷ್ಟು ಜೀವನದ ಪಾಠವನ್ನು ಬಹುಶಃ ಬೇರೆ ಯಾರು ಕಲಿಸಲು ಸಾಧ್ಯವಿಲ್ಲ. ಹೊಂದಾಣಿಕೆ, ಸಹನೆ, ಪರಸ್ಪರ ಗೌರವ, ಹೀಗೆ ಅನೇಕ ಮೌಲ್ಯಗಳನ್ನು ಹಸಿವು ಮತ್ತು ಬಡತನ ಕಲಿಸಿಕೊಡಬಲ್ಲದು. ಒಂದು ಗಮನಿಸಿ, ಯಾವುದೇ ದೇವಸ್ಥಾನಗಳಲ್ಲಿ, ಸಭೆ ಸಮಾರಂಭಗಳಲ್ಲಿ ಪ್ರಸಾದ ಅನ್ನದಾನ ಇದೆಯೆಂದರೆ ಅಲ್ಲಿ ಸೇರಿರುವ ಜನ ಸಮುದಾಯವನ್ನು ನೋಡಿದಾಗ ಹಸಿವಿಗೆ ಇರುವ ಮಹತ್ವ ಅರಿವಾಗುತ್ತದೆ. ಹಸಿವು ಬಡತನ ಮನುಷ್ಯರಲ್ಲಿ ಮರೆಯಾಗಿರುವ ಮೌಲ್ಯಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಡುತ್ತವೆ. ಶ್ರದ್ಧೆ, ಪ್ರಾಮಾಣಿಕತೆಯ ಮೌಲ್ಯಗಳೊಂದಿಗೆ ಬದುಕಿನಲ್ಲಿ ಎಂತಹ ಸಂದರ್ಭ ಎದುರಾದರೂ ಎದೆಗುಂದದೆ ಮುನ್ನುಗ್ಗುವ ಛಲವನ್ನು ಬೆಳೆಸುತ್ತದೆ. ನೈತಿಕತೆಯ ಅಗತ್ಯವನ್ನು ತಿಳಿಸಿಕೊಡುತ್ತದೆ. ಇದಕ್ಕೆ ತಾಜಾ ಉದಾಹರಣೆಯೆಂದರೆ, ಕೆಲವೇ ದಿನಗಳ ಹಿಂದೆ ಮಂಡ್ಯದಲ್ಲಿ ಪೌರ್ವ ಕಾರ್ಮಿಕರು ತಮಗೆ ಕಸದಲ್ಲಿ ಸಿಕ್ಕ 100,000 ಬೆಲೆಬಾಳುವ ಚಿನ್ನವನ್ನು ಅದರ ಮಾಲೀಕರಿಗೆ ಹಿಂತಿರುಗಿಸಿದ್ದು ಇದು ನಿಸ್ವಾರ್ಥ ಮನೋಭಾವಕ್ಕೆ, ನೈತಿಕತೆಯ ಚಿತ್ರಣಕ್ಕೆ ಹಿಡಿದ ಕೈಗನ್ನಡಿ ಎಂದೇ ಹೇಳಬಹುದು. ಹಸಿವು ಬಡತನ ಕಲಿಸುವ ಪಾಠಗಳು ಅತಿ ಮುಖ್ಯವಾದವು. ಆಹಾರವನ್ನು ವ್ಯರ್ಥ ಮಾಡುವವರ ಮುಂದೆ ಪ್ರತಿ ಅನ್ನದ ಅಗುಳಿನ ಮಹತ್ವವನ್ನು, ಅದಕ್ಕೆ ಗೌರವ ಕೊಡುವುದನ್ನು ಕಲಿಸುತ್ತದೆ. ಮತ್ತೊಬ್ಬರು ಏನೆಂದು ಕೊಳ್ಳುವರೋ ಎಂದು ಭಾವಿಸದೆ ಎಲೆಯಲ್ಲಿ ಒಂದು ಹಗುಳನ್ನು ಬಿಡದಂತೆ ತಿನ್ನುವ ಮೂಲಕ ಅನ್ನಕ್ಕೆ ಕೊಡಬೇಕಾದ ಗೌರವವನ್ನು ಕಲಿಸುತ್ತದೆ. ಕಾರ್ಯಕ್ರಮವೊಂದರಲ್ಲಿ ಉಳಿದ ಯಥೇಚ್ಛ ಆಹಾರವನ್ನು ವ್ಯರ್ಥ ಮಾಡಬಾರದೆಂದು ಮೈಸೂರಿನಲ್ಲಿರುವ ಅಕ್ಷಯ ಆಹಾರ ಜೋಳಿಗೆ ಅವರಿಗೆ ಕರೆ ಮಾಡಿದರೆ ಅವರು ಬಂದು ಆಹಾರ ಸ್ವೀಕರಿಸುವವರು. ಕುತೂಹಲದಿಂದ, ಆಹಾರ ಖಾಲಿ ಆಗುತ್ತದೆಯೇ ಸರ್ ಎಂದು ಕೇಳಿದಾಗ ಅವರು, ನಾವು ಕೆಲವು ಸ್ಥಳಗಳಿಗೆ ನಿರ್ದಿಷ್ಟ ಸಮಯದಲ್ಲಿ ಹೋಗುತ್ತೇವೆ ಸರ್, ಕ್ಷಣದಲ್ಲೇ ಆಹಾರ ಖಾಲಿಯಾಗುತ್ತದೆ ಎಂದು ಉತ್ತರ ನೀಡಿದರು. ಹಸಿವಿನ ತೀವ್ರತೆಯ ಅರಿವಾದುದರ ಜೊತೆಗೆ ಅನ್ನದ ಮಹತ್ವ ಮತ್ತಷ್ಟು ಮಗದಷ್ಟು ಅರಿವಾಯಿತು. ಅನ್ನದ ಮಹತ್ವವನ್ನು ಕುರಿತು ಸರ್ವಜ್ಞ ಬರೆದ ತ್ರಿಪದಿ ಇದಾಗಿದ್ದು, ಅನ್ನಕ್ಕಿರುವ ಮೌಲ್ಯವನ್ನು ಇದಕ್ಕಿಂತ ಸುಂದರವಾಗಿ ಯಾರೂ ತಿಳಿಸಲಾಗದು. ಬಡತನದ ಬೇಗೆಯಲ್ಲಿ ಬೆಂದವರು, ಹಸಿವನ್ನು ಅನುಭವಿಸಿದವರಿಗೆ ಅನ್ನದ ಪ್ರತಿ ಅಗುಳಿನ ಮಹತ್ವ ತಿಳಿದಿರುತ್ತದೆ. ಹಸಿದವನಿಗೆ ಅನ್ನವೇ ಪರಮದೈವ. ಹಾಗಾಗಿ ಬಡತನ, ಹಸಿವು, ಅನ್ನಕ್ಕೆ ಪ್ರತಿಯೊಬ್ಬರೂ ಕೊಡಲೇಬೇಕಾದ ಮಹತ್ವವನ್ನು ತಿಳಿಸುವಂತೆ ಮಾಡುತ್ತದೆ. ಶೋಕಿಗಾಗಿ ಮತ್ತೊಬ್ಬರು ಏನು ತಿಳಿದುಕೊಳ್ಳುವವರು ಎಂಬ ಭ್ರಾಂತಿಯು ಬೆನ್ನತ್ತುತ್ತದೆ. ಅನ್ನಕ್ಕೆ ಗೌರವ ನೀಡುವ ಗುಣವನ್ನು ಬಡತನ, ಹಸಿವು ತಿಳಿಸುತ್ತದೆ. ಬಹುಶಃ ಇಂದಿನ ಯುವ ಜನಾಂಗಕ್ಕೆ ಹಸಿವಿನ ಮಹತ್ವ ತಿಳಿದಿರುವುದು ಕಡಿಮೆ. ರಾತ್ರಿ ಉಳಿದ ಅನ್ನವನ್ನು ಬೆಳಿಗ್ಗೆ ಮಜ್ಜಿಗೆಯೊಂದಿಗೆ ಬೆರೆಸಿ ತಿನ್ನುವ ರುಚಿ ಅಥವಾ ಚಿತ್ರಾನ್ನ ಮಾಡಿಕೊಂಡು ಬಾಯಿ ಚಪ್ಪರಿಸಿದ ದಿನಗಳನ್ನು ಯಾರೇ ಆಗಲಿ ಮರೆಯಲಾದೀತೆ? ಬದುಕಿನಲ್ಲಿ ಪ್ರಾಮಾಣಿಕತೆ ಬೆಳೆಸಿಕೊಳ್ಳುವುದು, ಶಿಸ್ತಿನಿಂದ ಜೀವಿಸುವುದನ್ನು ಹಸಿವು ಬಡತನ ತಿಳಿಸುತ್ತದೆ. ಬಡತನದ ಬೆಂಕಿಯಲ್ಲಿ ಬೆಂದರೂ ಅಡ್ಡ ದಾರಿಯಲ್ಲಿ ಹಣ ಸಂಪಾದಿಸುವ, ಅನ್ಯರ ಕಾಸಿಗೆ ದುರಾಸೆ ಪಡುವ ಗುಣಗಳನ್ನೆಲ್ಲ ಕಡೆಗಣಿಸಿ ಎಷ್ಟೇ ಅಡೆತಡೆಗಳು ಬದುಕಿನಲ್ಲಿ ಬಂದರೂ ಪ್ರಾಮಾಣಿಕವಾಗಿಯೇ ಬಾಳುತ್ತಾರೆ. ಹೇಗಾದರೂ ಬದುಕುವುದಕ್ಕಿಂತ ಹೀಗೆಯೇ ಬದುಕಬೇಕೆಂಬ ಶಿಸ್ತನ್ನು ಕಲಿಸುತ್ತದೆ. ಬಡವನಾದವನು ಅಥವಾ ಬಡತನದ ಹಿನ್ನೆಲೆಯಲ್ಲಿ ಬಂದವರು, ಹಸಿವಿನಿಂದ ಕಂಗೆಟ್ಟವರು ಎಂದಿಗೂ ಮತ್ತೊಬ್ಬರ ಹಣಕ್ಕೆ, ಆಸ್ತಿಗೆ ಆಸೆ ಪಡುವುದಿಲ್ಲ. ನಮ್ಮ ಬದುಕು ಅವರಂತಾಗಬೇಕೆಂದು ಕಷ್ಟಪಟ್ಟು ಹೇಗಾದರೂ ಸರಿ ನಮ್ಮಂತೆ ನಮ್ಮ ಮಕ್ಕಳಾಗಬಾರದೆಂದು ಸಾಲ ಸೋಲ ಮಾಡಿ ಅವರಿಗೆ ಒಳ್ಳೆಯ ಶಾಲೆ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಕೊಡಿಸುತ್ತಾ ಜೀವನದುದ್ದಕ್ಕೂ ಕಹಿಯನ್ನು ಉಂಡರೂ ಸಿಹಿಯನ್ನು ಕೊಡುವ ಕಲ್ಪವೃಕ್ಷದಂತೆ ಬದುಕುತ್ತಾರೆಯೇ ವಿನಃ ಎಂದಿಗೂ ಆ ಪ್ರಾಮಾಣಿಕರಾಗಿ ಉಳಿಯುವುದಿಲ್ಲ. ಏಕೆಂದರೆ ಅವರಿಗೆ ಬಡತನ, ಹಸಿವು ಜೀವನದ ಪಾಠವನ್ನು ಅಚ್ಚುಕಟ್ಟಾಗಿ ಮನ ಮುಟ್ಟುವಂತೆ, ಬದುಕಿನ ಪುಟ ತೆರೆದು ಕೊಡುವಂತೆ ಮಾಡಿರುತ್ತದೆ. ಮತ್ತೊಬ್ಬರ ಮುಂದೆ ತಲೆಬಾಗದ ಗುಣವನ್ನು, ಏನೇ ಬಂದರೂ ಸ್ವಾಭಿಮಾನದಿಂದ ಬದುಕುವ ಆತ್ಮಾಭಿಮಾನವನ್ನು ಬಡತನ, ಹಸಿವು ಕಲಿಸಿಕೊಡುತ್ತದೆ. ಹಣ ಎಂದರೆ ಎಣವು ಬಾಯಿ ಬಿಡುತ್ತದೆ ಎಂಬಗಾದೆ ಮಾತಿಗನುಗುಣವಾಗಿ
ಕೆಲವರು ಹಣಕ್ಕಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಾಗಿ ನಿಂತಿರುತ್ತಾರೆ.

ಅರ್ಹತೆ ಇಲ್ಲದವರನ್ನು ಹೊಗಳಬಹುದು. ಬೇರೊಬ್ಬರ ಮೆಚ್ಚಿಸುವ ಯಾವ ಹಂತಕ್ಕೆ ಬೇಕಾದರೂ ಇಳಿಯಲು ತಯಾರಾಗಿರುತ್ತಾರೆ. ಆದರೆ ಬಡತನದ ಹಿನ್ನೆಲೆಯಲ್ಲಿ ಬಂದಿರುವ ವ್ಯಕ್ತಿ, ಹಸಿವಿನ ಕಷ್ಟದಲ್ಲಿ ನೊಂದು ಬಂದ ವ್ಯಕ್ತಿ ಯಾವುದೇ ಕಾರಣಕ್ಕೂ ತನ್ನ ತನವನ್ನು ಬಿಟ್ಟುಕೊಡುವುದಿಲ್ಲ. ಮತ್ತೊಬ್ಬರಿಗಾಗಿ ತನ್ನ ಆತ್ಮಾಭಿಮಾನವನ್ನು ಬಿಡಲು ಸಿದ್ಧನಿರುವುದಿಲ್ಲ. ಎಷ್ಟೇ ಕಷ್ಟಗಳು ಎದುರಾದರೂ ಸಂಬಂಧಿಕರ ಮುಂದೆ, ಗೆಳೆಯರ ಮುಂದೆ ಕೈ ಚಾಚದೆ ಒಂದಕ್ಕೆ ಎರಡರಷ್ಟು ಬಡ್ಡಿಯಾದರೂ ಸರಿ ಎಂದು ಸಾಲ ಮಾಡುತ್ತಾರೆಯೇ ಹೊರತು ಆತ್ಮಾಭಿಮಾನ ಮರೆತು ತನ್ನವರ ಬಳಿಯಲ್ಲಿ ಕೈ ಚಾಚಲಾರರು. ಬಡತನ ಹಸಿವು ಕಲಿಸಿಕೊಡುವ ಅತಿದೊಡ್ಡ ಮೌಲ್ಯದ ಪಾಠ ಇದಾಗಿದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಹಸಿವು ಬಡತನ ಶಾಪವಲ್ಲ, ಅದೊಂದು ಮನುಷ್ಯನಿಗೆ ವರದಾನ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಹಸಿವು ಬಡತನ ಶಾಪವಲ್ಲ, ಅದೊಂದು ಮನುಷ್ಯನಿಗೆ ವರದಾನ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶವು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗುಡಿಯಿಂದ ಪ್ರಸಾರವಾಗುತ್ತಿದೆ.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
3: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಹೊಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ ಬಂದಿರೋದು.
3: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
1: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ ನಾನು ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ಇನ್ನು ಮುಂದೆ ಕೇಳಿ ಬರೋಣ ಕಲರವ ಹೆಚ್ಡಿಕೋಟೆ ತಾಲೂಕಿನ ಎನ್ಬೇಗೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಶಾಲೆಯು ಎಚ್ ಡಿ ಕೋಟೆ ತಾಲೂಕಿಗೆ ಸೇರಿದ್ದು, ಇದು ಸಾಯಿಪ್ರ ಶಾಲೆ ಎನ್ಬೇಗೂರು ಗ್ರಾಮದಲ್ಲಿ 1-7 ತರಗತಿವರೆಗೂ ಇರುವಂತಹ ಹಿರಿಯ ಪ್ರಾಥಮಿಕ ಶಾಲೆಯಾಗಿದೆ. ಹಾಗೂ ನಮ್ಮ ಶಾಲೆಯಲ್ಲಿ ಸುಮಾರು 51 ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡುತ್ತಿದ್ದು, ಇದು ತುಂಬ ರೂರಲ್ ಏರಿಯಾದ ಶಾಲೆಯಾಗಿದ್ದು ಇಲ್ಲಿ ಸಾಕಷ್ಟು ಬುಡಕಟ್ಟು ಜನಾಂಗದ ವಿದ್ಯಾರ್ಥಿಗಳು ಕೂಡ ನಮ್ಮಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಈ ದಿನ ನಮ್ಮ ಶಾಲೆಯಲ್ಲಿ ಜನಧ್ವನಿ 90.8 ಮಕ್ಕಳ ಕಲರವ ಎನ್ನುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಮೇಡಮ್ ಸ್ಫೂರ್ತಿ ಅವರು ನಡೆಸ್ಕೊಳ್ಳೋಕೆ ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆ ಕಾರ್ಯಕ್ರಮದ ಮೊದಲ ಭಾಗವಾಗಿ ಪ್ರಾರ್ಥನೆಯನ್ನು ನಮ್ಮ ಶಾಲೆಯ 6ನೇ ತರಗತಿಯ ವಿದ್ಯಾರ್ಥಿಗಳಾದಂತಹ ಸುಪ್ರೀತಾ, ಅಶ್ವಿನಿ ಮತ್ತು ನಿಶ್ಚಿತಾ ಅವರು ನಡೆಸ್ಕೊಡ್ತಾರೆ.
1: ನನ್ನ ಹೆಸರು ನಿಶ್ಚಿತ, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, GHPS ಎನ್ ಬೇಗೂರು.
2: ನನ್ನ ಹೆಸರು ಸುಪ್ರೀತಾ, ನಾನು 6ನೇ ತರಗತಿ ಓದುತ್ತಿದ್ದೇನೆ, ಸಹಿಪ್ರ ಶಾಲೆ ಎನ್ ಬೇಗೂರು.
3: ನನ್ನ ಹೆಸರು ಅಶ್ವಿನಿ, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, GHPS.

ನನ್ನ ಹೆಸರು ಅಶ್ವಿನಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. GHPS ಎನ್ಬೇಗೂರ್. ಕವನ ವಾಚನ. ನನ್ನ ಹಣತೆ. ಬರೆದವರು GS ಶಿವರುದ್ರಪ್ಪ. ಹಣತೆ ಹೆಚ್ಚುತ್ತೇನೆ ನಾನು, ಈ ಕತ್ತಲನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ. ಹಣತೆ ಹೆಚ್ಚುತ್ತೇನೆ ನಾನು, ಈ ಕತ್ತಲನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ. ಲೆಕ್ಕವೇರದ ದೀಪಾವಳಿಯ ಹಡಗುಗಳೇ ಇದರಲ್ಲಿ ಮುಳುಗಿ ಕರಗಿರುವಾಗ ನಾನು ಹಚ್ಚುವಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ. ನಾನು ಹಚ್ಚುವಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ. ಹಣತೆ ಹೆಚ್ಚುತ್ತೇನೆ ನಾನು, ಕತ್ತಲಿನಿಂದ ಬೆಳಕಿನ ಕಡೆಗೆ ನಡೆದೇನೆಂಬ ಆಸೆಯಿಂದಲ್ಲ. ಕತ್ತಲಿನಿಂದ ಕತ್ತಲಿಗೆ ತರಕಾಡಿಕೊಂಡು ಬಂದಿವೆ ಹೆಜ್ಜೆ ಶತಮಾನದಿಂದಲೂ. ನಡುವೆ ಒಂದಷ್ಟು ಬೆಳಕು ಬೇಕೆಂದು ಆಗಾಗ ಕಡ್ಡಿ ಗೀಚಿದ್ದೇವೆ.

ದೀಪ ಮೂಡಿಸಿದ್ದೇವೆ. ವೇದ ಶಾಸ್ತ್ರ ಪುರಾಣ ಇತಿಹಾಸ ಕಾವ್ಯ ವಿಜ್ಞಾನಗಳ ಮತಾಪು ಪಟಾಕಿ ಸುರುಸುರು ಬತ್ತಿ ಹೂಬಾಣ ಸುಟ್ಟಿದ್ದೇವೆ. ತಮಸೋಮ ಜ್ಯೋತಿರ್ಗಮಯ ಎನ್ನುತ್ತಾ ಬರೀ ಬೂದಿಯನ್ನೇ ಕೊನೆಗೆ ಕಂಡಿದ್ದೇವೆ. ನನಗೂ ಗೊತ್ತು ಈ ಕತ್ತಲಿಗೆ ಕೊನೆಯರದ ಬಾಯಾರಿಕೆ ಎಷ್ಟೊಂದು ಬೆಳಕನ್ನು ಇನ್ನೂ ಉಟ್ಟರು, ತೊಟ್ಟರು, ತಿಂದರು, ಕುಡಿದರು, ಇದಕ್ಕೆ ಇನ್ನೂ ಬೇಕು, ಇನ್ನೂ ಬೇಕು ಎನ್ನುವ ಬಯಕೆ. ಆದರೂ ಹಣತೆ ಹೆಚ್ಚುತ್ತೇನೆ ನಾನು ಕತ್ತಲನ್ನು ದಾಟುತ್ತೇನೆ ಎಂಬ ಭ್ರಮೆಯಿಂದಲ್ಲ ನನ್ನ ಮುಖ ನಾನು, ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದಲ್ಲ. ಹಣತೆಯು ಆರಿದ ಮೇಲೆ ನೀನು ಯಾರೋ ಮತ್ತೆ ನಾನು ಯಾರೋ ಹಣತೆ ಹೆಚ್ಚುತ್ತೇನೆ ನಾನು. ಧನ್ಯವಾದಗಳು.

ನನ್ನ ಹೆಸರು ಸುಪ್ರೀತಾ. ನಾನು 6ನೇ ತರಗತಿ ಓದುತ್ತಿದ್ದೇನೆ. GHPS ಎನ್ ಬೇಗೂರ್ ಕಿತ್ತೂರ ಕೇಸರಿ ಪದ್ಯವನ್ನು ಆಡುತ್ತಿದ್ದೇನೆ.

ಪ್ರಾರ್ಥನಾ. ಐ ಆಮ್ ಸ್ಟಡಿಂಗ್ ಇನ್ ಸಿಕ್ಸ್ ಸ್ಟ್ಯಾಂಡರ್ಡ್. ಮೈ ಸ್ಕೂಲ್ ನೇಮ್ ಇಸ್ ಜಿ ಎಚ್ ಪಿ ಎಸ್ ಇನ್ ಬೇಗೂರ್. ಪೊಯಮ್ ನೇಮ್ ದ ಫ್ಲೈ, ರಿಟನ್ ಬೈ ಟೋನಿ ಬ್ರ್ಯಾನ್ಮನ್.

0: सी फूल उठे यह छोटी सी कुटिया मेरी यह छोटी सी कुटिया मेरी। धन्यवाद।
1: ನನ್ನ ಹೆಸರು ಲಾಂಛನ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಜಿ ಎಚ್ ಪಿ ಎಸ್ ಎನ್ ಬೇಗೂರು. ನಾನು ಕತೆ ಹೇಳುತ್ತಿದ್ದೇನೆ. ತಮ್ಮನ ಜಾಣ್ಮೆ. ಒಂದು ಊರಿನಲ್ಲಿ ಅಣ್ಣ ತಮ್ಮಂದಿರು ವಾಸವಾಗಿದ್ದರು. ಅಣ್ಣನು ನೋಡಲು ಗಟ್ಟಿಮುಟ್ಟಾಗಿದ್ದನು, ಬುದ್ಧಿಯಲ್ಲಿ ಮಾತ್ರ ದಡ್ಡ. ತಮ್ಮ ನೋಡಲು ತುಂಬಾ ಪೀಚು, ಬುದ್ಧಿಯಲ್ಲಿ ಗಟ್ಟಿಗಾರನಾಗಿದ್ದನು. ಹೀಗಿರಲು ಒಂದು ದಿನ ಅಣ್ಣನು ಕೆರೆಯ ಕಡೆಗೆ ಹೊರಟನು. ಆ ಕೆರೆಯ ಮಧ್ಯಭಾಗದಲ್ಲಿ ನೂರಾರು ಸೇಬು ಹಣ್ಣುಗಳು ಬಿಟ್ಟಿದ್ದವು. ಹೀಗಿರಲು ಒಂದು ದಿನ ಅಣ್ಣನಿಗೆ ತುಂಬಾ ಚೆನ್ನಾಗಿ ಈಜು ಬರುತ್ತಿತ್ತು. ಆದರೆ ತಮ್ಮನಿಗೆ ಈಜು ಬಾರದು. ಅಣ್ಣ ಕೆರೆಯಲ್ಲಿ ಈಜಿಕೊಂಡು ಹೋಗಿ ಮರದ ಮೇಲೆ ಕುಳಿತು ಸೇಬು ಹಣ್ಣನ್ನು ಕಿತ್ತು ತಿನ್ನತೊಡಗಿದ್ದನು. ಪಾಪ ತಮ್ಮ ದಡದಲ್ಲೇ ಕುಳಿತು ಚಿಂತಿಸುತ್ತಿದ್ದನು. ದಡ್ಡ ಅಣ್ಣ ತನ್ನ ಕೈಯಲ್ಲಿದ್ದ ಸೇಬು ಹಣ್ಣನ್ನು ತಮ್ಮನ ಕಡೆಗೆ ಬೀಸಿದನು. ತನ್ನ ಕೈಗೆ ಸಿಕ್ಕ ಕಲ್ಲನ್ನು ಅಣ್ಣನ ಕಡೆಗೆ ಬೀಸಿ ತಮ್ಮ ದಡದಲ್ಲಿ ಕುಳಿತಿದ್ದ ತಮ್ಮ ತನ್ನ ಕೈಗೆ ಸಿಕ್ಕ ಸೇಬನ್ನು ತಿನ್ನತೊಡಗಿದ್ದನು. ದಡ್ಡ ಅಣ್ಣ ಕೈಯಲ್ಲಿದ್ದ ಸೇಬು ಹಣ್ಣನ್ನು ಕಳೆದುಕೊಂಡನು. ಇದರ ನೀತಿ ಪಾಠದ ಅರ್ಥ ಶಕ್ತಿಗಿಂತ ಯುಕ್ತಿ ಒಳ್ಳೆಯದು. ಧನ್ಯವಾದಗಳು.

ನನ್ನ ಹೆಸರು ಸುಪ್ರೀತಾ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಜಿ ಎಚ್ ಪಿ ಎಸ್ ಎನ್ ಬೇಗೂರ್. ಕವಿಗಳ ಬಗ್ಗೆ ಮಾತನಾಡುತ್ತಿದ್ದೇನೆ.

ಕುವೆಂಪು. ಇವರ ಜನನ ಡಿಸೆಂಬರ್ 29, 1904. ಇವರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿಯಲ್ಲಿ ಜನಿಸಿದರು. ತಂದೆ ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ, ಪತ್ನಿ ಹೇಮಾವತಿ, ಮಕ್ಕಳು ಹಿಂದೂ ಕಲಾ, ಕೋಕಿಲೋದಯ ಚೈತ್ರ, ಪೂರ್ಣಚಂದ್ರ, ತೇಜಸ್ವಿ, ತಾರಿಣಿ. ಇವರ ವೃತ್ತಿ ಉಪನ್ಯಾಸಕರಾಗಿದ್ದರು. ಪ್ರಾಧ್ಯಾಪಕರು, ಉಪಕುಲ ಪತಿ, ಬರಹಗಾರರು ಮತ್ತು ಕವಿಗಳು. ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವರು ಪದವಿ ಪಡೆದಿದ್ದರು. ಇವರು ಮೈಸೂರಿನ ಮಹಾರಾಜ ಕಾಲೇಜು BA ಕನ್ನಡದಲ್ಲಿ MA ಪದವಿ ಪಡೆದರು. ಪ್ರಭಾವಿತರು ಡಿ ಜವರೇಗೌಡ, GS ಶಿವರುದ್ರಪ್ಪ. ಮಹಾಕಾವ್ಯ ಶ್ರೀರಾಮಾಯಣ ದರ್ಶನಂ. ಇವರ ಕಾದಂಬರಿಗಳು ಕಾನೂನು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು. ಗೌರವ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಿಲೇಟ್, ಪದ್ಮಭೂಷಣ ರಾಷ್ಟ್ರಕವಿ ಪುರಸ್ಕಾರ. ಜ್ಞಾನಪೀಠ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಪದ್ಮವಿಭೂಷಣ, ಕರ್ನಾಟಕ ರತ್ನ, ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಸದಸ್ಯತ್ವ, ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ ಪ್ರಶಸ್ತಿ ಪಡೆದಿದ್ದರು. ಕುವೆಂಪು 1957 39ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇವರು ಮರಣ ಹೊಂದಿದ್ದು ನವೆಂಬರ್ 11, 1994. ಧನ್ಯವಾದಗಳು.

0: ನನ್ನ ಹೆಸರು ನಂದಿನಿ. ನಾನು ಅಭಿಮನ್ಯುವಿನ ಪಾತ್ರವನ್ನು ಮಾಡುತ್ತಿದ್ದೇನೆ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GSPS ಎನ್ಬೇಗೂರು. ನಾವು ಮಾಡುತ್ತಿರುವ ನಾಟಕದ ಹೆಸರು ವೀರಾಭಿಮನ್ಯು. ನಾವು ಸಂಭಾಷಣೆಯನ್ನು ಮಾಡುತ್ತಿದ್ದೇವೆ.
1: ನನ್ನ ಹೆಸರು ಎನ್ಎಲ್ ಭೂಮಿಕಾ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GSPS ಎನ್ಬೇಗೂರು ಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡುತ್ತಿರುವ ನಾಟಕ ಧರ್ಮರಾಯನ ಪಾತ್ರ ಮಾಡುತ್ತಿದ್ದೇನೆ.
2: ನನ್ನ ಹೆಸರು ಭೂಮಿಕಾ. ನಾನು 5ನೇ ತರಗತಿ ಓದುತ್ತಿದ್ದೇನೆ. GHPS ಎನ್ಬೇಗೂರು ಅಭಿಮನ್ಯುವಿನ ತಾಯಿ ಪಾತ್ರವನ್ನು ಮಾಡುತ್ತಿದ್ದೇನೆ. ಸುಭದ್ರೆ.
3: ನನ್ನ ಹೆಸರು ಚಿನ್ಮಯ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GHPS ಎನ್ಬೇಗೂರು. ನಾನು ಅಭಿಮನ್ಯುವಿನ ಹೆಂಡತಿ ಉತ್ತರೆ ಪಾತ್ರ ಮಾಡುತ್ತಿದ್ದೇನೆ.
0: ದೊಡ್ಡಪ್ಪ, ನೀವೇಕೆ ಎಂದು ಬಹಳ ಚಿಂತಾಕ್ರಾಂತರಾಗಿರುವಿರಿ?
4: ಬಾ ಮಗು. ಅಭಿಮನ್ಯು ದ್ರೋಣಾಚಾರ್ಯರು ಯುದ್ಧ ಭೂಮಿಯಲ್ಲಿ ಚಕ್ರವನ್ನು ರಚಿಸಿದ್ದಾರೆ. ಇದನ್ನು ಭೇದಿಸುವ ವಿದ್ಯೆ ನಿನ್ನ ತಂದೆಯಾದ ಅರ್ಜುನ, ಶ್ರೀಕೃಷ್ಣ ಹಾಗೂ ಬಲರಾಮನಿಗೆ ಮಾತ್ರ ಗೊತ್ತು. ಈಗೇನು ಮಾಡಬೇಕು ಎಂಬುದೇ ದೊಡ್ಡ ಚಿಂತೆ ಆಗಿದೆ.
0: ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಚಿಂತೆ?
4: ಏನು ಇದು ಚಿಕ್ಕ ವಿಷಯವೇ ಕಂದ? ಪಾಂಡವರಿಗೂ ಗೌರವರಿಗೂ ಬಿಲ್ವಿದ್ದೆ ಕಲಿಸಿದ ದ್ರೋಣಾಚಾರ್ಯರು ರಚಿಸಿದ ಚಕ್ರವನ್ನು ಭೇದಿಸುವುದು ಅಷ್ಟು ಸುಲಭದ ಕೆಲಸವೇ?
0: ಇದೇನು ಬಿಡಿ ದೊಡ್ಡಪ್ಪ, ನಾನು ಚಕ್ರವನ್ನು ಭೇದಿಸುತ್ತೇನೆ. ನೀವು ನನ್ನನ್ನು ಅರಸಿ ಆಶೀರ್ವದಿಸಿ ಕಳಿಸಿ ಕೊಡಿ.
4: ಬೇಷ್ ಕುಮಾರ, ನಿನ್ನನ್ನು ಪಡೆದ ನಾವೇ ಧನ್ಯರು.
0: ಚಕ್ರವನ್ನು ಭೇದಿಸುವ ವಿದ್ಯೆಯನ್ನು ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಶ್ರೀಕೃಷ್ಣ ಪರಮಾತ್ಮನಿಂದ ಕೇಳಿ ತಿಳಿದುಕೊಂಡಿದ್ದೇನೆ. ನೀವು ನನ್ನನ್ನು ಅರಸಿ ಆಶೀರ್ವದಿಸಿ ಕಳಿಸಿ ಕೊಡಿ.
4: ನಿನಗೆ ಮಂಗಳವಾಗಲಿ.
5: ಅಮ್ಮ, ಈ ದಿನ ನಾನು ಕುರುಕ್ಷೇತ್ರ ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಬೇಯಿಸಲು ದೊಡ್ಡಪ್ಪನಾದ ಧರ್ಮರಾಯರಿಂದ ಆಶೀರ್ವಾದ ಪಡೆದುಕೊಂಡು ಬಂದಿದ್ದೇನೆ. ನೀವು ನನ್ನನ್ನು ಅರಸಿ ಆಶೀರ್ವದಿಸಿ ಕಳಿಸಿ ಕೊಡಿ.
2: ಇದೇನು ಕಂದ, ನೀನು ಯುದ್ಧರಂಗಕ್ಕೆ ಹೋಗುವೆಯ? ಅಲ್ಲಿ ಚಕ್ರ ಭೇದಿಸುವೆಯ?
0: ಏಕಮ್ಮ, ಈ ವೀರ ಅಭಿಮನ್ಯುವಿನ ಮೇಲೆ ನಿನಗೆ ಸಂದೇಹವೇ? ನನ್ನನ್ನು ಅರಸಿ ಆಶೀರ್ವದಿಸಿ ಕಳಿಸಿ.
2: ಆಗಲಿ ಮಗು, ಶ್ರೀ ಕೃಷ್ಣ ಪರಮಾತ್ಮನ ಕೃಪೆ, ತಂದೆಯ ಶೌರ್ಯ, ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ. ಜಯ ಶಾಲೆಯಾಗಿ ಬಾ ಮಗನೆ, ನಿನಗೆ ಮಂಗಳವಾಗಲಿ.
0: ಬಾವುತ್ತರೆ, ಏಕೆ ನಿನ್ನ ಮುಖ ಈ ದಿನ ಬಹಳ ಖಿನ್ನವಾಗಿದೆಯಲ್ಲ?
1: ಪ್ರಾಣಕಾಂತ, ನೀವು ಯುದ್ಧರಂಗಕ್ಕೆ ಹೋಗುವ ವಿಷಯ ತಿಳಿಯಿತು, ಅದಕ್ಕಾಗಿಯೇ ಈ ರೀತಿಯ ಖಿನ್ನತೆ.
0: ಚಿಂತಿಸಬೇಡ ಉತ್ತರೆ, ಈ ಯುದ್ಧದಲ್ಲಿ ನಾನು ಜಯಶಾಲಿಯಾಗಿ ತಿರುಗುತ್ತೇನೆ. ನೀನು ನನ್ನನ್ನು ಧೈರ್ಯಗೆಡದೆ ನಗುಮುಖದಿಂದ ಕಳಿಸಿಕೊಡು.
1: ಆಗಲಿ, ಜಯವಿರುವ ತನಕ ಭಯವೇಕೆ? ಇದ್ದ ಕ್ಷತ್ರಿಯರ ಧರ್ಮ, ಹೋಗಿ ಬನ್ನಿ. ಆ ಪರಮಾತ್ಮ

ನನ್ನ ಹೆಸರು ದೀಕ್ಷಿತ್. ನಾನು 7ನೇ ತರಗತಿ ಓದುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎನ್ಬೇಗೂರು. ಬೊಬ್ರುವಾಹನ ಪಾತ್ರ ಪರಿಚಯ. ಏನು ಪಾರ್ಥ, ಕೆಂಗಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ನೀನು ಗೆಲ್ಲಲಾರೆ. ಈಗ ಶಕ್ತಿ ನಿನ್ನಲ್ಲಿಲ್ಲ. ಪರಮಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಹುರಿದು ಹೋಗಿ ಪಾಪದ ಮುಟೆ ನಿನ್ನ ಹೆಗಲು ಹತ್ತಿದೆ. ಹಾಂ, ಎತ್ತು ನಿನ್ನ ಗಾಂಡೀವ, ಹೂಡು ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ. ಶಿವನನ್ನು ಗೆದ್ದ ಆ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಮದಾಂಥ, ಅವರಿವರನ್ನು ಕೊಂದೆ ಎಂಬ ಅಹಂಕಾರದಿಂದ ಕೊಬ್ಬಿದ ಮೂರ್ಖ, ಸುರಲೋಕಕ್ಕೆ ಸೋಪಾನ ಕಟ್ಟಿ ಮಸ್ತ್ಯಂತ್ರವನ್ನೇ ಭೇದಿಸಿ ರಣರಂಗದಲ್ಲಿ ವೀರವಿಹಾರ ಮಾಡಿದ ಅರ್ಜುನನ ಭುಜಬಲದ ಪರಾಕ್ರಮ ನಿನಗೇನು ತಿಳಿದಿದೆಯೋ?

ಅಸಹಾಯ ಶೂರ ನ ಅಕ್ಷೀಣ ಬಲನೋ. ಹರನೊಡನೆ ಹೋರಾಡಿ ಪಾಶುಪತವಂ

ಸೂರ್ಯ ನೋಪುರಂಗಳ ಕಟ್ಟಿ ನಟಿಸಿ ತಕತೈ ಎಂದು ನಾಟ್ಯ ಕಲಿಸಿದ ನಪುಂಸಕ ನೀನು. ಚಕ್ರಯೂಹದಿ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನೇ ಬಲಿಕೊಟ್ಟ ಭ್ರಷ್ಟ ನೀನು. ಗಂಡುಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ

ಜಯ ಖಂಡಿಸುತ್ತ ರಣಚಂಡಿ ಗೌತಣ ವೀವ ಈ ಗಾಂಡೀವಿ. ಗಂಡುಗಲಿಗಳ ಗಂಡ ಉದ್ದಂಡ ಭೂಮಂಡಲದೊಳಕಂಡ ಕೀರ್ತಿ ಪ್ರಚಂಡ. ಚಂಡನೋ ಪ್ರಚಂಡನೋ ಪುಂಡನೋ ತಿಳಿಸುವುದು ರಣರಂಗ. ಹೂಡು ಬಾಣಗಳ ಮಾಡುವೆ ಮಾನಭಂಗ. ಕದನದೊಳ್ ಕಲಿಪಾರ್ಥನಂ ಕೆಣಕಿ ಉಳಿದವರಿಲ್ಲ. ಆರ್ಭಟಿಸಿ ಬರುತ್ತಿದೆ ನೋಡು.

ಧನ್ಯವೋ ಇಲ್ಲಿ ಒಮ್ಮೆ ಜನ್ಮ ತಾಳಲು, ಪುಣ್ಯವೋ

ಪುಣ್ಯವೋ ಧನ್ಯವೋ ಇಲ್ಲಿ ಒಮ್ಮೆ ಜನ್ಮ ತಾಳಲು. ಪುಣ್ಯವೋ ಧನ್ಯವೋ ಭಾರತ ಭಾರತ ಭಾರತ ಎನ್ನಲು ಜೀವನ ಸಾರ್ಥಕ. ಭಾರತ

0: ಕೇಳುವರೆ, ಇದುವರೆಗೂ ಕಲರವ ಕಾರ್ಯಕ್ರಮದಲ್ಲಿ ಎಚ್ಡಿಕೋಟೆ ತಾಲೂಕಿನ ಎನ್ಬೇಗೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
2: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
1: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
2: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
1: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
2: ಕ್ಷಯ ರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ನೆಚ್ಚಿನ ಕನ್ನಡ ಉಪನ್ಯಾಸಕಿ ಮಾದೇವಿ ಎಂ, MMK ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ತುಂಬಸೋಗೆ. ಈ ದಿನ ನಾನು ಜನಪದ ಸಾಹಿತ್ಯವನ್ನ ಕುರಿತು ಮಾತನಾಡಲಿದ್ದೇನೆ. ನಮ್ಮ ಜನಪದ ಸಾಹಿತ್ಯದ ಬಗ್ಗೆ ಹೇಳಬೇಕು ಅಂದ್ರೆ, ಜನಪದ ಸಾಹಿತ್ಯ ಆಕಾಶದಷ್ಟು ವಿಶಾಲ, ಸಾಗರದಷ್ಟು ಆಳ ಎಂದೇ ಹೇಳಬಹುದು. ಸಾಹಿತ್ಯಕ್ಕೆ ಮೂಲ ಜನಪದ ಸಾಹಿತ್ಯ. ಹಾಗಾಗಿ ಒಂದು BM ಶ್ರೀಯವರು ಒಂದು ಮಾತನ್ನ ಹೇಳುತ್ತಾರೆ, ಜನವಾಣಿ ಬೇರು ಕವಿವಾಣಿ ಮೂಲ ಯಾವುದಪ್ಪ ಅಂತ ಹೇಳಿದ್ರೆ ನಮ್ಮ ಜನಪದ ಸಾಹಿತ್ಯ. ಭಾರತ ದೇಶದಲ್ಲೇ ನಮ್ಮ ಕರ್ನಾಟಕದ ಜಾನಪದ ಸಂಸ್ಕೃತಿ ಅತ್ಯಂತ ಶ್ರೀಮಂತವಾಗಿದೆ. ಆದರೂ ಕೂಡ ಇತ್ತೀಚೆಗೆ ಎಲ್ಲೋ ಒಂದು ಕಡೆ ಜನಪದ ಸಾಹಿತ್ಯ ಕಣ್ಮರೆಯಾಗ್ತಿದೆಯೇನೋ ಅಂತ ಅನ್ಸುತ್ತೆ. ಜನಪದ ಸಾಹಿತ್ಯದಲ್ಲಿ ನಾವು ಡೊಳ್ಳು ಕುಣಿತ, ಕಂಸಾಳೆ, ವೀರಗಾಸೆ, ನಂದಿಕೋಲು ಕುಣಿತ, ಯಕ್ಷಗಾನ, ಬಯಲಾಟ, ದೊಡ್ಡಾಟ, ಹೀಗೆ ಮುಂತಾದ ವಿವಿಧ ಪ್ರಕಾರಗಳನ್ನ ಕೂಡ ನಾವು ನೋಡ್ತಾ ಹೋಗ್ತೀವಿ. ಜನಪದ ಸಾಹಿತ್ಯ ಪ್ರಾದೇಶಿಕ ಒಂದು ಸೊಗಡನ್ನ, ಸಂಸ್ಕೃತಿಯನ್ನ, ಆಚಾರ ವಿಚಾರಗಳನ್ನ ಜೋಪಾನ ಮಾಡುವಂತ ಕೆಲಸ ಜನಪದ ಸಾಹಿತ್ಯದಿಂದ ಆಗಿದೆ. ಜನಪದ ಗೀತೆಗಳು ಕೂಡ ಪ್ರಮುಖವಾಗಿ ಒಂದು ಪ್ರಾದೇಶಿಕ ಸೊಗಡುಗಳನ್ನ ತಮ್ಮ ಮುಂದಿನ ಪೀಳಿಗೆಗೆ ಜೋಪಾನ ಮಾಡಿವೆ ಎಂದರೂ ಕೂಡ ಅದು ತಪ್ಪಾಗೋದಿಲ್ಲ. ಜನರು ತಮ್ಮ ಬಿಡುವಿನ ಸಮಯದಲ್ಲಿ ಹಾಡುಗಳನ್ನ, ಪದಗಳನ್ನ ಕಟ್ಟುತ್ತಾ ಇದ್ರು. ಬೀಸೋ ಪದ ಆಗಿರ್ಬೋದು, ಹುಟ್ಟುವ ಪದ ಆಗಿರ್ಬೋದು, ಸುಗ್ಗಿ ಹಾಡಾಗಿರ್ಬೋದು, ಕೋಲಾಟ ಪದ ಆಗಿರ್ಬೋದು, ಅಥವಾ ಶೋಭಾನ ಪದಗಳಾಗಿರ್ಬೋದು, ಅಥವಾ ಶ್ರೀಮಂತ ಶಾಸ್ತ್ರ ಮದುವೆ ಸಮಾರಂಭಗಳ ಕಾರ್ಯಕ್ರಮಗಳಲ್ಲಿ ಹಾಡುವಂತಹ ಹಾಡುಗಳಾಗಿರ್ಬಹುದು. ಇವರು ತಮ್ಮ ಮನರಂಜನೆಗೋಸ್ಕರ, ಜೊತೆಗೆ ಅವರ ಕೆಲಸದ ಒಂದು ಶ್ರಮದಾಯಕ ಗೊತ್ತಾಗಬಾರದು ಅಂತ ಹೇಳಿ ಹಾಡುಗಳನ್ನ ಕಡ್ತಾ ಅವರು ಅದು ಬಾಯಿಂದ ಬಾಯಿಗೆ ಬರ್ತಾ ಹೋಯ್ತು. ಜನಪದ ಸಾಹಿತ್ಯದ ಮೂಲ ಸೃಷ್ಟಿ ಯಾರಪ್ಪ ಅಂತ ನಮ್ಗೆ ಇವತ್ತಿಗೂ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಜನರ ಬಾಯಿಂದ ಬಾಯಿಗೆ, ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬಂದಿರುವಂತಹ ಒಂದು ಸಿರಿನುಡಿ ನಮ್ಮ ಜನಪದ ಸಾಹಿತ್ಯ ಅಂತಾನೆ ಕೂಡ ಹೇಳಬಹುದು. ಜನಪದರು ಆ ಓದಿಲ್ದೇ ಇದ್ರು, ಬರೆದಿಲ್ದೇ ಇದ್ರು, ಅಕ್ಷರದ ಜ್ಞಾನ ಅವರಿಗೆ ಇಲ್ಲದೇ ಇದ್ರು, ಅವ್ರು ಎಷ್ಟು ಅದ್ಭುತವಾಗಿ ಹಾಡುಗಳನ್ನ ಕಟ್ಟುತ್ತಾ ಇದ್ರು. ಆ ಪದಪುಂಜಗಳ ಜೋಡಣೆ ನಿಜಕ್ಕೂ ಕೂಡ ವಿಸ್ಮಯ ಅಂತಾನೆ ಹೇಳ್ಬೋದು. ಕುರಿತೋದದಿಯು ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಅಂತಾನೆ ಹೇಳಿ ಕವಿರಾಜ ಮಾರ್ಗಕಾರ ಜನಪದರನ್ನ ಕುರಿತು ಮಾತಾಡ್ತಾನೆ. ಅಂದ್ರೆ ಕೂತು ಓದಿಲ್ಲ ಅಂದ್ರು, ಬರೆದಿಲ್ಲ ಅಂದ್ರು, ಎಷ್ಟು ಅದ್ಭುತವಾಗಿ ಆ ಪದಪುಂಜಗಳ ಜೋಡಣೆಯ ಮೂಲಕ ಹಾಡುಗಳನ್ನ ಕಟ್ತಿದ್ರು, ಒಗಟುಗಳನ್ನ ಕಟ್ತಿದ್ರು, ಕತೆಗಳನ್ನ ಕಟ್ತಿದ್ರು ಅನ್ನುವಂಥದ್ದು ನಮ್ಗೆ ಜನಪದ ಸಾಹಿತ್ಯದಲ್ಲಿ ಗೊತ್ತಾಗುತ್ತೆ. ಅವ್ರಿಗೆ ಯಾವುದೇ ರೀತಿ ತಿಳುವಳಿಕೆ ಇಲ್ಲ, ನಾವು ಓದ್ಕೊಂಡಿದೀವಿ ಅಂತ ಹೇಳಿ ನಾವು ಅವ್ರನ್ನ ಹೀಯಾಳಿಸೋಕೆ ಬರಲ್ಲ. ಯಾಕೆಂದ್ರೆ ಅವ್ರಿಗಿರುವಂತ ಅನುಭವ ಸಾಮರ್ಥ್ಯ ಆಗಿರ್ಬೋದು, ಅವ್ರಿಗಿರುವಂತಹ ಬುದ್ಧಿವಂತಿಕೆ ಆಗಿರ್ಬೋದು, ಇವತ್ತಿನ ಶಿಕ್ಷಿತಂತರು ಅಂದ್ರೆ ಅಕ್ಷರವನ್ನ ಕಲಿತಂತವ್ರಿಗೂ ಸಹ ಇಲ್ಲ ಅಂತ ಹೇಳಿದ್ರೆ ಬಹುಶಃ ಅದು ತಪ್ಪಾಗೋದಿಲ್ಲ. ಜಾನಪದ ಕತೆಗಳು, ಹಾಡುಗಳು, ಜಾನಪದ ನಾಟಕಗಳು, ಪುರಾಣಗಳು, ದಂತಕಥೆಗಳು, ಐತಿಹಾಸಿಕ ಕಾರಣಗಳು, ಹೀಗೆ ಅನೇಕ ಒಂದು ಪ್ರಕಾರಗಳನ್ನ ನಮ್ಮ ಜನಪದ ಸಾಹಿತ್ಯ ಒಳಗೊಂಡಿರುವಂತದನ್ನ ನಾವು ಕಾಣ್ತಾ ಹೋಗ್ತೀವಿ. ಹಿಂದೆ ಮಕ್ಕಳು ಒಂದು ಅಜ್ಜಿಯ ಕಥೆಯನ್ನ ಕೇಳಿಕೊಂಡು ಹಿರಿಯರ ಸನ್ಮಾರ್ಗದಲ್ಲಿ ಬೆಳೀತಾ ಇದ್ವು. ಬಹುಶಃ ಇವತ್ತು ಆ ಭಾಗ್ಯ ನಮ್ಮ ಮಕ್ಕಳಿಗಿಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ನಾನಾ ಕಾರಣಗಳಿರುವಂತದನ್ನ ನಾವು ನೋಡ್ತಾ ಹೋಗ್ತೀವಿ. ಅಜ್ಜಿ ಇಲ್ಲದ ಮನೆ, ಮಜ್ಜಿಗೆ ಇಲ್ಲದ ಊಟ, ಎರಡೂ ವ್ಯರ್ಥ ಎಂಬಂತಾಗಿದೆ. ಯಾಕೆಂದ್ರೆ ಮನೆಗಳಲ್ಲಿ ಅಜ್ಜಿರು ಇರ್ತಾ ಇದ್ರು, ಆ ಮಗುನ ಎತ್ಕೊಂಡು ಕತೆ ಹೇಳ್ಕೊಂಡು ಮಗುಗೆ ಚಂದಮಾಮನ್ನ ತೋರಿಸಿ ಊಟ ಮಾಡಿಸ್ತಾ ಇದ್ರು. ಇವತ್ ಚಂದಮಾಮನ್ ತೋರಿಸಿ ಊಟ ಮಾಡಿದ್ರೆ ಮಾಡಿಸೋದಿಲ್ಲ. ಇವತ್ತು ಮೊಬೈಲ್ ಕೊಟ್ಟು ಊಟ ಮಾಡಿಸುವಂತಹ ಸನ್ನಿವೇಶಗಳು ಎದುರಾಗಿರೋಂಥದ್ದನ್ನ ನಾವು ನೋಡ್ತೀವಿ. ಆ ಕತೆ ಹೇಳುವಂತ ಕತೆಗಳಲ್ಲಿ ನೀತಿ ಇರ್ತಿತ್ತು, ಧರ್ಮ ಇರ್ತಿತ್ತು, ಕೊನೆಗೆ ಸತ್ಯಕ್ಕೆ ಗೆಲುವು ಸಿಗುತ್ತೆ ಅನ್ನುವಂತಹ ಸಂದೇಶವನ್ನ ಜನಪದ

ಅಲ್ಲೇ ಮಕ್ಕಳಿಗೆ ಕೊಟ್ಬಿಡ್ತಾ ಇದ್ರು. ಇಲ್ಲಿ ಹೇಳೋದಾದ್ರೆ ಆಚಾರಕ್ಕೆ ಅರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನ್ನ ಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಅಂತ ಹೇಳಿ ಮಗುನ ಬೆಳೆಸ್ತಾ ಇದ್ರು. ಮಗು ನೀನು ಆಚಾರಕ್ಕೆ ಅರಸ ಆಗ್ಬೇಕು, ನೀತಿಗೆ ರಾಜ ಆಗ್ಬೇಕು, ಇಡೀ ಜಗತ್ತಿಗೆ ಒಂದು ಬೆಳಕಾಗಿ ನೀನು ಬೆಳಿಬೇಕು, ನೀನು ಹಣವಂತನಾಗು ಸಿರಿವಂತನಾಗು ಅಂತ ಹೇಳಿ ಆ ಹಿರಿಯರು ಬೆಳೆಸ್ತಾ ಇರಲಿಲ್ಲ. ನೀನೊಬ್ಬ ಬೆಳಕಾಗಿ ಬೆಳಿಬೇಕು ಅಂತ ಬೆಳೆಸ್ತಾ ಇದ್ರು. ಹಾಗಾಗಿ ಮಕ್ಕಳು ಬಾಲ್ಯದಲ್ಲೇ ನೀತಿಯನ್ನ ಸದ್ಗುಣಗಳನ್ನ ಕಲ್ತ್ಕೊಂಡು ಜ್ಯೋತಿಯಾಗಿ ಬೆಳೀತಾ ಇದ್ದಂಥ ಸನ್ನಿವೇಶಗಳಿತ್ತು. ಆದರೆ ಈಗ ಎಲ್ಲವೂ ಸಹ ಬದಲಾಗಿದೆ ಅಂತಲೇ ನಾವು ಹೇಳ್ಬೋದು. ಹಾಗಾಗಿ ಜಾನಪದವನ್ನು ನಾವು ಉಳಿಸಿ ಬೆಳೆಸಬೇಕಾಗಿದೆ. ಜಾನಪದ ಗೀತೆಯನ್ನ ಹಾಡೋದ್ರ ಮೂಲಕ ನಾವು ಜನಪದ ಗೀತೆಗಳನ್ನು ನಾವು ಇನ್ನಷ್ಟು ಮುಂದಿನ ಪೀಳಿಗೆಗೆ ರವಾನಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಜಾನಪದ ಗೀತೆಯನ್ನು ಉದಾಹರಿಸೋದಾದರೆ, ಅಂದರೆ ಮಕ್ಕಳನ್ನು ಆಡಿ ಬಂದಂಥ ಮಗುವನ್ನು ಎಷ್ಟು ಚೆನ್ನಾಗಿ ಅವರು ವರ್ಣನೆ ಮಾಡ್ತಿದ್ರು, ಅವ್ರಿಗೆ ಅಕ್ಷರ ಜ್ಞಾನ ಇಲ್ಲದೇ ಇದ್ರೂ ಸಹ ಅವರ ವರ್ಣನೆ ಎಷ್ಟು ಚೆನ್ನಾಗಿತ್ತು, ಅವ್ರ ತಿಳುವಳಿಕೆ ಎಷ್ಟು ಚೆನ್ನಾಗಿತ್ತು ಅನ್ನುವಂಥದ್ದನ್ನು ನಾವು ನೋಡ್ಬೋದು.

ಮಗು, ನೀನು ಆಟ ಆಡ್ಕೊಂಡು ಬಾ, ನೀನು ಆಟ ಆಡ್ಕೊಂಡು ಬಂದರೆ ನಿನ್ನ ಮುದ್ದಾದ ಮುಖವನ್ನು ನಾನು ತೆಂಗಿನಕಾಯಿ ತಿಳಿನೀರಿಂದ ತಕ್ಕೊಂಡು ತೊಳಿತೀನಿ ಅನ್ನುವಂಥ ವರ್ಣನೆ ಇದು. ಹಾಗೆ ಇನ್ನೊಂದು, ಕೂಸಿ

ಮನೆಯಲ್ಲಿ ಮಕ್ಕಳಿದ್ರೆ ಒಂದ್ ಚಂದ, ಎಷ್ಟೇ ನೋವುಗಳಿದ್ರು ಮಕ್ಕಳನ್ನ ನೋಡಿ ನಾವು ಮರಿಬಹುದು. ಮಕ್ಕಳಿದ್ರೆ ನಮ್ಗೆ ಬೀಸಣಿಕೆ ಗಾಳಿಯ ಅವಶ್ಯಕತೆನೇ ಇಲ್ಲ. ಮಕ್ಕಳು ಮನೆ ಒಳಗಡೆ ಹೊರಗಡೆ ಆಟ ಆಡ್ಕೊಂಡಿದ್ರೆ ಅದರಲ್ಲೇ ನಮಗೆ ಸಮಯ ಕಳೆದೋಗುತ್ತೆ ಅನ್ನುವಂತ ಒಂದು ಸನ್ನಿವೇಶ ಇದು. ಹಾಗೇನೆ ಬ್ಯಾಸ

ಒಬ್ಬ ಹೆಣ್ಮಗಳು ತನ್ನ ತಾಯಿಯನ್ನ ಕುರಿತು ಹೇಳುವಂಥದ್ದು, ನನ್ನ ತವರು ಮನೆಗೆ ತಾಯಿ ಎಷ್ಟು ಮುಖ್ಯ ಅಂತ ಹೇಳಿ. ಅಂದ್ರೆ ಈ ಜಾನಪದದಿಂದ ಸಂಬಂಧಗಳ ಬೆಸುಗೆ ಕೂಡ ಜಾನಪದದಿಂದ ಆಗ್ತಿತ್ತು. ಬಹುಶಃ ಇವತ್ತು ಆಧುನಿಕತೆಯ ಒಂದು ಸೋಗಿನಲ್ಲಿ ನಶಿಸಿ ಹೋಗುತ್ತಿರುವಂತಹ ಮಾನವೀಯ ಸಂಬಂಧಗಳು ಮತ್ತೆ ಪುನರುಜ್ಜೀವನವನ್ನ ಗೊಳಿಸುವಂತಹ ಕೆಲಸ ಜಾನಪದ ಅಧ್ಯಯನದಿಂದ ಆಗ್ಬೇಕು. ಸಂಬಂಧಗಳ ಬೆಲೆ, ಒಬ್ಬರು ಕಷ್ಟಕ್ಕೆ ಒಬ್ಬರು ಮಿಡಿಯುವಂಥದ್ದು ಎಲ್ಲ ಕೂಡ ಆಧುನಿಕತೆಯ ಸೋಗಿನಲ್ಲಿ ನಶಿಸಿ ಹೋಗ್ತಾ ಇದೆ ಅಂತ ಹೇಳ್ಬೋದು. ನಮ್ಮ ಹಿರಿಯರು ಅನಕ್ಷರಸ್ಥರೇ ಆಗಿದ್ರು, ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳು ನಡೆಯಬಹುದು ಅನ್ನುವಂತಹ ಒಂದು ವೈಜ್ಞಾನಿಕ ಚಿಂತನೆಯನ್ನ ಅವರು ಮೈಗೂಡಿಸ್ಕೊಂಡಿದ್ರು. ಒಬ್ರಿಗೊಬ್ರು ಹಂಚಿ ತಿಂತಾ ಇದ್ರು, ಒಬ್ರ ಕಷ್ಟಕ್ಕೆ ಒಬ್ರು ಮಿಡಿತಾ ಇದ್ರು. ಭಾವನಾತ್ಮಕ ಸಂಬಂಧಗಳ ಬೆಲೆ ಆ ಹಿರಿಯರಿಗೆ, ಜಾನಪದರಿಗೆ ಗೊತ್ತಿತ್ತು. ಹಬ್ಬ ಆಚರಣೆಗಳನ್ನ ಮಾಡೋದ್ರ ಮೂಲಕ ಎಲ್ಲರೂ ಸಹ ಒಗ್ಗಟ್ಟಾಗಿರ್ತಿದ್ರು, ನಾವೆಲ್ಲ ಒಂದೇ ಅನ್ನುವ ಭಾವನೆ ಬರ್ತಾ ಇತ್ತು. ಅದೆಲ್ಲ ಈಗ ಕಡಿಮೆ ಆಗ್ತಾ ಇದೆ. ಎಷ್ಟೋ ಮಕ್ಕಳಿಗೀಗ ನಾವು ಅನ್ನ ತಿಂತಾ ಇದ್ದೀವಿ ಅಂದ್ರೆ ಅನ್ನದ ಮೂಲ ಒಂದು ಭತ್ತ, ಭತ್ತದ ಮೂಲ ಗದ್ದೆ, ಅದನ್ನ ಈ ರೀತಿಯಾಗಿ ನಾಟಿ ಮಾಡಿ ಬೆಳೆಯುತ್ತಾರೆ ಅನ್ನುವಂತಹ ಒಂದು ಸಾಮಾನ್ಯ ಜ್ಞಾನ ಕೂಡ ಮಕ್ಕಳಿಗೆ ಇವತ್ತು ಗೊತ್ತಿಲ್ಲ. ನಮ್ಮ ಮಕ್ಕಳು ಮೂಲ ತಿಳುವಳಿಕೆಯಿಂದ, ನೇರ ಅನುಭವದಿಂದ ವಂಚಿತರಾಗ್ತಾ ಇದ್ದಾರೆ. ಹಾಗಾಗಿ ಜನಪದ ಸಾಹಿತ್ಯವನ್ನ ಅವರು ತಮ್ಮ ಅನುಭವ

ಅನುಭವದಿಂದ ಹಿರಿಯರು ಹೊರಹಾಕಿದಂತಹ ಸನ್ನಿವೇಶಗಳು ಇವೆಲ್ಲ ಕೂಡ. ಜಾನಪದ ಸಾಹಿತ್ಯ ಸಂಕೀರ್ಣ ಆಗ್ತಾ ಜನಮಾನಸದಿಂದ ದೂರ ಆಗ್ತಾ ಇದೆ. ಅದನ್ನು ಉಳಿಸಿಕೊಳ್ಳುವುದು ವಿದ್ಯಾರ್ಥಿಗಳಾಗಿ ಮತ್ತೆ ಎಲ್ಲರ ಜವಾಬ್ದಾರಿ ಕೂಡ ಹೌದು ಅಂದರೆ ಅದು ತಪ್ಪಾಗಲಾರದು. ಸಮೂಹ ಮಾಧ್ಯಮಗಳಿಂದ ದೂರ ಆಗ್ತಾ ಇರುವಂತಹ ನಮ್ಮ ಜನಪದ ಸಾಹಿತ್ಯ ಮುಂದಿನ ಪೀಳಿಗೆಯವರು ಅಧ್ಯಯನ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಜನಪದವನ್ನ ಉಳಿಸುವಂತಹ ಒಂದು ದೊಡ್ಡ ಮಹತ್ ಕಾರ್ಯದ ಕೆಲಸ ಇವತ್ತು ಆಗಬೇಕಾಗಿದೆ. ಯಾಕೆಂದ್ರೆ ಎಲ್ಲದಕ್ಕೂ ಮೂಲ ಜನಪದ ಸಾಹಿತ್ಯ, ಅದು ಅನುಭವದಿಂದ ಬಂದಂಥದ್ದು. ಹಾಗಾಗಿ ಅದನ್ನು ಉಳಿಸುವಂತಹ ಕೆಲಸ ಮಾಡಬೇಕಾಗಿದೆ ಅಂತ ಹೇಳ್ತಾ ಎಲ್ಲ ಶ್ರೋತೃಗಳಿಗೂ ಕೂಡ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಜನಧ್ವನಿ ವಾಹಿನಿ ಅನೇಕ ದಿನಗಳಿಂದ ಕೂಡ ಇಂತಹ ಒಳ್ಳೆಯ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತಾ ಬಂದಿದೆ. ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮಗಳು ನಮ್ಮ ಜನಧ್ವನಿ ವಾಹಿನಿಯ ಮೂಲಕ ಕೇಳುಗರನ್ನು ತಲುಪಲಿ ಅಂತ ಹೇಳ್ತಾ ನಾನು ಜನಧ್ವನಿ ವಾಹಿನಿಯವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು.

ಕೇಳುಗರೆ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಕನ್ನಡ ಜಾನಪದ ಕುರಿತು ಎಚ್ಡಿಕೋಟೆ ತಾಲೂಕಿನ ತುಂಬಸೋಗಿಯ ಎಂಎಂಕೆ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕಿಯಾದ ಮಾದೇವಿ ಎಂರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸುವ ಕರುಣಾಳುಬ ಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಇದೊಂದು ವಿಶೇಷ ಘಟನೆ. ಗಾಂಧೀಜಿ ಊರಿಂದ ಊರಿಗೆ ಹೋಗ್ತಾ ಇದ್ರು. ಕೋಮು ಗಲಭೆ ಎಷ್ಟು ಹೆಚ್ಚಾಗ್ಬಿಟ್ಟಿದ್ದು ಸ್ವಾತಂತ್ರ್ಯ ಸಂಭ್ರಮದ ಹೊತ್ತಿಗೆ ತುಂಬ ಜನ ಹತ್ಯೆ ಆಯಿತು. ನೌಕಾಲಿಗೆ ಹೋದರು, ಮಾರಣ ಹೋಮ ಆಗಿ ಹೋಗಿದೆ ಅಲ್ಲಿ. ಅನಾಥರಾಗಿದ್ದಾರೆ ಜನ, ಮಕ್ಕಳು ತಂದೆ ತಾಯಿನ ಕಳ್ಕೊಂಡಿದ್ದಾರೆ, ದಿಕ್ಕು ತಪ್ಪಿ ಹೋಗಿದ್ದಾರೆ. ಅವನ್ನೆಲೆ ಮಾಡಬೇಕು ಅಂತ ಗಾಂಧೀಜಿ ಮನೆಯಿಂದ ಮನೆಗೆ ಹೋದರು, ಮನೆಯಿಂದ ಮನೆಗೆ ಹೋದರು, ಹಳ್ಳಿಯಿಂದ ಹಳ್ಳಿಗೆ ಹೋದರು. ಅಲ್ಲಿ ಕೂತ್ಕೊಂಡ್ಬಿಡ್ಬೇಕು, ಅವ್ರಿಗೆಲ್ಲ ಸಮಾಧಾನ ಹೇಳಬೇಕು, ಅವ್ರಿಗೇನೇನು ವ್ಯವಸ್ಥೆ ಆಗಬೇಕು ಮಾಡಬೇಕು. ಹೀಗೆ ಹೋಗ್ತಾ ಇರುವಾಗ ಆದಂಥ ಒಂದು ಘಟನೆಯನ್ನು ದಾಖಲಿಸ್ತಾರೆ ಮಹಾದೇವ ದೇಸಾಯಿ. ಮಹಾದೇವ ದೇಸಾಯಿ ಅಂದರೆ ಗಾಂಧೀಜಿಯವರ ಸೆಕ್ರೆಟರಿ ಆಗಿದ್ದಂಥ ಮನುಷ್ಯ. ಒಂದು ದಿವಸ ಬೆಳಗ್ಗೆ ಗಾಂಧೀಜಿ 4 ಗಂಟೆಗೆ ದಿನ ಏಳೋ ಹಾಗೆ ಎದ್ರಂತೆ. ಮಹಾದೇವ ದೇಸಾಯಿ ನೋಡೋಕೆ ಹೋಗ್ತಾರೆ ಗಾಂಧೀಜಿ ಏನಾದರೂ ಬೇಕಾ ಅಂತ. ನೋಡೋಕೆ ಹೋದಾಗ ಗಾಂಧಿ ಮೊಳಕಾಲು ಊರು ಕೂತ್ಕೊಂಡು ಬಿಕ್ಕಿ ಬಿಕ್ಕಿ ಬಿಕ್ಕಿ ಅಳತಾ ಇದ್ರಂತೆ. ಗಾಂಧೀಜಿ ಅಳೋದನ್ನು ನೋಡಿದ್ದಿಲ್ಲ ಮಹಾದೇವ ದೇಸಾಯಿ. ಆತಂಕದಿಂದ ಓಡಿ ಬಂದರು. ಯಾಕೆ ಬಾಪು, ಏನಾಯಿತು, ಯಾಕೆ ದುಃಖ ಅಂತ ಕೇಳಿದ್ರು. ಸ್ವಲ್ಪ ಹೊತ್ತಿಗೆ ಸುಧಾರಿಸ್ಕೊಂಡು ಗಾಂಧಿ ಹೇಳಿದ್ರಂತೆ, ನಾನು ಏನೋ ಪಾಪ ಮಾಡಿದಿರ್ಬೇಕಪ್ಪ, ಕೆಟ್ಟ ಕನಸು ಬಿತ್ತು ಅಂತ. ಏನು ಕನಸು ಬಿತ್ತು? ಕನಸಿನಲ್ಲಿ ನಾನು ಬುದ್ಧನ ಹಾಗೆ ಶಾಂತಿಗೋಸ್ಕರ ಪ್ರಯತ್ನ ಮಾಡ್ತಿದ್ದೀನಿ ಅನಿಸ್ಬಿಡ್ತು. ತಪ್ಪೇನಿದೆ ಅಂದರು ಮಹಾದೇವ ದೇಸಾಯಿ. ಅಲ್ವಾ, ನೀವು ಹಾಗೆ ಶಾಂತಿಗೋಸ್ಕರ ಪ್ರಯತ್ನ ಮಾಡ್ತಿದ್ದೀರಿ, ಬುದ್ಧನೂ ಶಾಂತಿಗೋಸ್ಕರ ಪ್ರಯತ್ನ ಮಾಡಿದವನು, ಆದ್ದರಿಂದ ಕನಸು ಬಿದ್ದ ತಪ್ಪೇನಿಲ್ಲಲ್ಲ ಅಂದ ಮಹಾದೇವ ದೇಸಾಯಿ. ಗಾಂಧಿ ಹೇಳ್ತಾರೆ, ಹಂಗೆ ಹೇಳಬೇಡ, ಹಂಗೆ ಹೇಳಬೇಡ, ನನ್ನ ಮನಸ್ಸಿನಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ, ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಎಲ್ಲೋ ಒಂದು ಕಡೆ ಅಹಂಕಾರ ಕೂತ್ಕೊಂಡಿದೆ ನನಗೆ. ಇದು ನನ್ನನ್ನು

ಬುದ್ಧನ ಹೋಲಿಸ್ಕೊಳಕ್ ಆಗತ್ತಾ? ಸಾಧ್ಯ ಇದೆಯಾ? ಆ ಬುದ್ಧ ಇಡೀ ಪ್ರಪಂಚವನ್ನ ತೆಕ್ಕೆಯಲ್ಲಿ ಅಪ್ಪಿಕೊಂಡಂತ ಮನುಷ್ಯ ಆತ. ಪ್ರತಿಯೊಬ್ಬರಿಗೋಸ್ಕರ ಕಣ್ಣೀರು ಸುರಿಸಿದಂತ ಮನುಷ್ಯ, ಶಾಂತಿಯನ್ನ ಅದಕ್ಕೋಸ್ಕರ ಬದುಕಿದಂತ ಮನುಷ್ಯ. ನಾನು ಅವನಿಗೆ ಹೋಲಿಸ್ಕೊಳಕ್ ಸಾಧ್ಯ ಇದೆಯಾ? ನಾನು ಸಣ್ಣವನು, ನನ್ನ ಕನಸಿನಲ್ಲಿ ಇಂಥ ಮಾತು ಬರ್ತದೆ ಅಂತ ಅನ್ನೋದಾದ್ರೆ, ಎಲ್ಲೋ ನನ್ನ ಮನಸ್ಸಿನ ಆಳದಲ್ಲಿ ಒಂದು ಅಹಂಕಾರ ಮೊಳಕೆ ಹೊಡಿತಾ ಇದೆ ನನಗೆ. ನಾನು ಹಾಗಾದ್ರೆ ಶಾಂತಿ ಏನು ಮಾಡಿದ್ದೇನೆ ಅನ್ನುವಂಥ ಅಹಂಕಾರ ಬೆಳೀತಾ ಇದೆ. ಇದು ಒಳ್ಳೇದಲ್ಲ ನನ್ನ ಆರೋಗ್ಯಕ್ಕೆ ಅಂತ ಹೇಳಿ ಗಾಂಧೀಜಿ 3 ದಿವಸ ಉಪವಾಸ ಮಾಡ್ತಾರೆ. ಇದನ್ನು ಕಲ್ಪನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ನಾನು ಈಗ ಅಹಂಕಾರದ ಮೊಟ್ಟೆಗಳಾಗಿ ನಾನು ಮಾಡಿದ್ದು ಅಂತ ಹೇಳ್ಕೊಂಡು ತಿರುಗುವಂಥ ಜನ ಇರುವಾಗ, ತನ್ನ ಕನಸಿನಲ್ಲಿ ಬಂದಂಥ ಒಂದು ಎಳೆ ತಾನು ಬುದ್ಧನ ಹಾಗೆ ಶಾಂತಿಗೋಸ್ಕರ ಪ್ರಯತ್ನ ಮಾಡಿದ್ದೀನಿ ಅಂತ ಬಂದಾಗ, ಅಯ್ಯೋ ನಾನು ಬುದ್ಧನಿಗೆ ನನ್ನನ್ನು ಹೊಲಿಸ್ಕೊಂಡ್ಬಿಟ್ನಲ್ಲ, ಹಾಗಾದ ನನ್ನ ಮನಸ್ಸಲ್ಲೆಲ್ಲೋ ಅಹಂಕಾರ ಇದೆ ಅಂತ ಹೇಳಿ ಪ್ರಾಯಶ್ಚಿತ್ತವಾಗಿ 3 ದಿವಸ ಉಪವಾಸ ಮಾಡೋದಿದೆಯಲ್ಲ, ಇದು ಮನಃ ಪರಿಪಾಕದ ಉನ್ನತ ಶಿಖರ ಅಂತ ಹೇಳ್ತೀನಿ ನಾನು. ಕಲಶ ಗೋಪುರ ಅದು. ಜನ ನೀವು ಅಹಂಕಾರಿಗಳಾಗಿದ್ದೀರಿ ಅಂತ ಎದುರಿಗೆ ಹೇಳಿದ್ರು ಒಪ್ಪಿಕೊಳ್ಳದೇ ಇರುವಂತಹ ಸಮಾಜದಲ್ಲಿ ನಾವಿದ್ದಾಗ, ತನ್ನ ಮನಸ್ಸಲ್ಲೆಲ್ಲ ಅಹಂಕಾರದ ಎಳೆ ಬಂದಿರಬಹುದೇ ಅಂತ ಪರೀಕ್ಷೆ ಮಾಡಿ ಅದಕ್ಕೋಸ್ಕರ ತನ್ನ ಪ್ರಾಯಶ್ಚಿತ್ತ ತಗೊಳ್ಳುವಂತಹ ಮನಸ್ಸು ಗಾಂಧಿದಾಗಿತ್ತಲ್ಲ ಅಂತ ನೌಕಾಲಿಯಲ್ಲಿದ್ದಂಥ ಜನ ಬೆಚ್ಚ ಬೆರಗಾಗ್ಬಿಟ್ರು. ಈ ಮನುಷ್ಯ ಸಂತ ಅಲ್ಲ, ದೇವರೇ ಇವನು. ಮನೆ ಮನೆಗೆ ಹೋಗಿ ತನ್ನ ಆರೋಗ್ಯ ನೋಡಿಕೊಳ್ಳಲ್ಲ, ತನ್ನ ಚಿಂತನೆ ಇಲ್ಲ, ಅವ್ರಿಗೋಸ್ಕರ ಏನಾದರೂ ಮಾಡಬೇಕು. ಹೀಗೆ ಮನಸ್ಸನ್ನು ಪ್ರತಿ ಕ್ಷಣಕ್ಕೂ ಪರೀಕ್ಷಣೆ ಮಾಡಿಕೊಂಡು, ಅದಕ್ಕೆ ಗುಂಡಪ್ಪನವ್ರು ಹೇಳ್ತಾರೆ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರೀತನದಿಂದ ಅಲ್ಲ ಮಂಕುತಿಮ್ಮ ಅಂತ. ಯಾವುದೇ ಒಂದು ವಸ್ತುವಿನ ಸಾಕ್ಷಾತ್ಕಾರ ಆಗಬೇಕಾದ್ರೆ ಅಂತರೀಕ್ಷಣೆ ಮಾಡ್ಕೋಬೇಕಂತ. ಹೊರಗಡೆ ಹೇಳೋದಲ್ಲ, ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ, ಬರೀ ಭಾಷಣದಿಂದ ಆಗೋಲ್ಲ. ಪ್ರತಿ ಕ್ಷಣಕ್ಕೂ ಮನಸ್ಸನ್ನು ಪರೀಕ್ಷೆ ಮಾಡ್ಕೋಬೇಕು. ನನ್ನ ಮನಸ್ಸು ಸರಿ ಇದೆಯಾ? ಅಹಂಕಾರ ಬಂತ? ನಾ ಹೇಳಿದ ಮಾತಿನೊಳಗೆ ವಿನಯ ಇರಲಿಲ್ವಾ ಅಂತ ಪ್ರತಿ ಕ್ಷಣಕ್ಕೆ ಪರೀಕ್ಷೆ ಮಾಡಿಕೊಳ್ಳುವಂಥ ಕೆಲಸವನ್ನು ಗಾಂಧೀಜಿ ಜೀವನದುದ್ದಕ್ಕೂ ಪ್ರತಿದಿನ ಪ್ರತಿ ಕ್ಷಣ ಮಾಡ್ಕೊಂಡು ಹೋದರು. ಆ ವೃತ್ತಿ ಹಾಗೆ ನೋಡಿಕೊಳ್ಳುವಂಥ ಕೆಲಸ ನಮ್ಮದು ಒಂಚೂರಾದರೆ ನಮ್ಮ ಜೀವನವೂ ಬಂಗಾರ ಆದೀತು ಅನ್ನೋದು ನನ್ನ ಖಚಿತವಾದ ನಂಬಿಕೆ.

0: ಕೇಳುಗರೆ, ಇದುವರೆಗೂ ಡಾ ಗುರುರಾಜ ಕರ್ಜಿಗಿರವರು ಪ್ರಸ್ತುತಪಡಿಸಿದ ಕರುಣಾಳುಬ ಬೆಳಕೆ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೀನಿ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ. ಸರಗೂರಿನ SVYM ನ ಶ್ರೀಯುತ ರೇಚಣ್ಣ ಪ್ರಸಾದ್ ರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

0: ಕೇಳುಗರೇ, ಇದುವರೆಗೂ ಆಡುವಸೆ ಕಾರ್ಯಕ್ರಮದಲ್ಲಿ ಸರಗೂರಿನ SVYM ನ ಶ್ರೀಯುತ ರೇಚಣ್ಣ ಪ್ರಸಾದ್ ರವರು ಹಾಡಿರುವ ಹಾಡುಗಳನ್ನ ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
2: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
3: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತದೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, OTP ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ OTP ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
4: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
5: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
6: ಹೌದಾ? ಯಾವ ವೆಬ್ಸೈಟ್ನಿಂದ?
5: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
6: ರಿವ್ಯೂ ನೋಡಿದೀಯಾ?
5: ಇಲ್ಲ.
6: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೇ.
3: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ. ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930. ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
4: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
0: ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
7: ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
8: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
9: ಹೌದಾ ಪೆಂಡಿಂಗ್ ಗಾರ್? ನಮಗೆ ಚಾಲೆಂಜ್,
10: ಜಾಗ ಖಂಡಿತ ಸಿಗುತ್ತೆ.
11: ಸಿಗೋದಿಲ್ಲ,
12: ಇಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ.
13: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್, ಕಾಯತ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
14: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.
13: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್.

0: ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
1: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಶಿಕ್ಷಣ ಕಾರ್ಯಕ್ರಮ.
2: ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ

0: ಕೇಳುಗರೆ, ಇದುವರೆಗೂ ಸಮುದ್ರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೇನೆ.

0: ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಸಂಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಚನ ವೈಭವ ವಚನಗಳ ನುಡಿಗುಚ್ಚ ಭಾಗ 25 ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ

0: ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ಗುರುಬಸವಲಿಂಗಾಯ ನಮಃ. ಜನರ ಹೃದಯಕ್ಕೆ ಹತ್ತಿರವಾದ ಜನಧ್ವನಿಯ ಎಲ್ಲ ಸಹೃದಯ ಶ್ರೋತೃವರ್ಗಕ್ಕೆ ಹೃದಯ ತುಂಬಿದ ನಮಸ್ಕಾರಗಳು. ಇಂದಿನದು 25ನೆಯ ನುಡಿಸಂಚಿಕೆಯಾಗಿದೆ. ಇದು ನನಗೆ ಸಂತೋಷದ ವಿಷಯವಾಗಿದೆ. ಏಕೆಂದರೆ ನಾನೊಬ್ಬ ವಚನ ಸಾಹಿತ್ಯದ ಭಕ್ತನೇ ಹೊರತು ವಚನ ಸಾಹಿತ್ಯದ ಪಂಡಿತನಲ್ಲ. ಶರಣರ ಅನುಭವದ ನುಡಿ, ಅದರೊಡನೆ ಅವರ ನಡೆ ನನಗೆ ಬಹಳವಾಗಿ ಹಿಡಿಸಿತು. ಕೆಲವರು ವಚನ ಸಾಹಿತ್ಯದ ಬಗ್ಗೆ ಬಹಳಷ್ಟು ತಿಳಿದಿದ್ದಾರೆ, ಪಾಂಡಿತ್ಯ ಸಾಧಿಸಿದ್ದಾರೆ, ಆದರೆ ನನಗೆ ಏನೂ ತಿಳಿದಿಲ್ಲ. ಆದರೂ ನನಗೆ ವಚನ ವೈಭವದಲ್ಲಿ ಮಾತನಾಡುವ ಭಾಗ್ಯ ದೊರೆಯಿತು. ಇದರಲ್ಲಿ ಭಾಗವಹಿಸಲು ಮೊದಲು ಇಷ್ಟಪಟ್ಟಿರಲಿಲ್ಲ, ಆದರೂ ಕೂಡ ಸ್ನೇಹವರ್ಗದ ಒತ್ತಡದಿಂದ ಅಭಿಮಾನದಿಂದ ಒಪ್ಪಿದೆ. ವಚನಗಳನ್ನು ಇನ್ನಷ್ಟು ಅಪ್ಪಿದೆ. 25ನೇ ನುಡಿ ಸಂಚಿಕೆಯಡೆಗೆ ನನ್ನನ್ನು ವಚನಗಳು ಕರೆದುಕೊಂಡು ಹೋಯಿತು. ಇಂದಿನ ಸಂಚಿಕೆಯಲ್ಲಿ ವಚನಗಳಲ್ಲಿರುವಂತಹ ಬೆಡಗಿನ ಭಿನ್ನಾಣವನ್ನು ಅರಿಯಲು ಪ್ರಯತ್ನ ಪಡೋಣ. ಶರಣರು ವಚನಗಳಲ್ಲಿ ಬೆಡಗನ್ನು ತುಂಬಿ ವಚನ ಸಾಹಿತ್ಯದ ಮೆರಗನ್ನು, ಅದರ ಮೌಲ್ಯವನ್ನು, ಅದರ ಉತ್ಕೃಷ್ಟತೆಯನ್ನು ಹೆಚ್ಚಿಸಿದ್ದಾರೆ. ಬೆಡಗಿನ ವಚನಗಳು ಸಾಗರದಲ್ಲಿನ ಆಳದಲ್ಲಿರುವ ಮುತ್ತುಗಳಂತೆ, ಭೂಮಿಯಲ್ಲಿ ಅಡಗಿರುವ ವಜ್ರದಂತೆ, ಅವುಗಳನ್ನು ಗಳಿಸಲು ಶ್ರಮಿಸಬೇಕು, ಕಷ್ಟಪಡಬೇಕು. ಆದರೆ ಕಷ್ಟಪಟ್ಟು ಅವುಗಳನ್ನು ಗಳಿಸಿಕೊಂಡರೆ ಅವನೇ ಅತ್ಯಂತ ಶ್ರೀಮಂತ. ಅದೇ ರೀತಿ ಬೆಡಗಿನ ಭಿನ್ನಾಣವನ್ನು ಅರಿತರೆ ಆಧ್ಯಾತ್ಮಿಕ ಶ್ರೀಮಂತನಾಗಬಹುದು. ಬೆಡಗಿನ ವಚನಗಳ ಅರ್ಥ ಮೇಲ್ಮುಖವಾಗಿ ತಿಳಿಯುವುದಿಲ್ಲ, ವಚನ ಅರ್ಥ ನಿಗೂಢವಾಗಿರುತ್ತದೆ. ಅನುಭಾವಿಕರು ಅದರ ಭಾವಾರ್ಥವನ್ನು ತಿಳಿಯಬಹುದು. ಒಂದೇ ವಚನದ ಅರ್ಥ ಅನುಭಾವಿಕರ ಅರಿವಿನ ಆಧಾರದ ಮೇಲೆ ಬದಲಾಗಬಹುದು. ಉದಾಹರಣೆಗೆ ಆನೆ, ಈ ಪದವನ್ನು ಅಧಿಕಾರಕ್ಕೆ, ಅಹಂಕಾರಕ್ಕೆ, ಅಷ್ಟಮದಂಗಳಿಗೆ, ಗಾಂಭೀರ್ಯಕ್ಕೆ, ಹೀಗೆ ವಚನದ ಮೇಲೆ ಅರ್ಥ ಬದಲಾಗುವುದನ್ನು ನಾವು ಗಮನಿಸಬಹುದು. ವಚನಗಳಲ್ಲಿ ಅಡಗಿರುವ ಬೆಡಗನ್ನು ತಿಳಿಯಬೇಕಾದರೆ ಬಹಳ ಮುಖ್ಯವಾಗಿ ಆಧ್ಯಾತ್ಮಿಕ ಪದಕೋಶದ ಅರಿವಿರಬೇಕು, ಜೊತೆಗೆ ಮಾನವೀಯ ಸಂಬಂಧದ ಭಾವನೆಗಳು ಆಗರವಾಗಿರಬೇಕು. ಕೇವಲ ಪಾಂಡಿತ್ಯದಿಂದಲೇ ಬೆಡಗಿನ ಭಿನ್ನಾಣವನ್ನು ಅರಿಯಲು ಸಾಧ್ಯವಿಲ್ಲ. ಹೃದಯ ಸೌಂದರ್ಯವು ಕೂಡ ಬಹಳ ಮುಖ್ಯವಾಗಿರುತ್ತದೆ. ಬೆಡಗಿನ ವಚನಗಳೆಂದರೆ ತಕ್ಷಣ ನಮಗೆ ಜಗದ ಜಂಗಮ ಅಲ್ಲಮರು ಕಣ್ಮುಂದೆ ಬಂದು ನಿಲ್ಲುತ್ತಾರೆ. ಏಕೆಂದರೆ ಇವರ ಬಹುಪಾಲು ವಚನಗಳು ಬೆಡಗಿನಿಂದ ಕೂಡಿವೆ. ಅವರು ವಚನಗಳನ್ನು ಬೆಡಗಿನಲ್ಲಿ ಬರೆದದ್ದು ಯಾರಿಗೂ ಅರ್ಥವಾಗಬಾರದೆಂದಲ್ಲ. ಯೋಗ ಸಂಬಂಧದ ವಿಷಯಗಳು ಅಧಿಕಾರಿಯಾದವನಿಗೆ, ಅಂದರೆ ಆಧ್ಯಾತ್ಮಿಕ ತಳಪಾಯ ಭದ್ರವಾಗಿರುವವನಿಗೆ ಮಾತ್ರ ತಿಳಿಯಬೇಕು. ಅದು ಸರಳವೂ ಸುಲಭ ಗ್ರಾಹ್ಯವೂ ಆಗಿದ್ದಲ್ಲಿ ಸಂತೆಯಲ್ಲಿ ಮಾಡಿದ ತತ್ವೋಪದೇಶವಾದಂತಾಗುತ್ತದೆ ಎನ್ನುವುದು ಅಲ್ಲಮರ ನಿಲುವಾಗಿತ್ತು. ಹಾಗಾಗಿ ಯಾರಿಗೆ ಶಿವಯೋಗ ರಹಸ್ಯವನ್ನು ಅರಿಯಲೇಬೇಕೆಂಬಂತಹ ಉತ್ಕಟವಾದ ಬಯಕೆ ಇರುತ್ತದೋ ಅಂತಹವರು ಬೆಡಗಿನ ವಚನಗಳೆಂಬ ನಿಗೂಢ ನಿಕ್ಷೇಪವನ್ನು ಹುಡುಕಿ ಆಧ್ಯಾತ್ಮಿಕ ಶ್ರೀಮಂತರಾಗಲಿ ಎನ್ನುವುದೇ ಇದರ ಹಿಂದಿನ ಉದ್ದೇಶವಾಗಿತ್ತು. ಯಾರಿಗೆ ನಿಜತ್ವದೆಡೆಗೆ ಸಾಗಬೇಕೆಂಬ ಉತ್ಸಾಹ

ಪ್ರವಾಹವಿರುತ್ತದೋ ಅಂಥವರು ಇವುಗಳನ್ನು ಅಧ್ಯಯನ ಮಾಡಲು ಪ್ರಯತ್ನಿಸಿದರೆ ಸಾಕು, ಮನಸ್ಸು ಏಕಾಗ್ರಗೊಳ್ಳುತ್ತದೆ. ಆ ಏಕಾಗ್ರತೆಯಲ್ಲಿ ಮೌನದ ದಿವ್ಯತ್ವದ ಬೆಳಕು ಕಾಣಲು ಪ್ರಾರಂಭವಾಗುತ್ತದೆ. ಆ ಬೆಳಕನ್ನು ಅರಿತು ಅದನ್ನು ಪ್ರಖರವಾದ ಬೆಳಕಾಗಿ ಪರಿವರ್ತಿಸಿಕೊಳ್ಳುತ್ತಾರೋ ಅವರೇ ದಿವ್ಯಾತ್ಮರಾಗುತ್ತಾರೆ. ಇಂತಹ ಕೆಲವು ಬೆಳಗಿನ ವಚನಗಳನ್ನು ಅರಿಯಲು ಪ್ರಯತ್ನ ಮಾಡೋಣ. ಮೊದಲಿಗೆ ಭಕ್ತಿ ಭಂಡಾರಿ ಬಸವಣ್ಣನವರ ವಚನದಿಂದ ಪ್ರಾರಂಭ ಮಾಡೋಣ. ಅವರು ಒಂದೆಡೆ ಒಂದು ಅದ್ಭುತವಾದಂತಹ ಬೆಳಗಿನ ವಚನವನ್ನು ಬರೆಯುತ್ತಾರೆ. ವಚನ ಹೀಗಿದೆ. ಅವರು ಹೇಳುತ್ತಾರೆ, ಅಳಿಯನ ಕಂಡೆಡೆ ನಾಚೆಂಬೆ ಮಗಳೇ, ಅಳಿಯನ ಕಂಡೆಡೆ ತೊಲಗೆಂಬೆ ಮಗಳೇ, ನಾಚುವಡೆ ಮೊರೆಯಿಲ್ಲ, ತೊಲಗೆಂಬೆಡೆ ನೆಲೆನಿಲ್ಲ, ಇಬ್ಬರಿಗೂ ಒಬ್ಬನೇ ಗಂಡನಾದ ಬಳಿಕ ಇನ್ನೆಲ್ಲಿಯ ಮೊರೆ ಮಗಳೇ, ಇನ್ನೆಲ್ಲಿಯ ಮೊರೆ ಮಗಳೇ, ಕೂಡಲ ಸಂಗಮ ದೇವಯ್ಯನೆಂಬ ಗಂಡನಾದ ಬಳಿಕ ಇನ್ನೆಲ್ಲಿಯ ಮೊರೆ ಮಗಳೇ. ಬೆಳಗಿನ ವಚನವಾದುದರಿಂದ ಇದನ್ನು ಮತ್ತೊಮ್ಮೆ ಹೇಳುತ್ತೇನೆ, ಕೇಳಿಸಿಕೊಳ್ಳೋಣ. ಅಳಿಯನ ಕಂಡೆಡೆ ನಾಚೆಂಬೆ ಮಗಳೇ, ಅಳಿಯನ ಕಂಡೆಡೆ ತೊಲಗೆಂಬೆ ಮಗಳೇ, ನಾಚುವಡೆ ಮೊರೆಯಿಲ್ಲ, ತೊಲಗೆಂಬೆಡೆ ನೆಲೆನಿಲ್ಲ, ಇಬ್ಬರಿಗೂ ಒಬ್ಬನೇ ಗಂಡನಾದ ಬಳಿಕ ಇನ್ನೆಲ್ಲಿಯ ಮೊರೆ ಮಗಳೇ, ಇನ್ನೆಲ್ಲಿಯ ಮೊರೆ ಮಗಳೇ, ಕೂಡಲ ಸಂಗಮ ದೇವಯ್ಯನೆಂಬ ಗಂಡನಾದ ಬಳಿಕ ಇನ್ನೆಲ್ಲಿಯ ಮೊರೆ ಮಗಳೇ. ಇಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರು ಹೇಳುತ್ತಾರೆ, ತಾಯಿ ತನ್ನ ಮಗಳಿಗೆ ಹೇಳುವ ಮಾತು, ನಾನು ಅಳಿಯನ ಕಂಡೆಡೆ ನಾಚಿಕೊಳ್ಳಲು ಬರುವುದಿಲ್ಲ ಎನ್ನುತ್ತಾರೆ. ಹಾಗೆ ಮುಂದೆ ಹೇಳುತ್ತಾರೆ, ಅಳಿಯ ಇದ್ದಾಗ ನನ್ನನ್ನು ನೀನು ಹೋಗು ಎನ್ನಲು ಬರುವುದಿಲ್ಲ ಎನ್ನುತ್ತಾರೆ. ಸಹಜವಾಗಿ ಅಳಿಯನನ್ನು ಕಂಡರೆ ನಾಚಿಕೊಳ್ಳುವುದು, ದೂರ ಹೋಗೋದು ಅತ್ತೆಯದ್ದಾಗಿರುತ್ತದೆ. ಆದರೆ ಇಲ್ಲಿ ಬೇರೆಯದೇ ವಿಚಾರವಿದೆ. ಹಾಗೆ ಮುಂದೆ ಹೋಗಿ ಹೇಳುತ್ತಾರೆ, ಇಬ್ಬರಿಗೂ ಒಬ್ಬನೇ ಗಂಡನಾದ ಬಳಿಕ ನಾನು ನಾಚಿಕೊಳ್ಳುವುದಾದರೂ ಹೇಗೆ, ದೂರ ಹೋಗುವುದಾದರೂ ಹೇಗೆ ಎಂದು ಮಗಳಿಗೆ ತಾಯಿ ಪ್ರಶ್ನೆ ಮಾಡುವಂತಹ ವಿಚಾರವಿದೆ. ಬಸವಣ್ಣನವರು ವಿಶಿಷ್ಟವಾಗಿ ಈ ವಚನವನ್ನು ಬರೆದಿದ್ದಾರೆ. ಇಲ್ಲಿ ತಾಯಿ ಮತ್ತು ಮಗಳಿಗೆ ಇಬ್ಬರಿಗೂ ಒಬ್ಬನೇ ಗಂಡನೆಂದು ತಿಳಿಸುವ ಮೂಲಕ ವಚನಾರ್ಥವನ್ನು ಅತ್ಯಂತ ನಿಗೂಢವಾಗಿರಿಸಿದ್ದಾರೆ. ವಚನದ ನೈಜ ವಿಚಾರವನ್ನು ಅನುಭಾವಿಕರ ಅನುಭವದ ಮೂಲಕ ತಿಳಿಯುವುದಾದಲ್ಲಿ ಇಲ್ಲಿ ಗುರುವೇ ತಾಯಿ, ಶಿಷ್ಯನೇ ಮಗಳು. ಗುರು ತನ್ನ ಹಸ್ತಮಸ್ತಕ ಸಂಯೋಗದಿಂದ ಶಿಷ್ಯನಲ್ಲಿ ಶಿವಯೋಗ ಸಾಕ್ಷಾತ್ಕಾರವ ಮಾಡಿಸಿದಾಗ ಇಬ್ಬರಿಗೂ ದೇವರು ಒಬ್ಬನೇ ಆಗಿ ಬಿಡುತ್ತಾನೆ. ಅದನ್ನೇ ಶರಣ ಸತಿ ಲಿಂಗಪತಿ ಎನ್ನಲಾಗಿದೆ. ಹಾಗಾಗಿ ಗುರು ತನ್ನ ಶಿಷ್ಯನಿಗೆ ಹೇಳಿರುವ ಮಾತು, ನನ್ನ ಗಂಡ ನಿನ್ನ ಗಂಡ ಇಬ್ಬರಿಗೂ ಒಬ್ಬನೇ ಪತಿಯಲ್ಲವೇ, ಎಷ್ಟು ಸುಂದರವಾಗಿದೆ. ಅವನನ್ನು ನೋಡಬೇಡ ಎಂದರೆ ಸಾಧ್ಯವೇ? ಏಕೆಂದರೆ ಅವನು ಎಲ್ಲೆಡೆ ಇರುತ್ತಾನೆ. ಅವನಿಂದ ದೂರ ಹೋಗು ಎಂದರೆ ಹೇಗೆ ಹೋಗುವುದು? ಅವನಿಲ್ಲದ ಸ್ಥಳ ಅದಾವುದಿದೆ? ನಮಗಿಬ್ಬರಿಗೂ ಆಶ್ರಯದಾತ ಅವನೊಬ್ಬನೇ ಅಲ್ಲವೇ? ಅಬ್ಬಾ, ವಚನಾರ್ಥ ಎಷ್ಟು ಸುಂದರವಾಗಿದೆ. ಹೀಗೆ ಬಸವಣ್ಣನವರು ತಮ್ಮ ಬೆಡಗಿನ ಸಾಹಿತ್ಯದಲ್ಲಿ ಸಾಮಾಜಿಕ ನೀತಿಯ ವಿರೋಧಿ ಗುಣವನ್ನು ಹೇಳಿದರೂ ಕೂಡ ವಚನ ವ್ಯಾಸಂಗದ ಕುತೂಹಲವನ್ನು ಈ ಬೆಡಗಿನ ಮೂಲಕ ಹೆಚ್ಚಿಸುತ್ತಾರೆ. ಹೀಗೆ ಬಸವಣ್ಣನವರು ಗುರುವನ್ನು ತಾಯಿಯಾಗಿ, ಶಿಷ್ಯನನ್ನು ಮಗಳಾಗಿ ಬೆಳಗಿನ ವಚನದಲ್ಲಿ ಹೇಳಿ ಇಬ್ಬರಿಗೂ ಪೂಜಿಸುವ ಲಿಂಗ ಒಂದೇ, ಹಾಗಾಗಿ ಆ ಲಿಂಗವೇ ಪತಿ, ಹಾಗಾಗಿ ಇಬ್ಬರಿಗೂ ಒಬ್ಬನೇ ಗಂಡ ಎಂದು ಹೇಳುವ ಮೂಲಕ ತಮ್ಮ ಬೆಡಗಿನ ಬಿಣ್ಣಾನವನ್ನು ಇಲ್ಲಿ ಇರಿಸಿದ್ದಾರೆ. ಅನುಭಾವಿ ಅಲ್ಲಮರ ಒಂದು ಬೆಡಗಿನ ವಚನವನ್ನು ಗಮನಿಸೋಣ. ವಚನ ಹೀಗಿದೆ, ಭಿತ್ತಿ ಮೂರರ ಮೇಲೆ ಚಿತ್ರವ ಬರೆದಿತ್ತು, ಪ್ರಥಮ ಭಿತ್ತಿಯ ಚಿತ್ರ ಚಿತ್ರದಂತಿದ್ದಿತ್ತು, ದ್ವಿತೀಯ ಭಿತ್ತಿಯ ಚಿತ್ರ ಬರುತ್ತಾ ಹೋಗುತ್ತಾ ಇದ್ದಿತ್ತು,

ತೃತೀಯ ಭಿತ್ತಿಯ ಚಿತ್ರ ಹೋಯಿತ್ತು ಮರಳಿ ಬಾರದು ಗುಹೇಶ್ವರ, ನಿಮ್ಮ ಶರಣ ತ್ರಿವಿದೆಂದ ಅತ್ತತ್ತ. ಮತ್ತೊಮ್ಮೆ ಭಿತ್ತಿ ಮೂರರ ಮೇಲೆ ಚಿತ್ರವ ಬರೆದಿತ್ತು. ಪ್ರಥಮ ಭಿತ್ತಿಯ ಚಿತ್ರ ಚಿತ್ರದಂತಿದ್ದಿತ್ತು, ದ್ವಿತೀಯ ಭಿತ್ತಿಯ ಚಿತ್ರ ಬರುತ್ತಾ ಹೋಗುತ್ತಾ ಇದ್ದಿತ್ತು, ತೃತೀಯ ಭಿತ್ತಿಯ ಚಿತ್ರ ಹೋಯಿತ್ತು ಮರಳಿ ಬಾರದು ಗುಹೇಶ್ವರ, ನಿಮ್ಮ ಶರಣ ತ್ರಿವಿಧದಿಂದ ಅತ್ತತ್ತ. ಇಲ್ಲಿ ಅಲ್ಲಮರು ಮೂರು ಭಿತ್ತಿಗಳ ಮೇಲೆ ಮೂರು ಚಿತ್ರಗಳನ್ನು ಬರೆದಿರೋ ಬಗ್ಗೆ ತಿಳಿಸುತ್ತಾರೆ. ಮೊದಲ ಭಿತ್ತಿಯಲ್ಲಿನ ಚಿತ್ರ ಚಿತ್ರದಂತೆ ಇದೆ ಎನ್ನುತ್ತಾರೆ. ಎರಡನೇ ಭಿತ್ತಿಯಲ್ಲಿರುವಂತಹ ಚಿತ್ರ ಕಾಣಿಸುತ್ತದೆ ಮತ್ತು ಕಾಣಿಸುತ್ತಿಲ್ಲ, ಅದನ್ನೇ ಇಲ್ಲಿ ಬರುತ್ತಾ ಹೋಗುತ್ತಾ ಇದ್ದಿತ್ತು ಎನ್ನುತ್ತಾರೆ. ಮೂರನೆಯ ಭಿತ್ತಿಯಲ್ಲಿದ್ದಂತಹ ಚಿತ್ರ ಕಾಣಿಸಿದಾಯಿತ್ತು ಎಂದು ಬಿಡುತ್ತಾರೆ. ಹೀಗೆ ಶರಣ ಈ ಮೂರು ಚಿತ್ರವನ್ನು ಮೀರಿದವನಾಗಿದ್ದಾನೆ ಎಂದು ಹೇಳುವ ಮೂಲಕ ಶರಣರ ಸಾಧನೆಯನ್ನು ಭಿತ್ತಿಯ ಮೇಲಿನ ವಿಶೇಷವಾದಂತಹ ಚಿತ್ರಕ್ಕೆ ಹೋಲಿಸಲಾಗಿದೆ. ಈ ವಚನದಲ್ಲಿ ಬೆಡಗನ್ನ ಅನುಭಾವಿಕರ ಅನುಭವದ ಆಧಾರದ ಮೇಲೆ ತಿಳಿಯುವುದಾದಲ್ಲಿ ಭಿತ್ತಿ ಎಂದರೆ ಇಲ್ಲಿ ದೇಹ ಎಂದರ್ಥ. ಇಲ್ಲಿ ಮೂರು ಭಿತ್ತಿಗಳನ್ನ ಅಲ್ಲಮರು ತಿಳಿಸಿದ್ದಾರೆ. ಒಂದು ಕಣ್ಣಿಗೆ ಕಾಣುವಂತಹ ದೇಹ, ಅದುವೇ ಸ್ಥೂಲ ಶರೀರ, ಇದುವೇ ಮೊದಲ ಭಿತ್ತಿ. ಪಂಚ ಪ್ರಾಣಗಳು ಪಂಚ ಉಪಪ್ರಾಣಗಳಿಂದ ಆದಂತಹ ಪ್ರಾಣ ಶರೀರ, ಅದುವೇ ಸೂಕ್ಷ್ಮ ಶರೀರ, ಇದು ಎರಡನೆಯ ಭಿತ್ತಿ. ಪಂಚಭೂತ ತತ್ವಗಳ ಮಿಶ್ರಣದಿಂದ ಉಂಟಾದ ಅತ್ಯಂತ ಸೂಕ್ಷ್ಮ ಶರೀರ, ಅದುವೇ ಕಾರಣ ಶರೀರ, ಅದು ಮೂರನೆಯ ಭಿತ್ತಿ. ಹೀಗೆ ಸ್ಥೂಲ ಸೂಕ್ಷ್ಮ ಕಾರಣ ಎನ್ನುವ ಮೂರು ಶರೀರವೇ ಮೂರು ಭಿತ್ತಿಗಳು. ಈ ಮೂರು ಭಿತ್ತಿಗಳ ಮೇಲೆ ಮೂರು ಚಿತ್ರಗಳನ್ನು ಬರೆಯಲಾಗಿದೆ, ಅದುವೇ ಸ್ಥೂಲ ಶರೀರದ ಮೇಲೆ ಇಷ್ಟಲಿಂಗದ ಚಿತ್ರ, ಸೂಕ್ಷ್ಮ ಶರೀರದ ಮೇಲೆ ಪ್ರಾಣಲಿಂಗದ ಚಿತ್ರ, ಕಾರಣ ಶರೀರದ ಮೇಲೆ ಭಾವಲಿಂಗದ ಚಿತ್ರ ಎಂತಹ ವಿಚಾರ ಅಡಗಿದೆ. ಅವರು ಹೇಳುತ್ತಾರೆ ಪ್ರಥಮ ಭಿತ್ತಿಯ ಚಿತ್ರ ಚಿತ್ರದಂತಿದ್ದಿತ್ತು. ಹೌದು, ಸ್ಥೂಲ ಶರೀರದ ಮೇಲೆ ಬರೆದಂತಹ ಚಿತ್ರ ಅದು ಕರಸ್ಥಲದಲ್ಲಿರುವಂತಹ ಶಿವಕಳೆಯ ಕುರುಹು ಇಷ್ಟಲಿಂಗ, ಇದು ಸಾಕಾರ ರೂಪದಲ್ಲಿದೆ, ಹಾಗಾಗಿ ಇದು ಎಲ್ಲರಿಗೂ ಕಾಣಿಸುತ್ತದೆ. ಇನ್ನು ದ್ವಿತೀಯ ಭಿತ್ತಿಯ ಚಿತ್ರ ಬರುತ್ತಾ ಹೋಗುತ್ತಾ ಇದ್ದಿತ್ತು, ಅಂದರೆ ಸೂಕ್ಷ್ಮ ಶರೀರದಲ್ಲಿನ ಪ್ರಾಣ ಸಂಚಲನವಿದೆ, ಈ ಶರೀರದ ಮೇಲೆ ಪ್ರಾಣಲಿಂಗವಿದೆ, ಅದುವೇ ಮನೋಗೋಚರವಾದದ್ದು, ಅದು ಸಾಕಾರವೂ ಹೌದು ದೃಷ್ಟಿಗೋಚರವಲ್ಲವಾದುದರಿಂದ ನಿರಾಕಾರವೂ ಹೌದು. ಇಲ್ಲಿ ಮನಸ್ಸಿಗೆ ಗೋಚರವಾಗುತ್ತದೆ, ದೃಷ್ಟಿಗೆ ಗೋಚರವಾಗುವುದಿಲ್ಲ, ಹಾಗಾಗಿ ಇಲ್ಲಿ ಬರುತ್ತಾ ಹೋಗುತ್ತಾ ಇದ್ದಿತ್ತು ಎಂದು ಬರೆಯುತ್ತಾರೆ. ಇನ್ನು ತೃತೀಯ ಭಿತ್ತಿಯ ಚಿತ್ರ ಹೋಯಿತ್ತು ಮರಳಿ ಬಾರದು ನೋಡ ಎಂದು ಬಿಡುತ್ತಾರೆ. ಹೌದು, ಇಲ್ಲಿ ಕಾರಣ ಶರೀರದ ಮೇಲೆ ಭಾವಲಿಂಗದ ಚಿತ್ರ ಬರೆಯಲಾಗಿದೆ. ಕಾರಣ ಶರೀರ ಅದು ಅತ್ಯಂತ ಸೂಕ್ಷ್ಮ ಶರೀರ, ಅದು ಮನೋಗೋಚರವೂ ಅಲ್ಲ ದೃಷ್ಟಿಗೋಚರವೂ ಅಲ್ಲ, ಹಾಗಾಗಿ ಅದು ನಿರಾಕಾರ ನಿಷ್ಕಲ ಬಯಲು ರೂಪ ನಿರವಯಲು ಶೂನ್ಯ ಸ್ಥಿತಿ, ಅದನ್ನೇ ಇಲ್ಲಿ ಹೋಯಿತ್ತು ಮರಳಿ ಬಾರದು ಎನ್ನಲಾಗಿದೆ. ಕೊನೆಗೆ ಅಲ್ಲಮರು ಹೇಳುತ್ತಾರೆ ಶರಣ ತ್ರಿವಿಧಂದತ್ತತ್ತ, ಅಂದರೆ ಸ್ಥೂಲ ಸೂಕ್ಷ್ಮ ಕಾರಣವೆಂಬ ತ್ರಿವಿಧದಲ್ಲಿ ಇಷ್ಟ ಪ್ರಾಣ ಭಾವಲಿಂಗಗಳನ್ನು ಧರಿಸಿ ದೃಷ್ಟಿ ಮನಭಾವಗಳ ಮೂಲಕ ಅನುಸಂಧಾನಗೈಯುವ ಮೂಲಕ ಬಯಲಲ್ಲಿ ಬಯಲಾಗುತ್ತಾನೆ ಎನ್ನುತ್ತಾರೆ. ಇದನ್ನೇ ಇಲ್ಲಿ ಶರಣ ತ್ರಿವಿಧದಿಂದ ಅತ್ತತ್ತ ಎನ್ನಲಾಗಿದೆ. ಹೀಗೆ ಅಲ್ಲಮರು ಶಿವಯೋಗದ ವಿಚಾರವನ್ನು ತಮ್ಮ ಬೆಡಗಿನಲ್ಲಿ ಬಹಳ ಸೂಕ್ಷ್ಮವಾಗಿ ಹಿಡಿದಿಟ್ಟಿದ್ದಾರೆ.

ಅಲ್ಲಮರು ಈ ವಚನದ ಮೂಲಕ ಕೇವಲ ಇಷ್ಟಲಿಂಗವನ್ನು ಪೂಜಿಸಿದರೆ ಸಾಲದು, ಅದನ್ನು ಮನದಲ್ಲಿ ಧರಿಸಬೇಕು. ಅಂತಿಮವಾಗಿ ಭಾವತ್ವದಲ್ಲಿ ಧರಿಸಿ ಸರ್ವಾಂಗ ಲಿಂಗಿಯಾಗಬೇಕು ಎಂದು ಹೇಳುತ್ತಾರೆ. ಆಗ ಮಾತ್ರ ಶಿವಯೋಗದೆಡೆಗೆ ಸಾಗಬಹುದು ಎನ್ನುವ ವಿಷಯವನ್ನ ಬಹಳ ಮಾರ್ಮಿಕವಾಗಿ ತಿಳಿಸಿದ್ದಾರೆ. ಮತ್ತೊಬ್ಬ ಶರಣರ ಬೆಳಗಿನ ವಚನವನ್ನು ಗಮನಿಸೋಣ. ಅದುವೇ ಷಣ್ಮುಖ ಶಿವಯೋಗಿಗಳವರ ವಚನ. ವಚನ ಹೀಗಿದೆ: ನೀರಿಲ್ಲದ ಭೂಮಿಯಲ್ಲಿ ಬೇರಿಲ್ಲದ ವೃಕ್ಷ ಹುಟ್ಟಿತ್ತ ಕಂಡೇ. ಆ ವೃಕ್ಷ ಎಲೆಯಿಲ್ಲದ ಹಣ್ಣ ತಳೆದಿರ್ಪುದ ಕಂಡೇ. ಆ ಹಣ್ಣನ್ನು ಒಂದು ಕಾಲಿಲ್ಲದ ಇರುವೆ ನುಂಗಿತ್ತ ಕಂಡೇ. ಆ ಇರುವೆಯ ಗರ್ಭದಲ್ಲಿ ಇಬ್ಬರು ಸತ್ತುದ ಕಂಡೇ. ಈ ವಿಚಿತ್ರವ ಹೇಳುವೆಡೆ ನಾನಿಲ್ಲವಯ್ಯ, ಕೇಳುವಡೆ ನೀನಿಲ್ಲವಯ್ಯ ಅಖಂಡೇಶ್ವರ. ಮತ್ತೊಮ್ಮೆ: ನೀರಿಲ್ಲದ ಭೂಮಿಯಲ್ಲಿ ಬೇರಿಲ್ಲದ ವೃಕ್ಷ ಹುಟ್ಟಿತ್ತ ಕಂಡೇ. ಆ ವೃಕ್ಷದಲ್ಲಿ ಎಲೆಯಿಲ್ಲದ ಹಣ್ಣ ತಳೆದಿರ್ಪುದ ಕಂಡೇ. ಆ ಹಣ್ಣನ್ನು ಒಂದು ಕಾಲಿಲ್ಲದ ಇರುವೆ ನುಂಗಿತ್ತ ಕಂಡೇ. ಆ ಇರುವೆಯ ಗರ್ಭದಲ್ಲಿ ಇಬ್ಬರು ಸತ್ತುದ ಕಂಡೇ. ಈ ವಿಚಿತ್ರವ ಹೇಳುವಡೆ ನಾನಿಲ್ಲವಯ್ಯ, ಕೇಳುವಡೆ ನೀನಿಲ್ಲವಯ್ಯ ಅಖಂಡೇಶ್ವರ. ಇಲ್ಲಿ ಶಿವಯೋಗಿಗಳವರ ಸೃಷ್ಟಿ ವೈಚಿತ್ರವನ್ನ ಬಿಂಬಿಸುತ್ತದೆ. ಅವರು ಹೇಳುತ್ತಾರೆ, ನೀರೇ ಇಲ್ಲದ ಭೂಮಿಯಲ್ಲಿ ಬೇರೆ ಇಲ್ಲದ ವೃಕ್ಷ ಹುಟ್ಟಿದೆಯಂತೆ. ಇದು ಹೇಗೆ ಸಾಧ್ಯ ಅಲ್ಲವೇ? ಮುಂದೆ ಹೋಗಿ ಹೇಳುತ್ತಾರೆ, ಆ ವೃಕ್ಷದಲ್ಲಿ ಎಲೆಯೇ ಇಲ್ಲದ ಹಣ್ಣು ಬಿಟ್ಟಿದೆಯಂತೆ. ಆ ಹಣ್ಣನ್ನು ಕಾಲುಗಳೇ ಇಲ್ಲದ ಇರುವೆ ನುಂಗಿದೆಯಂತೆ. ಎಂತಹ ವಿಸ್ಮಯ ವಿಚಾರವಾಗಿದೆ! ಆ ಹಣ್ಣನ್ನು ತಿಂದ ಇರುವೆಯ ಗರ್ಭದಲ್ಲಿ ಇಬ್ಬರು ಸತ್ತು ಹೋಗಿದ್ದಾರಂತೆ. ಇಂತಹ ಒಂದು ವಿಚಾರವನ್ನ ಹೇಳಲು ನಾನಿಲ್ಲ, ಕೇಳಲು ಭಗವಂತ ನೀನು ಇರುವುದಿಲ್ಲ ಎಂದು ಬಿಡುತ್ತಾರೆ ಷಣ್ಮುಖ ಶಿವಯೋಗಿಗಳವರು. ನಿಜವಾಗಲೂ ಈ ಬೆಳಗಿನ ವಚನ, ವಚನದ ಆಳ ಅಗಲಗಳನ್ನ ತಿಳಿದುಕೊಳ್ಳುವುದು ನಮ್ಮ ಗಮನವನ್ನು ಬೇರೆಡೆಗೆ ಬಿಡುವುದೇ ಇಲ್ಲ. ಹಾಗಾಗಿ ನಾವು ಈ ವಚನದ ಬೆಳಗಿನ ಸೌಂದರ್ಯವನ್ನು ಎಂತಹದ್ದು ಎನ್ನುವುದರೆಡೆಗೆ ತಿಳಿಯಲು ಸಾಗೋಣ. ಇಲ್ಲಿ ನೀರಿಲ್ಲದ ಭೂಮಿ ಎಂದರೆ ಸಾರ ಸತ್ವದು ಇಲ್ಲದಂತಹ, ಅಂದರೆ ಶಾಂತಿ ನೆಮ್ಮದಿ ತೃಪ್ತಿ ಇಲ್ಲದಂತಹ ಜಗತ್ತಿನ ಲೌಕಿಕ ಸಂಸಾರ. ಇದನ್ನೇ ಇಲ್ಲಿ ನೀರಿಲ್ಲದ ಭೂಮಿ ಎನ್ನಲಾಗಿದೆ. ಬೇರಿಲ್ಲದ ವೃಕ್ಷ ಹುಟ್ಟಿತ್ತು ಎನ್ನುತ್ತಾರೆ. ಅಂದರೆ ಮನುಷ್ಯ ಜೀವಿಯೇ ವೃಕ್ಷ, ಇವನಿಗೆ ಬೇರಿಲ್ಲ. ಏಕೆಂದರೆ ಇವನು ಚಂಚಲ ಜೀವಿ, ಇವನು ವೃಕ್ಷದಂತೆ ಸ್ಥಿರನಲ್ಲ. ಹಾಗಾಗಿ ಈ ಜೀವಿಗೆ ಬೇರಿಲ್ಲದ ವೃಕ್ಷ ಎನ್ನುತ್ತಾರೆ. ಮುಂದೆ ಎಲೆಯಿಲ್ಲದ ಹಣ್ಣ ತಳೆದಿರ್ಪುದ ಕಂಡೇ. ಜೀವಿ ಎಂಬ ವೃಕ್ಷದಲ್ಲಿ ಕೈಗಳೇ ರೆಂಬೆ ಕೊಂಬೆಗಳು, ಕರಸ್ಥಲದ ಗಿಣ್ಣಿನ ಭಾಗದಲ್ಲಿ ಎಲೆಯಿಲ್ಲದ ಹಣ್ಣು ಮೂಡಿದೆ. ಅದುವೇ ಇಷ್ಟಲಿಂಗ. ಅದಕ್ಕೆ ಎಲೆಯಲ್ಲಿದೆ ಇಲ್ಲ, ಎಂಥ ವಿಚಾರವಿದೆ! ವಚನದಲ್ಲಿ ಮುಂದೆ ಹೇಳುತ್ತಾರೆ, ಆ ಹಣ್ಣನ್ನು ಕಾಲಿಲ್ಲದ ಇರುವೆ ನುಂಗಿತ್ತ ಕಂಡೇ. ಹೌದು, ಇಲ್ಲಿ ಕಾಲಿಲ್ಲದ ಇರುವೆ ಎಂದರೆ ಅತ್ತ ಇತ್ತ ಸರಾಗವಾಗಿ ಯಾವಾಗಲೂ ಚಟುವಟಿಕೆಯಿಂದ ಚಲಿಸುವಂತಹ ನಮ್ಮ ಕಣ್ಣುಗಳು. ಈ ಕಣ್ಣುಗಳೇ ಕಾಲಿಲ್ಲದ ಇರುವೆ, ಅದು ಸದಾ ಚಲಿಸುತ್ತಿರುತ್ತದೆ. ಕಣ್ಣುಗಳು ಆ ಹಣ್ಣನ್ನ ಅಂದರೆ ಲಿಂಗವನ್ನು ತದೇಕ ದೃಷ್ಟಿಯಿಂದ ನೋಡುತ್ತಾ ನೋಡುತ್ತಾ ನೋಡುತ್ತಾ ಸಾಕಾರ ಲಿಂಗ ನಿರಾಕಾರವಾಗುತ್ತದೆ. ಇದನ್ನೇ ಶಿವಯೋಗ ಎನ್ನಲಾಗಿದೆ. ಇಷ್ಟಲಿಂಗ ಪ್ರಾಣಲಿಂಗವಾಗಿ ಪರಿವರ್ತನೆಯಾಗುತ್ತದೆ. ಈ ವಿಷಯವನ್ನೇ ಇಲ್ಲಿ ಇರುವೆ ಹಣ್ಣನ್ನ ನುಂಗಿತ್ತ ಕಂಡೇ ಎನ್ನಲಾಗಿದೆ. ಮುಂದೆ ಹೋಗಿ ಹೇಳುತ್ತಾರೆ, ಆ ಇರುವೆಯ ಗರ್ಭದಲ್ಲಿ ಇಬ್ಬರು ಸತ್ತುದ ಕಂಡೇ. ಇಲ್ಲಿ ಇರುವೆ ಎಂಬ ಕಣ್ಣುಗಳು ಮೊದಲು ಈ ಲೌಕಿಕದ ಜಗತ್ತನ್ನು ನೋಡುತ್ತಿತ್ತು, ವಿಷಯ ವಾಸನೆಗಳ ಜಗತ್ತಿನಲ್ಲಿ ಇತ್ತು. ಹಾಗಾಗಿ

ಅದರ ಮನ ಮತ್ತು ಚಿತ್ತ ಎನ್ನುವ ಗರ್ಭದಲ್ಲಿ ಮಾಯೆ ಮತ್ತು ಚಂಚಲೆ ಎನ್ನುವರು ಬೆಳೆಯುತ್ತಿದ್ದರು. ಮಾಯೆ ಮತ್ತು ಚಂಚಲೆಯರು. ಈಗ ಶಿವಯೋಗ ಸಾಕ್ಷಾತ್ಕಾರವಾಗಿದೆ. ಈಗ ಮಾಯೆ ಅಳಿದು ನಿರ್ಮಲತ್ವ ಬಂದಿದೆ. ಚಂಚಲೆ ಸತ್ತು ಶಾಂತತ್ವ ಮೂಡಿದೆ. ಹಾಗಾಗಿ ಶಿವಯೋಗಿಗಳು ಹೇಳುತ್ತಾರೆ, ಈ ವಿಚಯತ್ರವ ಹೇಳುವಡೆ ನಾನಿಲ್ಲವಯ್ಯ, ಕೇಳುವಡೆ ನೀರಿಲ್ಲವಯ್ಯ. ಹೌದು, ಯಾವಾಗ ಮನುಷ್ಯ ಶಿವಯೋಗ ಸಾಧನೆಯಿಂದ ತನ್ನೆಲ್ಲ ಅವಗುಣಗಳನ್ನು ಅಳಿದು ಸುಗುಣಿಯಾದಾಗ ಅವನು ನಿರ್ಮಲನೂ ಶಾಂತನೂ ಆಗುತ್ತಾನೆ. ಅವನಲ್ಲಿ ಮೌನ ನೆಲೆಸುತ್ತದೆ, ಶೂನ್ಯವಾಗುತ್ತಾನೆ. ಆಗ ಪರಮಾತ್ಮನಲ್ಲಿ ಕೋರಿಕೊಳ್ಳುವುದು ಏನೂ ಉಳಿದಿರುವುದಿಲ್ಲ. ಅವನೇ ಭಗವಂತನ ಚಿತ್ಕಳೆಯಾಗುತ್ತಾನೆ. ಇದನ್ನೇ ಇಲ್ಲಿ ನಾನು ಹೇಳಲು ನಾನಿಲ್ಲ, ಕೇಳಲು ನೀನೂ ಇಲ್ಲ ಎಂದಿದ್ದಾರೆ. ಎಂತಹ ವಿಚಾರವಡಗಿದೆ! ಇದುವೇ ಶಿವಯೋಗದ ಮಹಿಮೆ. ಇದನ್ನು ಅರ್ಥ ಮಾಡಿಕೊಂಡು ಶಿವಯೋಗದಲ್ಲಿ ತೊಡಗಿಸಿಕೊಳ್ಳಿಕೋಬೇಕು. ಬರೀ ಒಣ ಪೂಜೆಯಿಂದ ಏನೂ ಪ್ರಯೋಜನವಿಲ್ಲ. ಮುಂದೆ ನಾವು ಮೋಳಿಗೆಯ ಮಾರಯ್ಯನವರ ಒಂದು ಬೆಳಗಿನ ವಚನವನ್ನು ಬರೆದಿದ್ದಾರೆ, ನಾವು ಅದನ್ನು ಗಮನಿಸೋಣ. ಅವರು ಹೇಳುತ್ತಾರೆ, ಬಹಳ ಚೆನ್ನಾಗಿದೆ, ಕೇಳಿಸಿಕೊಳ್ಳಿ. ಊರಿಯ ಬಣ್ಣದ ಸೀರೆಯನ್ನುಟ್ಟು ಹರ ಶರಣರೆಲ್ಲರೂ ಮದುವೆಗೆ ಹೋದರು. ನಿಬ್ಬಣಿಗವ ಹಿಂದುಳಿಹಿ ಮದುವೆಯ ಹರೆ ಮುಂದೆ ಹೋಗಿತ್ತು. ಮದುವೆಗೆ ಕುಡಿದ ಬಂಧುಗಳೆಲ್ಲರೂ ಮಧುವಣಿಗನ ಮಧುವಣ ಗಿತ್ತಿಯ ಕಾಣದೆ ಕದನವಾಯಿತು. ಮದುವೆಯ ಮನೆಯಲ್ಲಿ ಈ ಗಜೆ ಬಜೆ ಗಂಜಿ ಹರೆಯವ ಸತ್ತ, ಎಣ್ಣೆಯ ಗಡಿಗೆಯ ಒಡೆಯ ಹಾಕಿದ, ಇನ್ನು ಮದುವೆಯ ಸಡಗರ ಬೇಕೆಂದ ನಿಕಳಂಕ ಮಲ್ಲಿಕಾರ್ಜುನ. ಮತ್ತೊಮ್ಮೆ, ಉರಿಯ ಬಣ್ಣದ ಸೀರೆಯನ್ನುಟ್ಟು ಹರ ಶರಣರೆಲ್ಲರೂ ಮದುವೆಗೆ ಹೋದರು. ನಿಬ್ಬಣಿಗವ ಹಿಂದುಳಿಹಿ ಮದುವೆಯ ಹರೆ ಮುಂದೆ ಹೋಯಿತು. ಮದುವೆಗೆ ಕೂಡಿದ ಬಂಧುಗಳೆಲ್ಲರೂ ಮಧುವಣಿಗನ ಮಧುವಣಗಿತ್ತಿಯ ಕಾಣದೆ ಕದನವಾಯಿತು. ಮದುವೆಯ ಮನೆಯಲ್ಲಿ ಈ ಗಜೆ ಬಜೆ ಗಂಜಿ ಹರೆಯವ ಸತ್ತ, ಎಣ್ಣೆಯ ಗಡಿಗೆಯ ಒಡೆಯ ಹಾಕಿದ, ಇನ್ನು ಮದುವೆಯ ಸಡಗರ ಬೇಕೆಂದ ನಿಕಳಂಕ ಮಲ್ಲಿಕಾರ್ಜುನ. ಮಾರಯ್ಯನವರ ವಚನವನ್ನ ಒಂದು ಕಥಾರೂಪದಲ್ಲಿ ಬರೆದಿದ್ದಾರೆ. ಇದೊಂದು ಮತ್ತೊಂದು ವಿಶಿಷ್ಟವಾಗಿದೆ. ಈ ಎಲ್ಲ ವಚನಗಳನ್ನು ಗಮನಿಸಿದಾಗ ಶರಣರ ಚಿಂತನೆಗಳು, ಅವರ ಭಾವನೆಗಳು, ಅವರ ವಚನ ಸೃಷ್ಟಿಯಲ್ಲಿನ ಸೃಜನಶೀಲತ್ವ, ಆಧ್ಯಾತ್ಮವನ್ನು ಹೊಸತನದಲ್ಲಿ ತಿಳಿಸುವಂತಹ ಉತ್ಸಾಹ, ಇವೆಲ್ಲವೂ ಆಶ್ಚರ್ಯವನ್ನುಂಟು ಮಾಡುತ್ತದೆ. ಮೋಳಿಗೆಯ ಮಾರಯ್ಯನವರು ಕಾಶ್ಮೀರದ ರಾಜರಾಗಿದ್ದರು. ಅಂತಹವರು ಕಲ್ಯಾಣಕ್ಕೆ ಬಂದು ಕಟ್ಟಿಗೆ ಕಡಿದು ತಂದು ಮಾರುವ ಕೆಲಸ ಮಾಡಿ ಬಂದ ಹಣದಿಂದ ದಾಸೋಹ ಮಾಡುತ್ತಿದ್ದರು. ಇಂತಹ ಶರಣರು ಅದ್ಭುತವಾದ ಬೆಡಗಿನ ವಚನಗಳನ್ನು ಬರೆದಿದ್ದಾರೆ. ಈ ವಚನದಲ್ಲಿ ಅವರು ಹೇಳುತ್ತಾರೆ, ಉರಿಯ ಬಣ್ಣದ ಸೀರೆಯನ್ನುಟ್ಟು, ಅಂದರೆ ಕಾವಿಯನ್ನು ಧರಿಸಿ ಮದುವೆಯ ಮನೆಗೆ ಹೋಗುತ್ತಿದ್ದಾರೆ. ಮುಂದೆ ಹೇಳುತ್ತಾರೆ, ನಿಬ್ಬಣಿಗವ ಹಿಂದುಳಿಹಿ ಮದುವೆಯ ಹರೆ ಮುಂದೆ ಹೋಯಿತು. ಇಲ್ಲಿ ಹರೆ ಎಂದರೆ ಓಲಗದವರು. ಓಲಗದವರು ಮಧುವಣಿಗ ಮಧುವಣಿಗತ್ತಿಯನ್ನು ಬಿಟ್ಟು ಮುಂದೆ ಹೋಗಿಬಿಡುತ್ತಾರೆ. ಇವರನ್ನೇ ಅನುಸರಿಸಿ ನಿಬ್ಬಣವೂ ಕೂಡ ಮುಂದೆ ಹೋಗುತ್ತದೆ. ಅವರ ಜೊತೆ ಜೊತೆ ಹರ ಶರಣರು ಕೂಡ ಹೋಗುತ್ತಾರೆ. ಮದುವೆಯ ಮನೆಗೆ ಹೋದಾಗ ಗೊತ್ತಾಗುತ್ತದೆ, ವಧು ವರರನ್ನೇ ಬಿಟ್ಟು ಬಂದಿದ್ದೇವೆ ಎಂದು ಒಬ್ಬರಿಗೊಬ್ಬರು ಜಗಳವಾಡುತ್ತಾರೆ. ಈ ಜಗಳವ ಕಂಡು ಓಲಗದವರು ಹೆದರಿ ಸಾಯುತ್ತಾರೆ. ಜ್ಯೋತಿ ಒತ್ತಿಸಲು ತಂದ ಎಣ್ಣೆಯ ಗಡಿಗೆಯನ್ನು ಒಡೆದು ಹಾಕಿ ಮದುವೆಯ ಸಡಗರವನ್ನು ಹಾಳು ಮಾಡಿಬಿಡುತ್ತಾರೆ. ಹೀಗೆ ವಚನ ಕಥಾನಕವೂ ಹೌದು, ಕೌತುಕವೂ ಹೌದು, ನಿಗೂಢವೂ ಹೌದು. ಎಂತಹ ವಚನ ಬರೆದಿದ್ದಾರೆ! ಇಲ್ಲಿ ಹರಶರಣರು
ಉರಿಯ ಬಣ್ಣ ಎಂದರೆ

0: ಅದೊಂದು ತ್ಯಾಗದ ಸಂಕೇತ, ವಿಜಯದ ಶೌರ್ಯದ ಸಂಕೇತ. ಇದುವೇ ಕೇಸರಿ ಅಥವಾ ಕಾವಿಯ ಬಣ್ಣದ ನಿಲುವಂಗಿ. ಇದನ್ನ ಧರಿಸಿ ಮದುವೆಗೆ ಹರಶರಣರು ಹೋದರು. ಇಲ್ಲಿ ಮದುವೆ ಎಂದರೆ ಈ ಲೌಕಿಕನ ಜಗತ್ತಿನ ಸಂಸಾರ, ಇದುವೇ ಮದುವೆಯ ಮನೆ. ಇಲ್ಲಿಗೆ ಜಾಗೃತಿಯನ್ನ ಮೂಡಿಸಲು, ಆಧ್ಯಾತ್ಮವನ್ನು ಬೋಧಿಸಲು, ಶಾಂತಿ ಸಮಾಧಾನವನ್ನು ತರಲು ಹರಶರಣರು ಹೊರಟಿದ್ದಾರೆ. ಅದನ್ನೇ ಇಲ್ಲಿ ಮುಂದೆ ಹೋಗಿ ಹೇಳುತ್ತಾರೆ. ನಿಬ್ಬಣಗವ ಹಿಂದಿಕ್ಕಿ ಹರೆ ಮುಂದೆ ಹೋಗಿದೆ. ಅಂದರೆ ಇಲ್ಲಿ ನಿಬ್ಬಣವ ಎಂದರೆ ಶಾಂತಿ ಮತ್ತು ಪ್ರೀತಿ ಎನ್ನುವಂತಹ ವಧು ವರರನ್ನ ಆಧ್ಯಾತ್ಮಿಕ ರಥದಲ್ಲಿ ಕುಳ್ಳಿರಿಸಿ ನಿಬ್ಬಣ ಬರುತ್ತಿದೆ. ಮದುವೆಯ ಹರೆ ಎಂದರೆ ಓಲಗದವರು. ಅಂದರೆ ಇಲ್ಲಿ ಬೆಡಗಿನ ಅರ್ಥ ಲೌಕಿಕದ ಮನುಷ್ಯನಲ್ಲಿರುವಂತಹ ದ್ವೇಷ, ಅಸೂಯೆ, ದುರ್ಮಾರ್ಗ, ಅಹಮ್ಮಿಕೆ ಎನ್ನುವಂತಹ ಓಲಗದವರು ಶಾಂತಿ ಮತ್ತು ಪ್ರೀತಿಯನ್ನ ಬಿಟ್ಟು ಮುಂದೆ ಹೋಗಿಬಿಡುತ್ತಾರೆ. ಮುಂದೆ ಮದುವೆಗೆ ಬಂದ ಬಂಧುಗಳೆಲ್ಲ ಮದುವಣಿಗ ಮದುವಣಗಿತ್ತಿಯನ್ನು ನೋಡದೆ ಕದನವಾಯಿತು. ಹೌದಲ್ಲವೇ? ಈ ಇಹದಲ್ಲಿ ಸಂಸಾರದ ವಿಷಯ ವಾಸನೆಗಳ ಕೂಪದಲ್ಲಿ ಮುಳುಗಿ ತೇಲಾಡುತ್ತಿರುವಂತಹ ಬಂಧುಗಳೆಲ್ಲರೂ ಅವರವರ ಜೀವನದಲ್ಲಿ ಜೀವ ಜಗತ್ತಿನಲ್ಲಿ ದ್ವೇಷ, ಅಸೂಯೆ ಈ ಮಾರ್ಗದಿಂದ ಸಾಗುತ್ತಾ ಅಶಾಂತಿ ತುಂಬಿ ಪ್ರೀತಿಯ ಸೆಲೆ ಬತ್ತಿ ಹೋಗಿ ಶಾಂತಿ ಪ್ರೀತಿಯನ್ನ ಕಾಣದೆ ಹುಚ್ಚರಾಗಿ, ಹೌದು ಈ ಪ್ರಸ್ತುತ ಜಗತ್ತಿರುವುದೇ ಹಾಗೆ, ಒಬ್ಬರಿಗೊಬ್ಬರು ಜಗಳ ಮಾಡಿಕೊಳ್ಳುತ್ತಾರೆ. ಮುಂದೆ ಹೇಳುತ್ತಾರೆ, ಮದುವೆಯ ಮನೆಯಲ್ಲಿ ಈ ಗಜೆ ಬಜೆ ಗಂಜಿ ಹರೆಯವ ಸತ್ತ. ಅಂದರೆ ಲೌಕಿಕ ಜಗತ್ತಿನಲ್ಲಿನ ಅಹಂನಿಂದ ಶಾಂತಿ ಕದಡಿ ಪ್ರೀತಿ ನಶಿಸಿ ಚಾಂಚಲ್ಯದಿಂದ ಒಬ್ಬರಿಗೊಬ್ಬರು ದ್ವೇಷ, ಅಸೂಯೆಯಿಂದ ಕುದಿಯುತ್ತಿರುವ ಸಂದರ್ಭದಲ್ಲಿ ಹರಶರಣರ ಆಗಮನವಾಗುತ್ತದೆ. ಇವರ ಆಗಮನದಿಂದ ಲೌಕಿಕದ ಜನರ ದ್ವೇಷ, ಅಸೂಯೆ ಸತ್ತಿತು ಎಂದು ಬಿಡುತ್ತಾರೆ. ಎಣ್ಣೆಯ ಗಡಿಗೆಯ ಒಡೆಯ ಹಾಕಿದ. ಅಂದರೆ ಇಲ್ಲಿ ಗಡಿಗೆ ಎಂದರೆ ಮನಸ್ಸು. ಶಾಂತಿ ಪ್ರೀತಿ ತುಂಬಿದ ಮನಸ್ಸಿನಲ್ಲಿ ದ್ವೇಷ, ಅಸೂಯೆ ತುಂಬಿದ ವಿಕೃತ ಮನಸ್ಸಾಗಿದೆ. ಎಣ್ಣೆ ಎಂದರೆ ಅದನ್ನು ಜ್ಯೋತಿ ಬೆಳಗಿಸಲು, ಅರಿವಿನ ಜ್ಯೋತಿಯ ಹೊಂಬೆಳಗಿಸಲು ಉಪಯೋಗಿಸಬೇಕೇ ಹೊರತು ದ್ವೇಷ, ಅಸೂಯೆ ಎನ್ನುವಂತಹ ಕ್ರೋಧಾಗ್ನಿಯನ್ನು ಒತ್ತಿಸಲು ಬಳಸಬಾರದು. ಹಾಗಾಗಿ ವಿಕೃತ ಮನಸ್ಸೆಂಬ ಗಡಿಗೆಯನ್ನು ಹೊಡೆದು ಹಾಕಿ ಸುಕೃತ ಮನಸ್ಸಾಗಿ ಹರಶರಣರು ಪರಿವರ್ತಿಸುತ್ತಾರೆ. ಮುಂದೆ ಹೇಳುತ್ತಾರೆ, ಇನ್ನು ಮದುವೆಯ ಸಡಗರ ಬೇಕೆಂದ ನಿಖಳಂಕ ಮಲ್ಲಿಕಾರ್ಜುನ. ಹೌದು, ವಿಷಯ ವಾಸನೆಗಳಿಂದ ಕೂಡಿದ, ದುರಾಸೆ ವ್ಯಾಮೋಹ ಬಯಕೆಗಳಿಂದ ಕೂಡಿದ ಈ ಸಂಸಾರವನ್ನು ಬಿಡಿ, ತ್ಯಜಿಸಿ ಆಧ್ಯಾತ್ಮದ ಆನಂದವನ್ನು ನೀಡುವ ಪರಮಾರ್ಥದೆಡೆಗೆ ಸಾಗೋಣ ಎನ್ನುವ ವಿಚಾರವನ್ನು ಶರಣರು ಬೋಧಿಸುತ್ತಾರೆ. ಹೌದು, ಮಾರಯ್ಯನವರು ಶಾಂತಿ ಪ್ರೀತಿಯನ್ನೇ ಬಯಸಿ ಹರಸಿ ಕಲ್ಯಾಣಕ್ಕೆ ಬರುತ್ತಾರೆ, ಅದನ್ನು ಅನುಭವಿಸಿ ಆನಂದಿಸುತ್ತಾರೆ. ಈ ಆನಂದವನ್ನೇ ಅವರು ಕಥಾನಕವಾಗಿ ಬೆಡಗಿನಲ್ಲಿ ಮೂಡಿಸಿದ್ದಾರೆ. ಇಂತಹ ಅನೇಕ ಬೆಡಗಿನ ವಚನಗಳನ್ನು ನಾವು ವಚನ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ. ಆಸಕ್ತರು ಇಂತಹ ವಚನಗಳನ್ನು ವ್ಯಾಸಂಗ ಮಾಡಿ ಅಮೂಲ್ಯವಾದಂತಹ ವಿಚಾರಗಳನ್ನು ಅರಿಯಬಹುದು ಎನ್ನುವಂತಹ ವಿಷಯವನ್ನು ಇಂದಿನ ದಿನ ತಿಳಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಸರ್ವರಿಗೂ ಧನ್ಯವಾದಗಳು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ

0: ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ 6:00.
0: ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ಕೇಳುಗರೆ, ಇದುವರೆಗೂ ವಚನ ವೈಭವ ಕಾರ್ಯಕ್ರಮ ಬಿತ್ತರಗೊಂಡಿತು. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಡುವ ಗೀತಾ ಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
4: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
3: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
4: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
3: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
4: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ.
3: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
4: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನಯೋಗದ 30ನೆಯ ಶ್ಲೋಕವನ್ನ ಗಮನಿಸೋಣ. ಈ ಶ್ಲೋಕವು ಈ ಅಧ್ಯಾಯದ ಕೊನೆಯ ಶ್ಲೋಕವಾಗಿದೆ. ಆ ಶ್ಲೋಕ ಇಂತಿದೆ.

ಅಧೇ ಭೂತ, ಅಧೇ ದೈವ, ಅಧೇ ಯಜ್ಞ ರೂಪದಲ್ಲಿ ನನ್ನನ್ನು ತಿಳಿದವರು ಸಮತ್ವನ್ನೈದಿ ಅಂದರೆ ಮರಣ ಸಮಯದಲ್ಲಿಯೂ ಕೂಡ ನನ್ನನ್ನು ತಿಳಿಯುತ್ತಾರೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಕೃಷ್ಣ ಇಲ್ಲಿ ಮೂರು ಪದಗಳನ್ನು ತಿಳಿಸ್ತಾ ಇದ್ದಾನೆ ಮತ್ತು ಈ ಮೂರು ಪದಗಳ ವಿವರಗಳನ್ನು ಮುಂದಿನ ಅಧ್ಯಾಯದಲ್ಲಿ ವಿವರಿಸ್ತಾನೆ. ಆದರೆ ಮುಂದಿನ ಅಧ್ಯಾಯಕ್ಕೆ ಹೋಗುವ ಮುನ್ನ ಇಲ್ಲಿ ಒಂದು ಸಂಕ್ಷೇಪ ಅರ್ಥವನ್ನು ಮತ್ತು ಒಂದು ಪರಿಚಯಾತ್ಮಕವಾದ ವಿಶ್ಲೇಷಣೆಯನ್ನು ಈ ಶ್ಲೋಕದ ಕೊನೆಯ ಭಾಗದಲ್ಲಿ ಕೊಡ್ತಾ ಇದ್ದಾನೆ. ಯಾರು ಭಗವಂತನಲ್ಲಿ ಶರಣಾಗತರಾಗಿ ದೃಢ ಭಾವದಿಂದ ಭಜಿಸುವರೋ ಅವರಿಗೆ ಈ ಮೂರು ಕೂಡ ಅತ್ಯಂತ ಮುಖ್ಯವಾದ ತಾತ್ವಿಕ ವಿಷಯಗಳು ಅನ್ನೋದು ಗೊತ್ತಾಗುತ್ತೆ. ಆ ಮೂರು ವಿಷಯಗಳೇ ಒಂದು ಅಧಿಭೂತ, ಎರಡನೆಯದು ಅಧಿದೈವ, ಮೂರನೆಯದು ಅಧಿಯಜ್ಞ. ಎಲ್ಲ ಭೂತಗಳ ಹಿಂದೆಯೂ ಯಾವುದಿದೆಯೋ, ಯಾವುವು ಮಾರ್ಪಾಡಾಗಿ ವೈವಿಧ್ಯ ರೂಪಗಳನ್ನು ಧರಿಸುವವೋ ಅಂತಹವನ್ನು ನಾವು ಅಧಿಭೂತ, ಅವನಿಗೆ ಗೊತ್ತಾಗುವುದು ಅಂತೇಳಿ ಹೇಳ್ತೀವಿ. ಅಂದರೆ ಇದೇ ಸೃಷ್ಟಿ ಅರಮನೆಯನ್ನು ಕಟ್ಟುವುದಕ್ಕೆ ಉಪಯೋಗಿಸುವಂತಹ ಒಂದು ಇಟ್ಟಿಗೆ ಅಧಿಭೂತವಾಗುತ್ತೆ. ಇನ್ನು ಅಧಿದೈವ ಅಂತಂದರೆ ಎಲ್ಲ ದೇವತೆಗಳ ಹಿಂದೆ ನಮ್ಮ ಕೋರಿಕೆಗಳನ್ನು ನೆರವೇರಿಸುವವನು ಒಬ್ಬ ದೇವರಿರ್ತಾನೆ. ಇತರ ದೇವತೆಗಳೆಲ್ಲರೂ ಕೂಡ ಒಂದೇ ದೇವರಿಗೆ ಕೊಟ್ಟಿರುವಂತಹ ಬೇರೆ ಬೇರೆ ಹೆಸರುಗಳು. ಪ್ರಪಂಚವನ್ನೆಲ್ಲ ಆಳುತ್ತಿರುವಂತಹ ಒಬ್ಬ ಪರಮೇಶ್ವರನನ್ನ ಅವನು ಅರಿಯುತ್ತಾನೆ. ಇನ್ನು ಅಧಿಯಜ್ಞ ಅಂತಂದ್ರೆ ಯಜ್ಞಕ್ಕೆ ಸಂಬಂಧಪಟ್ಟುದೆಲ್ಲ ಹೆಚ್ಚಾಗಿ ಅವನಿಗೆ ಗೊತ್ತಿರುತ್ತೆ. ಯಜ್ಞ ರೂಪದಿಂದ ಕರ್ಮ ಮಾಡಿದರೆ ನಮ್ಮನ್ನ ಬಂಧಿಸುವುದಿಲ್ಲ. ಯಜ್ಞ ಮಾಡಿ ಅದ ಮೇಲೆ ಮಿಕ್ಕಿರುವಂಥದ್ದು ಅಮೃತ. ಅದನ್ನು ಯಾರು ಭುಂಜಿಸುತ್ತಾರೋ ಅವರು ಅಮೃತವನ್ನೇ ಭುಂಜಿಸಿದಂತೆ. ಎಲ್ಲ ಕರ್ಮಗಳು ಅದನ್ನು ಯಜ್ಞ ದೃಷ್ಟಿಯಿಂದ ಮಾಡಿದರೆ ಕೊನೆಗೆ ಶ್ರೇಷ್ಠ ಜ್ಞಾನದಲ್ಲಿ ಪರ್ಯಾವಸನವಾಗಿ

ಆಗುತ್ತವೆ. ಇವನ್ನೆಲ್ಲ ತಿಳಿಯುವಂಥದ್ದೇ ಆತ್ಮತತ್ವ. ಆತ್ಮತತ್ವವನ್ನು ತಿಳಿದವನು ಮನಸ್ಸಿನ ಬಗ್ಗೆ ತಿಳಿದಿರುವುದು ಮಾತ್ರವಲ್ಲ, ಇನ್ನೂ ಮೂರು ಅಂಶಗಳನ್ನು ತಿಳಿದಿರ್ತಾನೆ. ಅದೇ ಅಧಿಭೂತ, ಅಧಿದೈವ ಮತ್ತು ಅಧಿಯಜ್ಞ. ಅಧಿಭೂತ ಅಂತಂದ್ರೆ ಯಾರು ಕರ್ಮಗಳ ಬಗ್ಗೆ ತಿಳಿದಿರ್ತಾರೋ, ಹೊರಗಿನ ಪ್ರಪಂಚದ ಬಗ್ಗೆ ತಿಳಿದಿರ್ತಾರೋ ಅದನ್ನ ಅವರನ್ನ ಅಧಿಭೂತ ಅಂತ ಕರೀತಾರೆ. ಇನ್ನು ಯಾರು ಇಂದ್ರಿಯಗಳು ಕೆಲಸ ಮಾಡುವ ಬಗ್ಗೆ ತಿಳಿದಿರ್ತಾರೋ ಅವರನ್ನ ಅಧಿದೈವ ಅಂತ ಕರೀತಾರೆ. ಇನ್ನು ಕೊನೆಯದಾಗಿ ಇಂದ್ರಿಯಗಳ, ಮನಸ್ಸಿನ ಮತ್ತು ಬುದ್ಧಿಯ ವಿಷಯ ಗ್ರಹಣದ ಬಗ್ಗೆ ತಿಳಿದಿರ್ತಾರೋ ಅವನಿಗೆ ಅಧಿಯಜ್ಞ ಅಂತ ಕರೀತಾರೆ. ಹೀಗೆ ದೇವ ಮಾನವನು ವ್ಯವಹಾರದ ಜಗತ್ತಿಗೆ ಏನೇನು ಪ್ರಯೋಜನಕ್ಕೆ ಬಾರದವನು ಎಂಬ ಮಾತು ಯಾವುದೋ ಒಂದು ದೇವತೆಯನ್ನ ಮನಸ್ಸಿನಲ್ಲಿಟ್ಟುಕೊಂಡು ಉಪಾಸನೆ ಮಾಡುವವರ ಬಗ್ಗೆ ಹೇಳಿರಬೇಕು. ಅಂತಹ ಉಪಾಸಕನು ತನ್ನ ಇಷ್ಟ ದೇವತೆಯ ಸ್ಮರಣೆ ಮತ್ತು ಭಜನೆಯಲ್ಲಿ ತನ್ಮಯನಾಗಿರುವುದರಿಂದ ಅವನಿಗೆ ಹೊರ ಪ್ರಪಂಚದ ಬಗ್ಗೆ ಏನು ತಿಳಿದಿರಲಿಕ್ಕಿಲ್ಲ. ಆದರೆ ಆತ್ಮಜ್ಞಾನಿ ಅನ್ನುವಂಥವನು ಹಾಗಲ್ಲ. ಆತ್ಮನನ್ನು ತಿಳಿದವನು ಪರಿಪೂರ್ಣ ವ್ಯಕ್ತಿ. ಹೊರಗಿನ ಪ್ರಪಂಚದ ವ್ಯವಹಾರದಲ್ಲಿ ತಾನು ಹೇಗಿರಬೇಕು, ಮನಸ್ಸು ಮತ್ತು ಬುದ್ಧಿಯನ್ನ ಹೇಗೆ ಉಪಯೋಗಿಸಿಕೊಳ್ಳಬೇಕು, ಇಂದ್ರಿಯಗಳನ್ನ ಹೇಗೆ ಹತೋಟಿಯಲ್ಲಿಡಬೇಕು ಎಂಬುದನ್ನೆಲ್ಲ ಆತ ತಿಳಿದಿರ್ತಾನೆ. ಆದುದರಿಂದ ಅವನು ಎಲ್ಲ ಸಂದರ್ಭದಲ್ಲೂ ಎಲ್ಲ ಸಮಯದಲ್ಲೂ ಪರಿಪೂರ್ಣ ವ್ಯಕ್ತಿಯಂತೆ ಬಾಳ್ತಾನೆ. ಸಮಾಜದಲ್ಲಿ ಅವನೊಬ್ಬ ಆದರ್ಶ ವ್ಯಕ್ತಿ. ತನ್ನ ಇಂದ್ರಿಯ, ಮನಸ್ಸು, ಬುದ್ಧಿಯನ್ನು ಹತೋಟಿಯಲ್ಲಿಟ್ಟುಕೊಂಡಿರುವುದು ಮಾತ್ರವಲ್ಲ, ಎಲ್ಲರ ಮನಸ್ಸು ಮತ್ತು ಬುದ್ಧಿಯನ್ನು ಆತ ತಿಳಿದಿರ್ತಾನೆ. ಹೊರಪ್ರಪಂಚ ಮತ್ತು ಒಳಪ್ರಪಂಚದ ಸರಿಯಾದ ತಿಳಿವಳಿಕೆ ಅವನಿಗಿರುತ್ತೆ. ಹೀಗೆ ಎಲ್ಲವನ್ನು ತಿಳಿದ ಈತನು ಆನಂದದಿಂದ ಬದುಕ್ತಾನೆ. ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ, ಭಗವಂತ ಈ ಅಧ್ಯಾಯದ ಕೊನೆಯಲ್ಲಿ ನನ್ನನ್ನು ತಿಳಿದವನು ಎಲ್ಲವನ್ನೂ ತಿಳಿದಂತೆ ಅಂತೇಳಿ ಹೇಳ್ತಾನೆ. ಅಂತಹ ಆದರ್ಶ ಪುರುಷನೇ ಇಡೀ ಜಗತ್ತಿನ ಜನರಿಗೆ ಮಾರ್ಗದರ್ಶನವನ್ನೀಯುವುದು. ಅಧ್ಯಾಯದ ಕೊನೆಯ ಈ ಎರಡು ಶ್ಲೋಕಗಳಲ್ಲಿ ಪರಮಾತ್ಮ ಬಳಸಿರುವಂತಹ ಈ ವಿಶೇಷ ಶಬ್ದಗಳನ್ನ ಮುಂದಿನ ಅಧ್ಯಾಯದಲ್ಲಿ ಸವಿಸ್ತಾರವಾಗಿ ವಿವರಿಸಿದ್ದಾನೆ. ಅಂತಹ ಒಂದು ಶ್ಲೋಕವನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ. ಓಂ ತತ್ಸತ್ ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು

0: ಓಂ ತತ್ಸತ್. ಇಲ್ಲಿಗೆ ಶ್ರೀ ಕೃಷ್ಣಾರ್ಜುನರ ಸಂವಾದ ರೂಪದಲ್ಲಿರುವ ಬ್ರಹ್ಮವಿದ್ಯೆ ಹಾಗೂ ಯೋಗಶಾಸ್ತ್ರಗಳನ್ನೊಳಗೊಂಡಂತಹ ಉಪನಿಷತ್ ಎಂಬ ಶ್ರೀಮದ್ ಭಗವದ್ಗೀತೆಯಲ್ಲಿ ಜ್ಞಾನ ವಿಜ್ಞಾನ ಯೋಗವೆಂಬ ಹೆಸರಿನ 7ನೆಯ ಅಧ್ಯಾಯ ಸಂಪನ್ನಗೊಂಡಿದೆ. ಬರೆಯ ಶಾಸ್ತ್ರಜ್ಞಾನ ಜೀವನಕ್ಕೆ ಏನು ಉಪಯೋಗವಾಗಲಾರದು, ಅದು ವಿಜ್ಞಾನವಾಗಬೇಕು. ಅರ್ಥಾತ್ ನಿತ್ಯ ಜೀವನದ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಅದು ಹಾಸುಹೊಕ್ಕಾಗಿ ಬರಬೇಕು. ಶಾಸ್ತ್ರಜ್ಞಾನವು ಪೂರ್ಣ ಫಲಕಾರಿಯಾಗುವುದು ಅನುಭವದಲ್ಲಿ ಕೊನೆಗೊಂಡಾಗ ಮಾತ್ರ. ಜ್ಞಾನವನ್ನ ತಿಳಿಸಬಹುದು, ಆದರೆ ಅನುಭವವನ್ನ ಗಳಿಸಬೇಕಾಗುತ್ತೆ. ವೇದಾಂತ ಎಂಬುವುದು ಜ್ಞಾನ ಭಂಡಾರ. ಯಾವ ರೀತಿಯಲ್ಲಿ ನಾವು ಸಾಧನೆ ಮಾಡಬೇಕು ಎಂಬುದನ್ನ
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ದೇಶದಲ್ಲಿ ಬೆಲೆ ಏರಿಕೆಯಿಂದ ಬಡವರು ಮಧ್ಯಮ ವರ್ಗದವರ ಬದುಕು ದುಸ್ತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳವಳ. ದಸರಾ ಮಹೋತ್ಸವದಲ್ಲಿ ಕಂಜನ್ ಆನೆ ಬಳಸದಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ಮುಚ್ಚಿಟ್ಟ ರಾಜ್ಯ ಸರ್ಕಾರ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಎಲ್ಪಿಜಿ ಅಭಾವವಿಲ್ಲ, ತೈಲ ಉದ್ಯಮದ ರಾಜ್ಯ ಸಂಯೋಜಕ ಸಿದ್ದಾರ್ಥ್ ಅಗರ್ವಾಲ್ ಸ್ಪಷ್ಟನೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಚಿರತೆ ದಾಳಿಗೆ ಬಾಲಕ ಸಾವಿನ ಪ್ರಕರಣ, ಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ವಾರ್ತೆಗಳ ವಿವರ: ಚುನಾವಣೆ ಪ್ರಣಾಳಿಕೆಯಲ್ಲಿನ 580 ಭರವಸೆಗಳಲ್ಲಿ 290ಕ್ಕೂ ಹೆಚ್ಚು ಭರವಸೆ ಈಡೇರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ತುಮಕೂರಿನಲ್ಲಿ 3 ವರ್ಷಗಳ ಸಾಧನಾ ಸಮರ್ಪಣಾ ಸಮಾವೇಶ ಉದ್ಘಾಟಿಸಿ ನವ ಕರ್ನಾಟಕ ಅಭಿವೃದ್ಧಿ ಮಾದರಿಯ ವಸ್ತು ಪ್ರದರ್ಶನ ಮತ್ತು ಜಿಲ್ಲೆಯಲ್ಲಿ ನಡೆದಿರುವ 682 ಕೋಟಿ ರೂಪಾಯಿ ಮೊತ್ತದ ಬೃಹತ್ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಮುಂಬರುವ 2 ವರ್ಷಗಳಲ್ಲಿ ಬಾಕಿ ಭರವಸೆಗಳನ್ನು ಈಡೇರಿಸಲಾಗುವುದು ಎಂದು ಅವರು

0: ಭರವಸೆ ನೀಡಿದ್ದಾರೆ.
1: ನಾವು 3 ವರ್ಷಗಳ ಹಿಂದೆ ಜನರ ಮುಂದೆ ಬಂದಾಗ ಅನೇಕ ವಾಗ್ದಾನಗಳನ್ನು ಕೊಟ್ಟಿದ್ದು, ನಮ್ಮ ಪ್ರಣಾಳಿಕೆ ಮೂಲಕವಾಗಿ ಸುಮಾರು 592 ಭರವಸೆಗಳಲ್ಲಿ 150 ಹೆಚ್ಚು ಭರವಸೆಗಳನ್ನು ಈಡೇರಿಸಿದ್ದೀನಿ. ಉಳಿದ ಭರವಸೆಗಳನ್ನು ಕೂಡ ನಾವು ಈಡೇರಿಸ್ತೇವೆ. ನಮ್ಮ ಸರ್ಕಾರ ಯಾವಾಗಲೂ ಕೂಡ ನುಡಿದಂತೆ ನಡೀತಕ್ಕಂಥ ಸರ್ಕಾರ, ಕೊಟ್ಟ ಮಾತನ್ನ ಉಳಿಸಿಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ. ಯಾವ್ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಆ ಎಲ್ಲ ಕಾಲದಲ್ಲೂ ಕೂಡ ಭರವಸೆಗಳನ್ನು ಈಡೇರಿಸತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೇವೆ.
0: ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ಬಳಿಕ ದೇಶದಲ್ಲಿ ಡೀಸೆಲ್, ಪೆಟ್ರೋಲ್, ಚಿನ್ನದ ಬೆಲೆ ಆಕಾಶಕ್ಕೆ ಏರಿದೆ. ಬಡವರು ಮತ್ತು ಮಧ್ಯಮ ವರ್ಗದವರ ಆದಾಯ ಮತ್ತು ಬದುಕು ನೆಲ ಕಚ್ಚಿದೆ ಎಂದು ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಗೃಹ ಸಚಿವ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಉಸ್ತುವಾರಿಯಲ್ಲಿ ನಡೆದಂತಹ ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಂಪುಟದ ಎಲ್ಲಾ ಸಚಿವರು ಹಾಗೂ ಶಾಸಕರು ಉಪಸ್ಥಿತರಿದ್ದರು. ಕೊಡಗಿನ ದುಬಾರೆ ಆನೆ ಶಿಬಿರದಲ್ಲಿ ನಡೆದ ಕಾಳಗದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ಮಾರ್ತಾಂಡ ಆನೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದು ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಶೋಕ ವ್ಯಕ್ತಪಡಿಸಿದ್ದಾರೆ. ಅನಿರೀಕ್ಷಿತವಾದ ಮತ್ತು ಊಹಿಸಲೂ ಆಗದ ಈ ದುರ್ಘಟನೆಯಲ್ಲಿ ಒಬ್ಬ ಪ್ರವಾಸಿ ಮಹಿಳೆ ಮತ್ತು ಒಂದು ಆನೆ ಮೃತಪಟ್ಟಿರುವುದು ಅತ್ಯಂತ ದುಃಖದ ಸಂಗತಿ ಎಂದು ತಿಳಿಸಿದ್ದಾರೆ. ಹಾಸನ ಜಿಲ್ಲೆ ಎಳಸೂರಿನ ಬಳಿ 2014ರಲ್ಲಿ ಸೆರೆ ಹಿಡಿಯಲಾಗಿದ್ದಂತಹ 26 ವರ್ಷದ ಕಂಜನ್ 3 ಬಾರಿ ದಸರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದ. ಇನ್ನು ಮುಂದೆ ದಸರಾ ಮಹೋತ್ಸವಕ್ಕೆ ಈ ಆನೆಯನ್ನು ಬಳಸದಂತೆ ಸೂಚಿಸುವುದಾಗಿಯೂ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಕೊಡಗಿನ ದುಬಾರೆ ಆನೆ ಶಿಬಿರದಲ್ಲಿ ಆನೆಗಳ ನಡುವೆ ಘರ್ಷಣೆ ವೇಳೆ ಮಹಿಳಾ ಪ್ರವಾಸಿಗರೊಬ್ಬರು ಸಾವನ್ನಪ್ಪಿರುವುದಕ್ಕೆ ಮಡಿಕೇರಿ ಉಸ್ತುವಾರಿ ಸಚಿವ ಎನ್ಎಸ್ ಭೋಸರಾಜು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಪ್ರವಾಸಿಗರು ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಮಡಿಕೇರಿ ಜಿಲ್ಲಾಡಳಿತಕ್ಕೆ ನಿರ್ದೇಶನ ನೀಡಿದ್ದಾರೆ. ಘಟನೆಗೆ ನಿಖರವಾದ ಕಾರಣ ಮತ್ತು ಪ್ರವಾಸಿ ಮಾರ್ಗಸೂಚಿಗಳ ನಿರ್ವಹಣೆಯಲ್ಲಿ ಯಾವುದಾದರೂ ಲೋಪವಾಗಿದೆಯೇ ಎಂಬುದರ ಕುರಿತು ಸಮಗ್ರ ವರದಿ ಸಲ್ಲಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರವಾಸಿಗರು ಪ್ರಾಣಿಗಳಿಂದ ಸುರಕ್ಷಿತ ಅಂತರವನ್ನು ಕಾಯ್ದುಕೊಳ್ಳುವಂತೆ ಅವರು ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವಂತಹ ರೈತರ ಆತ್ಮಹತ್ಯೆ ಪ್ರಕರಣವನ್ನು ಸರ್ಕಾರ ಮುಚ್ಚಿಟ್ಟಿದೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಷ್ಟ್ರೀಯ ಅಪರಾಧ ದಾಖಲೆ ಬ್ಯೂರೋ ವರದಿಯ ಪ್ರಕಾರ ರಾಜ್ಯಗಳಲ್ಲಿ ಕಳೆದ 2 ವರ್ಷಗಳಲ್ಲಿ 5,394 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಚರ್ಚೆಗೆ ಆಹ್ವಾನಿಸಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸವಾಲನ್ನು ಸ್ವೀಕರಿಸಿದ ಅವರು, ಚರ್ಚೆಗೆ ತಯಾರಾಗಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಶೀಘ್ರವೇ 2 ಬಾರಿ ಶಾಸಕರಾಗಿದ್ದ ಅಖಂಡ ಶ್ರೀನಿವಾಸ್ ಮೂರ್ತಿ ಜೆಡಿಎಸ್ ಸೇರ್ಪಡೆಗೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ 3 ವರ್ಷ ಪೂರೈಸುತ್ತಿರುವಂತಹ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ನಡೆದಂತಹ ಸಾಧನಾ ಸಮಾವೇಶದ ಬಗ್ಗೆ ಬಿಜೆಪಿ ಟೀಕಿಸಿದೆ. ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ ಸಾಧನಾ ಸಮಾವೇಶ ಮಾಡುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರಶ್ನಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಜನರ ಸಂಕಷ್ಟಗಳಿಗೆ ಸ್ಪಂದಿಸದ ಕಾಂಗ್ರೆಸ್ ಸರ್ಕಾರ ಈಗ ಸಾಧನಾ ಸಮಾವೇಶ ಮಾಡುತ್ತಿದೆ ಎಂದು ದೂರಿದ್ದಾರೆ. ರಾಜ್ಯದ ಜನರ ಬದುಕು ಅಭದ್ರತೆಯಿಂದ ಕೂಡಿದೆ. ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ, ರಸ್ತೆಗಳು ಸಂಪೂರ್ಣ ಹಾಳಾಗಿವೆ, ಗುಂಡಿಗಳನ್ನು ಮುಚ್ಚುವುದಕ್ಕೂ ಸರ್ಕಾರ ಆಗುತ್ತಿಲ್ಲ, ಆಸ್ಪತ್ರೆ ಶಾಲಾ ಕಾಲೇಜುಗಳಿಗೆ ಸರ್ಕಾರ ಏನಾದರೂ ಆದ್ಯತೆ ನೀಡಿದೆಯೇ ಎಂದು ಅವರು ಪ್ರಶ್ನಿಸಿದ್ದಾರೆ. ಜಾಗತಿಕ ಅನಿಶ್ಚಿತತೆಗಳ ಹೊರತಾಗಿಯೂ ಸಾರ್ವಜನಿಕ ವಲಯದ ತೈಲ ಕಂಪನಿಗಳಾದ ಇಂಡಿಯನ್ ಆಯಿಲ್, ಬಿಪಿಸಿಎಲ್ ಮತ್ತು ಎಚ್ಪಿಸಿಎಲ್ ರಾಜ್ಯಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್ ನಿರಂತರ ಪೂರೈಕೆಯನ್ನು ಕಾಯ್ದುಕೊಂಡಿದೆ ಎಂದು ಕರ್ನಾಟಕದ ತೈಲ ಉದ್ಯಮದ ರಾಜ್ಯ ಮಟ್ಟದ ಸಂಯೋಜಕರಾದ ಸಿದ್ಧಾರ್ಥ್ ಅಗರ್ವಾಲ್ ತಿಳಿಸಿದ್ದಾರೆ. ಈ ಸಂಬಂಧ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಎಲ್ಲಾ ಚಿಲ್ಲರೆ ಮಾರಾಟ ಮಳಿಗೆಗಳಲ್ಲಿ ಇಂಧನ ವಿತರಣಾ ಕಾರ್ಯಾಚರಣೆಗಳು ಸುಗಮವಾಗಿ ಮುಂದುವರೆದಿದೆ. ನಿಗದಿತ ಸುರಕ್ಷತೆ ಮತ್ತು ಕಾರ್ಯಾಚರಣೆಯ ಮಾನದಂಡಗಳಿಗೆ ಅನುಗುಣವಾಗಿ ಯಾವುದೇ ನಿರ್ಬಂಧಗಳಿಲ್ಲದೆ ಪೂರೈಕೆಯನ್ನು ನಿರ್ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಪಿಜಿ ಪೂರೈಕೆಯನ್ನು ಸಹಜ ಸ್ಥಿತಿಯಲ್ಲಿ ಕಾಯ್ದುಕೊಳ್ಳಲಾಗಿದ್ದು ರಾಜ್ಯಾದ್ಯಂತ ಸುಗಮವಾಗಿ ಪ್ರಗತಿಯಲ್ಲಿದೆ ಎಂದು ತಿಳಿಸಿದ್ದಾರೆ. ಗ್ರಾಹಕರು ಅನಗತ್ಯ ಆತಂಕದಿಂದ ಮುಂಚಿತವಾಗಿಯೇ ಅತಿಯಾಗಿ ಖರೀದಿಸದಂತೆ ಅವರು ಮನವಿ ಮಾಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಲೆ ಮಹದೇಶ್ವರ ಬೆಟ್ಟದ ಇಂಡಿಗನತ್ತ ಬಳಿ ಚಿರತೆ ದಾಳಿಯಿಂದ ಬಾಲಕ ಸಾವನ್ನಪ್ಪಿದ ಪ್ರಕರಣ

0: ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಪ ಲೋಕಾಯುಕ್ತ ಕೆಎನ್ ಫಣೀಂದ್ರ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿದ್ದಾರೆ. ಈ ಸಂಬಂಧ ಕಾವೇರಿ ವನ್ಯಜೀವಿಧಾಮ ಮತ್ತು ಮಹದೇಶ್ವರ ವನ್ಯಧಾಮ ವ್ಯಾಪ್ತಿಯ ನಾಲ್ವರು ಅರಣ್ಯ ಅಧಿಕಾರಿಗಳಿಗೆ ನೋಟಿಸ್ ಜಾರಿಗೊಳಿಸಲಾಗಿದೆ. ಮಾಧ್ಯಮ ವರದಿಗಳನ್ನು ಉಲ್ಲೇಖಿಸಿ ಅರಣ್ಯಾಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿದ್ದು ಪ್ರಕರಣದ ಮುಂದಿನ ವಿಚಾರಣೆಯನ್ನು ಜೂನ್ 17 ನಿಗದಿಪಡಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹರಳಹಳ್ಳಿ ಗ್ರಾಮದ ಪುಸ್ತಕ ಮನೆಯ ರುವಾರಿ ಅಂಕೇಗೌಡ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿದ ಅಸಾಧಾರಣ ಸೇವೆಗಾಗಿ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಇದೇ 25 ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆದ ಅಂಕೇಗೌಡ ಅವರಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಗೌರವ ಪತ್ರ ಹಸ್ತಾಂತರಿಸಿದರು. ಗದ್ದೆಯಿಂದ ನ್ಯಾಯದ ಗಡಿಯವರೆಗೆ ಎಂಬ ಘೋಷವಾಕ್ಯದೊಂದಿಗೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅಖಿಲ ಕರ್ನಾಟಕ ಸರ್ಕಾರಿ ಪರವಾನಗಿ ಭೂಮಾಪಕರ ಸಂಘದ ಆಶ್ರಯದಲ್ಲಿ ದಾವಣಗೆರೆಯಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಸುಮಾರು 4,000 ಹೆಚ್ಚು ಪರವಾನಗಿ ಭೂಮಾಪಕರು ಭಾಗಿಯಾಗಿ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಪರವಾನಗಿ ಭೂಮಾಪಕರ ಸೇವೆಯನ್ನು ತಕ್ಷಣವೇ ಕಾಯಂಗೊಳಿಸಬೇಕು, ಸಮಾನ ಕೆಲಸಕ್ಕೆ ಸಮಾನ ವೇತನ ತತ್ವದಡಿ ಗೌರವಧನ ನಿಗದಿಪಡಿಸಬೇಕು ಎಂದು ಆಗ್ರಹಿಸಿದರು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಆರೋಗ್ಯವಂತ ಮತ್ತು ಸುರಕ್ಷಿತ ಸಮಾಜ ನಿರ್ಮಾಣಕ್ಕಾಗಿ ಬಾಲ್ಯ ವಿವಾಹ ಪೋಕ್ಸೋ ಪ್ರಕರಣಗಳನ್ನು ತಡೆಗಟ್ಟಲು ಕ್ರಮ ಕೈಗೊಳ್ಳುವಂತೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಅಕಾಲಿಕ ಮಳೆಯಿಂದಾಗಿ ಜಿಲ್ಲೆಯ 127 ಮನೆಗಳಿಗೆ ಹಾನಿಯಾಗಿದ್ದು 1,235 ಹೆಕ್ಟೇರ್ ಪ್ರದೇಶದಲ್ಲಿನ ಬೆಳೆಗೆ ಹಾನಿಯಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮನವರ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ರಾಷ್ಟೀಯ ಹೆದ್ದಾರಿ 66 ಬರುವ 2 ಪ್ರಮುಖ ಜಂಕ್ಷನ್ಗಳಲ್ಲಿ ವಾಹನಗಳ ಸುಗಮ ಸಂಚಾರಕ್ಕಾಗಿ ಅಂಡರ್ಪಾಸ್ ನಿರ್ಮಾಣಕ್ಕೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಒಟ್ಟು 11,63,00,000 ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ 314,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮವು ಜೂನ್ 28 ನಡೆಯಲಿದ್ದು 5 ಒಳಗಿನ ಯಾವುದೇ ಮಗು ಲಸಿಕೆಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಆಕಾಶವಾಣಿ ಮೈಸೂರು ಕೇಂದ್ರ ಇದೇ 21 ಮಂಡ್ಯದಲ್ಲಿ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಬಾನುಲಿ ಬರವಣಿಗೆ ಕುರಿತ ಕಾರ್ಯಾಗಾರ ಹಮ್ಮಿಕೊಂಡಿದೆ. ಮುಖ್ಯ ಅತಿಥಿಗಳಾಗಿ ಮಂಡ್ಯ ಕರ್ನಾಟಕ ಸಂಘದ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಭಾಗಿಯಾಗಲಿದ್ದಾರೆ. ಕೇಂದ್ರ ಸರ್ಕಾರದ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯದ ವತಿಯಿಂದ ದಾವಣಗೆರೆ ಜಿಲ್ಲೆಯಲ್ಲಿ ಪರಿಶಿಷ್ಟ ಪಂಗಡದವರು ವಾಸಿಸುವ ಜಿಲ್ಲೆಯ ವಿವಿಧ ಗ್ರಾಮಗಳಲ್ಲಿ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹ್ಲೆ ಅಭಿಯಾನದಡಿ ಇಂದಿನಿಂದ ಮಾಹಿತಿ ಶಿಕ್ಷಣ ಮತ್ತು ಸಂವಹನ ವಿಶೇಷ ಜಾಗೃತಿ ಶಿಬಿರ ಹಮ್ಮಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದಲ್ಲಿ ಬೆಲೆ ಏರಿಕೆಯಿಂದ ಬಡವರು ಮಧ್ಯಮ ವರ್ಗದವರ ಬದುಕು ದುಸ್ತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳವಳ. ದಸರಾ ಮಹೋತ್ಸವದಲ್ಲಿ ಕಂಜನ್ ಆನೆ ಬಳಸದಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ಮುಚ್ಚಿಟ್ಟ ರಾಜ್ಯ ಸರ್ಕಾರ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಎಲ್ಪಿಜಿ ಅಭಾವವಿಲ್ಲ, ತೈಲ ಉದ್ಯಮದ ರಾಜ್ಯ ಸಂಯೋಜಕ ಸಿದ್ಧಾರ್ಥ್ ಅಗರ್ವಾಲ್ ಸ್ಪಷ್ಟನೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಚಿರತೆ ದಾಳಿಗೆ ಬಾಲಕ ಸಾವಿನ ಪ್ರಕರಣ, ಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಜಾಣ ಸುದ್ದಿ. ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
3: ಕೇಳು ಕೇಳು ಕೇಳು ಜಾಣ.

ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 16 2026. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಹಾಲು, ಆಲು, ಏಡ್ಸ್ ಮತ್ತು ಮಾನವ ವಿಕಾಸ.

ಸ್ಟ್ರಾಂಗ್ ಕಾಫಿ ಮತ್ತು ವಿದ್ಯುತ್. ನೀವು ಕಾಫಿ ಪ್ರಿಯರಾ? ಹಾಗಿದ್ರೆ ಇವತ್ತು ಕುಡಿದ ಕಾಫಿನೇ ನಾಳೆನು ಸಿಗುತ್ತೆ ಅನ್ನೋ ನಂಬಿಕೆ ಖಂಡಿತ ನಿಮಗೆ ಇರೋದಿಲ್ಲ. ಕಾಫಿ ಕುಡಿದೆ ಬೆಳಗು ಆಗೋದೇ ಇಲ್ಲ ನೀ ಅಂಥವ್ರಿಗೂ ಕೂಡ ಒಂದೊಂದು ದಿನ ಈ ಕಾಫಿಗೆ ಏನೋ ಆಗಿದೆ ಅಂತ ಅನ್ಸೋದುಂಟು. ಅದೇ ಬ್ರ್ಯಾಂಡಿನ ಕಾಫಿ, ಅಷ್ಟೇ ಚಮಚ ಪುಡಿ, ಅದೇ ಫಿಲ್ಟರು, ಅದೇ ಹಾಲು, ಅಷ್ಟೇ ಬೆಚ್ಚಗಿನ ನೀರು ಹಾಗೂ ಅಷ್ಟೇ ಸಮಯ ಹನಿಸಿದ ಡಿಕಾಕ್ಷನ್ ಇದ್ರೂ ಕೂಡ ಯಾಕೋ ಈ ದಿನ ಕಾಫಿಗೆ ಏನೋ ಆಗಿದೆ ಅನ್ನುವಂತಹ ದಿನಗಳು ಇದ್ದೇ ಇವೆ. ಕಾಫಿ ಗುಣವೇ ಹಾಗೆ, ಅದರ ಗುಣಮಟ್ಟವನ್ನು ಅಳೆಯುವುದು ಕಷ್ಟ. ಕಾಫಿ ಡಿಕಾಕ್ಷನ್ನಲ್ಲಿ ವಿದ್ಯುತ್ ಹರಿಸಿ ಕಾಫಿಯ ಗುಣವನ್ನು ಅಳೆಯಬಹುದಂತೆ. ಹಾಗಂತ ಅಮೆರಿಕದ ಒರೆಗಾನ್ ವಿಶ್ವವಿದ್ಯಾನಿಲಯದ ರಸಾಯನ ವಿಜ್ಞಾನಿ ಕ್ರಿಸ್ಟೋಫರ್ ಹೆಂಡನ್ ಮತ್ತು ಸಂಗಡಿಗರು ಪತ್ತೆ ಮಾಡಿದ್ದಾರೆ. ಇದೀಗ ಕಾಫಿ ಗುಣಮಟ್ಟವನ್ನು ಅಳೆಯೋದಕ್ಕೆ ಟೇಸ್ಟರ್ಗಳನ್ನು ಬಳಸ್ತೀವಿ. ಕಾಫಿ ಟೇಸ್ಟರು ಅಂದರೆ ಸಾಧನ ಅಲ್ಲ, ಪರಿಣತ ಕಾಫಿ ಪ್ರಿಯರು ಅನ್ನಬಹುದು. ಟೇಸ್ಟರ್ಗಳು ಒಂದು ಸಿಪ್ ಕಾಫಿ ಗುಟುಕಿಸಿ ಅದಕ್ಕೆ ಮಾರ್ಕ್ಸ್ ಕೊಡ್ತಾರೆ. ಈ ವಿಧಾನಕ್ಕೆ ಕಪ್ಪಿಂಗ್ ಅಂತ ಹೇಳ್ತಾರೆ. ಟೇಸ್ಟರ್ಗಳು ಮೊದಲಿಗೆ ಹುರಿದ ಬೀಜದ ಪುಡಿಯನ್ನು ಮೂಸಿ ಅದರ ಪರಿಮಳಕ್ಕೆ ಅಂಕ ಕೊಡ್ತಾರೆ. ಆಮೇಲೆ ಅದಕ್ಕೊಂದಿಷ್ಟು ಬಿಸಿ ನೀರು ಸೇರಿಸಿ ಆಗ ಹೊಮ್ಮುವ ಪರಿಮಳವನ್ನು ಗಮನಿಸ್ತಾರೆ, ಅದಕ್ಕೂ ಒಂದು ಅಂಕ ಕೊಡ್ತಾರೆ. ಅದಾದ್ಮೇಲೆ 8 ಗ್ರಾಂ ಕಾಫಿ ಪುಡಿಯನ್ನು ಒಂದು ಕಪ್ ಅಥವಾ 150 ಮಿಲಿಲೀಟರ್ ಕುದಿಯುವ ನೀರಿನಲ್ಲಿ 93 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಗೆ ಬಿಸಿ ಮಾಡ್ತಾರೆ. ಇದನ್ನು ಸೋಸಿ ತೆಗೆದ ಡಿಕಾಕ್ಷನ್ನ ಒಂದು ಸಿಪ್ಪನ್ನು ನಾಲಿಗೆ ಬಾಯಿಯೊಳಗೆ ಎಲ್ಲ ಹರಡುವ ಹಾಗೆ ಸರ್ರ ಅಂತ ಹೀರ್ತಾರೆ. ಆಗ ಅನುಭವವಾಗುವ ಸ್ವಾದ, ಪರಿಮಳ, ಕಹಿ, ಬಣ್ಣ, ಗಡಜುತನ, ಒಗರು ಮೊದಲಾದವನ್ನು ಗಮನಿಸಿ 100ರವರೆಗೆ ಅಂಕಗಳನ್ನು ಕೊಡ್ತಾರೆ. 100ರಲ್ಲಿ 80ಕ್ಕೂ ಹೆಚ್ಚಿನ ಅಂಕ ಪಡೆದ ಕಾಫಿ ವಿಶೇಷ ಅಥವಾ ಸ್ಪೆಷಲ್ ಕಾಫಿ ಅಂತ ಅನ್ನಿಸ್ಕೊಳ್ಳುತ್ತೆ. ಕಾಫಿಯ ಗುಣಮಟ್ಟ ಪತ್ತೆ ಮಾಡೋದು ಹೀಗೆ. ಕಾಫಿ ಗುಣದಲ್ಲಿ ಅಷ್ಟೊಂದು ವೈವಿಧ್ಯ ಬರೋದಕ್ಕೆ ಹಲವು ಕಾರಣಗಳಿವೆ. ಮೊದಲಿಗೆ ಅದರ ತಳಿ, ಅಂದರೆ ಅದು ರೋಬಸ್ಟ ಕಾಫಿನೋ ಅರೇಬಿಕಾ ಕಾಫಿನೋ ಅಂತನ್ನುವುದು. ಎರಡನೇದಾಗಿ ಅದು ಬೆಳೆಯೋ ಹವೆ. ಕೊಲಂಬಿಯಾದಲ್ಲಿ ಬೆಳೆದ ಅರೇಬಿಕಾದ ಸ್ವಾದ ಕೊಡಗಿನಲ್ಲಿ ಬೆಳೆದ ಅರೇಬಿಕಾಗೆ ಬರೋದಿಲ್ಲ. ಮೂರನೇದಾಗಿ ಕಾಫಿ ಬೀಜದ ಸಂಸ್ಕರಣೆಯ ವಿಧಾನ, ಅದನ್ನು ಹೆಚ್ಚು ಕಾಲ ಹುದುಗಿಸಿದ್ದಾರೋ ಇಲ್ಲವೋ ಅನ್ನೋದು, ಕಾಫಿನಲ್ಲಿ ಎಷ್ಟರ ಮಟ್ಟಿಗೆ ಕಹಿ ಅಂಶ ಅರ್ಥಾತ್ ಆಲ್ಕಲಾಯ್ಡ್ಗಳು ಕೂಡಿಕೊಳ್ಳುತ್ತವೆ ಅನ್ನೋದನ್ನು ನಿರ್ಧರಿಸುತ್ತೆ. ಇನ್ನು ಒಣಗಿದ ಬೀಜವನ್ನು ಹುರಿಯುವ ಹದವು ಕೂಡ ಕಾಫಿಯ ಸ್ವಾದಕ್ಕೆ ಇಂಬು ಕೊಡುತ್ತೆ. ಕಡಿಮೆ ಹುರಿದರೆ ಕಹಿ ಹೆಚ್ಚು, ಪರಿಮಳ ಕಡಿಮೆ. ಹೆಚ್ಚು ಹುರಿದರೆ ಇದ್ದಿಲ ವಾಸನೆ, ಆದರೆ ಗಾಢ ಕಪ್ಪು ಬಣ್ಣ ಬರಬಹುದು. ಇದೆಲ್ಲದರ ಜೊತೆಗೆ ಭಾರತೀಯರ ಕಲಬೆರಕೆ ಮಾಡೋ ಅಭ್ಯಾಸ ಕೂಡ ಇದೆಯಲ್ಲ, ಅದು ಕೂಡ ಕಾಫಿಯ ಗುಣಮಟ್ಟವನ್ನು ಬದಲಿಸುತ್ತೆ. ಕಾಫಿಗೆ ಬೆರೆಸುವ ಚಿಕೊರಿ ಕಲಬೆರಕೆ ಆದರೂ ಕಾಫಿಯ ಸ್ವಾದವನ್ನು ಸ್ವಲ್ಪ ಹೆಚ್ಚಿಸುತ್ತೆ. ಇವೆಲ್ಲ ಕಾರಣಗಳಿಂದಾಗಿ ರಕ್ತದಲ್ಲಿ ಗ್ಲುಕೋಸ್ ಪ್ರಮಾಣವನ್ನು ಅಳೆಯೋ ಹಾಗೆ ಕಾಫಿಯ ಗುಣಮಟ್ಟವನ್ನು ಅಳೆಯುವ ಸಾಧನ ಇನ್ನೂ ಹುಟ್ಟಿಲ್ಲ. ಕೃತಕ ಮೂಗು ಅಥವಾ ಆರ್ಟಿಫಿಷಿಯಲ್ ನೋಸ್ ಎನ್ನುವ ಎಲೆಕ್ಟ್ರಾನಿಕ್ ಸಾಧನವನ್ನು ಈ ಹಿಂದೆ ಕಾಫಿಯಲ್ಲಿರುವ ಪರಿಮಳದ ವಸ್ತುಗಳನ್ನು ಗುರುತಿಸೋದಕ್ಕೆ ಉಪಯೋಗಿಸಿದ್ರು. ಕಾಫಿ ಬೀಜವನ್ನು ಹುರಿದಾಗ 200ಕ್ಕೂ ಹೆಚ್ಚು ಸ್ವಾದ ವಸ್ತುಗಳು ಹುಟ್ಟುತ್ತವಂತೆ. ಇವುಗಳಲ್ಲಿ ಯಾವ್ಯಾವು ಎಷ್ಟೆಷ್ಟು ಪ್ರಮಾಣದಲ್ಲಿ ಇವೆ ಅನ್ನೋದನ್ನು ತಿಳಿದುಕೊಂಡ್ರೆ ಆ ಕಾಫಿಯ ಸ್ವರೂಪ ಅರ್ಥ ಆದಾಗೆ. ಇದನ್ನು ಕಾಫಿಯ ಫ್ಲೇವರ್ ಪ್ರೊಫೈಲಿಂಗ್ ಅಂತ ಹೇಳ್ತಾರೆ. ಆದರೆ ಕಾಫಿಯ ಗುಣಮಟ್ಟ ಎಂದರೆ ಬರೀ ಅದರ ಪರಿಮಳ ಮಾತ್ರ ಅಲ್ವಲ್ಲ. ಕುಡಿದಾಗ ನಾಲಿಗೆಯನ್ನು ಚುರುಕ್ ಎನಿಸುವ ಒಂದಿಷ್ಟು ಒಗರು, ಕುಡಿದ ನಂತರ ಹಾಗೆಯೇ ಉಳಿಯುವ ತುಸು ಸಿಹಿ, ಇವೆಲ್ಲವೂ ಕೂಡ ಮುಖ್ಯ ಆಗುತ್ತೆ. ಕಾಫಿಯ ಈ ಎಲ್ಲ ಗುಣಾಂಶಗಳನ್ನು ಬಾಧಿಸುವ ಇನ್ನೂ ಒಂದು ವಿಷಯ ಇದೆ, ಅದೇ ಕಾಫಿಯ ರೋಸ್ಟಿಂಗ್ ಅಥವಾ ಹುರಿಯುವಿಕೆ. ಕಾಫಿ ಬೀಜವನ್ನು ಎಷ್ಟು ಉಷ್ಣತೆಯಲ್ಲಿ ಎಷ್ಟು ತೇವಾಂಶ ಉಳಿಯುವ ಮಟ್ಟಿಗೆ ಹುರಿದಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ಹುರಿದಾಗ ಬೀಜದೊಳಗೆ ಇರುವ ಆಲ್ಕಲಾಯ್ಡ್ಗಳು ಒಡೆದು ವಿವಿಧ ಪರಿಮಳದ ಅನಿಲಗಳು ಹಾಗೂ ಕಾರ್ಬನ್ ಡೈಆಕ್ಸೈಡು ಉತ್ಪತ್ತಿಯಾಗುತ್ತವೆ. ಇವು ಬೀಜವನ್ನು ದಪ್ಪವಾಗಿ ಹಗುರವಾಗಿಸುತ್ತೆ. ಆಮೇಲೆ ಪುಡಿ ಮಾಡೋದು ಸುಲಭ. ಹೀಗೆ ಹೊರಬರುವ ಅನಿಲಗಳೇ ಕಾಫಿಯ ಪರಿಮಳಕ್ಕೆ ಕಾರಣ. ಕಾಫಿಯ ಗುಣಮಟ್ಟವನ್ನು, ಅದರಲ್ಲಿಯೂ ವಿಶೇಷವಾಗಿ ಕಾಫಿಯ ರೋಸ್ಟಿಂಗ್ ಪ್ರಮಾಣವನ್ನು ಅಳೆಯುವ ವಿಧಾನಗಳು ಈಗ ಸದ್ಯಕ್ಕೆ ಇಲ್ಲವೇ ಇಲ್ಲ ಅಂತ ಹೇಳಬಹುದು. ಅದೇ ಉಷ್ಣತೆಯಲ್ಲಿ ಅಷ್ಟೇ ಸಮಯಕ್ಕೆ ಹುರಿದ್ರೂ ಕೂಡ ಬೀಜದಲ್ಲಿರುವ ತೇವಾಂಶ ಅಥವಾ ಹುಟ್ಟಿನಿಂದಲೇ ಬಂದ ಆಲ್ಕಲಾಯ್ಡ್ ಹಾಗೂ ಇತರೆ ಸಸ್ಯ ವಸ್ತುಗಳ ಪ್ರಮಾಣದಿಂದಾಗಿ ರೋಸ್ಟಿಂಗ್ ಕಡಿಮೆ ಎನ್ನಿಸಬಹುದು ಅಥವಾ ಹೆಚ್ಚು ಆಗಬಹುದು. ಹಾಗಿದ್ರೆ ಡಿಕಾಕ್ಷನನ್ನು ಪರೀಕ್ಷಿಸಿ ಈ ಕಾಫಿಯ ರೋಸ್ಟಿಂಗ್ ಎಷ್ಟಾಗಿದೆ, ಅದರ ದಪ್ಪ ಅರ್ಥಾತ್ ಕಾಫಿ ಡಿಕಾಕ್ಷನ್ನಿನ ಸಾಂದ್ರತೆ, ಅದೇ ನಾವು ಸ್ಟ್ರಾಂಗ್

0: ಅಂತೀವಲ್ಲ ಆ ಗುಣ, ಇವನ್ನ ಬೇರೆ ವಿಧಾನಗಳಿಂದ ಪತ್ತೆ ಮಾಡಬಹುದಾ ಅನ್ನೋದು ಹೆಂಡನ್ ಸಂಗಡಿಗರ ಯೋಚನೆಯಾಗಿತ್ತು. ಇದಕ್ಕಾಗಿ ಇವರು ಸರಳವಾದೊಂದು ತಂತ್ರವನ್ನ ಉಪಯೋಗಿಸಿದ್ದಾರೆ. ಕಾಫಿ ಡಿಕಾಕ್ಷನ್ನಿನೊಳಗೆ ಎರಡು ತಂತಿಗಳನ್ನು ಇಳಿಬಿಟ್ಟು ವಿದ್ಯುತ್ ಹರಿಸುವುದು. ಹೀಗೆ ವಿದ್ಯುತ್ ಹರಿದಾಗ ನೀರಿನಲ್ಲಿ ಆಗುವಂತೆ ಇಲ್ಲಿಯೂ ಒಂದು ತಂತಿಯ ಬಳಿ ಹೈಡ್ರೋಜನ್ ಉತ್ಪತ್ತಿಯಾಗುತ್ತದೆ. ಹೈಡ್ರೋಜನ್ ಗುಳ್ಳೆಗಳು ಕಾಣಿಸಿಕೊಳ್ಳುವುದಕ್ಕೆ ಮುನ್ನ ಆ ಧ್ರುವದಲ್ಲಿ ಅಥವಾ ಆ ತಂತಿಯ ಬಳಿಯಲ್ಲಿ ಉತ್ಪತ್ತಿಯಾಗುವ ವಿದ್ಯುತ್ತು ಅಥವಾ ವೋಲ್ಟೇಜು ಹಾಗೂ ಅನಂತರ ಅಲ್ಲಿ ಹರಿಯುವ ವಿದ್ಯುತ್ತಿನಲ್ಲಿ ವ್ಯತ್ಯಾಸಗಳು ಆಗುತ್ತವೆಯಂತೆ. ಈ ವೋಲ್ಟೇಜ್ ವ್ಯತ್ಯಾಸಗಳನ್ನು ಗುರುತಿಸಿ ಗಣಿತೀಯವಾಗಿ ಹೆಂಡನ್ ತಂಡ ಲೆಕ್ಕ ಹಾಕಿದೆ. ಈ ವ್ಯತ್ಯಾಸಗಳು ಡಿಕಾಕ್ಷನ್ನಿನಲ್ಲಿ ಇರುವ ಹಾಗೂ ಕ್ಯಾಥೋಡ್ ತಂತಿಯ ಬಳಿ ಕೂಡಿಕೊಳ್ಳುವ ವಸ್ತುಗಳ ಪ್ರಮಾಣಕ್ಕೆ ನೇರವಾಗಿ ಸಂಬಂಧಿಸಿರುವುದರಿಂದ ಕ್ಯಾಥೋಡ್ ಬಳಿ ಆಗುವ ವಿದ್ಯುತ್ ಹರಿವಿನ ಪ್ರಮಾಣವನ್ನು ಅಥವಾ ವೋಲ್ಟೇಜನ್ನು ಅಳೆದರೆ ಸಾಕು ಡಿಕಾಕ್ಷನ್ ಎಷ್ಟು ಸ್ಟ್ರಾಂಗ್ ಅಂತ ಲೆಕ್ಕ ಹಾಕಬಹುದಂತೆ. ಇದು ಅದರ ರೋಸ್ಟಿಂಗ್ ಪ್ರಮಾಣವನ್ನು ಅಳೆಯಲು ನೆರವಾಗುತ್ತದೆ ಎನ್ನುತ್ತಾರೆ ಹೆಂಡನ್. ಅಂದರೆ ರೋಸ್ಟಿಂಗ್ ಹಾಗೂ ಕಾಫಿಯ ಡಿಕಾಕ್ಷನ್ ಎಷ್ಟು ಸ್ಟ್ರಾಂಗ್ ಎನ್ನುವುದನ್ನು ನಿಖರವಾಗಿ ತಿಳಿಸುವ ಒಂದು ವಿಧಾನ ಹೀಗೆ ಸಿಕ್ಕಿತು ಅಂತಲೇ ಅರ್ಥ. ಹೆಂಡನ್ ತಂಡ ರೋಸ್ಟರ್ಗಳು ರೋಸ್ಟ್ ಮಾಡಿಕೊಟ್ಟ ಪುಡಿಯನ್ನು ಈ ವಿಧಾನದಿಂದ ಪರೀಕ್ಷಿಸಿ ಅವು ಎಷ್ಟು ರೋಸ್ಟ್ ಆಗಿದ್ದವು ಮತ್ತು ಆ ಕಾಫಿ ಬೀಜಗಳ ಗುಣಮಟ್ಟ ಏನು ಅನ್ನೋದನ್ನ ಕರಾರುವಾಕ್ಕಾಗಿ ಊಹಿಸಿದೆಯಂತೆ. ಅಂದರೆ ಇನ್ನು ಮುಂದೆ ಟೇಸ್ಟರ್ಗಳಿಗೆ ಪಿಂಕ್ ಸ್ಲಿಪ್ ಸಿಗುತ್ತಾ ಅಂತೀರಾ? ಅದಕ್ಕೆ ಇನ್ನೂ ಸಮಯ ಇದೆ. ಈ ವಿಧಾನದಿಂದ ಒಂದು ಸಾಧನ ತಯಾರಾಗಬೇಕು, ಅದರ ಪರೀಕ್ಷೆ ಆಗಬೇಕು. ಅಲ್ಲಿಯವರೆಗೂ ಈ ಟೇಸ್ಟರ್ಗಳು ಸುರ್ರಂತ ಕಾಫಿ ಹೀರೋದು ನಿಲ್ಲೋದಿಲ್ಲ. ಕಾಫಿ ಸ್ಟ್ರಾಂಗೋ ಅಲ್ಲವೋ ಅನ್ನೋ ಬಗ್ಗೆ ನಮ್ಮ ಗುಣಗಾಟವೂ ನಿಲ್ಲೋದಿಲ್ಲ. ಈ ಸಂಶೋಧನೆಯ ವಿವರಗಳನ್ನು ನೇಚರ್ ಕಮ್ಯುನಿಕೇಷನ್ಸ್ ಪತ್ರಿಕೆ ಮೊನ್ನೆಯ ಸಂಚಿಕೆಯಲ್ಲಿ ಪ್ರಕಟಿಸಿದೆ.
1: ಹೂಸು ಮತ್ತು ಚಡ್ಡಿಗಳು. ಚಡ್ಡಿಗಳು ಅಂದರೆ ನಮಗೆ ಸ್ವಲ್ಪ ಅಷ್ಟಕ್ಕಷ್ಟೇ. ಅದರ ಬಣ್ಣ, ಉದ್ದ, ಡಿಸೈನು ಏನೇ ಇರಲಿ, ಚಡ್ಡಿಗಳು ಅಂದರೆ ಸ್ವಲ್ಪ ಹೀನಾಯವೇ. ಅದರಲ್ಲಿಯೂ ಒಳಚಡ್ಡಿಗಳ ಬಗ್ಗೆ ಈ ಕೀಳು ಭಾವನೆ ಇನ್ನೂ ಹೆಚ್ಚು. ಇದು ಹಾಗಿರಬೇಕಿಲ್ಲ. ಒಳಚಡ್ಡಿಗಳು ಈಗ ಸ್ಮಾರ್ಟ್ ಆಗಲಿವೆ. ಅಮೆರಿಕದ ಮೇರಿಲ್ಯಾಂಡ್ ವಿಶ್ವವಿದ್ಯಾನಿಲಯದ ಮೈಕ್ರೋಬಯಾಲಜಿ ಪ್ರೊಫೆಸರು ಬ್ರ್ಯಾಂಟ್ಲಿ ಹಾಲ್ ಹಾಗೂ ಅವರ ಸಂಗಡಿಗರು ಹೀಗೊಂದು ಕೆಲಸ ಮಾಡಿದ್ದಾರೆ. ಇವು ನೀವೆಷ್ಟು ಹೂಸನ್ನು ಹೂಸಿದ್ದೀರಿ, ಎಂತಹ ಹೂಸು, ಯಾವಾಗ ಹೂಸಿದಿರಿ ಎಂದೆಲ್ಲ ವಿಷಯಗಳನ್ನು ಒಂದಿಷ್ಟು ಹೇಸಿಕೊಳ್ಳದೆ ತಿಳಿದುಕೊಂಡು ವೈದ್ಯರಿಗೆ ವರದಿ ಮಾಡುತ್ತದಂತೆ. ಚಡ್ಡಿಗಳಿಗೂ ಹೂಸಿಗೂ ಅವಿನಾಭಾವ ಸಂಬಂಧ. ಒಳಚಡ್ಡಿಗಳಂತೂ ಹೂಸಿನ ಜೊತೆಗೆ ಬಹಳ ನಿಕಟ ಸಂಪರ್ಕ ಇದೆ. ಹೂಸಿದ ಕೂಡಲೇ ಅದು ಮೊದಲು ತಲುಪುವುದು ಈ ಚಡ್ಡಿಗಳನ್ನೇ. ಹಾಗಿರುವಾಗ ಹೂಸಿನ ಬಗ್ಗೆ ತಿಳಿಯಲು ಅದನ್ನೇ ಬಳಸಿಕೊಳ್ಳಬಾರದೇಕೆ ಎನ್ನುವುದು ಹಾಲವರ ಉದ್ದೇಶ ಅಲ್ಲ. ಹಾಲವರಿಗೆ ಹೂಸು ಮೂಸುವ ಕುತೂಹಲವೇಕೆ ಎನ್ನುವುದಲ್ಲವೇ ನಿಮ್ಮ ಪ್ರಶ್ನೆ? ಅದುವೂ ಸರಿ. ಹೂಸು ಎನ್ನುವುದು ಬಹಳ ಸಹಜವಾದ ಕ್ರಿಯೆ. ಪ್ರತಿಯೊಬ್ಬ ಮನುಷ್ಯನು, ಅಂದರೆ ನಾವು, ನೀವು ಎಲ್ಲರೂ ದಿನವೂ ಹೂಸುತ್ತೇವೆ. ಶೌಚಕ್ಕೆ ಹೋಗುವ ಸಮಯದಲ್ಲಂತೂ ಹೂಸುವುದು ಖಂಡಿತ. ಆದರೆ ಕೆಲವರು ಶೌಚಕ್ಕೆ ಹೋದಾಗಲಷ್ಟೇ ಅಲ್ಲ, ದಿನದ ಎಲ್ಲಾ ಸಮಯದಲ್ಲಿಯೂ ಹೂಸುತ್ತಲೇ ಇರುತ್ತಾರೆ. ಜೀರ್ಣಾಂಗಗಳಲ್ಲಿನ ತೊಂದರೆಗಳಿಂದ ಹೀಗಾಗಬಹುದು. ಆಹಾರ ಸರಿಯಾಗಿ ಜೀರ್ಣವಾಗದಿದ್ದರೂ ಹೀಗೆ ಹೂಸು ಹುಟ್ಟುತ್ತಲೇ ಇರಬಹುದು. ಅಥವಾ ಜೀರ್ಣಾಂಗಗಳಲ್ಲಿ, ಅಂದರೆ ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳಲ್ಲಿ ವ್ಯತ್ಯಾಸವಾದರೂ ಹೂಸು ಹುಟ್ಟಬಹುದು. ಹೂಸು ಎಂದರೆ ಇನ್ನೇನಲ್ಲ, ಜೀರ್ಣಾಂಗದಲ್ಲಿ ಮೀಥೇನ್, ಹೈಡ್ರೋಜನ್, ಹೈಡ್ರೋಜನ್ ಸಲ್ಫೈಡು ಮೊದಲಾದ ಅನಿಲಗಳು ಹುಟ್ಟಿ ತುಂಬಿಕೊಳ್ಳುತ್ತವೆ. ಒತ್ತಡ ಜಾಸ್ತಿಯಾದಾಗ ಈ ಅನಿಲಗಳನ್ನು ಜೀರ್ಣಾಂಗ ಹೊರಗೆ ದೂಡುತ್ತದೆ. ಹೀಗೆ ಹೊರಬರುವ ಅನಿಲಗಳೇ ಹೂಸು. ಬಹುತೇಕ ಹೂಸು ನಾವು ತಿನ್ನುವ ಆಹಾರದ ಫಲ. ಈರುಳ್ಳಿ, ಹೂಕೋಸು ಮೊದಲಾದವನ್ನು ತಿಂದವರಿಗೆ ಇದರ ಅನುಭವ ಚೆನ್ನಾಗಿಯೇ ಇರುತ್ತದೆ. ಈ ತರಕಾರಿಗಳಿಗೆ ರುಚಿ ತರುವ ಸಲ್ಫರ್ ಅಥವಾ ಗಂಧಕದ ವಸ್ತುಗಳೇ ಮೂಗು ಮುಚ್ಚಿಸುವ ದುರ್ಗಂಧವನ್ನು ಹೊತ್ತ ಹೂಸಾಗಿ ಹೊಮ್ಮುತ್ತವೆ. ಈ ಹೂಸಿನಲ್ಲಿ ಹೈಡ್ರೋಜನ್ ಸಲ್ಫೈಡ್ ಎನ್ನುವ ಅನಿಲ ಇರುತ್ತದೆಯಾದ್ದರಿಂದ ಹೂಸು ಕೊಳತ ಈರುಳ್ಳಿಯ ವಾಸನೆ ಬೀರುತ್ತದೆ. ಇದು ಸಹಜವಾದ ಜೀರ್ಣಕ್ರಿಯೆಯ ಫಲ. ಇದೇ ರೀತಿಯ ಪರಿಣಾಮವನ್ನು ಅವರೆಕಾಳು ಅತಿಯಾಗಿ ತಿಂದಾಗಲೂ ಅನುಭವಿಸಬಹುದು. ಹೂಸಿಗೆ ಪ್ರಮುಖ ಕಾರಣ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು. ನಮ್ಮ ಜೀರ್ಣಾಂಗದಲ್ಲಿ ಇರುವ ಎನ್ಜೈಮ್ಗಳು ಅರಗಿಸದೆ ಉಳಿದ ಆಹಾರವನ್ನು ಬ್ಯಾಕ್ಟೀರಿಯಾಗಳು ಬಳಸಿಕೊಳ್ಳುತ್ತವೆ. ಅಲ್ಲಿ ನೆಲೆಸಿ ಬೆಳೆಯುತ್ತವೆ. ಹೈಡ್ರೋಜನ್, ಮೀಥೇನ್, ಆಕ್ಸಿಜನ್, ನೈಟ್ರೋಜನ್ ಮೊದಲಾದವನ್ನು ಸೃಷ್ಟಿಸುತ್ತವೆ. ಸಲ್ಫರ್ ವಸ್ತುವಿರುವ ತರಕಾರಿಯಷ್ಟೇ ಅಲ್ಲ, ಕೆಲವೊಮ್ಮೆ ಹಾಲು ಕೂಡ ದುರ್ಗಂಧದ ಹೂಸಿಗೆ ಕಾರಣವಾಗಬಹುದು. ಮನುಷ್ಯರಲ್ಲಿ ಕೆಲವರಿಗೆ ಹಾಲು ಒಗ್ಗುವುದಿಲ್ಲ, ಅಂದರೆ ಹಾಲಿನಲ್ಲಿರುವ ಲ್ಯಾಕ್ಟೋಸ್ ಸಕ್ಕರೆಯನ್ನು ಅವರು ಜೀರ್ಣಿಸಿಕೊಳ್ಳಲಾರರು. ಅಂತಹ

0: ಬಿಡುವ ಕಿಣುವಗಳು ಇಂಥವರಲ್ಲಿ ಹುಟ್ಟುವುದಿಲ್ಲ. ಆದ್ದರಿಂದ ಈ ಸಕ್ಕರೆ ಹಾಗೆಯೇ ಉಳಿದುಬಿಡುತ್ತದೆ. ಕರುಳಿನಲ್ಲಿರುವ ಲ್ಯಾಕ್ಟೋಬ್ಯಾಸಿಲಸ್ ಎನ್ನುವ ಬ್ಯಾಕ್ಟೀರಿಯಾಗಳಿಗೆ ಸೊಗಸಾದ ಆಹಾರವಾಗುತ್ತದೆ.
1: ಹೈಡ್ರೋಜನ್ ಅನಿಲ ಹುಟ್ಟುತ್ತದೆ. ಕೆಲವೊಮ್ಮೆ ಇದು ಅತಿಯಾಗಿ ಹೊಟ್ಟೆ ಕಿವಿಚಿದಂತಾಗಬಹುದು,
0: ಭೇದಿಯೂ ಆಗಬಹುದು. ಆದರೆ ಹಲವರಲ್ಲಿ ಇದು ಗೊತ್ತೇ ಇಲ್ಲದೆ ಹಾಗೆ ಹೂಸಿನ ರೀತಿಯಲ್ಲಿ ತೊಂದರೆ ಕೊಡುತ್ತದೆ. ಇದನ್ನು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅರ್ಥಾತ್ ಲ್ಯಾಕ್ಟೋಸ್ ಒಗ್ಗದಿರುವಿಕೆ ಎನ್ನಬಹುದು. ಈ ಬಗೆಯ ತೊಂದರೆ ಇರುವವರು ಲ್ಯಾಕ್ಟೋಸ್ ಅಸಹಿಷ್ಣುಗಳು ಅರ್ಥಾತ್ ಹಾಲಿಗೆ ಅಲರ್ಜಿ ಇರುವವರು. ಹಾಲು ಕುಡಿಯದ ಮನುಷ್ಯರಿಲ್ಲವೆಂದಿಲ್ಲ. ಅದರಲ್ಲಿಯೂ ಹುಟ್ಟಿದ ಆರಂಭದಲ್ಲಿ ಅಮ್ಮನ ಹಾಲು ಬೇಕೇ ಬೇಕು. ಲ್ಯಾಕ್ಟೋಸ್ ಅಸಹಿಷ್ಣು ಇರುವಂಥವರಿಗೆ ಅಮ್ಮನ ಹಾಲು ಕೆಟ್ಟದೆನಿಸುತ್ತದೆ. ಬೆಳೆದು ಕೊಡ್ಡವರಾದ ಮೇಲೆ ಅಮ್ಮನ ಹಾಲಿನ ಅವಶ್ಯಕತೆ ಇಲ್ಲವಾಗುತ್ತದೆ ನಿಜ. ಆದರೆ ಬೇರೆ ಹಾಲು, ಹಾಲಿನ ಉತ್ಪನ್ನಗಳೂ ತೊಂದರೆ ಕೊಡಬಹುದು. ಐಸ್ ಕ್ರೀಂ, ಚಾಕ್ಲೇಟ್, ಗುಲಾಬ್ ಜಾಮೂನ್, ಸಿಹಿ ಪಾಯಸವೂ ಹೊಟ್ಟೆ ಕೆಡಿಸಿಬಿಡುತ್ತದೆ. ಈ ಲ್ಯಾಕ್ಟೋಸ್ ಅಜೀರ್ಣಕ್ಕೆ ಕಾರಣವೇನು ಎನ್ನುವುದು ತಿಳಿದಿದ್ದರೂ ಯಾವ ಸಂದರ್ಭದಲ್ಲಿ ಅದು ಆಗುತ್ತದೆ ಎಂಬುದನ್ನು ನಿಶ್ಚಯಿಸುವುದಕ್ಕೆ ಆಗಲಿಲ್ಲ. ಹಾಗೆಯೇ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ಬದಲಿಸಿದರೆ ಲ್ಯಾಕ್ಟೋಸ್ನಿಂದಾಗುವ ತೊಂದರೆಯನ್ನು, ಮುಖ್ಯವಾಗಿ ಹೂಸು ಹುಟ್ಟುವುದನ್ನು ತಡೆಯಬಹುದೇ ಎನ್ನುವುದು ಹಾಲ್ ತಂಡದ ಸಂಶೋಧನೆ. ಹಾಲ್ ತಂಡದ ಉದ್ದೇಶ ಒಳ್ಳೆಯದಾದರೂ ಒಂದು ಗಂಭೀರ ಸಮಸ್ಯೆ ಎದುರಾಗಿತ್ತು. ವಿವಿಧ ಬ್ಯಾಕ್ಟೀರಿಯಾಗಳ ಕಟುವಟಿಕೆಯನ್ನು ಅಳೆಯಲು ಇರುವುದು ಒಂದೇ ದಾರಿ, ಅದು ಹೂಸು. ಹೂಸು ಎಷ್ಟು ಬಾರಿ ಹುಟ್ಟುತ್ತದೆ, ಎಷ್ಟು ಭಾರಿಯಾಗಿರುತ್ತದೆ ಎನ್ನುವುದನ್ನು ಅಳೆಯಬೇಕು. ಇದಕ್ಕೆ ಎರಡು ವಿಧಾನಗಳಿದ್ದವು: ನೇರವಾಗಿ ಹೂಸನ್ನೇ ಅಳೆಯುವುದು, ಅಥವಾ ಹೂಸುವವರನ್ನು ಅವರು ಎಷ್ಟು ಬಾರಿ ಹೇಗೆ ಹೂಸಿದರು ಎಂದು ಕೇಳುವುದು.
2: ಗೊತ್ತಾಯ್ತಲ್ಲ, ಕಳ್ಳತನ ಮಾಡಿದವರಾದರೂ ಒಪ್ಪಿಕೊಳ್ಳಬಹುದು, ಆದರೆ ಹೂಸಿದವರು ಹೂಸಿದೆ ಎಂದು ಹೇಳುವುದು ಕಷ್ಟ. ಅದರಲ್ಲಿಯೂ ಸದ್ದಿಲ್ಲದೆ ಹೂಸಿದಾಗ ಏನೂ ಆಗೇ ಇಲ್ಲವೆನ್ನೋ ಹಾಗೆ ನಟಿಸಿಬಿಡುತ್ತಾರೆ. ಹೂಸಿನ ಬಗ್ಗೆ ಮಾತನಾಡುವುದು ಸುಸಂಸ್ಕೃತಿಯಲ್ಲ. ಈ ಸುಸಂಸ್ಕೃತಿಗೆ ಚ್ಯುತಿ ಬಾರದಂತೆ ಹೂಸನ್ನು ಅಳೆಯುವ ಯೋಚನೆಯನ್ನು ಹಾಲ್ ಮಾಡಿದ್ದಾರೆ. ಅದಕ್ಕಾಗಿ ರೂಪುಗೊಂಡದ್ದೇ ಈ ಸ್ಮಾರ್ಟ್ ಚಡ್ಡಿ. ಹಾಗಂತ ಇದೇನು ಪೂರ್ಣ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ನಿಂದ ಆದದ್ದಲ್ಲ ಎನ್ನಿ. ಸಾಮಾನ್ಯವಾದ ಬಟ್ಟೆಯ ಚಡ್ಡಿಯಲ್ಲಿಯೇ ಹೈಡ್ರೋಜನ್ನನ್ನು ಪತ್ತೆ ಹಚ್ಚುವ ಸೂಕ್ಷ್ಮ ಸಂವೇದಕಗಳಿರುವ ಸಾಧನವನ್ನು ತೇಪೆ ಹಾಗೆ ಹೊಲಿದಿರುತ್ತಾರೆ. ಇದನ್ನು ಧರಿಸಿದ್ದವರು ಪ್ರತಿ ಬಾರಿ ಹೂಸಿದಾಗಲೂ ಅದು ಹುಟ್ಟುವ ಹೈಡ್ರೋಜನ್ನ ಪ್ರಮಾಣವನ್ನು ಅಳೆಯುತ್ತದೆ, ಹಾಗೆಯೇ ಎಷ್ಟು ಬಾರಿ ಹೂಸಿದರು ಎಂದು ತಿಳಿಸುತ್ತದೆ. ಇಂತಹ ಸ್ಮಾರ್ಟ್ ಚಡ್ಡಿಯನ್ನು ಸಿದ್ಧಪಡಿಸಿದ ಹಾಲ್ ಅದನ್ನು ಪರೀಕ್ಷಿಸಿದ್ದಾರಂತೆ. ರಾತ್ರಿಯಿಡೀ ಉಪವಾಸ ಇದ್ದ 37 ಮಂದಿಗೆ ಬೆಳ್ಳಂ ಬೆಳಗ್ಗೆ ಒಂದು ದಿನ ಲ್ಯಾಕ್ಟೋಸ್ ಸಕ್ಕರೆ ಕರಗಿದ ನೀರು ಮತ್ತು ಇನ್ನೊಂದು ದಿನ ಗ್ಲೂಕೋಸ್ ಸಕ್ಕರೆ ಕರಗಿದ ನೀರನ್ನು ಕುಡಿಯಲು ಕೊಟ್ಟಿದ್ದಾರಂತೆ. ಅನಂತರ ಮುಂದಿನ 8 ಗಂಟೆಗಳ ಕಾಲ ಅವರು ಈ ಸ್ಮಾರ್ಟ್ ಚಡ್ಡಿಯನ್ನು ಧರಿಸಿರಬೇಕಿತ್ತು. ಈ ಚಡ್ಡಿ ಹೈಡ್ರೋಜನ್ ಅನಿಲವನ್ನು ಪತ್ತೆ ಮಾಡಿದ್ದಷ್ಟೇ ಅಲ್ಲದೆ ಚಡ್ಡಿಧಾರಕರು ನಡೆದಾಡಿದ್ದು ಅವರ ದೇಹದ ಉಷ್ಣತೆ, ಆರ್ದ್ರತೆ ಮೊದಲಾದವನ್ನು ದಾಖಲಿಸಿತ್ತು. ಅನಂತರ ಈ ಚಡ್ಡಿಗಳನ್ನು ಸಂಗ್ರಹಿಸಿ ದಾಖಲಿಸಿದ ವಿಷಯಗಳನ್ನು ವಿಶ್ಲೇಷಿಸಿದ್ದಾರೆ. ಈ 2 ದಿನಗಳಲ್ಲಿಯೂ ಅವರು ಹೂಸಿದ ರೀತಿಯಲ್ಲಿ ವ್ಯತ್ಯಾಸಗಳಿದ್ದವು. ಲ್ಯಾಕ್ಟೋಸ್ ಸೇವಿಸಿದ ದಿನ ಹೆಚ್ಚು ಮಂದಿ ಹೆಚ್ಚು ಹೂಸಿದ್ದರು. ಹಾಲ್ ಪರೀಕ್ಷಿಸಿದವರಲ್ಲಿ 24 ಮಂದಿಗೆ ಲ್ಯಾಕ್ಟೋಸ್ ಅಸಹಿಷ್ಣುತೆ ಇರಬಹುದು ಎಂದು ತಿಳಿದಿತ್ತು. ಆದರೆ ಅವರನ್ನು ಹೂಸಿನ ಬಗ್ಗೆ ವಿಚಾರಿಸಿದಾಗ ಕೇವಲ 12 ಮಂದಿ ಮಾತ್ರ ಹೂಸಿನ ಮಾಹಿತಿಯನ್ನು ನೀಡಿದ್ದರು.
1: ಉಳಿದವರಿಗೆ ಅವರು ಹೂಸಿದ್ದೇ ಗೊತ್ತಾಗಲಿಲ್ಲ.
0: ಆದರೆ ಅದನ್ನೂ ಈ ಸ್ಮಾರ್ಟ್ ಚಡ್ಡಿ ಗುರುತಿಸಿ ಬರೆದಿಟ್ಟಿತ್ತು. ಹೀಗೆ ಹೂಸನ್ನು ಮೂಸುವಲ್ಲಿ ತಪ್ಪು ಮಾಡದ ಚಡ್ಡಿಯನ್ನು ತಾವು ರೂಪಿಸಿದ್ದೇವೆ ಎಂದು ಹಾಲ್ ಇತ್ತೀಚೆಗೆ ಅಮೆರಿಕೆಯಲ್ಲಿ ನಡೆದ ಡೈಜೆಸ್ಟಿವ್ ಡಿಸೀಸ್ ವೀಕ್ ಎನ್ನುವ ಸಮಾವೇಶದಲ್ಲಿ ವರದಿ ಮಾಡಿದ್ದಾರೆ. ಇದಕ್ಕೆ ಖಂಡಿತ ನೊಬೆಲ್ ಅಲ್ಲದಿದ್ದರೂ ಇಗ್ನೊಬೆಲ್ ಪ್ರಶಸ್ತಿ ಸಿಗಲೇಬೇಕು. ಏನಂತೀರಿ? ವೇಷ ಏನೇ ಇರಲಿ, ಈ ಚಡ್ಡಿಯನ್ನು ಧರಿಸಿದ್ದರೆ ಹೂಸುವುದನ್ನು ಮುಚ್ಚಿಡುವುದು ಆಗುವುದಿಲ್ಲ. ಏನಂತೀರಿ?
3: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಶ್ರೀಮತಿ ಸುಮನ ಮೈಸೂರು ಕೊಳ್ಳೇಗಾಲ ಶರ್ಮ, ಹಾಗೂ AI ಧ್ವನಿಗಳು. ಜಾಣ ಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ಮ್ಯೂಸಿಕ್ಗಳಲ್ಲಿ ಕೂಡ ಕೇಳಬಹುದು. ಜಾಣ ಸುದ್ದಿಯ ಬಗ್ಗೆ ನಿಮಗೆ ಸಂದೇಹ, ಸಲಹೆ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.
4: ಕೇಳುಗರೆ, ಇದುವರೆಗೂ ವಿಜ್ಞಾನ ಜಾಣಸುದ್ದಿ ಪ್ರತಿವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ @2026 #safe.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್, ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ, ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದು ನಾವು ಮಾತನಾಡಲಿರುವ ವಿಷಯ ಅತ್ಯಂತ ಮಹತ್ವದ್ದಾಗಿದೆ. ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಗಳು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಹಣ, ಗ್ಯಾರಂಟಿ ಲಾಭ, ರಿಸ್ಕ್ ಇಲ್ಲದ ಇನ್ವೆಸ್ಟ್ಮೆಂಟ್ ಎಂಬ ಆಮಿಷಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಪ್ ಗುಂಪುಗಳಲ್ಲಿ, ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ತುಂಬಾ ಕಾಣಿಸುತ್ತಿವೆ. ಹಲವರು ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ ಹಣವನ್ನೇ ಕಳೆದುಕೊಂಡಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಅದು ಹೇಗೆ ನಡೆಯುತ್ತದೆ? ನಾವು ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು? ಇವೆಲ್ಲದರ ಬಗ್ಗೆ ಇಂದು ವಿವರವಾಗಿ ತಿಳಿದುಕೊಳ್ಳೋಣ.
1: ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆಯ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸಿ ಅವರಿಂದ ಹಣ ಕಸಿದುಕೊಳ್ಳುವ ವಿಧಾನ. ಸ್ಕ್ಯಾಮರ್ಗಳು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನೀವು 10,000 ಹೂಡಿಸಿದರೆ 30 ದಿನಗಳಲ್ಲಿ 20,000 ಆಗುತ್ತದೆ. ಇದು ಸರ್ಕಾರ ಮಾನ್ಯತೆ ಪಡೆದ ಯೋಜನೆ. ಸ್ಟಾಕ್ ಮಾರ್ಕೆಟ್ ಅಥವಾ ಕ್ರಿಪ್ಟೋದಲ್ಲಿ ಖಚಿತ ಲಾಭ ಸಿಗುತ್ತದೆ. VIP ಗ್ರೂಪ್ಗೆ ಸೇರಿಸಿದರೆ ಸಿಗ್ನಲ್ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆರಂಭದಲ್ಲಿ ಅವರು ಸ್ವಲ್ಪ ಲಾಭ ತೋರಿಸಬಹುದು. ಇದರಿಂದ ಜನರಲ್ಲಿ ನಂಬಿಕೆ ಮೂಡುತ್ತದೆ. ನಂತರ ದೊಡ್ಡ ಮೊತ್ತ ಹೂಡಿಸಲು ಹೇಳುತ್ತಾರೆ. ಹಣ ಹಾಕಿದ ನಂತರ ಫೋನ್ ಸ್ವಿಚ್ ಆಫ್, ವೆಬ್ಸೈಟ್ ಕ್ಲೋಸ್, ಗ್ರೂಪ್ ಡಿಲೀಟ್.
2: ಸಾಮಾನ್ಯವಾಗಿ ಕಾಣುವ ಇನ್ವೆಸ್ಟ್ ಸ್ಕ್ಯಾಮ್ಗಳ ವಿಧಗಳು: ಫೋನ್ಸಿ ಸ್ಕೀಮ್, ಹೊಸ ಜನರಿಂದ ಹಣ ತೆಗೆದು ಹಳೆಯವರಿಗೆ ಲಾಭ ನೀಡುವುದು, ಹೊಸ ಸದಸ್ಯರು ಬರದೇ ಹೋದರೆ ಯೋಜನೆ ಕುಸಿಯುತ್ತದೆ. ಕ್ರಿಪ್ಟೋ ಸ್ಕ್ಯಾಮ್, ಹೊಸ ಕ್ರಿಪ್ಟೋ ಕಾಯಿನ್, ಬ್ಲ್ಯಾಕ್ ಚೈನ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಹೂಡಿಕೆ ಕೇಳುವುದು. ಫೇಕ್ ಟ್ರೆಂಡಿಂಗ್ ಆ್ಯಪ್ಗಳು, ನಕಲಿ ಆ್ಯಪ್ಗಳಲ್ಲಿ ಲಾಭ ತೋರಿಸಿ ವಿತ್ಡ್ರಾ ಮಾಡಲು ಹೋದಾಗ ಟ್ಯಾಕ್ಸ್ ಚಾರ್ಜ್ ಹೆಸರಿನಲ್ಲಿ ಮತ್ತೆ ಹಣ ಕೇಳುವುದು. ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಟ್ರೆಂಡಿಂಗ್ ಗ್ರೂಪ್ಗಳು, ಸ್ಟಾಕ್ ಟಿಪ್ಸ್, ಇಂಟರ್ಡೇ ಸಿಗ್ನಲ್ ಹೆಸರಿನಲ್ಲಿ ಹಣವನ್ನು ಕಲೆ ಹಾಕುವುದು. ರಿಯಲ್ ಎಸ್ಟೇಟ್ ಅಥವಾ ಚಿಟ್ ಫಂಡ್ ಮೋಸಗಳು, ಕಡಿಮೆ ದರದಲ್ಲಿ ಜಾಗ ಕೊಡುತ್ತೇವೆ ಎಂದು ಹೇಳಿ ಮುಂಗಡ ಹಣ ಪಡೆದು ನಾಪತ್ತೆಯಾಗುವುದು.
3: ಈ ಸ್ಕ್ಯಾಮ್ ಅನ್ನು ಗುರುತಿಸುವ ಲಕ್ಷಣಗಳು ಇಂತಿವೆ: ಅತಿಯಾದ ಲಾಭದ ಭರವಸೆಯನ್ನು ನೀಡುವುದು, ತಕ್ಷಣ ಹಣ ಹೂಡಲು ಒತ್ತಡವನ್ನು ಇರುವುದು, ದಾಖಲೆಗಳಿಲ್ಲದಂತಹ ಕಂಪನಿಗಳು, ಅಧಿಕೃತ ವೆಬ್ಸೈಟ್ ಅಥವಾ ರಿಜಿಸ್ಟ್ರೇಷನ್ ಮಾಹಿತಿ ಇಲ್ಲದಿರುವುದು, ಈ ಆಫರ್ ಇಂದು ಮಾತ್ರ ಎಂದು ಒತ್ತಡದ ಮಾತುಗಳನ್ನು ಆಡುವುದು. ಒಂದು ಮಾತು ನೆನಪಿಟ್ಟುಕೊಳ್ಳಿ: ಹೆಚ್ಚು ಲಾಭ ಎಂದರೆ ಹೆಚ್ಚು ಅಪಾಯ. ಅಪಾಯವೇ ಇಲ್ಲದೆ ಹೆಚ್ಚು ಲಾಭ ಎಂದರೆ ಅದು ಸ್ಕ್ಯಾಮ್ ಅಥವಾ ಮೋಸ ಆಗಿರುವ ಸಾಧ್ಯತೆ ಹೆಚ್ಚು. ಯಾಕೆ ಜನರು ಮೋಸಕ್ಕೆ ಒಳಗಾಗುತ್ತಾರೆ? ಬೇಗನೆ ಶ್ರೀಮಂತರಾಗಬೇಕೆಂಬ ಆಸೆ, ಆರ್ಥಿಕ ಸಂಕಷ್ಟ, ಇತರರು ಲಾಭ ಪಡೆದಿದ್ದಾರೆಂಬ ನಂಬಿಕೆ, ಸಾಮಾಜಿಕ ಜಾಲತಾಣದ ಪ್ರಭಾವ ಮತ್ತು ಆರ್ಥಿಕ ಜ್ಞಾನದ ಕೊರತೆ. ಸ್ಕ್ಯಾಮರ್ಗಳು ನಮ್ಮ ಭಾವನೆಗಳನ್ನು ಬಳಸುತ್ತಾರೆ. ಲೋಭ, ಭಯ, ತುರ್ತು ಪರಿಸ್ಥಿತಿ. ಹೇಗೆ ಜಾಗರೂಕರಾಗಬೇಕು? ಯಾವುದೇ ಹೂಡಿಕೆ ಮಾಡುವ ಮುನ್ನ ಕಂಪನಿಯ ರಿಜಿಸ್ಟ್ರೇಷನ್ ಪರಿಶೀಲಿಸಬೇಕು. ಸೆಬಿ ಅಥವಾ RBI ಮಾನ್ಯತೆ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಗೂಗಲ್ನಲ್ಲಿ ಕಂಪನಿಗಳ ಬಗ್ಗೆ ರಿವ್ಯೂಗಳನ್ನು ನೋಡಬೇಕು ಹಾಗೂ ಕುಟುಂಬದವರೊಂದಿಗೆ ಚರ್ಚಿಸಬೇಕು. ತಕ್ಷಣ ಹಣ ಹಾಕಿ ಎಂದರೆ ಒತ್ತಡಕ್ಕೆ ಒಳಗಾಗಬಾರದು ಹಾಗೂ ಅಜ್ಞಾತ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು. ಒಂದು ಸರಳ ನಿಯಮ: ನಿಮಗೆ ಅರ್ಥವಾಗದ ಹೂಡಿಕೆಯನ್ನು ಮಾಡಬೇಡಿ.
1: ಹಾಗಾದರೆ ಮೋಸವಾದರೆ ಏನು ಮಾಡಬೇಕು? ಯಾರಾದರೂ ಈಗಾಗಲೇ ಮೋಸಕ್ಕೆ ಒಳಗಾಗಿದ್ದರೆ ತಕ್ಷಣ ಬ್ಯಾಂಕ್ಗೆ ಮಾಹಿತಿ ನೀಡಿ. ಸೈಬರ್ ಕ್ರೈಂ ಹೆಲ್ಪ್ಲೈನ್ ನಂಬರಾದ 1930 ಕರೆ ಮಾಡಿ. cybercrime.government.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಎಲ್ಲ ಚಾರ್ಟ್, ಟ್ರಾನ್ಸಾಕ್ಷನ್, ಸ್ಕ್ರೀನ್ಶಾಟ್ಗಳನ್ನು ಉಳಿಸಿ. ತಡ ಮಾಡಬೇಡಿ. ಬೇಗ ಮಾಹಿತಿ ನೀಡಿದರೆ ಹಣ ವಾಪಸ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ.
0: ಒಂದು ಚಿಕ್ಕ ನೈಜ ಕತೆ: ಒಬ್ಬ ನಿವೃತ್ತ ಶಿಕ್ಷಕರು ತಮ್ಮ ಪಿಂಚಣಿ ಹಣವನ್ನು ಡಬಲ್ ಆಗುತ್ತದೆ ಎಂಬ ಆಮಿಷಕ್ಕೆ ಒಳಗಾಗಿ ಹೂಡಿಕೆ ಮಾಡಿದರು. ಆರಂಭದಲ್ಲಿ 5,000 ಲಾಭ ತೋರಿಸಿದರು. ನಂತರ ಅವರು 5,00,000 ಹೂಡಿದರು. ಒಂದು ವಾರದ ನಂತರ ಆಪ್ ಕೆಲಸ ನಿಲ್ಲಿಸಿತು, ಗ್ರೂಪ್ ಅಳಿಸಲಾಯಿತು. ಇದು ಕೇವಲ ಒಂದು ಉದಾಹರಣೆ. ಇಂತಹ ಸಾವಿರಾರು ಪ್ರಕರಣಗಳು ನಡೆಯುತ್ತಿವೆ.
2: ಇದಕ್ಕೆ ಆರ್ಥಿಕ ಜ್ಞಾನ ತುಂಬ ಅಗತ್ಯ. ಹಣ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಹೂಡಿಕೆ ಮಾಡಲು ಬ್ಯಾಂಕ್ನಲ್ಲಿ FD ಇಡುವುದು, ಮಾನ್ಯತೆ ಪಡೆದ ಸಂಸ್ಥೆಗಳ ಮೂಲಕ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡುವುದು, ಸರ್ಕಾರದ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡುವುದು,

0: ವಿಶ್ವಾಸಾರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು, ಇವುಗಳಂತಹ ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು.
1: ಅಂತಿಮ ಸಂದೇಶ, ಸ್ನೇಹಿತರೆ, ಸ್ಕ್ಯಾಮರ್ಗಳು ಹೊಸ ಹೊಸ ರೂಪದಲ್ಲಿ ಬರುತ್ತಾರೆ, ಆದರೆ ನಮ್ಮ ಜಾಗರೂಕತೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ಡಬಲ್ ಹಣ ಎಂಬ ಮಾತು ಕೇಳಿದಾಗ ಒಮ್ಮೆ ಯೋಚಿಸಿ, ಪರಿಶೀಲಿಸಿ, ಆಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಪರಿಶ್ರಮದ ಹಣವನ್ನು ರಕ್ಷಿಸುವುದು ನಿಮ್ಮ ಜವಾಬ್ದಾರಿ. ಇಂದಿನ ಕಾರ್ಯಕ್ರಮ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರ್ಭಕಿ ಪ್ರೀತಿ. ಧನ್ಯವಾದಗಳು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹ್ಞೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವುದು ಹಾಗೂ ಮುಂಬರುವ ಹುದ್ದೆಗಳ ಅಧಿಸೂಚನೆಗಳ ಬಗ್ಗೆ ಮಾಹಿತಿ ಕುರಿತು ಬೆಂಗಳೂರು ತ್ರಿನೇತ್ರ ಟೆಲಿಗ್ರಾಮ್ನ ನಿರ್ವಾಹಕರು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯ ತರಬೇತುದಾರರಾದ ಶ್ರೀಯುತ ಶಿವಕುಮಾರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಸಾಮಾನ್ಯ ಜ್ಞಾನ
4: ಸಾಧನೆಗೆ ದಾರಿ ತೋರುವ,
3: ಮಾರ್ಗದರ್ಶನ ನೀಡುವ,
4: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
3: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
4: ಪ್ರಚಲಿತ ವಿದ್ಯಮಾನಗಳು,
3: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
4: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
3: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
5: ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಷಯದ ಬಗ್ಗೆ ಫಸ್ಟಿಗೆ ನೇರ ಹೋಗಕ್ಕಿಂತ ಮುಂಚೆ ನನ್ನ ಕಿರು ಪರಿಚಯ ಮಾಡಿಕೊಡ್ತೇನೆ. ನನ್ನ ಹೆಸರು ಶಿವಕುಮಾರ್ ಅಂತ, ತ್ರಿನೇತ್ರ ಗ್ರೂಪ್ನ ಒಂದು ಅಡ್ಮಿನ್ ಆಗಿರುವ ಟೆಲಿಗ್ರಾಮ್ ಚಾನಲಲ್ಲಿ. ಸೊ ಹಾಗೆ ನಾನು ಲಾಸ್ಟ್ ಒಂದು 8 ಇಯರ್ಸಿಂದ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಗೈಡೆನ್ಸ್ ಮಾಡೋದಾಗಿರ್ಬೋದು ಅಥವಾ ಮೆಂಟರ್ಶಿಪ್ ಮಾಡೋದಾಗಿರ್ಬೋದು, ಯಾವುದು ಸ್ಟೇಟ್ ಗ್ರೌಂಡ್ ಎಕ್ಸಾಮ್ಸ್ಗೆ KSP ಅಂಡರ್ ಆಗುವಂಥ PSI ಎಕ್ಸಾಮ್ಸು, ಹಾಗೆ KPSC ಅಂಡರ್ ಆಗುವಂಥ FDA SDA ಗ್ರೂಪ್ ಸಿ KS ಎಕ್ಸಾಮ್ಸ್ಗಳಿಗೆ ಮೆಂಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಹಲವಾರು ಜನ ನಮ್ಮ ವಿದ್ಯಾರ್ಥಿಗಳು ಆಲ್ರೆಡಿ ಸಕ್ಸಸ್

ಸಕ್ಸಸ್ನ ಅಥವಾ ಯಶಸ್ಸಿನ ಒಂದು ಉತ್ತುಂಗಕ್ಕೆ ಏರಿದ್ದಾರೆ. ಸೊ ಅದರ ಒಂದು ಭಾಗವಾಗಿ ಈ ಒಂದು ಎಫ್ ಎಂ ಚಾನಲ್ನಲ್ಲಿ ಇವತ್ತಿನ ದಿನ ಆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಅರಿವು ಮೂಡಿಸ್ಬೇಕಂತ ಸರ್ ಕೇಳಿದಾಗ, ಸೊ ಅದರ ಕುರಿತಾಗಿ ಒಂದು ಕೆಲವೊಂದಿಷ್ಟು ಮಾತನ್ನು ಹೇಳೋಕ್ಕೋಸ್ಕರ, ಹಾಗೆ ಒಂದು ಮೆಂಟರ್ಶಿಪ್ ಮಾತುಗಳ ಬಗ್ಗೆ ಆಗಿರ್ಬೋದು, ಹಾಗೆ ನಿಮಗೊಂದು ಮೋಟಿವೇಶನ್ ಮಾತುಗಳಾಗಿರ್ಬೋದು, ಹಾಗೆ ಎಕ್ಸಾಮ್ಗಳ ಪರೀಕ್ಷೆ ಆಗಿರ್ಬೋದು, ಅದರ ಕುರಿತಾಗಿ ಮಾತಾಡೋಣ ಅನ್ಕೊಂಡು ಈ ಒಂದು ಆಡಿಯೋ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ನಿಮಗೆ. ಸೊ ಎಲ್ರಿಗೂ ಫಸ್ಟ್ಗೆ ಮೈಸೂರಿನ ಸುತ್ತಮುತ್ತ ಇರುವಂತ ಎಲ್ಲ ಹುಡುಗರಿಗೆ ಅಡ್ವಾನ್ಸ್ ಆಗಿ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಯಾಕೆ ಅಡ್ವಾನ್ಸ್ ಆಗಿ ಆಲ್ ದ ಬೆಸ್ಟ್ ಅಂದ್ರೆ, ಸದ್ಯದಲ್ಲೇ ಒಳ ಮೀಸಲಾತಿ ಜಾರಿಯಾಗಿ ಹಲವಾರು ನೇಮಕಾತಿಗಳು ಆಗುವ ಹಂತಕ್ಕೆ ಬಂದಿದೆ. ಫಸ್ಟಿಗೆ ಯಾವೆಲ್ಲ ರಿಕ್ರೂಟ್ಮೆಂಟ್ಸ್ ಇದಾವೆ ನಿಮ್ಗೆ ಹೇಳ್ತೀನಿ ನೋಡಿ. ಸ್ಟೇಟ್ ಗೌರ್ಮೆಂಟ್ ಅಂಡರ್ ಈಗ ಸದ್ಯದಲ್ಲಿ ಆಗುವಂತ ರಿಕ್ರೂಟ್ಮೆಂಟ್ಸ್ ಅಂದ್ರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಂಡರು, ಪೊಲೀಸ್ ಕಾನ್ಸ್ಟೇಬಲ್ಲು, ಹಾಗೆ ಸಬ್ ಇನ್ಸ್ಪೆಕ್ಟರ್ PSI ಪೋಸ್ಟ್ ಆಗಿರ್ಬೋದು. ಆಮೇಲೆ ಸೋಕೋ ಆಫೀಸರ್ ಅಂತ ಒಂದು ಬರ್ತದೆ, ಅದು ಆಗುತ್ತೆ ಅಂತ ಹೇಳಿದ್ದಾರೆ. ಸೋಕೋ ಆಫೀಸರ್ ಅಂತ ಯಾರೆಲ್ಲ ಕ್ರಿಮಿನಾಲಜಿ ಡಿಗ್ರಿಲಿ ಕ್ರಿಮಿನಾಲಜಿ ಮಾಡಿ ಅಥವಾ ಡಿಪ್ಲೊಮಾ ಇನ್ ಕ್ರಿಮಿನಾಲಜಿ ಮುಗಿಸಿದಿರಾ ಅವ್ರಿಗೋಸ್ಕರ ಇರುವಂತದ್ದು, ಅದು ಕೂಡ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. SCU ಅಂತ ಒಂದು ಬರ್ತದೆ, ಅದು ಕೂಡ ಆಗುವಂತ ಚಾನ್ಸಸ್ ಇದೆ. ಬಟ್ ಫಸ್ಟ್ ಏನು ಪ್ರೈಮೋಸ್ಟ್ ಅಂದ್ರೆ, ಈ ಒಂದು PC ಮತ್ತೆ PSI ಎಕ್ಸಾಮ್ಸ್, ಈ ಒಂದು ಎಕ್ಸಾಮ್ಸ್ಗಳು ಕನ್ಫರ್ಮ್ ಆಗುವ ಚಾನ್ಸ್ ಇದೆ. ಹಾಗೆ ಬೇರೆ ರಿಕ್ರೂಟ್ಮೆಂಟ್ ಅನ್ಕೊಂಡ್ರೆ, ಈ ಒಳ ಮೀಸಲಾತಿ ಜಾರಿ ಆದ್ಮೇಲೆ ಬೇರೆ ರಿಕ್ರೂಟ್ಮೆಂಟ್ ಅನ್ಕೊಂಡ್ರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದು ಫಾರೆಸ್ಟ್ ಗಾರ್ಡ್ ಅಂತ ಬರ್ತದೆ, ಫಾರೆಸ್ಟ್ ವಾಚರ್ ಅಂತ ಬರ್ತದೆ, ಹಾಗೆ RFO DRFO ACFO ಓಕೆ. ಸೊ ಇವೆಲ್ಲ ಹಲವಾರು ಇದಾವೆ, ಎಲ್ಲ ನೇಮಕಾತಿಗಳು ಶುರು ಆಗುವಂತ ಚಾನ್ಸಸ್ ಇದೆ. ಅದರ್ ಥಿಂಗ್ಸ್ ಅಂತ ಬಂದಾಗ KPSC ಎಂಟರ್ ಅಂತ ಬಂದಾಗ, ಓಕೆ, FDSDA, ಹಾಗೆ ಈ ಹೊಸದಾಗಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಂತ, ಹೊಸದಾಗಿ ಅಂದ್ರೆ KPSC ಎಂಟರ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಂತ ಒಂದು ಜಾಬ್ ಏನಿದೆ ಅದು ಕೂಡ ಸದ್ಯದಲ್ಲೇ ಕನ್ಫರ್ಮ್ ಆಗೋ ಚಾನ್ಸಸ್ ಇದೆ. ಸೊ ಎಲ್ಲ ಅಂಶಗಳನ್ನ ನೋಡಿದಾಗ, ಸೊ ಒಂದು ನೇಮಕಾತಿಯ ಸುಗ್ಗಿನೇ ಇಲ್ಲಿ ಆಗುವಂತ ಚಾನ್ಸ್ ಇದೆ. ಅದಕ್ಕೆ ನೀವು ಮಾಡಬೇಕಾಗಿರೋದೇನು, ತುಂಬಾ ಜನಕ್ಕೆ ನಾರ್ಮಲ್ ಆಗಿ ಯಾರು ಹಳ್ಳಿಲಿ ಇದ್ದೀರಾ, ಯಾರು ಗ್ರಾಸ್ ರೂಟ್ ಲೆವೆಲಿಂದ ಬಂದಿದ್ದೀರಾ, ಯಾರಿನ್ನ ಜಸ್ಟ್ ಡಿಗ್ರಿಲಿ ಓದ್ತಾ ಇದ್ದೀರಾ, ಇವ್ರಿಗೆಲ್ರಿಗೂ ಏನು ಓದ್ಬೇಕು, ಹೇಗೆ ಓದ್ಬೇಕು, ಸ್ಪರ್ಧಾತ್ಮಕ ಪರೀಕ್ಷೆಗಳು ನಮಗೆಲ್ಲ ಯಾವ ಬರ್ತವೆ, ಯಾವ ಒಂದು ಪುಸ್ತಕಗಳನ್ನು ಓದ್ಬೇಕು, ಹಲವಾರು ಕ್ವಶನ್ ಇರ್ತಾರೆ, ಸಂದೇಹಗಳು ಇರ್ತವೆ. ಆ ಒಂದು ಸಂದೇಹಗಳನ್ನ ಸಾಲ್ವ್ ಮಾಡೋಕ್ಕೋಸ್ಕರ ಒಂದು ಚಿಕ್ಕದಂತ ಒಂದು ಆಡಿಯೋ ನಿಮಗೋಸ್ಕರ. ಫಸ್ಟಿಗೆ ಯಾರ್ಯಾರಿಗೆ ಯಾವ ಎಕ್ಸಾಮ್ಸ್ ಬರ್ತಾವೆ ನೋಡ್ಕೊಂತ ಹೋಗೋಣ ಅಂತ. ಓಕೆ, ಫಸ್ಟಿಗೆ PUC ಮುಗಿಸ್ದವ್ರಿಗೆ, ಜಸ್ಟ್ PUC ಮುಗಿಸ್ದವ್ರಿಗೆ ಯಾವ ಎಕ್ಸಾಮ್ಸ್ ಅಂದ್ರೆ, ಫಾರೆಸ್ಟ್ ಗಾರ್ಡ್ ಬರ್ತದೆ, ಫಾರೆಸ್ಟ್ ವಾಚರ್ ಬರ್ತದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂಡರ್, ಓಕೆ, ಅಲ್ಲಿ ಸೈನ್ಸ್ ಆಗಿರ್ಬೇಕು. ಓಕೆ, ಯಾವುದೋ ಅಂದ್ರೆ PUಲಿ ಸೈನ್ಸ್ ಆಗಿರ್ಬೇಕು. ಹಾಗೆ ಅದರ್ ಥಿಂಗ್ಸ್ ಬರ್ತಾವ ಯಾವ್ದಪ್ಪ, ಸಿವಿಲ್ PC, CRDRPC. CRDRPC ಅಂದ್ರೆ 10th ಎಕ್ಸಾಮ್ ಆಗಿದ್ರು ಕೂಡ ಸಾಕು. ಓಕೆ, ಅದೇ ಸಿವಿಲ್ PC ಅಂದ್ರೆ ಅಥವಾ KSRP PC ಅಂದ್ರೆ, ಇವಕ್ಕೆಲ್ಲ ಏನಂದ್ರೆ ಅಟ್ಲೀಸ್ಟ್ PUC ಆಗಿರ್ಬೇಕು, ಅಂದ್ರೆ PUC ಕಂಪ್ಲೀಟ್ ಆಗಿ ರಿಸಲ್ಟ್ ಬಂದಿರಬೇಕು, ನೆನ್ಪಿಟ್ಕೊಳ್ಳಿ, ರಿಸಲ್ಟ್ ಬಂದಿರಬೇಕು, ಆ ತರ ಪಾಸ್ ಆಗಿರ್ಬೇಕು ಅಂತ ಫೀಲ್ ಅನ್ಕೊಂಡಿದ್ದೀರ. ಆಮೇಲೆ SDA ಎಕ್ಸಾಮ್, ಸೊ SDA ಎಕ್ಸಾಮ್ ಕೂಡ PUC ಬೇಸ್ ಮೇಲೆ ಬರುವಂತದ್ದು. ಇದಾದ್ಮೇಲೆ ಡಿಗ್ರಿ ಮುಗಿದ್ಮೇಲೆ ನಿಮಗೆ PSI ಎಕ್ಸಾಮ್ ಬರ್ತದೆ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟ್ ಎಕ್ಸಾಮ್ ಬರ್ತದೆ, FDA ಎಕ್ಸಾಮ್ಸ್ ಗಳು ಬರ್ತವೆ, ಗ್ರೂಪ್ ಸಿ ಎಕ್ಸಾಮ್ಗಳು ಬರ್ತವೆ, KAS ಬರ್ತದೆ, ಹೀಗೆ ಹಲವಾರು ಎಕ್ಸಾಮ್ಗಳು ಬರ್ತವೆ. ಸೊ ಇದು ಒಂದು ಪರೀಕ್ಷೆಗಳ ಒಂದು ಕಿರು ಪರಿಚಯ ನಿಮಗೆ. ಓಕೆ, ಏನಪ್ಪ ಎಷ್ಟು ಹೈಟ್ ಇರಬೇಕು, ಎಷ್ಟು ಹೈಟ್ ಅಂದರೆ 168 cm ಹೈಟ್ ಇರಬೇಕು, ಯಾವುದಕ್ಕೆ, PSI ಮತ್ತು PCಗೆ. ಅದೇ ಒಂದು ವೇಳೆ KSRP PSI ಮತ್ತು PC, ಆಮೇಲೆ KSIS ಅಂತ ಒಂದು ಬರ್ತದೆ, ಅಲ್ಲಿ PSI ಮತ್ತು PCB ಅಂದರೆ ಅಲ್ಲಿ 170 cm ಹೈಟ್ ಇರಬೇಕು ಹುಡುಗರಿಗೆ. ಓಕೆ, ಸೊ ಈ ಒಂದು ಅಂಶಗಳನ್ನು ನೋಡಿದಾಗ ನಿಮಗೆ ಐಡಿಯಾ ಇರ್ತದೆ ಫಿಸಿಕಲಿ ಫಿಟ್ನೆಸ್ ಇರುವಂಥದ್ದು. ಯಾರಿಗೆ ಹೈಟ್ ಕಮ್ಮಿ ಇದೆ ಅವರು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಟ್ರೈ ಮಾಡ್ಬೋದು, ಎಕ್ಸೈಸ್ ಗಾರ್ಡ್ ಟ್ರೈ ಮಾಡ್ಬೋದು. ಓಕೆ, ಇವೆಲ್ಲ ಅಂಶ ಆಯ್ತಾ. ಸೊ ಈಗ ಏನಪ್ಪ ಓದಬೇಕು, ಈ ಒಂದು PC ಎಕ್ಸಾಮ್ಸ್ಗಳಿಗೆ ಆಮೇಲೆ PSI ಎಕ್ಸಾಮ್ಗಳಿಗೆ ಏನಪ್ಪ ಓದಬೇಕು, ತುಂಬ ಜನಕ್ಕೆ ಕ್ವಶನ್ ಮಾರ್ಕ್ ಆಗಿರುವಂಥದ್ದು. ಬಹಳ ಜನ ಕೋಚಿಂಗ್ ಹೋಗೋಕ್ಕೆ ಅನುಕೂಲ ಇಲ್ಲದೆ ಇರೋ ಕಾರಣ ಈ ಒಂದು ಹಲವಾರು ಜನರನ್ನು ಕೇಳ್ಕೊಂಬಿಟ್ಟು ಏನೋ ಮಾಡಿಕೊಂಡು ಏನೋ ಓದಕ್ಕೆ ಹೋಗಿ ಅದು ಏನೋ ಅರ್ಥ ಆಗದೆ ಎಕ್ಸಾಮಲ್ಲಿ ಫೇಲ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಅದಕ್ಕೆ ನಾನು ನಿಮಗೆ ಎಲ್ರಿಗೂ ಅಂತ ಕೊಡುವಂಥ ಒಂದು ಸಜೆಷನ್ ಅಂದರೆ, ಫಸ್ಟಿಗೆ ಯಾವುದೇ ಒಂದು ಪರೀಕ್ಷೆನ ನೀವು ಅರ್ಥ ಮಾಡ್ಕೋಬೇಕಿದ್ರೆ ಆ ಪರೀಕ್ಷೆಯ ಒಂದು ಪಠ್ಯಕ್ರಮ ಅಂದರೆ ಸಿಲಾಬಸ್ ಏನಿದೆ, ಹಾಗೆ ಎಕ್ಸಾಮ್ಸ್ಗೆ ಆದಂತ ಅಂದರೆ ಆ ಒಂದು ಪರ್ಟಿಕ್ಯುಲರ್ ಒಂದು ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಥ ಎಕ್ಸಾಮ್ಸು, ಹಳೆಯದು ಹಳೆಯ ವರ್ಷದಲ್ಲಿ ಅಥವಾ ಪ್ರೀವಿಯಸ್ ಇಯರ್ಸಲ್ಲಿ ಯಾವೆಲ್ಲ ಎಕ್ಸಾಮ್ ಕ್ವಶನ್ಸ್ ಆಗಿದ್ದಾವೆ ಅವುಗಳನ್ನು ಫಸ್ಟ್ ನೀವು ಸಾಲ್ವ್ ಮಾಡಬೇಕಾಗಿದ್ದು. ಸೊ ನಿಮ್ಮ ಒಂದು ಫಸ್ಟ್ ಸ್ಟೆಪ್ ಏನು, ಹಳೆಯ ಕ್ವಶನ್ ಪೇಪರ್ಗಳನ್ನು ತಗೊಳ್ಳಿ, ಹಾಗೆ ಆ ಒಂದು ಎಕ್ಸಾಮ್ ಸಿಲಾಬಸ್ ಏನಿದೆ ನೋಡ್ಕೊಳ್ಳಿ, ಅವೆರಡನ್ನು ನೋಡಿಕೊಂಡು ಓದಕ್ಕೆ ಶುರು ಮಾಡ್ಕೊಳ್ಳಿ. ಸೊ ಓದಕ್ಕೆ ಶುರು ಆದಮೇಲೆ ಫಸ್ಟಿಗೆ ಇದನ್ನ ನೀಟಾಗಿ ಮುಗಿಸ್ಕೊಳ್ಳಿ, ಏನೆಲ್ಲ ಕ್ವಶನ್ಸ್ ಇದೆ, ಹೇಗೆ ಬಂದಿದೆ ಕ್ವಶನ್ಗಳು, ಯಾವ ರೀತಿಯಾಗಿ ಕ್ವಶನ್ಸ್ ರೈಸ್ ಆಗಿದ್ದಾವೆ, ಓಕೆ, ಪ್ರತಿಯೊಂದು ಸಬ್ಜೆಕ್ಟ್ಗಳು ಯಾವ ಇದಾವೆ ಇದ್ರೊಳಗಡೆ, ಯಾವ್ದಪ್ಪ ಎಕ್ಸಾಮ್ಸ್

ಹೀಗೆ ಯಾವೆಲ್ಲ ಸಬ್ಜೆಕ್ಟ್ಗಳು ಬರ್ತವೆ, ಹಿಸ್ಟ್ರಿ, ಪೊಲಿಟಿ, ಎಕನಾಮಿಕ್ಸು, ಜಿಯೋಗ್ರಫಿ, ಸೈನ್ಸು, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಕರ್ನಾಟಕದ ಸ್ಟ್ಯಾಟಿಕ್ ಜಿ ಕೆ ಆಗಿರ್ಬೋದು, ಅಥವಾ ಪೊಲೀಸ್ ಬಗ್ಗೆ ಆಗಿಂತ ಜಿ ಕೆ ಆಗಿರ್ಬೋದು, ಆಮೇಲೆ ಕರೆಂಟ್ ಅಫೇರ್ಸ್ ಆಗಿರ್ಬೋದು. ಸೊ ಹೀಗೆ ಹಲವಾರು ವಿಷಯಗಳಿದ್ದಾವೆ. ಆ ಹಲವಾರು ವಿಷಯಗಳನ್ನು ಓದಬೇಕಾಗಿರೋದು ನಮ್ಮ ಕರ್ತವ್ಯ. ಹಾಗಿದ್ದಾಗ ಸೊ ಏನಪ್ಪ ಮಾಡಬೇಕು, ಪರೀಕ್ಷೆಗಳನ್ನು ನಾವು ಓದಬೇಕಂದಾಗ ಏನೆಲ್ಲ ಮಾಡಬೇಕಾಗತ್ತೆ, ಏನು ಓದಬೇಕಾಗತ್ತೆ, ಏನೆಲ್ಲ ಅಂಶವಿದ್ದಾವೆ ನೋಡ್ಕೊತ ಹೋಗೋಣ. ಫಸ್ಟಿಗೆ ಆಲ್ರೆಡಿ ಹೇಳಿದೆ, ಫಸ್ಟ್ ಸ್ಟೆಪ್ ಏನು ನಿಮ್ಮದು, ಒಂದು ಕ್ವಶನ್ ಬ್ಯಾಂಕ್ ತೊಗೊಳ್ಳಿ, ಹಳೆಯ ಕ್ವಶನ್ ಪೇಪರ್ಗಳದ್ದು ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳದ್ದು, ಅದನ್ನು ನೀಟಾಗಿ ಮುಗಿಸ್ಕೊಳ್ಳಿ. ಇದು ಮುಗಿದ ಮೇಲೆ ನೀವು ಮಾಡಬೇಕಾಗಿಂತ ಫಸ್ಟ್ ಸ್ಟೆಪ್ ಏನಂದರೆ, ಆ ಎಕ್ಸಾಮ್ ಸಂಬಂಧಪಟ್ಟಂಗೆ ರಿಕ್ರೂಟ್ಮೆಂಟ್ ಯಾವಾಗ ಆಗುತ್ತೆ ಅದನ್ನು ನೋಡ್ಕೋಬೇಕು. ಓಕೆ, ಒಂದು ವೇಳೆ ನೀವು ಪಿ ಸಿ ಎಕ್ಸಾಮ್ಸ್ಗೆ ನೀವು ಓದೋದಾದರೆ, ಪರ್ಟಿಕ್ಯುಲರ್ ಆಗಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗೆ ನೀವು ಓದೋದಾದರೆ, ಇಲ್ಲಿ ಕೆಲವೊಂದಿಷ್ಟು ಜಿ ಕೆ ಬುಕ್ಗಳಿದ್ದಾವೆ, ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಹೆಸರುಗಳನ್ನು. ಬರೀ ಪಿ ಸಿ ಅಷ್ಟೇ ಅಂದರೆ ಚಿಗುರು ಬುಕ್ ಅಂತ ಬರ್ತದೆ ಜಿ ಕೆ ಬುಕ್ಕು, ಹಾಗೆ ಪರಂ ಬುಕ್ ಅಂತ ಬರ್ತದೆ, ಹಾಗೆ ಕೆ ಎಂ ಸುರೇಶ್ ಅವರು ಜಿ ಕೆ ಬುಕ್ ಬರ್ತದೆ. ಈ ಮೂರಲ್ಲಿ ನೀವು ಯಾವುದೇ ತೊಗೊಂಡ್ರೂ ಕೂಡ ಓಕೆ, ಮೂರು ಚೆನ್ನಾಗಿದ್ದಾವೆ. ಓಕೆ, ಸೊ ಮೂರು ಕೂಡ ನಿಮ್ಮ ಒಂದು ಪಿ ಸಿ ಎಕ್ಸಾಮ್ಸ್ಗೆ ಏನು ಬೇಕು ಕಂಟೆಂಟನ್ನು ಶಾರ್ಟ್ ಮಾಡಿ ಕೊಟ್ಟಿರುವಂಥದ್ದು. ಇವು ಹೆಂಗಿದೆ ಅಂದರೆ ಟು ದ ಪಾಯಿಂಟ್, ಅಂದರೆ ಎಲ್ಲ ಫ್ಯಾಕ್ಟ್ಗಳು, ಎಲ್ಲ ನಂಬರ್ಗಳು, ಎಲ್ಲ ಒಂದು ಹೆಸರುಗಳು, ನಾಮಪದಗಳು ಅಂತ ಹೇಳ್ಬೋದು, ಆ ರೀತಿಯಾಗಿ ಕಂಟಿನ್ಯೂಸ್ ಇದ್ದಾಗ ಅದು ನಿಮ್ಗೆ ನೆನಪುಳಿಯುವಂಥ ಚಾನ್ಸಸ್ ಕಮ್ಮಿ ಆಗ್ತದೆ. ಅದಕ್ಕೆ ನಿಮಗೆ ಟೈಮ್ ಇದ್ರೆ, ಅಂದರೆ ಈಗ ನಿಮ್ಮ ಎಕ್ಸಾಮ್ಸು ಕನ್ಫರ್ಮ್ ಆಗಿ ನೆಕ್ಸ್ಟ್ ಎಕ್ಸಾಮ್ ಆಗುವಂಥ ಚಾನ್ಸು ಅಟ್ಲೀಸ್ಟ್ ಒಂದು 4 to 5 months ಇದೆ ಅಂತ ಅನ್ಕೊಳ್ಳೋಂಥ ಗ್ಯಾಪ್. ಅಂಥ ಟೈಮಲ್ಲಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕ್ವಶನ್ ಬ್ಯಾಂಕ್ಗಳ ಜೊತೆಗೆ ಸ್ಟೇಟ್ ಸಿಲೆಬಸ್ ಬುಕ್ಕನ್ನು ಒಂದ್ಸಲ ನೀಟಾಗಿ ಓದ್ಕೊಳ್ಳಿ. ಸ್ಟೇಟ್ ಸಿಲೆಬಸ್ ಬುಕ್ಕು 6th standard ಅಂತ ಬಂದರೆ ನಮ್ಮ ಕರ್ನಾಟಕ ಅಂತ ಒಂದು ಚಾಪ್ಟರ್ ಬರ್ತದೆ, ಪರ್ಟಿಕ್ಯುಲರಾಗಿ ಅದನ್ನ ಓದ್ಕೊಳ್ಳಿ. ಹಾಗೆ ಈ ಬೇರೆ ಒಂದು ಕ್ವಶನ್ಗಳನ್ನು ನೋಡ್ಕೊತ ಹೋದಾಗ ಅಥವಾ ಬೇರೆ ಒಂದು ಸಿಲೆಬಸ್ ಬುಕ್ಕನ್ನು ನೋಡ್ಕೊತ ಹೋದಾಗ ಈ ಒಂದು ಸ್ಟೇಟ್ ಸಿಲೆಬಸ್ ಬುಕ್ಕಲ್ಲಿ ಜಿಯೋಗ್ರಫಿ ಕಂಟೆಂಟ್ ಚೆನ್ನಾಗಿದೆ, ಅದನ್ನು ನೀಟಾಗಿ ಓದ್ಕೊಳ್ಳಿ. ಹಾಗೆ ಯಾವುದು 8th, 9th, 10th ಬುಕ್ಕಲ್ಲಿ ಸ್ವಲ್ಪ ಎಕನಾಮಿಕ್ಸ್ ಚೆನ್ನಾಗಿ ಕೊಟ್ಟಿದ್ದಾನೆ, ಅವುಗಳನ್ನು ಓದ್ಕೊಳ್ಳಿ. ಸೈನ್ಸ 8th, 9th, 10th ಬುಕ್ ಓದ್ಕೊಳ್ಳಿ. ಹೀಗೆ ಆ ಒಂದು ಆಯ್ದ ಪಠ್ಯಕ್ರಮ ಅಂತ ಹೇಳ್ತೀವಿ, ಅವುಗಳನ್ನು ಓದ್ಕೊತ ಹೋಗಿ. ಹಾಗೆ ಪಿ ಯು ಸಿ 2nd year ಹಿಸ್ಟ್ರಿ ಬುಕ್ ತೊಗೊಳ್ಳಿ, ಪಿ ಯು ಸಿ 1st year ಜಿಯೋಗ್ರಫಿ ಬುಕ್ ತೊಗೊಳ್ಳಿ. ಇದು ಬೇರ್ ಮಿನಿಮಮ್ ಬುಕ್, ಏನಪ್ಪ ನಂಗೆ ಯಾವುದು ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂದರೂ ಕೂಡ, ಹಳ್ಳಿಯಲ್ಲಿ ಯಾರು ನಮ್ಮ ಅಕ್ಕಪಕ್ಕ ಹೋಗುವಂಥ ಸುತ್ತಮುತ್ತ ಹೋಗುವಂಥ ಹುಡುಗರದು ನೋಟ್ಸ್ ತೊಗೊಂಬಿಟ್ಟು ಅಥವಾ ಒಂದು ಬುಕ್ಗಳನ್ನು ತೊಗೊಂಡು ನೀವು ಓದ್ಕೋಬೋದು. ಅಲ್ಲಿ ಸ್ವಲ್ಪ ನಿಮ್ಮ ಒಂದು ಪಿ ಸಿ ಎಕ್ಸಾಮ್ಸ್ಗೆ ಏನು ಬೇಕೋ ಅದು ಕವರ್ ಆಗುತ್ತೆ. ಆದರೆ ಒಂದು ಕರೆಂಟ್ ಅಫೇರ್ಸ್ ಮ್ಯಾಗ್ಝೀನು, ಒಂದು ಜಿ ಕೆ ಬುಕ್ಕು ಮಸ್ಟ್ ಅಂಡ್ ಶುಡ್, ಯಾವುದು ಚಿಗುರು, ಫರಂ ಅಥವಾ ಸ್ಪರ್ಧಾ ವಿಜೇತದ ಜಿ ಕೆ ಬುಕ್, ಯಾವುದು ಪಿ ಸಿದು ಪರ್ಟಿಕ್ಯುಲರ್ ಆಗಿ ಅಥವಾ ಪಿ ಸಿ ಪಿ ಎಸ್ ಐ ಅಂತ ಇರ್ತದೆ ಅದನ್ನು ಓದುವಂಥದ್ದು. ಇದು ಪರ್ಟಿಕ್ಯುಲರ್ ಆಗಿ ಪಿ ಸಿ ಎಕ್ಸಾಮ್ಸ್ಗೆ ಮಾತ್ರ ಹೇಳ್ತದೇನೆ, ಬೇರೆ ಎಕ್ಸಾಮ್ಸ್ಗೆ ಅಲ್ಲ, ನೆನಪಿರಲಿ. ಓಕೆ, ಈ ಒಂದು ಸಿಲೆಬಸ್ ಆದಮೇಲೆ ಈ ಒಂದು ಚಿಗುರು ಜಿ ಕೆ ಬುಕ್ ಅಥವಾ ಪರಂ ಜಿ ಕೆ ಬುಕ್ ಆದಮೇಲೆ ನೀವು ನೆಕ್ಸ್ಟ್ ಓದಬೇಕಾಗಿದ್ದು ಏನಂದರೆ, ಈ ಸ್ಟೇಟ್ ಸಿಲೆಬಸ್ ಬುಕ್ಕು ಆಯಿತು, ಟೈಮ್ ಇತ್ತಂದರೆ ಒಂದು ಅನಾಲಿಸಿಸ್ ಮಾಡಬೇಕು. ಈಗ ನಾನು ನಿಮಗೆ ಹೇಳುವಂಥದ್ದು ಸ್ವಾಟ್ ಅನಾಲಿಸಿಸ್ ಅಂತ ಕರಿತೀವಿ ನಾವು, ಸ್ಟ್ರೆಂತು, ವೀಕ್ನೆಸ್ಸು, ಅಪಾರ್ಚುನಿಟಿ, ಥ್ರೇಟ್ ಅನಾಲಿಸಿಸ್. ಈಗ ನೀವು ಇದನ್ನೆಲ್ಲ ಓದಿದಾಗ ಇನ್ನು ಚಿಗುರು ಜಿ ಕೆ ಬುಕ್ ಆಗಿರ್ಬೋದು, ಹಾಗೆ ಯಾವುದಪ್ಪ ನಿಮಗೆ ಚಿಗುರು ಪರಂ ಅಥವಾ ಸ್ಪರ್ಧಾ ವಿಜೇತದ ಜಿ ಕೆ ಬುಕ್ ಯಾವುದೇ ಆಗಿರ್ಬೋದು, ಓಕೆ, ಆ ಒಂದು ಬುಕ್ಕನ್ನು ಓದೋ ಜೊತೆಗೆ ಕ್ವಶನ್ ಪೇಪರನ್ನು ನೀವು ಬಿಡಿಸಿದಿರಿ ಅಂತ ಅನ್ಕೊಳ್ಳೋಂತ. ಸೊ ಕ್ವಶನ್ ಪೇಪರ್ ಬಿಡಿಸಿದ ಮೇಲೆ ಒಂದು ಐಡಿಯಾ ಬರುತ್ತೆ ನಿಮಗೆ. ಸೊ ಈ ಸ್ವಾಟ್ ಅನಾಲಿಸಿಸ್ ಅಂದ್ರೆ ಏನು, ಈ ಸ್ಟ್ರೆಂತ್ ಅಪ್ಪ ಅಂದರೆ ಇಷ್ಟೆಲ್ಲ ನೀವು ಓದಿದ ಮೇಲೆ ನಿಮಗೆ ಈಜಿಯಾಗಿ ನೆನಪುಳಿಯುವಂಥ ಸಬ್ಜೆಕ್ಟ್ ಯಾವುದು ಅದು ನಿಮ್ಮ ಸ್ಟ್ರೆಂತ್. ಓಕೆ, ಆಮೇಲೆ ಡಬ್ಲ್ಯೂ ವೀಕ್ನೆಸ್, ಎಷ್ಟೇ ಓದಿದ್ರೂ ನಿಮಗೆ ನೆನಪಿಲ್ಲದೇ ಇರುವಂಥದ್ದು, ಆಮೇಲೆ ಕನ್ಫ್ಯೂಸ್ ಆಗುವಂಥ ಸಬ್ಜೆಕ್ಟು ಅದು ವೀಕ್ ಸಬ್ಜೆಕ್ಟ್ ಅಂತ ಕೇಳ್ತೀನಿ ನಾವು. ನೆಕ್ಸ್ಟ್ ಅಪಾರ್ಚುನಿಟಿ ಅಂದರೆ 50-50, ಸ್ವಲ್ಪ ಅರ್ಥ ಆಗುತ್ತೆ ಸ್ವಲ್ಪ ಅರ್ಥ ಆಗಲ್ಲ, ಆ ರೀತಿಯಾಗಿರುವಂಥದ್ದು ಅಂಥ ಸಬ್ಜೆಕ್ಟ್ಗಳು ಯಾವಿದ್ದಾವೆ. ಆಮೇಲೆ ಥ್ರೇಟ್, ಥ್ರೇಟ್ ಅಂದರೆ ಎಕ್ಸಾಮಲ್ಲಿ ಇಂಪಾರ್ಟೆಂಟು ಆದರೆ ನಿಮಗೆ ಏನೇ ಓದಿದ್ರೂ ತಲೆಯಲ್ಲಿ ಹೋಗ್ತಾ ಇಲ್ಲ, ಈ ರೀತಿಯಾಗಿ ಎಕ್ಸಾಮ್ಸ್ ಸಬ್ಜೆಕ್ಟ್ಗಳನ್ನ ನೆನಪಿಟ್ಕೋಬೇಕಾಗತ್ತೆ. ಸೊ ಒಂದು ಸ್ವಾಟ್ ಅನಾಲಿಸಿಸ್ ಮಾಡಿದ್ಮೇಲೆ ಓಕೆ ಸ್ಟ್ರೆಂತ್ ಅಂತ ಅನ್ಕೊಳ್ತೀವಿ. ಜನರಲ್ ಆಗಿ ಅನ್ಕೊಳ್ಳೋಣ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಜನರಲ್ ಆಗಿ ಎಲ್ಲರ ಸ್ಟ್ರೆಂತ್ಸ್ ಬಿಟ್ಟಂದ್ರೆ ಸಂವಿಧಾನ. ಸೊ ಸಂವಿಧಾನವನ್ನು ನೀವು ಸ್ಟ್ರೆಂತ್ ಆಗಿ ತಗೊಂಡಾಗ ಎಲ್ಲರೂ ಸಂವಿಧಾನ ಒಂದು 100 question ಅಲ್ಲಿ 15 question ಸಂವಿಧಾನ ಬಂದಿದೆ ಅಂದ್ರೆ ಎವರೇಜ್ ಆಗಿ 11-12 question ಎಲ್ಲರೂ ಕರೆಕ್ಟ್ ಮಾಡ್ತಾರೆ. ಸೊ ಇದು ಎಲ್ಲರ ಸ್ಟ್ರೆಂತ್ ಹೌದು, ಇದನ್ನು ನಿಮ್ಮ ಸ್ಟ್ರೆಂತ್ ಕೂಡ ನಿಮ್ಗೆ ಆಗಬೇಕು, ಯಾಕಂದ್ರೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಟ್ ದ ಸೇಮ್ ಟೈಮ್ ವೆರಿ ಈಸಿ ಸಬ್ಜೆಕ್ಟ್, ಅವುಗಳನ್ನು ಓದ್ಕೋಬೇಕು. ಆಮೇಲೆ ನೆಕ್ಸ್ಟ್ ಬರುವಂಥದ್ದು ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ. ಇವು ವೀಕ್ ಅನ್ನೋದಕ್ಕಿಂತ ಅಪಾರ್ಚುನಿಟಿ ಅಂತ ಕರಿತೀನಿ ನಾನು. ಯಾಕೆ ಅಪಾರ್ಚುನಿಟಿ ಅಂದರೆ ಸ್ವಲ್ಪ ಓದುವಂಥ ಪ್ಯಾಟರ್ನ್ ತಿಕ್ಕೊಂಬಿಟ್ರೆ ಮುಗೀತು. ಯಾವುದು ಜಿಯೋಗ್ರಫಿ ಮತ್ತು ಎಕನಾಮಿಕ್ಸು ಓದುವಂಥ ಪ್ಯಾಟರ್ನ್ ತಿಕ್ಕೊಂಬಿಟ್ಟು ಆ ಒಂದು ಕಾನ್ಸೆಪ್ಟ್ಗಳನ್ನ ನೀಟಾಗಿ ಅರ್ಥ ಮಾಡಿಕೊಂಡು ನೀವು ನೆನಪಿಟ್ಕೊಂಡ್ರೆ ಸಾಕು, ಅದನ್ನ ಸ್ವಲ್ಪ ಟ್ಯಾಕ್ಟಿಕ್ ಅಥವಾ ಟೆಕ್ನಿಕ್ ಯೂಸ್ ಮಾಡಿಬಿಟ್ಟು ನೀವು ಓದಿದ್ರೆ ಅಲ್ಲಿ ನಿಮ್ಮ ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ನೆಕ್ಸ್ಟು ವೀಕ್ನೆಸ್ ಅನ್ಕೊಳ್ಳಂತೆ, ವೀಕ್ನೆಸ್ ಯಾವುದಂದ್ರೆ ಸೈನ್ಸು ಮತ್ತು ಮ್ಯಾಥ್ಸು.
ಆಮೇಲೆ ಕರೆಂಟ್ ಅಫೇರ್ಸ್.

0: ಬ್ಯಾಗಿನದ್ದು. ಕರೆಂಟ್ ಅಫೇರ್ಸ್ ಬೇಡ, ಸೈನ್ಸ್ ಮ್ಯಾಥ್ಸ್ ಮಾತ್ರ ಇಡೋಣಂತೆ ವೀಕ್ನೆಸ್ ಅಲ್ಲಿ. ಯಾಕಂದ್ರೆ ಮ್ಯಾಕ್ಸಿಮಮ್ ಹುಡುಗರು ಆರ್ಟ್ಸ್ ಬ್ಯಾಗ್ರೌಂಡಿಂದ ಬರೋದು ಏನಾಗುತ್ತೆ, ಸೈನ್ಸ್ ನಂಗೆ ಬರಲ್ಲ, ಮ್ಯಾಥ್ಸ್ ನಂಗೆ ಬರಲ್ಲ, ಹಿಂಗೊಂದು ಮಿಸ್ಕನ್ಸೆಪ್ಷನ್ ಇರ್ತಾರೆ, ಟ್ರೈ ಮಾಡೋಕ್ಕೆ ಹೋಗಲ್ಲ. ಆದರೆ ಹಿಸ್ಟ್ರಿ ಇಂಜಿನಿಯರಿಂಗ್ ಹುಡುಗನಿಗೆ ಡಿಫಿಕಲ್ಟ್ ಆಗುತ್ತೆ, ಸೈನ್ಸ್ ಹುಡುಗನಿಗೆ ಡಿಫಿಕಲ್ಟ್ ಆಗುತ್ತೆ. ಹೌದಾ, ಅವ್ನು ಪೊಲಿಟಿಗೆ ಗೊತ್ತಿರಲ್ಲ, ಹಿಸ್ಟ್ರಿ ಗೊತ್ತಿರಲ್ಲ, ಜಿಯೋಗ್ರಫಿ ಗೊತ್ತಿರಲ್ಲ, ಎಕನಾಮಿಕ್ಸ್ ಗೊತ್ತಿರಲ್ಲ, ಓನ್ಲಿ ಸೈನ್ಸ್ ಮ್ಯಾಥ್ಸ್ ಅಷ್ಟೇ ಗೊತ್ತಿರುತ್ತೆ ಅನ್ಕೊಳಂತೆ. ಹಾಗಿದ್ದಾಗ ಅದರ್ ಬ್ಯಾಗ್ರೌಂಡಿಂದ ಬಂದವರು, ನಿಮಗೆ ನಾಲ್ಕು ಸಬ್ಜೆಕ್ಟ್ ಗೊತ್ತಿದೆ, ಅವನಿಗೆ ಎರಡು ಗೊತ್ತಿದೆ, ಅವ್ನು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದಾನೆ, ನೀವು ಯಾಕೆ ರೆಡಿ ಇಲ್ಲ? ಸೊ ಫಸ್ಟಿಗೆ ಮೈಂಡಿಂದ ತೆಗೆದುಹಾಕಿ, ಇದು ನನಗೆ ವೀಕ್ನೆಸ್ ಅದ, ನನಗೆ ಇದು ಆಗಲ್ಲ ಅನ್ನೋದನ್ನು ತಲೆಯನ್ನು ತೆಗೆದುಹಾಕಿ, ಆಗ ಆ ಒಂದು ಸೈನ್ಸ್ ಏನಿದೆ ಆಮೇಲೆ ಮ್ಯಾಥ್ಸ್ ಏನಿದೆ ಮ್ಯಾಕ್ಸಿಮಮ್ ಟ್ರೈ ಮಾಡಿ. ಒಂದಾಗಲ್ವಾ, ಫಸ್ಟಿಗೆ ಟೆಕ್ಸ್ಟ್ ಬುಕ್ ಓದ್ಕೊಳ್ಳಿ, ಅರ್ಥ ಆಗಲ್ವಾ ನಿಮ್ಮ ಫ್ರೆಂಡ್ ಯಾರಿಗೆ ಇಂಜಿನಿಯರಿಂಗ್ ಅಥವಾ ಸೈನ್ಸ್ ಬ್ಯಾಗ್ರೌಂಡಿದ್ದಾರೆ ಅಥವಾ ನಿಮ್ಗೆ ಯಾರು ಲೆಕ್ಚರ್ಗಳು ಗೊತ್ತಿದ್ದಾರೆ, ಅವ್ರ ಹತ್ರ ಕೇಳಿ ಕಾನ್ಸೆಪ್ಟ್ಗಳು ಹೇಗಂತ, ಅಲ್ಲಿ ಸಿಗುತ್ತೆ ನಿಮಗೆ. ಓಕೆ, ಆಮೇಲೆ ಇಲ್ಲಿ ನಿಮ್ಗೆ ಇನ್ನೂ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ಕೆಲವೊಂದಿಷ್ಟು ಗೌರ್ಮೆಂಟ್ ಚಾನಲ್ಗಳಿದಾವೆ ಯೂಟ್ಯೂಬಲ್ಲಿ, ಗೌರ್ಮೆಂಟ್ ಅದು ಎಜುಕೇಟಿಂಗ್ ಇವದವೆ, ಅಲ್ಲಿ ಆ ಒಂದು ಎಜುಕೇಟಿಂಗ್ ಕ್ಲಾಸಸ್ ಏನಿದ್ದಾವೆ ಅವುಗಳನ್ನ ಕೇಳಿ, ಅವಾಗ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಸೈನ್ಸ್ ಮತ್ತು ಮ್ಯಾಥ್ಸ್ ಆಯಿತು. ಇನ್ನು ಥ್ರೇಟ್ ಅಂತಂದರೆ, ಥ್ರೇಟ್ ಅಂದರೆ ನಾನು ಹಿಸ್ಟ್ರಿ ಮತ್ತು ಕರೆಂಟ್ ಅಫೇರ್ಸ್ ಹೇಳ್ತೀನಿ. ರೀಸನ್ ಏನಂದರೆ, ಹಿಸ್ಟ್ರಿ ಮತ್ತು ಕರೆಂಟ್ ಅಫೇರ್ಸನ್ನು ಓದುವಾಗ ದೇ ಆರ್ ವೈಡ್ ರೇಂಜ್, ಅಂದರೆ ಒಂಥರ ಸಾಗರ ಇದ್ದಂಗೆ ಆ್ಯಕ್ಚುಲಿ, ಆ ಎಲ್ಲಿಂದ ಬೇಕಾದಲ್ಲಿ ಕ್ವಶನ್ ತೆಗಿಬೋದು. ನಾ ಹುಡುಗರು ಏನು ಮಾಡ್ತೀವಿ, ಮ್ಯಾಕ್ಸಿಮಮ್ ನಾನು ನೋಡಿದ್ದು ಸ್ಟೂಡೆಂಟಲ್ಲಿ ಕರೆಂಟ್ ಅಫೇರ್ಸ್ ಸುಮ್ಮನೆ ಏನಂತಲ್ಲ ರ್ಯಾಂಡಮ್ ಆಗಿ ಎಷ್ಟು ಬೇಕಷ್ಟು ಟೈಮ್ ಕೊಡ್ತಾರೆ, 13 ಗಂಟೆ ಓದೋದು, 4 ಗಂಟೆ ಓದೋದು, 5 ಗಂಟೆ ಓದೋದು, ಎದ್ದು ಬಿದ್ದು ಓದೋದು, ಒಂದು ಆರ್ಡ್ರಲ್ಲಿಲ್ಲ. 1 ಇಯರ್ ಓದ್ಬೇಕಂತಾರೆ ಒಬ್ರು, ಒಬ್ರು 1.5 ವರ್ಷ ಓದ್ಬೇಕಂತಾರೆ, ಹಾಗೆ ಹಲವಾರು ಸಂಗತಿಗಳು ಇರ್ತವೆ. ಆದರೆ ಒಂದೇ ಕ್ವಶನ್ನು, ನೀವು 1.5 ವರ್ಷದ ಓದ್ದೆ ಅನ್ಕೊಳ್ಳೋಂತೆ, ನಿಮ್ಗೆ ನೆನಪಿದೆ ಅಲ್ಲ, 1.5 ವರ್ಷದ ಫಾರ್ ಎಕ್ಸಾಂಪಲ್ ಈಗ ಮಾನವ ಬಂಡವಾಳ ಸೂಚ್ಯಾಂಕ ಅನ್ಕೊಳ್ಳೋಂತೆ, 2024 ಬಂದಿರ್ತದೆ, 2025 ಬಂದಿರ್ತದೆ, ನಿಂಗೆ ಕನ್ಫ್ಯೂಸ್ ಆಗಲ್ಲ ಅಂತ ಏನಾದ್ರೂ ಗ್ಯಾರಂಟಿ ಇದೆ? ನಿನಗೆ ಇಲ್ಲ. ಕನ್ಫ್ಯೂಸ್ ಆಗೋ ಚಾನ್ಸಸ್ ಮ್ಯಾಕ್ಸಿಮಮ್ ಇದೆ. ಸೊ ಹಾಗಿದ್ದಾಗ ನಾವು ಮಾಡಬೇಕಾಗಿರೋದೇನು, ಎಲ್ಲ ಅಂಶಗಳನ್ನು ನಾವು ಓದೋ ಬದಲು ನಮಗೆ ಎಷ್ಟು ನೆನಪಿರ್ತದೆ, ನಮ್ಮ ಮೆದುಳಿನ ಸಾಮರ್ಥ್ಯ ಏನು, ನನ್ನ ಕೆಪ್ಯಾಸಿಟಿ ಏನು, ನನ್ನ ಲಿಮಿಟೇಷನ್ಸ್ ಏನು, ಅದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಅದರಿಂದ ನಾವೇನು ಮಾಡಬೇಕು, ಅವುಗಳನ್ನ ಫೋಕಸ್ ಮಾಡ್ಕೊಂಡು ಓದ್ಕೊಂತ ಹೋಗಬೇಕು, ಇದು ಇರುವಂಥದ್ದು. ಸೊ ಹಾಗಿದ್ರೆ ಎಕ್ಸಾಮ್ಸ್ಗೆ ಏನು ಓದ್ಬೇಕಂತ ಗೊತ್ತಾಯ್ತಾ, ಹೇಗೆಂದ ಅನಲಿಸಿಸ್ ಮಾಡೋಕ್ಕಂತ ಗೊತ್ತಾಯ್ತಾ? ಸೊ ಈ ಎಕ್ಸಾಮ್ಸ್ಗಳಿಗೆ ನೀವು ಆ ಒಂದು ಆಥರ್ ಬುಕ್ಗಳನ್ನ ತಗೋಬೇಕಾಗತ್ತೆ, ಆಥರ್ ಬುಕ್ ತೊಗೊಂಡು ಓದ್ಕೊಳ್ಳಿ. ನಾ ಈಗ ಜನರಲ್ ಆಗಿ ಆಥರ್ ಬುಕ್ ಅನ್ನು ಹೇಳ್ತಾ ಹೋಗ್ತೇನೆ ನಿಮಗೆ. ಓಕೆ, ಸೊ ಜನರಲ್ ಆಗಿ ಆಥರ್ ಬುಕ್ ಅಂದಾಗ ಯಾವೆಲ್ಲ ಬರ್ತವೆ, ಹಿಸ್ಟ್ರಿಗೆ ನಾರ್ಮಲ್ ಆಗಿ ನಿಮ್ಮ PSA ಎಕ್ಸಾಮ್ ಆಗಿರ್ಬೋದು, ಬೇರೊಂದು ಎಕ್ಸಾಮ್ ಆಗಿರ್ಬೋದು, ಒಂದು ಮಂಜುನಾಥ್ ಬುಕ್ ಅಂತ ಬರ್ತದೆ. ಓಕೆ, ಮಂಜುನಾಥ್ ಬುಕ್ ತಗೊಳ್ಳಿ. ಹಾಗೆ ಸಂವಿಧಾನ ಅಂತ ಬಂದರೆ ಗಂಗಾಧರ್ ಬುಕ್ ತಗೊಳ್ಳಿ. ಎಕನಾಮಿಕ್ಸ್ ಬಂದರೆ ಒಂದು ಗರಣಿ ಕೃಷ್ಣಮೂರ್ತಿ ಇದೆ, ಇಲ್ಲ ಹಾಗೆ ರಾಘವೇಂದ್ರ ಶಿಡ್ಲಕಟ್ಟಿ ಅಂತ ಒಂದು ಬರ್ತದೆ. ಸೊ ಇವರಿಬ್ಬರಲ್ಲಿ ಯಾವ್ದು ತೊಗೊಂಡ್ರು ಓಕೆ. ಆಮೇಲೆ ಜಿಯೋಗ್ರಫಿ ಎಲ್ಲ ಕಂಬೈನ್ ಆಗಿ KM ಸುರೇಶ್ ಅವರು ಚೆನ್ನಾಗಿದೆ, ತಗೊಳ್ಳಿ ಸಾಕು. ಓಕೆ, KM ಸುರೇಶ್ ಅವರು ಜಿಯೋಗ್ರಫಿ ಬುಕ್ ತಗೊಳ್ಳಿ. ಸೈನ್ಸ್ ಬಂದು ಒಂದು 4G ಸೈನ್ಸ್ ಅಲ್ಲ ತಗೊಳ್ಳಿ, ಅಥವಾ ಸ್ಮಾರ್ಟ್ ಸೈನ್ಸ್ ಅಂತ ಯಾರ್ದು ವೆಂಕಟರಮಣ ಸ್ವಾಮಿ ಅವ್ರದ್ದು ಒಂದು ಬುಕ್ ಬರ್ತದೆ, ಈ ಎರಡರಲ್ಲಿ ಒಂದು ತಗೊಳ್ಳಿ. ಆಯ್ತಾ, ಹಾಗಿದ್ರೆ ಹಿಸ್ಟ್ರಿ ಪೊಲಿಟಿಕ್ನಾಸ್ ಜಿಯೋಗ್ರಫಿ ಸೈನ್ಸ್ ಆಯ್ತಾ. ಯಾರು
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ CV. ಮುಖ್ಯಾಂಶಗಳು: ಭಾರತ ನಾರ್ಡಿಕ್ ಪಾಲುದಾರಿಕೆಯನ್ನು ಸಮೃದ್ಧಿ, ನಾವೀನ್ಯತೆ ಮತ್ತು ಸುಸ್ಥಿರ ಭವಿಷ್ಯದ ಮಾದರಿಯಾಗಿಸಲು ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಬೀದಿ ನಾಯಿಗಳಿಗೆ ದಯಾಮರಣಕ್ಕೆ ಸುಪ್ರೀಂಕೋರ್ಟ್ ಅಸ್ತು, ಸಾರ್ವಜನಿಕ ಸುರಕ್ಷತೆಗಾಗಿ ಐತಿಹಾಸಿಕ ತೀರ್ಪು. ನೀಟ್ ಮರುಪರೀಕ್ಷೆ ಸಿದ್ಧತೆಗಳ ಕುರಿತು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಭೆ. ಮಿಲಿಟರಿ ನಿಖರತೆಯೊಂದಿಗೆ ಆಪರೇಷನ್ ಸಿಂಧೂರ್ ಕಾರ್ಯಗತ ಜನರಲ್ ಉಪೇಂದ್ರ ದ್ವಿವೇದಿ. ಅಫ್ಘಾನ್ ವಿರುದ್ಧ ಕ್ರಿಕೆಟ್ ಸರಣಿಗೆ ಭಾರತ ತಂಡ ಪ್ರಕಟ, ವೆಸ್ಟ್ ಹಾಗೂ ಏಕದಿನ ತಂಡಗಳಿಗೆ ಶುಭನ್ ಗಿಲ್ ನಾಯಕ. ವಾರ್ತೆಗಳ ವಿವರ: ಇಂಡಿಯಾ ನಾರ್ಡಿಕ್ ಪಾಲುದಾರಿಕೆಯನ್ನು ಸಮೃದ್ಧಿ, ನಾವೀನ್ಯತೆ ಮತ್ತು ಸುಸ್ಥಿರ ಭವಿಷ್ಯದ ಮಾದರಿಯಾಗಿಸಲು ನಾರ್ಡಿಕ್ ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಇಂಡಿಯಾ ನಾರ್ಡಿಕ್ ಶೃಂಗಸಭೆಯಲ್ಲಿ ಪಾಲ್ಗೊಂಡು ನಂತರ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ಮತ್ತು ನಾರ್ಡಿಕ್ ದೇಶಗಳ ನಡುವಿನ ಬದ್ಧತೆಯು ಪ್ರಜಾಪ್ರಭುತ್ವ, ಕಾನೂನು ಆಧಾರಿತ ಆಡಳಿತ ಮತ್ತು ಬಹುಪಕ್ಷೀಯತೆಯನ್ನು ಆಧರಿಸಿದ್ದು, ಇದು ನಮ್ಮನ್ನು ಸಹಜ ಪಾಲುದಾರರನ್ನಾಗಿ ಮಾಡಿದೆ. ಈ ಹಂಚಿಕೆಯ ಮೌಲ್ಯಗಳೇ ಉಭಯ ಪ್ರದೇಶಗಳ ನಡುವಿನ ಬಾಂಧವ್ಯಕ್ಕೆ ಅಡಿಪಾಯ ಎಂದು ಹೇಳಿದ್ದಾರೆ. ಇಂದಿನ ಸಭೆಯಲ್ಲಿ ಕಾನೂನು ಆಧಾರಿತ ಆಡಳಿತಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದ್ದು, ಉಕ್ರೇನ್, ರಷ್ಯಾ ಅಥವಾ ಪಶ್ಚಿಮ ಏಷ್ಯಾದಂತಹ ಸಂಘರ್ಷಗಳು ಶೀಘ್ರವಾಗಿ ಕೊನೆಗಾಣಿಸುವ ಹಾಗೂ ಶಾಂತಿ ಸ್ಥಾಪಿಸುವ ಪ್ರಯತ್ನಗಳಿಗೆ ಎಲ್ಲಾ ನಾಯಕರು ಎಂದಿಗೂ ಬೆಂಬಲ ನೀಡುವುದಾಗಿ ತಿಳಿಸಿದ್ದಾರೆ. ಭಯೋತ್ಪಾದನೆ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಎಂಬುದು ಎಲ್ಲರ ಒಂದು ಸ್ಪಷ್ಟ ಮತ್ತು ಒಗ್ಗಟ್ಟಿನ ನಿಲುವು.

ಸಾಧ್ಯವಾಗಿದೆ ಎಂದು ನುಡಿದಿದ್ದಾರೆ. 2025 ಅಕ್ಟೋಬರ್ನಿಂದ ಭಾರತವು ನಾರ್ವೆ, ಐಸ್ಲ್ಯಾಂಡ್ ಸೇರಿದಂತೆ ಇತರ ನಾರ್ಡಿಕ್ ದೇಶಗಳೊಂದಿಗೆ ಪ್ರಮುಖ ವ್ಯಾಪಾರ ಮತ್ತು ಆರ್ಥಿಕ ಒಪ್ಪಂದಗಳಿಗೆ ಸಹಿ ಹಾಕಿದೆ ಎಂದು ಪ್ರಧಾನಿ ಮಾಹಿತಿ ನೀಡಿದ್ದಾರೆ. ಭಾರತ ಮತ್ತು ನಾರ್ಡಿಕ್ ರಾಷ್ಟ್ರಗಳು ತಮ್ಮ ಸಂಬಂಧಗಳಿಗೆ ಹಸಿರು ತಂತ್ರಜ್ಞಾನ ಮತ್ತು ನಾವೀನ್ಯತಾ ಕಾರ್ಯತಂತ್ರದ ಪಾಲುದಾರಿಕೆಯ ರೂಪ ನೀಡಲು ನಿರ್ಧರಿಸಿವೆ ಎಂದು ಹೇಳಿದ್ದಾರೆ. ಜಂಟಿ ಸುದ್ದಿಗೋಷ್ಠಿಯಲ್ಲಿ ನಾರ್ವೆ, ಸ್ವೀಡನ್, ಐಸ್ಲ್ಯಾಂಡ್, ಫಿನ್ಲ್ಯಾಂಡ್ ಮತ್ತು ಡೆನ್ಮಾರ್ಕ್ ಪ್ರಧಾನಮಂತ್ರಿಗಳು ಪಾಲ್ಗೊಂಡಿದ್ದರು. 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಐಸ್ಲ್ಯಾಂಡ್ ಪ್ರಧಾನಿ ಕ್ರಿಸ್ಟುನ್ ಫ್ರಾಸ್ತಾ ಡೊಟ್ಟಿ, ಫಿನ್ಲ್ಯಾಂಡ್ ಪ್ರಧಾನಿ ಪೆಟ್ಟರಿ ಒರ್ಪೊ ಹಾಗೂ ಡೆನ್ಮಾರ್ಕ್ ಪ್ರಧಾನಿ ಮೆಟ್ ಫ್ರೆಡ್ರಿಕ್ಸನ್ ಅವರೊಂದಿಗೆ ಪ್ರತ್ಯೇಕ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿದ್ದಾರೆ. ಈ ವೇಳೆ ಆಯಾ ರಾಷ್ಟ್ರಗಳಿಗೆ ಭಾರತ ಹೊಂದಿರುವ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಾಗಿದೆ. ಸಾರ್ವಜನಿಕರ ಜೀವರಕ್ಷಣೆ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ಹುಚ್ಚು ಹಿಡಿದಿರುವಂತಹ, ಗುಣಪಡಿಸಲಾಗದಂತಹ, ಖಾಯಿಲೆಯಿಂದ ಬಳಲುತ್ತಿರುವಂತಹ ಅಥವಾ ಅತ್ಯಂತ ಅಪಾಯಕಾರಿ ಎಂದು ಸಾಬೀತಾಗಿರುವಂತಹ ಬೀದಿ ನಾಯಿಗಳಿಗೆ ದಯಾಮರಣ ನೀಡಲು ಸುಪ್ರೀಂಕೋರ್ಟ್ ಇದೇ ಮೊದಲ ಬಾರಿಗೆ ಅನುಮತಿ ನೀಡಿದೆ. ನ್ಯಾಯಮೂರ್ತಿಗಳಾದಂತಹ ವಿಕ್ರಮ್ ನಾಥ್, ಸಂದೀಪ್ ಮೆಹ್ತಾ ಮತ್ತು ಎನ್ವಿ ಅನ್ಸಾರಿಯಾ ಅವರನ್ನೊಳಗೊಂಡಂತಹ ಪೀಠವು ದೇಶಾದ್ಯಂತ ಹೆಚ್ಚುತ್ತಿರುವಂತಹ ಬೀದಿ ನಾಯಿಗಳ ಹಾವಳಿಯನ್ನು ನಿಯಂತ್ರಿಸಲು ಈ ಮಹತ್ವದ ನಿರ್ದೇಶನಗಳನ್ನು ನೀಡಿದೆ. ಬೀದಿ ನಾಯಿಗಳ ಸಂಖ್ಯೆ ಆತಂಕಕಾರಿಯಾಗಿ ಹೆಚ್ಚುತ್ತಿರುವ ಮತ್ತು ನಾಯಿ ಕಡಿತ ಅಥವಾ ಆಕ್ರಮಣಕಾರಿ ದಾಳಿಗಳಿಂದ ಸಾರ್ವಜನಿಕ ಸುರಕ್ಷತೆಗೆ ಪದೇ ಪದೇ ಧಕ್ಕೆ ಉಂಟಾಗುತ್ತಿರುವ ಪ್ರದೇಶಗಳಲ್ಲಿ ಸ್ಥಳೀಯ ಸಂಸ್ಥೆಗಳು ಈ ಕ್ರಮ ಕೈಗೊಳ್ಳಬಹುದು ಎಂದು ನ್ಯಾಯಾಲಯ ತಿಳಿಸಿದೆ. ದೇಶದ ರಾಜಧಾನಿಯಲ್ಲಿ ಮಕ್ಕಳು ಸೇರಿದಂತೆ ಅನೇಕರು ನಾಯಿ ಕಡಿತಕ್ಕೆ ತುತ್ತಾದ ಬಗ್ಗೆ ಮಾಧ್ಯಮಗಳಲ್ಲಿ ಬಂದ ವರದಿಗಳನ್ನು ಆಧರಿಸಿ ಕಳೆದ ವರ್ಷ ಜುಲೈ 28ರಂದು ಸುಪ್ರೀಂಕೋರ್ಟ್ ಸ್ವಯಂ ಪ್ರೇರಿತವಾಗಿ ಈ ಪ್ರಕರಣವನ್ನು ದಾಖಲಿಸಿಕೊಂಡಿತ್ತು. ಇದೇ ವೇಳೆ ಬೀದಿ ನಾಯಿಗಳ ಸ್ಥಳಾಂತರ ಮತ್ತು ಸಂತಾನ ಶಕ್ತಿ ಹರಣ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಈ ಹಿಂದೆ ನೀಡಲಾಗಿದ್ದಂತಹ ಆದೇಶವನ್ನು ಹಿಂಪಡೆಯುವಂತೆ ಕೋರಿ ಸಲ್ಲಿಸಲಾಗಿದ್ದ ಅರ್ಜಿಗಳನ್ನು ನ್ಯಾಯಾಲಯ ವಜಾಗೊಳಿಸಿದೆ. ಮುಂಬರುವ ನೀಟ್ ಮರುಪರೀಕ್ಷೆಯ ಸಿದ್ಧತೆಗಳ ಕುರಿತು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಇಂದು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಿದರು. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ಮತ್ತು ಸಮಗ್ರತೆಯನ್ನು ಕಾಪಾಡಿಕೊಳ್ಳುವ ಅಗತ್ಯವನ್ನು ಒತ್ತಿ ಹೇಳಿದ ಸಚಿವರು, ಈ ಹಿಂದಿನ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಗುರುತಿಸಲಾದಂತಹ ಎಲ್ಲ ಲೋಪದೋಷಗಳನ್ನು ಸಮಗ್ರವಾಗಿ ಪರಿಹರಿಸಬೇಕು ಮತ್ತು ಅವುಗಳನ್ನು ಸಂಪೂರ್ಣವಾಗಿ ತೊಡೆದು ಹಾಕಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕಟ್ಟುನಿಟ್ಟಾದ ಭದ್ರತಾ ನಿಯಮಗಳ ಅಡಿಯಲ್ಲಿ ಮರುಪರೀಕ್ಷೆಯನ್ನು ಯಾವುದೇ ಅಡೆತಡೆಗಳು ಇಲ್ಲದೆ ಮತ್ತು ಸುರಕ್ಷಿತವಾಗಿ ನಡೆಸಬೇಕು ಎಂದು ಅವರು ಸೂಚನೆ ನೀಡಿದ್ದಾರೆ. ಪರೀಕ್ಷಾ ವ್ಯವಸ್ಥೆಗಳ ಪರಿಣಾಮಕಾರಿ ಅನುಷ್ಠಾನ ಮತ್ತು ಉಸ್ತುವಾರಿಗಾಗಿ ಎಲ್ಲ ರಾಜ್ಯಗಳ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಅಧೀಕ್ಷರ ಜೊತೆಗೆ ಸಮನ್ವಯ ಸಭೆಗಳನ್ನು ನಡೆಸುವಂತೆ ಸಭೆಯಲ್ಲಿ ಆದೇಶ ನೀಡಲಾಗಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ, ಮಿಲಿಟರಿ ನಿಖರತೆ, ಮಾಹಿತಿ ನಿಯಂತ್ರಣ, ರಾಜತಾಂತ್ರಿಕ ಸಂಕೇತ ಹಾಗೂ ಆರ್ಥಿಕ ದೃಢ ಸಂಕಲ್ಪದ ಒಂದು ಸುಸಂಬದ್ಧ ರಾಷ್ಟೀಯ ಕ್ರಮವಾಗಿ ಮೂಡಿಬಂದಿದೆ ಎಂದು ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿರುವಂತಹ ಭೂ ಯುದ್ಧ ಅಧ್ಯಯನ ಕೇಂದ್ರ ಹಮ್ಮಿಕೊಂಡಿದ್ದಂತಹ ಭದ್ರತೆಯಿಂದ ಸಮೃದ್ಧಿಯತ್ತ ರಾಷ್ಟೀಯ ಪ್ರಗತಿಗಾಗಿ ಸ್ಮಾರ್ಟ್ ಶಕ್ತಿ ಎಂಬ ವಿಷಯದ ಕುರಿತಾದಂತಹ ವಿಚಾರ ಸಂಕಿರಣವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಈ ಕಾರ್ಯಾಚರಣೆಯು ಭಯೋತ್ಪಾದಕ ಮೂಲಸೌಕರ್ಯಗಳನ್ನು ಧ್ವಂಸಗೊಳಿಸಿದೆ ಮತ್ತು ದೀರ್ಘಕಾಲದ ಕಾರ್ಯತಂತ್ರಗಳನ್ನು ವಿಫಲಗೊಳಿಸಿದೆ ಎಂದು ಶ್ಲಾಘಿಸಿದ್ದಾರೆ. ಜಾಗತಿಕ ವಿದ್ಯಮಾನಗಳ ಕುರಿತು ಮಾತನಾಡಿದ ಜನರಲ್ ದ್ವಿವೇದಿ, ಪ್ರಸ್ತುತ ಜಗತ್ತು ಸಂಕೀರ್ಣ ಸವಾಲುಗಳನ್ನು ಎದುರಿಸುತ್ತಿದೆ. ಸೆಮಿಕಂಡಕ್ಟರ್ಗಳ ಲಭ್ಯತೆಯು ಇಂದು ರಾಷ್ಟೀಯ ಮಟ್ಟದಲ್ಲಿ ಪ್ರಭಾವ ಬೀರುವ ಸಾಧನವಾಗಿದ್ದು ಹಾರ್ಮೋನ್ ಜನಸಂಧಿಯು ಸಂಘರ್ಷದ ವಲಯವಾಗಿ ಬದಲಾಗಿದೆ ಎಂದು ಎಚ್ಚರಿಸಿದ್ದಾರೆ. ವಿಶ್ವದ ಒಟ್ಟು ರಕ್ಷಣಾ ವೆಚ್ಚವು 2.7 ಟ್ರಿಲಿಯನ್ ಡಾಲರ್ಗಳನ್ನು ದಾಟಿದ್ದು ಇದು ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಒಟ್ಟು ಬಜೆಟ್ಗಿಂತಲೂ ಹೆಚ್ಚಾಗಿದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಮುಂದಿನ 5 ವರ್ಷಗಳಲ್ಲಿ ಛತ್ತೀಸ್ಗಢದ ಬಸ್ತಾರ್ ವಲಯವು ದೇಶದ ಅತ್ಯಂತ ಅಭಿವೃದ್ಧಿ ಹೊಂದಿದ ಬುಡಕಟ್ಟು ಪ್ರದೇಶವಾಗಿ ಹೊರಹೊಮ್ಮಲಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಇಂದು ಛತ್ತೀಸ್ಗಢದ ಜಗದಲ್ಪುರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, 2031ರ ವೇಳೆಗೆ ಇಲ್ಲಿನ ಜನರ ಆದಾಯವನ್ನು 6 ಪಟ್ಟು ಹೆಚ್ಚಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ಅಮೆರಿಕದ ಪರಮಾಣು ಇಂಧನ ಉದ್ಯಮದ ಉನ್ನತ ಮಟ್ಟದ ನಿಯೋಗದೊಂದಿಗೆ ನವದೆಹಲಿಯಲ್ಲಿ ಮಹತ್ವದ ಸಭೆ ನಡೆಸಿದರು. ಈ ನಿಯೋಗದಲ್ಲಿ ಅಮೆರಿಕದ ಪರಮಾಣು ಶಕ್ತಿ ಸಂಸ್ಥೆ ಮತ್ತು ಅಮೆರಿಕ ಭಾರತ ಕಾರ್ಯತಂತ್ರ ಪಾಲುದಾರಿಕೆ ವೇದಿಕೆಯ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಸಚಿವೆ ನಿರ್ಮಲಾ ಸೀತಾರಾಮನ್, ಶಾಂತಿ ಕಾಯ್ದೆಯಡಿ ತರಲಾದಂತಹ ಸುಧಾರಣೆಗಳು ಭಾರತದ ಶುದ್ಧ ಇಂಧನ ಪರಿವರ್ತನೆಯನ್ನು ಹೇಗೆ ವೇಗಗೊಳಿಸಲಿವೆ ಎಂಬುದನ್ನು ವಿವರಿಸಿದರು. ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಹಾಗೂ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕ ಬಿಸಿ ಖಂಡೂರಿ ಸುದೀರ್ಘ ಅನಾರೋಗ್ಯದಿಂದ ಇಂದು ಡೆಹ್ರಾಡೂನ್ನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 91 ವರ್ಷ ವಯಸ್ಸಾಗಿತ್ತು. ಭಾರತೀಯ ಸೇನೆಯಲ್ಲಿ ಮೇಜರ್ ಜನರಲ್ ಆಗಿ ನಿವೃತ್ತರಾಗಿದ್ದಂತಹ ಖಂಡೂರಿ ಅವರು 2 ಬಾರಿ ಉತ್ತರಾಖಂಡದ ಮುಖ್ಯಮಂತ್ರಿಯಾಗಿ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸಿದರು. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂಪುಟದಲ್ಲಿ ಕೇಂದ್ರ ಭೂಸಾರಿಗೆ ಮತ್ತು ಹೆದ್ದಾರಿ ಸಚಿವರಾಗಿಯೂ ಅವರು ಸೇವೆ ಸಲ್ಲಿಸಿದ್ದರು. ಖಂಡೂರಿ ಅವರ ನಿಧನಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರು

0: ತೀವ್ರ ಶೋಕ ವ್ಯಕ್ತಪಡಿಸಿದ್ದಾರೆ. ಮೂರು ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದಕ್ಷಿಣ ಕೊರಿಯಾದ ಸಿಯಾಲ್ಗೆ ತಲುಪಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಅವರು ಈ ಭೇಟಿ ಭಾರತ ದಕ್ಷಿಣ ಕೊರಿಯಾ ನಡುವೆ ರಕ್ಷಣಾ ಸಹಕಾರ ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವ ಉದ್ದೇಶವನ್ನು ಹೊಂದಿದೆ. ಪರಸ್ಪರ ಹಿತಾಸಕ್ತಿಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಲು ಈ ಭೇಟಿ ಅವಕಾಶ ಕಲ್ಪಿಸಿದೆ ಎಂದು ತಿಳಿಸಿದ್ದಾರೆ. ವಾಯುಪಡೆ ಸಿಬ್ಬಂದಿ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಅವರು ದ್ವಿಪಕ್ಷೀಯ ರಕ್ಷಣಾ ಸಂಬಂಧ ಮತ್ತು ಮಿಲಿಟರಿ ಸಹಕಾರವನ್ನು ಬಲಪಡಿಸುವ ಉದ್ದೇಶದಿಂದ ಮೂರು ದಿನಗಳ ಅಧಿಕೃತ ಶ್ರೀಲಂಕಾ ಪ್ರವಾಸ ಕೈಗೊಂಡಿದ್ದಾರೆ. ತಮ್ಮ ಭೇಟಿಯ ಭಾಗವಾಗಿ ಇಂದು ಐಪಿಕೆಎಫ್ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿ ನಂತರ ಕೊಲಂಬೋದಲ್ಲಿರುವಂತಹ ಶ್ರೀಲಂಕಾ ವಾಯುಪಡೆಯ ಪ್ರಧಾನ ಕಚೇರಿಯಲ್ಲಿ ಗೌರವ ವಂದನೆ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಶ್ರೀಲಂಕಾ ವಾಯುಪಡೆ ಮುಖ್ಯಸ್ಥರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸುವುದರ ಜೊತೆಗೆ ಅಲ್ಲಿನ ರಕ್ಷಣಾ ಕಾರ್ಯದರ್ಶಿ ಮತ್ತು ಉಪರಕ್ಷಣಾ ಸಚಿವರನ್ನು ಅವರು ಭೇಟಿ ಮಾಡಿದರು. ವಿಕಸಿತ ಭಾರತದ ಗುರಿ ಸಾಧನೆಗೆ ಸರ್ಕಾರ ಮತ್ತು ಉದ್ಯಮ ವಲಯದ ನಡುವೆ ಹೆಚ್ಚಿನ ಸಹಯೋಗದ ಅಗತ್ಯವಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ಇಂಡಿಯಾ ಬಿಸಿನೆಸ್ ರಿಫಾರ್ಮ್ ಶೃಂಗಸಭೆ 2026ರಲ್ಲಿ ಮಾತನಾಡಿದ ಅವರು, ವ್ಯವಹಾರ ಸುಲಭತೆ ಮತ್ತು ಭಾರತದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಕೈಗಾರಿಕಾ ವಲಯ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಜಾಗತಿಕ ಅನಿಶ್ಚಿತತೆಗಳ ಸುಧಾರಣೆ ಮತ್ತು ಪೂರೈಕೆ ಸರಪಳಿ ಬಲಪಡಿಸಲು ಇದನ್ನು ಒಂದು ಅವಕಾಶವಾಗಿ ಬಳಸಿಕೊಳ್ಳಬೇಕು ಎಂದು ಕರೆ ನೀಡಿದ್ದಾರೆ. ದೇಶದಲ್ಲಿರುವಂತಹ 1800 ಜಾಗತಿಕ ಸಾಮರ್ಥ್ಯ ಕೇಂದ್ರಗಳು ಸುಮಾರು 20 ಲಕ್ಷ ನೇರ ಉದ್ಯೋಗಗಳನ್ನು ಸೃಷ್ಟಿಸಿವೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಉತ್ತರಾಖಂಡದ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನದ ಗರ್ಜಿಯಾ ವಲಯದಲ್ಲಿ ಕಾಡಾನೆಯೊಂದು 2 ಆರೋಗ್ಯವಂತ ಅವಳಿ ಮರಿಗಳಿಗೆ ಜನ್ಮ ನೀಡಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಹವಾಮಾನ ಬದಲಾವಣೆ ಖಾತೆ ರಾಜ್ಯ ಸಚಿವ ಕೀರ್ತಿ ವರ್ಧನ್ ಸಿಂಗ್ ತಿಳಿಸಿದ್ದಾರೆ. ಈ ಅಪರೂಪದ ವಿದ್ಯಮಾನದ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಆನೆಗಳಲ್ಲಿ ಅವಳಿ ಮರಿಗಳ ಜನನ ಅತ್ಯಂತ ಅಪರೂಪವಾಗಿದ್ದು ವಿಶ್ವಾದ್ಯಂತ ಆನೆಗಳ ಗರ್ಭಧಾರಣೆಯ 1% ಕಡಿಮೆ ಪ್ರಮಾಣದಲ್ಲಿ ಇಂತಹ ಘಟನೆಗಳು ಸಂಭವಿಸುತ್ತವೆ ಎಂದು ತಿಳಿಸಿದ್ದಾರೆ. ಮುಂದಿನ ತಿಂಗಳು ನಡೆಯಲಿರುವಂತಹ ಅಫ್ಘಾನಿಸ್ತಾನ ವಿರುದ್ಧದ ಏಕೈಕ ಟೆಸ್ಟ್ ಹಾಗೂ ಏಕದಿನ ಸರಣಿಗೆ ಭಾರತ ತಂಡವನ್ನು ಘೋಷಣೆ ಮಾಡಲಾಗಿದೆ. ಎರಡೂ ತಂಡಗಳನ್ನು ಶುಭ್ಮನ್ ಗಿಲ್ ಮುನ್ನಡೆಸಲಿದ್ದಾರೆ. ಟೆಸ್ಟ್ ತಂಡದ ಉಪನಾಯಕತ್ವದಿಂದ ರಿಷಬ್ ಪಂತ್ ಅವರನ್ನು ಕೈಬಿಟ್ಟು ಕೆಎಲ್ ರಾಹುಲ್ ಅವರನ್ನು ಉಸ್ತುವಾರಿಯನ್ನಾಗಿ ವಹಿಸಲಾಗಿದೆ. ಏಕದಿನ ತಂಡಕ್ಕೆ ಶ್ರೇಯಸ್ ಅಯ್ಯರ್ ಉಪನಾಯಕನನ್ನಾಗಿ ನೇಮಕಗೊಂಡಿದ್ದಾರೆ. ಜಸ್ಪ್ರೀತ್ ಬುಮ್ರಾ ಮತ್ತು ರವೀಂದ್ರ ಜಡೇಜಾ ಅವರಿಗೆ ವಿಶ್ರಾಂತಿ ನೀಡಲಾಗಿದ್ದು, ಮಾನವ್ ಸುತಾರ್ ಮತ್ತು ಗುರ್ನೂರ್ ಬಾರ್ ಟೆಸ್ಟ್ ತಂಡಕ್ಕೆ ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ. ಜೂನ್ 6ರಿಂದ ಮುಲ್ಲಾನ್ಪುರದಲ್ಲಿ ಟೆಸ್ಟ್ ಪಂದ್ಯ ಹಾಗೂ ಜೂನ್ 14ರಿಂದ ಧರ್ಮಶಾಲಾ, ಲಕ್ನೋ ಮತ್ತು ಚೆನ್ನೈನಲ್ಲಿ ಏಕದಿನ ಸರಣಿ ಪಂದ್ಯಗಳು ನಡೆಯಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನಾರ್ಡಿಕ್ ಪಾಲುದಾರಿಕೆಯನ್ನು ಸಮೃದ್ಧಿ, ನಾವೀನ್ಯತೆ ಮತ್ತು ಸುಸ್ಥಿರ ಭವಿಷ್ಯದ ಮಾದರಿಯಾಗಿಸಲು ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಬೀದಿ ನಾಯಿಗಳಿಗೆ ದಯಾಮರಣಕ್ಕೆ ಸುಪ್ರೀಂಕೋರ್ಟ್ ಅಸ್ತು. ಸಾರ್ವಜನಿಕ ಸುರಕ್ಷತೆಗಾಗಿ ಐತಿಹಾಸಿಕ ತೀರ್ಪು. ನೀಟ್ ಮರುಪರೀಕ್ಷೆ ಸಿದ್ಧತೆಗಳ ಕುರಿತು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಭೆ. ಮಿಲಿಟರಿ ನಿಖರತೆಯೊಂದಿಗೆ ಆಪರೇಷನ್ ಸಿಂಧೂರ್ ಕಾರ್ಯಗತ ಜನರಲ್ ಉಪೇಂದ್ರ ದ್ವಿವೇದಿ. ಅಫ್ಘಾನ್ ವಿರುದ್ಧ ಕ್ರಿಕೆಟ್ ಸರಣಿಗೆ ಭಾರತ ತಂಡ ಪ್ರಕಟ. ಟೆಸ್ಟ್ ಹಾಗೂ ಏಕದಿನ ತಂಡಗಳಿಗೆ ಶುಭ್ಮನ್ ಗಿಲ್ ನಾಯಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಪಿಎಸ್ಸಿ ಎಕ್ಸಾಮ್ಸ್ ಓದ್ತೀರಾ, ಸ್ವಲ್ಪ ನೀವು ಕರ್ನಾಟಕ ಜಿಯೋಗ್ರಫಿ ಎಕ್ಸ್ಟ್ರಾ ಫೋಕಸ್ ಮಾಡೋಕ್ಕಾಗತ್ತೆ, ಹಾಗೆ ಕರ್ನಾಟಕ ಹಿಸ್ಟ್ರಿ ಎಕ್ಸ್ಟ್ರಾ ಫೋಕಸ್ ಮಾಡೋಕ್ಕಾಗತ್ತೆ. ಸೊ ಕರ್ನಾಟಕ ಜಿಯೋಗ್ರಫಿಗಾಗಿ ರಂಗನಾಥ್ ಅವರು ಬುಕ್ ತಗೊಳ್ಳಿ, ಕರ್ನಾಟಕ ಹಿಸ್ಟ್ರಿಗಾಗಿ ಸೂರ್ಯನಾಥ್ ಕಾಮತ್ ಅವರು ಬುಕ್ ತಗೊಳ್ಳಿ. ಇದು ಯಾರು ಕೆಪಿಎಸ್ಸಿ ಎಕ್ಸಾಮ್ಸು FDA SDA ಗ್ರೂಪ್ ಸಿ ಮತ್ತು KS ಓದ್ತಿದ್ದೀರಾ ಅವರಿಗೆ ಎಕ್ಸ್ಟ್ರಾ ಇರುವಂಥದ್ದು, ಎಕ್ಸ್ಟ್ರಾ ಓದಬೇಕಾಗಿರುವಂಥದ್ದು. ಓಕೆ, ಇಷ್ಟು ಬುಕ್ಗಳಾಯಿತು. ಈ ಪುಸ್ತಕಗಳನ್ನು ನೀವು ನೀಟಾಗಿ ಓದ್ಕೊಂತ ಹೋದರೆ ಆಗೋಗ್ತದೆ. ಆಮೇಲೆ ಓದುವಂಥ ರೀತಿ ನಾನು ಆಲ್ರೆಡಿ ಹೇಳಿದೆ, ಏನು ಅನಾಲಿಸಿಸ್ ಮಾಡಬೇಕಂತ ಹೇಳಿದೆ. ಸೊ ಅವುಗಳನ್ನು ನೋಡ್ಕೊತ ಹೋಗಿ. ಇವಾದಮೇಲೆ ಎಕ್ಸಾಮ್ಸ್ಗಳು ಹತ್ತಿರ ಇದ್ದಾವೆ. ಸೊ ಎಕ್ಸಾಮ್ಸ್ಗೆ ತಕ್ಕಂಗೆ ನೀವು ಫೋಕಸ್ ಮಾಡಬೇಕಾಗತ್ತೆ. ನಿಮ್ಮ ಸ್ಕೆಡ್ಯೂಲ್ ಏನಿದೆ, ಇಲ್ಲಿ ನಾವು 3 ಥರ ಕ್ಯಾಂಡಿಡೇಟ್ಗಳಂತ ಅಂದ್ಕೊಳ್ಳಂತೆ. ಯಾರು ಫುಲ್ ಟೈಮ್ ಓದ್ತಾ ಇದ್ದೀರಾ ಹುಡುಗರು, ಫುಲ್ ಟೈಮ್ ಅಂದರೆ ಯಾರು ಸ್ಟೂಡೆಂಟ್ ಇದ್ದೀರಾ, ಹೊಸದಾಗಿರುವಂಥ ಸ್ಟೂಡೆಂಟ್ ಇದ್ದೀರಾ, ಯಾರಿಗೆ ಗೊತ್ತಿಲ್ಲ ಅವ್ರು ಇರುವಂಥದ್ದು. ಇನ್ನೊಂದು ಹಳಬರು, ಅಂದರೆ ಆಲ್ರೆಡಿ ಓದೋಕ್ಕೆ ತಂದು 2-3 ವರ್ಷ ಆಯಿತು ಅಥವಾ 3-4 ವರ್ಷ, ವಾಟ್ ಎವರ್, ಆ ಥರ ಇರುವಂಥವ್ರು. ಇನ್ನೊಂದು ಕೆಟಗರಿ ವರ್ಕಿಂಗ್ ಪಾಪ್ಯುಲೇಷನ್, ಈ 3 ಜನ ನಾವು ಕೆಟಗರಿ ಅಂದ್ಕೊಳ್ಳಂತೆ. ಸೊ ಫಸ್ಟಿಗೆ ಹೊಸಬ್ರು ಏನಿದ್ದೀರಾ, ಹೊಸಬ್ರು ನೀವು ಹಳಬರ ಜೊತೆ ಕಾಂಪೀಟ್ ಮಾಡ್ತಾ ಇದ್ದಾರೆ, ಅವ್ರು ಆಲ್ರೆಡಿ ಓದಿ ಮುಗಿಸಿ ಅರ್ಥ ಮಾಡಿಕೊಂಡು ನೆನಪಿಟ್ಕೊಂಡು ಒಂದು 60-70% ರೆಡಿ ಇದ್ದಾರೆ. ಮುಕ್ಕಾಲು ಭಾಗ ಅವರಿಗೆ ಕಾಲು ಭಾಗ ಮಾತ್ರ ಬೇಕು. ನೀವಿದ್ದೀರಾ 0ದಲ್ಲಿ. ಸೊ ನೀವು 0 ಇದ್ದವರು ಅವ್ರ ಲೆವೆಲ್ ಬರಬೇಕಂದ್ರೆ ಏನು ಮಾಡಬೇಕು, ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕಾಗತ್ತೆ, ನೀಟಾಗಿ ಓದಬೇಕಾಗತ್ತೆ. ಅದಕ್ಕೆ ಟೆನ್ಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಓಕೆ, ಯಾಕಿಲ್ಲ ಅಂದರೆ ಒಂದು ಪ್ಲ್ಯಾನ್ ಪ್ರ

ವಿಚಾರ. ಓಕೆ, ಪ್ರಾಪರ್ ಆಗಿರೋ ಒಂದು ಪ್ಲಾನ್ ಅನ್ನು ಮಾಡಿಕೊಂಡು ನೀವು ಓದ್ಕೊಂತ ಹೋಗ್ಬೇಕಾಗತ್ತೆ. ಆಗ ನಿಮಗೆ ಪ್ರತಿಯೊಂದು ಕೂಡ ನೀಟಾಗಿ ಅರ್ಥ ಆಗುತ್ತೆ. ಸೊ ಹೇಗಪ್ಪ ಪ್ಲಾನ್ ಇರಬೇಕು, ನಾವು ವಿಷಯಗಳನ್ನ ಎಷ್ಟು ಸಬ್ಜೆಕ್ಟನ್ನು ಓದಬೇಕು, ಏನು ಓದಬೇಕು, ಹೇಗೆ ಓದ್ಬೇಕು ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ನಿಮಗೆ. ಸೊ ಫಸ್ಟಿಗೆ ಒಂದು ದಿನಕ್ಕೆ ನಾವು ಈಗ ನೀವು ಹೊಸ ಸ್ಟೂಡೆಂಟ್ ಇದ್ದೀರಾ, ನೀವು ಫುಲ್ ಟೈಮ್ ಓದ್ತಾ ಇರ ಅಂತ ಅನ್ಕೊಳ್ಳಂತ ಒಬ್ಬ ಸ್ಟೂಡೆಂಟ್, ನಿಮಗೆ ಈಗ ಗೊತ್ತಿರಬೇಕಾಗಿದ್ದು ಎರಡು ಸಬ್ಜೆಕ್ಟ್ಗಳು, ಒಂದು ಕರೆಂಟ್ ಅಫೇರ್ಸ್, ಒಂದು ಮ್ಯಾಥ್ಸ್. ಈ ರೀತಿಯಾಗಿ ಇರಬೇಕು ನಿಮ್ಮ ಕಾನ್ಸೆಪ್ಟ್. ಸೊ ಹೇಗಪ್ಪ, ಹೇಗಂದ್ರೆ ನಾವು ಮೇಜರ್ ಟಾಪಿಕ್ಕು, ಮೇಜರ್ ಸಬ್ಜೆಕ್ಟು, ಮೈನರ್ ಸಬ್ಜೆಕ್ಟು, ಹಾಗೆ ಕರೆಂಟ್ ಅಫೇರ್ಸ್, ಮ್ಯಾಥ್ಸ್, ಈ ಥರ ಡಿವೈಡ್ ಮಾಡ್ತೀವಿ. ಸೊ ಮೇಜರ್ ಅಂದಾಗ ಎಷ್ಟು, 8 ಗಂಟೆ ನೀವು ಓದ್ತೀರಾ ಅಂತ ಅನ್ಕೊಂಡು 8 ಗಂಟೆಯಲ್ಲಿ 4 ಗಂಟೆ ಆ ಮೇಜರ್ ಸಬ್ಜೆಕ್ಟಿಗೆ ಇಟ್ಕೋಬೇಕು. ಆಮೇಲೆ ನೆಕ್ಸ್ಟು ಮೈನರ್ ಸಬ್ಜೆಕ್ಟ್ ಅಂತ ಹೇಳ್ತೀವಿ ನಾವು. ಆ ಮೈನರ್ ಸಬ್ಜೆಕ್ಟ್ ಅಂದರೆ ಅದಕ್ಕೆ 2 to 3 hours ಇಟ್ಕೋಬೇಕು. ಆಮೇಲೆ ಕರೆಂಟ್ ಅಫೇರ್ಸು 1 or 2 hours, ಆಮೇಲೆ ಮ್ಯಾಥ್ಸ್ ಮಾಡಿದರೆ 1 hour. ಸೊ ಎಷ್ಟಾಯಿತು, 4, 3, 7, 7, 9, 10 hours ಆಯ್ತು, 10 hours ಆಯಿತು. ಇಷ್ಟಂತೂ ನೀವು ಓದಬೇಕಾಗತ್ತೆ, ಯಾಕಂದರೆ ಯು ಆರ್ ಕಾಂಪೀಟಿಂಗ್ ವಿತ್ ಓಲ್ಡರ್ ಗಾಯ್ಸ್, ದೇ ಆರ್ ಆಲ್ರೆಡಿ ಅಹೆಡ್ ಆಫ್ ಯು, ನಿಮ್ಗಿಂತ ಮುಂದಿದ್ದಾರೆ. ಅದಕ್ಕೋಸ್ಕರ ಓಡಬೇಕಾಗತ್ತೆ. ಯಾರು ಹಳಬರಿದ್ದೀರಾ, ನಾನು ಆಲ್ರೆಡಿ ಹೇಳಿದೆ ಸ್ವಾಟ್ ಅನಾಲಿಸಿಸ್ ಮಾಡಿ ಅದಕ್ಕೆ ತಕ್ಕಂಗೆ ಪ್ಲ್ಯಾನ್ ಮಾಡ್ಕೊಂಡು ಓದಿ. ಯಾಕಂದರೆ ಮಲ ಮತ್ತು ಆಮೆ ಕತೆ ನಮ್ಗೆ ಗೊತ್ತು, ಮಲ ನಮ್ಮ ಮುಂದೆ ಹೋಗಿ ಅಂದ್ಕೊಂಡು ಕೂತ್ಕೊಂಡ್ರೆ ಆಮೆ ಸ್ಲೋ ಆಗಿ ಬಂದ್ಬಿಟ್ಟು ನಿಮ್ಮನ್ನು ದಾಟಿ ಮುಂದೋಗಿ ಅವ್ರ ಗುರಿನ ಸೇರ್ಕೊಂಡ್ಬಿಡ್ತದೆ. ಅದಕ್ಕೆ ಎವ್ರಿ ಪಾಯಿಂಟ್ ಆಫ್ ಟೈಮ್ ಏನಿದೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಬಿ ಇನ್ ದ ಪ್ರೆಸೆಂಟ್ ಅಂತ ಹೇಳ್ತೀವಿ ನಾವು. ನಾವು ಒಂದು ಕಾಲದಲ್ಲಿ ಹಂಗಿದ್ದೆ, ಹಂಗಿಲ್ಲ ಇಲ್ಲ. ಆಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆ ಸ್ಪೆಷಾಲಿಟಿ ಏನು ಗೊತ್ತಾ, ಒಬ್ಬ ಯೂನಿವರ್ಸಿಟಿ ಟಾಪರ್ ಕೂಡ ಹಾಗೆ ಓದಬೇಕು, ಒಬ್ಬ ಫೇಲರ್ ಸ್ಟೂಡೆಂಟ್ ಕೂಡ ಹಾಗೆ ಓದಬೇಕು, ಹಾಗೆ ಒಬ್ಬ ಎವರೇಜ್ ಸ್ಟೂಡೆಂಟ್ ಕೂಡ ಸೇಮ್ ಓದಬೇಕು. ಎಲ್ಲರಿಗೂ ಒಂದು ಪ್ರಾಪರ್ ಆಗಿರುವಂಥ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂತ ಕರಿತೀನಿ, ಎಲ್ಲರಿಗೂ ಸಮಾನವಾದಂಥ ಅವಕಾಶವನ್ನು ಕೊಡುವಂಥ ಒಂದು ಸ್ಪರ್ಧೆ ಯಾವುದಂದರೆ ಈ ಸ್ಪರ್ಧಾತ್ಮಕ ಪರೀಕ್ಷೆ. ಆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆನ ಓದ್ಕೊಳ್ಳಿ, ಕ್ಲಿಯರ್ ಮಾಡಿ. ಓಕೆ, ಹಾಗಿದ್ರೆ ಹೇಗೆ ಓದಬೇಕು, ಒಂದು ದಿನಕ್ಕೆ ಟೈಮ್ ಟೇಬಲ್ ಅಂತ ಗೊತ್ತಾಯ್ತು ಅನ್ಕೋತೀನಿ. ಯಾರು ವರ್ಕಿಂಗ್ ಪೀಪಲ್ ಇದ್ದೀರಾ ನಿಮಗೋಸ್ಕರ, ಸೊ ವರ್ಕಿಂಗ್ ಪೀಪಲ್ ನಾರ್ಮಲ್ ಆಗಿ ನಿಮಗೆ ಹೇಗಂದ್ರೂ ಒಂದು 5 hours ಟೈಮ್ ಸಿಗುತ್ತೆ. ನೀವು ಬೆಳಗ್ಗೆ 9:00 ಈವ್ನಿಂಗ್ 6:00 ತನಕ ನೀವು ಕೆಲಸ ಮಾಡ್ತೀರಿ ಅಂತ ಅನ್ಕೊಳ್ಳಂತೆ, ಹೌದಾ? ಬೆಳಗ್ಗೆ 8 ಗಂಟೆಗೆ ಹೋಗ್ತೀರಾ ಆಫೀಸ್ಗೆ, ಸ್ವಲ್ಪ ಹೊರಡೆ ಹೋಗ್ಬೇಕು. ಸೊ ಅಲ್ಲಿಂದ 6 ಗಂಟೆಯಿಂದ ಬಂದು 7:30 ಆಗುತ್ತೆ ಅನ್ಕೊಂಡಂತೆ. ಈವ್ನಿಂಗ್ 8 to 12 hours 4 ಗಂಟೆ ಸಿಗುತ್ತೆ, 8 ಬೇಡ 8:30 ಅನ್ಕೊಂಡು ಊಟ ಗೀಟ ಮಾಡಿಬಿಟ್ಟು 3:30 ಬೆಳಗ್ಗೆ ಒಂದು 5 ಗಂಟೆಗೆ ಎದ್ದು 5 to 7:30 ಬೆಳಗ್ಗೆ 2:30 ಆಯ್ತು ಅಂದರೆ 5 to 6 ಗಂಟೆ ನಿಮ್ಗೆ ಆರಾಮ ಸಿಗುತ್ತೆ. ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ, ಏನು ಮಾಡಿ ನೀವು ಡಿವೈಡ್ ಮಾಡ್ಕೊಳ್ಳಿ. 3 ಗಂಟೆ ಒಂದು ಸಬ್ಜೆಕ್ಟಿಗೆ ಈವ್ನಿಂಗ್ ಓದ್ತಾರ ಅಥವಾ ಬೆಳಗ್ಗೆ ಓದ್ತಾರೆ ನಿಮ್ಗೆ ಬಿಟ್ಟಿದ್ದು, ಒಂದು ಕಂಟಿನ್ಯೂಸ್ ಸ್ಟ್ರೆಚ್ ಇರಲಿ. ಆಮೇಲೆ ಒಂದು ಮೈನಸ್ ಸಬ್ಜೆಕ್ಟ್ ಇಟ್ಕೊಳ್ಳಿ. ಕರೆಂಟ್ ಅಫೇರ್ಸ್ ಏನು ಮಾಡಿ, ನೀವು ಆಫೀಸಲ್ಲಿ ಹೋದಾಗಲೇ ಮೊಬೈಲಲ್ಲೇ ಓದ್ಕೊಂತ ಹೋಗ್ಬೇಡಿ, ಫೋಟೋ ಹೊಡ್ಕೊಳ್ಳಿ. ಇವತ್ತು ನಾ 8 chapters ಓದ್ಕೋಕ್ ಮ್ಯಾಗಜಿನ್ ರೆಫರ್ ಮಾಡ್ತಿದ್ದೀರಾ, ಯಾವುದೋ ವಿಜೇತನ, ಕೇರ, ಅರಿವನ ಯಾವುದೋ ಒಂದು ಮ್ಯಾಗಜಿನ್ ರೆಫರ್ ಮಾಡ್ತಿದ್ದೀರಾ, ಅಲ್ಲೇ ಮಾಡಿ. ಓಕೆ, ಇವತ್ತು ನಾನು ಎಷ್ಟು ಟೋಟಲ್ ಆಗಿ ಒಂದು 50 pages ಅಂತ ಅನ್ಕೊಂಡಂತೆ ಒಂದು ಮ್ಯಾಗ್ಝಿನ್. 5 pages ಇವತ್ತು 10 ದಿನಕ್ಕೆ ನಾವು ಮುಗಿಸ್ಬೇಕಂತ ಟಾರ್ಗೆಟ್ ಇದೆ. 5 pages ಇವತ್ತು ಮೊಬೈಲ್ ಫೋಟೋ ಹೊಡ್ಕೊಂಡು ಫೀಡ್ ಅಪ್ ಮಾಡ್ಕೊಂಡು ಹೋಗೋದು. ಟೈಮ್ ಸಿಕ್ಕಾಗ ಅಲ್ಲೇ ಆಫೀಸಲ್ಲಿ ಓದ್ಕೊಳ್ಳೋದು. ಕರೆಂಟ್ ಅಫೇರ್ಸ್ ಅಲ್ಲಿ ಕವರ್ ಆಯಿತು. ಓಕೆ, ಹಾಗೆ ಮೇಜರು ಮತ್ತು ಮೈನರ್ ಸಬ್ಜೆಕ್ಟ್ಗಳು ಕವರ್ ಆಯಿತು. ಮೇಜರ್ ಮತ್ತು ಮೈನರು ನಿಮಗೆ ಬಹಳ ಜನಕ್ಕೆ ಕನ್ಫ್ಯೂಸ್ ಆಗಿರ್ಬೋದು, ಇನ್ನೊಂದು ಸಲ ಹೇಳ್ತೀನಿ ಕೇಳಿ. ಮೇಜರ್ ಸಬ್ಜೆಕ್ಟ್ ಅಂದರೆ ಸ್ವಲ್ಪ ಕಾನ್ಸೆಪ್ಚುವಲ್ ಇರುವಂಥದ್ದು, ಬಹಳ ಡೆಪ್ತ್ ಆಗಿರುವಂಥ ಒಂದು ಕಾನ್ಸೆಪ್ಟ್ಗಳು, ಟಾಪಿಕ್ಗಳು ಇರುವಂಥದ್ದು, ಫಾರ್ ಎಕ್ಸಾಂಪಲ್ ಜಿಯೋಗ್ರಫಿ. ಓಕೆ, ಮೈನರ್ ಟಾಪಿಕ್ ಅಂದರೆ ಏನು, ಅದರೊಳಗಡೆ ಸಲ್ಲಿಸನ್ನದಂಥ ಟಾಪಿಕ್ ಇರ್ತಾವೆ. ಐಸಿ ಫಾರ್ ಎಕ್ಸಾಂಪಲ್ ಸಂವಿಧಾನ, ಸಂವಿಧಾನ ಈಸಿ ಇದೆ. ಹಿಸ್ಟ್ರಿ ಯಾಕೆ ತಗೋತೀನಿ ಅಂದರೆ, ಹಿಸ್ಟ್ರಿ ಅದರೊಳಗೆ ಏನು ನಿಮಗೆ ಕಾನ್ಸೆಪ್ಟ್ ಓದಿ ಹೊಸದಲ್ಲ, ಓನ್ಲಿ ನೆನಪಿಟ್ಕೊಳ್ಳೋದಷ್ಟೇ, ಅಲ್ಲಿ ಅರ್ಥ ಮಾಡ್ಕೋಬೇಕು, ಸ್ವಲ್ಪ ತಲೆ ಖರ್ಚಾಗತ್ತೆ, ಹಾಗಿಲ್ಲ. ಬಟ್ ಜಿಯೋಗ್ರಫಿ, ಎಕನಾಮಿಕ್ಸು, ಸೈನ್ಸು, ನಾ ಇದನ್ನು ಮೇಜರ್ ಅಂತ ಕನ್ಸಿಡರ್ ಮಾಡ್ತೀನಿ. ಹಿಸ್ಟ್ರಿ ಮತ್ತು ಐಸಿ ಇದನ್ನು ಬೇರೆ ಮೀನ್ ಅಥವಾ ಅಂದರೆ ಮೈನರ್ ಟಾಪಿಕ್ಸ್ ಅಥವಾ ಮೈನರ್ ಸಬ್ಜೆಕ್ಟ್ಗಳಂತ ಕನ್ಸಿಡರ್ ಮಾಡ್ತೀನಿ. ಮ್ಯಾಥ್ಸ್ ಆಮೇಲೆ ಕರೆಂಟ್ ಅಫೇರ್ಸ್ ಮತ್ತು ಆಲ್ರೆಡಿ ಮತ್ತು ಸಪ್ರೇಟ್ ಟೈಮ್ ಕೊಟ್ಟಿದ್ದೀವಿ, ಆ ರೀತಿ ಓದ್ಕೋಬೇಕು. ಇದು ಓದುವಂಥ ರೀತಿ, ಎಲ್ರಿಗೂ ಗೊತ್ತಾಯ್ತು ಅನ್ಕೋತೀನಿ. ಹಾಗೆ ನಿಮ್ಗೆಲ್ಲರಿಗೂ ಕೂಡ ನಾವು ಹೇಳಬೇಕಾಗಿದ್ದು ಏನಂದರೆ, ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ನಮ್ಮದೊಂದು ಟೆಲಿಗ್ರಾಮ್ ಚಾನಲ್ ಇದೆ, ತ್ರಿನೇತ್ರ ಅಂತ. ಸೊ ಆ ತ್ರಿನೇತ್ರ ಏನಿದೆ, ತ್ರಿನೇತ್ರದ ಬಗ್ಗೆ ಹೇಳಬೇಕಂದ್ರೆ, ನಾವು ರೀಸೆಂಟಾಗಿ ಒಂದು PCಗೋಸ್ಕರ ಸಪ್ರೇಟ್ ಬ್ಯಾಚ್ ಶುರು ಮಾಡಿದ್ದೀವಿ. ಅಗದಿ ಬೇರ್ ಮಿನಿಮಮ್ ಅಮೌಂಟಲ್ಲಿ ಎಲ್ರಿಗೂ ಏನು ಟೋಟಲ್ ಆಗಿ ಒಂದು ಒಳ್ಳೆ ರೀತಿಯಿಂದ ಸರ್ವಿಸ್ ಕೊಡಬೇಕು, ಆಮೇಲೆ ಒಳ್ಳೆ ರೀತಿಯಂತ ಒಂದು ಎಜುಕೇಶನ್ ಮೆಟೀರಿಯಲ್ ಕೊಡಬೇಕು ಅಂತ ನಾವು ಅನ್ಕೊಂಡು ನಾ ಸ್ಟಾರ್ಟ್ ಮಾಡಿರುವಂಥದ್ದು. ಅದು ನಿಮಗೆ ತ್ರಿನೇತ್ರ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ, ಅದನ್ನೊಂದು ಸಲ ಅಬ್ಸರ್ವೇಷನ್ ಮಾಡಿ ನಾವಲ್ಲಿ ನಿಮಗೆ ಕಂಟೆಂಟ್ ಕೊಡ್ತೀವಿ, ಡೇ ಟು ಡೇ ಟಾರ್ಗೆಟ್ ಕೊಡ್ತೀವಿ, ಏನೆಲ್ಲ ಓದಬೇಕು, ಹೇಗೆ ಓದಬೇಕು, ಆಮೇಲೆ ಅದಕ್ಕೆ ತಕ್ಕಂಗೆ ನಾವು ನೋಟ್ಸ್ ಕೊಡೋದಾಗಿರ್ಬೋದು, ಆಮೇಲೆ ತಕ್ಕಂಗೆ ವೀಕೆಂಡಲ್ಲಿ ಒಂದು ಎಕ್ಸಾಮ್ಸ್ ಇರ್ತದೆ.
ಸೊ ಎಕ್ಸಾಮ್ ಬೇಸ್ ಮೇಲೆ ನಿಮ್ಮ ಒಂದು ಸರಿನಾ ತಪ್ಪಾ ನೀವೆಲ್ಲಿದ್ದೀರಾ, ನಿಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನೀವು ಎಲ್ಲಿದ್ದೀರಾ ಅದ್ರ ಬಗ್ಗೆ ನೋಡೋದಾಗಿರ್ಬೋದು. ಹಾಗೆ ನಾವು ಕಂಟಿನ್ಯೂಸ್ ಆಗಿ ನಿಮ್ಮನ್ನ ಮಾನಿಟರ್

0: ಮಾಡ್ತಾ ಇರ್ತೀವಿ. ಯಾವಾಗಲೂ ಕೂಡ ಅಟ್ ಸರ್ಟಿನ್ ಪಾಯಿಂಟ್ ಆಫ್ ಟೈಮಲ್ಲಿ ಏನಿಸುತ್ತೆ, ನಮ್ಮನ್ನ ಯಾರಾದರೂ ನೋಡ್ತಿದಾರ, ನಮ್ಮ ಬಗ್ಗೆ ಕೇರ್ ಮಾಡ್ತಾ ಇದ್ದಾರ, ನಾವು ತಪ್ಪು ಮಾಡಿದ್ರೆ ನಮ್ಮನ್ನು ತಿದ್ದವರು ಇದ್ದಾರ. ಹಾಗೆ ಒಂದು ಸ್ವಲ್ಪ ಯಾರೋ ಒಬ್ಬ ಪರ್ಸನ್, ಎಲ್ರಿಗೂ ಹೊಸಬರಾಗಿರ್ಬೋದು ಹಳಬರಾಗಿರ್ಬೋದು ಯಾರಿಗೇ ಆಗಲಿ, ನಮ್ಮ ಬಗ್ಗೆ ಯಾರಾದರೂ ಗಮನಿಸ್ತಾ ಇದ್ದಾರೆ ಅಂದರೆ ನಾವು ಸ್ವಲ್ಪ ಹೆವಿ ಆಕ್ಟಿವ್ ಆಗಿ ಕೆಲಸ ಮಾಡ್ತೀವಿ. ಅದಕ್ಕೋಸ್ಕರ ಇರುವಂಥದ್ದು ಅದಕ್ಕೆ ನಾ ಇಟ್ಟಿರೋದು ತ್ರಿನೇತ್ರ ಅಂತ. ಹೌದಾ, ತ್ರಿನೇತ್ರ ಅಂದ್ರೆ ಏನು? ಶಿವನ ಮೂರನೇ ಕಣ್ಣು. ಓಕೆ, ಹಾಗೆ ಅಲ್ಲೇನು ಟೋಟಲ್ ಆಗಿ ಅಲ್ಲಿರುವಂತ ಅಂಶಗಳನ್ನ ಇರುವಂತದ್ದು ಹೆಂಗಂದ್ರೆ ಕಂಟೆಂಟ್ ಆ ರೀತಿಯಾಗಿ ಇರ್ತದೆ. ನಿಮಗೆ ಆ ಒಂದು ತ್ರಿನೇತ್ರ ಟ್ರೈನಿಂಗ್ ಚಾನಲ್ ನೋಡ್ಕೊಳ್ಳಿ, ಇದನ್ನ ನೀವು ನೋಡ್ಬೇಕಾದ್ರೆ. ಸೊ ಇದನ್ನೆಲ್ಲ ಗಮನಿಸಿದಾಗ ನಿಮಗೆ ಏನು ಓದ್ಬೇಕು ಅನ್ನೋದನ್ನ ಪ್ರಾಪರ್ ಸ್ವಲ್ಪ ಅರ್ಥ ಆಯ್ತು ಅನ್ಕೋತೀನಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ತ್ರಿನೇತ್ರ ಟ್ರೈನಿಂಗ್ ಚಾನಲ್ ಜಾಯ್ನ್ ಆಗಿ ಎಲ್ಲ ನಿಮಗೆ ಇನ್ಫಾರ್ಮೇಶನ್ ಎಲ್ಲ ಕೊಡ್ತೀವಿ. ಹಾಗೆ ಈ ಒಂದು FM ಅಲ್ಲಿ ನಮಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರಗೂರು ಜನಧನಿ ಏನೊಂದು FM ಕೇಂದ್ರ ಇದೆ ಅವರಿಗೆ ಧನ್ಯವಾದ ತಿಳಿಸ್ತೀನಿ. ಹಾಗೆ ಪ್ರತಿಯೊಬ್ಬರು ಕೂಡ ಈ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಏನಿದೆ ಸಮಾನವಾದಂತ ಅವಕಾಶವನ್ನ ಪಡಿತೀರಾ. ಒಂದು ಸರ್ಕಾರಿ ಹುದ್ದೆ ಒಬ್ಬ ಬಡವನ ಅಥವಾ ಒಬ್ಬ ಮನುಷ್ಯನ ಮೂರು ಪೀಳಿಗೆಗೆ ಅನ್ನ ಹಾಕ್ತದಂತೆ. ಸೊ ಆ ಮೂರು ಪೀಳಿಗೆಗೆ ಅನ್ನ ಹಾಕೋದಕ್ಕೆ ನೀವು ರೆಡಿ ಇದ್ದೀರಾ ಅಂತ ಅನ್ಕೋತೀನಿ. ಓಕೆ, ಯಾರೆಲ್ಲ ರೆಡಿ ಇದ್ದೀರಾ ಬನ್ನಿ, ಜೊತೆಯಾಗೋಣ, ಜೊತೆಯಾಗ್ಬಿಟ್ಟು ಸರ್ಕಾರಿ ಹುದ್ದೆ ಪಡೆಯೋಣ, ಸರ್ಕಾರಿ ಹುದ್ದೆ ಜೊತೆಗೆ ಜವಾಬ್ದಾರಿ ಇರುವಂತ ಒಂದು ಏನೋ ಸಮಾಜವನ್ನು ನಿರ್ಮಾಣ ಮಾಡೋಣ. ಓಕೆ, ಹಾಗೆ ಪ್ರತಿಯೊಬ್ಬರು ಕೂಡ ಎಲ್ರಿಗೂ ಇದೊಂದು ಲಾಸ್ಟ್ ಕಿವಿ ಮಾತು ಅನ್ಕೋತೀನಿ ಅಂತೆ. ನೀವು ಬಡವರಾಗಿದ್ದೀರಾ, ಮಿಡಲ್ ಕ್ಲಾಸ್ ಅಲ್ಲಿ ಇದ್ದೀರಾ, ಅಥವಾ ರಿಚ್ ಇದ್ದೀರಾ, ಏನು ಮ್ಯಾಟರ್ ಆಗಲ್ಲ. ನೀವು ದಡ್ರ ಇದ್ದೀರಾ, ಒಬ್ಬ ಎವರೇಜ್ ಸ್ಟೂಡೆಂಟ್ ಇದ್ದೀರಾ, ಅಥವಾ ಬ್ರಿಲಿಯಂಟ್ ಇದ್ದೀರಾ, ಅದು ಕೂಡ ಮ್ಯಾಟರ್ ಆಗಲ್ಲ. ನಮ್ಮ ಒಂದು ವಿದ್ಯಾರ್ಥಿಗಳಿಗೆ ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಏನಪ್ಪ ಅಂದ್ರೆ ನಿನ್ನ ಲೈಫ್ ಅಲ್ಲಿ ನಿಮ್ಮ ಅಪ್ಪ ಅಮ್ಮಗೋಸ್ಕರ ನೀ ಇಷ್ಟು ದಿನ ಒಂದು ವಾವ್ ಫ್ಯಾಕ್ಟರ್ ಅಂದ್ರೆ ಏನಪ್ಪ, ನನ್ನ ಮಗ ಹಿಂಗ್ ಮಾಡ್ದ ಅಂತ ಹೆಮ್ಮೆ ಪಡುವಂಥದ್ದು. ಏನೋ ನಾವು SLC ಟಾಪರ್ ಬರೋದಾಗಿರ್ಬೋದು, PUC ಟಾಪರ್ ಬರೋದಾಗಿರ್ಬೋದು, ಅಥವಾ ಯೂನಿವರ್ಸಿಟಿ ಟಾಪರ್ ಬರೋದಾಗಿರ್ಬೋದು. ಯೂನಿವರ್ಸಿಟಿ ಟಾಪರ್ ಒಬ್ಬನೇ ಆಗ್ತಾನೆ, ಹೌದಾ? ಹಾಗೆ ಕಾಲೇಜ್ ಟಾಪರು ಒಬ್ಬನೇ ಆಗ್ತಾನೆ, ಡಿಸ್ಟ್ರಿಕ್ಟ್ ಟಾಪರು ಒಬ್ಬನೇ ಆಗ್ತಾನೆ, SLC ಟಾಪರು ಒಬ್ಬನೇ ಆಗ್ತಾನೆ, PUC ಟಾಪರು ಒಬ್ಬನೇ ಆಗ್ತಾನೆ. ಆದ್ರೆ ಈ ಸರ್ಕಾರಿ ಹುದ್ದೆಯ ಒಂದು ಕವರ್ ಏನಿದೆ, ಆ ಒಂದು ಕವರ್ ಬಂತಂದ್ರೆ ಅದು ನಿಮ್ಮ ಅಪ್ಪ ಅಮ್ಮನಿಗೆ ಕೊಡುವಂತ ನೀವು ಅತಿ ದೊಡ್ಡದಾದಂತ ಒಂದು ಅವಾರ್ಡ್. ಅದಕ್ಕೋಸ್ಕರ ಪ್ರಯತ್ನ ಪಡಿ, ಪ್ರಯತ್ನ ಪಟ್ರೆ ಸಿಕ್ಕೇ ಸಿಗತ್ತೆ. ಯಾವಾಗಲೂ ಒಂದು ಗಿಲ್ಟ್ ಇಟ್ಕೊಳಕ್ ಹೋಗಿ ಮೈಂಡ್ ಅಲ್ಲಿ, ನಾ ಇನ್ನೊಂದ್ ಸ್ವಲ್ಪ ಓದಿದ್ರೆ ನಂದು ಆಗ್ಬಿಡ್ತಿತ್ತೇನೋ ಜಾಬು, ಇನ್ನೊಂದ್ ಸ್ವಲ್ಪ ನಾ ಪ್ರಯತ್ನ ಪಟ್ಟಿದ್ರೆ ನಂದು ಏನೋ ಒಂದು ನನ್ನ ಜೀವನ ಬೇರೆ ಇರ್ತಿತ್ತೇನೋ. ಈ ಒಂದು ಗಿಲ್ಟ್ ಏನಾದ್ರು ನಿಮ್ ಲೈಫಲ್ಲಿ ಬಂದ್ರೆ ನಿಮ್ಮನ್ನ ನೀವು ಕ್ಷಮಿಸ್ಕೊಳಕ್ ಆಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಓದಿ, ಪ್ರಯತ್ನ ಪಡಿ, ಎಕ್ಸಾಮ್ಸ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ, ಎಕ್ಸಾಮ್ಗಳನ್ನ ನೋಡಿ ಹೇಗಿದೆ. ನಿಮ್ಮ ಒಂದು ಪ್ರಯತ್ನ ನಿರಂತರವಾಗಿರಲಿ, ನಿಯತ್ತಾಗಿರಲಿ, ಹಾಗೆ ನಿಯಮಿತವಾಗಿರಲಿ, ಆಗ ನಿಮ್ಮ ಒಂದು ಈ ಸರ್ಕಾರಿ ಹುದ್ದೆ ಕನಸು ಆರಾಮಾಗಿ ನನಸಾಗ್ತದೆ. ತೀತ ಹಾಗಿದ್ರೆ ಎಲ್ರಿಗೂ ನನಸಾಗಿ ಈ ಒಂದು ಎಕ್ಸಾಮ್ ಸಲುವಾಗಿ ಏನೆಲ್ಲ ಇದೆ ಅಂಶಗಳು ಆಲ್ ದ ಬೆಸ್ಟ್ ಹೇಳ್ತೀನಿ. ಹಾಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ಸರಗೂರು ಜನಧ್ವನಿ FM ಕೇಂದ್ರಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಎಲ್ರಿಗೂ. ಬಾಯ್ ಬಾಯ್.
1: ಸಾಮಾನ್ಯ ಜ್ಞಾನ ಸಾಧನೆಗೆ ದಾರಿ ತೋರುವ, ಮಾರ್ಗದರ್ಶನ ನೀಡುವ, ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಪ್ರಚಲಿತ ವಿದ್ಯಮಾನಗಳು, ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ, ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
2: ಕೇಳುಗರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವುದು ಹಾಗೂ ಮುಂಬರುವ ಹುದ್ದೆಗಳ ಅಧಿಸೂಚನೆಗಳ ಬಗ್ಗೆ ಮಾಹಿತಿ ಕುರಿತು ಬೆಂಗಳೂರು ತ್ರಿನೇತ್ರ ಟೆಲಿಗ್ರಾಮ್ನ ನಿರ್ವಾಹಕರು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯ ತರಬೇತುದಾರರಾದ ಶ್ರೀಯುತ ಶಿವಕುಮಾರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು.
3: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು, ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.

0: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ. ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
1: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
2: ಹೌದಾ? ಯಾವ ವೆಬ್ಸೈಟ್ನಿಂದ?
1: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
2: ರಿವ್ಯೂ ನೋಡಿದೀಯಾ?
1: ಇಲ್ಲ.
2: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡ್ಬೇಕು ತಾನೆ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ. ಸರ್ಕಾರದ ಸಲಹೆಗಳು, ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930. ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ. ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ, ನಮಸ್ಕಾರ, ಧನ್ಯವಾದಗಳು.
3: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೆಯ ಮೊದಲ ಪಾಠಶಾಲೆ ಗಿರಿಜನರ ಸಂಸ್ಕೃತಿ ಸಂಪ್ರದಾಯವನ್ನು ಮುಂದಿನ ಪೀಳಿಗೆಗೆ ಕಲಿಸುವುದರ ಕುರಿತು HDKOTE ತಾಲೂಕಿನ ಜಾಗನಕೋಟೆ ಆಡಿಯ ಶ್ರೀಮತಿ ಪುಟ್ಟಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
4: ಮನೆಯೇ ಮೊದಲ ಪಾಠಶಾಲೆ,
1: ಜನನಿ ತಾನೇ ಮೊದಲ ಗುರುವು.
4: ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
1: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
4: ಗುರುಗಳ ಮಾರ್ಗದರ್ಶನ,
1: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
4: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
1: ಮನೆಯೇ ಮೊದಲ ಪಾಠಶಾಲೆ.
4: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
1: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
4: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ಆತ್ಮೀಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನಂತೆ ತಮ್ಮೆಲ್ಲರಿಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರುವು ಎಂಬಂತೆ ಮಗುವಿನ ಅಕ್ಷರಾಭ್ಯಾಸ ಮನೆಯಿಂದಲೇ ಆರಂಭವಾಗುತ್ತದೆ. ಮಗುವಿನ ಉತ್ತಮವಾದ ಭವಿಷ್ಯಕ್ಕೆ ಮನೆಯಲ್ಲಿ ದೊರೆತ ಪ್ರಾಥಮಿಕ ಸಂಸ್ಕಾರವೇ ಬುನಾದಿಯಾಗಬೇಕು. ಹಾಗೆಯೇ ಮಕ್ಕಳ ಬೆಳವಣಿಗೆ ಮೇಲೆ ಗಮನ ಹರಿಸುವುದು ಪೋಷಕರ ಕರ್ತವ್ಯ. ಮಕ್ಕಳು ಬೆಳೆಯುವ ಸಸಿಯಂತೆ ಉತ್ತಮವಾದ ಪೋಷಣೆಯ ಜೊತೆಗೆ ಒಳ್ಳೆಯ ಹಾಗೂ ಕೆಟ್ಟ ವಿಷಯಗಳ ಬಗ್ಗೆ ಅರಿವು ಮೂಡಿಸುವುದು ತುಂಬಾ ಮುಖ್ಯ. ಹಾಗೆಯೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗಿರಿಜನರ ಸಂಸ್ಕೃತಿ ಸಂಪ್ರದಾಯವನ್ನ ಮಕ್ಕಳಿಗೆ ಹೇಗೆ ಕಲಿಸುವುದು ಎಂಬ ವಿಚಾರವಾಗಿ ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಜಾಗನಕೋಟೆ ಹಾಡಿಯ ಶ್ರೀಮತಿ ಪುಟ್ಟಿರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಅವರಿಂದಲೇ ಒಂದಿಷ್ಟು ವಿಚಾರವನ್ನ ತಿಳಿಯೋಣ. ಅಮ್ಮ, ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
5: ನಮಸ್ಕಾರ
0: ಅಮ್ಮ. ಮೊದಲಿಗೆ ನಿಮ್ಮ ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡಿಕೊಡಿ.
5: ನಮ್ಮ ಹೆಸರು ನಸ್ಕಿ ಅಂತ, ಊರ ಹೆಸರು ಜಾಗನಕೋಟೆ ಹಾಡಿ. ನಾವು ಫಸ್ಟು ಜನಧ್ವನಿ ರೇಡಿಯಲ್ಲಿ ನಾವು ಮಾತಾಡಿದ್ದು. ಜನ ರೇಡಿ ಅಂದರೆ ಭಾಳ ಇಷ್ಟ ನಮಗೆ.

0: ಹೌದಾ? ಹೌದು, ಬಹಳ ಸಂತೋಷ ಅಮ್ಮ, ನಿಮ್ಮನ್ನ ಮಾತಾಡಿಸಿ ತುಂಬ ಖುಷಿ ಆಯಿತು. ಅಮ್ಮ, ನಿಮ್ಮ ಸಂಸ್ಕೃತಿ ಸಂಪ್ರದಾಯಗಳ ಬಗ್ಗೆ ಮಾತಾಡೋಣ. ಅಂದರೆ ನೀವು ನಿಮ್ಮ ಊರಿನಲ್ಲಿ ಮಾಡುವಂತಹ, ನಿಮ್ಮ ಆಡಿಯಲ್ಲಿ ಮಾಡುವಂತಹ ದೊಡ್ಡ ಹಬ್ಬ ಅಂದರೆ ಯಾವುದು?
1: ನಮ್ಮದು ಯುಗಾದಿ, ಯುಗಾದಿ ಹಬ್ಬ. ಮತ್ತು ನಮ್ಮ ಗ್ರಾಮಕ್ಕೆ ಒಂದು ದೇವಾಲಯ ಇದೆ, ಜಾತ್ರೆ, ಬಾಕಲವಾಡಿ ಮಾರಮ್ಮ ಜಾತ್ರೆ, ಬಸವೇಶ್ವರಂದು.
0: ಹೌದಾ? ಅದು ಹೆಂಗೆ ಮಾಡ್ತೀರಾ ಪೂಜೆ?
1: ಅದು ಕಾಡಲ್ಲೇ ಇರ್ತದೆ ಮೇಡಮ್.

0: ರಾತ್ರಿಗೆ ಹೋಗಿ ಅಲ್ಲೇ ಇರ್ಬೇಕು.
1: ಹೌದಾ?
0: ಅಲ್ಲಿ ಎರಡು ಮೂರು ಭಾಗ ಸೇರ್ಕೊಂಡಿದ್ದಾರೆ ಮೇಡಮ್. ಒಂದು ರೈತರ ಕುಟುಂಬ, ಒಂದು ಜೇನು ಕುರುಬ, ಒಂದು ಬೆಟ್ಟ ಕುರುಬ. ಆ ದೇವರಿಗೆ ಸೇರಿರೋರು. ಆಗ ರೈತರು ಹೋದ್ರೆ ಅವ್ರ ಪರವಾಗಿ ಅವ್ರು ಮಾಡ್ತಾರೆ, ಅವ್ರ ಬಸವೇಶ್ವರನ್ಗೆ. ನಮ್ದು ಒಂದು ಬೆಳ್ಳೂರಮ್ಮ ಅಂತ ಒಂದಿದೆ, ಅದು ಜೇನು ಕುರುಬರ್ದು. ಆಗ ಮಾರಮ್ಮ ಅಂತ ಒಂದಿದೆ, ಅದು ನಮ್ಮ ಬೆಟ್ಟ ಕುರುಬರ್ದು. ಜಾಗನ ಕೊಟ್ಟಾಡಿ ಸೇರಿರೋದು. ಬೆಳ್ಳೂರಮ್ಮ ಸೇರಿರೋದು ಮಳ್ದಾಡಿಗೆ, ಜೆ ಕೆ ಅವ್ರಿಗೆ.
1: ಹೌದಾ?
0: ಆ ದೇವ್ರು ಅಲ್ಲಿದೆ, ಮೂರು ದೇವ್ರು ಅಲ್ಲೇ ಇರೋದು, ವಾಸ ಮಾಡ್ತದೆ ಕಾಡಲ್ಲೇ. ಅದೇ
1: ಪೂಜೆ ಪುನಸ್ಕಾರ
0: ಪೂಜೆ ಎಲ್ಲ ಆಯ್ತದೆ, ಕೊಂಡೆ ಜಾತ್ರೆ ಎಲ್ಲ ಆಯ್ತದೆ.
1: ಹೆಂಗ್ ನಡೆಯುತ್ತೆ
0: ಅದು? ಅದರಿಂದ ನಾವು ಹೋಗಿ ಸೋಮವಾರ ರಾತ್ರಿಗೆ ಹೋಗಿ ಅಲ್ಲಿ ಮನೆ ಕಬೇಕು.
1: ಹೌದಾ?
0: ಹೋಗಿ ಮನೆ ಕಂಡು ಅಲ್ಲಿ ಕೊಂಡಕ್ಕೆ ಈ ಬನ್ನಿ ಮರ ಎಲ್ಲ ತರಿತಾರೆ, ಜೇನು ಕುರುಬರು ತರಿಯೋದು. ಅದು ಜೆ ಕೆ ಅವರು ತರಿದ್ರೆ ನಾವು ಎಲ್ಲ ಸೇರಿ ತಂದು ಕೊಂಡಕ್ಕೆ, ನಮ್ಮ ಅವ್ರವೇ ನಾವೇ ಸೇರಿ ಕೊಂಡಕ್ಕೆ ಬೆಂಕಿ ಹಾಕೋದು, ಜೋಡಿಸಿ ಕೊಂಡಗಳಲ್ಲಿ ಜೋಡಿಸಿ. ಆಗ ಏಳು ವಾದ ಕಟ್ತಾರೆ, ಜೇನು ಕುರುಬರಿಗೆ ಒಂದು, ಬೆಟ್ಟ ಕುರುಬರಿಗೆ ಒಂದು ವಾದ. ಅವರು ನಾವು ನಮ್ಮ ದೇವ್ರಿಗೆ ಕೊಂಡದ ಮಾರಮ್ಮನ್ಗೆ ಬಲಭಾಗದಲ್ಲಿ ಹೋಯ್ತಾರೆ, ಮುಂಗಂಡದ್ದು ಬೆಂಕಿ ನಮ್ಮನೆ ದೇವ್ರಿಗೆ, ಹಿಂಗಂಡದ್ದು ಬೆಂಕಿ ಅವ್ರಿಗೆ ಜೇನು ಕುರುಬರಿಗೆ. ಆಗ ಇವರು ಬಲಭಾಗಕ್ಕೆ ಹೋದ್ರೆ ಅವ್ರು ಎಡಭಾಗ ಬರ್ತಾರೆ. ಅದೊಂದು ಸಂಪ್ರದಾಯಲ್ಲಿ ಒಂದು ಮೂರು ಸುತ್ತು ಅವ್ರು ಬಾಳಿಸ್ತಾರೆ, ಇವರು ಒಂದು ಮೂರು ಸುತ್ತು ಬಾಳಿಸಿ ಅದಕ್ಕೆ ಅವರು ಹಿಂಗೊಂಡಕ್ಕೆ ಬೆಂಕಿ ಹಾಕ್ತಾರೆ, ಇವರು ಮುಂಗೊಂಡಕ್ಕೆ ಅವಾದನ ಕಚ್ಚಿ ಹಾಕ್ತಾರೆ, ಸರಣ್ ಮಾಡ್ಬಿಟ್ಟು ಪೂಜೆ ಎಲ್ಲ ಆದ್ಮೇಲೆ. ಆಗ ಕೊಂಡ ಬೇಯಿಸಿ ಆ ಬೂದಿ ಎಲ್ಲ ಇದು ಕೊಂಗ ಇರ್ತದಲ್ಲ ಅದರೆಲ್ಲ ಬೀಸಿ ಕೆಂಡ ಮಾಡಿ ಆಗ ಆಲರ್ಬಿಗೆ ಬರ್ತಾರೆ ಕೆರೆಯಿಂದ. ಅಲ್ಲಿ ಒಂದು ಸಾಮೈನ್ ಕಟ್ಟೆ ಅಂತ ಒಂದು, ಅದೇ ಅಲ್ಲಿ ಹುಲಿಕೆರೆ ಅಂತ ಅದೇ ಒಂದು, ಅಲ್ಲಿಗೆ ಆಲರ್ಬಿಗೆ ಬರ್ತಾರೆ ದೇವ್ರು. ಎಲ್ಲ ದೇವರು ಎಲ್ಲ ನಮ್ಮ ಜನರು ಗಿರಿಜನ ಎಲ್ಲ ದೋಳು ಕುರುಳು ಎಲ್ಲ ತಕ್ಕೊಂಡು ಬಾರಿಸ್ಕೊಂಡು ಅಲ್ಲಿ ಆಲರ್ಬಿ ತಕ್ಕೊಂಡು ಹೋಯ್ತಾರೆ ಕೊಂಡಾಯಕ್ಕೆ. ಕೊಂಡಾದ್ಮೇಲೆ ಒಂದು ರಾತ್ರಿಗೆ ಸೋಮವಾರ ರಾತ್ರಿ ಹೋಗಾಗೆ ಮಡ ಬೇಯಿಸಿರ್ತಾರೆ, ನಮಗೊಂದು ಮಡ ಅವ್ರಿಗೊಂದು ಮಡ, ರೈತರೇ ಬೇಯಿಸಿ ಪಾಟಿ ಮಡಕೆಯಲ್ಲಿ ಅಕ್ಕಿ ಹಾಕೋದು, ಅದಕ್ಕೆ ಒಂದು ತೆರೆ ಕಟ್ಟಿ ಅನ್ನನ ಬೇಯಿಸ್ತಾರೆ ರೈತರು. ಬೇಯಿಸಿ ದೇವರು ಹಿಂಭಾಗದಲ್ಲಿ ಹಿಂಭಾಗದಲ್ಲಿ ಎರಡು ಮಡಿಕೆನ, ಅವ್ರಿಗೊಂದು ಜೇನು ಕುರುಬರಿಗೊಂದು ಮಡಿಕೆ ನಮಗೊಂದು, ಅದನ್ನ ಮಡೆ ಅಂತೀವಿ ನಾವು. ಆ ದೇವಾಲಯದಲ್ಲಿ ಮಡೆ ಬೇಯಿಸಿ ಮೊದಲನೇ ಅಡುಗೆ ಆಗಕ್ಕೆ ಮುಂಚೆ ಮಡೆ ಬೇಯಿಸ್ಬಿಡ್ತಾರೆ.
1: ಹೌದಾ?
0: ಅದು ದೇವ್ರದ್ದು. ಅದು ಈ ಪರ್ಸಕ್ಕೆ ಮಾಡೋದು ಬೇರೆ, ಸಪ್ರ ಹಾಕಿ ನಮ್ಮ ದೇವಸ್ಥಾನ ಒಳಕ್ಕೆ ಮಡೆ ಬೇಯಿಸೋದು ಬೇರೆ, ಅದು ಎರಡು ಮಡಿಕೆ, ಅವ್ರಿಗೊಂದು ಮಡಿಕೆ ನಮಗೊಂದು. ಆಗ ಮಡೆ ಎಳೆಯ ಗಂಟ ಅವರು ಪೂಜೆ ಎಲ್ಲ ಪುಷ್ಕರ ಎಲ್ಲ ಮಾಡಿ ಕೊಂಡ ಆದ್ಮೇಲೆ ಅಲ್ಲಿ ಮನ್ಗಿರ್ಬೇಕು. ಮನ್ಗಿದ್ದು ಮಾರನೇ ದಿನ ಆ ಮಡಿಕೆನ ಗಂಗ್ ಪೂಜೆ ಎಲ್ಲ ಮಾಡಿ ಆ ಮಡೆನೂ ಯಾವುದು ಮೊದಲನೇ ಮಡೆ ನಮ್ಗೆ ಕೊಡ್ತಾರೆ, ಹಿಂಭಾಗ ಮಡೆ ಅವ್ರು ಕೊಡ್ತಾರೆ ಜೇನು ಕುರುಬರಿಗೆ. ಎರಡು ಸ್ಥಾನ ಮೂರು ಸ್ಥಾನದವರು ಆ ಬಾಕ್ಲಾಡಿ ದೇವಸ್ಥಾನದಲ್ಲಿ ಸೇರ್ಕೊಂಡಿರೋದು, ಒಂದು ಬಸವೇಶ್ವರ ರೈತರ ಪೂಜೆ ನಡೀತದೆ. ಆಗ ಮಡೆ ಎಲ್ಲ ಎಳೆದು ಬುಧವಾರ ಇಲ್ಲಿಗೆ ಬರ್ತಾರೆ ಆಡಿಗೆ. ಆಡಿಗೆ ತಂದು ಆ ಮಡೆನ ಅಲ್ಲಿ ಕಾಯಿ ಎಲ್ಲ ಹೊಡಿತಾರಲ್ಲ ಅದೆಲ್ಲ ಹಾಯ್ಕೊಂಡು ಮಡಗಿಸ್ತಾರೆ, ಅದನ್ನು ಆ ಮಡೆಯಲ್ಲಿ ಅನ್ನ ಬೇಯಿಸ್ತಾರಲ್ಲ ಮೇಡಮ್, ಅದನ್ನು ಎಲ್ಲರ ಮನೆಗೆ ಆ ಕಾಯಿ ಸೂರು ಆ ಮಡೆಯನ್ನ ಅನ್ನನ ಸ್ವಲ್ಪ ಸ್ವಲ್ಪ ಪ್ರಸಾದ ಕೊಡ್ತಾರೆ.
1: ಹೌದಾ? ತುಂಬ ಚೆನ್ನಾಗಿ ಹೇಳಿದ್ರಿ ಅಮ್ಮ, ಹೇಗೆ ನಡೆಯುತ್ತೆ
0: ಸೇರ್ಕೊಂಡಿದ್ದುದು. ಆಗ ಒಂದು ಏಳು ತಿಂಗ ಪೊರು ಕಳೆದು ಎರಡು ತಿಂಗ ಮೂರು ತಿಂಗ ಆದಮೇಲೆ ಎರಡು ತಿಂಗ ಆದಮೇಲೆ ಆಗ ನಮ್ಮದು ಉಗಾದಿ ಬರ್ತದೆ.
1: ಯುಗಾದಿ ಹಬ್ಬ,
0: ಯುಗಾದಿ ಹಬ್ಬ, ಉಗಾದಿ ಹಬ್ಬ ಬರ್ತದಲ್ಲ ಅದರಲ್ಲಿ ಆಡಿ ಅವರೆಲ್ಲ ಸೇರಿ ಆ ಸಾವಡಿನ, ಇಲ್ಲಿ ಸಾವಡಿ ಅದಲ್ಲ ಆ ಸಾವಡಿನ ಸಾರಿಸಿ ಆಗ ಎಲ್ಲ ಗ್ರಾಮಕ್ಕೂ ಹೇಳ್ತಾರೆ ನಮ್ಮ ಗ್ರಾಮದಲ್ಲಿ ಇಂಥದ್ದು ಪೂಜೆ ಅದೆ ಬನ್ನಿ, ನಮ್ಮ ಸಂಪ್ರದಾಯದ ಬನ್ನಿ ದೋಳು ಕುಣಿತ ಎಲ್ಲ ಅದೆಲ್ಲ ಬನ್ನಿ ಅಂತ ವರ್ಷ ವರ್ಷ ಮಾಡ್ತೀವಿ. ಅದು ಉಗಾದಿ ಹಬ್ಬ ದೊಡ್ಡ ಹಬ್ಬ ಮಾಡ್ತೀವಿ. ಅಲ್ಲಿಗೆ ಎಲ್ಲ ಗ್ರಾಮದವರು ಕರೀತಾರೆ, ಪಡಿ ಎತ್ತಾರೆ, ಗ್ರಾಮನೂ ಕರೀತಾರೆ. ಆಗ ಎಲ್ಲ ಗ್ರಾಮದವರು ಬರ್ತಾರೆ, ಬಂದು ಅದನ್ನ ಏನು ಮಾಡ್ತಾರೆ ಅಂದರೆ ಆಗ ಯೋ ಈ ಒಂದು ಅಡುಗೆ ಕಾಯಿ ಒಂದು ಅಡುಗೆ ಬಾಳೆಹಣ್ಣು ಹಣ್ಣು ಪೂಜೆ ಎಲ್ಲ ತಕೊಂಡು ಅಲ್ಲಿಗೆ ಪುನಃ ದೇವಸ್ಥಾನಕ್ಕೆ ಹೋಗ್ತಾರೆ. ಒಬ್ಬ ದೇವಸ್ಥಾನ ಕೊಂಡಾದವಲ್ಲ ಆ ದೇವಸ್ಥಾನಕ್ಕೆ ಹೋಗ್ತಾರೆ. ಹೋಗಿ ಮೇಲ್ಗಡೆ ಏಳು ಎಡೆ ಮುಡ್ತಾರೆ ಬೆಳ್ಳೂರಮ್ಮನ ಗುಡಿ, ಏಳು ಎಡೆ ಮಡಗಿ, ಏಳು ಕಾಯಿ ಮಡಗಿ, ಏಳು ಎಲೆ ಮಡಗಿ.
1: ಯುಗಾದಿ ಹಬ್ಬದ ದಿನ
0: ಯುಗಾದಿ ಹಬ್ಬದ ದಿನ ಅಲ್ಲಿ ಪೂಜೆ, ಏಳು ಎಡೆ ಮಡಗಿ ಪೂಜೆ ಮಾಡಿ ಅದು ತೇರು

0: ಭತ್ತ ತಂದು ಇವಾಗ ಉಗಾದಿ ಹಬ್ಬಕ್ಕೆ ಇಲ್ಲಿ ದೇವಾಲಯ ಅದಲ್ಲ ನಮ್ಮ ಸಾವಡಿ ಅಲ್ಲಿಗೆ ತಂದು ಅದನ್ನ ತೇರ್ತ ಹಾಕಿ ಅಡುಗೆಗೆ ಒಲೆ ಎಲ್ಲ ಹಾಕಿ ಅದಕ್ಕೆ ತೇರ್ತ ಹಾಕಿ ಊಟದೇವ ಅಷ್ಟಕ್ಕೆ ಅಡುಗೆ ಮಾಡ್ತಾರೆ. ಮಾಡಿ ಎಲ್ಲ ಜನಕ್ಕೂ ಊಟ ಇಕ್ತಾರೆ. ಬೆಳಗಾನ ಕುಣಿತ ದೇವ್ರ ಕುಣಿತ
1: ಮಕ್ಕಳನ್ನೆಲ್ಲ ಕರ್ಕೊಂಡು
0: ಮಕ್ಕಳೆಲ್ಲ ಕರ್ಕೊಯ್ತಿ ಗುಜ್ಜಿ ಕೊಯ್ತಾರೆ. ಆಗ ಮಕ್ಕಳು ಮರಿ ಎಲ್ಲ ಕರ್ಕೊಂಡು ಇಲ್ಲಿಗೆ ಬರ್ತಾರೆ ಗ್ರಾಮದವರು ಪಕ್ಕದವ್ರೆಲ್ಲ. ಆಗ ಅಡುಗೆ ಗಿಡಿಗೆ ಎಲ್ಲ ಮಾಡಿ ಬೆಳಗಾನ ದೇವ್ರ ಹಬ್ಬ ಮಾಡ್ತಾರೆ. ಆಗ ಎಲ್ಲ ದೇವಮಾನರು ಕಾಡಲ್ಲಿ ಇರ್ತವೆ.
1: ಈಗಲೂ ಆ ಸಂಸ್ಕೃತಿ ಎಲ್ಲ
0: ಮಾಡ್ತಾರೆ. ಈ ಸತಿ ಮಾಡ್ತಾರೆ, ಅದನ್ನೇ ವರ್ಷ ವರ್ಷ ಮಾಡ್ತೀವಿ. ಅದ
2: ಅಡುಗೆ ಎಲ್ಲ ಮಾಡಿ ಊಟಕ್ಕೆ ಹಾಕಿ ಆಗ ಬೆಳಗಾನೆ ಬೌಲ್ ಕುಣಿತ ಕುಣಿತಾರೆ ಮಕ್ಕಳು ಮರಿ ಎಲ್ಲ ಕುಂದು. ಆಗ ದೇವ್ರುಗಳು ಎಲ್ಲ ಕಾಡಲ್ಲಿ ಇರೋವೆಲ್ಲ ಬರ್ತಾರೆ. ಬಂದು ನಿಮ್ಮ ಗ್ರಾಮದಲ್ಲಿ ಒಳ್ಳೇದು ಒಳ್ಳೇದಂತ ನಾವು ಮಾಡ್ಕೊಡ್ತೀವಿ, ನಿಮ್ಮ ಮಕ್ಕಳು ಮರಿಗೆ ಯಾವ ತೊಂದರೆ ಇರಬಾರ್ದು, ನಾವು ಕಾವಲ್ ಇರ್ತೀವಲ್ಲ ಅಂತ ಮಾತು ಕೊಡ್ತೀವಿ.
1: ಬಹಳ ಸಂತೋಷ ಅಮ್ಮ, ದೇವರ ಆಚರಣೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಎಷ್ಟೊತ್ತು ಮಾತಾಡಿದ್ರಿ. ಈಗ ನಿಮ್ಮ ಆಹಾರ ಪದ್ಧತಿ ಬಗ್ಗೆ ಮಾತಾಡೋಣ. ಅಂದ್ರೆ ನಿಮ್ಮ ಕಾಡಿನಲ್ಲಿ ಸಿಕ್ತಿದ್ದಂತಹ ಆಹಾರಗಳು ಪದಾರ್ಥಗಳು ಏನೇನ್ ಸಿಕ್ತಿತ್ತು, ಅದ್ರಲ್ಲಿ ನೀವು ಯಾವ ತರ ಅಡುಗೆ ಮಾಡ್ತಿದ್ರಿ ಅದ್ರ ಬಗ್ಗೆ ಹೇಳಿ.
0: ನಮ್ಗೆ ಕಾಡಲ್ಲಿ ಸೊಪ್ಪು ಇರ್ತದೆ, ಸೀಗೆ ಸೊಪ್ಪು ಅಂತ ಇರ್ತದೆ. ಆಗ ಇನ್ನೊಂದು ಸೀಗುಳಿ ಸೊಪ್ಪು ಅಂತ ಇರ್ತದೆ, ಅದನ್ನ ಅದ್ರ ಸಾಂಬಾರನ್ನ ತಿಂತೀವಿ. ಸೊಪ್ಪನ್ನ ಸಾಂಬಾರ್ ಮಾಡಿ ತಿಂತೀವಿ. ಅದನ್ನ ಕಾಯಿನ ಸೀಗೆ ಪುಡಿ ಅಂತ ಮಾಡ್ತಾರೆ. ಅದು ಔಷಧಿಗೂ ಸರಿ. ಸೀಗ ಕಾಯಿ ಅನ್ನಲ್ವಾ, ಹಚ್ತೀವಲ್ಲ ತಲೆಗೆ, ಅದ್ರದ್ದು ಸೊಪ್ಪು. ಈ ಮಕ್ಕಳು ಬಾಣ್ತಿ ಅವರೆಲ್ಲ ಹೊಟ್ಟೆ ಗುಡುಗುಲು ಅವು ಎಲ್ಲ ಆಯ್ತದಲ್ಲ, ಅದಕ್ಕೆಲ್ಲ ಸಾಂಬಾರ್ ಮಾಡಿ ಬಾಣ್ತಿರಿಗೆ ಕೊಡ್ತಿದ್ರು ನಮ್ಮ ಅಜ್ಜಿ ಅವರೆಲ್ಲ. ಈಗ ಇದು ಸೊಪ್ಪು, ಸೀಗೆ ಸೊಪ್ಪು, ಪಕ್ಕ ಸೊಪ್ಪು, ಒಣಗಲ ಸೊಪ್ಪು, ಆಗ ಬಾಳೆ ಸೊಪ್ಪು ಎಲ್ಲ ಅವೆಲ್ಲ ತಿಂತಿದ್ವು.
1: ಇವಾಗ ಅಂದ್ರೆ ಆಹಾರ ಪದ್ಧತಿ ಬೇರೆ ತರ ಇದೆ, ಅಂದ್ರೆ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಆಗಿನ ಆಹಾರ ಪದ್ಧತಿಗೂ ಈಗಿನ ಆಹಾರ ಪದ್ಧತಿಗೂ ಏನ್ ವ್ಯತ್ಯಾಸ?
0: ಬಹಳ ಕಷ್ಟ ಇದೆ ಮೇಡಮ್. ನಮ್ಮ ಜಮೀನಿಲಿ ಹಲವಾರು ಗೊಬ್ಬರ ಹಾಕಿ, ಈಗ ಒಂದ್ ಸೊಸಿನ ನಾವು ಸೊಸಿ ಮಣ್ಣಿಗೆ ಹಾಕ್ತೀವಿ ಮೇಡಮ್. ಸೊಸಿ ಮಣ್ಣಿಗೆ ಹಾಕ್ಬಿಟ್ಟು ಅದಕ್ಕೆ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಆಳು ಮುಳೆ ಎಲ್ಲ ಹಾಕ್ಬಿಡ್ತೀವಿ. ಅದು ಹಾಕ್ಬಿಟ್ರೆ ಅದು ಚೆನ್ನಾಗಿ ಇಳುವರಿ ಬರ್ತದೆ, ಮತ್ತೆ ಭೂಮಿಗೂ ಆ ಗಿಡಕ್ಕೂ ಅನ್ಯಾಯ, ಕಷ್ಟ ಕೊಡಂಗ ಆಯ್ತದೆ, ಮತ್ತೆ ಭೂಮಿಗೂ ಕಷ್ಟ ಕೊಡಂಗ ಆಯ್ತದೆ. ಒಳ್ಳೆ ಬೆಳೆ ಬರ್ತದೆ, ಬಂದ್ರೂ ನಾವು ಅದನ್ನ ತಿಂದ್ರೂ ನಮ್ಗೆ ಆರೋಗ್ಯ ಚೆನ್ನಾಗಿರಲ್ಲ,
1: ಶುದ್ಧತೆ.
0: ಆಗ ನಾವು ಈ ಗೊಬ್ಬರ ಗಿಡ್ಡೆ ಅದೆಲ್ಲ ಬರ್ದಕ್ ಮುಂಚೆ ಐದಾರು ಒಂದು ಇಷ್ಟಿಷ್ಟು ಕಾಲು ಕಾಲು ಕೆ ಜಿ ಮೆಣಸಿಕಾಯಿ ಇಷ್ಟಿಷ್ಟು ಕೊತ್ತಂಬರಿ ಎಲ್ಲ ಹಾಕಿ ಹಿಡಿದು ಹಾಕ್ತಿದ್ವು, ಅಷ್ಟು ಖಾರ ಇರ್ತಿತ್ತಿಲ್ಲ. ಈಗ ಒಂದ್ ಮೆಣಸಿಕಾಯಿನ ತಿಂದು ತಕ್ಕಿಸಕ್ಕಾಗಲ್ಲ, ಅಷ್ಟು ಖಾರ ಕೊಡ್ತಾರೆ. ಅವೆಲ್ಲ ರಾಸಾಯನಿಕದಿಂದ ಆಯ್ತಿರೋದು ಮೇಡಮ್.
1: ಅಂದ್ರೆ ಅಮ್ಮ ಅವಾಗಲೆಲ್ಲ ಆಸ್ಪತ್ರೆಗಳು ಇರ್ತಾ ಇರ್ಲಿಲ್ಲ, ಇವಾಗೆಲ್ಲ ಆಸ್ಪತ್ರೆ ವ್ಯವಸ್ಥೆ ಇದೆ. ಅವಾಗ ಮಕ್ಕಳುಗಳ ಆರೋಗ್ಯ ಕೆಟ್ಟರೆ ಹೇಗ್ ನೋಡ್ಕೊತಾ ಇದ್ರು ಅವಾಗ?
0: ಅವಾಗ ಮಕ್ಕಳಲ್ಲಿ ನಾವು ನನ್ ಮೂರು ಮಕ್ಕಳು ಇತ್ತು ಮೇಡಮ್ ಆಸ್ಪತ್ರೆಯಲ್ಲೇ. ಕ್ಯಾನಿಂಗು ಕ್ಯಾನಿಂಗ್ ಇತ್ತಿಲ್ಲ ಆಗ, ಆಗ ಡಾಕ್ಟರ್ಗಳು ಹಿಂಗ ಕ್ಯಾನಿಂಗ್ ಪಟ್ಟಿ ಇತ್ತಿಲ್ಲ. ನಮ್ಮ ಬಿಂದು ಮೇಡಮ್ ಇದ್ರು, ನಮ್ಗೆ ಮೂರು ಮಕ್ಳಿದ್ರು.
1: ಹೌದಾ?
0: ಹ್ಮ್, ಮೂರು ಮಕ್ಳಿನ ಮನೇಲೇ ಡೆಲಿವರಿ ಆಗಿದ್ ನಾನು.
1: ಹೌದಾ?
0: ನಮ್ಮ ಮೂರು ಮಕ್ಕಳನ್ನು ಮನೇಲೇ ಡೆಲಿವರಿ ಆಗಿದ್ದು. ಏನಂದ್ರೆ ಮತ್ತೆ ನಾನು ಆಸ್ಪತ್ರೆಗೆ ಹೋಯ್ತಿದ್ದಿ, ಡ್ರಾಪ್ ಮಕ್ಕಳೇ ಡೆಲಿವರಿ ಆದದಕ್ಕೆ ಡ್ರಾಪ್ ಹಾಕ್ಸ್ಕಿದ್ದೀನಿ, ಮೂರು ಮಕ್ಳಿಗೆ ಹಾಕ್ಸಿದ್ದೀನಿ. ಈಗ ಮೂರು ಮಕ್ಕಳಾದ್ಮೇಲೆ ಆಪರೇಷನ್ ಅಲ್ಲೇ ಕೆಂಚನಹಳ್ಳಿಯಲ್ಲಿ ಮಾಡಿದ್ದೀನಿ.
1: ಔಷಧಿ
0: ಎಲ್ಲ ಹುಷಾರಿಲ್ಲ ಅಂದ್ಮೇಲೆ ಆಸ್ಪತ್ರೆಯಲ್ಲೇ ತಗೊಳ್ತಿದ್ರು.
1: ಹೌದಾ? ಕೆಲವು ಕಾಡಲ್ಲಿ ಔಷಧಿ ಎಲ್ಲ ಮಾಡ್ತಾರೆ.
0: ಕಾಡಲ್ಲಿ ಔಷಧಿ ಮಾಡ್ತಿದ್ರು.
1: ಹೇಗ್ ಮಾಡ್ತಾ ಇದ್ರು ಔಷಧಿಗಳ ಬಗ್ಗೆ?
0: ಆಗ ಸಕ್ಕೆ, ನೀವು ಮಕ್ಳು ಬೇದಿ ಅಂದ್ರೆ ಒಂದೊಂದು ಸಕ್ಕೆ ತಂದು ಕೊಡೋದು, ಮರದ ಸಕ್ಕೆಗಳ ಒಂದ್ ಬೇರಿದ್ರೆ. ಹಾಗೆಲ್ಲ ಮಕ್ಕಳು ವಾಂತಿ ಮಾಡ್ತಾರೆ ಅಂದ್ರೆ ಅದಕ್ಕೊಂದು ಸಕ್ಕೆ ತಂದು ಕೊಡೋದು, ಆ ಥರ ಎಲ್ಲ ಜೀವನ ಮಾಡ್ತಿದ್ರು ಆದರು. ಈಗ ಅವು ಯಾವುದೂ ಗೊತ್ತಾಗಲ್ಲ ಕೆಲವು ಮಕ್ಕಳಿಗೆ. ಅದರಿಂದ ಆಸ್ಪತ್ರೆಯಲ್ಲೇ ಹೋಗಿ ನಾವು ಯಾವಷ್ಟು ಮಾಡ್ತಿದ್ವಿ.
1: ಹೌದಾ? ಹಾಗಿದ್ರೆ ಇವಾಗ ನೀವು ಆಸ್ಪತ್ರೆಗೆಲ್ಲ ಹೋಗೋಕ್ಕೆ ಪ್ರಾರಂಭ ಮಾಡಿದ್ದೀರಾ. ಅಂದ್ರೆ ಅಮ್ಮ ಅವಾಗ ಶಿಕ್ಷಣ ಪದ್ಧತಿ ಬೇರೆ ತರ ಇತ್ತು, ಅಂದ್ರೆ ಶಾಲೆಗಳು ಇರ್ತಿರ್ಲಿಲ್ಲ, ವ್ಯವಸ್ಥೆ ಇತ್ತು,
0: ಶಾಲೆ ಇದ್ರು ಮೇಡಮ್. ಬರೇ ನಾನು ಒಂದೇ ಕ್ಲಾಸ್ ಓದಿದ್ದು ಮೇಡಮ್.
1: ಹೌದಾ?
0: ಆಗ ಶಾಲೆಯಲ್ಲಿ ಬಿಸಿ ಊಟ ಎಲ್ಲ ಇತ್ತಿಲ್ಲ. ಆಗ ನಮ್ಗ ಬೆಳಿಗ್ಗೆ ಹಾಸ್ಟೆಲ್ ಕೊಡ್ತಿದ್ರು, ಆಗ ಚಂದೆಯಲ್ಲಿ ಹಾಸ್ಟೆಲ್ ಕೊಡ್ತಿದ್ರು ಅಷ್ಟೇ. ಮಧ್ಯಾಹ್ನಕ್ಕೆಲ್ಲ ನಮ್ಗೆ ಊಟದ ವ್ಯವಸ್ಥೆ

0: ಇರ್ತಿಲ್ಲ ಅಷ್ಟೇ. ಆಗ ಮಧ್ಯಾಹ್ನಕ ಇಸ್ಕೋಲ್ ಬಿಟ್ಟು ಆದ್ಮೇಲೆ ಗೋಧಿನ ಉಪ್ಪಿಟ್ಟು ಮಾಡ್ಕೊಡ್ತಿದ್ರು. ಗೋಧಿ ಉಪ್ಪಿಟ್ಟು ಇಸ್ಕೋಲಲ್ಲಿ ಈಗ ಬಿಸಿ ಊಟ ಕೊಡ್ತಾರೆ ಮೇಡಮ್. ಆಗ ಎಲ್ಲ ನಾವಿರಾಗ ಬರೀ ಒಂದನೇ ಕ್ಲಾಸ್ ಓದಿರೋದು, ಬರೀ ಗೋಧಿ ವೀನ ಉಪ್ಪಿಟ್ಟು ಮಾಡಿ ನಮ್ಗೆ ಕೊಡ್ತಿದ್ರು. ಅದನ್ನ ಮಳ್ಳಗೆ ಹಾಕೊಂಡು ಹಿಂದ್ಕೊಂಡು ನೀರು ಕುಡ್ಕೊಂಡು ಪುನಃ ಒಂದು ಇಸ್ಕೋಲು ಅಲ್ಲೇ ಕೂತಿದ್ದು ಇಸ್ಕೋಲ್ ಮಾಡ್ಕೊಂಡು ಸಂಜೆಯಲ್ಲಿ ಹಾಸ್ಟೆಲ್ಗೆ ಬರ್ತಿದ್ರು.
1: ಅಂದ್ರೆ ಇವಾಗೆಲ್ಲ ಶಾಲೆಗಳೆಲ್ಲ ಚೆನ್ನಾಗಿದೆ,
0: ಮಕ್ಕಳೆಲ್ಲ ಹೊಸ ಬಟ್ಟೆ ಚೆನ್ನಾಗಿರೋವೆಲ್ಲ ಈಗ ಅನುಕೂಲ
1: ಹೋಗ್ತಾ ಇದಾರೆ ಶಾಲೆ
0: ಎಲ್ಲ ಹೋಯ್ತಾರೆ. ನಾವು ಮೂರು ಮಕ್ಕಳನ್ನು ಓದಿಸ್ತಿದ್ವಿ ಮೇಡಮ್.
1: ಹೌದಾ, ಏನೇನು ಓದಿಸಿದೀರಾ?
0: ಡಿಗ್ರಿ ಗಂಟ ಓದಿದ್ರು ಅವರು.
1: ಹೌದಾ, ಅಂದ್ರೆ ಈಗ ಆಗಿನ ಜೀವನ ಪದ್ಧತಿ ಈಗಿನ ಜೀವನ ಪದ್ಧತಿ ಬೇರೆ ತರ ಇದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಕಾಡಿನ ಜೀವನ ಹೇಗಿತ್ತು, ಇವಾಗ ನಾಡಿನ ಜೀವನ ನೋಡ್ತಾ ಇದ್ದೀರಾ, ಇದ್ರ ಬಗ್ಗೆ ಏನೇನ್ ವ್ಯತ್ಯಾಸಗಳಿದೆ ಅನ್ನೋದ್ರ ಬಗ್ಗೆ ಹೇಳಿ.
0: ಆಗ ಮೇಡಮ್ ಊಟದ ವ್ಯವಸ್ಥೆ ಕಮ್ಮಿ ಇತ್ತು, ಬರೇ ಕಾಡಲ್ಲಿ ಗೆಡ್ಡೆ ಗೆಣಸು ಅದನ್ನೇ ಜಾಸ್ತಿ, ಮುಳ್ಳು ಗೆಣಸು ಅದು ಇದು ಹಾಕೊಂಡು ತಿಂತಿದ್ರು. ಆಗ ತೋಟಿಗೆ ಗೆಣಸು ಮನೇಲಿ ಹಾಕ್ತಿದ್ರು. ಈಗ ಅಂಥದ್ದು ಯಾವುದು ಹಾಕಲ್ಲ ನಮ್ಮ ಜನ, ಆ ಗೆಣಸಿಗೆ ಹೋಗಲ್ಲ ಎಲ್ಲ. ಈಗ ಈ ರಾಸಾಯನಿಕ ಹಾಕ್ತಾರಲ್ಲ ಮೇಡಮ್, ಅದಿದು ತಂದು ಮಾರೋದನ್ನ ಅದನ್ನ ತಿನ್ಕೊಂಡು ತಿನ್ಕೊಂಡು ರೋಗ ಬರೆಸ್ಕೊಂಡು ಅದು ನಾವೇ ಮಾಡೋದು ಭೂಮಿ ತಾಯಿಗ.
1: ಹೌದು,
0: ಮಾಡಿ ನಾವೇ ತಿನ್ಕೊಂಡ್ರೆ ನಮಗೆ ಅದೇ ರೋಗ, ಭೂಮಿಗೂ ರೋಗ ನಮಗೂ ರೋಗ.
1: ಅದು ನಿಜ. ಇವಾಗ ನಾವು ಹಬ್ಬಗಳ ಬಗ್ಗೆ ಮಾತಾಡ್ತಿದ್ವಿ, ಯುಗಾದಿ ಮಾಡ್ತೀರಿ ಅಂತ ಹೇಳಿದ್ರಿ, ಅದು ಬಿಟ್ಟರೆ ಇನ್ಯಾವ ಹಬ್ಬಗಳನ್ನ ಮಾಡ್ತೀರಾ ನೀವು?
0: ನಾವು ಅದು ಬಂದ್ಬಿಟ್ರೆ ಇನ್ನು ಹಬ್ಬ ಅಂದರೆ ದೀಪಾವಳಿ ಹಬ್ಬ ಮಾಡ್ತಾರೆ ಅಷ್ಟೇ.
1: ಹೌದಾ, ಮನೆ ಮಾಡ್ತೀರಾ ದೀಪಾವಳಿ?
0: ಅದು ಮನೆ ತಾರಿಸಿ, 91 ಮನೆ ತಾರಿಸಿ. ಹಾಗೆಲ್ಲ ದೀಪಾವಳಿ ಹಬ್ಬ ಮಾಡೋಕ್ಕೆ ಅಕ್ಕಿನೇ ತತ್ತಿದ್ದು ಒಂದಿನ. ಆಗೆಲ್ಲ ಅನ್ನ ಇತ್ತಿಲ್ಲ ಮೇಡಮ್ ನಮಗೆ, ಬರೀ ಮುದ್ದೆನೇ ತಿಂತಿದ್ದು, ಅನ್ನ ಇತ್ತಿಲ್ಲ. ಆಗ ಅದ್ದ ಅನ್ನ ತಿನ್ನಕ್ಕೆ ಕನಸಿತ್ತು. ಆಗ ಗಾರನೆಲ್ಲ ಇಲ್ಲ, ಈಗೆಲ್ಲ ಸಿಮೆಂಟ್ ಅದು ಇದು ಹಾಕಿ ಗಾರನೆಲ್ಲ ಮಾಡ್ತಾರೆ. ಆಗ ಈಗ ತೊಪ್ಪ ತಾರಿಸಿ ಹಬ್ಬ ಬಂತು ಅಂದ್ರೆ ತೊಪ್ಪನೆಲ್ಲ ತಾರಿಸ್ಬಿಟ್ಟು ನೀರು ಇಕ್ಕೊಂಡು ಅಕ್ಕಿ ಹೋಗಿ ಅಂಗಡಿಯಲ್ಲಿ 50-60 ರೂಪಾಯಿ ಇತ್ತು ಆಗ ಒಂದು ಕೆ ಜಿ ಅಕ್ಕಿ. ಅದನ್ನ ತಂದು ಒಂದೇ ದಿನ ಹಬ್ಬದ ದಿನ ಅದು ಅನ್ನ ಮಾಡ್ಕೊಂಡು ಎಲ್ಲ ಹಬ್ಬ ಮಾಡ್ತಿದ್ವಿ. ಬೇಳೆ ಆಳಗೆ ಅದೆಲ್ಲ ತಂದು ಹಂಗಿತ್ತು. ಅಮ್ಮನ ತಾರಿಸ್ಬಿಟ್ಟು ಅನ್ನನ ಹಬ್ಬ ಮಾಡಿ ಅದೇ ಒಂದೇ ವರ್ಷ.
1: ಹೌದಾ,
0: ವರ್ಷಕ್ಕೆ ಒಂದ್ಸರಿ ಹಬ್ಬ ಬಂದ್ರೆ ಅಕ್ಕಿ ತಂದು ಅನ್ನ ಮಾಡ್ತಿದ್ವಿ. ಈಗ ಎಷ್ಟು ಅನ್ನ ತಿಂತಿದ್ವಿ.
1: ಹೌದು, ಈಗ ಬೇರೆ ಬೇರೆ ತರ ಅಡುಗೆ
0: ಎಲ್ಲ ಇಡ್ಲಿ ಗಿಡ್ಲಿ ಎಲ್ಲ ಮಾಡಿ.
1: ರುಚಿ ಹೆಂಗಿರ್ತಿತ್ತು
0: ಆಗ? ಚೆನ್ನಾಗಿತ್ತು ರುಚಿ. ಯಾವುದೇ ತಿಂದ್ರು ಮನಸ್ಸಿಗೆ ಸ್ಫೂರ್ತಿ ಆಗಲ್ಲ.
1: ಹೌದು, ತೃಪ್ತಿ ಆಗಲ್ಲ,
0: ತೃಪ್ತಿ ಆಗಲ್ಲ. ಹಂಗದೆ ಯಾವ ಸಾರು ಅದು ಇದು ತಿಂದ್ರು ಬಾಯಿಗೆ ಇಳಿಸಲ್ಲ, ಹಂಗೆ ಅದೆ.
1: ಹೌದು,
0: ಫಸ್ಟು ನಾವು ಇಷ್ಟೇ ತಿಂದ್ರು ಹೊಟ್ಟೆ ತುಂಬ್ತಿತ್ತು. ಅದು ಈ ಪಾಲ್ಟಿ ತಿನ್ಬೇಡ, ಈ ಪಾಲ್ಟಿ ತಿಂದ್ರು ನಮ್ಗೆ ಹೊಟ್ಟೆ ತುಂಬ್ತಿತ್ತು.
1: ನಿಮ್ಮ ಹಬ್ಬಗಳ ಬಗ್ಗೆನೇ ಮಾತಾಡಿ ಅಮ್ಮ. ಇವಾಗ ಹೇಳ್ತಾ ಇದ್ರಿ ಮೊದಲು ಹೇಗೆ ಹಬ್ಬ ಮಾಡ್ತಿದ್ರಿ, ಈಗ ಮೂರು ಜನಾಂಗ ಎಲ್ಲ ಸೇರಿ ಹಬ್ಬ ಮಾಡ್ತಿದ್ರಿ ಅಂತ. ಅದೇ ಥರ ಇನ್ನೂ ಯಾವ್ಯಾವ ಥರ ಹಬ್ಬಗಳನ್ನ ಮಾಡ್ತೀರಾ ನೀವು?
0: ಅದು ಒಂದು ಹಬ್ಬ ಅಂದರೆ ಇದು ಮಕ್ಕಳಿಲ್ಲ ಅಂದಮೇಲೆ ಮಕ್ಕಳಿಲ್ದಿರೋರಿಗೆ ಒಂದು ಹಬ್ಬ ಮಾಡಿ, ಅದು ದೇವ್ರದ್ದು. ನಮ್ಮದು ಒಂದು ದೇವ್ರದೆ, ಆ ದೇವರು ಈ ಪಣೀರ್ ಅಂತ ಇರ್ತದಲ್ಲ, ಪಣೀರು ಸೊಲಕೃಪ ಪಣೀರ್ ಅಂತದಲ್ಲ, ಆ ದೇವ್ರನ್ನ ಕರೆಸಿ ಈ ಮಕ್ಕಳು ಇಲ್ದಿರೋರಿಗೆ, ಒಂದು ಮಕ್ಳು ಇಲ್ದಿರೋರಿಗೆ ಆ ದೇವ್ರನ್ನ ಕರೆಸಿ ಅದನ್ನು ನಾವು ಕೇಳ್ತಿದ್ವು. ಕೇಳೋದೇನೆಂದರೆ ನಮಗೆ ಮಕ್ಕಳಿಲ್ಲ, ನಮಗೊಂದು ಸಂತಾನ ಬೇಕು ಅಂತ ಹೇಳ್ತಿದ್ರು. ದೇವ್ರ ಕರೆಸಿ ಹೇಳಿದ್ರೆ ಅವರು ನನ್ಗೆ ಹೇಳಿ ಅಂತ ಅವರು ಹೇಳ್ತಿದ್ರು. ಆಗ ಅರ್ಕ ಮಾಡ್ತಿದ್ರು ಕೋಳಿ, ಕೋಳಿಗೆ ಅರ್ಕ ಬಿಡ್ತೀವಿ. ಆಗ ಅರ್ಕ ಬಿಟ್ರೆ ಅವಳಿಗೆ ಸಂತಾನ ಉತ್ಪತ್ತಿ ಆಯ್ತಿತ್ತು. ಆ ದೇವ್ರ ಕರೆಸ್ತಾರೆ ಉತ್ಪತ್ತಿ, ಈಗಲೂ ಮಾಡ್ತಾರೆ ಅದನ್ನ,
1: ಈಗಲೂ
0: ಪದ್ಧತಿ ಮಾಡ್ತಾರೆ. ಆಗ ಸಂತಾನ ಉತ್ಪತ್ತಿ ಆದರೆ ಅದಕ್ಕೆ ಮಕ್ಕಳಾಯ್ತದೆ, ಅದಕ್ಕೆ ಮಕ್ಕಳಾಯ್ತದೆ. ಮಕ್ಕಳಾದರೆ ಆ ಕೂಸನ್ನು ತತ್ಕೊಂಡು ಆ ಕೂಸಿಗೆ ಬೆಳಿ ಬೆಳಿ ಪಂಚೆ, ಬೆಳಿ ಬಟ್ಟೆ, ಬೆಳಿ ತಲೆಗೆ ಟೋಪಿ ಕಟ್ಟಬೇಕು ಪಾಪನಿಗೆ. ಅವ್ರಿಗೆ ಬೆಳಿ ಪಂಚೆ ನಾವು ಉಡಂಗೆ ಉಡಿಸ್ಬೇಕು.
1: ಹೌದಾ,
0: ಉಡಿಸಿ ಉಡಿಸಿ ಆಗ ಮಣಿ ಮಣಿ ಹಾಕಿಸ್ಬೇಕು. ಆ ಮಣಿ ಹಾಕೋದು ಹೆಂಗೆ ಅಂದರೆ ಹಿಂಗೆ ಹಾಕ್ಬೇಕು ಬೆಳಿ ಮಣಿನ, 10-6 ಮಣಿನ ಹಿಂಗಾಕಿ ಹಿಂಗಿಂಗೆ ಕಟ್ಸ್ಬೇಕು. ಅವ್ರ ತಾಯಿಗ ಕೂಸಿಗೂ ಅಷ್ಟೆ ಮಣಿನ ಹಿಂಗೆ ಕಟ್ಸೋದು. ಕಟ್ಬಿಟ್ಟು ಹೆಚ್ಚಾಗಿ ಮಣಿ ಕಟ್ಸ್ಬಿಟ್ಟು ಹಿಂಗ ಹಿಂಗ ಕೂಸಿಗೆ ಹಾಕೋದು
1: ತಾಯಿಗೆ. ಅಂದ್ರೆ ಇದು ಬೆಳಿ ಬಟ್ಟೆ,
0: ಬೆಳಿ ಬಟ್ಟೆ ಮಾತ್ರ ಕಟ್ಟೋದು ಪಂಚಿಗನ.

0: ಇಂತ ಪಂಚೆ ನುಡ್ಸೋದು, ನುಡ್ಸ್ಕೊಂಡು ಅದನ್ನ ಹಬ್ಬ ಮಾಡೋದು, ಆ ದೇವ್ರ ಹಬ್ಬ. ಆಗ ಅದನ್ನ ಗಿಣಿ ಮಾಡ್ತಾರೆ, ಇಷ್ಟ ಹಬ್ಬಲ್ಲ ತೊಟ್ಟಿ ತರ ಮಾಡಿ ಅದು ಬಾಳೆ ಬಾಳೆ ಪಟ್ಟಲಿ ಮಾಡ್ತಾರೆ. ಅದಕ್ಕೆ ಭತ್ತನ ಭತ್ತನ ಎಂಜಲ್ ಮಾಡಿದೆ, ಒಂದು 3 ಸಾವಿರ ಭತ್ತ ತರಬೇಕು, ಹೊಸ ಭತ್ತ. ಹೊಸ ಭತ್ತ ತಂದು ಅದನ್ನ ಒಳ್ಳೆಯಲ್ಲಿ ಕುಟ್ಟಿ ಅದನ್ನ ಸಿಪ್ಪೆ ಇರ್ತದೆ ಸೋಲ ಬತ್ತದಲ್ಲ ಒಟ್ಟು ಹೊಟ್ಟೆನೆ ಆ ಕಾರ್ಯ ಮುಗಿಯಂಗಂಟ ಹೊಟ್ಟೆನೆ ಏನು ಮಾಡಂಗಿಲ್ಲ, ಎಂಜಲು ಪಂಜಲು ಮಾಡಂಗಿಲ್ಲ. ಹೊಟ್ಟೆನ ಒಂದು ಬುಟ್ಟಿಲಿ ತುಂಬಿಕೊಂಡು ಇರಬೇಕು. ಅದನ್ನು ಒಂದಿಷ್ಟು ಉರಿತಾರೆ ಭತ್ತನ, ಒಂದಿಷ್ಟನ್ನ ಅಕ್ಕಿ ಮಾಡ್ತಾರೆ. ಅಕ್ಕಿ ಮಾಡಿ ಅಕ್ಕಿ ಮಾಡಿ ಅನ್ನನ ಬಸ್ಕೊಂಡು ಬಸ್ತಿ ಮಡಗಿರ್ತಾರೆ. ಅನ್ನ ಮಾಡಿ ಗಂಜಿನ ಬೇರೆ ಮಡಗಿರ್ತಾರೆ. ಆಗ ಗಂಜಿ ನೀರನ್ನು ಮಡಬೇಕು. ಅದೇ ಅನ್ನ ಅನ್ನ ಮಾಡಿ ಅದನ್ನು ಒಂದು 3 ಮುದ್ದೆ ಕಟ್ಕೊಂಡು ಕೈಲಿ ಉಂಡೆ ಉಂಡೆ ಮಾಡಿ ಹತೋಟಿ ಮಾಡ್ತಾರಲ್ಲ ಶಾಸ್ತ್ರಕ್ಕ, ಅದ ಮೇಲೆ ಗಿಣಿ ಎಲ್ಲ ಮಾಡಿ ಇಷ್ಟಾಗಲ್ಲ ದೀಪಾಲ ಕಂಬೆ ಎಲ್ಲ ಹಚ್ಚಿ ಅವಳನ್ನ ತಕ್ಕಬಂದು ಕುಂಡಿಸಿ ಹಿಂಗ ಇಳಿತಾಗಿತ್ತಾರೆ.
1: ಪಾಪು ಸಹಿತ
0: ಪಾಪನು ತಾಯಿನ ಮುಳ್ಳಿಲಿ ಕುಂಡಿಸ್ಕೊಂಡು ಕೋಳಿನ ಕಂಕಳಗಾಕಿ ಬೆಳೆ ಬಟ್ಟೆ ಉಡಿಸಿ ಮಾಡ್ತಾರೆ ಅದನ್ನ. ಮಕ್ಕಳಾಯ್ತಲ್ಲ ಆ ದೇವ್ರಿಗೆ ಹರಕೆ ಕೊಡೋದು ಅದು. ಆಗ ಕೋಳಿನ ಕೂದು ಅದ್ರ ಮೇಲೆ ಅನ್ನ ಎಲ್ಲ ಹಾಕಿತ್ತೀವಲ್ಲ ತೊಟ್ಟಿ ತರ, ಹಿಪ್ಪು ಪಾಟಿ ಅನ್ನ ಮುದ್ದೆ ಕಟ್ಟಿ 3 ಮಡಿಗಿರ್ತಾರೆ. ಅಕ್ಕಿ ಕಾಳು ಹಾಕ್ತಿರ್ತಾರೆ, ಉರ್ದಿರ ಅಕ್ಕಿ ಎಲ್ಲ ಹಾಕಿ ಅದಕ್ಕೆ ಇಬ್ಬರು ಸಂಗಡ ಆರ್ತಿಕೊಂಡಾಗ ಒಬ್ರು ಇರಬೇಕು ಜೊತೆಲಿ ಬರಬೇಕು. ಅವಳನ್ನು ಕರ್ಕೊಂಡು ಕೂಸನ್ನು ಕರ್ಕೊಂಡು ಸಾವಡಿ ಮುಂಭಾಗಕ್ಕೆ ಬಂದು ಆ ತೋಟಲ ಥರ ಮಾಡಿ ಅವ್ರಿಗೆ ಇಳಿ ತೆಗೆದು ಇಳಿ ಹಿಂಗೆ ತೆಗಿಯಾಗ ಹಿಂದೆ ನಿಂತಿರೋರು ಅಕ್ಕಿ ಹಿಂಗೇರಿಸ್ಬೇಕು.
1: ಹೌದಾ,
0: ಅದು ಹಬ್ಬ ಅದು ಮಕ್ಕಳದಿರೋರು ಮಾಡೋದು.
1: ಇಷ್ಟು ಅಂದರೆ ಇದುವರೆಗೂ ನಾವು ಪೂಜೆಗಳ ಬಗ್ಗೆ ಮಾತಾಡಿದ್ವಿ. ಹಾಗಿದ್ರೆ ನೀವು ಮಕ್ಕಳನ್ನ ಹೇಗೆ ಆರೈಕೆ ಮಾಡ್ತೀರಾ, ನಿಮ್ಮ ಕಾಡಿನ ಜೀವನದ ಕಾಲಕ್ಕೂ ಏನು ವ್ಯತ್ಯಾಸ ಇದೆ ಮಕ್ಕಳನ್ನ
0: ಆರೈಕೆ ಮಾಡೋದು? ಹೆರಿಗೆದಲ್ಲಿ ಈಗ ಚೆನ್ನಾಗಿ ಮಾಡ್ದೆ, ಆಗ ಏನು ನಾವು ಮಕ್ಕಳಿಗೆ ಅದು ಕೊಡಬೇಕು ಇದು ಕೊಡಬೇಕು ಗರ್ಭಿಣಿಗಂತ ಇತ್ತೇ ಇಲ್ಲ. ನಾವೇನು ಬೇಯಿಸ್ತೀವಿ ಅದನ್ನೇ ತಿಂದ್ಕೊಂಡು ಕಾಲ ತುಂಬಿಸ್ಕೊಂಡು ಮಕ್ಕಳನ್ನ ಸಾಕಳ್ತಿದ್ರು. ಈಗ ಡಾಕ್ಟರ್ಗಳು ಹೆಂಗೆ ಹೇಳ್ತಾರೆ ಹಂಗೆ ಮಾಡ್ಕೊಯ್ತಿದ್ದಾರೆ. ಆಗಿನ ಕಾಲದಲ್ಲಿ ಏನು ಕೊಡ್ತಿದ್ದಿಲ್ಲ, ಅದೇ ಹಾಲು ಇನ್ನೊಬ್ಬರ ಈಗ ಕೂಸಿಗೆ ಹಾಲಿತ್ತಿತ್ತಿಲ್ಲಲ್ಲ. ಈಗ ನಮ್ಮ ಮನೆಯಲ್ಲಿ ಫಸ್ಟ್ ಡೆಲಿವರಿ ಆಯ್ತಿದ್ದಲ್ಲ ಅವ್ರನ್ನ ಕರ್ಕೋಗಿ ಹಾಲಾಗಂಗಂಟ ಕುಡಿಸ್ತಿದ್ರು. ಈಗ ಅದೊಂದು ನಿಂತು ಹೋಗದೆ ಈಗ ಕುಡಿಸಾಗಿಲ್ಲ ಅಂತ.
1: ಅವ್ರಿಗೂ ಬೆಳಿತಾ ಕಾಡು ಗೆಣಸು ಆತರ ಕೊಡ್ತಿದ್ರ
0: ಮಕ್ಕಳಿಗೆ ಕೊಡ್ತಿದ್ರು, ಅದು ಈಗ ಕೊಡ್ತೇ ಇಲ್ಲ.
1: ಇವಾಗ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಮಾತಾಡ್ತೀವಿ.
0: ಆಗ ಹಂಗೆ ಮಾಡ್ತಿದ್ದು.
1: ಅಂದ್ರೆ ನಿಮ್ಮ ಕೆಲಸ ಏನಿರುತ್ತೆ?
0: ಬುಟ್ಟಿ ಎಣೆಯೋದು.
1: ಹೌದಾ, ಅಂದ್ರೆ ಇದೆಲ್ಲ ಬುಟ್ಟಿ ಎಣೆಯದು ಅಂತ ಹೇಳಿದ್ರಿ, ನಿಮ್ಮ ಕೆಲಸ ಬುಟ್ಟಿ ಎಣೆಯದು ಅಂದ್ರೆ. ಅಂದ್ರೆ ಮಕ್ಕಳಿಗೆ ಹೇಗೆ ಇದೆಲ್ಲ ಮಾಡ್ತಾ ಇದ್ದೀರಾ?
0: ಮಕ್ಕಳು ಎಣಿತಾರೆ.
1: ನಮ್ಮ
0: ತಂದೆ ಎಣಿತಿದ್ರು, ಅದನ್ನ ನಾವು ಕಲ್ತಿದ್ದು. ತಂದೆ ತಾಯಿ ಕಲ್ತಿದ್ರಲ್ಲ ಅದನ್ನ, ಅವ್ರ ತಂದೆ ಕಲಿಸಿದ್ರು ಕಾಡೊಳಗಿದ್ದು ಅದನ್ನ ಎಣ್ಕೊಂಡು ಜೀವನ ಮಾಡ್ತಿದ್ವಿ. ನಾವು ಅದನ್ನ ನಾವು ಕಲ್ತ್ಕೊಂಡಿದ್ವಿ. ನಮ್ಮ ತಾಯಿ ಇದ್ರು ಎಣಿಯೋದನ್ನ ನಾವು ಕಲ್ತಿದ್ರು.
1: ಅಂದ್ರೆ ಈ ಪದ್ಧತಿ ಈಗಲೂ ನಡೀತಾ
0: ಇದೆ. ನಮ್ಮ ಗಿರಿಜನದು ಇದು ಒಂದೇ, ಕಾಡಲ್ಲಿದ್ದು ಹುಟ್ಟು ಬೆಳೆದು ಇದು ಬಿದಿರಚ್ಚನೆ ಬುಟ್ಟಿ ಮೊರ ಎಣಿಯೋದು. ಆಗ ಕೊಂಗ ಮಾಡೋದು, ಮೀನು ಕೊಂಗೆ ಮಾಡೋದು,
1: ಮೀನೆಲ್ಲ ಮಾಡ್ತೀರಾ?
0: ಆಗ ಮಕ್ರಿ ಮಾಡೋದು, ಪಂಜರ ಎಣಿಯೋದು.
1: ಪಂಜರ ಅಂದ್ರೆ
0: ಕೋಳಿ ಕೌಸದು. ಆಗ ಕೊಲ್ಲಿಲಿ ನೀರರಿಯ ಜಾಗಲ್ಲಿ ಮೀನ್ ಗೋರೋದು ಮಕ್ರಿ.
1: ಆಗ
0: ಗೆರ್ಸಿ
1: ಇದ್ರಲ್ಲಿ ನೀವು
0: ಇದ್ರಲ್ಲೇ ಮಾಡ್ಬೇಕು. ಅಲ್ಲಿ ಇಂಜಲ್ ಕಾಣ್ತದೆ ಅಂದ್ರೆ ಅದನ್ನ ಬೊಂಬನ ತರದು ತಕೊಬರ್ಬೇಕು, ತಂದು ಎಲ್ಲ ಸಿಗಿಳಿ ಅಲ್ಲಿ ಹೊಡೆದ್ ಮಡಿಕಿನಲ್ಲ ನಾನು.
1: ಆದ್ರೆ ಹೆಂಗ್ ಮಾಡ್ತಿದ್ರಿ ಏನಾದ್ರು
0: ಕಣ್ಕತ್ತಲ್ಲಿ
1: ಮೊದಲಿಂದ?
0: ಮೊದಲಿಂದ ಹಂಗೆ ನಾನು ಅದ್ ನಾ ಹೇಳ್ತೀನಲ್ಲ ಅದ್ನ ಬಿಂದು ಬೀರು ತರದು ಕಾಡಲಿಂದ ತಂದು ಬೊಂಬನ ಹೊಡೆದು 7 ಸಿಂಗಳು ಮಾಡಿ ಮಧ್ಯೆ ಗಿಣ್ಣು ಬತ್ತದಲ್ಲ ಕಣ್ಣು ಅದನ್ನ ಆ ಜಾಗನ ಕಳಿದಾಕ್ತಾರೆ. 7 ಭಾಗ ತಗದು ಅದನ್ನ ಮಾಡ್ತಾರೆ. ಎಲ್ಲ ಸಿಗಳಿ ಸಿಗಳಿ ಅದನ್ನ ಹೊರ್ದು ಆಗ ಕಾಲು ಬೇಕಲ್ಲ ಕಾಲಗ್ರು ಅದನ್ನ ಎಣಿಯಕ್ಕೆ ಎಲ್ಲ ಅದನ್ನೇ ಮಾಡ.
1: ಅದೆಲ್ಲ ಒಣಗಿಸ್ಬಿಟ್ಟು ನೀವು ಆಮೇಲೆ ಎಣಿಯೋದು?
0: ಎಲ್ಲ ಹೊರ್ದು ಹೊರೆಯಾಗೆ ಒಣಗ್ತದಲ್ಲ ಆಗ ಹೊರ್ದು ಬಿಟ್ಟು ಎಣಿಯೋದು.
1: ಒಂದನ್ನೇ ಎಣಿಯಕ್ಕೆ ಎಷ್ಟು ದಿವಸ ಬೇಕಾಗುತ್ತೆ?
0: ಒಂದೆಣೆಯಕ್ಕೊಂದು ಎರಡು ದಿನ ಆಯ್ತದೆ.
1: ಎರಡು ದಿವಸ ಬೇಕಾಗುತ್ತೆ ಒಂದು ನೆನೆಯದಕ್ಕೆ?
0: ಸಣ್ಣದಾದ್ರೆ ಒಂದಿನ ಕಾ ಮಾಡ್ಬೋದು, ದೊಡ್ಡದಾದ್ರೆ ಎರಡು ದಿನ ಆಯ್ತದೆ. ಅದು

0: ಅಚ್ಚೆ ಬೇಕಲ್ಲ, ವರಿ ಬೇಕಲ್ಲ, ಅದನ್ನ ಒಡೆದು
1: ಅದು ಮಾಡಾದ್ಮೇಲೆ ಏನಾದ್ರೂ ಒಣಗಿಸೋದು ಏನಾದ್ರು ಮಾಡ್ತೀರಾ?
0: ಇಲ್ಲ, ಅದು ಒರೆಯಂಗೆ ರೆಡಿ ಆಗೋಯ್ತದೆ.
2: ಹೌದಾ? ನೀವೇ ಮಾಡ್ತೀರಾ ಅಥವಾ ಮಾರುಕಟ್ಟೆಗೆ ಏನಾದ್ರು ಕೊಡ್ತೀರಾ?
0: ಮಾರುಕಟ್ಟೆ ಕೊಡ್ಬೋದು, ಈಗಿಲ್ಲಲ್ಲ ಅದು. ಈಗ ಫಸ್ಟ್ ಅಲ್ಲ, ಅದನ್ನೇ ಜೀವನ, ಬಿದ್ರೆನೆ ಮಾಡ್ತಿದ್ದು. ಕಾಡಲ್ಲಿದ್ದಾಗ ಕಾಡಿಂದ ಬಂದು ಇಲ್ಲಿಂದ ಹೋಯ್ತಿದ್ರು, ಯಾವತ್ತೋ ಬಿದ್ರು ಕಾಡಲ್ಲೇ ಒಣಗೋಯ್ತು, ನಾವು ಕಾಡು ಹೋಗೋದನ್ನೇ ಬಿಟ್ಟು.
1: ಇವಾಗ ಅಂದ್ರೆ ಅದನ್ನ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ, ಅದ್ರ ಮಾಡ್ತೀರಾ ಅಥವಾ ಹೇಗ್ ಮಾಡ್ತೀರಾ?
0: ಅದನ್ನ ಇದ್ರ ಎಣ್ದು ಮಾಡಬಹುದು, ಸಂತಿಗೆ ಎಲ್ಲ ಕೊಡ
1: ಮಾಡ್ತೀರಾ ನೀವು?
0: ನಮ್ಗೆ ಲ್ಯಾಮ್ ಸೊಸೈಟಿಲಿ ಕೊಡ್ತಿದ್ರು ಮೇಡಮ್, ಬಿದ್ರು ಕಿರ್ಬಿದ್ರನ್ನ ಒಂದೊಂದು ಲಾರಿ ನಮ್ಮ ಮಾಡಿ ಎಲ್ಲದೆ ಅಲ್ಲೆಲ್ಲ ಒಂದೊಂದು ಲೋಡ್ ಹಾಕ್ತಿದ್ರು.
1: ಹೌದಾ?
0: ಆಗ ನಾವು ಎಣ್ದು ಎಣ್ದು ಲ್ಯಾಮ್ ಸೊಸೈಟಿ ಕೊಡ್ತಿದ್ರು. ನಮ್ಮ ಮಾಡಿ ಗ್ರಾಮದಲ್ಲಿ ಸೊಸೈಟಿ ಇತ್ತು.
1: ನೀವು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ರು
0: ಮಾಡ್ಬೋದು, ಎಣಿಬೋದು, ಬಿದ್ರಿದ್ರೆ ಎಲ್ಲ ಕಲಿತಾರೆ.
1: ಬಹಳ ಸಂತೋಷ ಅಮ್ಮ, ಇದುವರೆಗೂ ನಮ್ಮ ಜೊತೆ ಇದ್ದು ಗಿರಿಜನರ ಸಂಸ್ಕೃತಿ ಸಂಪ್ರದಾಯವನ್ನ ಮಕ್ಕಳಿಗೆ ಕಲಿಸೋದು ಹೇಗೆ ಎಂಬ ವಿಚಾರಕ್ಕೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ನಿಮಗೆ.
0: ನಿಮಗೂ ನಮಸ್ಕಾರ ಮೇಡಮ್, ನೀವು ಬಂದದು ಬಹಳ ಒಳ್ಳೆಯದು.
1: ನಿಮ್ಮನ್ನು ಭೇಟಿಯಾಗಿ ತುಂಬಾ ಖುಷಿ ಆಯ್ತು ಅಮ್ಮ, ಧನ್ಯವಾದಗಳು ನಿಮಗೆ.
3: ಕೇಳುಗರೆ, ಇದುವರೆಗೂ ಕೇಳ್ತಾ ಇದ್ರಿ ಮನೆ ಮಗಳ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಜಾಗಮಕೋಟೆ ಹಾಡಿಯ ಶ್ರೀಮತಿ ಪುಟ್ಟೂರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
4: ಮನೆಯೇ ಮೊದಲ ಪಾಠಶಾಲೆ,
5: ಜನನಿ ತಾನೇ ಮೊದಲ ಗುರುವು.
4: ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
5: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
4: ಗುರುಗಳ ಮಾರ್ಗದರ್ಶನ,
5: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
4: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
5: ಮನೆಯೇ ಮೊದಲ ಪಾಠಶಾಲೆ.
4: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
5: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40.
4: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
6: ಕೇಳುವರೆ, ಇದುವರೆಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಗಿರಿಜನರ ಸಂಸ್ಕೃತಿ ಸಂಪ್ರದಾಯವನ್ನು ಮುಂದಿನ ಪೀಳಿಗೆಗೆ ಕಲಿಸುವುದರ ಕುರಿತು ಎಚ್ಡಿಕೋಟೆ ತಾಲೂಕಿನ ಜಾಗನಕೋಟೆ ಆಡಿಯ ಶ್ರೀಮತಿ ಪುಟ್ಟಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.